ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

0: ಸ್ನೇಹಿತರೆ, ಗಿಡಕ್ಕೆ ನೀರು ಹಾಕುವಂತೆ ಮನಸ್ಸಿಗೆ ಒಳ್ಳೆಯ ಆಲೋಚನೆಗಳನ್ನ ಹಾಕೋಣ. ಆಗಲೇ ಜೀವನ ಎಂಬ ಮರ ಸುಂದರ ಹಣ್ಣುಗಳನ್ನ ನೀಡುತ್ತದೆ ಎಂಬ ಮಾತು ಎಷ್ಟು ಸುಂದರವಾಗಿದೆ ಅಲ್ವಾ ಸ್ನೇಹಿತರೆ. ಹಾಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರಗಳನ್ನ ತಿಳಿದುಕೊಳ್ಳೋಣ.
1: ಜುಲೈ 29, 2026 ಬುಧವಾರ, ಪರಭವ ಸಂವತ್ಸರ, ಆಷಾಢ ಮಾಸ. ಇವತ್ತು ವಿಶೇಷವಾಗಿ ಗುರು ಪೂರ್ಣಿಮೆ ದಿನ ಇದೆ.
0: ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ಹೀಗಿದೆ. ಬೆಳಿಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ, ಹೊಸ ಕ್ಷಣ, ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಗೊಳ್ಳಲಿದೆ.
1: ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಅರುಣೋದಯ ಕಾರ್ಯಕ್ರಮದಲ್ಲಿ ಗುರು ಪೂರ್ಣಿಮೆ ವಿಶೇಷತೆ ಕುರಿತಾದಂತಹ ವಿಚಾರಧಾರೆಯನ್ನ ಆರ್ಜೆ ಶ್ವೇತಾ ಅವರು ಹೇಳಲಿದ್ದಾರೆ.
0: ಬೆಳಿಗ್ಗೆ 6:45 ಗಾಂಧಿ ಓದು ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನ ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಇವತ್ತು ಹಡಪದ ಅಪ್ಪಣ್ಣನವರ ಜಯಂತಿ ಇರುವುದರಿಂದ ಹಡಪದ ಅಪ್ಪಣ್ಣನವರ ವಿಚಾರಧಾರೆಯ ಕುರಿತು ಭದ್ರಾವತಿಯ ಕದಡಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಕುಪ್ಸದ್ ಅವರು ಮಾಹಿತಿಯನ್ನ ಹೇಳಲಿದ್ದಾರೆ.
0: ಬೆಳಿಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಜಯ ಗಣೇಶ್ ಇವರು ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ನಿರೂಪಣೆಯನ್ನ ಮಾಡಲಿದ್ದಾರೆ.
1: ನಂತರ ದಿನೇಶ್ ಹೊಸನಗರ್ ಇವರು ಒಗಟುಗಳ ಕುರಿತು ಮಾಹಿತಿಯನ್ನ ಹೇಳಲಿದ್ದಾರೆ.
0: ನಂತರ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಿಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವೆಲ್ಲ, ನಮಗಾಗಿ ಪರಿಸರ, ಈ ಪರಿಸರದ ಕೆಲವು ವಿಷಯದ ಬಗ್ಗೆ ಬೆಳಕು ಚೆಲ್ಲುವ
1: ಪರಿಸರ ಪರಿಚಯ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಅಜಯ್ ಶರ್ಮಾ ಇವರು ನದಿಗಳ ಕುರಿತು ಮಾಹಿತಿಯನ್ನ ಹೇಳಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡಲಿದ್ದಾರೆ.
0: ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಈ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ
1: ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಮೂಡಿಬರುತ್ತದೆ. 9:30 ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ದೀಪಾ ಇವರು ಕಥೆಯನ್ನ ತಿಳಿಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ.
0: ಬೆಳಿಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರುತ್ತಾನೆ ಇರುತ್ತದೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಷ್ಟು ಕಥೆಗಳನ್ನ ತಿಳಿಸುವ ಕಾರ್ಯಕ್ರಮ
1: ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ. ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಮುರಿದ ಓಟದ ಹಾದಿ ಕತೆ ಪ್ರಸಾರವಾಗುತ್ತದೆ.
0: ಬೆಳಿಗ್ಗೆ 11:30 ಕೆಲಸದ ಜೊತೆ ಜೊತೆಗೆ ಒಂದಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. ಮಧ್ಯಾಹ್ನ 12:00 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಚಾರಧಾರೆ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ
1: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ.
0: ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ.
1: ಕೊಳ್ಳೆಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗುತ್ತದೆ. ನಂತರದಲ್ಲಿ ಕುಮಾರಸ್ವಾಮಿ ಅವರು ನಡೆಸಿಕೊಡುವ ಪರಿಸರ ಮಾತುಕತೆ ಕಾರ್ಯಕ್ರಮ ಮೂಡಿಬರಲಿದೆ. ನಂತರದಲ್ಲಿ ಪೆರಾಜಿ ಅವರ ಪಂಪನ ಓದು ಕಾರ್ಯಕ್ರಮ ಮೂಡಿಬರಲಿದೆ. ವಿಜಯ ಹೆಚ್ಎಸ್ ಇವರು ನಡೆಸಿಕೊಡುವ ಸುಲಭವಾಗಿ ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
0: ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗುತ್ತದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದು ಕೊರತೆಗಳನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದೆಡೆಗೆ ಎಂಬ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರುಕುಗಳನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮೂಡಿಬರಲಿದೆ. ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00

0: ಜೊತೆಗೆ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಬಿಸಿನೆಸ್ ಬಸ್ ಕಾರ್ಯಕ್ರಮದಲ್ಲಿ ಭರತ್ ಟೈರ್ ಇವರ ಕುರಿತಾದಂತಹ ಮಾಹಿತಿ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡಲಿದ್ದಾರೆ.
0: ಸಂಜೆ 7 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದ್ದು
1: ನರ್ಸರಿ ಕುರಿತು ವಿಶೇಷ ಮಾಹಿತಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನ
0: ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳ ಸಂಶೋಧನೆಯ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಶೇಖರ್ ಗೌಳೇರವರು.
1: ರಾತ್ರಿ 8:20ಕ್ಕೆ
0: ರೈತರ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ.
1: ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ 6 ಗಂಟೆಯವರೆಗೆ
0: ರೇಡಿಯೋ ಶಿವಮೊಗ್ಗದ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿದ್ದು, ಈ ಎಲ್ಲ ಕಾರ್ಯಕ್ರಮಗಳ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ
1: ಧನ್ಯವಾದಗಳು.
2: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲಾ ಪ್ರೀತಿಯ ಕೇಳುಗರಿಗೆ, ಬೆಳಗಿನ ಹೊತ್ತು ಕಾಫಿ ಅಥವಾ ಟೀ ಕಪ್ ಕೈಯಲ್ಲಿ ಹಿಡಿದು ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ರೆ ಮನಸ್ಸಲ್ಲಿ ಎಷ್ಟೊಂದು ಯೋಚನೆಗಳು ಓಡ್ತಾ ಇರ್ತಾವೆ ಅಲ್ವಾ? ಇವತ್ತು ಕೂಡ ನನ್ನ ಮನಸ್ಸಲ್ಲಿ ಒಂದು ಸಣ್ಣ ವಿಚಾರ ಬಂತು ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲೂ ನಮಗೆ ಮುಖ್ಯವಾಗಿ ಸಿಗೋದು ಎರಡೇ ಎರಡು ಆಯ್ಕೆಗಳು ಅಲ್ವಾ? ಒಂದು, ಇದ್ದ ಪರಿಸ್ಥಿತಿಯನ್ನ ಇದ್ದ ಹಾಗೆ ಒಪ್ಪಿಕೊಂಡು ಬಾಳೋದು, ಇಲ್ಲ ಆ ಸ್ಥಿತಿಯನ್ನ ಬದಲಾಯಿಸಿ ಹೊಸ ಹಾದಿಯನ್ನ ಕಂಡುಕೊಂಡು ಅದರ ಜವಾಬ್ದಾರಿಯನ್ನ ಹೊತ್ತು ಮುನ್ನಡೆಯೋದು. ಇದನ್ನು ವಿವರಿಸೋಕೆ ನನಗೊಂದು ಮುದ್ದಾದ ಕತೆ ನೆನಪಾಗ್ತಾ ಇದೆ. ಒಬ್ಬ ವ್ಯಕ್ತಿ ಪ್ರತಿ ರವಿವಾರ ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇದ್ದ. ಅಲ್ಲಿ ದಾರಿಯಲ್ಲಿ ಒಬ್ಬ ವೃದ್ಧರು ಕೂತಿದ್ರು. ಅವರ ಪಕ್ಕದಲ್ಲಿ ಅವರ ಸಾಕು ನಾಯಿ ಕೂಡ ಇರ್ತಾ ಇತ್ತು. ಆದರೆ ಆ ನಾಯಿ ಪ್ರತಿ ಸಲವೂ ಕುಯ್ ಕುಯ್ ಅಂತ ಸಣ್ಣದಾಗಿ ನರಳ್ತಾ ಗೊಣಗ್ತಾ ಇರ್ತಿತ್ತು. ಈ ವ್ಯಕ್ತಿ ವಾರಗಳ ಕಾಲ ಇದನ್ನೇ ಗಮನಿಸಿದ. ಕೊನೆಗೊಂದು ದಿನ ತಡೆಯೋಕೆ ಆಗದೆ ಆ ವೃದ್ಧರ ಹತ್ತಿರ ಹೋಗಿ ಕೇಳಿದ, ಅಜ್ಜರೇ, ನಿಮ್ಮ ನಾಯಿ ಯಾಕೆ ಪ್ರತಿದಿನ ಹಿಂಗೆ ನರಳ್ತಾ ದೂರು ಹೇಳ್ತಾ ಇರೋ ತರ ಶಬ್ದ ಮಾಡುತ್ತೆ? ಅದಕ್ಕೇನಾದ್ರೂ ಹುಷಾರಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಆ ವೃದ್ಧರು ಮುಗುಳ್ನಕ್ಕು ಹೇಳ್ತಾರೆ, ಅಯ್ಯೋ ಏನೂ ಇಲ್ಲಪ್ಪ, ಅದು ಎಲ್ಲಿ ಕೂತಿದೆಯೋ ಆ ನೆಲದ ಅಡಿಯಲ್ಲಿ ಒಂದು ಸಣ್ಣದಾದ ಚೂಪಾದ ಮೊಳೆ ಇದೆ, ಅದು ಆ ನಾಯಿಗೆ ಚುಚ್ತಾ ಇದೆ, ಅದಕ್ಕೆ ಅದು ನರಳ್ತಾ ಇದೆ ಅಂತ ಹೇಳ್ತಾರೆ. ಆ ವ್ಯಕ್ತಿಗೆ ಆಶ್ಚರ್ಯ ಆಯ್ತು. ಮೊಳೆ ಚುಚ್ತಾ ಇದ್ರೆ ಅದು ಎದ್ದು ಬೇರೆ ಕಡೆ ಹೋಗಿ ಕೂರ್ಬಾರ್ದಾಜ್ಜರೆ? ಅದಕ್ಕೆ ವೃದ್ಧರು ಹೀಗೇಳ್ತಾರೆ, ಆ ಮೊಳೆ ಅದಕ್ಕೆ ನೋವು ಕೊಡ್ತಾ ಇದೆ ನಿಜ, ಆದ್ರೆ ಆ ನೋವು ಎಷ್ಟು ತಡೆಯೋಕೆ ಸಾಧ್ಯನೋ ಅಷ್ಟು ತಡ್ಕೊಳ್ತಾ ಇದೆ. ಎದ್ದು ನಿಂತು ಬೇರೆ ಜಾಗ ಹುಡುಕಿ ಅಲ್ಲಿ ಕೂರೋಕೆ ಬೇಕಿರೋ ಅಷ್ಟು ದೊಡ್ಡ ನೋವು ಅದಕ್ಕಿನ್ನೂ ಆಗಿಲ್ಲ. ಹಾಗಾಗಿ ಅದು ಇದ್ದಲ್ಲೇ ಕೂತು ಗೊಣಗೋದನ್ನ ಆಯ್ಕೆ ಮಾಡಿಕೊಂಡಿದೆ. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ನಾವು ಕೂಡ ಕೆಲವೊಂದ್ಸರಿ ಆ ನಾಯಿಯ ಹಾಗೆಯೇ ಮಾಡ್ತಾ ಇರ್ತೀವಿ. ನಮಗಿರೋ ಪರಿಸ್ಥಿತಿ ಇಷ್ಟ ಇರೋದಿಲ್ಲ, ಪ್ರತಿದಿನ ಅದರ ಬಗ್ಗೆ ದೂರು ಹೇಳ್ತಾ ಇರ್ತೀವಿ. ಅಯ್ಯೋ ನನ್ನ ಹಣೆಬರಹ, ನನ್ನ ಕೆಲಸ ಸರಿ ಇಲ್ಲ, ನನ್ನ ಸುತ್ತಲಿನ ಜನ ಸರಿ ಇಲ್ಲ ಅಂತ ಗೊಣಗ್ತಾ ಇರ್ತೀವಿ. ಅಂದ್ರೆ ನಾವಿಲ್ಲಿ ಮೊದಲನೇ ಆಯ್ಕೆಯನ್ನ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಪರಿಸ್ಥಿತಿಯನ್ನ ಬದಲಾಯಿಸದೆ ಸುಮ್ಮನೆ ಒಪ್ಕೊಂಡು ಕೊರಗ್ತಾ ಬಾಳೋದು. ಆದ್ರೆ ಸ್ನೇಹಿತರೆ, ಎರಡನೇ ಆಯ್ಕೆ ಇದೆಯಲ್ಲ, ಅದುವೇ ಬದಲಾವಣೆ. ನನಗೆ ಈ ಪರಿಸ್ಥಿತಿ ಬೇಡ, ನಾನು ಎದ್ದು ನಿಂದಿರ್ತೀನಿ, ನನ್ನ ಜೀವನದ ಜವಾಬ್ದಾರಿಯನ್ನ ನಾನೇ ತಗೊಳ್ತೀನಿ, ಹೊಸ ಹಾದಿ ಹುಡುಕ್ತೀನಿ ಅಂತ ನಿರ್ಧಾರ ಮಾಡೋದು. ಹೌದು, ಎದ್ದು ಬೇರೆ ಕಡೆ ಹೋಗುವಾಗ ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಗಬಹುದು, ಜವಾಬ್ದಾರಿ ಜಾಸ್ತಿ ಆಗಬಹುದು, ಆದರೆ ಕೊನೆಗೆ ಸಿಗೋ ನೆಮ್ಮದಿ ಮತ್ತು ಗೆಲುವು ಇದೆಯಲ್ಲ, ಅದು ಬೆಲೆ ಕಟ್ಟಲಾರದಂತದ್ದು ಅಂತಾನೆ ಹೇಳಬಹುದು. ಆದ್ದರಿಂದ ಇವತ್ತಿನ ಈ ಹೊಸ ಮುಂಜಾನೆ ಇವತ್ತು ನಿಮ್ಮ ಮುಂದೆ ಪ್ರಶ್ನೆ ಇಡ್ತಾ ಇದೆ. ನೀವು ಇದ್ದಲ್ಲೇ ಕೂತು ಗೊಣಗೋಕೆ ಇಷ್ಟಪಡ್ತೀರಾ, ಅಥವಾ ನಿಮ್ಮ ಜೀವನದ ಸ್ಟೇರಿಂಗ್ ಅನ್ನ ನಿಮ್ಮ ಕೈಗೆ ತಗೊಂಡು ಹೊಸ ಹಾದಿಯಲ್ಲಿ ಸಾಗೋದಕ್ಕೆ ಇಷ್ಟಪಡ್ತೀರಾ? ನಿರ್ಧಾರ ನಿಮ್ಮದ್ದೇ. ಬದಲಾವಣೆ ಜಗತ್ತಿನ ನಿಯಮ, ನಿಮ್ಮ ಜೀವನದ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ಈ ಸುಂದರ ಯೋಜನೆಯೊಂದಿಗೆ ಇವತ್ತಿನ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಕೇವಲ ಮತ್ತೊಂದು ದಿನ ಅಲ್ಲ, ಇವತ್ತು ನಮ್ಮ ಬದುಕಿಗೆ ಬೆಳಕು ತೋರಿದವರನ್ನು, ನಮ್ಮನ್ನು ಕತ್ತಲೆಯಿಂದ ಜ್ಞಾನದತ್ತ ನಡೆಸಿದ ಮಹಾಚೇತನಗಳನ್ನು ನೆನೆಯುವ ಪವಿತ್ರವಾದ ದಿನ. ಹೌದು, ಇವತ್ತು ಗುರು ಪೂರ್ಣಿಮಾ. ಅಜ್ಞಾನ ಅನ್ನೋ ಕತ್ತಲಲ್ಲಿ ಕಣ್ಣು ಕಾಣದೆ ತಡಕಾಡ್ತಾ ಇರೋ ನಮಗೆ ಜ್ಞಾನ ಅನ್ನೋ ಕಾಡಿಗೆಯನ್ನು ಹಚ್ಚಿ ಹೊಸ ನೋಟ, ಹೊಸ ದಾರಿ ತೋರಿಸೋ ಶಕ್ತಿಯೇ ಗುರು. ಇವತ್ತು ಆ ಸಕಲ ಗುರು ಪರಂಪರೆಗೆ ನಮಿಸುವ ಶ್ರೇಷ್ಠ ಪರ್ವ ಕಾಲ. ಬನ್ನಿ ಹಾಗಾದ್ರೆ ಮೊದಲು ಈ ದಿನದ ಹಿನ್ನೆಲೆಯನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ಈ ಗುರು ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮಾ ಅಂತಾನೂ ಕರೀತಾರೆ. ಯಾಕೆ ಗೊತ್ತಾ? ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾಲ್ಕು ವೇದಗಳನ್ನು ವಿಭಾಗಿಸಿ ನಮಗೆ ಭಾರತ 18 ಪುರಾಣಗಳನ್ನು ತಂದಿತ್ತ ಮಹರ್ಷಿ ವೇದವ್ಯಾಸರು ಹುಟ್ಟಿದ ಶುಭ ದಿನ ಇವತ್ತು. ಆಷಾಢ ಮಾಸದ ಈ ಹುಣ್ಣಿಮೆಯಂದೇ ಅವರು ಜನ್ಮ ತಾಳಿದ್ದು. ಹಾಗಾಗಿ ಅವರ ಜನ್ಮದಿನವನ್ನು ಸಮಸ್ತ ಗುರುಕುಲಕ್ಕೆ ಅರ್ಪಿಸಿ ವ್ಯಾಸ ಪೂರ್ಣಿಮಾ ಅಥವಾ ಗುರು ಪೂರ್ಣಿಮಾ ಅಂತ ಅತ್ಯಂತ ಶ್ರದ್ಧೆಯಿಂದ ಆಚರಿಸ್ತೀವಿ ಸ್ನೇಹಿತರೆ. ಅಷ್ಟೇ ಅಲ್ಲ, ಭಾರತೀಯ ಪರಂಪರೆಯಲ್ಲಿ ಮತ್ತೊಂದು ಸುಂದರ ನಂಬಿಕೆ ಇದೆ. ಈ ದಿನವೇ ಶಿವನು ಆದಿಗುರುವಾಗಿ ಬದಲಾಗಿ ಸಪ್ತ ಋಷಿಗಳಲ್ಲಿ ಪ್ರಥಮ ಬಾರಿಗೆ ಯೋಗ ವಿದ್ಯೆಯನ್ನು ಬೋಧಿಸಿದ ದಿನ ಅಂತ ಹೇಳಲಾಗುತ್ತೆ. ಹಾಗೆಯೇ ಬೌದ್ಧ ಧರ್ಮದಲ್ಲೂ ಇದಕ್ಕೆ ವಿಶೇಷವಾದ ಸ್ಥಾನವಿದೆ. ಗೌತಮ ಬುದ್ಧರು ಜ್ಞಾನೋದಯದ ನಂತರ ತಮ್ಮ ಮೊದಲ 5 ಜನ ಶಿಷ್ಯರಿಗೆ ಸಾರನಾಥರಲ್ಲಿ ಧರ್ಮೋಪದೇಶ ನೀಡಿದ್ದು ಇದೇ ಆಷಾಢ ಪೂರ್ಣಿಮೆಯ ದಿನ. ನಿಮಗೆ ಗೊತ್ತಾ ಸ್ನೇಹಿತರೆ, ನಮ್ಮ ಸಂಸ್ಕೃತಿಯಲ್ಲಿ ಮಾತೃದೇವೋಭವ ಪಿತೃದೇವೋಭವ ಅಂದ ಮೇಲೆ ತಕ್ಷಣ ಬರೋದೇ ಆಚಾರ್ಯ ದೇವೋಭವ ಅಂತ. ಅಮ್ಮ ನಮಗೆ ಜನ್ಮ ಕೊಡ್ತಾಳೆ, ಅಪ್ಪ ಪ್ರಪಂಚವನ್ನು ತೋರಿಸ್ತಾರೆ. ಆದರೆ ಆ ಪ್ರಪಂಚದಲ್ಲಿ ನಾವು ಹೇಗೆ ಬದುಕಬೇಕು, ಸರಿ ಯಾವುದು ತಪ್ಪು ಯಾವುದು ಅಂತ ವಿವೇಚನೆ ಕಲಿಸಿಕೊಡೋರೇ ಗುರುಗಳು. ಆದರೆ ಒಂದಂತೂ ನಿಜ ಸ್ನೇಹಿತರೆ, ಗುರು ಅಂದ ತಕ್ಷಣ ಕೇವಲ ಶಾಲೆಯಲ್ಲಿ ಪಾಠ ಮಾಡಿದ ಟೀಚರ್ಸ್ ಅಥವಾ ಆಶ್ರಮದಲ್ಲಿರೋ ಸನ್ಯಾಸಿಗಳು ಮಾತ್ರ ನೆನಪಾಗಬೇಕಾಗಿಲ್ಲ. ನಮಗೆ ಮೊದಲ ಹೆಜ್ಜೆ ಇಡಲು ಕಲಿಸಿದ ಅಮ್ಮ ಅಪ್ಪ ನಮ್ಮ ಮೊದಲ ಗುರು. ಶಾಲೆಯಲ್ಲಿ ಅಕ್ಷರ ಕಲಿಸಿ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಲು ತಿದ್ದಿ ತೀಡಿದ ಶಿಕ್ಷಕರು ಗುರು. ಆಫೀಸ್ನಲ್ಲಿ ಕೆಲಸ ಸರಳವಾಗಿ ಮಾಡೋದು ಹೇಗೆ ಅಂತ ಪ್ರೀತಿಯಿಂದ ಹೇಳಿಕೊಟ್ಟ ಸಹೋದ್ಯೋಗಿಯೂ ಕೂಡ ಗುರು ಆಗಿರ್ತಾರೆ. ಜೀವನದಲ್ಲಿ ನಾವು ಬಿದ್ದಾಗ ಏಳು, ನಿನ್ನಿಂದ ಸಾಧ್ಯ ಇದೆ ಅಂತ ಬೆನ್ನು ತಟ್ಟಿದ ಒಬ್ಬ ಒಳ್ಳೆ ಸ್ನೇಹಿತ ಕೂಡ ಗುರು ಆಗಿರ್ತಾರೆ. ಇಷ್ಟೇ ಯಾಕೆ? ನಮಗೆ ಅರಿವಿಲ್ಲದೆ ನಮಗೆ ದೊಡ್ಡ ಪಾಠ ಕಲಿಸಿ ಹೋಗೋ ಸನ್ನಿವೇಶಗಳು ಮತ್ತು ಸವಾಲುಗಳು ಕೂಡ ನಮಗೆ ಪ್ರತ್ಯಕ್ಷ ಗುರುಗಳೇ ಆಗಿರ್ತಾರೆ ಅಲ್ವಾ? ಸೊ ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ಗೂಗಲ್ನಲ್ಲಿ ಪ್ರತಿಯೊಂದಕ್ಕೂ ಉತ್ತರ ಸಿಗಬಹುದು ಸ್ನೇಹಿತರೆ. ಆದರೆ ಅನುಭವ ಮತ್ತು ವಿವೇಕ ಸಿಗೋದು ಗುರುಗಳಿಂದ ಮಾತ್ರ. ಗೂಗಲ್ ಮಾಹಿತಿ ಕೊಡುತ್ತೆ, ಆದರೆ ಗುರು ನಮಗೆ ಜ್ಞಾನ ಮತ್ತು ಜೀವನದ ಮೌಲ್ಯಗಳನ್ನು ಧಾರೆ ಎರೀತಾರೆ. ಹಾಗಾಗಿ ಇವತ್ತು ಈ ಗುರು ಪೂರ್ಣಿಮೆಯ ದಿನದಂದು ನಿಮ್ಮ ಜೀವನಕ್ಕೆ ಒಳ್ಳೆ ದಾರಿ ತೋರಿಸಿದ ನಿಮ್ಮ ನೆಚ್ಚಿನ ಶಿಕ್ಷಕರಿಗೆ, ಮಾರ್ಗದರ್ಶಕರಿಗೆ ಒಂದು ಸಣ್ಣ ಥ್ಯಾಂಕ್ಸ್ ಮೆಸೇಜ್ ಮಾಡಿ ಅಥವಾ ಕರೆ ಮಾಡಿ ಮಾತನಾಡಿ. ನಿಮ್ಮ ಕಡೆಯಿಂದ ಸಿಗೋ ಆ ಒಂದು ಕೃತಜ್ಞತೆಯ ಮಾತು ಅವರಿಗೆ ನೀಡೋ ದೊಡ್ಡ ಗೌರವ ಅಂತ ಹೇಳ್ತಾ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಸುಂದರವಾದ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜುಲೈ 29. ಕೇವಲ ಮತ್ತೊಂದು ದಿನ ಅಲ್ವೇ ಅಲ್ಲ, ಇವತ್ತು ಇಂಟರ್ನ್ಯಾಷನಲ್ ಟೈಗರ್ ಡೇ, ಅಂದ್ರೆ ಅಂತಾರಾಷ್ಟ್ರೀಯ ಹುಲಿ ದಿನ. ಹೌದು ಸ್ನೇಹಿತರೆ, ಕಾಡಿನ ರಾಜ ಅಂತ ಹೇಳಿದ ಕೂಡಲೇ ಸಿಂಹ ನೆನಪಾಗಬಹುದು. ಆದ್ರೆ ಕಾಡಿನ ನಿಜವಾದ ಗಾಂಭೀರ್ಯ, ತಾಕತ್ತು ಮತ್ತೆ ಸೈಲೆಂಟ್ ಪವರ್ ಅಂತಂದ್ರೆ ಅದು ನಮ್ಮ ಹುಲಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ದಿನದ ವಿಶೇಷತೆ ಏನು, ಹುಲಿಗಳ ಬಗ್ಗೆ ಗೊತ್ತಿಲ್ಲದ ವಿಸ್ಮಯಕಾರಿ ಸಂಗತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಈ ದಿನವನ್ನೇ ಯಾಕೆ ಅಂತಾರಾಷ್ಟ್ರೀಯ ಹುಲಿ ದಿನ ಅಂತ ಆಚರಿಸ್ತಾರೆ ಅಂತ ಹೇಳೋದಾದ್ರೆ, ಸ್ನೇಹಿತರೆ 2010 ಮುಂಚೆ ಪ್ರಪಂಚದಲ್ಲಿದ್ದ ಹುಲಿಗಳ ಸಂಖ್ಯೆ ದಿಢೀರಂತ ಕುಸಿದು ಹೋಯಿತು. ಕಳ್ಳಬೇಟೆ, ಕಾಡು ನಾಶ ಈ ತರಹದ ಕಾರಣಗಳಿಂದಾಗಿ ಹುಲಿಗಳ ತಳಿ ಸಂಪೂರ್ಣವಾಗಿ ಅಳಿದು ಹೋಗುವ ಹಂತಕ್ಕೆ ತಲುಪಿತು. 2010 ರಷ್ಯಾದಲ್ಲಿ ನಡೆದ ಶೃಂಗಸಭೆಯಲ್ಲಿ ಹುಲಿಗಳನ್ನು ಹೊಂದಿರುವ 13 ದೇಶಗಳು ಒಂದಾಗಿ ನಿಂತು, ಇಲ್ಲ, ನಾವು ನಮ್ಮ ಕಾಡಿನ ರಾಜನನ್ನು ಉಳಿಸಲೇಬೇಕು ಅಂತ ನಿರ್ಧಾರ ಮಾಡಿದವು. ಪ್ರತಿ ವರ್ಷ ಜುಲೈ 29 ವಿಶ್ವ ಹುಲಿ ದಿನ ಆಚರಿಸಿ ಹುಲಿ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು ಅಂತ ತೀರ್ಮಾನಿಸಲಾಯಿತು. ಅಂದಹಾಗೆ ಈ ನಿಟ್ಟಿನಲ್ಲಿ ನಮ್ಮ ಭಾರತ ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಸ್ನೇಹಿತರೆ, ವಿಶ್ವದ ಒಟ್ಟು ಹುಲಿಗಳ ಸುಮಾರು 75% ಹೆಚ್ಚು ಹುಲಿಗಳು ನಮ್ಮ ಭಾರತದಲ್ಲೇ ಇವೆ. ಅದಕ್ಕೆ ಅಲ್ವಾ ಪ್ರಾಜೆಕ್ಟ್ ಟೈಗರ್ ಸೂಪರ್ ಹಿಟ್ ಆಗಿರೋದು. ತುಂಬಾ ಜನ ಕೇಳ್ತಾರೆ, ಕಾಡಲ್ಲಿ ಹುಲಿ ಇದ್ರು ಇಲ್ಲ ಅಂದ್ರು ನಮಗೇನು ಅಂತ ಹೇಳ್ತಾ ಇರ್ತಾರೆ. ಇಲ್ಲೇ ಇರೋದು ಅಸಲಿ ಪಾಯಿಂಟ್. ಎಸ್, ಹುಲಿ ಅಂತಂದ್ರೆ ಅದು ಅಂಬ್ರೆಲಾ ಸ್ಪೀಶೀಸ್. ಅಂದ್ರೆ ಹುಲಿ ಕಾಡಿನ ಆಹಾರ ಸರಪಳಿಯ ತುದಿಯಲ್ಲಿದೆ. ಕಾಡಿನಲ್ಲಿ ಹುಲಿಗಳಿದ್ದರೆ ಜಿಂಕೆ ಮತ್ತು ಕಾಡು ಪ್ರಾಣಿಗಳ ಸಂಖ್ಯೆ ನಿಯಂತ್ರಣದಲ್ಲಿರುತ್ತೆ. ಅದರಿಂದ ಸಸ್ಯವರ್ಗ ಮತ್ತು ಕಾಡು ಉಳಿಯುತ್ತವೆ. ಕಾಡು ಉಳಿದರೆ ಮಳೆ ಬರುತ್ತವೆ, ನಮಗೆ ಕುಡಿಯೋದಕ್ಕೆ ನೀರು ಸಿಗುತ್ತೆ. ಅಂದ್ರೆ ಹುಲಿಯನ್ನು ಉಳಿಸುವುದು ಎಂದರೆ ನಮ್ಮ ಕುಡಿಯುವ ನೀರನ್ನು ಮತ್ತು ಭವಿಷ್ಯವನ್ನು ಉಳಿಸಿಕೊಂಡಂತೆ. ಸೊ ಕಾಡಿನ ಸೌಂದರ್ಯ, ಪರಿಸರದ ಸಮತೋಲನ, ಪ್ರಕೃತಿಯ ಅತಿ ದೊಡ್ಡ ವಿಸ್ಮಯ ಅಂತಂದರೆ ನಮ್ಮ ಹುಲಿಗಳು. ಇವುಗಳನ್ನ ಬೇಟೆಯಾಡುವುದನ್ನ ತಡೆಯೋಣ, ಕಾಡನ್ನು ಉಳಿಸೋಣ, ಹುಲಿಗಳ ಆವಾಸ ಸ್ಥಾನವನ್ನು ಗೌರವಿಸೋಣ, ಕಾಡು ಬೆಳೆಸಿ ಹುಲಿ ಉಳಿಸಿ, ನಮ್ಮ ನಾಳಿನ ಭವಿಷ್ಯವನ್ನು ಹಸಿರಾಗಿಸಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜುಲೈ 29. ಕ್ಯಾಲೆಂಡರ್ ನೋಡಿದ್ರೆ ಜಸ್ಟ್ ಮತ್ತೊಂದು ದಿನ ಅಂತ ಅನಿಸ್ಬಹುದು, ಬಟ್ ನಮ್ಮ ಮೇಕಪ್ ಲವರ್ಸ್ ಮತ್ತು ಬ್ಯೂಟಿ ಕ್ವೀನ್ಸ್ಗಳ ಪಾಲಿಗೆ ಇವತ್ತು ಒಂಥರ ಹಬ್ಬ ಇದ್ದ ಹಾಗೆ. ಯಾಕೆ ಗೊತ್ತಾ? ಇವತ್ತು ನ್ಯಾಷನಲ್ ಲಿಪ್ಸ್ಟಿಕ್ ಡೇ. ಅಬ್ಬವಾ, ಲಿಪ್ಸ್ಟಿಕ್ ಅಂತ ಹೇಳಿದ ಕೂಡಲೇ ನೆನಪಾಗೋದು ಒಂದ ಎರಡ. ಜಸ್ಟ್ ಒಂದು ಬೋಲ್ಡ್ ಆಗಿರೋ ರೆಡ್ ಶೇಡ್ ಹಚ್ಕೊಂಡ್ರೆ ಸಾಕು, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲಿಗೋ ಹರ್ಟ್ ಹೋಗಿರುತ್ತೆ. ಕೇವಲ ಒಂದು ಲಿಪ್ಸ್ಟಿಕ್ ಹಚ್ಚಿ ಇಡೀ ಪ್ರಪಂಚವನ್ನ

ಲಿಪ್ಸ್ಟಿಕ್ ಮಹಿಳೆಯರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಅಂತ ವಿನ್ಸ್ಟನ್ ಚರ್ಚಿಲ್ ನಂಬಿದ್ರು. ಸೊ ಸ್ನೇಹಿತರೆ, ನೋಡ್ ಶೇಡ್ ಇರ್ಲಿ, ಡಾರ್ಕ್ ಮೆರೂನ್ ಇರ್ಲಿ, ಮ್ಯಾಟ್ ಇರ್ಲಿ ಅಥವಾ ಗ್ಲಾಸಿ ಇರ್ಲಿ, ಲಿಪ್ಸ್ಟಿಕ್ ಅಂತಂದ್ರೆ ಜಸ್ಟ್ ಮೇಕಪ್ ಅಲ್ಲಪ್ಪ, ಇಟ್ಸ್ ಅನ್ ಎಕ್ಸ್ಪ್ರೆಷನ್ ಅಂತಾನೆ ಹೇಳ್ಬೋದು. ಸೊ ಇವತ್ತು ನ್ಯಾಷನಲ್ ಲಿಪ್ಸ್ಟಿಕ್ ಡೇ ಸಂದರ್ಭದಲ್ಲಿ ನಿಮಗೆ ಇಷ್ಟವಾದ ಶೇಡ್ ಹಾಕೊಂಡು ನಿಮಗಿಷ್ಟವಾದ ರೀತಿಯಲ್ಲಿ ರೆಡಿಯಾಗಿ ನಗ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 1, ಅಧ್ಯಾಯ 14, ನನ್ನ ಆಯ್ಕೆ. ಡಾಕ್ಟರ್ ಮೆಹ್ತಾ ನನ್ನನ್ನು ನೋಡಲು ಸೋಮವಾರ ವಿಕ್ಟೋರಿಯಾ ಹೋಟೆಲಿಗೆ ಹೋದರು. ಅಲ್ಲಿ ಅವರಿಗೆ ನಮ್ಮ ಹೊಸ ಮನೆಯ ವಿಳಾಸ ದೊರಕಿತು. ಅಲ್ಲಿಗೆ ಬಂದರು. ನನ್ನ ದಡ್ಡತನದಿಂದಲೇ ನನಗೆ ಹಡಗಿನಲ್ಲಿ ಹುಳಕಡ್ಡಿ ಬಂದಿದ್ದಿತು. ಹಡಗಿನಲ್ಲಿ ಸ್ನಾನಕ್ಕೂ ಬಟ್ಟೆ ಒಗೆಯುವುದಕ್ಕೂ ಸಮುದ್ರದ ನೀರನ್ನೇ ಉಪಯೋಗಿಸಬೇಕಾಗಿತ್ತು. ಇದರಲ್ಲಿ ಸಾಬೂನು ಕರಗುತ್ತಿರಲಿಲ್ಲ. ಸಾಬೂನಿನ ಉಪಯೋಗ ನಾಗರಿಕತೆಯ ಲಕ್ಷಣವೆಂದರಿತು. ನಾನು ಸ್ನಾನಕ್ಕೆ ಅದನ್ನು ಉಪಯೋಗಿಸಿದ್ದೆ. ಇದರಿಂದ ಶರೀರ ಶುದ್ಧವಾಗುವ ಬದಲು ಅಂಟಾಗಿ ಹುಳಕಡ್ಡಿ ಬಂತು. ಅದನ್ನು ನೋಡಿ ಡಾಕ್ಟರ್ ಮೆಹ್ತಾ ಅಸಿಟಿಕ್ ಆಸಿಡ್ ಹಚ್ಚಬೇಕೆಂದು ಹೇಳಿದರು. ಅದರಿಂದ ನನಗೆ ನೋವುಂಟಾಗಿ ನಾನು ಅತ್ತೆ. ಡಾಕ್ಟರ್ ಮೆಹ್ತಾ ನಮ್ಮ ಕೊಠಡಿ ವಗೈರೆ ನೋಡಿ ಅತೃಪ್ತಿಯಿಂದ ಕತ್ತು ಅಲ್ಲಾಡಿಸಿದರು. ಈ ಕೊಠಡಿ ಪ್ರಯೋಜನವಿಲ್ಲ. ನಾವು ಇಲ್ಲಿ ಬರುವುದು ಪುಸ್ತಕಗಳನ್ನು ಓದುವುದಕ್ಕಿಂತ ಹೆಚ್ಚಾಗಿ ಆಂಗ್ಲೇಯರ ಜೀವನದ ರೀತಿ ನೀತಿಗಳನ್ನು ಅನುಭವವನ್ನು ಸಂಪಾದಿಸುವುದಕ್ಕೆ. ಆದುದರಿಂದ ನೀವು ಯಾವುದಾದರೂ ಒಂದು ಸಂಸಾರದೊಂದಿಗೆ ಇರುವುದು ಅವಶ್ಯಕ. ಹಾಗೆ ಮಾಡುವುದಕ್ಕೆ ಮುಂಚಿತವಾಗಿ ನೀನು ಅವರ ಸಂಗಡ ಸ್ವಲ್ಪ ಕಾಲ ಇದ್ದು ಇವನ್ನು ಕಲಿತುಕೊಳ್ಳುವುದು ಉತ್ತಮವೆಂದು ನನಗೆ ತೋರುತ್ತದೆ. ಅವರಲ್ಲಿಗೆ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದರು. ಅವರ ಸೂಚನೆಯನ್ನು ನಾನು ಕೃತಜ್ಞತೆಯಿಂದ ಒಪ್ಪಿದೆ. ಆ ಮಿತ್ರನ ಮನೆಗೆ ಹೋದೆವು. ಅವರು ನನ್ನ ವಿಚಾರದಲ್ಲಿ ತುಂಬ ಕರುಣೆ ಮತ್ತು ಆದರವುಳ್ಳವರಾಗಿದ್ದರು. ನನ್ನನ್ನು ಅವರು ತಮ್ಮ ಸ್ವಂತ ತಮ್ಮನಂತೆಯೇ ಕಂಡರು. ಇಂಗ್ಲಿಷ್ ಶಬ್ದ ಪ್ರಯೋಗ ರೀತಿಗಳನ್ನು ನನಗೆ ಕಲಿಸಿದರು. ಆ ಭಾಷೆಯನ್ನು ಮಾತನಾಡುವ ಅಭ್ಯಾಸವನ್ನೂ ಮಾಡಿಸಿದರು. ಆದರೆ ನನ್ನ ಆಹಾರದ ಪ್ರಶ್ನೆ ಒಂದು ಕಠಿಣ ಸಮಸ್ಯೆಯೇ ಆಯಿತು. ಬೇಯಿಸಿದ ತರಕಾರಿ, ಉಪ್ಪು ಮತ್ತು ಮಸಾಲೆ ಇಲ್ಲದುದು ನನಗೆ ರುಚಿಯಾಗಲಿಲ್ಲ. ನನಗೆ ಯಾವ ಊಟವನ್ನು ಸಿದ್ಧ ಮಾಡಬೇಕೆಂದು ಮನೆಯ ಯಜಮಾನಿಗೆ ತಿಳಿಯಲಿಲ್ಲ. ಬೆಳಗಿನ ಊಟಕ್ಕೆ ತೋಕೆ ಗೋಧಿಯ ಅಂದರೆ ಓಟ್ಸ್ ಅಂಬಲಿ ಮಾಡುತ್ತಿದ್ದರು. ಅದರಿಂದ ತಕ್ಕ ಮಟ್ಟಿಗೆ ಹೊಟ್ಟೆ ತುಂಬುತ್ತಿತ್ತು. ಆದರೆ ಮಧ್ಯಾಹ್ನ ಮತ್ತು ಸಾಯಂಕಾಲದ ಊಟ ಹೊಟ್ಟೆ ತುಂಬುತ್ತಲೇ ಇರಲಿಲ್ಲ. ಆ ಮಿತ್ರರು ನಾನು ಮಾಂಸಾಹಾರ ತಿನ್ನಬೇಕೆಂದು ನಿತ್ಯ ಬಲಾತ್ಕರಿಸುತ್ತಲೇ ಇದ್ದರು. ಆದರೆ ನಾನು ನನ್ನ ಪ್ರತಿಜ್ಞೆಯನ್ನು ಜ್ಞಾಪಿಸುತ್ತಾ ಮೌನವಾಗಿರುತ್ತಿದ್ದೆನು. ಮಧ್ಯಾಹ್ನದ ಊಟ ಬರಿಯ ರೊಟ್ಟಿ, ಸಾಗು ಮತ್ತು ಮುರಬ್ಬದಿಂದ ನಡೆಯುತ್ತಿದ್ದಿತು. ಸಾಯಂಕಾಲವೂ ಅದೇ. ನಾನು ಒಳ್ಳೆಯ ಊಟಗಾರ, ಹೊಟ್ಟೆಯೂ ದೊಡ್ಡದು. ಆದರೆ ಎರಡು ಮೂರು ಚೂರು ರೊಟ್ಟಿಗಿಂತ ಹೆಚ್ಚಾಗಿ ಕೇಳಲು ನನಗೆ ನಾಚಿಕೆಯಾಗುತ್ತಿತ್ತು. ಜೊತೆಗೆ ಮಧ್ಯಾಹ್ನದ ಊಟಕ್ಕಾಗಲಿ ಸಾಯಂಕಾಲದ ಊಟಕ್ಕಾಗಲಿ ಹಾಲು ಇರಲಿಲ್ಲ. ಆ ಮಿತ್ರರಿಗೆ ಈ ಪರಿಸ್ಥಿತಿಯಿಂದ ಜಿಗುಪ್ಸೆಯುಂಟಾಗಿ ಹೀಗೆ ಹೇಳಿದರು. ನೀನು ನನ್ನ ತಮ್ಮನೇ ಆಗಿದ್ದರೂ ನಿನ್ನನ್ನು ಗಂಟು ಮೂಟೆ ಕಟ್ಟಿ ಹಿಂದಕ್ಕೆ ಕಳಿಸುತ್ತಿದ್ದೆ. ಇಲ್ಲಿಯ ಪರಿಸ್ಥಿತಿಯನ್ನು ತಿಳಿಯದೆ ಅವಿದ್ಯಾವಂತಳಾದ ತಾಯಿಯ ಮುಂದೆ ಮಾಡಿದ ಪ್ರತಿಜ್ಞೆಗೆ ಏನು ಬೆಲೆ? ಅದು ಪ್ರತಿಜ್ಞೆಯೇ ಅಲ್ಲ. ಕಾನೂನಿನ ಪ್ರಕಾರ ಅದು ಪ್ರತಿಜ್ಞೆಯೇ ಅಲ್ಲ. ಅಂತಹ ವಾಗ್ದಾನಕ್ಕೆ ಅಂಟಿಕೊಳ್ಳುವುದು ಬರಿಯ ಮೂಢನಂಬಿಕೆ, ಅಂಧವಿಶ್ವಾಸ. ಈ ಹಠಮಾರಿತನದಿಂದ ನಿನಗೆ ಈ ದೇಶದಲ್ಲಿ ಏನೂ ಪ್ರಯೋಜನವಾಗುವುದಿಲ್ಲವೆಂದು ಹೇಳಬಲ್ಲೆ. ನೀನು ಮಾಂಸಾಹಾರವನ್ನು ತಿಂದು ಅದರ ರುಚಿಯನ್ನು ಅನುಭವಿಸಿರುವುದಾಗಿ ಹೇಳುತ್ತಿ. ಎಲ್ಲಿ ಅನಾವಶ್ಯಕವಾಗಿತ್ತೋ ಅಲ್ಲಿ ಅದನ್ನು ತಿಂದೆ. ಎಲ್ಲಿ ಅದು ಅತ್ಯಂತ ಅವಶ್ಯಕವೋ ಅಲ್ಲಿ ತಿನ್ನುವುದಿಲ್ಲವೆನ್ನುತ್ತಿ? ಎಂತಹ ವಿಚಿತ್ರ! ನನ್ನ ಮನೋನಿಶ್ಚಯ ಕದಲಲಿಲ್ಲ. ಮಿತ್ರರು ಹಗಲು ರಾತ್ರಿ ನನ್ನ ಜೊತೆ ವಾದಿಸುತ್ತಲೇ ಇದ್ದರು. ನನ್ನದು ಯಾವಾಗಲೂ ಒಂದೇ ಉತ್ತರ, ಬೇಡ ಎಂದು. ಅವರು ಹೆಚ್ಚು ಹೆಚ್ಚಾಗಿ ವಾದಿಸಿದಂತೆ ನಾನೂ ಹೆಚ್ಚು ಹೆಚ್ಚು ದೃಢವಾಗುತ್ತಿದ್ದೆ. ಪರಮಾತ್ಮ ರಕ್ಷಿಸು ಎಂದು ನಿತ್ಯ ಪ್ರಾರ್ಥಿಸುತ್ತಿದ್ದೆ. ಆತ ರಕ್ಷಿಸುತ್ತಿದ್ದ. ದೇವರು ಎಂದರೆ ಏನು ಎಂಬುದು ನನಗೆ ಗೊತ್ತಿರಲಿಲ್ಲ. ನಿಜ, ನನ್ನಲ್ಲಿ ಕೆಲಸ ಮಾಡುತ್ತಿದ್ದುದು ಬರಿಯ ನಂಬಿಕೆ ಮಾತ್ರ. ಪುಣ್ಯಜೀವಿ ದಾದಿ ರಂಭ ನನ್ನ ಮನಸ್ಸಿನಲ್ಲಿ ಬಿತ್ತಿದ್ದ ನಂಬಿಕೆ. ಒಂದು ದಿನ ಈ ಮಿತ್ರರು ನನ್ನ ಹತ್ತಿರ ಬೆಂಥಮ್ ಬರೆದ ಉಪಯುಕ್ತತಾವಾದ ಎಂಬ ಪುಸ್ತಕವನ್ನು ಓದತೊಡಗಿದರು. ನನ್ನ ಬುದ್ಧಿ ಮಂಕು ಆಯಿತು. ಭಾಷೆ ಕಠಿಣವಾಗಿದ್ದುದರಿಂದ ನಾನು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಅವರು ಅದರ ವಿವರಣೆಗೆ ತೊಡಗಿದರು. ನಾನು ಹೀಗೆ ಹೇಳಿದೆ, ದಯವಿಟ್ಟು ನನ್ನನ್ನು ಮನ್ನಿಸಿ. ಈ ಗಹನ ವಿಷಯಗಳು ನನ್ನ ಬುದ್ಧಿಗೆ ಮೀರಿದವು. ಮಾಂಸಾಹಾರವನ್ನು ತಿನ್ನುವುದು ಅವಶ್ಯಕ ಎಂದು ನಾನು ಒಪ್ಪುತ್ತೇನೆ, ಆದರೆ ನನ್ನ ಪ್ರತಿಜ್ಞೆಯನ್ನು ನಾನು ಭಂಗಗೊಳಿಸಲಾರೆ, ಅದರ ಬಗ್ಗೆ ಚರ್ಚೆಯನ್ನೂ ಮಾಡಲಾರೆ. ವಾದದಲ್ಲಿ ನಿಮ್ಮನ್ನು ನಾನು ಎದುರಿಸಲಾರೆ. ನಾನೊಬ್ಬ ಮೂರ್ಖ ಹಠವಾದಿ ಎಂದು ನನ್ನನ್ನು ದಯವಿಟ್ಟು ಬಿಟ್ಟುಬಿಡಿ. ನಿಮಗೆ ನನ್ನಲ್ಲಿರುವ ಪ್ರೀತಿ ನನಗೆ ಚೆನ್ನಾಗಿ ಗೊತ್ತು. ನೀವು ನನ್ನ ಹಿತೈಷಿ ಎಂಬುದೂ ಗೊತ್ತು. ನನ್ನ ವಿಷಯದಲ್ಲಿ ನಿಮಗೆ ಕನಿಕರವಾಗುತ್ತಿರುವುದರಿಂದಲೇ ನೀವು ಪದೇ ಪದೇ ನನಗೆ ಹೇಳುತ್ತಿರುವಿರಿ ಎಂಬುದನ್ನೂ ಬಲ್ಲೆ. ಇದಕ್ಕೆ ಉಪಾಯವಿಲ್ಲ. ಪ್ರತಿಜ್ಞೆ ಪ್ರತಿಜ್ಞೆಯೇ, ಅದನ್ನು ಮುರಿಯಲಾಗದು. ಮಿತ್ರರಿಗೆ ಆಶ್ಚರ್ಯವಾಯಿತು. ಪುಸ್ತಕ ಮುಚ್ಚಿ ಹಾಗೆಯೇ ಆಗಲಿ, ಇನ್ನು ನಾನು ವಾದಿಸುವುದಿಲ್ಲ ಎಂದರು. ನನಗೆ ಸಂತೋಷವಾಯಿತು. ಅವರು ಮತ್ತೆ ಆ ವಿಷಯ ಎತ್ತಲಿಲ್ಲ. ಆದರೆ ನನ್ನ ಹಿತವನ್ನು ಕುರಿತು ಯೋಚಿಸುವುದನ್ನು ಅವರು ಬಿಡಲಿಲ್ಲ. ಅವರು ಕುಡಿಯುತ್ತಿದ್ದರು, ಹೊಗೆ ಬತ್ತಿ ಸೇದುತ್ತಿದ್ದರು, ಆದರೆ ನಾನೂ ಹಾಗೆ ಮಾಡಬೇಕೆಂದು ಅವರು ಎಂದೂ ಹೇಳಲಿಲ್ಲ. ವಾಸ್ತವವಾಗಿ ಅವೆರಡನ್ನೂ ನಿನ್ನ ಹತ್ತಿರ ಬರಗೊಡಬೇಡ ಎಂದು ಅವರು ಹೇಳಿದರು. ಅವರಿಗಿದ್ದುದು ಒಂದೇ ಯೋಚನೆ, ಮಾಂಸವಿಲ್ಲದಿದ್ದರೆ ನಾನು ನಿಶ್ಶಕ್ತನಾಗಿ ಹಾಯಾಗಿ ಇಂಗ್ಲೆಂಡಿನಲ್ಲಿ ಇರಲಾರೆನಲ್ಲ ಎಂಬುದು. ಭಾಗ ಒಂದು, ಅಧ್ಯಾಯ 14. ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಯುವುದು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
5: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
4: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
6: ಬಳಸಿ ಪರಿಶುದ್ಧ ನಂದಿನಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, 12ನೇ ಶತಮಾನದ ಕಲ್ಯಾಣ ಕ್ರಾಂತಿಯ ಪ್ರಮುಖ ಶರಣರಲ್ಲಿ ಶಿವಶರಣ ಹಡಪದ ಅಪ್ಪಣ್ಣನವರು ಒಬ್ರು. ಜಗಜ್ಯೋತಿ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ, ಜೊತೆಗೆ ಅನುಭವ ಮಂಟಪದಲ್ಲಿ ವಚನಗಳ ಮೂಲಕ ಬಸವೋತ್ತವ ತತ್ವಶಾಸ್ತ್ರ ಹಾಗೆ ಸಾಮಾಜಿಕ ಸಮಾನತೆಯನ್ನ ಪ್ರತಿಪಾದಿಸಿದಂಥ ಕಾಯಕವೇ ಕೈಲಾಸ ಎಂಬ ವಿಚಾರದಿಂದ ತಾನು ಮಾಡ್ತಾ ಇದ್ವಂತ ಕೆಲಸದಲ್ಲಿ ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಅದನ್ನ ನಿಷ್ಠೆಯಿಂದ ಮಾಡಬೇಕು, ಯಾವುದೇ ವೃತ್ತಿಯು ಸಣ್ಣದಲ್ಲ ಅಥವಾ ದೊಡ್ಡದಲ್ಲ ಎಂಬುದನ್ನ ತಮ್ಮ ಜೀವನದ ಮೂಲಕ ತೋರಿಸಿಕೊಡುವ ಮೂಲಕ ಕಾಯಕದಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆ ನಿಜವಾದ ಪೂಜೆ ಎಂಬುದನ್ನ ತೋರಿಸಿಕೊಟ್ಟವರು. ಜೊತೆಗೆ ಬಸವ ತತ್ವದ ಮೇಲಿನ ಭಕ್ತಿ, ಬಸವಣ್ಣನವರ ನಡೆ ನುಡಿ ಸಂಪೂರ್ಣವಾಗಿ ಮೈಗೂಡಿಸಿಕೊಂಡು ಹಡಪದ ಅಪ್ಪಣ್ಣನವರ ಜನ್ಮದಿನ ಇವತ್ತು. ಇವತ್ತು ಗುರುವಾರ, ಗುರು ಪೂರ್ಣಿಮೆ. ಇವತ್ತಿನ ದಿನ ಹಡಪದ ಅಪ್ಪಣ್ಣನವರ ಜಯಂತಿ ಸಹ ಇರೋದ್ರಿಂದ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಶರಣ ಹಡಪದ ಅಪ್ಪಣ್ಣನವರ ವಿಚಾರಧಾರೆಯನ್ನ ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಗಂಗಾಕುಪ್ ಸದ್ದವರು ನಮ್ಮ ಜೊತೆಗಿದ್ದಾರೆ. ಇವರು ಹಡಪದ ಅಪ್ಪಣ್ಣನವರ ವಿಚಾರಧಾರೆ ಹಾಗೆ ಹಡಪದ ಅಪ್ಪಣ್ಣನವರ ಪತ್ನಿ ಶ್ರೀಮತಿ ಲಿಂಗಮ್ಮನವರ ವಿಚಾರಧಾರೆ ಕುರಿತು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಕೇಳೋಣ, ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹಡಪದ ಅಪ್ಪಣ್ಣನವರ ವಿಚಾರಧಾರೆಯನ್ನ ಹೇಳ್ಬೋದಾ?
10: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ವಿಹಾರ ಕಾರ್ಯಕ್ರಮವನ್ನ ಅಲಿಸುತ್ತಿರುವಂತಹ ಎಲ್ಲ ನನ್ನ ಆತ್ಮೀಯ ಶರಣ ಶರಣೆಯರಿಗೆ, ಶರಣು ಶರಣಾರ್ಥಿಗಳೊಂದಿಗೆ ಬೆಳಗಿನ ಶುಭೋದಯ. ಇದೇ ತಿಂಗಳು 29 July 2026 ಬರುತ್ತಿರುವಂತಹ ಕಡ್ಲಿಗಡಬ ಹುಣ್ಣಿಮೆ ದಿನ ಶರಣ ಹಡಪದ ಅಪ್ಪಣ್ಣನವರ ಜಯಂತಿಯನ್ನ ಆಚರಿಸುತ್ತೇವೆ. ಆದ್ದರಿಂದ ಈ ದಿನ ಶರಣ ಹಡಪದ ಅಪ್ಪಣ್ಣನವರ ಕುರಿತಾಗಿ ಸಂಕ್ಷಿಪ್ತವಾಗಿ ಅವರ ಪರಿಚಯ ಹಾಗೂ ಕೆಲವು ವಚನಗಳ ಬಗ್ಗೆ ಚಿಂತನೆ ಮಾಡೋಣ. ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ, ಸಹಾಯಕರಾಗಿ, ಮಹಾಮನೆ ಹಾಗೂ ಅನುಭವ ಮಂಟಪದಲ್ಲಿಯೂ ಸಹ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥವರು ಅಪ್ಪಣ್ಣನವರು. ಇವರ ವೃತ್ತಿಯ ಬಗ್ಗೆ ಹೇಳಬೇಕು ಅಂತಂದರೆ, ಕೆಲವರು ಕ್ಷೌರಿಕ ವೃತ್ತಿ ಅಂತ ಹೇಳ್ತಾರೆ, ಕೆಲವರು ತಾಂಬೂಲ ಕೊಡುವುದು ಅಂತ ಹೇಳ್ತಾರೆ. ಅದೇನೇ ಇದ್ದರೂ ಶರಣರು ಕಾಯಕವೇ ಕೈಲಾಸ ಎಂದು ಹೇಳಿದಂಥವರು. ಆದ್ದರಿಂದ ಕಾಯಕ ಯಾವುದು ಅನ್ನುವುದು ಮುಖ್ಯವಲ್ಲ, ಮಾಡುವ ಕಾಯಕ ಸತ್ಯಶುದ್ಧವಾಗಿರಬೇಕು ಅನ್ನೋದು ಮಾತ್ರ ಮುಖ್ಯವಾಗಿರುತ್ತದೆ. ಅದೇ ರೀತಿ ಸ್ವಾಮಿ ನಿಷ್ಠೆಗೆ ಇನ್ನೊಂದು ಹೆಸರೇ ಅಂದರೆ ಅಪ್ಪಣ್ಣನವರು. ಏಕೆಂದರೆ ಬಸವಣ್ಣನವರ ಎಲ್ಲ ಸಾಮಾಜಿಕ ಕಾರ್ಯಗಳಿಗೆ ಬೆಂಗಾವಲಾಗಿದ್ದವಂಥವರು ಇವರು. ಬಸವಣ್ಣನವರ ಸರಿ ತಪ್ಪುಗಳನ್ನು ನೇರವಾಗಿ ನಯವಾಗಿ ತಿದ್ದುವುದರಲ್ಲಿಯೂ ಸಹ ಇವರ ಪಾತ್ರ ಹಿರಿದಾಗಿದೆ. ಕಲ್ಯಾಣದಲ್ಲಿ ಏನೇ ನಡೆದರೂ ಸಹ ಇವರ ಗಮನಕ್ಕೆ ಮೊದಲು ಬರ್ತಾ ಇತ್ತು. ಅದೇ ರೀತಿ ಒಮ್ಮೆ ನಡೆದಂತಹ ಘಟನೆ ಈ ರೀತಿ ಇದೆ. ಕಲ್ಯಾಣಕ್ಕೆ ಅಲ್ಲಮ್ಮ ಪ್ರಭುದೇವರು ಸಿದ್ದರಾಮೇಶ್ವರರನ್ನು ಕರೆತರುತ್ತಾರೆ. ಬಂದು ಅವರು ಮಹಾಮನೆಯ ಮುಂದೆ ನಿಲ್ಲುತ್ತಾರೆ. ಆಗ ಅವರನ್ನು ಗುರುತಿಸಿದಂಥವರು ಹಡಪದ ಅಪ್ಪಣ್ಣನವರು. ಅವರನ್ನು ಗುರುತಿಸಿ ಒಳಗೆ ಬರುತ್ತಾರೆ. ಆಗ ಬಸವಣ್ಣನವರು ಲಿಂಗ ಪೂಜೆಯಲ್ಲಿ ತೊಡಗಿರುತ್ತಾರೆ. ಆದರೂ ಸಹ ಅವರಲ್ಲಿ ಈ ರೀತಿ ಭಿನ್ನಯಿಸಿಕೊಳ್ಳುತ್ತಾರೆ, ದೇವದೇವ ಮಹಾದೇವ, ಮಹಾಪ್ರಸಾದ. ಕಂಗಳಲ್ಲಿ ಕರುಳಿಲ್ಲ, ಕಾಯದಲ್ಲಿ ಹೊರೆಯಿಲ್ಲ, ನುಡಿಯಲ್ಲಿ ತಡೆಯಿಲ್ಲ, ನಡೆಯಲ್ಲಿ ಗತಿಯಿಲ್ಲ. ಇದೆಂತಹ ಸುಳು ಎಂದರಿಯೇ ಇಂತಹ ನಿಲುವೆಂದು ತಿಳಿಯಬಾರದು. ಮರುಳಿಲ್ಲದ ಮರುಳು, ಅರಿವಿಲ್ಲದ ಅರಿವು, ಬಸವ ಪ್ರಿಯ ಚೆನ್ನ ಸಂಗಯ್ಯನ ಬರವು ಕೌತುಕವಾಯಿತು ಅನ್ನುತ್ತಾರೆ. ಅಂದರೆ ಅಲ್ಲಮ್ಮ ಪ್ರಭುದೇವರನ್ನ ಅವರು ಈ ರೀತಿ ವರ್ಣಿಸ್ತಾ ಇದ್ದಾರೆ. ಅವರ ಕಂಗಳಲ್ಲಿ ಕರುಳಿಲ್ಲ, ಅವರ ದೇಹದಲ್ಲಿ ಸಂಸಾರದ ಹೊರೆ ಅನ್ನೋದೇ ಇಲ್ಲ, ಕರ್ಮದ ಭಾರವಿಲ್ಲ, ನುಡಿಯಲ್ಲಿ ತಡೆಯಿಲ್ಲ ಅಂದರೆ ನುಡಿಯಲ್ಲಿ ಅಳುಕಿಲ್ಲ. ಅವರು ಕಾಲಾತೀತರು, ಬಂಧನ ರಹಿತರು, ಇದೆಂತಹ ನಿಲುವು ಅಂತಲೇ ತಿಳಿತಾ ಇಲ್ಲ. ಅವರು ಈ ಪ್ರಾಪಂಚಿಕ ಜಗತ್ತಿಗೆ ಅಂಟಿಕೊಳ್ಳದಂತಹ ಉನ್ಮಾದದ ಸ್ಥಿತಿಯಲ್ಲಿದ್ದಾರೆ. ಇಂತಹ ಅಲ್ಲಮ್ಮ ಪ್ರಭುದೇವರು ಮಹಾಮನೆಯ ಮುಂದೆ ಬಂದಿದ್ದಾರೆ. ಅವರನ್ನು ಬಂದು ನೀವು ಗಮನಿಸಿ ಕರೆತರಲಿ ಕರೆತನ್ನಿ ಎಂದು ಹೇಳಿದ್ದಾರೆ. ಯಾಕೆಂದರೆ ಅಲ್ಲಮ್ಮ ಪ್ರಭುದೇವರು ಸಾಮಾನ್ಯ ಮಾನವನ ಸೀಮಿತ ಪರಿಧಿಗೆ ಸಿಗದಂತಹ ಮಾಯೆ ಮತ್ತು ಮಮತೆಗಳನ್ನು ಮೀರಿದ ಮಹಾವಿರಾಗಿ ಹಾಗೂ ಜ್ಞಾನಯೋಗಿ ಎಂದು ಈ ವಚನದ ಮೂಲಕ ವರ್ಣಿಸುತ್ತಾರೆ. ಆದರೆ ಲಿಂಗ ಪೂಜೆಯಲ್ಲಿ ಅರ್ಧದಲ್ಲೇ ಬಿಟ್ಟು ಏಳಲು ಒಪ್ಪದಂತಹ ಬಸವಣ್ಣನವರು, ನಾನು ಬೇರೆ ನೀವು ಬೇರೆಯೇ, ನೀವೇ ಹೋಗಿ ಅಲ್ಲಮ್ಮ ಪ್ರಭುದೇವರನ್ನು ಕರೆತನ್ನಿ ಎನ್ನುತ್ತಾರೆ. ಆದರೂ ಅಲ್ಲಮ್ಮ ಪ್ರಭುದೇವರು ಬರಲು ಒಪ್ಪುವುದಿಲ್ಲ. ಪುನಃ ಬಸವಣ್ಣನವರಲ್ಲಿ ಹಡಪದ ಅಪ್ಪಣ್ಣನವರು ಹೀಗೆ ಮನನ ಮಾಡಿಕೊಳ್ಳುತ್ತಾರೆ. ದೇವದೇವ ಮಹಾದೇವ, ನಿಮ್ಮ ಶರಣರು ಎನ್ನಿಚ್ಚೆಗೆ ಬಪ್ಪರೇ, ಚಕಿತ ಮಭಿದತ್ತೆ ಶ್ರುತಿರಪಿ ಎನ್ನಲು ಯಮ್ಮ ನುಡಿ ಶರಣರ ತಾಗಬಲ್ಲದೆ, ಹಣೆಯ ಹೊಣೆಯ ತೋರಿ ಉದರವ ಹೊರೆವ ನಿಮ್ಮ ಮರೆಯಲಡಗಿಪ ಹಡಪಿಗ ನಾನಯ್ಯ, ಬಸವ ಪ್ರಿಯ ಕೂಡಲ ಚನ್ನ ಸಂಗಯ್ಯನ ಶರಣರು ಎನ್ನ ಮಾತಿಗೆ ಬಾರರು, ನೀವೇ ಹೋಗಿ ವಿಜಯಂಗೈಸಿಕೊಂಡು ಬಾರ ಸಂಗನ ಬಸವಣ್ಣ.

0: ನನಗೆ ನಿಮ್ಮ ಅಪ್ಪಣೆ ಮಹಾಪ್ರಸಾದ ನಿಜ. ಆದರೆ ಸಾಕ್ಷಾತ್ ವೇದ ಶ್ರುತಿಗಳಿಗೆ ಅಲ್ಲಮ್ಮ ಪ್ರಭುದೇವರ ಆಧ್ಯಾತ್ಮಿಕ ಸ್ಥಿತಿಯನ್ನು ಕಂಡು ಆಶ್ಚರ್ಯಚಕಿತರಾಗಿ ಸ್ತಬ್ಧವಾಗಿವೆ. ಅಂತಹ ಉನ್ನತ ಸ್ಥಿತಿಯಲ್ಲಿರುವಂತಹ ಅಲ್ಲಮ್ಮ ಪ್ರಭುದೇವರನ್ನು ನಾನು ಕರೆತರುವುದು ಸಾಮಾನ್ಯವೇ? ಅತ್ಯಂತ ನಾನು ಸಾಮಾನ್ಯ ಒಬ್ಬ ಹಡಪಿಗ, ಆದ್ದರಿಂದ ನೀವೇ ಹೋಗಿ ಅಲ್ಲಮ್ಮ ಪ್ರಭುದೇವರನ್ನು ವಿಜಯಂಗೈಸಿ ಕರೆತನ್ನಿ, ಗೌರವದಿಂದ ಕರೆತನ್ನಿ ಎಂದು ಹೇಳುವಲ್ಲಿ ಅವರು ಎಷ್ಟು ಕಿಂಕಿತರಾಗಿ ಅಲ್ಲಮ್ಮ ಪ್ರಭುದೇವರ ಮೇಲೆ ಅವರಿಗಿರುವಂತಹ ಗೌರವವನ್ನು ವ್ಯಕ್ತಪಡಿಸುತ್ತಾರೆ. ಅಂತೆಯೇ ಅಪ್ಪಣ್ಣನವರು ಪ್ರಭುದೇವರ ಹಾಗೂ ಅಣ್ಣನವರ ಮಧ್ಯೆ ಜಾಣ್ಮೆಯಿಂದ ಈ ರೀತಿ ಇಬ್ಬರಿಗೂ ಸಹ ನೋವಾಗದಂತೆ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಕೊನೆಗೆ ಬಸವಣ್ಣನವರು ಹೋಗಿ ಅಲ್ಲಮ್ಮ ಪ್ರಭುದೇವರನ್ನು ಕರೆತರುತ್ತಾರೆ. ಹೀಗೆ ಅಲ್ಲಮ್ಮ ಪ್ರಭುದೇವರು ಹಾಗೂ ಸಿದ್ದರಾಮೇಶ್ವರರ ದರ್ಶನವನ್ನು ಮಾಡಿಸಿದಂತಹ ಅಪ್ಪಣ್ಣನವರನ್ನು ಸ್ವತಃ ಬಸವಣ್ಣನವರೇ ಹೀಗೆ ಪ್ರಶಂಸಿಸುತ್ತಾರೆ. ಏನೆಂದುಪಮಿಸುವೆನಯ್ಯ, ತನ್ನಿಂದ ತಾ ತೋರದೆ ಗುರುಮುಖದಿಂದ ತೋರಿದ ತನ್ನ ನಿಲುವ ನಿರುಪಮನು. ಕೂಡಲ ಸಂಗಮ ದೇವರಲ್ಲಿ ಪ್ರಭುದೇವರು ಸಿದ್ದರಾಮಯ್ಯನವರು ಹಡಪದ ಅಪ್ಪಣ್ಣನಿಂದ ಕಂಡು ಎನ್ನ ಜನ್ಮ ಸಫಲವಾಯಿತು ಎಂದು ಮುಕ್ತಕಂಠದಿಂದ ಹೊಗಳುತ್ತಾರೆ. ಅಂದರೆ ಇಲ್ಲಿ ಹಡಪದ ಅಪ್ಪಣ್ಣನವರು ಬಸವಣ್ಣನವರ ಮೇಲೆ ಇಟ್ಟಂತಹ ಆ ಒಂದು ನಿಷ್ಠೆಗಿಂತ ಬಸವಣ್ಣನವರು ಸಹ ಅಪ್ಪಣ್ಣನವರ ಮೇಲೆ ತಮ್ಮ ಗೌರವವನ್ನು ಇಟ್ಟುಕೊಂಡಿದ್ದಾರು ಎಂದು ಈ ವಚನದಿಂದ ತಿಳಿದು ಬರುತ್ತದೆ. ಮುಂದೆ ಕಲ್ಯಾಣ ಕ್ರಾಂತಿಯಾಗುತ್ತದೆ. ಬಸವಣ್ಣನವರು ಕಲ್ಯಾಣವನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಹೊರಡುತ್ತಾರೆ. ಆಗಲೂ ಸಹ ಅಪ್ಪಣ್ಣನವರು ಅಣ್ಣನವರ ನೆರಳಾಗುತ್ತಾರೆ. ಆದರೆ ಮಾರ್ಗ ಮಧ್ಯದಲ್ಲಿ ಬಸವಣ್ಣನವರು ನೀಲಮ್ಮನವರನ್ನು ಕರೆತರಬೇಕಾಗಿತ್ತು ಎಂದು ಹೇಳಿದಾಗ ಪುನಃ ಅಪ್ಪಣ್ಣನವರು ಕಲ್ಯಾಣಕ್ಕೆ ಬರುತ್ತಾರೆ, ನೀಲಮ್ಮನವರನ್ನು ಕರೆತರುತ್ತಾರೆ. ಇನ್ನೇನು ಕಲ್ಯಾಣವನ್ನು ತಲುಪಬೇಕು ಅನ್ನುವಷ್ಟರಲ್ಲಿ ಬಸವಣ್ಣನವರು ಸಂಗಮದಲ್ಲಿ ಐಕ್ಯರಾದಂತಹ ವಿಷಯವನ್ನು ಕೇಳಿ ನೀಲಮ್ಮನವರು ಐಕ್ಯರಾಗುತ್ತಾರೆ. ತಂದೆ ತಾಯಿಯರ ಅಂತಿದ್ದಂತಹ ನೀಲಮ್ಮ ಹಾಗೂ ಬಸವಣ್ಣನವರನ್ನು ಕಳೆದುಕೊಂಡು ಅನಾಥ ಮಗುವಿನಂತಾದ ಅಪ್ಪಣ್ಣನವರು ಹೀಗೆ ನುಡಿಯುತ್ತಾರೆ: ಎನ್ನ ತನು ನಿಮ್ಮ ಸೇವೆಯಲ್ಲಿ ಸವಿದು, ಎನ್ನ ಮನ ನಿಮ್ಮ ಸೇವೆಯಲ್ಲಿ ಸವಿದು, ಎನ್ನ ಅರಿವು ನಿಮ್ಮ ಘನದೊಳಗೆ ಸವಿದು, ನಿಶ್ಚಲ ನಿಜೈಕ್ಯನಾಗಿ ಬಸವ ಪ್ರಿಯ ಕೂಡಲ ಚೆನ್ನ ಸಂಗಯ್ಯ, ನಾ ನೀನೆಂಬುದು ಏನಾಯಿತು ಎಂದರಿಯೇ ಎಂದು ತಾವೂ ಸಹ ಅಂಗದೊಳಗೆ ಸೇರಿ ಲಿಂಗೈಕ್ಯರಾಗುತ್ತಾರೆ. ಇಲ್ಲಿ ಬಸವಣ್ಣನವರ ತನು ಬಸವಣ್ಣನವರಿಗಾಗಿ ತಮ್ಮ ತನುವನ್ನು ಸವೆಸಿದ್ರು, ಮನವನ್ನು ಸವೆಸಿದ್ದರು. ಹಾಗೆಯೇ ಅವರ ಒಂದು ಅರಿವಿನಿಂದ ಇವರೂ ಸಹ ಮನರಾಗಿದ್ದರು ಎಂಬುದು ಈ ಒಂದು ವಚನದ ಮೂಲಕ ಅವರು ತಮ್ಮ ಗುರು, ಆಪ್ತ, ಗೆಳೆಯ, ಏನಾದರೂ ಕರಿಬೋದು ನಾವು, ಅಣ್ಣ ಇವರಿಗೆ ನಿವೇದಿಸುವಂತಹ ಒಂದು ವಚನ ಅನ್ನಬಹುದಾಗಿದೆ. ಹೀಗೆ ಬಸವಣ್ಣನವರ ಜೊತೆಗೆ ಬೆಂಬಿಡದೇ ಇದ್ದಂತಹ ಅವರೂ ಸಹ, ಬಸವಣ್ಣನವರು ಲಿಂಗೈಕ್ಯರಾದ್ಮೇಲೆ ಅವರೂ ಸಹ ಲಿಂಗೈಕ್ಯರಾಗ್ತಾರೆ. ಒಟ್ಟಿನಲ್ಲಿ ಅವರು 237 ವಚನಗಳನ್ನು ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ ಎಂಬ ಅಂಕಿತದಲ್ಲಿ ಬರೆದಿದ್ದಾರೆ. ಅದರಲ್ಲಿ ಕೆಲವು ವಚನಗಳನ್ನು ಈಗ ನೋಡೋಣ. ಅಪ್ಪಣ್ಣನವರ ಒಂದು ವಚನ: ಕಾಡಬೇಡ ಕಂಡವರ, ಬೇಡಬೇಡ ನರರುಗಳ, ಆಡಬೇಡ ಅನೃತವ ನೋಡಬೇಡ, ಪರಸ್ತ್ರೀಯರ ಪರಸ್ತ್ರೀಯರ, ಗಾಢ ಗಂಭೀರ ಲಿಂಗಾರೂಢವ ಅದ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಮಾನವರು ತಮ್ಮ ಸುಖ ದುಃಖಗಳಿಗೆ ಕಂಡ ಕಂಡವರನ್ನು ಕಾಡ್ತಾರೆ. ಆದರೆ ಇದು ತಪ್ಪು. ನಾವು ಸತ್ಯಶುದ್ಧ ಕಾಯಕವನ್ನು ಮಾಡುತ್ತಾ ಜೀವನ ನಡೆಸಬೇಕು, ಪರಸ್ತ್ರೀಯರನ್ನು ಗೌರವದಿಂದ ಕಾಣಬೇಕು, ಸುಳ್ಳು ನುಡಿಯಬಾರದು ಅನ್ನುವಂತಹ ಮಾತುಗಳನ್ನು ಈ ವಚನದ ಮೂಲಕ ಹೇಳ್ತಾ ಇದ್ದಾರೆ.
1: ಹಡಪದ ಅಪ್ಪಣ್ಣ ಹಾಗೂ ಜಗಜ್ಯೋತಿ ಬಸವಣ್ಣನವರ ನಡುವಿನ ಸಂಬಂಧ ಕೇವಲ ಯಜಮಾನ ಮತ್ತು ಸೇವಕನ ಸಂಬಂಧ ಆಗಿರಲಿಲ್ಲ. ಇದು ಪರಸ್ಪರ ಅಪಾರ ಗೌರವ ಭಕ್ತಿಯಿಂದ ಕೂಡಿತ್ತು ಅಂತ ಹೇಳ್ಬೋದು. ಅತ್ಯಂತ ಆತ್ಮೀಯ ಒಡನಾಟ ಆಗಿತ್ತು ಅಂತ ಹೇಳ್ಬೋದು. ಹಡಪದ ಅಪ್ಪಣ್ಣನವರು ಕೇವಲ ಬಸವಣ್ಣನವರು ಹೇಳಿದಂತಹ ವಿಚಾರವನ್ನೇ ಆಜ್ಞಾಪಾಲಕರಾಗಿರಲಿಲ್ಲ. ಜೊತೆಗೆ ಬಸವಣ್ಣನವರ ಕಾರ್ಯಗಳಲ್ಲಿ, ಚಿಂತನೆಗಳಲ್ಲಿ ಎಷ್ಟೋ ಬಾರಿ ಸಲಹೆಗಾರರಾಗಿ, ಸ್ನೇಹಿತರಾಗಿ ನಿಲ್ತಿದ್ರಂತಂದ್ರೆ ಬಸವಣ್ಣನವರು ಕೂಡ ಹಡಪದ ಅಪ್ಪಣ್ಣನವರ ಮಾತುಗಳಿಗೆ ಮತ್ತೆ ಅಭಿಪ್ರಾಯಗಳಿಗೆ ಎಷ್ಟೊಂದು ಬೆಲೆಯನ್ನ ನೀಡ್ತಿದ್ರು, ಬೆಲೆಯನ್ನ ಕೊಡ್ತಾ ಇದ್ರು ಎಂಬುದನ್ನ ಶ್ರೀಮತಿ ಗಂಗಾ ಕುಪ್ಸತ್ ಅವರು ಹೇಳಿದ ವಿಚಾರಧಾರೆಯಿಂದ ತಿಳಿಬಹುದು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯ

ಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಇವತ್ತು ಹಡಪದ ಅಪ್ಪಣ್ಣನವರ ಜನ್ಮದಿನ ಇರೋದ್ರಿಂದ ಹಡಪದ ಅಪ್ಪಣ್ಣನವರ ವಿಚಾರಧಾರೆಯ ಕುರಿತು ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಕುಪ್ಸದವರು ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳೋಣ. ಬನ್ನಿ.
3: ಗುರು ಬಸವಣ್ಣನವರ ನೇತೃತ್ವದಲ್ಲಿ ರೂಪುಗೊಂಡಂತಹ ಕಲ್ಯಾಣ ಕ್ರಾಂತಿ ಲಿಂಗ ಸಮಾನತೆಯ ಮೌಲ್ಯ ನೀಡಿದ್ದು ನಿಜ. ಅಂತೆಯೇ ಆಗ ಸಿಕ್ಕಂತಹ ಹಲವು ಶರಣ ದಂಪತಿಗಳಲ್ಲಿ ನಿಜ ಸುಖವನ್ನು ಅನುಭವಿಸಿದಂತಹ ಹಡಪದ ಅಪ್ಪಣ್ಣ ಹಾಗೂ ಲಿಂಗಮ್ಮ ದಂಪತಿಗಳು ಬಹುಪ್ರಮುಖರು. ಏಕೆಂದರೆ ಹಡಪದ ಅಪ್ಪಣ್ಣನವರಂತೆಯೇ ಹಡಪದ ಲಿಂಗಮ್ಮನವರು ಸಹ ಲಿಂಗ ಸಾಧನೆಯಲ್ಲಿ ಬಹು ಎತ್ತರಕ್ಕೆ ಏರಿದಂತಹ ಲಿಂಗಾನುಭಾವಿ ಶರಣೆ ಎಂದರೆ ತಪ್ಪಾಗಲಾರದು. ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಅಂಗರಕ್ಷಕರಾಗಿದ್ದ ಹಡಪದ ಅಪ್ಪಣ್ಣನವರ ಧರ್ಮಪತ್ನಿಯೇ ಹಡಪದ ಲಿಂಗಮ್ಮನವರು. ಹಡಪದ ಲಿಂಗಮ್ಮ ತಾಯಿಯವರ ಬಗ್ಗೆ ಗುರುರಾಜ ಚರಿತ್ರೆಯಲ್ಲಿ ಚಾರು ಗುರು ಭಕ್ತಿ ಲಿಂಗಮ್ಮ ಎಂದು ಕರೆಯುತ್ತಾರೆ. ಲಿಂಗಮ್ಮ ತಾಯಿಯವರ ಬಹುಮುಖ ವ್ಯಕ್ತಿತ್ವದ ದರ್ಶನ ನಮಗೆ ಅವರ ವಚನದಲ್ಲಿಯೇ ಆಗುತ್ತದೆ. ಇವರ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ವಚನಾಂಕಿತದ ಸುಮಾರು 114 ವಚನಗಳು ದೊರೆತಿವೆ. ವಚನಗಳಷ್ಟೇ ಅಲ್ಲದೆ ಒಂದು ಮಂತ್ರಗೋಪ್ಯ ಹಾಗೂ ಸ್ವರವಚನವನ್ನು ಸಹ ಬರೆದಿದ್ದಾರೆ. ಶಿವಯೋಗ ಸಾಧನೆ ಮಾಡುವವರಿಗೆ ಲಿಂಗಮ್ಮ ತಾಯಿಯವರ ವಚನಗಳು ಮಾರ್ಗದರ್ಶನ ನೀಡುತ್ತವೆ. ಲಿಂಗಾಂಗ ಯೋಗದಲ್ಲಿ ಉತ್ತುಂಗ ಸಾಧನೆ ಮಾಡಿರುವುದರಿಂದಲೇ ಅವರಿಗೆ ನಾವು ನಿಜಸುಖಿ ಲಿಂಗಮ್ಮ ಎಂದು ಕರೆಯಲಾಗುತ್ತದೆ. ಹಾಗೆಯೇ ಅವರನ್ನು ನಿಜಮುಕ್ತೆ ಎಂಬ ಶಬ್ದದಿಂದಲೂ ಸಹ ಲಿಂಗಮ್ಮ ತಾಯಿಯವರ ಅನುಭವವನ್ನು ತಿಳಿಯಬಹುದು. ಇವುಗಳ ವಚನಗಳು ಬೆಡಗಿನ ರೂಪದಲ್ಲಿ ಇರುತ್ತವೆ. ಇವರು ಹಾಗೂ ಹಡಪದ ಅಪ್ಪಣ್ಣನವರು ಚರಜಂಗಮ ಚನ್ನಮಿಲ್ಲೇಶ್ವರ ಗುರುಗಳಿಂದ ಲಿಂಗದೀಕ್ಷೆ ಪಡೆದುಕೊಂಡಿದ್ದರು ಎಂಬುದು ವಿದ್ವಾಂಸರ ಅಭಿಪ್ರಾಯವಾಗಿದೆ. ಹಡಪದ ಲಿಂಗಮ್ಮನವರ ಒಂದು ವಚನವನ್ನು ಈಗ ನೋಡೋಣ. ಅವರ ವಚನಗಳು ಅರಿವಿನ ಕಿರಣವಾಗಿ ನೇರವಾಗಿ ಮನಪ್ರವೇಶ ಮಾಡಿ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ನೀಡಿ ಸತ್ಯದರ್ಶನ ಮಾಡಿಸುತ್ತವೆ. ಈ ರೀತಿ ಇದೆ: ಮನವ ನಿರ್ಮಲವ ಮಾಡಿಹನೆಂದು ತನುವ ಕರಗಿಸಿ ಮನವ ಬಳಲಿಸಿ ಕಳವಳಿಸಿ ಕಣ್ಣು ಕಾಣದ ಅಂಧಕರಂತೆ ಮುಂದುಗಾಣದೆ ಸಂದೇಹದಲ್ಲಿ ಮುಳುಗಿರುವ ಮನುಜರಿರಾ, ನೀವು ಕೇಳಿರೋ ಮನವ ನಿರ್ಮಲವ ಮಾಡಿ ಆ ಘನವ ಕಾಂಬುದಕ್ಕೆ ಆ ಮನವೆಂತಾಗಬೇಕೆಂದರೆ ಗಾಳಿ ಬೀಸದ ಜಲದಂತೆ ಮೋಡವಿಲ್ಲದ ಸೂರ್ಯನಂತೆ ಬೆಳಗಿನ ದರ್ಪಣದಂತೆ ಮನ ನಿರ್ಮಲವಾದದಲ್ಲದೆ ಆ ಮಹಾಗಣವ ಕಾಣಬಾರದೆಂದರು ನಮ್ಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಇಲ್ಲಿ ಅವ್ರು ಹೇಳ್ತಾ ಇರೋದು ಅಂದರೆ ನಾವು ಸತ್ಯದ ದರ್ಶನ ಮಾಡ್ಕೋಬೇಕು ಅಂದರೆ ನಮ್ಮ ಮನ ಮಹಾಗಣಮನ ಆಗಬೇಕು ಅಂದಾಗ ನಮ್ಮ ಮನಸ್ಸು ನಿರ್ಮಲವಾಗಿರಬೇಕು. ಯಾವ ರೀತಿ ಅಂದರೆ ಉದಾಹರಣೆ ಮೂಲಕ ಹೇಳ್ತಾರೆ, ಗಾಳಿ ಬೀಸದ ಜಲದಂತೆ. ಗಾಳಿ ಬೀಸಿದರೆ ನೀರು ಅಲ್ಲಾಡ್ತಾ ಇರುತ್ತೆ, ಹಾಗಿರಬಾರ್ದು. ಗಾಳಿ ಬೀಸದೇ ಇರುವಂತಹ ಜಲದಂತಿರಬೇಕು, ಮೋಡವಿಲ್ಲದ ಸೂರ್ಯನಂತಿರಬೇಕು, ಬೆಳಗಿನ ಕನ್ನಡಿಯಂತೆ ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ಘನವನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆದ್ದರಿಂದ ಮನವ ನಿಲ್ಲಿಸುವುದಕ್ಕೆ ನಮಗೆ ಶರಣರ ಸಂಗ ಬೇಕು, ಜನನ ಮರಣವ ಗೆಲ್ಲಬೇಕು, ಗುರು ಲಿಂಗ ಜಂಗಮದಲ್ಲಿ ವಂಚನೆ ಇಲ್ಲದೆ. ಅಂದರೆ ಶರಣರ ಸಂಘದಿಂದ ನಮ್ಮ ಮನಸ್ಸು ನಿರ್ಮಲವಾಗುತ್ತದೆ, ತನುವನ್ನು ಕರಗಿಸಿ ಹರಿವ ಮನವನ್ನು ನಿಲ್ಲಿಸಬೇಕು. ಆಗ ಅಂಗಗುಣಗಳನ್ನು ಕಳೆದುಕೊಂಡು ನಾವು ಲಿಂಗಗುಣ ಸಂಪನ್ನರಾಗುತ್ತೇವೆ ಎಂದು ಹೇಳುತ್ತಾರೆ. ಅವರ ಇನ್ನೊಂದು ವಚನ: ಕೈಲಾಸ ಮರ್ತ್ಯಲೋಕವೆಂದರೆ ಏನು? ಅಲ್ಲಿಯ ನೆಡೆಯೂ ಒಂದೇ, ಇಲ್ಲಿಯ ನೆಡೆಯೂ ಒಂದೇ, ಕಾಣಿರಯ್ಯ ಎಂಬರು. ಕೈಲಾಸ ಬೇರೆಯಲ್ಲ, ಮರ್ತ್ಯಲೋಕ ಬೇರೆವೆಲ್ಲ. ತತ್ತ ಮೇಲೆ ಯಾರೂ ಕೈಲಾಸಕ್ಕೆ ಅಥವಾ ನರಕಕ್ಕೆ ಹೋಗುವುದನ್ನು ನೋಡಿಲ್ಲ. ಇಹದಲ್ಲಿ ಆಚಾರವಂತರಾಗಿ ನೀತಿವಂತರಾಗಿ ಅದುವೇ ಕೈಲಾಸ. ಒಬ್ಬರಿಗೊಬ್ಬರು ಪ್ರೀತಿ ಪ್ರೇಮದಿಂದ ಬಾಳಿದರೆ ನಮ್ಮ ಮನೆಯೇ ಕೈಲಾಸವಾಗುತ್ತದೆ ಎಂಬುದು ಅವರ ಅಭಿಪ್ರಾಯ. ಆದ್ದರಿಂದಲೇ ನೆನೆಹಿದೆನೆಂದರೆ ಎನ್ನ ನೆನೆವೆನೆಯ ಮನಮಂಕಾಯಿತ್ತು, ತನುಬಯಲಾಯಿತ್ತು, ಕಾಯ ಕರಗಿತ್ತು, ದೇಹ ಹಮ್ಮಳಿಯಿತ್ತು. ತಾನು ತಾನಾಗಿ ಬೆಳಗಿನೊಳಗೆ ಓಲಾಡಿ ಸುಖಿಯಾದನೆಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಎಂದು ಲಿಂಗಮ್ಮ ತಾಯಿಯವರು ಲಿಂಗವೇ ತಾವಾಗಿದ್ದೇವೆ ಎಂದು ಹೇಳುತ್ತಾರೆ. ಲಿಂಗ ಸ್ವರೂಪವೇ ತಾವಾದ ಬಳಿಕ ಏನನ್ನು ನೆನೆಯಬೇಕು? ಮನದ ಮಂಕೆ, ತನುವಿನ ಸಂಕಲ್ಪ ವಿಕಲ್ಪ ಸಂಶಯಗಳೆಲ್ಲ ನಿವಾರಣೆಯಾಗಿ ಕಾಯಗುಣ ದೇಹದ ಅಹಂಕಾರ ಇಲ್ಲವಾಗಿ ತಾನೇ ತಾನಾಗಿದ್ದೇನೆ. ಅಂತಹ ಒಂದು ಮಹಾಜ್ಞಾನ ಪ್ರಕಾಶದಲ್ಲಿ ಲಿಂಗಮ್ಮ ತಾಯಿಯೂ ಸಹ ಸುಖಿಯಾಗಿದ್ದಾಳೆ ಹೇಳಬಹುದು. ಆದ್ದರಿಂದಲೇ ನಿಜ ಸುಖಿ ಲಿಂಗಮ್ಮ ಎಂದೇ ಅವರು ಪ್ರಸಿದ್ಧಿಯಾಗಿದ್ದಾರೆ ಅಂತ ಹೇಳ್ತಾ, ಇಷ್ಟು ಹೊತ್ತು ಹಡಪದ ಅಪ್ಪಣ್ಣ ಹಾಗೂ ಹಡಪದ ಲಿಂಗಮ್ಮ ದಂಪತಿಗಳ ಬಗ್ಗೆ ಕೆಲವು ವಿಷಯಗಳನ್ನು ನಾವು ವಿಚಾರ ಮಂಥನವನ್ನು ಮಾಡಿದ್ದೇವೆ. ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಸಹ, ಕೇಳಿದಂತಹ ಎಲ್ಲರಿಗೂ ಸಹ ಮತ್ತೊಮ್ಮೆ ನನ್ನ ಶರಣು ಶರಣಾರ್ಥಿಯನ್ನು ಹೇಳುತ್ತಾ ಮುಗಿಸ್ತಾ ಇದ್ದೀನಿ.
2: ಧನ್ಯವಾದಗಳು ಮೇಡಮ್. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಡಪದ ಅಪ್ಪಣ್ಣ ಹಾಗೆ ಅವರ ಧರ್ಮಪತ್ನಿ ಹಡಪದ ಲಿಂಗಮ್ಮನವರ ವಿಚಾರಧಾರೆಯ ಕುರಿತು ಸಾಕಷ್ಟು ವಿಚಾರವನ್ನ ತಿಳ್ಕೊಂಡ್ವಿ. ಹಡಪದ ಅಪ್ಪಣ್ಣನವರು ತಮ್ಮ ವಚನಗಳಲ್ಲಿ ಬಸವಣ್ಣನವರನ್ನ ಅತ್ಯಂತ ಭಾವಪೂರ್ಣವಾಗಿ ಸ್ಮರಿಸಿದ್ದು, ಹಾಗೆ ಬಸವಣ್ಣನವರ ಮಹತ್ವ, ಅವರ ಕರುಣೆ, ಸರಳತೆ ಅಪ್ಪಣ್ಣನವರು ತಮ್ಮ ಬಸವ ಪರ ವಚನಗಳಲ್ಲಿ ತೊಡಗಿಸಿಕೊಂಡಿರೋದು. ಬಸವ ಪ್ರಿಯ ಚನ್ನಬಸವಣ್ಣ ಎಂಬ ಅಂಕಿತ ನಾಮಗಳಲ್ಲಿ ವಚನಗಳನ್ನು ರಚಿಸಿದಂಥ ಹಡಪದ ಅಪ್ಪಣ್ಣನವರ ವಿಚಾರಧಾರೆ, ಹಾಗೆ ಬಸವಣ್ಣನವರು ಮಹಾಮನೆ ಮತ್ತು ಅನುಭವ ಮಂಟಪದ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಕೂಡ ಅಪ್ಪಣ್ಣನವರ ಪಾತ್ರ ಹಿರಿದಾಗಿತ್ತು. ಅವರ ವಿಚಾರಧಾರೆ ಹಾಗೆ ಒಟ್ಟಾರೆಯಾಗಿ ಬಸವಣ್ಣನವರ ಕಾಯಕ ಯೋಗಕ್ಕೆ ಹಾಗೂ ದಾಸೋಹದ ತತ್ವಕ್ಕೆ ಹಡಪದ ಅಪ್ಪಣ್ಣನವರು ಅತ್ಯಂತ ನಂಬಿಕಸ್ಥ ವ್ಯಕ್ತಿಯಾಗಿದ್ರು. ಇವರ ನಡುವಿನ ಬಾಂಧವ್ಯ ಅತ್ಯಂತ ಪವಿತ್ರವಾಗಿತ್ತು ಎಂಬುದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳಕ್ಕೆ ಸಾಧ್ಯ ಆಯಿತು. ಈ ಕಾರ್ಯಕ್ರಮವನ್ನ ತಿಳಿಸ್ಕೊಟ್ಟಂತಹ ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಕುಪ್ಸದ್ ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ಕಾರ್ಯಕ್ರಮವನ್ನು ಆಲಿಸಿದಂತ ಎಲ್ಲ ಭಾನುಲಿ ಕೇಳುಗರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ಬಸವಣ್ಣನಯ್ಯ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏನಮ್ಮ ಇದು, ರೂಮ್ ತುಂಬಾ ಕಸ ಹರಡ್ಸ್ಕೊಂಡಿದ್ಯಲ್ಲಮ್ಮ.
3: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
2: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
3: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
2: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
3: ಸರಿಯಪ್ಪ.
4: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
5: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
7: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಮೋಹ ಕರುಣೆ ಶಾಂತಿ. ಪಿಡಿಗಳಿಸು ಭುಜಿಸೊಡೆಯ ನಾಗೆನ್ನುವುದು ಮೋಹ, ಕೊಡು ಸಲಿಸು ಸೇವೆ ಗೈ ಎನ್ನುವುದು ಕರುಣೆ. ಬಿಡು ನೀನು ನಾನುಗಳ ವಿಶ್ವಾತ್ಮ ಪದವ ನೀ ನಡರೆನ್ನುವುದು ಶಾಂತಿ ಮಂಕುತಿಮ್ಮ. ಪಿಡಿ ಗಳಿಸು, ಒಂದಿಡಿ ಗಳಿಸು. ಭುಜಿಸೊಡೆಯ ನಾಗೆನ್ನುವುದು, ಭುಜಿಸು ಒಡೆಯನಾಗು ಎನ್ನುವುದು. ಭುಜಿಸು ಅಂದ್ರೆ ತಿನ್ನು, ತಿಂದು ಒಡೆಯನಾಗು ಅಂತ ಹೇಳುತ್ತೆ ಮೋಹ. ಕೊಡು ಸಲ್ಲಿಸು, ಕೊಡು ಸಲ್ಲಿಸು. ಸೇವೆಗೈ ಎನ್ನುವುದು, ಸೇವೆಯನ್ನ ನೀನು ಮಾಡು ಅನ್ನೋದು ಕರುಣೆ. ಬಿಡು ನೀನು ನಾನುಗಳ, ನೀನು ನಾನು ಅನ್ನೋದನ್ನ ಬಿಡು. ವಿಶ್ವಾತ್ಮ ಪದವ ನೀ ನಡರೆನ್ನುವುದು, ವಿಶ್ವಾತ್ಮ ಪದವನ್ನು ನೀನು ಅಡರು ಹೊಂದು ಅನ್ನೋದು ಶಾಂತಿ. ನೀನು ನಾನುಗಳನ್ನೆಲ್ಲ ಬಿಟ್ಟು ವಿಶ್ವಾತ್ಮ ಪದವನ್ನ ನೀನು ಹೊಂದು ಅನ್ನೋದೇ ಶಾಂತಿ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಪಿಡಿಗಳಿಸು ಭುಜಿಸೊಡೆಯ ನಾಗೆನ್ನುವುದು ಮೋಹ, ಕೊಡು ಸಲಿಸು ಸೇವೆಗೈ ಎನ್ನುವುದು ಕರುಣೆ. ಬಿಡು ನೀನು ನಾನುಗಳ ವಿಶ್ವಾತ್ಮ ಪದವ ನೀ ನಡರೆನ್ನುವುದು ಶಾಂತಿ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಎಲ್ಲವನ್ನ ಹಿಡಿ, ಗಳಿಸು, ತಿನ್ನು, ಒಡೆಯನಾಗಿ ಬಾಳು ಅನ್ನೋದು ಮೋಹ. ಎಲ್ಲವನ್ನ ಕೊಡು, ಎಲ್ರಿಗೂ ಸಲ್ಲಿಸು, ಎಲ್ಲರ ಸೇವೆ ಮಾಡು ಅನ್ನೋದು ಕರುಣೆ. ನಾನು ನನ್ನದು ಅನ್ನೋ ಮಮಕಾರ ಬಿಡು, ವಿಶ್ವಾತ್ಮ ಪದ ಹಿಡಿ ಅನ್ನೋದು ಶಾಂತಿ. ತಾನು ಉಣ್ಣೋದು ಪ್ರಕೃತಿ, ಹಂಚಿ ಉಣ್ಣೋದು ಸಂಸ್ಕೃತಿ, ಹಂಚದೆ ಉಣ್ಣೋದು ವಿಕೃತಿ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೀವು ಹಿಂದಿನ ಚೌಪದಿ ಎಲ್ಲ ಕೇಳಿದಾಗ ಅಲ್ಲಿ 3 ಗುಣಗಳ ಬಗ್ಗೆ DVG ಅವರು ಹೇಳಿದ್ರು. ಪರಸ್ಪರವಾಗಿ ಒಂದನ್ನೊಂದು ಬೆಳೆಸಿ ಬದುಕಿಗೆ ಅವು ಸುಂದರತೆನ ತರುತ್ತೆ ಅಂತ. ಈ ಕಗ್ಗದಲ್ಲಿ ಅವುಗಳನ್ನ ಇನ್ನಷ್ಟು ವಿವರಿಸ್ತಾ ಇದ್ದಾರೆ ಆ ಗುಣಗಳನ್ನ. ಮೊದಲನೇ ಗುಣ ಮೋಹ. ಮೋಹ ಪದದ ಮೂಲ ಅರ್ಥ ದಿಗ್ಭ್ರಾಂತಿ ಅಥವಾ ಗೊಂದಲ. ಭಗವದ್ಗೀತೆಯ ಎರಡನೇ ಅಧ್ಯಾಯದಲ್ಲಿ ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಅನ್ನೋ ಮಾತು ಬರುತ್ತೆ. ಮೋಹದಿಂದ ಸತ್ಯದ ಅರ್ಥದ ಗ್ರಹಿಕೆ ಮಬ್ಬಾಗತ್ತೆ, ನಿರ್ಣಯ ಸಾಮರ್ಥ್ಯದಲ್ಲಿ ದೋಷ ಕಾಣುತ್ತೆ. ಮಮತ್ವವೇ ಮೋಹ, ಎಲ್ಲವೂ ನನ್ನದು ಅನ್ನೋದು ಮೋಹ. ಯಾವಾಗಲೂ ಎಲ್ಲವನ್ನ ತನ್ನದಾಗಿಸಿಕೊಳ್ಳೋದಿಕ್ಕೆ ಈ ಮೋಹ ಹವಣಿಸ್ತಾ ಇರುತ್ತೆ. ಹಾಗಾಗಿ ಸಿಕ್ಕದ್ದನ್ನೆಲ್ಲ ಗಳಿಸು, ಹಿಡ್ಕೊ, ಪಡೆದದ್ದನ್ನ ಭೋಗಿಸು, ಎಲ್ಲದಕ್ಕೂ ಒಡೆಯನಾಗು ಅನ್ನತ್ತೆ ಈ ಮೋಹ. ಇದು ಬದುಕಲ್ಲಿ ಮೊದಲನೇ ಹಂತ, ಎಲ್ಲವೂ ತನಗಾಗೆ ಇದ್ದದ್ದು ಅನ್ನೋ ಭ್ರಾಂತಿ. ಮೋಹದ ನಂತರ ಬರೋ ಎತ್ತರದ ಗುಣ ಅಂದ್ರೆ ಕರುಣೆ. ಆಗ ನಾನು ಅನ್ನೋದು ಸ್ವಲ್ಪ ಕಡಿಮೆ ಆಗಿ ಇನ್ನೊಬ್ರಿಗೆ ಏನಾದ್ರೂ ಮಾಡಬೇಕು ಅನ್ನೋ ಭಾವ ಬಲಿಯತ್ತೆ. ಅದು ತನ್ನ ಸ್ವಹಿತಾಸಕ್ತಿಯನ್ನ ದಾಟಿ ಇನ್ನೊಬ್ಬರಿಗಾಗಿ ಕೊಡುವಂತಹ, ಸಹಾನುಭೂತಿ ತೋರುವಂತಹ, ಇನ್ನೊಬ್ಬರಿಗೆ ಅಕಾರಣವಾಗಿ ಸೇವೆ ಮಾಡುವಂತಹ ಗುಣ. ಕರುಣೆಯಲ್ಲಿ ತ್ಯಾಗದ ಅಂಶ ಇದೆ. ಕರುಣೆಯಲ್ಲಿ ಭೌತಿಕ ಲಾಭ ಇಲ್ಲ, ಆದರೆ ನೈತಿಕ ಲಾಭ ಇದೆ. ಆದರೆ ಕರುಣೆ ಕೂಡ ಒಂದು ಮನೋವಿಕಾರನೇ. ಸಾಮಾನ್ಯ ಸನ್ನಿವೇಶಗಳಲ್ಲದೊಳ್ಳೆದೆ. ಮನುಷ್ಯರು, ಮೃಗ, ಪಕ್ಷಿಗಳು ತಮ್ಮ ಮರಿಗಳಲ್ಲಿ ತೋರೋ ಕರುಣೆ ಪ್ರಾಕೃತವಾದದ್ದು. ಅದು ವ್ಯಾಮೋಹಕ್ಕೆ ಎಡೆ ನೀಡುವಂಥದ್ದು, ಪಕ್ಷಪಾತದ್ದು, ಭ್ರಾಂತಿ ದೃಷ್ಟಿ. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಬಂದ ಕರುಣೆ ಸಹ ಇಂಥದ್ದೇ. ಅವನು ಸ್ವಜನ ಹತ್ಯೆ ಒಳ್ಳೇದಲ್ಲ ಅಂತ ಕರುಣೆ ತೋರಿಸ್ತಾನೆ. ಸ್ವಜನ ಹತ್ಯೆಯಲ್ಲಿ ಸ್ವ ಅನ್ನೋ ಭಾವ ಮೋಹ ಮೂಲವಾದದ್ದೇ ಅಲ್ವಾ? ಅದಕ್ಕೆ ದುಃಖ ಆಯ್ತು. ಕರುಣೆ ಸರಿಯಾದ ಸ್ಥಳದಲ್ಲಿ ನಿರಪೇಕ್ಷವಾಗಿದ್ದಲ್ಲಿ ಅದೊಂದು ಉದಾತ್ತ ಭಾವ, ಇಲ್ದಿದ್ರೆ ಅದು ಹೃದಯ ದೌರ್ಬಲ್ಯ. ಸ್ವಪ್ರಜ್ಞೆ ಇಲ್ಲದ ಮೋಹರಹಿತವಾದ ಕರುಣೆ, ಅದು ನಾನು ಅನ್ನೋದನ್ನ ಬಿಟ್ಟು ನೀನು ಅನ್ನೋದ್ರ ಕಡೆ ಮನ ಮಾಡಿರುವಂತದ್ದು. ಈ ಜಗತ್ತಲ್ಲಿ ಎಲ್ಲಾ ಪ್ರಾಣಿಗಳಿಗೂ ತಾವು ಇಷ್ಟಪಟ್ಟದ್ದನ್ನ ಪಡ್ಕೊಳ್ಬೇಕು ಅನ್ನೋ ಆಸೆ ಉಂಟಾಗತ್ತೆ. ಆಸೆ ಪ್ರೇರಕವಾಗಿ ಪ್ರಯತ್ನ ನಡೀತಾನೆ ಇರುತ್ತೆ. ಪಡೆದ್ರೆ ಮತ್ತಷ್ಟು ಪಡಿಬೇಕು ಅನ್ನೋ ಬಯಕೆ ಆಗತ್ತೆ. ಪಡೆದದ್ದು ತನಗೆ ತನ್ನಲ್ಲೇ ಇರಬೇಕು ಅನ್ನೋ ಮೋಹ ಸಹ ಉಂಟಾಗತ್ತೆ. ತಾರ್ಕಿಕವಾಗಿ ಒಂದ್ ವ್ಯಕ್ತಿ, ವಿಷಯ ಮತ್ತೆ ವಸ್ತುವಿನಲ್ಲಿ ಮೋಹ ಉಂಟಾದ್ರೆ ಮಿಕ್ಕೆಲ್ಲ ಭಾವಗಳು ಬಂದು ಸೇರುತ್ತೆ. ಇಂತಹ ಮನಸ್ಥಿತಿಯಲ್ಲಿ ಅಶಾಂತಿ, ಕ್ಲೇಶ ಅಥವಾ ದುಃಖ ಉಂಟಾಗುವಂತಹ ಸಂಭವಗಳೇ ಹೆಚ್ಚು. ಆದರೆ ಮನಸ್ಸಲ್ಲಿ ಕರುಣಾಭಾವ ಇದ್ರೆ, ಅನ್ಯ ಜೀವಿಗಳನ್ನು ತನ್ನ ಹಾಗೆ ಕಾಣುವಂತಹ ಮನೋಭಾವ ಬಂದು, ಕೊಡೋ ಮನಸ್ಸು ಬಂದು, ಇನ್ನೊಬ್ಬರಿಗೆ ಸೇವೆ ಮಾಡೋ ಮನೋಭಾವ ಕೂಡ ಬರುತ್ತೆ. ಇಲ್ಲಿ ಕ್ಲೇಶ ಇರೋದಿಲ್ಲ, ಒಂದು ಬಗೆಯ ತೃಪ್ತಿ ಇರುತ್ತೆ. ಆದರೆ ಈ ಮೋಹ ಮತ್ತು ಕರುಣೆ ಎರಡೂ ಭಾವಗಳನ್ನು ಮೀರಿ ಇರುವಂತಹ ಭಾವವೇ ಶಾಂತಿ. ಶಾಂತ ಭಾವದಲ್ಲಿ ಜಗತ್ತಲ್ಲಿರೋ ಎಲ್ಲಾ ಪ್ರಾಣಿಗಳು ತನ್ನ ಹಾಗೆ, ಎಲ್ಲಾ ಆತ್ಮಗಳು ಒಂದೇ ಅನ್ನೋ ಒಂದು ವಿಶ್ವಾತ್ಮ ಭಾವ ಬಂದು, ಪರಸ್ಪರ ಭೇದಗಳು ನಶಿಸಿ ದ್ವಂದ್ವಗಳಿಂದ ಹೊರ ಬಂದು ಮೋಹ ಕೂಡ ಅಳಿಸಿ ಹೋಗಿ ಮನಸ್ಸು ಶಾಂತವಾಗುತ್ತೆ. ಅಂತಹ ಶಾಂತ ಸ್ಥಿತಿಯನ್ನ ನಾವು ಪಡೆಯೋ ಪ್ರಯತ್ನನ ಮಾಡಬೇಕು. ಅಲ್ಲಿಗೆ ತಲುಪಿದ್ರೆ ಶುದ್ಧವಾದ ಆನಂದ ನಮ್ಮದಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
5: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಇವರು ಒಗಟಿನ ಕುರಿತು ಮಾಹಿತಿಯನ್ನ, ಹಾಗೆ ಒಂದು ಒಗಟನ್ನ ಕೂಡ ಹೇಳಲಿಕ್ಕೆ ಅಂತ ಬಂದಿದ್ದಾರೆ. ಕೇಳೋಣ ಬನ್ನಿ.
10: ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಇನ್ನೊಂದು ಮಹನೀಯರ ನುಡಿಗಟ್ಟುಗಳನ್ನ ನಿಮ್ಗೆ ಹೇಳ್ತಾ ನಾನು ಒಗಟನ್ನು ಪರಿಚಯ ಮಾಡ್ಕೊಡ್ತೇನೆ. ಡಾಕ್ಟರ್ ಹಾಮಾ ನಾಯಕ್ ಅವರು ಖ್ಯಾತ ವಿದ್ವಾಂಸರು ಮತ್ತು ಸಾಹಿತಿಗಳು ಸಹ ಹೌದು. ಅವರು ಒಗಟಿನ ಬಗ್ಗೆ ಅಂತ ಹೇಳ್ತಾರೆ. ಒಗಟು ಎಂಬುದು ಗ್ರಂಥಸ್ಥವಲ್ಲದ ತಲತಲಾಂತರದಿಂದ ಹರಿದು ಬಂದ ಸಾಂಪ್ರದಾಯಿಕ ವಾಚಿಕ. ವಾಚಿಕ ಪರಂಪರೆ ಒಂದು ವಿಶಿಷ್ಟ ಮತ್ತ. ಅದರ ಪ್ರಕಾರ ದಂಪತಿಗಳು ಮತ್ತು ಗ್ರಾಮೀಣ ಜನರು ಬಳಸುವ ಒಡಪು ಅಥವಾ ಒಗಟುಗಳು ಭಾಷೆಯ ಬೆಡಗನ್ನು ಜೀವಂತವಾಗಿರಿಸುತ್ತವೆ ಅನ್ನೋದು ಹೇಳಿದ್ದಾರೆ. ಅಂದ್ರೆ ಒಗಟಿಗೆ ತುಂಬಾ ಹಳೆಯದಾದ ಒಂದು ಇತಿಹಾಸ ಇದೆ. ಅದು ಗ್ರಂಥಸ್ಥವಲ್ಲದಿದ್ರೂ ಮೌಖಿಕ ಪರಂಪರೆಯಿಂದ ಬಾಯಿಂದ ಬಾಯಿಗೆ ತುಂಬಾ ಚೆನ್ನಾಗಿ ಬೆಳೆದುಕೊಂಡಂಥದ್ದು. ಇದು ಚಿಕ್ಕದಾಗಿ ಗಂಡ ಹೆಂಡತಿಯಿಂದನೂ ಹಿಡಿದು ಮತ್ತೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲೂ ಸಹ ವಾಚಿತವಾಗಿ ಆಗಿ ಇಡೀ ನಮ್ಮ ಕನ್ನಡ ಭಾಷೆಯನ್ನ ತುಂಬಾ ಗಟ್ಟಿ ಮಾಡಿದೆ, ಮತ್ತು ಅದರ ಬೆಡಗನ್ನ ಜಾಸ್ತಿ ಮಾಡಿದೆ, ಮತ್ತು ಜೀವಂತವಾಗಿರುವಂಗೆ ಮಾಡಿದೆ ಅನ್ನೋದನ್ನ ಇವರು ಅದರ ಪದಪುಂಜಗಳು ಬೇಕಾದಷ್ಟು ನಮಗೆ ಒಡಪುಗಳಿಂದ ಸಿಗ್ತಾ ಹೋಯ್ತು. ಹಾಗಾಗಿ ಕನ್ನಡ ಭಾಷೆ ಬೆಳಿಲಿಕ್ಕೆ ಒಗಟು ಬಹಳ ದೊಡ್ಡ ಕೆಲಸವನ್ನ ಮಾಡಿದೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಹಾಗೆ ನಾನು ನಿನ್ನೆ ಹೇಳಿದ ಒಗಟಿಗೆ ಉತ್ತರ ಬೆಂಕಿ ಕಡ್ಡಿ. ಹಾಗೆ ನಾನು ನಿನ್ನೆ ಹೇಳಿದ ಒಗಟು ಮೈ ಮರ ತಲೆ ಬೆಂಕಿ, ಬೇರೆಯವ್ರನ್ನ ಸುಡಲು ಹೋದ್ರೆ ತನ್ನೇ ಸುಟ್ಟುಕೊಡುತ್ತೆ, ಹಾಗಾದ್ರೆ ನಾನ್ಯಾರು? ಈ ಒಗಟಿಗೆ ಉತ್ತರ ಬೆಂಕಿ ಕಡ್ಡಿ. ಬೆಂಕಿ ಕಡ್ಡಿಯ ಮೈ ಅದು ಕಡ್ಡಿ ಮರದಿಂದಾಗಿದ್ದು ತಲೆಯಲ್ಲಿ ಬೆಂಕಿ ಹತ್ತಿಸಿಕೊಳ್ಳುವಂತ ಬೆಂಕಿ ಕಿಡಿ ಇದೆ. ಅದು ಬೇರೆ ಬೆಂಕಿ ಹಚ್ಚಬೇಕು ಅಂತ ಕಿರಿದ್ರೆ ಮೊದಲು ತನ್ನ ತಾನೇ ಸುಟ್ಕೊಳ್ಳುತ್ತೆ. ಹಾಗೆ ನಿಮ್ಗೆ ನಾನು ಇನ್ನೊಂದು ಒಗಟನ್ನು ಹೇಳ್ತೀನಿ. ಈ ಒಗಟಿನ ವಿಶೇಷತೆಯನ್ನು ನೀವು ಗಮನಿಸಿ, ಕಾಲಿಲ್ಲ ಆದ್ರೂ ಓಡುತ್ತೆ, ಬಾಯಿಲ್ಲ ಆದ್ರೂ ಹೇಳುತ್ತೆ, ಜಗತ್ತೇ ಅದನ್ನ ಅನುಸರಿಸುತ್ತೆ, ಹಾಗಾದ್ರೆ ನಾನ್ಯಾರು ಅಂತ. ಈ ಇದರ ಉತ್ತರ ಗಡಿಯಾರ. ಗಡಿಯಾರ ನೋಡಿ, ಅದಕ್ಕೆ ಕಾಲಿಲ್ಲ ಆದ್ರೆ ನಿರಂತರವಾಗಿ ಓಡ್ತಾ ಇರುತ್ತೆ, ಅದಕ್ಕೇನು ಬಾಯಿಲ್ಲ, ಆದ್ರೆ ನಾವು ನೋಡಿದ ತಕ್ಷಣ ಇಷ್ಟು ಸಮಯ ಅಷ್ಟು ಸಮಯ ಅಂತ ನಾವೇ ಹೇಳ್ತೀವಿ. ಅಂದ್ರೆ ಬಾಯಿ ಇಲ್ದಿದ್ರೂ ಅದು ನಮಗೆ ಕರೆಕ್ಟ್ ಸಂದೇಶ ಕೊಡುತ್ತೆ. 9 ಗಂಟೆ ಆಗಿದ್ರೆ 9 ಗಂಟೆ, 10 ಗಂಟೆ ಆಗಿದ್ರೆ 10 ಗಂಟೆ ಅಂತ ಹೇಳುತ್ತೆ. ಹಾಗೆ ಇಡೀ ಜಗತ್ತು ಅದನ್ನು ಅನುಸರಿಸ್ತಾ ಇದೆ. ಯಾಕಂದ್ರೆ ಯಾರು ಸಹ ಸಮಯವನ್ನು ಮೀರಿ ಹೋಗ್ಲಿಕ್ಕೆಲ್ಲ, ಸಮಯಕ್ಕೆಲ್ಲರಿಗೂ ಬೇಕು. ಹಾಗಾಗಿ ಗಡಿಯಾರವನ್ನು ನೋಡೇ ನಾವೆಲ್ಲರೂ ಮುಂದುವರಿತೇವೆ. ಹಾಗೆ ಜಗತ್ತೇ ಅದನ್ನ, ಇವತ್ತು ಮೊಬೈಲಲ್ಲೂ ಸಹ ಗಡಿಯಾರ ಬಂದಿರೋದ್ರಿಂದ ಗಡಿಯಾರ ನೋಡಿದ್ರು ಮೊಬೈಲಲ್ಲಿ ನೋಡ್ಕೊಂಡು ನಾವು ಟೈಮ್ ಇಷ್ಟಾಯ್ತು ಅಷ್ಟಾಯ್ತು ಎಷ್ಟೊತ್ತಿಗೆ ಹೋಗ್ಬೇಕು ಎಲ್ಲದಕ್ಕೂ ಸಹ ನಾವು ಟೈಮ್ ಸೆಟ್ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಟೈಮಿನ ಮಹತ್ವ ತುಂಬ ಇರೋದ್ರಿಂದ ನಾವು ಟೈಮ್ ಇಲ್ಲದೆ ಇರಲಿಲ್ಲ. ಈ ಹಿಂದೆನೂ ಸಹ ಟೈಮ್ ಇತ್ತು, ಅಂದರೆ ಹಿಂದೆನೂ ಸಹ ಬರೀ ಬಿಸಿಲಿನ ನೆರಳಲ್ಲಿ ನೋಡೇ ಸಮಯವನ್ನು ನಿರ್ಧಾರ ಮಾಡ್ತೀವಿ. ಅವ್ರಿಗೆ ಅದೇ ಗಡಿಯಾರ ಆಗಿತ್ತು, ಬಿಸಿಲಿನ ಗಡಿಯಾರ ಆಗಿತ್ತು. ಹಾಗಾಗಿ ಎಲ್ಲದ ಕಡೆಯಲ್ಲೂ ಸಹ ಗಡಿಯಾರ ಬಹಳ ಮಹತ್ವದ ಕೆಲಸವನ್ನ ಮಾಡುತ್ತೆ. ಅದಕ್ಕೆ ಕಾಲಿಲ್ಲ ಆದರೂ ಓಡ್ತಾನೆ ಇರುತ್ತೆ, ನಿಲ್ಲದಿಲ್ಲ. ಹಾಗೆ ಅದಕ್ಕೆ ಬಾಯಿಲ್ಲ ಆದರೂ ಹೇಳ್ತಾನೆ ಇರುತ್ತೆ, ಜೊತೆಗೆ ಜಗತ್ತು ಇಡೀ ಜಗತ್ತು ಅದನ್ನ ಅನುಸರಿಸ್ತದೆ ಅನ್ನೋದು ಇದರ ಅರ್ಥ. ಈಗ ನಾನು ನಿಮ್ಗೊಂದು ಒಕ್ಟ್ ಹೇಳ್ತೇನೆ. ಇದ್ದಲು ನುಂಗ್ತಾ ಗದ್ದಲ ಮಾಡ್ತಾ ಉದ್ದಕ್ಕೆ ಓಡ್ತಾ ಮುಂದಕ್ಕೆ ಸಾಕ್ತಾ ಇರ್ತೀನಿ, ಹಾಗಾದ್ರೆ ನಾನ್ಯಾರು ಹೇಳಿ ಅಂತ. ಒಂದು ವಾಹನಕ್ಕೆ ಸಂಬಂಧಪಟ್ಟಂತ ಹೋಗ್ಬಿಟ್ಟು ನಿಮಗೆ ಅರ್ಥ ಆಗಿರ್ಬೋದು. ಇವಾಗ ರೈಲು, ಇದು ಕಲ್ಲಿದ್ದಲನ್ನ ಹಾಕುವಂಥ ಕಾಲದಲ್ಲಿ ಬರೆದಂತ ಒಗಟಾದ್ರಿಂದ ಕಲ್ಲಿದ್ದಲು ನುಂಗುತ್ತೆ, ಜೋರಕ್ಕೆ ಕೂಗ್ತಾ ಮುಂದಕ್ಕೆ ಹೋಗುತ್ತೆ, ಉದ್ದಕ್ಕೆ ಓಡ್ತಾ ಇರುತ್ತೆ, ಮುಂದಕ್ಕೆ ಸಾಕ್ತಾನೆ ಇರುತ್ತೆ. ಹಾಗಾಗಿ ಇದನ್ನ ರೈಲು ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ನಿಮಗೆ ನಾನು ಇವತ್ತು ಇನ್ನೊಂದು ಒಗಟನ್ನು ಹೇಳ್ತೇನೆ. ಮಕ್ಕಳ ಕೈಲಿ ಇರುತ್ತೆ, ದಾರದಿಂದ ಬೀಳುತ್ತೆ, ನಿತ್ತಲ್ಲೇ ಸುತ್ತುತ್ತೆ, ಆದ್ರೂ ಜೀವನ ಪಾಠ ಹೇಳುತ್ತೆ. ಹಾಗಾದ್ರೆ ನಾನ್ಯಾರು ಹೇಳಿ? ಮಕ್ಕಳ ಕೈಲಿರುತ್ತೆ, ದಾರದಿಂದ ಬೀಳುತ್ತೆ, ಬಿದ್ದಾಗ ನಿತ್ತಲ್ಲೇ ಸುತ್ತಾ ಇರುತ್ತೆ, ಆದ್ರೂ ಜೀವನ ಪಾಠ ಹೇಳುತ್ತೆ, ಹಾಗಾದ್ರೆ ನಾನ್ಯಾರು? ಒಗಟಿಗೆ ನೀವು ಉತ್ತರವನ್ನ ನಾಳೆ ಹೇಳಬೇಕು ಅಂತ ಹೇಳ್ತಾ. ನೋಡಿ, ಎಲ್ಲದೂ ಸಹ ಈ ತರದ ಒಂದು ಸೂತ್ರದ ಮೇಲೆ ನಿಂತಿರುತ್ತೆ. ಹೆಚ್ಚಾಗಿ ನೀವು ಸರಿಯಾಗಿ ಗಮನಿಸಿದ್ರೆ ನಮಗೂ ಸಹ ಇಲ್ಲಿ ಕಲ್ಲಿಗೆ ತುಂಬಾ ಇದೆ. ಮಕ್ಕಳ ಕೈಲಿರುತ್ತೆ, ದಾರದಿಂದ ಬೀಳುತ್ತೆ, ಬಿದ್ದಲ್ಲೇ ಸುತ್ತುತ್ತೆ ಅಂತ ಹೇಳಿದ್ರೆ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಇಲ್ಲಿರುವಂತ ಒಂದು ಜೀವನ ಮೌಲ್ಯವನ್ನ. ವಸ್ತು ಯಾರ ಕೈಲಿರುತ್ತೋ ಅವ್ರ ಕೈಯಲ್ಲಿ ಇದ್ದಾಗ ಅದರ ಮೌಲ್ಯ ನಿರ್ಧಾರ ಆಗುತ್ತೆ ಅಂದ್ರೆ ಅದು ವಸ್ತು ನಿಜವಾದ ಮೌಲ್ಯ ಅಲ್ಲ. ವಸ್ತು ಯಾರ ಕೈಲಾರು ಇರಲಿ, ಅದರ ಮೌಲ್ಯವನ್ನ ಅದು ಉಳಿಸ್ಕೊಳುತ್ತೆ ಅಂದ್ರೆ ಅದು ನಿಜವಾದ ಮೌಲ್ಯ ಆಗಿರುತ್ತೆ. ನಾವಿವತ್ತು ಅದನ್ನ ಅನುಸರಿಸಬೇಕಾಗ್ತದೆ. ನಾವು ಎಲ್ಲೇ ಇರಲಿ, ಹೇಗೆ ಇರಲಿ, ನಾವು ನಮ್ಮ ಮೌಲ್ಯವನ್ನು ಉಳಿಸ್ಕೊಳ್ಬೇಕು ಅಂತ. ನಾವು ಎಲ್ಲೋ ಇರ್ತೇವೆ, ಎಲ್ಲಿಂದನೋ ಬೀಳ್ತೇವೆ, ಇನ್ನೆಲ್ಲೋ ಸುತ್ತಿ ಅದಿಷ್ಟು ಅನುಭವ ಪಡ್ಕೊಂಡು ಮತ್ತೆ ಮರೆಯಾಗಿ ಹೋಗ್ಬೋದು. ಇದು ಜೀವನ ಸಿದ್ಧಾಂತವೇ ಹೀಗೆ. ಹಾಗಾಗಿ ನಾವು

0: ಆಗಿದ್ರು ಸಹ ಒಟ್ಟಿನೂ ಅರ್ಥ ಬೇರೆ ಇದೆ, ಒಟ್ಟಿನ ಉತ್ತರ ಬೇರೆ ಇದೆ. ಆದರೆ ಸಾಲಿನ ಹಿಂಬದಿ ಇರುವಂಥ ಕೆಲವು ವಿಷಯಗಳನ್ನ ನಾವು ಚೆನ್ನಾಗಿ ಗಮನಿಸಿದ್ರೆ ನಮಗೊಂದಿಷ್ಟು ಕಲಿಯಕ್ಕೆ ಸಿಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಯಾರ ಕೈಲಿ ಇದೆ ಅನ್ನೋದ್ರ ಮೇಲೆ ಅದ್ರ ಮೌಲ್ಯ ಹಾಳಾಗೋದಿಲ್ಲ, ಅದ್ರ ಮೌಲ್ಯ ಅದಕ್ಕೆ ಇದ್ದೇ ಇರುತ್ತೆ. ಹಾಗಾಗಿ ನಾವು ಮೌಲ್ಯವನ್ನು ಕಂಡುಕೊಳ್ಬೇಕಾದ್ರೆ ವಸ್ತುವಿನ ನೇರವಾದ ಮೌಲ್ಯವನ್ನು ಕಂಡುಬಿಟ್ರೆ ಅದು ಯಾರ ಕೈಲಿದೆ, ಅದು ಹೆಂಗೆ ಬಳಕೆ ಆಗ್ತಿದೆ ಅನ್ನೋದು ನೋಡ್ತಾ ಹೋದ್ರೆ ಅದರ ಮೌಲ್ಯ ಬೇರೆ ಹಾಕೋಗ್ಬಿಡುತ್ತೆ. ಎಲ್ಲವೂ ಸಹ ಒಂದು ಸೂತ್ರದ ಮೇಲೆ ನಿಂತಿರೋದ್ರಿಂದ ಎಲ್ಲವೂ ಸಹ ದಾರದಿಂದ ಬೀಳುವಂಥದ್ದೇ. ಬಿದ್ದ ಮೇಲೆ ನಾವು ಎಲ್ಲಿ ಹೋಗ್ತೀವಿ, ಅಲ್ಲೇ ಸುತ್ತಾ ಇರಬೇಕು. ಈ ಜಗತ್ತನ್ನು ಬಿಟ್ಟು ಬೇರೆ ಎಲ್ಲೂ ಹೋಗ್ಲಿಕ್ಕಾಗಲ್ಲ. ಆಗಿದ್ಮೇಲೆ ಇಲ್ಲೇ ಸುತ್ತಬೇಕು ನಾವು. ಇಲ್ಲಿ ಸುತ್ತ ಸುತ್ತನೇ ಎಲ್ಲವನ್ನು ಕಲ್ತ್ಕೊಳ್ತೀವಿ, ಆಮೇಲೆ ಮತ್ತೆ ಹಾಗೆ ಮರೆಯಾಗಿ ಹೋಗ್ತೀವಿ. ಇದಿಷ್ಟೇ ಬದುಕಿದೆಯಲ್ವಾ, ಸಣ್ಣ ಬದುಕು. ಎಲ್ಲಿಂದೋ ಇರ್ತೀವಿ, ಎಲ್ಲೋ ಬಂದು ಬೀಳ್ತೀವಿ, ಇನ್ನೆಲ್ಲೋ ಸುತ್ತಿ ಎಲ್ಲವನ್ನು ಕಲಿತು ಎಲ್ಲ ನಂದೆ ಅಂದ್ಕೊಳ್ತೀವಿ, ಮತ್ತೆ ಹಾಗೆ ಮರೆಯಾಗಿ ಹೋಗ್ತೀವಿ. ಇದು ನಾ ಹೇಳಿದ ಒಗಟಿನ ಸಾಲಿನ ಉತ್ತರ ಅಲ್ಲ. ಜಾನಪದಿಗರು ಹೇಳುವಂತೆ ಒಗಟುಗಳು ಸಹ ಸತ್ಯದ ಕಣ್ಣನ್ನು ತೆರೆಯುತ್ತದೆ ಅನ್ನೋದನ್ನು ನಾನು ನಿಮಗೆ ನೆನಪು ಮಾಡಿಕೊಂಡೆ ಅಷ್ಟೆ. ಈಗ ಅದೇ ಒಗಟನ್ನು ನಾನು ಮತ್ತೊಮ್ಮೆ ಹೇಳ್ತೇನೆ. ಮಕ್ಕಳ ಕೈಲಿ ಇರುತ್ತೆ, ದಾರದಿಂದ ಬೀಳುತ್ತೆ, ನಿತ್ತಲ್ಲೇ ಸುತ್ತುತ್ತೆ, ಆದರೂ ಜೀವನ ಪಾಠ ಹೇಳುತ್ತೆ. ಹಾಗಾದರೆ ನಾನು ಯಾರು ಹೇಳಿ? ಮಕ್ಕಳ ಕೈಲಿರುತ್ತೆ, ದಾರದಿಂದ ಬೀಳುತ್ತೆ, ನಿತ್ತಲ್ಲೇ ಸುತ್ತುತ್ತೆ, ಹಾಗಾದರೆ ನಾನು ಯಾರು ಹೇಳಿ? ಇದಕ್ಕೆ ನಿಮ್ಮಿಂದ ಉತ್ತರ ಬಯಸ್ತಾ ನೀವು ಮತ್ತೆ ತಮ್ಮ ಗೊತ್ತಿದ್ದ ಉತ್ತರವನ್ನ ನಮಗೆ ಮೆಸೇಜ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ.
1: ಧನ್ಯವಾದಗಳು ಸರ್. ದಿನೇಶ್ ಹೊಸನಗರ್ ಅವರು ಹೇಳಿದಂತಹ ಒಗಟನ್ನ ಕೇಳಿದ್ರಿ. ಈ ಒಗಟಿನ ಉತ್ತರ ಗೊತ್ತಿದ್ದವರು ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ನಿಮ್ಮ ಉತ್ತರವನ್ನ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
3: ಪೊನ್ನಜ್ಜಿ, ವಿಶ್ವಾಮಿತ್ರ ಮತ್ತೆ ವಶಿಷ್ಠರು ಇವರಿಬ್ಬರಿಗೂ ಸದಾ ಕಾಲ ಏನಾದ್ರೂ ಒಂದು ಪೈಪೋಟಿ ಇರ್ತಾ ಇತ್ತು ಅಲ್ವಾ?
4: ಪೈಪೋಟಿ ವಿಶ್ವಾಮಿತ್ರರಿಗೆ ಮಾತ್ರ ಇತ್ತು ಅಲ್ವಾ ಪೊನ್ನಜ್ಜಿ?
5: ವಶಿಷ್ಠ ಮಾತ್ರ ತಮ್ಮಷ್ಟೇ ತಾವು ಇದ್ರು ಅಂತ ನಾ ಕೇಳಿದ್ದೆ.
6: ಹೌದು ಮಕ್ಕಳೇ, ನೀವು ಹೇಳಿದ್ದು ಸರಿಯಾಗೇ ಇದೆ. ವಶಿಷ್ಠರು ಯಾವತ್ತೂ ವಿಶ್ವಾಮಿತ್ರರ ಜೊತೆ ಯಾವ ಸ್ಪರ್ಧೆಗೂ ಇಳಿತಾ ಇರಲಿಲ್ಲ. ಶಾಂತರಾಗಿದ್ದು ವಿಶ್ವಾಮಿತ್ರರ ಪೈಪೋಟಿಗೆ ಉತ್ತರ ಕೊಡ್ತಾ ಇದ್ರು. ಇದು ವಿಶ್ವಾಮಿತ್ರರನ್ನ ಇನ್ನಷ್ಟು ಕೆರಳಿಸ್ತಾ ಇತ್ತು.
7: ಹಾಗಾದ್ರೆ ಇವತ್ತು ಅವರಿಬ್ರು ಕತೆ ಹೇಳು.
6: ಹ್ಞೂ ಆಯ್ತು. ಇವರಿಬ್ಬರ ಜಗಳದಲ್ಲಿ ಸರಸ್ವತಿ ನದಿ ತೊಂದರೆಗೀಡಾದ ಒಂದು ಕತೆ ಇದೆ, ಅದನ್ನೇ ಕೇಳಿ. ವಿಶ್ವಾಮಿತ್ರರಿಗೆ ಬ್ರಹ್ಮರ್ಷಿ ವಶಿಷ್ಠರ ಜೊತೆಗೆ ಒಂದು ರೀತಿಯ ವೈರತ್ವ ಮತ್ತು ಪೈಪೋಟಿ ಇರುವಂತಹ ಸಂಗತಿ ಎಲ್ಲರಿಗೂ ತಿಳಿದ ವಿಷಯವಾಗಿತ್ತು. ಅವರಿಬ್ಬರ ಬಲಾಬಲದ ಸ್ಪರ್ಧೆಯಲ್ಲೇ ಸರಸ್ವತಿ ದೇವಿ ನಲುಗಿ ಶಾಪಗ್ರಸ್ತಳಾದ ಕತೆ ಇದು ಮಕ್ಕಳೇ. ಸರಸ್ವತಿ ನದಿಯ ದಡದಲ್ಲಿ ಸ್ಥಾಣು ಅನ್ನೋ ಒಬ್ಬ ಋಷಿ ಸರಸ್ವತಿಯನ್ನು ಪೂಜೆ ಮಾಡಿ ಯಾಗ ಮಾಡಿ ಒಂದು ತೀರ್ಥವನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಆ ತೀರ್ಥವನ್ನು ಸ್ಥಾಣು ತೀರ್ಥ ಅಂತ ಕರೀತಾ ಇದ್ರು. ಅದು ಬಹಳ ಪ್ರಸಿದ್ಧವಾಗಿತ್ತು. ಆ ಸ್ಥಾಣು ತೀರ್ಥದ ಪೂರ್ವ ದಿಕ್ಕಿನ ದಡದಲ್ಲಿ ವಶಿಷ್ಠರ ಆಶ್ರಮ ಇದ್ದರೆ ಪಶ್ಚಿಮ ದಡದಲ್ಲಿ ವಿಶ್ವಾಮಿತ್ರರ ಆಶ್ರಮ ಇತ್ತು. ಶಾಂತ ಸ್ವಭಾವದ ವಶಿಷ್ಠರು ತಮ್ಮಷ್ಟಕ್ಕೆ ತಾವೇ ತಪೋನಿರತರಾಗಿ ಲೋಕ ಕಲ್ಯಾಣದಲ್ಲಿ ತೊಡ್ಕೊಂಡು ಬಹಳ ಸಾತ್ವಿಕತೆಯಿಂದ ಜೀವನವನ್ನು ಸಾಗಿಸ್ತಾ ಇದ್ರು. ಆದರೆ ಸದಾಕಾಲ ವಿಶ್ವಾಮಿತ್ರರ ಒಂದು ಕಣ್ಣು ವಶಿಷ್ಠರ ಮೇಲೇ ಇರ್ತಿತ್ತು. ಒಂದ್ಸಲ ವಶಿಷ್ಠರು ಕಠೋರವಾದ ತಪಸ್ಸೊಂದನ್ನು ಜನರ ಹಿತಕ್ಕಾಗಿ ಕೈಗೊಳ್ತಾರೆ. ಇದು ಗೊತ್ತಾದಾಗ ವಿಶ್ವಾಮಿತ್ರರು ತಾವೂ ಕೂಡ ಕಠಿಣ ತಪಸ್ಸೊಂದನ್ನು ಕೈಗೊಳ್ತಾರೆ. ಹಠದಿಂದ ಮಾಡಿದ ವಿಶ್ವಾಮಿತ್ರರ ತಪಸ್ಸು ವಶಿಷ್ಠರಿಗಿಂತ ಹೆಚ್ಚು ನಿಯಮಬದ್ಧವಾಗಿ ಕಠಿಣವಾಗಿ ಇತ್ತು. ವಶಿಷ್ಠರಿಗಿಂತ ತನ್ನ ತಪಸ್ಸೇ ಉಗ್ರವಾಗಿದೆ ಅಂತ ಅವರು ಬಿತ್ತಾರೆ. ಆದರೆ ವಶಿಷ್ಠರ ಮುಖದಲ್ಲಿದ್ದ ದಿವ್ಯವಾದ ಬ್ರಹ್ಮ ತೇಜಸ್ಸನ್ನು ನೋಡಿದಾಗ ವಿಶ್ವಾಮಿತ್ರರಿಗೆ ಅಚ್ಚರಿಯ ಜೊತೆಗೆ ಅಸೂಯೆ ಉಂಟಾಗುತ್ತೆ. ತಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಎಲ್ಲ ವಿಧದಲ್ಲೂ ಅವರೇ ಒಂದು ಹೆಜ್ಜೆ ಮುಂದಿದ್ದಾರಲ್ಲ, ಅನ್ನೋ ಅಸಹನೆ ಅವರಿಗೆ ಉಂಟಾಗುತ್ತೆ.

0: ಇದರಿಂದ ಕುಪಿತರಾದ ವಿಶ್ವಾಮಿತ್ರರು ತನಗೆ ಸದಾಕಾಲ ಸ್ಪರ್ಧೆಯನ್ನು ನೀಡಿ ಸೋಲಿಸಿ ತನ್ನ ಶಾಂತಿಗೆ ಭಂಗ ತರುವ ಈ ವಶಿಷ್ಠರನ್ನು ಸಂಹಾರ ಮಾಡಿಬಿಡಬೇಕು ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡ್ತಾರೆ. ಮನಸ್ಸಿಗೆ ಈ ವಿಚಾರ ಬಂದಿದ್ದೇ ತಡ. ವಶಿಷ್ಠರನ್ನು ಹೇಗೆ ಸಂಹಾರ ಮಾಡಬೇಕು ಅಂತ ಅವರು ಯೋಚಿಸೋಕೆ ಶುರು ಮಾಡಿದರು. ಆಗ ಅವರಿಗೆ ನೆನಪಾಗಿದ್ದು ಸರಸ್ವತಿ ನದಿ. ಸರಸ್ವತಿ ತಪೋನಿರತರಾದ ವಶಿಷ್ಠರನ್ನು ತನ್ನ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಪಶ್ಚಿಮ ದಿಕ್ಕಿನಲ್ಲಿರುವಂಥ ತನ್ನ ಆಶ್ರಮಕ್ಕೆ ತರುವ ಹಾಗಾದರೆ ನಾನು ನನ್ನ ಆಯುಧದಿಂದ ಅವರನ್ನು ಸಂಹಾರ ಮಾಡಿ ಬಿಡಬಹುದು. ತಾನೇ ಶ್ರೇಷ್ಠ ಬ್ರಹ್ಮರ್ಷಿ ಅಂತ ಮೆರಿತ ಪ್ರತಿ ಕ್ಷಣನು ನನಗೆ ದುಃಖವನ್ನು ಕೊಡುವಂತಹ ಈ ಋಷಿಗೆ ತಕ್ಕ ಶಾಸ್ತಿ ಆದ ಹಾಗಾಗುತ್ತೆ. ಆ ಅಹಂಕಾರಿಯನ್ನು ಕೊಂದರೆ ನನಗೆ ನೆಮ್ಮದಿ ಸಿಗುತ್ತೆ ಅಂತ ಅವರು ಯೋಚನೆ ಮಾಡ್ತಾರೆ. ಕೂಡಲೇ ಪಾವನೆ ಸರಸ್ವತಿಯನ್ನು ಮನದಲ್ಲಿ ನೆನೀತಾರೆ. ಸರಸ್ವತಿಗೆ ವಿಶ್ವಾಮಿತ್ರರ ಈ ಕೆಡುಕು ವಿಚಾರ ತಿಳಿದು ಬಿಡುತ್ತೆ. ಅವಳು ಗಡಗಡ ಅಂತ ನಡುಗ್ತಾ ಕೈ ಮುಗಿದು ವಿಶ್ವಾಮಿತ್ರರ ಎದುರು ನಿಲ್ತಾಳೆ. ಮುನಿವರ್ಯ, ನನ್ನಿಂದ ಯಾವ ಕೆಲಸ ಆಗಬೇಕಾಗಿದೆ ಹೇಳಿ ಅಂತ ಭಯದಿಂದ ಕೇಳ್ತಾಳೆ. ವಿಶ್ವಾಮಿತ್ರರು ಮಾತ್ರ ಯಾವ ಅಳುಕೂ ಇಲ್ಲದೆ, ಆ ಅಹಂಕಾರಿ ವಶಿಷ್ಠರನ್ನು ನಿನ್ನ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಇಲ್ಲಿಗೆ ಬಾ, ನಾನಿಂದು ಅವರನ್ನು ಸಂಹಾರ ಮಾಡಬೇಕಿದೆ ಅಂತ ಗುಡುಕ್ತಾರೆ. ಸರಸ್ವತಿಗೆ ಅವರು ಇದೇ ಮಾತನ್ನು ಹೇಳ್ತಾರೆ ಅಂತ ಗೊತ್ತಿತ್ತು. ಆದರೂ ಅವರ ಬಾಯಿಯಿಂದ ಆ ಮಾತನ್ನು ಕೇಳಿದಾಗ ಬಿರುಗಾಳಿಗೆ ಸಿಕ್ಕಿದ ತರಗಲೆಯ ಹಾಗೆ ಅವಳು ಥರಥರ ಗುಟ್ಟುಬಿಡ್ತಾಳೆ. ಇದು ನನ್ನಿಂದಾಗದ ಕೆಲಸ ಅಂತ ಹೇಳೋಕ್ಕೆ ಅವಳ ಮನಸ್ಸು ಬಯಸಿದರೂ ಕೂಡ ಬಾಯಿಂದ ಮಾತು ಹೊರಡೋದೇ ಇಲ್ಲ. ತನ್ನ ಮಾತಿಗೆ ಇವಳ ವಿರೋಧ ಇದೆ ಅಂತ ತಿಳ್ಕೊಂಡಂತಹ ವಿಶ್ವಾಮಿತ್ರ, ನಾನು ಹೇಳಿದ ವಿಷಯದ ಒಳಿತು ಕೆಡುಕಿನ ಚರ್ಚೆ ಇಲ್ಲಿ ನಡೆಯಬೇಕಾಗಿಲ್ಲ. ನೀನೀಗ ನಾನು ಹೇಳಿದಂತೆ ವಶಿಷ್ಠರನ್ನು ನಿನ್ನ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಬರಬೇಕು ಅಷ್ಟೇ ಅಂತ ಕಡ್ಡಿ ಮುರಿದ ಹಾಗೆ ಆಜ್ಞೆ ಮಾಡ್ತಾರೆ.
1: ಅವರು ಬ್ರಹ್ಮರ್ಷಿ ಅಲ್ವಾ?
2: ಬ್ರಹ್ಮರ್ಷಿ ಅಂತೀರಾ? ಅವರಿಗಿಂತ ಕೆಟ್ಟ ಯೋಚನೆ ಬರುತ್ತಾ?
0: ಏನು ಉತ್ತರ ಕೊಡೋಣ ಇದಕ್ಕೆ? ನೋಡಿ ಮಕ್ಕಳೇ, ಅವರು ಈ ಬ್ರಹ್ಮರ್ಷಿ ಪಟ್ಟವನ್ನು ತಮ್ಮ ಉಗ್ರ ತಪಸ್ಸು ಕಠಿಣ ನಿಯಮಗಳಿಂದ ಪಡ್ಕೊಂಡ್ರು. ಇಂತಹ ವೃತಾಚರಣೆಗಳಿಂದ ಅಗಾಧ ಶಕ್ತಿ ಸಂಚಿತವಾಗುತ್ತೆ. ಅದಕ್ಕೂ ಅವರ ಸ್ವಭಾವಕ್ಕೂ ಸಂಬಂಧ ಇರೋದಿಲ್ಲ. ಹುಟ್ಟುಗುಣ ಸುಟ್ಟರೂ ಬಿಡೋದಿಲ್ವಂತೆ. ಸ್ವಾರ್ಥಿಗಳಾಗಿ ಸದಾ ಮೇಲುಗೈಯನ್ನು ಸಾಧಿಸುವ ಇವರ ಗುಣ ಅವರನ್ನು ವಶಿಷ್ಠರ ಮಟ್ಟಕ್ಕೆ ಯಾವತ್ತೂ ಏರಿಸೋಕ್ಕೆ ಆಗಲಿಲ್ಲ. ತಪಶಕ್ತಿ ಜೊತೆಗೆ ವಿಶ್ವ ಕಲ್ಯಾಣದ ಇಚ್ಛೆ ವಶಿಷ್ಠರಲ್ಲಿ ಇದ್ದಿದ್ದರಿಂದ ವಿಶ್ವಾಮಿತ್ರರಿಗೆ ಅವರನ್ನು ಯಾವತ್ತೂ ಸೋಲಿಸೋಕ್ಕೆ ಆಗಲಿಲ್ಲ. ಅದೆಲ್ಲ ಇರಲಿ, ಈಗ ಕತೆ ಕೇಳಿ. ವಶಿಷ್ಠರು ನ್ಯಾಯವಂತರು, ಜಗತ್ತಿನ ಎಲ್ಲ ಜೀವಿಗಳ ಒಳಿತನ್ನು ಬಯಸುವವರು, ಬ್ರಹ್ಮ ತೇಜಸ್ಸುಳ್ಳವರು ಅನ್ನೋದು ಸರಸ್ವತಿಗೆ ತಿಳಿದಿತ್ತು. ವಿಶ್ವಾಮಿತ್ರರು ತಮ್ಮ ಪಾಪ ಕಾರ್ಯದಲ್ಲಿ ನನ್ನನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ಅವಳಿಗನ್ನಿಸ್ತು. ಬಹಳ ಕಾಲ ಯೋಚನೆ ಮಾಡಿ ಅವಳು ವಿಷಯವನ್ನು ವಶಿಷ್ಠರಿಗೆ ತಿಳಿಸಿಬಿಡೋದೇ ಒಳ್ಳೆಯದು ಅಂತ ಅನ್ನೋ ತೀರ್ಮಾನಕ್ಕೆ ಬರ್ತಾಳೆ. ಅವಳು ವಶಿಷ್ಠರ ಹತ್ರ ಹೋಗಿ ವಿಶ್ವಾಮಿತ್ರರು ಹೇಳಿದ್ದನ್ನೆಲ್ಲ ತಿಳಿಸ್ತಾಳೆ. ಅವಳ ಸ್ಥಿತಿ ಅನ್ನೋದು ಅಡಕತ್ತರಿಯಲ್ಲಿ ಸಿಕ್ಕ ಅಡಿಕೆ ಹಾಗಾಗಿತ್ತು. ಈ ಕೆಲಸ ಮಾಡಿದರೆ ವಶಿಷ್ಠರು ತನಗೆ ಶಾಪ ಕೊಟ್ಟರು, ಮಾಡದಿದ್ರೆ ವಿಶ್ವಾಮಿತ್ರರು ಶಪಿಸಿಬಿಟ್ಟರು ಅನ್ನೋ ತುಮಲದ ನಡುವೆ ಅವಳು ಭಯಭೀತಳಾಗಿ ಕಂಪಿಸ್ತಾ ವಿಷಯವನ್ನು ವಶಿಷ್ಠರಿಗೆ ತಿಳಿಸ್ತಾಳೆ. ಚಿಂತಾಕ್ರಾಂತಳಾದ ಸರಸ್ವತಿಯನ್ನು ನೋಡಿ, ಸುರಶ್ರೇಷ್ಠ ಸರಸ್ವತಿಯೇ, ನೀನು ಚಿಂತೆ ಮಾಡಬೇಡ, ವಿಶ್ವಾಮಿತ್ರರು ಹೇಳಿದ ಹಾಗೆ ಮಾಡು, ನನ್ನನ್ನು ಪ್ರವಾಹದಲ್ಲಿ ಅವರಿರೋ ಕಡೆ ತೇಲಿಸ್ಕೊಂಡು ಹೋಗು. ನೀನು ಹಾಗೆ ಮಾಡದೇ ಇದ್ದರೆ ವಿನಾಕಾರಣವಾಗಿ ಅವರ ಕೋಪಕ್ಕೆ ಗುರಿಯಾಗಿ ಶಾಪಗ್ರಸ್ತಳಾಗ್ತೀಯ, ನನ್ನ ಚಿಂತೆ ನಿನಗೆ ಬೇಡ ಅಂತ ಅವಳನ್ನು ಸಂತೈಸ್ತಾರೆ. ವಶಿಷ್ಠರ ಈ ಒಳ್ಳೆಯ ಗುಣ ನೋಡಿ ಸರಸ್ವತಿಯ ಹೃದಯ ತುಂಬಿ ಬರುತ್ತೆ. ಇಂಥವರಿಗೆ ಕೇಡನ್ನು ಹೇಗೆ ಬಗಿಲಿ ಅಂತ ಅವಳು ಚಿಂತೆ ಮಾಡ್ತಾಳೆ. ನನ್ನ ವಿಷಯದಲ್ಲಿ ಇಷ್ಟು ಉದಾರವಾಗಿರುವ ವಶಿಷ್ಠರಿಗೆ ನನ್ನಿಂದ ಹಾನಿಯಾಗಬಾರ್ದು, ಜೊತೆಗೆ ವಿಶ್ವಾಮಿತ್ರರ ಮಾತನ್ನು ನಡೆಸಿದ ಹಾಗೆ ಕೂಡ ಆಗಬೇಕು. ಬೀಸೋ ದೊಣ್ಣೆಯನ್ನು ತಪ್ಪಿಸಿಕೊಳ್ಳುವಂತಹ ಉಪಾಯ ಯಾವುದಾದ್ರೂ ಇದೆಯೇ ಅಂತ ಅವಳು ಯೋಚನೆ ಮಾಡ್ತಾಳೆ. ಅವಳು ನೋಡಿದಾಗ ವಿಶ್ವಾಮಿತ್ರರು ಆ ಹೊತ್ತಿನಲ್ಲಿ ಹೋಮವೊಂದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಅವರು ಹೋಮ ಮಾಡ್ತಾ ಇರಬೇಕಾದ್ರೆ ಅದನ್ನು ಅರ್ಧಕ್ಕೆ ಬಿಟ್ಟು ವಶಿಷ್ಠರನ್ನು ಕೊಲ್ಲೋಕೆ ಆಗ್ತಾ ಇರಲಿಲ್ಲ. ಆ ಸಮಯದಲ್ಲೇ ನಾನು ಪ್ರವಾಹ ರೂಪದಲ್ಲಿ ವಶಿಷ್ಠರನ್ನು ಕೊಚ್ಕೊಂಡು ಬಂದರೆ ಅವರು ಬದುಕಿ ಉಳಿತಾರೆ, ಮತ್ತು ವಿಶ್ವಾಮಿತ್ರರ ಮಾತನ್ನು ನಡೆಸಿದ ಹಾಗೆ ಕೂಡ ಆಗುತ್ತೆ ಅಂತ ಅವಳು ಲೆಕ್ಕ ಹಾಕ್ತಾಳೆ. ಸರಸ್ವತಿ ತಡ ಮಾಡದೆ ದೊಡ್ಡ ಅಲೆಯಾಗಿ ರವಸದಿಂದ ವಶಿಷ್ಠರನ್ನು ಕೊಚ್ಚಿ ಪೂರ್ವದಿಂದ ಪಶ್ಚಿಮ ತೀರಕ್ಕೆ ಸಾಕ್ತಾಳೆ. ಪ್ರವಾಹದ ಅಬ್ಬರದಲ್ಲಿ ವಶಿಷ್ಠರು ಇದ್ದರೂ ಕೂಡ ಅವರಿಗೆ ಒಂದು ಚೂರೂ ತೊಂದರೆ ಆಗೋಲ್ಲ. ಅವರು ನಿರಂತರವಾಗಿ ಸರಸ್ವತಿಯ ಸ್ತೋತ್ರವನ್ನು ಜಪ ಮಾಡ್ತಾ ಅವಳನ್ನು ನಾನಾ ವಿಧದಲ್ಲಿ ಬಣ್ಣಿಸ್ತಾ ಜಗತ್ತಿನ ಏಳಿಗೆಗೆ ಕಾರಣಕರ್ತಳು ಇವಳು ಅಂತ ಸ್ತುತಿಸೋಕೆ ಶುರು ಮಾಡ್ತಾರೆ. ಮಂತ್ರಮುಗ್ಧಳಾದ ಸರಸ್ವತಿ ಸ್ತೋತ್ರವನ್ನು ಆಲಿಸ್ತಾ ವಶಿಷ್ಠರನ್ನು ಹೊತ್ಕೊಂಡು ವಿಶ್ವಾಮಿತ್ರರ ಆಶ್ರಮದ ಹತ್ರ ಬಹಳ ವೇಗವಾಗಿ ಹರಿದು ಬರ್ತಾಳೆ. ವಿಶ್ವಾಮಿತ್ರರ ಆಶ್ರಮದ ಸಮೀಪ ಬರ್ತಾ ಇದ್ದ ಹಾಗೆ ಸರಸ್ವತಿ ವಶಿಷ್ಠರು ಉಪಸ್ಥಿತರಾಗಿದ್ದಾರೆ ಅಂತ ಹಲವು ಬಾರಿ ಕೂಗಿ ಕೂಗಿ ವಿಶ್ವಾಮಿತ್ರರಿಗೆ ತಿಳಿಸ್ತಾಳೆ. ಆಗಷ್ಟೇ ಹೋಮ ಮುಗಿಸಿದ ವಿಶ್ವಾಮಿತ್ರರು ವಶಿಷ್ಠರನ್ನು ಕಡಿಯೋಕೆ ಕತ್ತಿಗಾಗಿ ಹುಡುಕಾಟ ನಡೆಸ್ತಾರೆ. ಇದನ್ನೇ ಸರಸ್ವತಿ ಬಯಸಿದ್ಲು ಕೂಡ. ಅವರು ಕತ್ತಿಯನ್ನು ಹುಡುಕಿ ತರೋದ್ರೊಳಗೆ ಪ್ರವಾಹ ನಿಲ್ಲಲ್ಲ ಅನ್ನೋದು ಅವಳಿಗೆ ಗೊತ್ತಿತ್ತು. ನೀರು ಬಂದ ವೇಗದಲ್ಲೇ ಮುಂದೆ ಸಾಗ್ತಿತ್ತು. ಸರಸ್ವತಿ ವಿಶ್ವಾಮಿತ್ರರು ಕ್ಷುದ್ರರಾಗಿರೋದನ್ನು ಆಗ ನೋಡ್ತಾಳೆ.
1: ಪಾಪ ಈ ಸರಸ್ವತಿ,
3: ಈಗೇನು ಮಾಡ್ತಾಳೆ ಸರಸ್ವತಿ?
0: ಪ್ರವಾಹದ ವೇಗವನ್ನು ಕಡಿಮೆ ಮಾಡಿದರೆ ವಶಿಷ್ಠರನ್ನು ವಿಶ್ವಾಮಿತ್ರರು ಕಡಿದು ಹಾಕದೆ ಬಿಡೋಲ್ಲ. ಬ್ರಹ್ಮಹತ್ಯಾ ಪಾಪದಲ್ಲಿ ತಾನು ಭಾಗಿಯಾಗಬೇಕಾಗತ್ತೆ ಅಂತ ಅವಳು ಭಯಪಟ್ಟು ಬಹಳ ವೇಗದಿಂದ ವಶಿಷ್ಠರನ್ನು ಬಹಳ ದೂರಕ್ಕೆ ಸೆಳ್ಕೊಂಡು ಹೋಗ್ತಾಳೆ. ತಾನು ಇಬ್ಬರ ಮಾತನ್ನೂ ನಡೆಸಿದ್ದೀನಿ ಅಂತ ಅವಳು ಸಮಾಧಾನ ಪಟ್ಕೋತಾಳೆ. ಸರಸ್ವತಿ ವಶಿಷ್ಠರನ್ನು ಪ್ರವಾಹದ ಮೂಲಕವೇ ಅವರಿದ್ದ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಪುನಃ ಮುನಿನಂತೆ ಹರಿಯೋಕೆ ಶುರು ಮಾಡ್ತಾಳೆ. ಆದರೆ ವಿಶ್ವಾಮಿತ್ರರು ಮಾತ್ರ ವಶಿಷ್ಠರನ್ನು ಕೊಲ್ಲುವ ಅವಕಾಶವನ್ನು ಕಳ್ಕೊಂಡು ಬಿಟ್ಟಿದ್ರು. ನೋಡ್ತಾ ಇದ್ದ ಹಾಗೆ ಬಹಳ ದೂರ ಸಾಗಿದ ವಶಿಷ್ಠರನ್ನು ನೋಡಿ ವಿಶ್ವಾಮಿತ್ರರು ಅಸಹಾಯಕರಾಗಿ ಕೋಪದಿಂದ ಕುದ್ದು ಹೋಗ್ತಾರೆ. ಈಗ ಅವರ ಕೋಪ ಪಾವನಿಯಾದ ಸರಸ್ವತಿಯ ಮೇಲೆ ತಿರುಗುತ್ತೆ. ಅವರು, ಪಾವನಿ ಸರಸ್ವತಿಯೇ, ನೀನು ನನ್ನನ್ನು ವಂಚಿಸಿ ಬಿಟ್ಟಿರುವೆ, ಅದರ ಫಲವನ್ನು ನೀನು ಅನುಭವಿಸಲೇಬೇಕು. ನೀನು ರಕ್ತ ವಾಹಿನಿಯಾಗು, ನಿನ್ನ ಶುದ್ಧವಾದ ನೀರು ರಕ್ತವಾಗಲಿ, ನಿನ್ನ ಈ ತೀರ್ಥವು ರಾಕ್ಷಸ ಗಣಕ್ಕೆ ಅತ್ಯಂತ ಪ್ರಿಯವಾಗಲಿ ಅಂತ ಶಾಪವನ್ನು ಕೊಟ್ಟೇ ಬಿಟ್ಟರು. ಕೊನೆಗೂ ಸರಸ್ವತಿ ಶಾಪಗ್ರಸ್ತಳಾಗ್ತಾಳೆ. ಅದರ ಫಲಸ್ವರೂಪವಾಗಿ ಅವಳು ಆ ಸ್ಥಳದಲ್ಲಿ ಒಂದು ಸಂವತ್ಸರ ಕಾಲ ರಕ್ತ ಮಿಶ್ರಿತ ನೀರಿನ ಜೊತೆಗೆ ಹರಿತಾಳೆ. ಆ ಕ್ಷೇತ್ರ ಅವತ್ತಿನಿಂದ ವಶಿಷ್ಠಾಪವಾಹ ಎಂಬ ಹೆಸರಿನಿಂದ ಜನಜನಿತವಾಗುತ್ತೆ. ಮುಂದೆ ಋಷಿ ಮುನಿಗಳ ಪ್ರಯತ್ನದಿಂದ ಸರಸ್ವತಿಗೆ ಶಾಪ ವಿಮೋಚನೆ ಆಗುತ್ತೆ.
1: ಪಾಪ, ಇವರಿಬ್ರು ಜಗಳದಲ್ಲಿ ಸರಸ್ವತಿ ಕಷ್ಟ ಆಯ್ತು.
3: ಹೌದು, ಸುಖ ಸುಮ್ಮನೆ ಶಾಪನೂ ಸಿಕ್ತು.
0: ಕೆಲವೊಮ್ಮೆ ದುಷ್ಟರ ಹಿಡಿತಕ್ಕೆ ಸಿಲುಕಿದ ಸಜ್ಜನರು ಸಂಕಟಗಳನ್ನು ವಿನಾಕಾರಣ ಎದುರಿಸಬೇಕಾಗತ್ತೆ. ಬಹುಶಃ ಅವರ ಹಿಂದಿನ ಸಂಚಿತ ಫಲವೇ ಅದಕ್ಕೆ ಕಾರಣವಾಗಿರಬಹುದು.
4: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
5: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
6: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
1: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
9: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
1: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
9: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
10: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ,
11: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
15: ಹೂನೆ, ರೆಡಿ ಆಗ್ತಾ ಇದೆ.
14: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
16: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಹಗಲಿರು ನೆನ್ನದೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ನಿರ್ಲಕ್ಷ್ಯ ತೋರದೆ ತಮ್ಮ ಮತ್ತು ತಮ್ಮ ಅವಲಂಬಿತ ಕುಟುಂಬದ ಕ್ಷೇಮಕ್ಕಾಗಿ ತಾವು ಪಡೆಯುವ ವೇತನದಲ್ಲಿ ಸ್ಯಾಲರಿ ಪ್ಯಾಕೇಜ್ ಸ್ಕೀಮ್ ಮತ್ತು ಜೀವ ವಿಮೆಗಾಗಿ ಸಣ್ಣ ಮೊತ್ತವನ್ನು ಇಡಬೇಕು ಮತ್ತು ಅಸುರಕ್ಷಿತ ಬದುಕಿಗೆ ಸುರಕ್ಷಿತ ಕವಚ ಸೃಷ್ಟಿಸಿಕೊಳ್ಳುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಬಿ ನಿಖಿಲ್ ಹೇಳಿದರು. ಕಳೆದ 2 ತಿಂಗಳ ಹಿಂದೆ ಶಿರಾಳಕೊಪ್ಪದ ಸಮೀಪದ ಅಪಘಾತಕ್ಕೀಡಾಗಿ ಮೃತರಾಗಿದ್ದ ಆನವಟ್ಟಿಯ ಪೊಲೀಸ್ ಠಾಣೆಯ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಬಸವರಾಜು ಅವರ ಕುಟುಂಬಕ್ಕೆ ಬ್ಯಾಂಕ್ ಆಫ್ ಬರೋಡಾದಿಂದ ನೀಡಿದ ಸ್ಯಾಲರಿ ಪ್ಯಾಕೇಜ್ ಸ್ಕೀಮ್ನ ಸೌಲಭ್ಯ ಮತ್ತು ವಿಮೆಯ ಮೊತ್ತದ ಚೆಕ್ ಅನ್ನು ವಿತರಿಸಿ ಮಾತನಾಡಿದ ಅವರು, ಯಾವುದೇ ನೌಕರರ ಕುಟುಂಬದಲ್ಲೂ ಇಂತಹ ಆಕಸ್ಮಿಕ ಅಹಿತಕರ ಘಟನೆಗಳು ಘಟಿಸಬಾರದು. ಆದರೆ ಆಕಸ್ಮಿಕ ಅಪಘಾತಗಳಿಂದ ನೌಕರರ ಕುಟುಂಬಕ್ಕೆ ಆಗುವ ನಷ್ಟ ಅಂದಾಜು ಮಾಡಲು ಸಾಧ್ಯವಿಲ್ಲ. ಇಂತಹ ಸಂದರ್ಭದಲ್ಲಿ ಮನೆಯ ಕುಟುಂಬದ ಪೋಷಕರು ಪತ್ನಿ ಪುತ್ರರ ಬದುಕಿಗೆ ಆಸರೆ ಯಾರು ಎನ್ನುವಂತಾಗಿದೆ. ಇಂತಹ ಸಂದರ್ಭದಲ್ಲಿ ನೌಕರರು ಭವಿಷ್ಯದ ಬದುಕನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರಿಗಾಗಿಯೇ ಕಲ್ಪಿಸಿಕೊಡುವ ಸ್ಯಾಲರಿ ಪ್ಯಾಕೇಜ್ ಮತ್ತು ವಿಮಾ ಸೌಲಭ್ಯಗಳ ಲಾಭ ಪಡೆದುಕೊಳ್ಳಬೇಕು. ಆಗ ನೊಂದ ಕುಟುಂಬಕ್ಕೆ ಅಲ್ಪ ಮಟ್ಟಿನ ಸಮಾಧಾನ ದೊರೆಯಲಿದೆ ಮಾತ್ರವಲ್ಲ, ಮುಂದಿನ ಬದುಕಿಗೆ ಸಂಜೀವಿನಿಯಂತೆ ಆಸರೆ ದೊರೆಯಲಿದೆ ಎಂದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ರಕ್ಷಣಾಧಿಕಾರಿಗಳಾದ ಕರಿಯಪ್ಪ, ಬ್ಯಾಂಕ್ ಆಫ್ ಬರೋಡಾದ ವಿಭಾಗೀಯ ವ್ಯವಸ್ಥಾಪಕರಾದ ದೀಪಕ್, ಪ್ರಧಾನ ವ್ಯವಸ್ಥಾಪಕರಾದ ಧೀರಜ್ ಚೋಪ್ರಾ, ಹಿರಿಯ ವ್ಯವಸ್ಥಾಪಕರಾದ ಚಂದ್ರಶೇಖರ್, ಶಾಖಾ ವ್ಯವಸ್ಥಾಪಕರಾದ ಬಶೀರ್ ಕುಮಾರಿ ಯಶಸ್ವಿನಿ ಸೇರಿದಂತೆ ಉಪಸ್ಥಿತರಿದ್ದರು. ಮುಂದಿನ ವಿವರ. ಕುವೆಂಪು ವಿಶ್ವವಿದ್ಯಾಲಯವು 2026-27 ಸಾಲಿನ ವಿವಿಧ ಸ್ನಾತಕೋತ್ತರ ಪದವಿ, ಸ್ನಾತಕೋತ್ತರ ಡಿಪ್ಲೊಮೋ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಜುಲೈ 31 ವಿಸ್ತರಿಸಲಾಗಿದೆ. ಸ್ನಾತಕೋತ್ತರ ಪದವಿಯ ರಿಪೀಟರ್ಸ್ ಪರೀಕ್ಷಾ ಫಲಿತಾಂಶಗಳು ಹಾಗೂ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳ ಪರೀಕ್ಷಾ ಫಲಿತಾಂಶ ಪ್ರಕಟಣೆ ವಿಳಂಬವಾಗಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕುಲಪತಿಗಳ ಅನುಮೋದನೆ ಪಡೆದು ಅರ್ಜಿ ಸಲ್ಲಿಕೆಯ ವೇಳಾಪಟ್ಟಿಯನ್ನ ಮರು ನಿಗದಿಪಡಿಸಲಾಗಿದೆ. ಜುಲೈ 31 ಅರ್ಜಿ ಸಲ್ಲಿಸಲು
17: ಕೊನೆಯ ದಿನಾಂಕವಾಗಿದೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕು ಹಾಗೂ ಅವಧಿ ಮುಗಿದಿರುವ ಸಂಸ್ಥೆಗಳು ನವೀಕರಣಕ್ಕೆ ಅರ್ಜಿ ಸಲ್ಲಿಸಬೇಕು ಎಂದು ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿಗಳು ತಿಳಿಸಿದ್ದಾರೆ. ಅರ್ಹ ಸ್ವಯಂ ಸೇವಾ ಸಂಸ್ಥೆಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಈಗಾಗಲೇ ನೋಂದಣಿಯಾಗಿದ್ದು ಅವಧಿ ಮುಕ್ತಾಯವಾಗಿದ್ದರೆ ನವೀಕರಣಕ್ಕಾಗಿ ಅರ್ಜಿ ಸಲ್ಲಿಸಿ ಅದರ ಪ್ರತಿಯೊಂದಿಗೆ ಕಚೇರಿಗೆ ಮಾಹಿತಿ ನೀಡತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9538905242 ಈ ನಂಬರ್ ಅನ್ನು ಸಂಪರ್ಕಿಸಬಹುದು ಎಂದು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ಕಚೇರಿ ಶಿವಮೊಗ್ಗ ಇವರು ತಿಳಿಸಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆ ಹಾಗೂ ಶಿವ ಸಂಕಲ್ಪ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಜುಲೈ 31 ಸಂಜೆ 6 ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ಗಾನ ಕೋಗಿಲೆ ಎಸ್ ಜಾನಕಮ್ಮ ಅವರ ಸ್ಮರಣಾರ್ಥ ನಾದ ದೇವತೆಯ ನೆನಪಿನಲ್ಲಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರಲ್ಲಿ ಸಾಧಕರಿಗೆ ಸನ್ಮಾನ ಹಾಗೂ ಗಾಯನ ವಾದ್ಯ ಕಲಾವಿದರಿಂದ ಎಸ್ ಜಾನಕಿ ಹಾಡಿರುವ ಗೀತೆಗಳ ಪ್ರಸ್ತುತಿ ನಡೆಯಲಿದೆ ಎಂದು ಶ್ರೀಗಂಧ ಸಂಸ್ಥೆಯ ಪ್ರಮುಖರಾದ ಕೆ ಕಾಂತೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಎಸ್ ಜಾನಕಿ ಅವರನ್ನ ಕೊನೆಯ ತನಕ ನೋಡಿದ್ದ ನವೀನ್ ಅವರಿಗೆ ಗೌರವ ಸಮರ್ಪಣೆ ಮಾಡುವುದರ ಜೊತೆಗೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಪಂಡಿತ್ ಆರ್ಬಿ ಸಂಗಮೇಶ್ವರ್ ಗವಾಯಿ, ಪಂಡಿತ್ ಪುಟ್ಟರಾಜ್ ಗವಾಯಿ, ಶಿಷ್ಯರಾದ ಪಂಡಿತ್ ಹುಮಾಯೂನ್ ಹರ್ಲಾಪುರ್ ಜೊತೆಯಲ್ಲಿ ಗಾಯಕರಾದ ವಿನಯ್ ಶಿವಮೊಗ್ಗ, ಭಾರತಿ ಚಂದ್ರಶೇಖರ್, ಶುಭಾ ರಾಘವೇಂದ್ರ, ನಾಗರತ್ನಮ್ಮ ಚಂದ್ರಶೇಖರಯ್ಯ, ಸುಮಾ ರವೀಂದ್ರ ಹೆಗಡೆ ಇವರನ್ನ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಕಲಾವಿದರಾದ ಮಂಗಳಾ ರವಿ, ಸುರೇಖಾ ಹೆಗಡೆ, ಸಂಜನಾ ಕುಮಾರ್, ಪೃಥ್ವಿ ಗೌಡ, ಸಂಕೇತ್ ಶಾಸ್ತ್ರಿ ಮೊದಲಾದವರು ಉಪಸ್ಥಿತರಿದ್ದು, ವಿನಯ್ ಶಿವಮೊಗ್ಗ ಇವರ ಪರಿಕಲ್ಪನೆ ನಿರೂಪಣೆಯಲ್ಲಿ ಗಾಯನ ಪ್ರಸ್ತುತಪಡಿಸಲಾಗುವುದು ಎಂದರು. ಸಮಾರಂಭದ ವೇದಿಕೆಯ ಸಾನ್ನಿಧ್ಯವನ್ನ ಜಗಳೂರು ತಪೋಕ್ಷೇತ್ರ ಗವಿಮಠದ ಶ್ರೀ ಪಂಚಪೀಠದ ನಿಯೋಜಿತ ಪೀಠಾಧಿಪತಿಗಳಾದ ಡಾಕ್ಟರ್ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಶ್ರೀಗಂಧ ಸಂಸ್ಥೆಯ ಅಧ್ಯಕ್ಷರಾದ ಕೆಎಸ್ ಈಶ್ವರಪ್ಪ ವಹಿಸುವರು. ಶ್ರೀಗಂಧ ಕೋಶಾಧ್ಯಕ್ಷರಾದ ಕೆಇ ಕಾಂತೇಶ್, ಶಿವ ಸಂಕಲ್ಪದ ಎಸ್ಎನ್ ಮಹಾಲಿಂಗಯ್ಯ ಶಾಸ್ತ್ರಿ, ಪ್ರಮುಖರಾದ ಎಸ್ಎಂ ಸೋಮಶೇಖರಪ್ಪ, ಇ ವಿಶ್ವಾಸ್ ಹಾಗೂ ಉಮೇಶ್ ಆರಾಧ್ಯ ಉಪಸ್ಥಿತರಿರುವರು ಎಂದು ತಿಳಿಸಿದರು. ಮುಂದಿನ ವಿವರ. ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಮತ್ತು ಹಸೋಡಿ ವೆಂಕಟಶಾಸ್ತ್ರಿ ಕುಟುಂಬ ವರ್ಗದ ಸಹಯೋಗದೊಂದಿಗೆ ಜುಲೈ 29 ಸಂಜೆ 5:30 ಶ್ರೀ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಹಸೋಡಿ ವೆಂಕಟಶಾಸ್ತ್ರಿ ದತ್ತಿನಿಧಿ ಉದ್ಘಾಟನೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಕೆಇ ನಟರಾಜ್ ಭಾಗವತ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಮುಂದಿನ ಪೀಳಿಗೆಗೂ ಶಾಸ್ತ್ರಿಗಳ ತ್ಯಾಗ ಕಾರ್ಯ ಸಾಧನೆಗಳನ್ನು ಪರಿಚಯಿಸುವ ಉದ್ದೇಶದಿಂದ ದತ್ತಿನಿಧಿ ಸ್ಥಾಪಿಸಲಾಗಿದೆ ಎಂದರು. ಬ್ರಾಹ್ಮಣ ವಿದ್ಯಾರ್ಥಿ ನಿಲಯ, ಕರ್ನಾಟಕ ಸಂಘ, ಹಸೋಡಿಯ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯದ ನಿರ್ಮಾತೃ ಮತ್ತು ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಸ್ಥಾಪಕ ಸದಸ್ಯರು ಹಾಗೂ ಉಪಾಧ್ಯಕ್ಷರಾಗಿದ್ದ ಹಸೋಡಿ ವೆಂಕಟಶಾಸ್ತ್ರಿಗಳ ಸ್ಮರಣಾರ್ಥವಾಗಿ ದತ್ತಿನಿಧಿಯನ್ನ ಸ್ಥಾಪಿಸಿ ಪ್ರತಿ ವರ್ಷವೂ ಓರ್ವ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದರು. ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿದವರಿಗೆ ಸರ್ವ ವಿಧದ ಪ್ರೋತ್ಸಾಹ, ಆಶಯ, ಬೆಂಬಲ, ಅನೇಕ ದೇವಾಲಯಗಳಿಗೆ, ಉತ್ಸವಗಳಿಗೆ, ಸಮಾರಂಭಗಳಿಗೆ ಕೊಡುಗೆ ನೀಡಿದವರು ಹಸೋಡಿ ವೆಂಕಟಶಾಸ್ತ್ರಿಗಳು. ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಮಾಡಿಸಬೇಕೆಂಬ ಹಾಗೂ ಕನ್ನಡ ನುಡಿ ಸೇವೆ ನಿರಂತರವಾಗಿರಲಿ ಎಂಬ ಉದ್ದೇಶದಿಂದ ಶಾಸ್ತ್ರಿಗಳು ಶಿವಮೊಗ್ಗದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿ ನಿಲಯ ಹಾಗೂ ಕರ್ನಾಟಕ ಸಂಘ ಎಂಬ ಎರಡು ನಂದಾದೀಪಗಳನ್ನ ಬೆಳಗಿಸಿದವರು ಎಂದರು. ಸಮಾರಂಭವನ್ನ ಶ್ರೀ ಶೃಂಗೇರಿ ಶಾರದಾ ಪೀಠದ ಪಂಚಾಂಗ ಕರ್ತರಾದ ಹಾಲಾಡಿ ಶ್ರೀ ತಟುವಟು ವಸುದೇವ ಜೋಯಿಸರು ಉದ್ಘಾಟಿಸಲಿದ್ದಾರೆ. ಬೆಂಗಳೂರಿನ ಬಹುಶ್ರುತ ವಿದ್ವಾಂಸರಾದ ಪದ್ಮಭೂಷಣ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಹೆಚ್ ಆರ್ ಶಂಕರ್ ನಾರಾಯಣ ಶಾಸ್ತ್ರಿ ಉಪಸ್ಥಿತರಿರುವರು ಎಂದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ವರ್ತಮಾನದ ತಲ್ಲಣ, ಆತಂಕ ಮತ್ತು ಸವಾಲುಗಳಿಗೆ ಕಾವ್ಯದ ಮೂಲಕ ಸ್ಪಂದಿಸುವ ಜವಾಬ್ದಾರಿ ಪ್ರತಿಯೊಬ್ಬ ಕವಿಯ ಮೇಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಡಿ ಮಂಜುನಾಥ್ ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಹಾಗೂ ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾ ಸಮಿತಿ ಸಹಯೋಗದಲ್ಲಿ ಸಾಹಿತ್ಯ ಗ್ರಾಮದಲ್ಲಿ ಆಯೋಜಿಸಿದ ಮುಂಗಾರು ಕಾವ್ಯ ಸಂಭ್ರಮ ಹಾಗೂ ಮುಂಗಾರು ಜಾನಪದ ಗಾನ ನೃತ್ಯ ವೈಭವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕವಿಗಳು ತಮ್ಮ ಕಾಲದ ಬದುಕು, ಸಮಾಜದ ಆಗುಹೋಗುಗಳು ಹಾಗೂ ಜನರ ಭಾವನೆಗಳಿಗೆ ಧ್ವನಿಯಾಗಬೇಕು ಎಂದರು. ಮುಂಗಾರು, ಶ್ರಾವಣ, ದಸರಾ ಸೇರಿದಂತೆ ವಿವಿಧ ಸಂದರ್ಭಗಳಲ್ಲಿ ಕಾವ್ಯ ಸಂಭ್ರಮ ಆಯೋಜಿಸುವ ಮೂಲಕ ಹೊಸ ಪ್ರತಿಭೆಗಳಿಗೆ ತಮ್ಮ ಕಾವ್ಯ ಶಕ್ತಿ ಅನಾವರಣಗೊಳಿಸಲು ವೇದಿಕೆ ಕಲ್ಪಿಸಿಕೊಡಲಾಗಿದೆ. ಕವಿಗಳು ಸಮಾಜದಲ್ಲಿ ನಡೆಯುವ ಘಟನೆಗಳಿಗೆ ಸಂವೇದನಾಶೀಲರಾಗಿ ಪ್ರತಿಕ್ರಿಯಿಸಬೇಕು. ಸಮಾಜದ ಸಂಕಷ್ಟ, ಆತಂಕ ಹಾಗೂ ಬದಲಾವಣೆಗಳನ್ನ ಧೈರ್ಯದಿಂದ ಕಾವ್ಯ ರೂಪಕ್ಕೆ ತಂದು ಸಾಹಿತ್ಯದ ಮೂಲಕ ಸಮಾಜದೊಂದಿಗೆ ಸಂವಾದ ನಡೆಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕವಿಯತ್ರಿ ಊರ್ಮಿಳಾ ರಾವ್, ಇವರು ಮಾತನಾಡುತ್ತಾ, ಆಷಾಢ ಮಾಸದ ಜಿನುಗುವ ಮಳೆಯ ನಡುವೆ ನಡೆಯುತ್ತಿರುವ ಮುಂಗಾರು ಕಾವ್ಯ ಸಂಭ್ರಮ ವಿಶೇಷ ಅರ್ಥವನ್ನ ಪಡೆದಿದೆ. ಪ್ರಕೃತಿಗೆ ಹೊಸ ಜೀವ ತುಂಬುವ ಮುಂಗಾರಿನ ಸೊಬಗನ್ನ ಕಾವ್ಯದಲ್ಲಿ ಸೆರೆ ಹಿಡಿಯುವ ಪರಂಪರೆ ಕನ್ನಡ ಸಾಹಿತ್ಯದಲ್ಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ತಾಲೂಕು ಅಧ್ಯಕ್ಷೆ ಮಹಾದೇವಿಯವರು ಉಪಸ್ಥಿತರಿದ್ದು, ಇದೇ ಸಂದರ್ಭದಲ್ಲಿ ಚಂದ್ರಶೇಖರ್ ರಾವ್ ರಚಿಸಿದ ಬ್ರಹ್ಮ ಕಮಲ ಶೀರ್ಷಿಕೆಯ ಕವನ ವಾಚಿಸಿದರು. ಮುಂಗಾರು ಕಾವ್ಯ ಸಂಭ್ರಮದಲ್ಲಿ ಮಳೆ, ಇಳೆ ಮತ್ತು ಬೆಳೆಯ ಬದುಕಿನ ಸುತ್ತ ಹೆಣೆದ ಕವನಗಳು ಗಮನ ಸೆಳೆದವು. ಕವಿಗಳಾದ ಮಂಜುಳಾ, ರಾಧಾಕೃಷ್ಣ, ರಾಜಲಕ್ಷ್ಮಿ, ಶಂಕರ್, ಲೋಕಯ್ಯ, ಎಸ್ಸಿ ಮಂಜುನಾಥ್, ಕೆಎಸ್ ವಿನಾಯಕ್, ತಿಮ್ಮಮ್ಮ, ನಂದಿನಿ ಮುಂತಾದವರು ತಮ್ಮ ಕವನಗಳನ್ನು ವಾಚಿಸಿದರು. ಮುಂಗಾರು ಜಾನಪದ ಸಂಭ್ರಮದಲ್ಲಿ ಕಲಾವಿದರು ಜನಪದ ಗೀತೆ ಮತ್ತು ನೃತ್ಯವನ್ನ ಪ್ರದರ್ಶಿಸಿದರು. ಮುಂದಿನ ವಿವರ, ನಿರಂತರ ಪರಿಶ್ರಮದಿಂದ ಮುಂದೆ ಸಾಗಿದಾಗ ಸಾಧನೆ ಸಾಧ್ಯ ಎಂದು ಮಾಜಿ ಸಚಿವ ಬಿಸಿ ಪಾಟೀಲ್ ಹೇಳಿದರು. ಡಿವಿಎಸ್ ಪದವಿ ಕಾಲೇಜಿನಿಂದ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಿದ ಸ್ವಾಗತ ಕಾರ್ಯಕ್ರಮ, ಅಭಿವಿನ್ಯಾಸ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜೀವನದಲ್ಲಿ ಎದುರಾಗುವ ಕಷ್ಟದ ಪರಿಸ್ಥಿತಿಗಳನ್ನ ಸವಾಲಾಗಿ ಸ್ವೀಕರಿಸಿ ಎದುರಿಸಬೇಕು. ನಾನು ಡಿವಿಎಸ್ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದು ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವುದು ಸಂತಸ ತಂದಿದೆ ಎಂದರು. ಇಂದಿನ ವೇಗದ ಜಾಗತಿಕ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳು ಒಳ್ಳೆಯದು ಮತ್ತು ಕೆಟ್ಟದನ್ನ ತಿಳಿದುಕೊಳ್ಳುವುದು ಸುಲಭವಲ್ಲ. ಆದ್ದರಿಂದ ಮೊಬೈಲ್, ಅಂತರ್ಜಾಲ ಮತ್ತು ಸಾಮಾಜಿಕ ಮಾಧ್ಯಮಗಳ ಗೀಳಿಗೆ ಒಳಗಾಗದೆ ಎಲ್ಲರೂ ವಾಸ್ತವ ಜಗತ್ತನ್ನ ಅರಿತುಕೊಂಡು ಸಾಧನೆಗೆ ಹೊಸ ವೇದಿಕೆಯನ್ನ ಸೃಷ್ಟಿಸಿಕೊಳ್ಳಬೇಕು ಎಂದರು. ಡಿವಿಎಸ್ ಕಾಲೇಜಿನ ಅಧ್ಯಕ್ಷರಾದ ಕೆ ಬಸಪ್ಪಗೌಡ ಮಾತನಾಡಿ, ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಉತ್ತಮ ಅಧ್ಯಯನ ನಡೆಸಿ ಉನ್ನತ ಸಾಧನೆ ಮಾಡಬೇಕು, ಉನ್ನತ ಸ್ಥಾನ ಅಲಂಕರಿಸಿ ಸಮಾಜಮುಖಿ ಮನೋಭಾವದಿಂದ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಡಿವಿಎಸ್ ಕಾರ್ಯದರ್ಶಿ ಎಸ್ಪಿ ದಿನೇಶ್ ಮಾತನಾಡಿ, ತಂತ್ರಜ್ಞಾನ ಯುಗದಲ್ಲಿ ಅವಶ್ಯಕತೆ ಇರುವ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಬೇಕು, ನಿರಂತರ ಪರಿಶ್ರಮದಿಂದ ಯಶಸ್ಸು ಗಳಿಸಲು ಸಾಧ್ಯ ಎಂದರು. ಮುಂದಿನ ವಿವರ, ಭಾರತ ಚುನಾವಣಾ ಆಯೋಗವು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯ ಅವಧಿಯನ್ನು ಆಗಸ್ಟ್ 8ರವರೆಗೆ ವಿಸ್ತರಿಸಿದ್ದು, ಅರ್ಹ ಮತದಾರರು ಈ ಸದಾವಕಾಶದ ಲಾಭ ಪಡೆದುಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಇವರು, ಆಗಸ್ಟ್ 8ರ ಕೊನೆಯ ದಿನವಾಗಿದ್ದು ಬಿಎಲ್ಒ ಇವರು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವರು. ಆಗಸ್ಟ್ 17ರಂದು ಕರಡು ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ. ನಂತರ ಸೆಪ್ಟೆಂಬರ್ 16ರವರೆಗೆ ಆಕ್ಷೇಪಣೆಗಳನ್ನ ಸಲ್ಲಿಸಲು ಅವಧಿ ಇರುತ್ತದೆ. ಹಕ್ಕುಗಳು ಮತ್ತು ಆಕ್ಷೇಪಣೆಗಳನ್ನ ಆಗಸ್ಟ್ 15ರ ಒಳಗಾಗಿ ವಿಲೇವಾರಿ ಮಾಡಲಾಗುವುದು. ಅಕ್ಟೋಬರ್ 19ರಂದು ಮತದಾರರ ಪಟ್ಟಿಯ ಅಂತಿಮ ಪಟ್ಟಿ ಪ್ರಕಟಿಸಲಾಗುತ್ತದೆ ಎಂದು ತಿಳಿಸಿದರು. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತೈರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
1: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
0: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
1: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
0: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
1: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8 7 7 7 3 6 4 5 ಗೆ ಕರೆ ಮಾಡಿ. ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
4: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
5: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
6: ನಂದಿನಿ ಪರಿಶುದ್ಧತೆಯ ಪ್ರತೀಕ.
0: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೇ, ಹೆಸರು ಹೇಳೋ ಹಾಗೆ ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಅದರಲ್ಲೂ ಪರಿಸರ ಪರಿಚಯ ಅನ್ನುವಾಗ ನಮ್ಮ ಕಣ್ಣ ಮುಂದೆ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹೂವು ಎಲ್ಲವನ್ನು ಕೂಡ ಒಳಗೊಂಡಂತಹ ವಿಷಯ ಇರುತ್ತೆ. ಇದರೊಟ್ಟಿಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹೀಗಿರುವಾಗ ಕೇಳುಗರೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ಅತಿಥಿ ಬಂದಿದ್ದಾರೆ, ಯಾರು ಗೊತ್ತಾ? ಕೇಳಿಸ್ತಲ್ಲ, ಈ ಧ್ವನಿಯನ್ನ ಕೇಳಿದ ತಕ್ಷಣ ನಮ್ಗೆ ಏನೋ ಒಂದ್ ರೀತಿ ಖುಷಿ, ಭಯ ಎಲ್ಲವೂ ಆಗುತ್ತೆ. ಹೌದು, ಇವತ್ತು ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿರುವಂತ ಹುಲಿಯ ಬಗ್ಗೆ ಮಾತನಾಡುವಂತ ದಿನ. ಯಾಕಪ್ಪ ಅಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆ, ಅಂದ್ರೆ ಇಂಟರ್ನ್ಯಾಷನಲ್ ಟೈಗರ್ ಡೇ. ಪ್ರತಿ ವರ್ಷ ಜುಲೈ 29ರಂದು ಅಂತಾರಾಷ್ಟ್ರೀಯ ಹುಲಿ ದಿನವನ್ನ ವಿಶ್ವಾದ್ಯಂತ ಆಚರಿಸಲಾಗುತ್ತೆ. ಹುಲಿಗಳ ಮಹತ್ವ, ಅವುಗಳ ಸಂರಕ್ಷಣೆ ಹಾಗೆ ಅವು ಎದುರಿಸ್ತಾ ಇರುವಂತಹ ಅಪಾಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋದು ಈ ದಿನದ ಮುಖ್ಯವಾದ ಉದ್ದೇಶವಾಗಿದೆ. ಕೇಳುಗರೆ, ಹುಲಿ ಅಂತ ಹೆಸರು ಕೇಳಿದ ತಕ್ಷಣ ಚಿಕ್ಕವರಿದ್ದಾಗಿಂದ ಕೂಡ ಅರೆ ಹುಲಿನ ಒಮ್ಮೆ ಆದ್ರೂ ನೋಡ್ಬೇಕಪ್ಪ, ಅದ್ರ ಶಬ್ದ ಕೇಳ್ಬೇಕು, ಅದ್ರ ಮೀಸೆ ನೋಡ್ಬೇಕು, ಅದ್ರ ಬಣ್ಣ ನೋಡ್ಬೇಕು ಅನ್ನೋ ಸಾಕಷ್ಟು ಆತುರತೆ ಕಾತುರತೆ ಎಲ್ಲರಿಗೂ ಇರುವಂತದ್ದು ಅಲ್ವಾ? ಇನ್ನು ಯಾರಾದ್ರೂ ನೆಚ್ಚಿನ ಕಾಡು ಪ್ರಾಣಿ ಯಾರು ಯಾವುದು ಅಂತ ಕೇಳುವಾಗ ಅಲ್ಲಿ ಕೂಡ ಬಹುಶಃ ಮೊದಲನೆಯ ಉತ್ತರ ಹುಲಿ ಅಂತ ಬರಬಹುದೇನು ಅಲ್ವಾ? ಈ ಜಗತ್ತಿನಲ್ಲಿ ಕ್ಷೀಣಿಸ್ತಾ ಇರುವಂತಹ ಹುಲಿಗಳ ಸಂಖ್ಯೆಯನ್ನ ತಡೆಯುವುದಕ್ಕೆ ಹಾಗೆ ಅವುಗಳ ಆವಾಸ ಸ್ಥಾನಗಳನ್ನ ರಕ್ಷಿಸೋಕೆ 2010ರಲ್ಲಿ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ನಲ್ಲಿ ನಡೆದಂತಹ ಹುಲಿ ಶೃಂಗಸಭೆಯಲ್ಲಿ ಈ ದಿನಾಚರಣೆಯನ್ನ ಅಧಿಕೃತವಾಗಿ ಘೋಷಿಸಲಾಯಿತು. 2010ರ ವೇಳೆಗೆ ಅಳಿವಿನಂಚಿನಲ್ಲಿದ್ದ ಹುಲಿಗಳ ಸಂಖ್ಯೆಯನ್ನ ದ್ವಿಗುಣಗೊಳಿಸೋದು ಇದರ ಪ್ರಮುಖ ಸಂಕಲ್ಪವಾಗಿತ್ತು. ನಾನಾಗ್ಲೇ ಹೇಳಿದೆ, ಹುಲಿ ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಹಾಗೆ ನಾನು ಕೂಡ ಮತ್ತೊಂದು ವಿಷಯ ನಿಮ್ಮೊಟ್ಟಿ ಹೇಳ್ತಾ ಇರ್ತೀನಿ. ನಮ್ಮ ಮನೆಯ ನಲ್ಲಿಗಳಲ್ಲಿ ನೀರು ಬರಬೇಕಾದ್ರೆ ಅದಕ್ಕೆ ಹುಲಿಯ ಪ್ರಾಮುಖ್ಯತೆ ಬಹಳಷ್ಟು ಇದೆ. ಹೌದು, ಹುಲಿ ಇದ್ದಾಗ ಮಾತ್ರ ನಮ್ಮ ಮನೆಯ ನಲ್ಲಿಯಲ್ಲಿ ನೀರು ಬರುತ್ತೆ ಅಂತಾರೆ ಅರ್ಪಿತಾ. ಹುಲಿ ಏನು ವಾಟರ್ ಸಪ್ಲೈ ಮಾಡುತ್ತಾ ಅಂತ ನೀವು ಕೇಳ್ತಿದ್ರ? ಇಲ್ಲ, ಅದಕ್ಕಿಂತ ಹೆಚ್ಚಾಗಿರುವಂತಹ ಕಾರ್ಯವನ್ನ ಮಾಡುತ್ತೆ. ಕೇಳುಗರೆ, ಈಗ ನಮಗೆಲ್ಲ ನೀರು ಬೇಕು ಅಂದ್ರೆ ಮಳೆ ಚೆನ್ನಾಗಾಗ್ಬೇಕು, ಮಳೆ ಚೆನ್ನಾಗಿರ್ಬೇಕು ಅಂದ್ರೆ ಕಾಡು ಬೆಳಿಬೇಕು, ಕಾಡಲ್ಲಿರುವಂತ ಹಸಿರು ಕೂಡ ಚೆನ್ನಾಗಿರ್ಬೇಕು. ಆದ್ರೆ ಈ ಹುಲಿರಾಯ ಅನ್ನೋರೊಬ್ರು ಇಲ್ಲ ಅಂತ ಹೇಳಿದ್ರೆ ಕಾಡಲ್ಲಿ ಸಸ್ಯಹಾರಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗ್ತಿತ್ತು. ಹಾಗೆ ಸಸ್ಯಹಾರಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಾದಾಗ ಕಾಡಲ್ಲಿರುವಂತ ಹಸಿರು ಎಲ್ಲ ನಾಶ ಆಗ್ತಿತ್ತು, ಅವುಗಳ ಆಹಾರವಾಗಿ ಖಾಲಿ ಆಗ್ತಿತ್ತು. ಆದ್ರೆ ಹುಲಿ ಇರೋದಕ್ಕಾಗಿ ಆಗಾಗ ಈ ಸಸ್ಯಹಾರಿ ಪ್ರಾಣಿಗಳನ್ನ ಬೇಟೆಯಾಡುವ ಸಲುವಾಗಿ ಇಲ್ಲಿ ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಾಗ್ತದೆ. ಅಕಸ್ಮಾತ್ ಹುಲಿಗಳ ಸಂತತಿನೇ ಇರ್ಲಿಲ್ಲ ಅಂದಿದ್ರೆ ಬಹುಶಃ ನೀರಿಗೆ ಸಾಕಷ್ಟು ಸಮಸ್ಯೆ ಆಗಿರ್ತಿತ್ತೇನೋ ಅಲ್ವಾ ಕೇಳುಗರೆ. ಹಾಗಾಗಿ ಹುಲಿಗಳನ್ನ ಸಂರಕ್ಷಿಸೋದು ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಈಗಂತೂ ಎಷ್ಟೋ ಪ್ರಾಣಿಗಳು ಅಳಿವಿನಂಚಿನತ್ರ ಸಾಕ್ತಾ ಇದೆ, ಆದ್ರೆ ಆ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳನ್ನ ಸಂರಕ್ಷಿಸಬೇಕು. ನಾನು ಕೂಡ ನಿಮಗೆ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ಪ್ರಾಣಿ ಪ್ರತಿಯೊಂದು ಪಕ್ಷಿಯಿಂದ ಈ ಒಂದು ಪರಿಸರಕ್ಕೆ ಸಾಕಷ್ಟು ಪ್ರಯೋಜನ ಇದೆ. ಆದ್ರೆ ಮನುಷ್ಯ ಮಾತ್ರ ಪರಿಸರಕ್ಕೆ ಯಾವಾಗ್ಲೂ ಹಾನಿಯನ್ನ ಮಾಡ್ತಾ ಇರ್ತಾನೆ, ಪರಿಸರದಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಹಾನಿಯನ್ನ ಮಾಡ್ತಾ ಇರ್ತಾನೆ ಅಂತ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹುಲಿರಾಯನ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಹೆಮ್ಮೆಯ ಹಾಗೆ ಖಡಕ್ ಆಗಿರುವಂತಹ ಕದರಾಗಿರುವಂತಹ ಪ್ರಾಣಿ ಹುಲಿರಾಯನ ಬಗ್ಗೆ ಮಾತನಾಡ್ತಾ ಇದೆ. ಯಾಕಪ್ಪ ಅಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹುಲಿಯ ದಿನಾಚರಣೆಯನ್ನ ಆಚರಿಸ್ತಾರೆ. ಇನ್ನು ವಿಶೇಷವಾಗಿ ನಾನಾಗ್ಲೇ ಹೇಳ್ತಾ ಇದ್ದೆ, ಈ ನಮ್ಮ ಪರಿಸರ ಸಮತೋಲನದಲ್ಲಿ ಆಹಾರ ಸರಪಳಿ ತುಂಬಾ ಪ್ರಮುಖವಾದ ಪಾತ್ರ. ಅದರಲ್ಲೂ ಹುಲಿ ಉನ್ನತ ಸ್ಥಾನದಲ್ಲಿದೆ. ಯಾಕೋತ್ತಾ? ಕಾಡಲ್ಲಿರುವಂತಹ ಸಸ್ಯಹಾರಿ ಪ್ರಾಣಿಗಳ ಸಂಖ್ಯೆಯನ್ನ ನಿಯಂತ್ರಿಸುವ ಮೂಲಕ ಪರಿಸರ ವ್ಯವಸ್ಥೆಯನ್ನ ಸಮತೋಲನದಲ್ಲಿಡುವ ಸಹಾಯವನ್ನ ಮಾಡ್ತಾ ಇದೆ. ಭಾರತ ಹಾಗೆ ಕರ್ನಾಟಕದಲ್ಲಿ ಹುಲಿಯ ಸಂರಕ್ಷಣೆಯ ಬಗ್ಗೆ ನಾವು ಮಾತನಾಡಲೇಬೇಕು. ಯಾಕಪ್ಪ ಅಂದ್ರೆ ಪ್ರಾಜೆಕ್ಟ್ ಟೈಗರ್, ನೀವು ಕೇಳಿರ್ಬೋದು, ಭಾರತದ ಹುಲಿಗಳ ಸಂತತಿಯನ್ನ ಉಳಿಸೋಕೆ ಹಾಗೆ ರಕ್ಷಿಸೋಕೆ 1973 ಪ್ರಾಜೆಕ್ಟ್ ಟೈಗರ್ ಯೋಜನೆಯನ್ನ ಜಾರಿಗೆ ತರಲಾಯಿತು. ಹಾಗೆ ಕರ್ನಾಟಕದ ಹೆಮ್ಮೆ ಕೂಡ ಹೌದು, ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರುವಂತಹ ರಾಜ್ಯಗಳಲ್ಲಿ ಕರ್ನಾಟಕವು ಕೂಡ ಮುಂಚೂಣಿಯಲ್ಲಿದೆ. ನಮ್ಮ ರಾಜ್ಯದ ಬಂಡೀಪುರ, ನಾಗರಹೊಳೆ, ಕಾಳಿ, ಬಿಳಿಗಿರಿ ರಂಗನ ಬೆಟ್ಟ ಹೀಗೆ ಸಾಕಷ್ಟು ಪ್ರದೇಶಗಳಲ್ಲಿ, ಅದರಲ್ಲೂ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಹುಲಿಗಳ ವಾಸಸ್ಥಾನವಾಗಿ ವಿಶ್ವಖ್ಯಾತಿಯನ್ನ ಪಡ್ಕೊಂಡಿದೆ. ಹಾಗಿದ್ರೆ ಹುಲಿಗಳು ಎದುರಿಸ್ತಾ ಇರುವಂತಹ ಪ್ರಮುಖವಾದಂತಹ ಸವಾಲುಗಳು ಏನು, ಹುಲಿಗಳಿಗೆ ಆಗಿರುವಂತಹ ಸಮಸ್ಯೆಗಳಾದರೂ ಏನು ಅಂತ ನೀವು ಕೇಳೋದಾದ್ರೆ, ಮೊದಲನೇದಾಗಿ ಅರಣ್ಯ ನಾಶ ಕೇಳುಗರೆ. ಹೌದು, ಈಗ ನೀವೆಲ್ಲರೂ ನೋಡಿರ್ಬೋದು, ಈ ನಮ್ಮ ಮನುಷ್ಯರು ನಾವೇನಿದೀವಿ, ಸ್ವಾರ್ಥ ಜೀವಿಗಳು, ನಾಡನ್ನ ಬಿಟ್ಟು ಕಾಡು ಕಡೆ ಹೋಗ್ತಾ ಇದೀವಿ. ಅಂದ್ರೆ ಎಲ್ಲಾ ಪ್ರದೇಶನೂ ನಮಗೆ ಬೇಕು, ಅಭಿವೃದ್ಧಿ ಹೆಸರಲ್ಲಿ ಕಾಡನ್ನ ಕೂಡ ವಶಪಡಿಸ್ಕೊಳ್ತಾ ಇದೀವಿ. ಈ ರೀತಿಯ ಮಾಡಿ ಅರಣ್ಯ ನಾಶ ಆಗ್ತಿರ್ಬೇಕಾದ್ರೆ ನಗರೀಕರಣ, ಕೈಗಾರಿಕಾ ಅಭಿವೃದ್ಧಿಯಿಂದಾಗಿ ಹುಲಿಗಳು ಸ್ವಾಭಾವಿಕ ಆವಾಸ ಸ್ಥಾನಗಳು ಕುಗ್ತಾ ಇದೆ. ಇನ್ನು ಕೆಲವರು ಈ ಹುಲಿಗಳನ್ನ ಬೇಟೆ ಆಡ್ತಾರೆ, ಅದರಲ್ಲೂ ಕಳ್ಳ ಬೇಟೆ ಅಂತಾನೆ ಹೇಳ್ಬೋದು. ಹುಲಿಯ ಚರ್ಮವನ್ನ, ಉಗುರು ಹಾಗೆ ಮೂಳೆಗಳನ್ನ ಅಕ್ರಮ ಕಳ್ಳ ಸಾಗಾಣಿಕೆ ಹಾಗೆ ವ್ಯಾಪಾರದಿಂದಾಗಿ ಇವುಗಳ ಜೀವಕ್ಕೆ ಅಪಾಯ ಎದುರಾಗಿದೆ. ಇನ್ನು ಇದರ ಜೊತೆಗೆ ಮಾನವ ಹಾಗೆ ವನ್ಯಜೀವಿ ಸಂಘರ್ಷ, ಇದು ಕೂಡ ಮುಖ್ಯವಾದ ವಿಷಯ ಅಂತಾನೆ ಹೇಳ್ಬೋದು. ಹೌದು ಕೇಳುವರೆ, ಕಾಡು ನಾಶವಾಗಿ ಕಾಡು ಪ್ರಾಣಿಗಳು ನಾಡಿಗೆ ನುಗ್ತಾ ಇದೆ. ಇನ್ನು ಮಾನವನ ಹಸ್ತಕ್ಷೇಪ ಹೆಚ್ಚಾಗ್ತಾ ಇರೋದು, ಇವೆಲ್ಲವೂ ಕೂಡ ಹುಲಿಯ ಆವಾಸ ಸ್ಥಾನ ಕಡಿಮೆ ಆಗೋದಕ್ಕೆ ಕಾರಣವಾಗಿದೆ. ಹುಲಿಗಳ ಅಳಿವು ಅಂದ್ರೆ ಅದು ಸಂಪೂರ್ಣ ಪರಿಸರ ವ್ಯವಸ್ಥೆಯ ನಾಶಕ್ಕೆ ದಾರಿ ಮಾಡಿಕೊಟ್ಟಂತೆ. ಆದ್ರಿಂದ ಹುಲಿಗಳನ್ನ ಹಾಗೆ ಕಾಡುಗಳನ್ನ ರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ.

ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ ನಡೆಸಿಕೊಡ್ತಾ

ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಹುಲಿ ದಿನದ ಬಗ್ಗೆ ಮಾತನಾಡ್ತಾ ಇದ್ವಿ. ಹಾಗೇನೆ ಪ್ರತಿ ವರ್ಷ ಒಂದೊಂದು ಥೀಮ್ನೊಂದಿಗೆ ಈ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಹಾಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಜೊತೆಗೆ ಸಂರಕ್ಷಣಾ ಸಮಿತಿಗಳು ಪ್ರತಿ ವರ್ಷ ಹುಲಿಗಳ ಸಂರಕ್ಷಣೆಗಾಗಿ ವಿಭಿನ್ನ ಸಂದೇಶಗಳನ್ನ ಕೂಡ ನೀಡುತ್ತೆ. ಇನ್ನು ಪ್ರಸಕ್ತ ವರ್ಷದ ಅಧಿಕೃತ ಘೋಷಣೆ ಸಾಮಾನ್ಯವಾಗಿ ಹುಲಿಗಳ ಆವಾಸ ಸ್ಥಾನಗಳ ರಕ್ಷಣೆ, ಕಾಡುಗಳ ಉಳಿವಿಗೆ ಒತ್ತು ನೀಡುತ್ತೆ. ಈ ವರ್ಷದ ಥೀಮ್ ಏನ್ ಗೊತ್ತಾ? ಸೆಕ್ಯೂರಿಂಗ್ ದಿ ಫ್ಯೂಚರ್ ಆಫ್ ಟೈಗರ್ಸ್ ವಿತ್ ಇಂಡಿಜಿನಿಯಸ್ ಪೀಪಲ್ಸ್ ಅಂಡ್ ಲೋಕಲ್ ಕಮ್ಯುನಿಟೀಸ್ ಆರ್ ಟಿ ಹಾರ್ಟ್. ಈ ಒಂದು ಸಂದೇಶದೊಂದಿಗೆ ಅಂತಾರಾಷ್ಟ್ರೀಯ ಹುಲಿಯ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಂದ್ರೆ ಮೂಲ ನಿವಾಸಿಗಳು ಹಾಗೆ ಸ್ಥಳೀಯ ಸಮುದಾಯಗಳನ್ನ ಕೇಂದ್ರ ಬಿಂದುವಾಗಿಟ್ಟುಕೊಂಡು ಹುಲಿಯ ಭವಿಷ್ಯವನ್ನ ಸುರಕ್ಷಿತಗೊಳಿಸೋದು ಅಂತ ನೋಡಿ. ಹುಲಿಯ ಸುರಕ್ಷತೆ ಬಗ್ಗೆ ಹೇಗೆಲ್ಲ ಕಾಳಜಿಯನ್ನ ಮಾಡ್ತಾರೆ ಅಲ್ವಾ ಕೇಳುಗರೆ? ಹಾಗಿದ್ರೆ ಹುಲಿಗಳ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚಿಕೊಳ್ಳೋಣ ಅಂತ. ಹುಲಿಗಳ ಸಂತಾನೋತ್ಪತ್ತಿ ಹೇಗಿರುತ್ತೆ, ಏನು ಇವುಗಳ ಗರ್ಭಾವಸ್ಥೆ ಹೇಗಿರುತ್ತೆ, ಮರಿಗಳ ಜನನ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡೋದಾದ್ರೆ, ಹೆಣ್ಣು ಹುಲಿಗಳು ಸಾಮಾನ್ಯವಾಗಿ 3-4 ವರ್ಷ ವಯಸ್ಸಿಗೆ ಸಂತಾನೋತ್ಪತ್ತಿಗೆ ಸಿದ್ಧವಾಗುತ್ತೆ. ಗಂಡು ಹುಲಿಗಳು ಸುಮಾರು 4-5 ವರ್ಷ ವಯಸ್ಸಿನಲ್ಲಿ ಪ್ರೌಢಾವಸ್ಥೆಯನ್ನ ತಲುಪುತ್ತೆ. ಹುಲಿಗಳಿಗೆ ನಿರ್ದಿಷ್ಟವಾದ ಋತುಮಾನವಿರುವುದಿಲ್ಲವಾದರೂ ಸಾಮಾನ್ಯವಾಗಿ ನವೆಂಬರ್ನಿಂದ ಏಪ್ರಿಲ್ ನಡುವಿನಲ್ಲಿ ಹೆಚ್ಚಿನ ಸಂಯೋಗ ನಡೆಯುತ್ತೆ. ಇನ್ನು ಹೆಣ್ಣು ಹುಲಿಯ ಗರ್ಭಾವಸ್ಥೆ ಸರಿಸುಮಾರು 103-112 ದಿನಗಳವರೆಗೆ ಇರುತ್ತೆ. ಹೆಣ್ಣು ಹುಲಿ ಒಂದು ಸಾರಿಗೆ 2-4 ಮರಿಗಳಿಗೆ ಜನ್ಮ ನೀಡುತ್ತೆ. ಅಪರೂಪಕ್ಕೆ 5-6 ಮರಿಗಳು ಹುಟ್ಟೋದು ಕೂಡ ಉಂಟು. ಇನ್ನು ಮರಿಗಳು ಹುಟ್ಟಿದಾಗ ಕುರುಡಾಗಿರುತ್ತೆ. ಇನ್ನು ತಾಯಿಯ ಸಂಪೂರ್ಣ ಆರೈಕೆಯ ಮೇಲೆ ಅವಲಂಬಿತವಾಗಿರುತ್ತೆ. ಮರಿಗಳು ಹುಟ್ಟಿದ ಮೊದಲ ಕೆಲವು ವಾರಗಳವರೆಗೆ ಸಂಪೂರ್ಣವಾಗಿ ತಾಯಿಯು ಎಚ್ಚರಿಕೆಯಿಂದ ತನ್ನ ಮರಿಗಳನ್ನ ನೋಡಿಕೊಳ್ತಾ ಇರುತ್ತೆ. 8 ವಾರಗಳ ನಂತರ ಅವು ತಾಯಿಯೊಂದಿಗೆ ಹೊರಡೋಕೆ ಪ್ರಾರಂಭಿಸುತ್ತೆ. ಸರಿಸುಮಾರು 2 ವರ್ಷಗಳವರೆಗೆ ಮರಿಗಳು ತಾಯಿಯ ಜೊತೆನೇ ಇದ್ದು ಬೇಟೆಯಾಡೋದನ್ನ ಕಲಿತಾ ಇರುತ್ತೆ. ಹಾಗೆ ಈ ಹುಲಿಗಳು ಒಂಟಿಯಾಗಿ ಬಾಳುವಂತ ಪ್ರಾಣಿ. ಇನ್ನು ಈ ಹುಲಿಗಳಲ್ಲೇ ರಾಯಲ್ ಟೈಗರ್, ಸೈಬೇರಿಯನ್ ಟೈಗರ್, ಟೈಗರ್ ಮಲಯನ್, ಇಂಡೋನೇಷ್ಯಾ ಟೈಗರ್, ಹಾಗೆ ಸೌತ್ ಚೈನಾ ಟೈಗರ್ ಅಂತ ಹೀಗೆ ಒಂದಿಷ್ಟು ಉಪಜಾತಿಗಳಿವೆ. ಮನುಷ್ಯರ ಹೆಬ್ಬೆರಳಿನ ಗುರುತು ಪ್ರತಿಯೊಬ್ಬರಿಗೂ ಭಿನ್ನವಾಗಿರುವಂತೆ ಪ್ರತಿ ಹುಲಿಯ ಮೈಮೇಲಿನ ಪಟ್ಟಿಗಳು ವಿನ್ಯಾಸವು ವಿಶಿಷ್ಟವಾಗಿರುತ್ತೆ. ಯಾವುದೇ 2 ಹುಲಿಗಳ ಪಟ್ಟಿಗಳು ಒಂದೇ ರೀತಿ ಇರುವುದಿಲ್ಲ. ಖಂಡಿತವಾಗ್ಲೂ ಇದು ತುಂಬಾ ವಿಶೇಷವಾಗಿದೆ ಅಲ್ವಾ ಕೇಳುಗರೆ? ಹೌದು. ಇನ್ನು ಹೆಚ್ಚಿನ ಹುಲಿಗಳು ಬೆಕ್ಕು ಕುಟುಂಬದ ಪ್ರಾಣಿಗಳು. ಅಂದ್ರೆ ನೀರನ್ನ ಕಂಡ್ರೆ ದೂರ ಸರಿಯುತ್ತೆ, ಆದ್ರೆ ಹುಲಿಗಳಿಗೆ ನೀರು ಅಂದ್ರೆ ಬಹಳ ಇಷ್ಟ. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳೋಕೆ ಇವು ನದಿ, ಕೆರೆ ಹಾಗೆ ಜಲಪಾತಗಳಲ್ಲಿ ಗಂಟೆಗಟ್ಟಲೆ ಈಜುತ್ತಾ ಕಾಲ ಕಳೆಯುತ್ತೆ. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹುಲಿಯ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹುಲಿಯ ಸಂರಕ್ಷಣೆ ಖಂಡಿತವಾಗ್ಲೂ ನಮ್ಮೆಲ್ಲರ ಜವಾಬ್ದಾರಿ. ಹುಲಿ ಅನ್ನೋದು ಇದ್ದಾಗ ಮಾತ್ರ ಆಹಾರ ಸರಪಳಿ ಸಮತೋಲನದಿಂದ ನಡೆಯುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಬಗ್ಗೆ ಕೊಟ್ಟಂತಹ ಮಾಹಿತಿ ಹೇಗನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
0: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ ನ ಮಾಡ್ತಾ ಇರಬೇಕು, ಯಾಕೆಂದ್ರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಒಂದು ವಿಶೇಷವಾಗಿರುವ ಸ್ಥಳದ ಬಗ್ಗೆ ಪರಿಚಯಿಸೋಣ ಅಂತ ಹೇಳಿ ಬಂದಿದ್ದೀನಿ. ಹೌದು, ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಬಂಗಾರ ಕುಸುಮ ಜಲಪಾತ ಅಂತ ಹೇಳಿ. ಹೆಸರೇ ವಿಭಿನ್ನವಾಗಿದೆ, ಒಂಥರ ಚಂದ ಇದೆ ಅಲ್ವಾ ಹೆಸರು? ಏನಿದು ಬಂಗಾರ ಕುಸುಮ ಜಲಪಾತನ, ಎಲ್ಲಿದೆ ಇದು ಅಂತ ಕೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಸಮೀಪದಲ್ಲಿ ಗೇರುಸೊಪ್ಪ ಬಳಿ ಇರುವಂತಹ ಒಂದು ಸುಂದರವಾದ ಮತ್ತು ಹಿಡನ್ ಜಲಪಾತ ಇದಾಗಿದೆ. ದಟ್ಟವಾದ ಶರಾವತಿ ಕಣಿವೆ ಪ್ರದೇಶದಲ್ಲಿರುವ ಈ ಜಲಪಾತವು ಹಸಿರು ಬೆಟ್ಟಗಳ ನಡುವೆ ಹರಿಯುತ್ತೆ. ಹೊನ್ನಾವರ ತಾಲೂಕಿನಿಂದ ಸುಮಾರು 40-41 ಕಿಲೋಮೀಟರ್ ದೂರದಲ್ಲಿ ಇದೆ. ರಾಷ್ಟ್ರೀಯ ಹೆದ್ದಾರಿ 206 ಮೂಲಕ ಇಲ್ಲಿಗೆ ಹೋಗಬೇಕು. ಹಾಗಿದ್ರೆ ಇಷ್ಟು ವಿಶೇಷವಾಗಿರುವ ಈ ಒಂದು ಜಲಪಾತದ ಬಗ್ಗೆ, ಇಷ್ಟು ಚಂದದ ಜಲಪಾತದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳಿಸ್ತೀನಿ. ಹಾಗಿದ್ರೆ ವಿಶೇಷತೆಯ ಬಗ್ಗೆ ಎಲ್ಲ ತಿಳಿಸ್ತೀನಿ, ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ಹಿಡನ್ ಜಮ್ ಆಗಿರುವಂತಹ ಬಂಗಾರ ಕುಸುಮ ಜಲಪಾತದ ಬಗ್ಗೆ ತಿಳಿಸ್ತಾ ಇದೆ. ಹಾಗಿದ್ರೆ ಈ ಜಲಪಾತದ ಬಗ್ಗೆ, ಈ ಜಲಪಾತಕ್ಕೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು, ಈ ಜಲಪಾತ ಹೇಗಿದೆ, ಏನೆಲ್ಲ ವಿಶೇಷತೆಯನ್ನ ಹೊಂದಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಬಂಗಾರ ಕುಸುಮ ಜಲಪಾತ ಹೊನ್ನಾವರ ತಾಲೂಕಿನ ಮೂಲಕ ರಾಷ್ಟ್ರೀಯ ಹೆದ್ದಾರಿ 106 ಸಾಗಬೇಕು ಅನ್ನೋದಾಗಿ ಹೇಳ್ತಾ ಇದೆ. ಹಾಗೆ ಇದು ಹೊನ್ನಾವರ ತಾಲೂಕಿನಿಂದ 41 ದೂರದಲ್ಲಿದೆ. ಗೇರುಸೊಪ್ಪದಲ್ಲಿ ಬೆಟ್ಟ ಗುಡ್ಡಗಳ ನಡುವೆ ಹಾದು ಹೋಗುವ ಈ ಜಲಪಾತ ಒಂದು ಅದ್ಭುತ ದೃಶ್ಯವನ್ನ ನಮಗೆ ನೀಡುತ್ತೆ. ಮಳೆಗಾಲದಲ್ಲಂತೂ ಈ ಬಂಗಾರ ಜಲಪಾತವನ್ನು ನೋಡೋದೇ ಕಣ್ಣಿಗೆ ಹಬ್ಬ ಅಂತಾನೆ ಹೇಳಬಹುದು. ನೀರಿನಿಂದ ಉಕ್ಕಿ ಹರಿಯುವ ಈ ಜಲಪಾತ ನಿಜಕ್ಕೂ ಕಣ್ಣು ಕುಕ್ಕುವಂತೆ ಮಾಡುತ್ತೆ. ಹಾಗೆಯೇ ಜೋಗ ಜಲಪಾತದಿಂದ 32 ಹೋದ್ರೆ ಈ ಬಂಗಾರ ಕುಸುಮ ಜಲಪಾತ ಸಿಗುತ್ತೆ. ಆದ್ರೆ ಇಲ್ಲಿಗೆ ಪ್ರಯಾಣಿಸುವುದಕ್ಕೆ ಸರಿಯಾದಂತಹ ಮಾರ್ಗ ಇಲ್ಲ, ತುಂಬಾನೇ ಕಷ್ಟ ಇದೆ. ಗುಡ್ಡ ಬೆಟ್ಟಗಳ ನಡುವಿನಲ್ಲಿ ಹರಿಯುತ್ತಿರುವ ಈ ಸುಂದರ ಜಲಪಾತವನ್ನು ನೋಡೋದ್ರ ಜೊತೆಗೆ ನಿಮಗೆ ಟ್ರಕ್ಕಿಂಗ್ ಕೂಡ ಮಾಡಿದಂತೆ ಆಗುತ್ತೆ. ಹಾಗೆ ಇಲ್ಲಿಗೆ ಪ್ರವೇಶ ಶುಲ್ಕ ಎಷ್ಟಿರುತ್ತೆ, ಏನು, ಹೇಗೆ ಹೋಗ್ಬೇಕು, ಟೈಮಿಂಗ್ ಏನೆಲ್ಲ ಇರುತ್ತೆ ಅಂತ ನೋಡೋದಾದ್ರೆ ಇಲ್ಲಿ 20-50 ಪಾಸ್ ಇರುತ್ತೆ, ಪಾಸ್ ತಗೊಂಡು ಹೋಗ್ಬೇಕು. ಹಾಗೆ ಪಾರ್ಕಿಂಗ್ ಚಾರ್ಜ್ ಕೂಡ 20 ಇರುತ್ತೆ. ಹಾಗೆ ಬೆಳಗ್ಗೆ 9 ಸಂಜೆ 5 ಭೇಟಿ ನೀಡೋದಕ್ಕೆ ಅವಕಾಶ ಇರುತ್ತೆ. ಜುಲೈನಿಂದ ಅಕ್ಟೋಬರ್ ತಿಂಗಳವರೆಗೆ ಮಾತ್ರ ಭೇಟಿಯನ್ನ ನೀಡೋದಕ್ಕೆ ಉತ್ತಮ ಸಮಯವಾಗಿದೆ. ಹಾಗೆ ಇಲ್ಲಿ ಯಾವುದೇ ರೀತಿ ನೀರಿನಲ್ಲಿ ಆಟ ಆಡೋದಕ್ಕೆ ಆಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ನೀವು ಹೋಗ್ತೀರಾ ಅಂದ್ರೆ ನೀರಿನ ಹರಿವು ತುಂಬಾನೇ ಇರುತ್ತೆ. ಹಾಗಾಗಿ ಜಸ್ಟ್ ಜಲಪಾತವನ್ನ ನೋಡಿ ಎಂಜಾಯ್ ಮಾಡಬಹುದಾಗಿದೆ. ಹಾಗೆ ಇಲ್ಲಿ ಚಾರಣವನ್ನ ಮಾಡೋದಕ್ಕೆ 1-1.2 ಬೇಕಾಗುತ್ತೆ. ಹಾಗೆ ನೀವು ಇಲ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಹೋಗಿ ಬರ್ಲಿಕ್ಕೆ ಹೆಚ್ಚು ಕಮ್ಮಿ 1-2 ಬೇಕಾಗುತ್ತೆ. ಹಾಗೆ ನೀವೇನಾದರೂ ಇಲ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಓನ್ ವೆಹಿಕಲ್ಸ್ನ ಮೂಲಕ ಹೋಗೋದೇ ಉತ್ತಮ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲದೆ ಇರೋ ಕಾರಣ ಓನ್ ವೆಹಿಕಲ್ಸ್ ತಂದರೆ ತುಂಬ ಈಸಿ ಆಗುತ್ತೆ ನೀವು ಟ್ರಾವೆಲ್ ಮಾಡೋದಕ್ಕೆ. ಬಂಗಾರ ಕುಸುಮ ಜಲಪಾತ ವೀಕ್ಷಿಸೋದಕ್ಕೆ ರಾಷ್ಟ್ರೀಯ ಹೆದ್ದಾರಿ 100 ಮೂಲಕ ಬಂದು ಜಲಪಾತದವರೆಗೆ 1 ನಡ್ಕೊಂಡು ಹೋದರೆ ಜಲಪಾತವನ್ನು ನೀವು ನೋಡಬಹುದಾಗಿದೆ. ಹಾಗಿದ್ರೆ ನೀವೇನೋ ಈ ಜಲಪಾತಕ್ಕೆ ಹೋಗ್ತೀರಾ ಅಂದರೆ ಸುತ್ತಮುತ್ತಲೂ ಇನ್ನೂ ಯಾವೆಲ್ಲ ಪ್ಲೇಸಸ್ ಇದೆ, ಇನ್ನೂ ಯಾವೆಲ್ಲ ಸ್ಥಳಗಳನ್ನು ವೀಕ್ಷಣೆ ಮಾಡಬಹುದು, ಎಲ್ಲಿಗೆಲ್ಲ ಹೋಗಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಣಿ.
1: ಹಂಗಾರೆ ಗೋಪಿಕಾ ಸ್ತ್ರೀಯರು ಇದಾರ ಅಂತ ಈಗ್ಲೇ ಕೇಳ್ಬಿಡೆ ಮಣಿ.
0: ಚಚಾ, ಅದಲ್ಲ ದ್ವಾಪರ ಯುಗಕ್ಕೆ.
2: ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ.
1: ನನ್ನ ನೋಡಲ್ವಾ?
0: ನೋಡ್ತಾನೆ ಇದೀನಲ್ಲ.

ಈಗ ಊರ್ ಹತ್ರಕ್ ಬಂದೈತೆ, ಗಾಡಿ ನಿಲ್ಸು ಅಂತ ಹೇಳ ಕನಕ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಒಂದು ಅದ್ಭುತವಾಗಿರೋ ಹಾಗೆ ಹಿಡನ್ ಜೆಮ್ ಆಗಿರುವಂತಹ ಒಂದು ಅದ್ಭುತ ಜಲಪಾತ ಬಂಗಾರ ಕುಸುಮ ಜಲಪಾತದ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ಇಲ್ಲಿನ ವಿಶೇಷತೆ ಇರ್ಬೋದು, ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ದೆ. ಹಾಗೆ ಇದೊಂದು ಮಧ್ಯಮ ಗಾತ್ರದಲ್ಲಿ ಹರಿಯುವಂತಹ ಜಲಪಾತವಾಗಿದೆ. ಈ ಜಲಪಾತ ಎಷ್ಟು ಅಡಿ ಎತ್ತರದಿಂದ ಬೀಳುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ತುಂಬಾ ಎತ್ತರವೂ ಅಲ್ಲ, ತುಂಬಾ ಕಮ್ಮಿ ಎತ್ತರವನ್ನು ಕೂಡ ಹೊಂದಿಲ್ಲ. ಮಧ್ಯಮ ಗಾತ್ರದ ಒಂದು ಜಲಪಾತವಾಗಿದೆ ಅಂತಲೇ ಹೇಳಬಹುದು. ಇನ್ನು ನೀವೇನೋ ಈ ಒಂದು ಬಂಗಾರ ಕುಸುಮ ಜಲಪಾತಕ್ಕೆ ಹೋಗ್ತೀರಾ, ಸುತ್ತಲೂ ಇನ್ನೂ ಯಾವೆಲ್ಲ ಸ್ಥಳಗಳನ್ನ ನೋಡಬಹುದು ಅಂತ ನೋಡೋದಾದ್ರೆ, ಈ ಒಂದು ಬಂಗಾರ ಕುಸುಮ ಜಲಪಾತ ಏನಿದೆ, ಇಲ್ಲಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿ ಒಂದು ಬಂಗಾರಮಕ್ಕಿ ವೀರಾಂಜನೇಯ ದೇವಸ್ಥಾನ ಇದೆ. ಕೆಲವು ವರ್ಷಗಳ ಹಿಂದೆ ಈ ಜಲಪಾತಕ್ಕೆ ಹೆಸರೇ ಇರಲಿಲ್ವಂತೆ. ಬಂಗಾರಮಕ್ಕಿ ವೀರಾಂಜನೇಯ ದೇವಾಲಯದ ಅರ್ಚಕರು ಈ ಜಲಪಾತಕ್ಕೆ ಬಂಗಾರ ಕುಸುಮ ಜಲಪಾತ ಅಂತ ಹೇಳಿ ಹೆಸರನ್ನ ಇಟ್ರಂತ ಹೇಳಿ ಹೇಳಲಾಗುತ್ತೆ. ಇನ್ನು ನೀವು ಇಲ್ಲಿಗೆ ಹೋದ್ರೆ ಜೋಗ ಜಲಪಾತಕ್ಕೆ ಹೋಗಬಹುದು. ಬಂಗಾರ ಕುಸುಮ ಜಲಪಾತವು ಜೋಗ ಜಲಪಾತದಿಂದ 32 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ನೀವು ಹೋದ್ರೆ ಗೇರುಸೊಪ್ಪ ಅಣೆಕಟ್ಟೆಯನ್ನ ನೋಡಬಹುದು. ಹೊಸದಾಗಿ ನಿರ್ಮಿಸಲಾದ ಗೇರುಸೊಪ್ಪ ಅಣೆಕಟ್ಟು ಗೇರುಸೊಪ್ಪ ಕಣಿವೆಯಲ್ಲಿ ವಿಶಿಷ್ಟ ಜಲಾಶಯವನ್ನ ಸೃಷ್ಟಿಸಿದೆ. ಗೇರುಸೊಪ್ಪದಿಂದ ಜೋಗ್ ಫಾಲ್ಸ್ ಕಡೆಗೆ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿರ್ಮಿಸಿದ ವೀಕ್ಷಣಾ ಗೋಪುರದ ಮೇಲಿನಿಂದ ಕಣಿವೆಯನ್ನ ನೋಡಬಹುದು. ಕಣಿವೆಯ ಮೂಲಕ ಜಲಾಶಯದಲ್ಲಿ ದೋಣಿ ವಿಹಾರವನ್ನ ಕೂಡ ಮಾಡಬಹುದಾಗಿದೆ. ಇನ್ನೊಂದು ವಿಶೇಷ ಏನಂದ್ರೆ, ಇಲ್ಲಿ ಚತುರ್ಮುಖ ಬಸದಿ ಇದೆ. ಇದು ಚತುರಾಸನ ಯೋಜನೆಯೊಂದಿಗೆ ವಿಜಯನಗರ ಶೈಲಿಯಲ್ಲಿ ನಿರ್ಮಿಸಲಾದಂತಹ ಸುಂದರವಾದ ರಚನೆಯಾಗಿದೆ. ಇದು 4 ದಿಕ್ಕುಗಳಿಂದ 4 ಪ್ರವೇಶ ದ್ವಾರವನ್ನು ಹೊಂದಿದೆ. ಇದು ಗರ್ಭಗೃಹಗಳಿಗೆ ಹೋಗುತ್ತೆ. ತೀರ್ಥಂಕರರ 4 ಚಿತ್ರಗಳಿವೆ. ವೃಷಭ, ಅಜಿತ, ಸಂಭವಾನ್, ದ್ವಾರಪಾಲಕರು ಮತ್ತು ಇತರ ಬೇರೆ ಬೇರೆ ರೀತಿಯ ಕೆತ್ತನೆಗಳನ್ನ ನಾವು ಈ ಬಸ್ತಿಯಲ್ಲಿ ನೋಡಬಹುದಾಗಿದೆ. ಇನ್ನು ರಾಣಿ ಭೈರಾದೇವಿ ಈ ಬಸದಿಯನ್ನ ಕಟ್ಟಿಸಿದ್ರು ಅನ್ನುವಂತಹ ಮಾತು ಕೂಡ ಕೇಳಿ ಬರುತ್ತೆ. ಸ್ನೇಹಿತರೆ, ಇದಿಷ್ಟು ಕೂಡ ಬಂಗಾರ ಕುಸುಮ ಜಲಪಾತದ ಬಗ್ಗೆ. ಹಾಗೆ ಬಂಗಾರ ಕುಸುಮ ಜಲಪಾತಕ್ಕೆ ಹೇಗೆ ಹೋಗ್ಬೇಕು, ಬಂಗಾರ ಕುಸುಮ ಜಲಪಾತ ನೋಡೋದಕ್ಕೆ ಹೇಗಿದೆ, ಹಾಗೇನೆ ಬಂಗಾರ ಕುಸುಮ ಜಲಪಾತದ ಸುತ್ತಮುತ್ತಲು ಇರುವಂತಹ ಕೆಲವೊಂದಿಷ್ಟು ಸ್ಥಳಗಳ ಕುರಿತಾದಂತಹ ಒಂದಿಷ್ಟು ಮಾಹಿತಿಯನ್ನ ತಿಳಿಸಿದ್ದೀನಿ. ಈ ಎಲ್ಲ ಮಾಹಿತಿ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686 0926 8609 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆಯೇ ನೀವು ಕೂಡ ಟ್ರಾವೆಲಿಂಗ್ ಮಾಡ್ತಾ ಇದ್ದು ನಿಮಗೆ ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಇಷ್ಟ ಆಗಿದ್ರೆ, ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲು ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಇದ್ರೆ, ಅಥವಾ ಯಾವುದಾದ್ರೂ ಹಿಡನ್ ಪ್ಲೇಸ್ ಬಗ್ಗೆ ನೀವು ಇನ್ಫಾರ್ಮೇಶನ್ನ ಕೊಡ್ತೀರಾ ಅಂದರೆ ಕೂಡ ನೀವು ಮಾಡಬೇಕಾಗಿರುವುದಿಷ್ಟೇ. ನಮ್ಮ ಸಂಖ್ಯೆ 9686 0926 8609 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದು ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
0: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11:00 ಆರ್ ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
1: ನಿಮ್ಮ ಮನೆ ಮನದ ಕೈರುಚಿ.
2: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ 1:00 ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
5: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
6: ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
7: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
0: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
0: ಸೋಮವಾರದಿಂದ ಶನಿವಾರದವರೆಗೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
8: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
2: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
8: ಇದೇ ಜುಲೈ 28 ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
2: ಜುಲೈ 26 ಆಗಸ್ಟ್ 1 ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
8: 18-60 ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವ

0: ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
1: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ. ಈಗಲೇ 8277736456 ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೇ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಈ ಪೆನ್ನು ಮತ್ತು ಪೆನ್ಸಿಲ್ ನಡುವಿನ ವ್ಯತ್ಯಾಸ ಗೊತ್ತಾ? ಇವೆರಡು ಕೇವಲ ಬರೆಯುವ ಸಾಧನಗಳ ಬದಲಾವಣೆಯಲ್ಲ, ಬಾಲ್ಯ ಮತ್ತು ದೊಡ್ಡವರಾಗುವ ಹಂತದ ನಡುವಿನ ದೊಡ್ಡ ವ್ಯತ್ಯಾಸ. ಸ್ನೇಹಿತರೆ, ನಾವು ಚಿಕ್ಕವರಿದ್ದಾಗ ಬರೀಲಿಕ್ಕೆ ಭಯ ಪಡ್ತಾ ಇರಲಿಲ್ಲ. ಯಾಕಪ್ಪ ಅಂದರೆ, ನಮಗೆ ಗೊತ್ತಿತ್ತು ತಪ್ಪು ಮಾಡಿದ್ರೆ ಅಳಿಸೋಕೆ ಎರೇಸರ್ ಇರ್ತಾ ಇತ್ತು ಅಂತ, ಅಂದರೆ ರಬ್ಬರ್ ಇರ್ತಾ ಇತ್ತು ಅಂತ. ಆ ಬಾಲ್ಯದಲ್ಲಿ ಆಗ್ತಾ ಇದ್ದಂತಹ ತಪ್ಪುಗಳನ್ನು ಗಂಭೀರವಾಗಿ ನಾವು ತೆಗೆದುಕೊಳ್ತಾ ಇರಲಿಲ್ಲ. ಹೇಗೋ ಪೆನ್ಸಿಲಲ್ಲಿ ಬರೆಯೋದಲ್ವಾ, ತಪ್ಪಾದರೆ ರಬ್ಬರ್ ಇದ್ದೇ ಇದೆ, ಆರಾಮಾಗಿ ರಬ್ ಮಾಡಿ ಮತ್ತೆ ಹೊಸದಾಗಿ ಬರಿಬೋದು ಅನ್ನುವಂತಹ ನಂಬಿಕೆ. ಆ ಕಾರಣಕ್ಕೆ ಅಲ್ಲಿ ಎಷ್ಟೇ ಮಿಸ್ಟೇಕ್ ಆದರೂ, ತಪ್ಪುಗಳಾದರೂ ಅದನ್ನು ಸೀರಿಯಸ್ ಆಗಿ ನಾವು ತೆಗೆದುಕೊಳ್ತಾ ಇರಲಿಲ್ಲ. ರಬ್ ಮಾಡೋದು ಮತ್ತು ಬರೆಯೋದು ಮಾಡ್ತಾ ಇದ್ವಿ. ಆದರೆ ಸ್ನೇಹಿತರೆ, ಬೆಳೀತಾ ಬೆಳೀತಾ ಹೋದಂತೆ ನಮ್ಮ ಕೈಗೆ ಪೆನ್ ಬರುತ್ತೆ ಅಲ್ವಾ? ಆ ಪೆನ್ನಲ್ಲಿ ಒಮ್ಮೆ ಬರೆದದ್ದನ್ನು ಅಳಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದನ್ನು ಸರಿಪಡಿಸ್ಲಿಕ್ಕೆ ಹೋದರೆ ಅದು ಮತ್ತಷ್ಟು ಗೀಚಿದಂತೆ ಕಾಣುತ್ತೆ, ಚೆನ್ನಾಗಿ ಕಾಣಿಸೋದೂ ಇಲ್ಲ, ಹಾಗೆ ಸುಂದರವಾಗಿ ಕಾಣೋದಿಲ್ಲ ಕೂಡ. ಆದರೆ ಸ್ನೇಹಿತರೆ, ಈ ಪೆನ್ಸಿಲ್ಗೆ ತಪ್ಪು ತಿದ್ದಲಿಕ್ಕೆ ಒಂದು ಸಂಗಾತಿ ಅಂತ ಇರ್ತಾ ಇತ್ತು ಅಲ್ವಾ? ಅದೇ ರಬ್ಬರು. ಆದರೆ ಪೆನ್ ಮಾತ್ರ ಒಂಟಿ. ಈ ಪೆನ್ನಿನ ಮೇಲೆ ಸಾಕಷ್ಟು ಜವಾಬ್ದಾರಿಗಳು ಕೂಡ ಇವೆ. ಅಂದರೆ ಈ ಪೆನ್ನಿನ ಮೇಲೆ ದೊಡ್ಡವರಾಗುವ ಜವಾಬ್ದಾರಿಯಿಂದ ಹಿಡಿದು ಸಂಬಂಧಗಳನ್ನು ಉಳಿಸುವ ಭಾರವಿದೆ ಕೂಡ. ಅದರೊಟ್ಟಿಗೆ ಕೆರಿಯರ್ ಕಟ್ಟುವ ಆತಂಕವಿದೆ. ಇವೆಲ್ಲವುದಕ್ಕಿಂತ ಹೆಚ್ಚಾಗಿ ಒಂದೇ ಒಂದು ತಪ್ಪು ಮಾಡಬಾರ್ದು ಅನ್ನುವ ಅತ್ಯಂತ ದೊಡ್ಡದಾದ ಹೊರೆ ಇದೆ. ಆ ಕಾರಣಕ್ಕೆ ಆ ಪೆನ್ನು ತಪ್ಪು ಮಾಡಲಿಕ್ಕೆ ಹೆದರ್ತಾ ಹೋಗುತ್ತೆ ಅಲ್ವಾ ಸ್ನೇಹಿತರೆ? ಹಾಗೆ ಸ್ನೇಹಿತರೆ, ನಮಗೆಲ್ಲ ನೆನಪಿರಬೇಕು, ಜೀವನದಲ್ಲಿ ತಪ್ಪುಗಳಾಗ್ತವೆ, ತಿದ್ದುಕೊಂಡು ಸಾಗೋದು ಜೀವನದ ನಿಜವಾದ ಬಣ್ಣ ಅಲ್ವಾ? ಈ ಮಾತಿನೊಂದಿಗೆ, ಈ ವಿಷಯದೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಈ ದಿನ ವಿಶೇಷವಾಗಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ದೀಪಶ್ರೀ ಎಸ್ ರವರು ವಿಶೇಷವಾಗಿರುವಂತಹ ಕತೆಗಳನ್ನು ತಿಳಿಸ್ತಾ ಇದ್ದಾರೆ. ಇವರು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಜೊತೆಗೆ ಕತೆಗಳನ್ನ ಕೂಡ ಬರೀತಾರೆ, ಹಾಗೆ ಹವ್ಯಾಸವನ್ನು ಕೂಡ ಮಾಡಿಕೊಂಡಿದ್ದಾರೆ ಬರವಣಿಗೆಯಲ್ಲಿ. ಸೊ ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ದೀಪಶ್ರೀ ಎಸ್ ರವರು ರಾಮನ ಪ್ರಾಣ ಉಳಿಸಿದ ಭೀಮ ಅನ್ನುವಂಥ ಕಥೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದರೊಟ್ಟಿಗೆ ರೀನಾಳ ಪ್ರತಿಜ್ಞೆ ಅನ್ನುವಂಥ ಕಥೆಯನ್ನು ಕೂಡ ತಿಳಿಸ್ತಾ ಇದ್ದಾರೆ. ಸೊ ತಡ ಮಾಡೋದು ಬೇಡ, ಆ ಎರಡು ಕತೆಗಳನ್ನು ದೀಪಶ್ರೀ ಎಸ್ ಕೂಡ್ಲಿಗಿ ಅವರಿಂದ ತಿಳಿತಾ ಹೋಗೋಣ. ಆ ಕತೆಗಳನ್ನು ದೀಪಶ್ರೀ ಮ್ಯಾಡಮ್

ನಮ್ಮವರಿಂದ ತಿಳಿಯೋದಕ್ಕಿಂತ ಮುಂಚೆ ಕೇಳೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ, ಜೊತೆಗೆ ಹವ್ಯಾಸಿ ಬರಹಗಾರರು ಆದಂತಹ ದೀಪಶ್ರೀ ಎಸ್ ಮೇಡಮ್ ಅವರಿದ್ದಾರೆ. ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಮೇಡಮ್ ಅವರು ರಾಮನ ಪ್ರಾಣ ಉಳಿಸಿದ ಭೀಮ ಮತ್ತು ರೀನಾಳ ಪ್ರತಿಜ್ಞೆ ಅನ್ನುವಂತಹ ಕಥೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ದೀಪಶ್ರೀ ಮೇಡಮ್ ಅವರಿಂದ ರಾಮನ ಪ್ರಾಣ ಉಳಿಸಿದ ಭೀಮ ಅನ್ನುವಂತಹ ಕಥೆಯನ್ನು ಕೇಳೋಣ. ಮೇಡಮ್ ನಮಸ್ತೆ.
3: ನಮಸ್ಕಾರ. ಕಥೆಯ ಹೆಸರು ರಾಮನ ಪ್ರಾಣ ಉಳಿಸಿದ ಭೀಮ. ದೀಪಶ್ರೀ ಎಸ್ ಕೂಡ್ಲಿಗಿ, ಶಿಕ್ಷಕಿ, ಕಥೆಗಾರರು ಹಾಗೂ ಹವ್ಯಾಸಿ ಬರಹಗಾರರು. ಚಂದ್ರಾಪುರ ಎಂಬ ಪುಟ್ಟ ಊರಿನಲ್ಲಿ ರಾಮ ಎಂಬ ಯುವಕ ವಾಸವಾಗಿದ್ದ. ರಾಮ ತಂದೆ ತಾಯಿ ಇಲ್ಲದ ಅನಾಥ. ಆದರೆ ಒಳ್ಳೆಯ ಆಸ್ತಿ ಪಾಸ್ತಿ ಇದ್ದಿದ್ದರಿಂದ ಹಣಕಾಸಿನ ದೃಷ್ಟಿಯಿಂದ ಒಳ್ಳೆಯ ಸ್ಥಿತಿವಂತನಾಗಿದ್ದ. ತನ್ನ ನಡತೆಯಿಂದ ಊರಿಗೆ ಮಗನಂತೆ ಆಗಿದ್ದರಿಂದ ಹಳ್ಳಿಯ ಎಲ್ಲರ ಪ್ರೀತಿ ಅವನಿಗೆ ಸಿಕ್ಕಿತ್ತು. ರಾಮ ಊರಿನವರಿಗೆಲ್ಲ ಅಚ್ಚುಮೆಚ್ಚು. ಯಾವ ಪ್ರತಿಫಲ ಬಯಸದೆ ಊರಿನವರ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತಿದ್ದ. ಮಕ್ಕಳು ಕೇಳಿದಾಗ ಚಾಕೊಲೇಟ್, ಪೆಪ್ಪರ್ಮೆಂಟು ಅಂಗಡಿಯಿಂದ ತಂದುಕೊಡುತ್ತಿದ್ದ. ಒಂದು ಪೆಪ್ಪರ್ಮೆಂಟು ಉಳಿದರೆ ಅದನ್ನು ಮಕ್ಕಳು ರಾಮನಿಗೆ ಕೊಡುತ್ತಿದ್ದರು. ವಯಸ್ಕರ ಮನೆಗೆಲಸ ಮಾಡಿಕೊಡುತ್ತಿದ್ದ. ವೃದ್ಧರು ಎಲೆ ಅಡಿಕೆ ಕೇಳಿದರೆ ಆಗಲಿ ತಂದುಕೊಡುವೆ ಎಂದು ಅಂಗಡಿಗೆ ಓಡುತ್ತಿದ್ದ. ಒಟ್ಟಿನಲ್ಲಿ ಹಿರಿಯರು, ಮಕ್ಕಳು, ಅಸಹಾಯಕರಿಗೆ ಆಗಬೇಕಾಗಿದ್ದ ಕೆಲಸಗಳನ್ನು ಮಾಡಿಕೊಡುತ್ತಿದ್ದ. ಕಾರ್ಯಕ್ರಮ, ಮದುವೆ, ಸಭೆ, ಸಮಾರಂಭದ ಕೆಲಸಗಳಲ್ಲಿಯೂ ಮುಂದೆ ನಿಂತು ಸಹಾಯ ಮಾಡುತ್ತಿದ್ದ. ಯಾರದ್ದೇ ಮನೆಯಾಗಿದ್ದರೂ ರಾಮನೇ ಮನೆ ಮಗನಂತೆ ಮುಂದೆ ನಿಂತು ಎಲ್ಲ ಕಾರ್ಯಕ್ರಮಗಳನ್ನು ನಿಭಾಯಿಸುತ್ತಿದ್ದ. ಇದಕ್ಕೆ ಪ್ರತಿಯಾಗಿ ಊರಿನ ಜನರು ಸಹ ರಾಮನಿಗೆ ಊಟೋಪಚಾರ ನೋಡಿಕೊಳ್ಳುತ್ತಿದ್ದರು. ಕೆಲವರು ಅಲ್ಪ ಸ್ವಲ್ಪ ಧನ ಸಹಾಯವನ್ನು ಮಾಡಿಕೊಡುತ್ತಿದ್ದರು. ಅದನ್ನು ತನ್ನ ಮನೆಯಲ್ಲಿ ತಂದಿಡುತ್ತಿದ್ದ. ಸಹಾಯ ಬಯಸಿದವರಿಗೆ ಬಳಸುತ್ತಿದ್ದ. ಎಷ್ಟೇ ಹೊತ್ತಾದರೂ ತನ್ನ ನಿತ್ಯದ ಕೆಲಸ ಮುಗಿಸಿ ತನ್ನ ಮನೆಯಲ್ಲೇ ಬಂದು ಮಲಗುತ್ತಿದ್ದ. ಇದೇ ರಾಮನ ದಿನಚರಿಯಾಗಿತ್ತು. ರಾಮ ಬಲಿಷ್ಠನಾಗಿದ್ದು ಅಂದೊಮ್ಮೆ ಊರಿನ ಕುಂಬಾರನಿಗೆ ಸಹಾಯ ಮಾಡಲು ಬಂದ. ಅದೇನೆಂದರೆ ಕುಂಬಾರನಿಗೆ ಮಡಿಕೆ ಮಾಡಲು ಹಾಗೂ ಮಣ್ಣು ತುಳಿಯಲು ಸಹಾಯ ಮಾಡುವುದಾಗಿತ್ತು. ಸಂಜೆಯ ತನಕ ಕುಂಬಾರನಿಗೆ ಮಣ್ಣು ತುಳಿಯಲು ಸಹಾಯ ಮಾಡಿದ. ಅದಕ್ಕೆ ತಕ್ಕಂತೆ ಕುಂಬಾರ ಒಳ್ಳೆಯ ಮಡಿಕೆಗಳನ್ನು ಮಾಡಿದ. ಅವನ ಕೈಯಲ್ಲಿ ಮಡಿಕೆ, ಕುಡಿಕೆ, ಹಣತೆ ಹೀಗೆ ಹಲವಾರು ಸಾಮಾನುಗಳು ಮೂಡಿ ಬಂದವು. ರಾತ್ರಿಯಾಯಿತು. ರಾಮ ಮನೆಗೆ ಹೊರಡುವ ಸಮಯ ಸಮೀಪಿಸಿತು. ಕುಂಬಾರ ರಾಮನಿಗೆ ಏನಾದರೂ ಕೊಡಲೇಬೇಕಿತ್ತು. ಮಡಿಕೆ ಕೊಡಲು ರಾಮ ಮನೆಯಲ್ಲಿ ಅಡುಗೆ ತಯಾರಿಸುತ್ತಿರಲಿಲ್ಲ. ಏನು ಮಾಡಬೇಕು ಎಂದು ಯೋಚಿಸಿದ.

0: ಮಾಡುತ್ತಿರುವೆ. ಇದನ್ನು ಸಾಕು, ಆಪತ್ಕಾಲದಲ್ಲಿ ಸಹಾಯಕ್ಕೆ ಬರುತ್ತದೆ ಎಂದ. ನಾಯಿ ಮರಿ ರಾಮನ ಮುಖವನ್ನು ನೋಡಿತು. ರಾಮ ಅದರ ಮುಖವನ್ನು ಮತ್ತೆ ಮತ್ತೆ ನೋಡಿದ. ಕೊನೆಗೆ ನಕ್ಕು ಮನೆಗೆ ತೆಗೆದುಕೊಂಡು ಹೋಗಿ ಸಾಕಿದ. ನಾಯಿ ಮರಿಗೆ ಭೀಮಾ ಎಂದು ಹೆಸರಿಟ್ಟ. ತನ್ನ ಒಂಟಿತನವನ್ನು ದೂರ ಮಾಡಿದ್ದ ನಾಯಿಯ ಮೇಲೆ ಅವನಿಗೂ ಇನ್ನೂ ಅಕ್ಕರೆ ಜಾಸ್ತಿಯಾಗಿತ್ತು. ಒಂದು ವೇಳೆ ತನಗೆ ಊಟ ಇಲ್ಲದಿದ್ದರೂ ಸಹ ಅದಕ್ಕೆ ಊಟವನ್ನು ತಪ್ಪದೇ ಹಾಕುತ್ತಿದ್ದ. ನಾಯಿ ಮರಿಯನ್ನು ದಷ್ಟಪುಷ್ಟವಾಗಿ ಬೆಳೆಸಿದ. ಒಂದು ರಾತ್ರಿ ರಾಮನ ಮನೆಗೆ ಕಳ್ಳರು ನುಗ್ಗಿದರು. ರಾಮನಿಗೆ ಹಿಂದಿಲ್ಲ ಮುಂದಿಲ್ಲ, ಇರುವುದು ಒಬ್ಬನೇ ಎಂದು ಅರಿತಿದ್ದ ಅವರು ಮನೆಯಲ್ಲಿದ್ದಂತಹ ವಸ್ತು ಒಡವೆ ದೋಚುವ ಯೋಜನೆಯನ್ನು ಹಾಕಿದ್ದರು. ಕಾಗದ ಪತ್ರಗಳು ಸಿಕ್ಕರೆ ಆಸ್ತಿಪಾಸ್ತಿಯನ್ನು ಕಬಳಿಸಬಹುದು ಎನ್ನುವ ಆಲೋಚನೆ ಇಟ್ಟುಕೊಂಡೇ ಅವರು ಬಂದಿದ್ದರು. ಹಾಗೆ ಮಾಡುವುದು ಸುಲಭದ ಕೆಲಸ ಆಗಿರಲಿಲ್ಲ. ಅದಕ್ಕೆ ಅವನನ್ನು ಕೊಂದು ಹಾಕುವುದೇ ತಮಗೆ ಉತ್ತಮ ಉಪಾಯ ಎಂದುಕೊಂಡಿದ್ದರು. ಇವರು ಬರುವ ಹೊತ್ತಿಗೆ ರಾಮ ಗಾಢನಿದ್ರೆಯಲ್ಲಿದ್ದ. ದಿನವೆಲ್ಲ ಊರೆಲ್ಲ ಸುತ್ತಾಡಿ ದಣಿದು ರಾತ್ರಿಯಾಗುತ್ತಲೇ ಗಡದ್ದಾಗಿ ಮಲಗುತ್ತಿದ್ದ. ಅದನ್ನೆಲ್ಲ ತಿಳಿದ ಕಳ್ಳರು ಹೊಂಚು ಹಾಕಿ ರಾತ್ರಿ ಬಂದಿದ್ದರು. ಮಲಗಿದ್ದ ಅವನ ತಲೆಯ ಮೇಲೆ ಸೈಜುಗಲ್ಲು ಎತ್ತಿಹಾಕಲು ಎರಡಾಳು ತಲಾ ಒಂದೊಂದು ಕಲ್ಲು ಹೊತ್ತು ತಂದಿದ್ದರು. ರಾಮ ನಿದ್ರೆಯಲ್ಲಿದ್ದ. ಮನೆಯ ಹಿಂದಿನ ಬೇಲಿಯನ್ನು ದಾಟಿದ್ದರು. ಅಷ್ಟರಲ್ಲೇ ಭೀಮ ಜಾಗೃತನಾಗಿ ಚಿರತೆಯಂತೆ ಅವರ ಮೇಲೆ ಎರಗಿದ. ಅವಸರದಲ್ಲಿ ತಪ್ಪಿಸಿಕೊಳ್ಳುವ ಹೊತ್ತಿನಲ್ಲಿ ಒಬ್ಬನ ಹೆಗಲ ಮೇಲಿನ ಕಲ್ಲು ಇನ್ನೊಬ್ಬನ ಪಾದದ ಮೇಲೆ ಬಿದ್ದು ಬೆರಳುಗಳು ಅಪ್ಪಚ್ಚಿಯಾದವು. ಓಡಲಾಗದೆ ಹೊರಳಾಡಿ ನರಳಾಡತೊಡಗಿದರು.
1: ಒಂದು ಮಾತಿದೆ ಸ್ನೇಹಿತರೆ, ಆಪತ್ಕಾಲದಲ್ಲಿ ಆದವರೇ ನಂಟರು ಅಂತ. ಇಲ್ಲಿ ಕೂಡ ರಾಮನಿಗೆ ನಂಟನಷ್ಟೇ ಅಲ್ಲ, ಪ್ರೀತಿಯ ಸ್ನೇಹಿತ ಕೂಡ ಆಗಿದ್ದಾನೆ ಭೀಮ. ಅಂತೂ ಇಂತೂ ಭೀಮ ರಾಮನ ಪ್ರಾಣ ಉಳಿಸಿದ್ದಾನೆ. ಸೊ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಇದ್ದಲ್ಲಿ ಸಂಬಂಧಗಳು ಕೂಡ ಗಟ್ಟಿಯಾಗಿರ್ತವೆ ಅನ್ನೋದಕ್ಕೆ ಈ ಕತೆ ಸಾಕ್ಷಿಯಾಗತ್ತೆ. ಇಂತಹದ್ದೇ ಮತ್ತೊಂದು ವಿಶೇಷವಾಗಿರುವಂತಹ ಕಥೆಯನ್ನು ದೀಪಶ್ರೀ ಮೇಡಮ್ ಅವರಿಂದ ತಿಳಿಯೋಣ. ಅದು ಯಾವ ಕತೆ ಅನ್ನೋದನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿಕ್ಷಕಿಯಾಗಿ ಮತ್ತು ಕತೆಗಾರರಾಗಿ ಹವ್ಯಾಸಿ ಬರಹಗಾರರಾಗಿ ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂತಹ ದೀಪಶ್ರೀ ಎಸ್ ಮೇಡಮ್ ಅವರಿದ್ದಾರೆ. ಈ ದಿನ ಅವರು ರಾಮನ ಪ್ರಾಣ ಉಳಿಸಿದ ಭೀಮ ಅನ್ನುವಂತಹ ಕಥೆಯನ್ನು ಪ್ರಸ್ತುತಪಡಿಸಿದರು. ಅದರೊಟ್ಟಿಗೆ ಮತ್ತೊಂದು ವಿಶೇಷವಾಗಿರುವಂತಹ ರೀನಾಳ ಪ್ರತಿಜ್ಞೆ ಅನ್ನುವಂತಹ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಆ ಕತೆ ಏನ್ ಹೇಳುತ್ತೆ ಅನ್ನೋದನ್ನ ದೀಪಶ್ರೀ ಮೇಡಮ್ ಅವರಿಂದ ಕೇಳೋಣ.
3: ಕಥೆಯ ಹೆಸರು ರೀನಾಳ ಪ್ರತಿಜ್ಞೆ. ರೀನಾ ಹಾಗೂ ಟೀನಾ ಇಬ್ಬರು ಉತ್ತಮ ಗೆಳತಿಯರು. ಶಾಲೆಯಲ್ಲಿ ಆಟ, ಪಾಠ, ಓದು ಎಲ್ಲದರಲ್ಲಿಯೂ ಇಬ್ಬರೂ ಮುಂದು. ಪರೀಕ್ಷೆ ಮುಗಿದು ಫಲಿತಾಂಶ ಹೊರಬಿತ್ತು. ಎಂದಿನಂತೆ ಈ ಬಾರಿ ಸಹ ರೀನಾ ಹಾಗೂ ಟೀನಾ ಪ್ರಥಮ ಶ್ರೇಣಿ ಪಡೆದಿದ್ದರು. ಮಕ್ಕಳಿಗೆ ಬೇಸಿಗೆ ರಜೆ ಆರಂಭವಾಯಿತು. ಬೇಸಿಗೆ ರಜೆ ಕಳೆಯಲು ರೀನಾ ಟೀನಾ ಅವರವರ ಅಜ್ಜಿ ಮನೆಗೆ ಹೊರಡಲು ಅಣಿಯಾದರು. ರೀನಾ ಶ್ರೀಮಂತರ ಮಗಳು, ಟೀನಾ ಬಡ ಹುಡುಗಿ. ರೀನಾ ಅಜ್ಜಿ ಮನೆಗೆ ಹೋಗಲು ಹಲವಾರು ಬಟ್ಟೆಗಳನ್ನು ಇಟ್ಟುಕೊಂಡಳು. ಟೀನಾ ಎರಡೇ ಜೊತೆ ಬಟ್ಟೆಗಳನ್ನು ಇಟ್ಟುಕೊಂಡಿದ್ದಳು. ರೀನಾಳ ಅಜ್ಜಿ ಮನೆ ದೊಡ್ಡ ಬಂಗಲೆ, ಟೀನಾಳ ಅಜ್ಜಿ ಮನೆ ಪುಟ್ಟ ಗುಡಿಸಲು. ರೀನಾಳಿಗೆ ಮನೆ ತುಂಬ ಟಿವಿ, ಫ್ರಿಡ್ಜ್, ಫೋನ್, ವಾಷಿಂಗ್ ಮಷಿನ್, ಆಳು ಕಾಳು ಎಲ್ಲ ಇದ್ದವು. ಆಕೆ ಯಾವ ಕೆಲಸವನ್ನೂ ಮಾಡುತ್ತಿರಲಿಲ್ಲ. ಆದರೆ ಆಕೆಗೆ ಅಜ್ಜಿ ಪ್ರೀತಿ ಸಿಗುತ್ತಿರಲಿಲ್ಲ. ಇತ್ತ ತಂದೆ ತಾಯಿ ಪ್ರೀತಿ ಸಹ ರೀನಾಳಿಗೆ ಮರೀಚಿಕೆಯಾಗಿತ್ತು. ಟೀನಾಳ ಹೆತ್ತವರು ಬಡವರೇ ಆಗಿದ್ದರೂ ಪ್ರೀತಿಗೆ ಕೊರತೆ ಇರಲಿಲ್ಲ. ಮನೆಯಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್ ಇರದೇ ಇದ್ದರೂ ತಂದೆ, ತಾಯಿ, ಅಜ್ಜಿ, ಪ್ರೀತಿ ಇವು ಎಲ್ಲಕ್ಕಿಂತ ಮಿಗಿಲಾಗಿ ಟೀನಾಳಿಗೆ ಸಿಗುತ್ತಿತ್ತು. ಟೀನಾ ಅಜ್ಜಿಯ ಮನೆಯ ಪಕ್ಕದಲ್ಲಿ ಕುಳಿತು ನಿತ್ಯ ಕೈತುತ್ತು ತಿನ್ನುತ್ತಿದ್ದಳು. ಮಡಿಲಲ್ಲಿ ಮಲಗಿ ಕತೆ ಕೇಳುತ್ತಿದ್ದಳು. ಜೋಗುಳ ಹಾಡು ಕೇಳುತ್ತಾ ಮಲಗುತ್ತಿದ್ದಳು. ರೀನಾಳಿಗೆ ಇದು ನಿಲುಕುತ್ತಿರಲಿಲ್ಲ. ಅಜ್ಜಿಯ ಮಡಿಲ ಸುಖ ರೀನಾಳಿಗೆ ಗಗನ ಕುಸುಮವೇ ಆಗಿತ್ತು. ರೀನಾ ಕೂಡ ಪ್ರತಿದಿನ ಟೀನಾಳಲ್ಲಿಗೆ ಬಂದು ಆಕೆಯ ಅಜ್ಜಿ ಮಡಿಲಿನಲ್ಲಿ ಮಲಗಿ ಕತೆ ಕೇಳುತ್ತಿದ್ದಳು, ಕೈತುತ್ತೂ ತಿನ್ನುತ್ತಿದ್ದಳು, ಜೋಗುಳದ ಪದ ಕೇಳುತ್ತಾ ನಿದ್ರೆಗೆ ಜಾರುತ್ತಿದ್ದಳು. ಆಕಾಶದಲ್ಲಿನ ಚಂದಾಮಾಮನನ್ನು ನೋಡುತ್ತಾ ಕನಸು ಕಾಣುತ್ತಿದ್ದಳು. ಒಮ್ಮೆ ರೀನಾಳ ಜನ್ಮದಿನ ಬಂತು. ಆಕೆಯ ಅಜ್ಜಿಯ ಬಂಗಲೆ ತುಂಬ ಅಲಂಕಾರ, ಬಲೂನ್, ಹೂವು, ರಂಗೋಲಿಗಳಿಂದ ಕಂಗೊಳಿಸುತ್ತಿತ್ತು. ವೈಭೋಗ ತುಂಬಿ ತುಳುಕುತ್ತಿತ್ತು. ಮೊಮ್ಮಗಳ ಹುಟ್ಟುಹಬ್ಬಕ್ಕೆ ಅಜ್ಜಿ ದೊಡ್ಡ ಕೇಕ್ ಅನ್ನು ಕೂಡ ತರಿಸಿದ್ದರು. ಊರಿನ ಜನರೆಲ್ಲ ಕಾರ್ಯಕ್ರಮಕ್ಕೆ ಹೋಗಿ ಜನ್ಮದಿನದ ಶುಭಾಶಯವನ್ನು ಕೋರಿದ್ದರು. ಕಾರ್ಯಕ್ರಮ ಮುಗಿಸಿ ಹೋದ ನಂತರ ಕೇಕ್, ಐಸ್ ಕ್ರೀಂ, ಬೂಂದಿ, ಜ್ಯೂಸ್ ಹೀಗೆ ಹಲವಾರು ತಿಂಡಿ ತಿನಿಸುಗಳು ಉಳಿದಿದ್ದವು. ಉಳಿದ ಆಹಾರವನ್ನು ರೀನಾ ಹಾಗೂ ಅವಳ ಅಜ್ಜಿ ಕಸದ ಬುಟ್ಟಿಗೆ ಚೆಲ್ಲಲು ಹೊರಟರು. ಆ ಹೊತ್ತಿಗೆ ಅಲ್ಲಿಗೆ ಬಂದ ಟೀನಾ ಹಾಗೂ ಅವಳ ಅಜ್ಜಿ ಅವರನ್ನು ತಡೆದು ನಿಲ್ಲಿಸಿ, ರೀನಾ, ಈ ತಿಂಡಿ ತಿನಿಸುಗಳನ್ನು ಚೆಲ್ಲಬೇಡ, ದಯಮಾಡಿ ವ್ಯರ್ಥ ಮಾಡಬೇಡ, ಅದರ ಬದಲು ನನಗೆ ಕೊಡು, ನಾನು ಹಾಗೂ ಅಜ್ಜಿ ಇಬ್ಬರು ಸೇರಿ ತಿನ್ನುತ್ತೇವೆ. ಈ ಜಗತ್ತಿನಲ್ಲಿ ಎಷ್ಟೋ ಜನರಿಗೆ ತಿನ್ನಲು ಆಹಾರ ಸಿಗುತ್ತಿಲ್ಲ, ಆಹಾರವಿಲ್ಲದೆ ಸಾಯುತ್ತಿದ್ದಾರೆ. ನಾವು ಓದಿದವರಾಗಿ ಈ ರೀತಿ ಆಹಾರವನ್ನು ವ್ಯರ್ಥ ಮಾಡುವುದು ತಪ್ಪು ಎಂದು ಹೇಳಿದಳು. ರೀನಾ ಉಳಿದ ತಿಂಡಿಯನ್ನು ಟೀನಾ ಹಾಗೂ ಅವಳ ಅಜ್ಜಿಗೆ ಕೊಟ್ಟಳು. ಇದರಿಂದ ಸಂತಸಗೊಂಡ ಟೀನಾ ಹಾಗೂ ಅವಳ ಅಜ್ಜಿ ಅದನ್ನು ಮನೆಗೆ ತೆಗೆದುಕೊಂಡು ಹೋದರು. ರೀನಾ ತನ್ನ ಹುಟ್ಟುಹಬ್ಬದ ಪ್ರಯುಕ್ತ ಇನ್ನೆಂದು ಆಹಾರವನ್ನು ವ್ಯರ್ಥ ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದಳು. ರೀನಾಳ ಅಜ್ಜಿಯು ಅವಳ ಬೆಂಬಲಕ್ಕೆ ನಿಂತರು. ಪುನಃ ರೀನಾ ಟೀನಾ ಜೊತೆಯಾಗಿ ಟೀನಾಳ ಅಜ್ಜಿಯ ಕೈತುತ್ತು ತಿನ್ನುತ್ತಾ ಕಥೆಯನ್ನು ಕೇಳುತ್ತಾ ಚಂದಮಾಮನನ್ನು ನೋಡುತ್ತಾ ಕನಸು ಕಾಣುತ್ತಾ ಶುಭ ನಿದ್ರೆಗೆ ಜಾರಿದರು. ನಮಸ್ಕಾರ.
2: ಸ್ನೇಹಿತರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತಹ ಒಂದು ಮಾತಿದೆ. ಆ ಮಾತಿನಂತೆ ಮಕ್ಕಳು ಬೆಳೆಯುವಾಗಲೇ ಮಕ್ಕಳಿಗೆ ನಾವು ಮೌಲ್ಯಯುತವಾದಂತಹ ಜೀವನದ ನೀತಿ ಪಾಠಗಳನ್ನು ಜೊತೆಗೆ ಮೌಲ್ಯಯುತ ಬದುಕಿನ ಬಗ್ಗೆ ತಿಳಿಸಿದಾಗ ಅವರು ಅದನ್ನು ಅವರ ಜೀವನ ಪರ್ಯಂತ ಅಳವಡಿಸ್ಕೊಳ್ತಾ ಹೋಗ್ತಾರೆ. ಇಲ್ಲಿ ಕೂಡ ರೀನಾ ಮತ್ತು ಟೀನರ ಕಥೆಯನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದರು ದೀಪಾಶ್ರೀ ಎಸ್ ಮೇಡಮ್ ಅವರು. ಸ್ನೇಹಿತರೆ, ನೀವು ಕೂಡ ಈ ರೀತಿಯ ಕಥೆಗಳನ್ನ ಹೇಳ್ಬೋದು, ಇದರೊಟ್ಟಿಗೆ ಭಕ್ತಿಗೀತೆ ಭಾವಗೀತೆಗಳನ್ನ ಕೂಡ ಹಾಡ್ಬೋದು. ಜೊತೆಗೆ ನಿಮ್ಮ ಪ್ರೀತಿಯ ಕವಿಗಳ ಪರಿಚಯ ಕೂಡ ಮಾಡ್ಕೊಳ್ಬೋದು. ಅವರು ಬರೆದಿರುವಂತಹ ಪುಸ್ತಕಗಳಿರ್ಬೋದು, ಲೇಖನಗಳಿರ್ಬೋದು, ಕವಿತೆ ಕವನಗಳು ಕಾದಂಬರಿಗಳನ್ನು ಕೂಡ ನೀವು ಪರಿಚಯ ಮಾಡಿಕೊಡ್ಬೋದು. ಅದರೊಟ್ಟಿಗೆ ನೀವು ಸ್ವತಃ ಬರೆದಿರುವಂತಹ ಕತೆ ಕವನಗಳನ್ನು ಕೂಡ ಪ್ರಸ್ತುತಪಡಿಸ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, 9868926279627926279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನೀವು ತಿಳಿಸಿದಂತಹ ಮಾಹಿತಿಗಳನ್ನು ವಿಷಯಗಳನ್ನು ಪ್ರಸ್ತುತಪಡಿಸ್ತೀನಿ ಅಂತ ಹೇಳ್ತಾ, ವಿಶೇಷವಾಗಿರುವಂತಹ ಕಥೆಗಳನ್ನು ತಿಳಿಸ್ಕೊಟ್ಟಂತಹ ದೀಪಶ್ರೀ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬಯಲು ಶೌಚ ಮುಕ್ತ, ಪ್ಲಾಸ್ಟಿಕ್ ಮುಕ್ತ, ಕಸ ಮುಕ್ತ ವಾತಾವರಣವನ್ನ ನಿರ್ಮಿಸೋಣ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಹಾಗೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತು ಸ್ಪೆಷಲ್ ದಿನ ಅಂತಲೇ ಹೇಳ್ಬೋದು. ನಮ್ಮ ಜೀವನದಲ್ಲಿ ನಮಗೆ ತಪ್ಪು ಒಪ್ಪುಗಳನ್ನು ತಿದ್ದಿ ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿಗೆ ಕರ್ಕೊಂಡು ಹೋಗೋ ಆ ಸ್ಪೆಷಲ್ ವ್ಯಕ್ತಿ, ಗುರುಗಳ ಇವತ್ತು ದಿನ, ಗುರು ಪೂರ್ಣಿಮೆಯ ಎಲ್ಲರಿಗೂ ಶುಭಾಶಯಗಳು ಅಂತ ತಿಳಿಸ್ತಾ, ಗುರು ಅಂತ ಹೇಳಿದ ಕೂಡಲೇ ನಮಗೆ ಬರೀ ಶಾಲೆಯಲ್ಲಿ ಪಾಠ ಮಾಡಿದ ಟೀಚರ್ಸ್ ಅಷ್ಟೇ ನೆನಪಾಗಬೇಕಿಲ್ಲ ಸ್ನೇಹಿತರೆ ಅಲ್ವಾ? ನಮಗೆ ಮೊದಲ ಹೆಜ್ಜೆ ಕಲಿಸಿದ ಅಮ್ಮ ಅಪ್ಪ, ಕಷ್ಟ ಬಂದಾಗ ನಾನಿದ್ದೀನಿ ಅಂತ ಹೇಳೋ ಒಂದು ಜೀವಿ ಆಗಿರ್ಬೋದು. ಧೈರ್ಯ ತುಂಬಿದ ಒಳ್ಳೆ ಗೆಳೆಯ, ನಮಗೆ ಕಲಿಸಿದ ಪಾಠ ಅಂದರೆ ಸೀನಿಯರ್ಸ್ ಆಗಿರ್ಬೋದು, ಜೂನಿಯರ್ಸೇ ಆಗಿರ್ಬೋದು, ಒಂದು ಒಳ್ಳೆ ಪಾಠವನ್ನು ನಮಗೆ ಕಲಿಸ್ಕೊಟ್ಟಿರ್ತಾರೆ. ಸೊ ಅವರು ಕೂಡ ನಮ್ಮ ಪಾಲಿಗೆ ಒಂದು ಗುರುಗಳು ಅಂತಲೇ ಹೇಳ್ಬೋದು. ಸೊ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಮಗೆ ನಲ್ಮೆ, ಜ್ಞಾನ, ಎಲ್ಲ ಒಂದು ರೀತಿಯಂತಹ ಒಳ್ಳೆ ದಾರಿ ತೋರಿಸಿರುವಂತಹ ಗುರುಗಳ ಬಗ್ಗೆ ನೀವು ಹಾಡನ್ನು ಹಾಡ್ಬೋದು ಅಂತ ಹೇಳ್ತಾ, ಮೊದಲನೇ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
8: ಹಾಯ್
7: ಹಾಯ್, ಗುಡ್ ಮಾರ್ನಿಂಗ್.
8: ವೆರಿ ಗುಡ್ ಮಾರ್ನಿಂಗ್ ಶ್ವೇತಾ.
7: ಶುಭೋದಯ ಮೋನಿಕಾ ಅವರೇ. ಸೂಪರ್ ಸೂಪರ್. ತಿಂಡಿ ಆಯ್ತಾ?
8: ತಿಂಡಿ ಇನ್ನೇನ್ ತಿನ್ಬೇಕಾಗಿತ್ತು, ಅಸಲ್ ಲೈನ್ ಸಿಕ್ಬಿಡ್ತು.
7: ಓಕೆ ಓಕೆ,
8: ಅವಲಕ್ಕಿ ಮಾಡಿದೀನಿ.
7: ನಮ್ದು ಇವತ್ತು ದೋಸೆ.
8: ಓಕೆ,
7: ಆಲೂಗಡ್ಡೆ ಪಲ್ಯ. ಹೌದು ಹೌದು. ಮೋನಿಕಾ ಅವರು ಇವತ್ತು ನಿಮ್ಮ ಫೇವರೇಟ್ ಗುರುಗಳು ಯಾರು?
8: ನನ್ನ ಫೇವರೇಟ್ ಗುರುಗಳು, ಬಾಲ್ಯದ ಗುರುಗಳು ನನಗೆ. ಆಮೇಲೆ ನನಗೆ ಅಲ್ಲ, ಗುರುಗಳು ಇದ್ರು ಕಾಲೇಜ್ ವರ್ಗುನು, ಅದೇ ಅಷ್ಟು ಒಳ್ಳೆ ಗುರುಗಳು ಸಿಗ್ಲಿಲ್ಲ ನನಗೆ. ಅವರು ಬೋರೇಗೌಡರು ಅಂತ, HN ಕೂಡ ಆಗಿದ್ರು, ನಮ್ಗೆ ಮ್ಯಾಥ್ಸ್ ತಗೊಂತಾ ಇದ್ರು 4th-5th ಅಲ್ಲಿ. ನನಗೆ ಅವ್ರು ಬರೀ ಪಾಠ ಕಲಿಸ್ಲಿಲ್ಲ ಶ್ವೇತಾ, ನಮ್ಗೆ ಅವರು ಪಾಠಕ್ಕಿಂತ ನೀತಿ ಪಾಠನೇ ಜಾಸ್ತಿ ಕಲಿಸಿದ್ದು. ಹಂಗಾಗಿ ಸಂಸ್ಕಾರ ಮತ್ತೆ ನೀತಿ ಪಾಠ ಅವತ್ತು ನಮ್ಗೆ ಅವ್ರು ಹೇಳಿಕೊಟ್ಟ ಒಂದು ಏನಿದೆ ಮಾರ್ಗ ಇದೆ, ಇವತ್ತಿನವರೆಗೂ ನನ್ಗೆ ಅದು ಒಂಥರ ಏನ ಹೇಳ್ತಾರಲ್ಲ ಶ್ರೇಯಸ್ ಅಂತಾನೆ ಹೇಳ್ಬೋದು. ಅವಾಗ್ಲೇ ಯಾವಾಗ್ಲೂ ಹೇಳೋ ಮಕ್ಕಳು ಸುಳ್ಳು ಹೇಳ್ಬಾರ್ದು, ಕಲ್ಪನ ಮಾಡ್ಬಾರ್ದು, ಆಮೇಲೆ ಒಳ್ಳೊಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು. ಪುಸ್ತಕ ಓದೋ ನಮ್ಗೆ ಇವತ್ತು ಪುಸ್ತಕ ಓದೋ ಹವ್ಯಾಸ ಇದೆ ಅಂದ್ರೆ ಅದ್ ಅವ್ರ ಕಡೆಯಿಂದಾನೆ. ಯಾವಾಗ್ಲೂ ಹೇಳೋರು ಒಳ್ಳೊಳ್ಳೆ ಪುಸ್ತಕ ಓದ್ಬೇಕು. ಪುಸ್ತಕ ಓದೋದ್ರಿಂದ ಬುದ್ಧಿನ ಬೆಳೆಯುತ್ತೆ, ಜೊತೆಗೆ ಒಂದು ನಮ್ಮಲ್ಲೇ ಒಂದು ಧೈರ್ಯ ಒಂದು ಕಾನ್ಫಿಡೆಂಟ್ ಇರುತ್ತೆ. ಎಲ್ಲಾ ವಿಚಾರಗಳು ನಮ್ಗೆ ತಿಳಿಯುತ್ತೆ. ಪುಸ್ತಕ ಓದಿ ಪುಸ್ತಕ ಯಾವಾಗ್ಲೂ ಹೇಳೋರು. ಹಂಗಾಗಿ ನನ್ಗೆ ಅವ್ರ ಹೇಳಿ ಹೇಳಿ ನನ್ಗೆ ಅವಾಗಿಂದಾನೆ ನನ್ಗೆ ಪುಸ್ತಕದ ರುಚಿ ಹತ್ಬಿಡ್ತು ಅಂತ ಹೇಳ್ಬೋದು. ಜೊತೆಗೆ ಅವರು ಹಂಗೆ ಇದ್ರು, ಅವ್ರಿಗೆ ಬರೀ ಹೇಳ್ತಿದಿಲ್ಲ, ನಡೆ ನುಡಿ ಒಂದೇ ರೀತಿ ಇರ್ಬೇಕು ಮನುಷ್ಯನ್ಗೆ ನರಕೆ ಅದ ಅವರೇ ಮಾಡ್ತಿದ್ದ. ಅವ್ರು ಗಾಂಧಿವಾದಿ, ಅವರು ತುಂಬಾ ಎಷ್ಟು ಸರಳವಾಗಿ ಬರುತ್ತಿದ್ರು ಅಂದ್ರೆ ಕಾರ್ ತಗೊಳ್ಳೋ ಶ್ರೀಮಂತಕ್ಕೆ ಇದ್ರು ಅವ್ರು ಕೊನೆ ತನಕ ಸೈಕಲ್ ಅಲ್ಲೇ ಓಡಾಡಿದ್ರು.
7: ಈಗ ಹಾಡ್ಬೋದಾ?
8: ಗುರುಗಳಿಗೋಸ್ಕರ ಯಾವ್ದಾಡೋದು? ನಾನು ದೇವ್ರದೆ ಹಾಡ್ಬಿಡ್ತೀನಿ. ಅವ್ರೇನೇನು ಸಂಸ್ಕೃತಿದೆ ಒಂದು. ತಾಯಿ ಶಾರದೆ ಲೋಕ ಪೂಜಿತೆ.

0: ಅಷ್ಟೇ ಹೊರಗೆ.
1: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮೋನಿಕಾ ಅವರೇ.
0: ನಮಸ್ತೆ.
1: ಓಕೆ, ಮೋನಿಕಾ ಅವರು ಹಾಸನದಿಂದ ಕರೆ ಮಾಡಿ ಒಂದೊಳ್ಳೆ ಗೀತೆಯನ್ನು ಶುರು ಮಾಡಿದರು, ಸರಸ್ವತಿ ಗೀತೆಯನ್ನು ಶುರು ಮಾಡಿದರು ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ, ನಮಸ್ತೆ.
1: ನಮಸ್ತೆ ಸುನಂದ ಮೇಡಮ್.
2: ಚೆನ್ನಾಗಿದ್ದೀರಾ ಮೇಡಮ್?
1: ಸೂಪರ್ ಆಗಿದ್ದೀವಿ. ನೀವು?
2: ಗುರು ಪೂರ್ಣಿಮೆಯ ಶುಭಾಶಯಗಳು. ನಾನು ಚೆನ್ನಾಗಿದ್ದೀನಿ.
1: ಓಕೆ, ನಿಮಗೂ ಕೂಡ.
2: ಇವತ್ತಿನ ದಿನ ಗುರು ಪೂರ್ಣಿಮೆ ಪ್ರಯುಕ್ತ ಎಲ್ಲ ನಮ್ಮ ಎಲ್ಲ ಗುರುಗಳಿಗೂ ಮತ್ತೆ ನಿಮ್ಮ ಸಿಬ್ಬಂದಿ ವರ್ಗದವರಿಗೂ ನಿಮಗೂ ಎಲ್ಲರಿಗೂ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ.
1: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಿಮಗೂ ಕೂಡ ಗುರು ಪೂರ್ಣಿಮೆಯ ಶುಭಾಶಯಗಳು.
2: ಥ್ಯಾಂಕ್ ಯು.
1: ಓಕೆ ಸುನಂದ ಮೇಡಮ್, ಏನ್ ತಿಂಡಿ ಮಾಡಿದ್ರಿ?
2: ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೆ, ಸ್ಟಾಪ್ ಮಾಡಿ ಬಂದೆ. ನಾನು ಒಬ್ಳೆ ಇದ್ದೆ ಹೇಗಿದ್ರು, ಆಮೇಲೆ ಈಗ ದೇವಸ್ಥಾನಕ್ಕೆ ಹೋಗಿ ಬಂದು.
1: ಮತ್ತೆ
2: ನೀವು ಏನ್ ತಿಂದ್ ಬಂದ್ರಿ
1: ಇವತ್ತು? ಮನೇಲಿ ದೋಸೆ ಆಲೂಗಡ್ಡೆ ಪಲ್ಯ.
2: ಓಹೋ,
1: ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ ಗುರುಗಳಿಗೋಸ್ಕರ?
2: ಗುರುಗಳಿಗೋಸ್ಕರ ಒಂದು ಗುರುಗ್ ಸಂಬಂಧಪಟ್ಟಿದ್ದೆ ದೇವ್ರದ್ದು ಹೇಳ್ತೀನಿ, ಕುವೆಂಪು ಅವ್ರ ರಚನೆದು. ನಾನು ನನ್ನ ಎಲ್ಲಾ ಗುರುಗಳಿಗೂ ಬಾಲ್ಯದಿಂದ ಇವತ್ತಿನ ತನಕ ಇನ್ನೂ ಮುಂದೆ ನಾನು ಯಾವ ಗುರುಗಳನ್ನ ಇದು ಆಶ್ರಯಿಸ್ತೀನೋ ಎಲ್ಲಾ ಗುರುಗಳಿಗೂ ನಾನು ನಮನಗಳನ್ನ ಅರ್ಪಿಸ್ತಾ ಹೇಳ್ತೀನಿ.

0: ಧನ್ಯವಾದಗಳು.
1: ಧನ್ಯವಾದಗಳು ಸುನಂದ ಮ್ಯಾಮ್, ತುಂಬಾ ಖುಷಿ ಆಯ್ತು ಹಾಡನ್ನ ಕೇಳಿ. ಓಕೆ, ಬೆಂಗಳೂರಿನಿಂದ ಸುನಂದ ಅವರು ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡಿದ್ರು. ನಮ್ಮ ಕುವೆಂಪು ಅವರು ಸಾಹಿತ್ಯವನ್ನು ರಚಿಸಿದ್ದಾರೆ, ಹಾಗೆ ಹೆಚ್ ಕೆ ನಾರಾಯಣ ಅವರು ಸಂಗೀತವನ್ನು ರಚಿಸಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
1: ನಮಸ್ತೆ ಉಮಾ ಮೇಡಮ್.
2: ತಿಂಡಿ ಆಯ್ತಮ್ಮ?
1: ಆಯ್ತು. ನಿಮ್ದಾಯ್ತಾ?
2: ಇಲ್ಲಪ್ಪ, ಇನ್ನೂ ಆಗ್ಬೇಕು.
1: ಓಕೆ ಓಕೆ. ಇವತ್ತು ಗುರು ಪೂರ್ಣಿಮೆಯ ದಿನದಂದು ಶುಭಾಶಯಗಳು ನಿಮಗೆ.
2: ಪೂರ್ಣಿಮೆಯ, ಥ್ಯಾಂಕ್ ಯು ಮಾ.
1: ಓಕೆ.
2: ನಾವು ನಮ್ಮ ಮೊದಲು ನನ್ನ ತಂದೆ ತಾಯಿ
1: ಓಕೆ
2: ಗುರುಗಳಾಗಿ ತಂದೆ ತಾಯಿಗಳಾಗಿ ನಮಗೆ ಬೆಳೆಸಿದ್ದಾರೆ.
1: ಓಕೆ.
2: ಮತ್ತಿನ್ನ ಒಂದು ನಮ್ಮ ಮನೆಯವರು, ಯಾಕಂದ್ರೆ ನಾವು ಟೈಲರಿಂಗ್ ಕಲಿಯೋದಕ್ಕೆ ಆಸ್ಪದ ಕೊಟ್ಟಿದ್ದೆ ಅವರು.
1: ಸೂಪರ್ ಸೂಪರ್.
2: ಕಲಿಸಿದ್ದು ನಮ್ಮ ತಂದೆ. ಹಂಗಾಗಿ ಮತ್ತಿನ್ನ ಒಂದು ನಮ್ಮ ಯೋಗ ಮೇಡಮ್ಗೊಂದು ಗುರು ಪೂರ್ಣಿಮೆಯ ಶುಭಾಶಯಗಳು.
1: ಓಕೆ ಓಕೆ.
2: ಅದ್ರ ಸಲುವಾಗಿ ಒಂದು ಹಾಡು ತಗೊಂಡಿದೀನಿ, ಅದೇನು ಫಿಲಮ್ ಇಂದಲ್ಲ.

0: ನನ್ನ ಕೀರುತಿ ನೀನೆ ನನ್ನ ಸಾರತಿ ಮುಂದೆ ದಾರಿ ತೋರದಯ್ಯ ಎಲ್ಲೆಲ್ಲೂ ಕತ್ತಲಯ್ಯ ಬೆಳಕು ತೋರಿ ಎನ್ನನು ಮುನ್ನಡೆಸು ಬಾರಯ್ಯ ಮುಕ್ತಿ ಬೇಡಿ ಬಂದೆ ಕೃಪೆಯ ಕೋರಿ ನಿಂದೆ ನಿನ್ನ ಹರಕೆ ಬಂದೆ ಸಾಕೆನಗೆ ತಂದೆ ಎಲ್ಲೆಲ್ಲೂ ನೀ ತುಂಬಿರುವೆ ನನ್ನಲ್ಲೂ ನೀನಿರುವೆ ತನಗೆ ತಾನಾಗಿರುವೆ ಓ ಘನ ದೇವೇ ನೀನೆ ನನ್ನ ಗುರು ನೀನೆ ನನ್ನ ಏರೋ ನೀನೆ ನನ್ನ ದೈವವು ನೀನೆ ನನ್ನ ಜೀವವು. ಥ್ಯಾಂಕ್ ಯು ಮಾ.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು.
1: ಎಸ್, ನಮ್ಮ ಉಮಾ ಅವರು ತುಂಬ ಚೆನ್ನಾಗಿ ಭಜನಾ ಮ್ಯೂಸಿಕ್ ಅಂದರೆ ಡಿವೋಷ್ನಲ್ ಸಾಂಗನ್ನು ಹಾಡಿದ್ದಾಯಿತು. ಎಸ್, ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ.
2: ಹಾಯ್ ಶ್ವೇತಾ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಕುಸುಮಾರೆ. ಆಯ್ತಾ ತಿಂಡಿ?
2: ತಿಂಡಿ ಆಯ್ತು ಶ್ವೇತಾ. ಇದು ಪೊಂಗಲ್ಲು ಮತ್ತೆ ಕೇಸರಿ ಬಾತು ನಮ್ಮ ಯೋಗ ಸೆಂಟರ್ ಅಲ್ಲಿ. ಇವತ್ತು ಗುರು ಪೂರ್ಣಿಮೆ ಪ್ರಯುಕ್ತ ಗುರು ಪೂರ್ಣಿಮೆ ವಿಶೇಷ ಕಾರ್ಯಕ್ರಮ ಇತ್ತು ಕಲ್ಲಹಳ್ಳಿ ಶಿವಗಂಗಾ ಯೋಗ ಕೇಂದ್ರದಲ್ಲಿ. ಅಲ್ಲೇ ಎಲ್ಲ ಟಿಫಿನ್ ಅರೇಂಜ್ ಮಾಡಿದ್ರು.
1: ಸೂಪರ್ ಸೂಪರ್.
2: ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಗುರುಗಳ ಒಂದು ಮಹತ್ವ ಏನು ದಾರಿ ತೋರಿಸುವ ದೈವ ಹೀಗಾಗ್ತಾರೆ ಎಲ್ಲ ಒಂದು ವಿಷಯ ತಿಳ್ಕೊಂಡ್ಬಿಟ್ಟು ಬಂದಿದ್ದಾಯ್ತು.
1: ಹಾಗಾದ್ರೆ ನಿಮಗೆ ನಿಮ್ಮ ಒಂದು ಗುರು ಅಂತಂದಾಗ ನೀವು?
2: ನನ್ನ ಮೊದಲನೇ ಗುರು ನನ್ನ ತಂದೆ, ಜನ್ಮ ಕೊಟ್ಟ ತಾಯಿ, ಮತ್ತೆ ಎಲ್ಲ ನನ್ನ ವಿದ್ಯಾಭ್ಯಾಸ ಮಾಡಿಸಿದಂತ ಎಲ್ಲ ಗುರುಗಳಿಗೂ ಕೂಡ ನಮಸ್ಕಾರ ತಿಳಿಸ್ತೇನೆ. ಮತ್ತೆ ಜೀವನ ನೀಡಿ ಜೀವನ ನಡೆಸಿಕೊಡ್ತಿರುವ ನನ್ನ ಪತಿ ದೇವರು ಕೂಡ ನನ್ನ ಗುರುವೆ.
1: ಸೂಪರ್.
2: ಮುನ್ನಡೆಸುತ್ತಿರುವಂತಹ ಅವರಿಗೂ ಕೂಡ ನನ್ನ ನಮನಗಳು. ಗುರುವಿಗೆ ಸಂಬಂಧಪಟ್ಟಿದಂತ ಹಾಡಿದು.

0: ಓಕೆ,
1: ಥ್ಯಾಂಕ್ ಯು.
0: ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕುಸುಮ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಓಕೆ, ಕುಸುಮ ಅವರು ಒಂದು ಭಾವಗೀತೆಯನ್ನ ಹಾಡಿದ್ದಾಯ್ತು. ಈ ಹಾಡು ಜಯಂತ್ ಕಾಯಕಿಣಿ ಅವರು ರಚಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ,
2: ನಮಸ್ಕಾರ ಮೇಡಮ್. ಶುಭೋದಯ.
0: ಶುಭೋದಯ ಬಸವರಾಜ್ ಸರ್. ನಾಷ್ಟ ಆಯ್ತಾ?
2: ಆಯ್ತು ಮೇಡಮ್.
0: ಓಕೆ ಸರ್, ಇವತ್ತು ಗುರು ಪೂರ್ಣಿಮೆಯ ದಿನ.
2: ಹೌದು ಮೇಡಮ್.
0: ನಿಮಗೂ ಕೂಡ
2: ಶುಭ ನಮಸ್ಕಾರಗಳು.
0: ಓಕೆ ಓಕೆ, ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಗುರು ಪೂರ್ಣಿಮೆ ಇರೋದ್ರಿಂದ ನಾನು ಶಿಶುನ ಸರಿಪರ ರಚನೆಯಿಂದ ಒಂದು ಹಾಡ್ತೀನಿ.
0: ಹಾಡಿ ಸರ್, ಹಾಡಿ.
2: ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ, ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ, ಹಾಕಿದ ಜನಿವಾರ ನೂಕಿದ ಭವಭಾರ, ಹಾಕಿದ ಜನಿವಾರ ನೂಕಿದ ಭವಭಾರ, ಲೋಕದ ಬ್ರಹ್ಮ ಜ್ಞಾನ ನೀ ಪಡೆ ಎಂದು ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ. ಸಂಧ್ಯಾ ವಂದನೆ ಕಲಿಸಿ ಆನಂದದ ಬಿಂದು ಮಧ್ಯದಿ ನಿಲ್ಲಿಸಿ, ಸಂಧ್ಯಾ ವಂದನೆ ಕಲಿಸಿ ಆನಂದದ ಬಿಂದು ಮಧ್ಯದಿ ನಿಲ್ಲಿಸಿ, ನಂದಿಸಿ ಮನಸ್ಸನು ಆತ್ಮದ ಜಲದಲ್ಲಿ, ನಂದಿಸಿ ಮನಸ್ಸನು ಆತ್ಮದ ಜಲದಲ್ಲಿ, ಎಂದೆಂದಿಗೂ ಯಮಗಂಧಿಯುಗವಳೆ ಎಂದು ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ, ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ.
0: ತುಂಬಾ ಚೆನ್ನಾಗಿ ಹಾಡಿದ್ರಿ ಬಸವರಾಜ್ ಸರ್.
2: ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಧನ್ಯವಾದ ಮೇಡಮ್, ಮತ್ತೊಮ್ಮೆ ಶುಭೋದಯ.
0: ಓಕೆ ಓಕೆ, ಆ ಗಂಗಾವತಿಯಿಂದ ಬಸವರಾಜ್ ಅವರು ಕರೆ ಮಾಡಿ. ಶಂತ ಶಿಶುನಾಳ ಶರೀಫ್ ಒಂದು ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದಾಯಿತು. ಗೀತೆ ಶಿವಮೊಗ್ಗ ಸುಬ್ಬಣ್ಣ ಹಾಗೆ ಅವರು ಬಿ ಆರ್ ಛಾಯಾ ಅವರು ಇಬ್ಬರು ಕೂಡ ಈ ಹಾಡನ್ನು ಹಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ಹಲೋ,
0: ನಮಸ್ತೆ.
3: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಓಕೆ ಸುಬ್ರಹ್ಮಣ್ಯ ಸರ್, ನಾಷ್ಟ ಆಯ್ತಾ?
3: ನಾಷ್ಟ ಆಯ್ತು ಮೇಡಮ್, ಇದು ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಮೇಡಮ್.
0: ಸೂಪರ್ ಸೂಪರ್.
3: ನಮ್ಮ ಮಗನಿಗೆ ವಾರಕ್ಕೆ ಒಂದ್ಸತಿ ನಾನು ಇದಿರ್ಲೇಬೇಕು ಮೇಡಮ್.
0: ಖಂಡಿತ. ಓಕೆ, ಇವತ್ತು ಗುರು ಪೂರ್ಣಿಮೆಯ ದಿನ.
3: ಹೌದು ಮೇಡಮ್, ಖಂಡಿತ.
0: ನಿಮಗೂ ಕೂಡ ಶುಭಾಶಯಗಳು.
3: ಥ್ಯಾಂಕ್ ಯು ಮೇಡಮ್.
0: ಓಕೆ,
3: ಯಾಕಂದ್ರೆ ನಾನು ಒಂದನೇ ಕ್ಲಾಸ್ ಇಂದ ಎಂಟನೇ ಕ್ಲಾಸ್ ಗಂಟ ಬಹಳಷ್ಟು ಸುಳ್ಳಿ ಆಯ್ತಾ ಇದೆ ಮೇಡಮ್.
0: ಓಕೆ ಓಕೆ,
3: ಈ ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಆಗ್ತಾ ಇಲ್ಲ, ಚಕ್ಕರ್ ಹೊಡಿತಾ ಇದ್ದೆ. ನಂದು ಅಟೆಂಡೆನ್ಸ್ ನೋಡ್ಬಿಟ್ಟು ಒಂದಿನ ಚೆನ್ನಾಗಿ ಬುಕ್ ತಗೊಂಡೆ ಹೊಡೆದಿರು ಮೇಡಮ್, ಉಮಾಪತಿ ಅಂತ ಹೇಳಿ.
0: ಓಕೆ,
3: ಮಾಸ್ಟರ್ ಹೊಡೆದ್ರು. ನಾನು 125 ದಿನಕ್ಕೆ ಹೋಗಿದ್ದೆ, 12 ದಿನ ಏನೋ ಮೇಡಮ್. ಅವತ್ತವ್ರು ನೀನ್ ಇದೇ ತರ ಆದ್ರೆ ಫೇಲ್ ಆಗ್ತೀಯ, ಮುಂದೆ ಜೀವನದಲ್ಲಿ ನೀನ್ ಉದ್ದಾರ ಆಗಲ್ಲ ಬಿಡು ಅಂತ ಹೇಳಿ ಇದು ಬುಕ್ ಒಂದ್ ಹಳೆ ಬುಕ್ ಅಲ್ಲೇ ತಗೊಂಡು ಮುಖಕ್ಕೆಲ್ಲ ಹೊಡೆದು ಬಿಟ್ಟಿದ್ರು. ಅವತ್ ಅವ್ರು ಕಲ್ಸಿದಂತ ಪಾಠ ಇವತ್ತು ಅಷ್ಟೇ ಮೇಡಮ್. ನನ್ ಕೆಲ್ಸಕ್ಕೆ ಆಗ್ಲಿ ಅಥವಾ ಅವತ್ತು ಅವ್ರು ಹೊಡೆದಿದ್ದಕ್ಕೆ ನನಗ್ ಬೇಜಾರಾಗ್ಲಿಲ್ಲ, ಆದ್ರೆ ನನ್ನ ಒಂದ್ ಬುದ್ಧಿ ಒಂದ್ ಕಲಿಯಾಗಾಯ್ತು
0: ಮೇಡಮ್.
3: ಹಂಗಾಗಿ ಅವತ್ತಿಂದ ಇವತ್ತಿನವರೆಗೂ ನನ್ ಕೆಲ್ಸಕ್ಕೆ ಆಗ್ಲಿ ಯಾವ್ದೇ ಕೆಲ್ಸದೇ ಆದ್ರೂ ರಜೆ ಹಾಕದೆ ಬಿಟ್ಬಿಟ್ಟೆ ಮೇಡಮ್.
0: ಸೂಪರ್ ಸೂಪರ್ ಸರ್.
3: ಹಂಗಾಗಿ
0: ಅವರಿಗೋಸ್ಕರ ಒಂದು ಹಾಡು ಹಾಡ್ತದಾ?
3: ಸ್ಕೂಲ್ಗೂ ಅಷ್ಟೇ ಮೇಡಮ್, 9th 10th ಅಲ್ಲಿ ನಾನೇ ಟಾಪರ್ ಆಗಿ ಬಂದು ಅವ್ರಿಗೆ ಬಹಳಷ್ಟು ಖುಷಿ ಆಯ್ತು. ಹೆಂಗ ಈಗ ನಿಮ್ಗೆ ಎರಡ್ ಏಟ್ ಹೊಡೆದಿಕ್ಕೆ ನಾನು ಇವತ್ತು ಈ ಒಂದು ದಿನ ರಜೆ ಆಗ್ತಾ ಬಂದಿದ್ದಿಲ್ಲ ಅಂತ ಬಹಳಷ್ಟು ಖುಷಿಯಾಗಿ ನನ್ನ ಎಲ್ಲರಿಗೂ ತೋರಿಸಿದ್ರು.
0: ಸೂಪರ್. ಓಕೆ ಸರ್, ಈ ಒಂದು ಸಂದರ್ಭದಲ್ಲಿ ಒಂದು ಹಾಡನ್ನ ಹಾಡ್ಬೋದಾ ಗುರುಗಳಿಗೆ?
3: ಖಂಡಿತ ಮೇಡಮ್, ನಾವು ಎಸ್ ಜಾನಕಮ್ಮ ಅವರು ಹಾಡಿರೋದು ಜೀವ ಜಯಶಂಕರ್ ಅವರ ಸಾಹಿತ್ಯ, ಅದೇ ಒಂದು ಗೀತೆ ತಗೊಂಡಿದ್ದೆ ಮೇಡಮ್, ಒಲವು ಮೂಡಿದಾಗ ಚಿತ್ರದ ಮೇಡಮ್. ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಒನ್ನ ಹೂಗಳೇ, ಮಾತಲ್ಲಿ ಮಿತವಿರಲೇಬೇಕು, ನಿಮ್ಮ ನಡೆಯಲ್ಲೇ ಹಿತವಿರಲೇಬೇಕು, ನೀವು ಎಲ್ಲೇ ಇರಲಿ ನಾಳೆ ಹೇಗೆ ಇರಲಿ, ಜನ ಮೆಚ್ಚುವಂತೆ ನೀವಿರಬೇಕು. ಹಾ, ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ, ಮಾತಲ್ಲಿ ಮಿತವಿರಲೇಬೇಕು, ನಿಮ್ಮ ನಡೆಯಲ್ಲೇ ಹಿತವಿರಲೇಬೇಕು.

0: ಆಗಿರಬೇಕು, ಗುರುಗಳಲ್ಲಿ ಭಕ್ತಿ ಭಾವ ತುಂಬಿರಬೇಕು, ಯಾರಲ್ಲೂ ದ್ವೇಷ ಇರಬಾರದು, ಗೆಳೆಯರಲ್ಲಿ ಸ್ನೇಹ ಪ್ರೇಮ ತುಂಬಿರಬೇಕು, ಬಡವರನ್ನು ಪ್ರೀತಿಸುವ ಗುಣವಿರಬೇಕು, ಯಾರಲ್ಲೂ ನೋವು ತರಬಾರದು, ಸುಳ್ಳ ನುಡಿ ಆಡದಿರಿ, ಕೆಟ್ಟವರ ಸೇರದಿರಿ, ಬಾಳುವ ರೀತಿಯ ಕಲಿಯಿರಿ, ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹೊನ್ನವುಗಳೇ. ಎಷ್ಟು ಅರ್ಥಪೂರ್ಣವಾದ ಸಾಹಿತ್ಯ ಅಲ್ವಾ ಮೇಡಮ್?
1: ಖಂಡಿತ ಖಂಡಿತ ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್.
1: ಓಕೆ ಓಕೆ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯವರು ಕರೆ ಮಾಡಿ ತುಂಬ ಚೆನ್ನಾಗಿ ಹಾಡಿದ್ರು. ಒಲವು ಮೂಡಿದಾಗ ಒಂದು ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದ್ದಾಯ್ತು ಅಂತಲೇ ಹೇಳ್ಬೋದು. ಈಗ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ. ಎಲ್ಲೂ ಹೋಗಬೇಡಿ, ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
8: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
7: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
8: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
7: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
8: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಗುರು ಪೂರ್ಣಿಮೆಯ ದಿನ. ಸೊ ಈ ದಿನದಂದು ಒಂದು ಅದ್ಭುತವಾದ ಗೀತೆಗಳೊಂದಿಗೆ ಹಾಡುಗಳನ್ನು ಹಾಡ್ತಾ ಇದ್ದಾರೆ ನಮ್ಮ ಕೇಳುಗರು. ಹಾಗೆ ಇವತ್ತು ನೀವು ಕೂಡ ಕರೆ ಮಾಡ್ಬೋದು. ಕರೆ ಮಾಡಿ ಗುರುಗಳಿಗೆ ಸಂಬಂಧಪಟ್ಟಂತಹ ಒಂದು ಹಾಡನ್ನು ನೀವು ಹಾಡ್ಬೋದು ಅಂತ ಹೇಳ್ತಾ, ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 9686098279. ಸೊ ಈ ಒಂದು ನಂಬರ್ಗೆ ಕರೆ ಮಾಡಿ ನೀವು ಕೂಡ ಹಾಡ್ಬೋದು ಅಂತ ಹೇಳ್ತಾ ಸೊ ಮೆಸೇಜ್ ಹಾಕಿದರೆ ನನಗೂ ಕೂಡ ನಿಮ್ಮ ಫೇವ್ರೆಟ್ ಗುರು ಯಾರು ಅಂತ ನಾನು ಕೊನೆ ಕಡೆಯಲ್ಲಿ ತಿಳಿಸ್ತೀನಿ, ಕಾರ್ಯಕ್ರಮದ ಕಡೆಯಲ್ಲಿ ತಿಳಿಸ್ತೀನಿ ಅಂತ. ಸೊ ಗುರು ಅಂತ ಹೇಳಿದ ಕೂಡಲೇ ಬರೀ ಸ್ಕೂಲ್ನಲ್ಲಿ ಕಲಿಸಿರುವಂತಹ ಗುರುಗಳೇ ಆಗಿರಬೇಕು ಅಂತ ಏನೂ ಇಲ್ಲ. ಈಗ ತಾನೇ ನಮ್ಮ ಕೇಳುಗರು ಕೂಡ ಅವರವರ ಅನಿಸಿಕೆ ಹಾಗೆ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಎಸ್, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಗೆಳೆಯ ಆಗಿರ್ಬೋದು, ಗೆಳತಿ

0: ಆಗಿರ್ಬೋದು, ಯಾರೇ ಒಂದು ಒಳ್ಳೆ ಮಾರ್ಗದರ್ಶನ ನೀಡ್ತಾ ಇದ್ರೆ ಅವರು ಗುರುಗಳೇ ಆಗಿರ್ತಾರೆ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
1: ಮೇಡಮ್, ನಮಸ್ತೆ.
0: ನಮಸ್ತೆ ಮೇಡಮ್. ಓಕೆ, ಸೋಮಶೇಖರ್ ಸರ್.
1: ಮೇಡಮ್
0: ಊಟ ಆಯ್ತಾ?
1: ಆಯ್ತು ಮೇಡಮ್.
0: ಓಕೆ, ಇವತ್ತಿನ ಗುರು ಪೂರ್ಣಿಮೆಯ ದಿನದಂದು ಶುಭಾಶಯಗಳು ನಿಮಗೆ.
1: ನಿಮಗೂ ಶುಭಾಶಯಗಳು ಮತ್ತೆ ಎಲ್ಲ ಗುರುವರ್ಯರಿಗೂ ಶುಭಾಶಯಗಳು.
0: ಓಕೆ ಓಕೆ ಸರ್, ನೀವು ಒಬ್ರು ಗುರು, ಇವಾಗ ಗುರು ಸ್ಥಾನದಲ್ಲಿ ನೀವು ಮಕ್ಕಳಿಗೆಲ್ಲ ಏನೆಲ್ಲ ಪಾಠ ನೀಡ್ತೀರಾ ಅಂತ?
1: ನಿಜ ಮೇಡಮ್, ಏನು ಅಂತಂದ್ರೆ ನಾವು ಸಾಮಾನ್ಯವಾಗಿ ಪ್ರತಿ ದಿವಸ ಹೇಳ್ತಾ ಇದ್ದ ಮಾತು, ನಿಮ್ಮನ್ನೆಲ್ಲ ನೋಡಿ ನಮ್ಮಂತ ಸ್ಥಿತಿ ಬರಬಾರ್ದು, ಮಕ್ಕಳು ಓದಿ ಒಳ್ಳೆ ಒಂದು ಉನ್ನತ ಸ್ಥಾನಕ್ಕೆ ಏರ್ಲಿ ಅಂತ ತುಂಬಾ ಕಷ್ಟ ಬಿದ್ದು ಎಲ್ಲ ಕಳಿಸ್ತಾರೆ. ಹಾಗಾಗಿ ನೀವು ಇದನ್ನೆಲ್ಲ ಸರಿಯಾದ ರೀತಿಲಿ ವಿದ್ಯೆಯನ್ನ ಪಡ್ಕೊಂಡು ಉನ್ನತ ಸ್ಥಳಕ್ಕೆ ಹೇಳಬೇಕು ಅಂತಲೇ ನಾವು ಹೇಳ್ತಾ ಇದ್ದು ಮೇಡಮ್. ಸಾಮಾನ್ಯವಾಗಿ ನಿಜ ಎಲ್ಲ ತಂದೆ ತಾಯಿಗಳು ಬಯಸೋದು ಅದೇ ಮೇಡಮ್. ಹಾಗಾಗಿ ನಾನು ನೀವು ಹೋಮ್ವರ್ಕ್ ಕೊಟ್ಮೇಲೆ ನನಗೆ ನೆನಪಾಗಿದ್ದ ತಕ್ಷಣ ಈ ಹಾಡು ಮೇಡಮ್, ಅದನ್ನ ಹಾಡ್ಬಿಡ್ತೇನೆ. ಯಾಕೆಂದ್ರೆ ಶಾರದೆ ಬಿಟ್ಟು ನನಗೆ ಯಾವ ಗುರು ಕಾಣ್ತಾ ಇಲ್ಲ.

0: ಮೇಡಮ್.
1: ಓಕೆ ಸೂಪರ್ ಸರ್, ಸೂಪರ್ ಆಗಿ ಹಾಡಿದ್ರಿ. ಥ್ಯಾಂಕ್ ಯು, ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್ ತಮಗೂ ಕೂಡ.
1: ಓಕೆ, ಸೋಮಶೇಖರ್ ಸರ್ ಅವರು ಬೆಟ್ಟದ ಹೂವು ಚಿತ್ರದಿಂದ ಈ ಒಂದು ಸುಂದರವಾದ ಹಾಡನ್ನು ಹಾಡಿದಾಯಿತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್.
2: ಶುಭಾಶಯಗಳು
1: ತಮಗೂ ಕೂಡ. ಗುರು ಪೂರ್ಣಿಮೆ ಶುಭಾಶಯಗಳು. ತಿಂಡಿ ಮೇಡಮ್?
2: ತಿಂಡಿ ಆಯ್ತು, ಇಡ್ಲಿ ಚಟ್ನಿ.
1: ಓಕೆ ಸೂಪರ್. ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಜೀವನದಲ್ಲಿ ಭಕ್ತಿ ಮಾರ್ಗ, ಆಧ್ಯಾತ್ಮಿಕ ಮಾರ್ಗ, ಎಲ್ಲ ಹಂತಗಳಲ್ಲೂ ಮಾಡಿರೋ ಎಲ್ಲ ಗುರುಗಳಿಗೂ ನನ್ನ ಅಷ್ಟಾಂಗ ವಂದನೆಗಳು.
1: ಓಕೆ ಸೂಪರ್. ಓಕೆ ಮಾ, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?

0: చైతన్యదాతనే శరణం శరణం శరణం శరణం సాయి శరణం భువనం గగనం అఖిలం సకలం సాయి శరణం అణురేణు వినల్లి నీ నిరువే బజరే బజరే బాబా త్రణమాత్రను నానాగిరువే జయరే జయరే బాబా గంగా యమునా యమునా గంగా నిన్న పాదకి పన్నీరు చరణం చరణం చరణం చరణం సాయి చరణం.
1: థ్యాంక్ యూ కరె మాడిదికి ధన్యవాదాలు. ಓಕೆ ಮೀನಾ ಅವರು ಸಾಯಿಬಾಬಾ ಡಿವೋಟಿ ಅಂದರೆ ಡಿವೋಷ್ನಲ್ ಹಾಡನ್ನು ಹಾಡಿದ್ದಾಯಿತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ಎಸ್ ಕರೆ ಕಟ್ಟಾಯಿತು. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಗುರು ಪೂರ್ಣಿಮೆಯ ದಿನದಂದು ನೀವು ಕೂಡ ಶುಭ ಕೋರ್ತಾ ಒಂದು ಹಾಡನ್ನು ಹಾಡ್ಬೋದು ಅಂತ ಹೇಳ್ತಾ, ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 9686096279. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ, ಸೂಪರ್ ಆಗಿದ್ದೀವಿ. ನೀವು?
2: ನಾವು ಕೂಡ ಸೂಪರ್.
1: ಓಕೆ, ತಿಂಡಿ ಆಯ್ತಾ?
2: ತಿಂಡಿ ಆಯ್ತು, ಪೊಂಗಲ್.
1: ಪೊಂಗಲ್, ಓಕೆ. ಶಾಂತಿನಿ ಮೇಡಮ್, ಇವತ್ತು ಗುರು ಪೂರ್ಣಿಮೆಯ ದಿನದ ಒಂದು ಹಾಡನ್ನ.
2: ನಿಮಗೆ ಕೂಡ ಗುರು ಪೂರ್ಣಿಮೆ ಶುಭಾಶಯಗಳು. ನನ್ನ ಜೀವನದಲ್ಲಿ ಒಳ್ಳೆ ಮಾರ್ಗವನ್ನು ತೋರಿದಂತ ಎಲ್ಲಾ ಗುರುಗಳಿಗೂ, ನನ್ನ ಜೀವನದಲ್ಲಿ ಬರ್ತಕ್ಕಂತ ಪಾಠ ಕಲಿಸ್ತಕ್ಕಂತ ಪ್ರತಿಯೊಬ್ಬರು ಗುರುಗಳೇ ಅಲ್ವಾ?
1: ಖಂಡಿತ ಖಂಡಿತ,
2: ನೀವು ಕೂಡ ಗುರುಗಳೇ ನಮಗೆ. ಆ ನಿಮ್ಮ ಸ್ಟುಡಿಯೋ ಇದೆಯಲ್ಲ, ಅದು ನಮಗೆ ಪಾಠಶಾಲೆ ಇದ್ದ ಹಾಗೆ, ನಾವೆಲ್ಲ ಶಿಷ್ಯರಿದ್ದ ಹಾಗೆ.
1: ಹೌದು,
2: ಎಲ್ಲರೂ ನಮ್ಮ ಜೀವನದಲ್ಲಿ ಒಂದೊಂದು ಪಾಠ ಕಲಿಸಿರ್ತಾರೆ, ಅವರೆಲ್ಲರಿಗೂ ನನ್ನ ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ಹೇಳ್ತೀನಿ.
1: ಓಕೆ ಶಾಂತಿನಿ ಮೇಡಮ್,
2: ಅಂದ್ರೆ ಗುರು ಅಂದ್ರೆ ಜೀವನದಲ್ಲಿ ಒಳ್ಳೆ ಮಾರ್ಗ ತೋರಿಸ್ತಾರೆ. ತಾಯಿ ತಂದೆ ಈ ದೇಹ ಕೊಡ್ತಾರೆ, ಜನ್ಮ ಕೊಡ್ತಾರೆ, ಗುರು ಬದುಕಿನ ದಾರಿ ತೋರಿಸ್ತಾರಲ್ವಾ?
1: ಖಂಡಿತ ಖಂಡಿತ,
2: ಬದುಕನ್ನೇ ಕೊಡ್ತಾರೆ.
1: ಖಂಡಿತ,
2: ಹಾಗಾಗಿ ಎಲ್ಲರಿಗೂ ನಾನು ಶುಭಾಶಯ ಅಭಿನಂದನೆಗಳನ್ನು ಹೇಳ್ತೀನಿ. ಒಂದು ಗುರುಭಕ್ತಿ ಚಿತ್ರದ ಒಂದು 4 ಸಾಲು ಹೇಳ್ತೀನಿ.
1: ಹಾಡಿ ಮಾಡಿ.

0: ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದ, ಧನ್ಯವಾದ.
1: ಓಕೆ, ಶಾಂತಿನಿಯವರು ಒಂದೊಳ್ಳೆ ಗೀತೆಯನ್ನು ಹಾಡಿದಾಯ್ತು, ಗುರುಭಕ್ತಿ ಚಿತ್ರದಿಂದ ಅಂತಾನೆ ಹೇಳ್ಬೋದು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ,
2: ಹಲೋ ಮೇಡಮ್.
1: ನಮಸ್ತೆ.
2: ನಮಸ್ತೆ ಮೇಡಮ್, ಗಂಗಾವತಿಯಿಂದ ಸುಧಾ ಮಾತಾಡ್ತಾ ಇದ್ದೀನಿ.
1: ಸುಧಾ, ಸುಧಾ ಮೇಡಮ್ ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಮೇಡಮ್, ನೀವು ಚೆನ್ನಾಗಿದ್ದೀರಿ?
1: ಸೂಪರ್ ಆಗಿದ್ದೀವಿ. ನಾಷ್ಟ ಆಯ್ತಾ?
2: ಆಯ್ತು ನೋಡ್ರಿ, ಪಡ್ಡು ಚಟ್ನಿ.
1: ಓ ಸೂಪರ್ ಸೂಪರ್. ಇವತ್ತು ಗುರು ಪೂರ್ಣಿಮೆಯ ಶುಭಾಶಯಗಳು
2: ನಿಮಗೂ ಕೂಡ ಮೇಡಮ್. ಎಲ್ಲ ಗುರು ವೃಂದಕ್ಕೆ ನಮ್ಮ ಕಡೆಯಿಂದ ಕೋಟಿ ಕೋಟಿ ಕೋಟಿ ನಮನಗಳು ಮೇಡಮ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮಾ. ಈ ಒಂದು ಸಂದರ್ಭದಲ್ಲಿ ಒಂದು ಹಾಡು ಹೇಳ್ಬೋದಾ ಗುರುಗಳಿಗೋಸ್ಕರ?
2: ಶಿಶುನಾಥ್ ಶರೀಫ್ ರಚನೆ.
1: ಹಾಡಿ ಮಾ.

0: ಸಂಸಾರ ಸ್ಥಿರವಲ್ಲೋ ಈ ಸಂಸಾರ ಮರುಳೇ ಮರೆತಿರಬೇಡ ಮಾಡೋ ಶ್ರೀ ಗುರು ಭಜನ ನೇಮದಿ ಮಾಡೋ ಶ್ರೀ ಶಿವ ಭಜನ ನೇಮದಿ ಮಾಡೋ ಶ್ರೀ ಗುರು ಭಜನ. ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸುಧಾ ಮೇಡಮ್. ಓಕೆ, ಗಂಗಾವತಿಯಿಂದ ಸುಧಾ ಅವರು ಕರೆ ಮಾಡಿದರು. ಶಿಶುನಾಳ ಶರೀಫ ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದಾಯಿತು. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ ಎಸ್ ಕರೆ ಹಲೋ ಕರೆ ಕಟ್ ಆಯಿತು. ಓಕೆ, ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ
2: ಹಲೋ
1: ನಮಸ್ತೆ. ನಮಸ್ತೆ ವೇದಾ ಮೇಡಮ್, ಚಾ ಆಯ್ತಾ?
2: ಆಯ್ತಾ,
1: ನಮ್ದು ಆಯ್ತು. ಓಕೆ, ಗುರು ಪೂರ್ಣಿಮೆಯ ಶುಭಾಶಯಗಳು. ಗುರು ಪೂರ್ಣಿಮೆಯ ಶುಭಾಶಯಗಳು. ತಿಂಡಿ ಇವತ್ತು ನಮ್ಮಲ್ಲಿ ದೋಸೆ ಆಲೂಗಡ್ಡೆ ಪಲ್ಯ. ಖಂಡಿತ. ಓಕೆ,
2: ದೋಸೆ ಆಲೂಗಡ್ಡೆ ಇತ್ತಲ್ಲ.
1: ಸೂಪರ್ ಸೂಪರ್. ಓಕೆ ಮೇಡಮ್, ಇವತ್ತು ಗುರು ಪೂರ್ಣಿಮೆಯ ಶುಭಾಶಯಗಳಂತ ತಿಳಿಸಿದಾಯ್ತು.
2: ಗುರುಗೆ ಸಂಬಂಧಪಟ್ಟ ಒಂದು ಹಾಡು
1: ಹಾಡಿ ಹಾಡಿಪ್ಪ.
2: ಇದು ಗುರು ಭಕ್ತಿ ಗೀತೆ. ಈಚೆ ಅನ್ನೋದ್ರ ಬಗ್ಗೆ ಲಭ್ಯ ಇಲ್ಲ, ನಾ ಸುಮ್ನೆ ಯಾರು ಹೇಳಬೇಡ, ಲಭ್ಯ ಆಗಿರ್ಲಿ, ನಾ ಹಾಡೇ ಹೇಳ್ತೀನಿ. ಗುರುವಿ ನಾನು ಒಂದು ಸೊನ್ನೆ, ಸೊನ್ನೆ ಎಲ್ಲಿ ಬೆಲೆ ಇದೆ? ಸೊನ್ನೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ? ಸೊನ್ನೆ ಹಿಂದೆ ಇದ್ದರಂಕಿ ಸೊನ್ನೆಗಾಗ ಬೆಲೆ ಇದೆ, ಸೊನ್ನೆಗಾಗ ಬೆಲೆ ಇದೆ. ಗುರುವೆ ನೀವು ನನ್ನ ಹಿಂದೆ ಅಂಕಿಯಾಗಿ ಬನ್ನಿರಿ, ಗುರುವೆ ನೀವು ನನ್ನ ಹಿಂದೆ ಅಂಕಿಯಾಗಿ ಬನ್ನಿರಿ. ಸೊನ್ನೆಯಾದ ನನ್ನ ಬಾಳಿಗೆ ಬೆಳಕ ತಂದು ತುಂಬಿರಿ, ಬೆಳಕ ತಂದು ತುಂಬಿರಿ, ಬೆಳಕ ತಂದು ತುಂಬಿರಿ. ಧನ್ಯವಾದಗಳು.
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು ಮೇಡಮ್.
2: ಧನ್ಯವಾದಗಳು. ನಮಸ್ತೆ.
1: ಓಕೆ, ಒಂದೊಳ್ಳೆ ಗುರುವಿನ ಹಾಡನ್ನ ಹಾಡಿದ್ದಾಯ್ತು ನಮ್ಮ ವೇದಾ ಮೇಡಮ್ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
3: ಹಲೋ
1: ನಮಸ್ತೆ.
3: ನಮಸ್ತೆ ಅಮ್ಮ. ನಮಸ್ತೆ.
1: ನಮಸ್ತೆ ನಾರಾಯಣಪ್ಪ ಸರ್.
3: ಚೆನ್ನಾಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ?
3: ತಿಂಡಿ ಎಲ್ಲ ತಿನ್ಕೊ ಬಂದಿರ, ಗಡಿಬಿಡಿಲಿಲ್ಲ, ಹಾಗೆ ಬಂದ್ಬಿಟ್ರೆ ಅಂತ
1: ತಿನ್ಕೊ ಬಂದ್ವಿ ಸರ್. ತಿನ್ಕೊ ಬಂದ್ವಿ. ನಿಮಗೆ ಗುರು ಪೂರ್ಣಿಮೆಯ ಶುಭಾಶಯಗಳು ಸರ್.
3: ತಮಗೂ ಕೂಡ ಗುರು ಪೂರ್ಣಿಮೆಯ ಶುಭಾಶಯಗಳು ತಮಗೂ ಕೂಡ.
1: ಓಕೆ.
3: ಗುರು ಇಲ್ಲದೆ ಗುರಿ ಇಲ್ಲ ಅಂತ ಹೇಳ್ತಾರೆ, ಹಾಗಾಗಿ ಗುರುವೇ ನಮಗೆ ದೇವರು.
1: ಹೌದು ಹೌದು.
3: ಗುರು ಶಾಲೆಯಲ್ಲಿ ಕಲ್ತಿರ್ಬೋದು ಅಥವಾ ಅನೇಕ ಎಲ್ಲಿ ಬೇಕಾದ್ರೂ ಗುರು, ಪ್ರಕೃತಿಯಲ್ಲೂ ಗುರು ಇದ್ದಾನೆ. ಹಾಗೂ ನಾವು ಶಿಶುನಾಳ ಶರೀಫರ ಅನೇಕ ಪದಗಳಲ್ಲಿ ಗುರುವನ್ನು ನೋಡ್ಬೋದು.
1: ಓಕೆ ಓಕೆ.
3: ಇದು ಶರೀಫರ್ದೊಂದು ಹಾಡು ಹೇಳ್ಬಿಡ್ತೀನಮ್ಮ.
1: ಹಾಡಿ ಸರ್ ಹಾಡಿ.
3: ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಅಡಗಿಕೊಂಡು ಕಡು ಬೆಳಕಿನೊಳಿರು ತಿಹ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಮೂರು ಮೂಲೆಯ ಕಲ್ಲು ಅದರುಳು ಜಾರುತ್ತಿರುವ ಕಲ್ಲು, ಧೀರ ನಿರ್ಗುಣನು ಸಾರಸ ಗುಣದಲ್ಲಿ ತೋರಿಕೊಂಡು ತಾಬ್ಯಾರಾಗಿರುತಿಹ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನೇ ಗಟ್ಟಿ, ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನೇ ಗಟ್ಟಿ, ಏರಿ ಕಾಳೆ ಸಂಖ್ಯೆ ಬಾರಿಸು ನಾದದಿ, ಏರಿ ಕೋಳಿ ಸಂಖ್ಯೆ ಬಾರಿಸು ನಾದದಿ, ತೋರಿಕೊಂಡು ತಾಬ್ಯಾರಾಗಿರುತಿಹ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಹೋಗುತ್ತಿವದು ದಿವಸ ಅನುದಿನ ಮಾಡಿ ಮಾಡಿ ಪಾಯಸ, ಯೋಗಿ ರಾಜ ಶಿಶುನಾಳ ದೀಶ, ಯೋಗಿ ರಾಜ ಶಿಶುನಾಳದೀಶ ತನಾಗೆ ಪರಾತ್ಪರ ಬ್ರಹ್ಮ ರೂಪ ನಿವ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಅಡಗಿಕೊಂಡು ತಾ ಬೆಡಗೆ ನೊಳಿರು ತಿಹ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಥ್ಯಾಂಕ್ ಯು ಅಮ್ಮ
1: ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಹಾಡಿದ್ರಿ
3: ಅವಕಾಶಕ್ಕೆ ಧನ್ಯವಾದಗಳು ಕಣಮ್ಮ
1: ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು
3: ಆಯ್ತು ಒಳ್ಳೆಯದು
1: ಓಕೆ ನಾರಾಯಣಪ್ಪ ಸರ್ ಅವರು ಶಿಶುನಾಳ ಶರೀಫದಿಂದ ಒಂದು ಗೀತೆಯನ್ನ ಹಾಡಿದಾಯ್ತು ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ ಹಲೋ
4: ಸತೀಶ್ ವಿದ್ಯಾನಗರ ಮೇಡಮ್
1: ನಮಸ್ತೆ ಸತೀಶ್ ಅವರೇ ತಿಂಡಿ ಆಯ್ತಾ
4: ತಿಂಡಿ ಆಗಿಲ್ಲ ಮೇಡಮ್ ಮಾಡ್ಬೇಕು ಹೋಗ್ಬೇಕೀಗ
1: ಓಕೆ ಗುರು ಪೂರ್ಣಿಮೆಯ ಶುಭಾಶಯಗಳು ನಿಮಗೆ
4: ಹಾ ಮೇಡಮ್ ನಿಮ್ಗೂ ಎಲ್ಲರಿಗೂ ಮೇಡಮ್ ಶುಭಾಶಯಗಳು ಮೇಡಮ್ ಎಲ್ಲರಿಗೂ ಜನ ಎಲ್ಲ ನಮ್ಮ ಕೇಳುವರು ಮತ್ತೆ ಫೋನ್ ಮಾಡೋರಿಗೆ ಮತ್ತೆ ನಿಮ್ಮ ಟೀಮಿಗೂ ಎಲ್ಲರಿಗೂ ಗುರು ಪೂರ್ಣಿಮೆ ಶುಭಾಶಯಗಳು ಎಲ್ಲ ಒಳ್ಳೇದಾಗಲಿ ಮೇಡಮ್
1: ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು
4: ಒಂದು ಹಾಡ್ತೀನಿ ಮೇಡಮ್
1: ಹಾಡಿ ಸರ್ ಹಾಡಿ
4: ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ಭೂಮಿ ಒಳಗೆ ನಾಕವೇ ಮಂತ್ರಾಲಯ ತಾಣವೇ ಇಹಕು ಪರಕು ಸೇತುವೆ ಶ್ರೀರಾಘವೇಂದ್ರ ನಾಮವೇ ಭೂಮಿ ಒಳಗೆ ನಾಕವೇ ಮಂತ್ರಾಲಯ ತಾಣವೇ ಇಹಕು ಪರಕು ಸೇತುವೆ ಶ್ರೀರಾಘವೇಂದ್ರ ನಾಮವೇ ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ
1: ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು
4: ಥ್ಯಾಂಕ್ ಯು ಮೇಡಮ್
1: ಓಕೆ ಸತೀಶ್ ಅವರು ಕರೆ ಮಾಡಿ ಗುರು ರಾಘವೇಂದ್ರ ಸ್ವಾಮಿಯವರ ಒಂದು ಭಕ್ತಿ ಗೀತೆಯನ್ನ ಹಾಡಿದ್ದಾಯ್ತು ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ ಹಲೋ ಓಕೆ ಎಸ್ ಕರೆ ಕಟ್ ಆಯಿತು ಸ್ನೇಹಿತರೆ ನೀವು ಕೂಡ ಕರೆ ಮಾಡಬಹುದು ಕರೆ ಮಾಡಬೇಕಾಗಿರೋ ನಂಬರ್ 9686096279 ಅಂತ ಹೇಳ್ತಾ ಈಗ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರೋಣ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ
5: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ
7: ಯಾಕೋ ವಿನಯ್ ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ
8: ಏನಿಲ್ವ ರಾಜು ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ
7: ಅಯ್ಯೋ ದಡ್ಡ ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ ಕೆಮೋಥೆರಪಿ ಚಿಕಿತ್ಸೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು ನಿದಿಗೆ ಅಂಚೆ ಬಿದಿರೆ ಬಸ್ ನಿಲ್ದಾಣದ ಎದುರು BH ರಸ್ತೆ ಶಿವಮೊಗ್ಗ ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755 ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಗುರು ಪೂರ್ಣಿಮೆಯ ದಿನ. ಸೊ ಈ ಒಂದು ದಿನದ ಬಗ್ಗೆ ನಮ್ಮ ಕೇಳುಗರು ಅವರವರ ಅನುಭವಗಳನ್ನು ಹಂಚಿಕೊಳ್ತಾ ಇದ್ರು ಗುರುಗಳ ಬಗ್ಗೆ, ಹಾಗೆ ಹಾಡುಗಳನ್ನು ಕೂಡ ಹೇಳ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ನಮಸ್ತೆ.
10: ನಮಸ್ತೆ ಶ್ವೇತಾ.
1: ನಮಸ್ತೆ ಬೀನಾ ಮೇಡಮ್. ತಿಂಡಿ ಆಯ್ತಾ?
10: ಹೌದಪ್ಪ, ಆಯ್ತು, ಉಪ್ಪಿಟ್ಟು ಮಾಡಿದ್ವಿ.
1: ಓಕೆ, ಸೂಪರ್. ಓಕೆ, ಇವತ್ತು ಗುರು ಪೂರ್ಣಿಮೆಯ ಶುಭಾಶಯಗಳು.
10: ಹೌದು, ಗುರು ಪೂರ್ಣಿಮೆ ಶುಭಾಶಯಗಳು ಎಲ್ರಿಗೂ.
1: ಓಕೆ,
10: ಗುರುಗಳ ಬಗ್ಗೆ ಒಂದು ಹಾಡು
1: ಹಾಡಿಪ್ಪ, ಹಾಡಿ.
10: ಇದು ಒಂದು ಚಿತ್ರ, ಹಳೆಯ ಚಿತ್ರ ಅನ್ಸುತ್ತೆ ಇದು, ಸಂಧ್ಯಾ ರಾಗ ಅಂತ.
1: ಓಕೆ,
10: ಅದರಲ್ಲಿ ಒಬ್ರು ಸಂಗೀತಕ್ಕೋಸ್ಕರ ತಮ್ಮ ಗುರುಗಳ ಹತ್ರ ಹೋಗ್ಬಿಟ್ಟು ಹಾಡುವಂತ ಹಾಡು.
1: ಹಾ ಹಾ ಹಾ.

0: ನಿಮ್ಮ ಆಯ್ತಪ್ಪ, ಓಕೆ ಥ್ಯಾಂಕ್ ಯು.
1: ಯಾಕೆ ಮೇಡಮ್ ಕನ್ಫ್ಯೂಷನ್?
0: ನಿಮ್ಮ ಪಾದದ ಬಳಿ ಎನ್ನಗೆ

0: ಮೇಡಮ್.
1: ಆಯ್ತಾ ತಿಂಡಿ? ನಮ್ದು ದೋಸೆ. ಓಕೆ, ಗುರು ಪೂರ್ಣಿಮೆಯ ಶುಭಾಶಯಗಳು
0: ನಿಮಗೂ ಮೇಡಮ್, ನಿಮಗೂ ನಿಮ್ಮ ಸಿಬ್ಬಂದಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು ಮೇಡಮ್.
1: ಥ್ಯಾಂಕ್ ಯು ಸರ್. ಯಾವ ಗೀತೆಯನ್ನು ಹಾಡ್ತಾ ಇದ್ದೀರಾ?
0: ಗುರುವಿನ

0: ನೀನೇ ನನ್ನ ಜ್ಯೋತಿ, ನೀನೇ ನನ್ನ ಆರತಿ, ನೀನೇ ನನ್ನ ಕೀರುತಿ, ನೀನೇ ನನ್ನ ಸಾರತಿ. ಮುಂದೆ ದಾರಿ ತೋರದಯ್ಯ, ಎಲ್ಲೆಲ್ಲೂ ಕತ್ತಲಯ್ಯ, ಬೆಳಕು ತೋರು ನನ್ನನು, ಮುಂದು ನಡೆಸುದ ಬಾರಯ್ಯ. ಸಾಕ ಮೇಡಮ್?
1: ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ತುಂಬಾ ಚೆನ್ನಾಗಿ ಲಾಸ್ಟ್ ನೀವು ಹೇಳಿ ಮೇಡಮ್.
1: ಖಂಡಿತ ಸರ್.
0: ಓಕೆ ಮೇಡಮ್,
1: ಥ್ಯಾಂಕ್ ಯು. ಓಕೆ ಉಲ್ಲಾಸ್ ಅವರು, ಇದೊಂದು ಆಲ್ಬಮ್ ಸಾಂಗ್ ಅಂತ ಅನ್ಕೊಳ್ತೀನಿ, ದತ್ತಾನುಭವ ಆಲ್ಬಮ್ ಸಾಂಗ್ ಇದು. ಸೊ ಈ ಒಂದು ಆಲ್ಬಮ್ ಸಾಂಗ್ನ ಹಾಡಿದ್ದಾಯಿತು ನಮ್ಮ ಉಲ್ಲಾಸ್ ಅವರು. ಈಗ ಎಸ್, ತುಂಬ ಚೆನ್ನಾಗಿ ಹಾಡಿದರು. ಆಲ್ಬಮ್ ಸಾಂಗ್ ಅಂದರೆ ಗೊತ್ತಲ್ವಾ ನಿಮಗೆ, ಡಿವೋಷ್ನಲ್ ಅಂದರೆ ಭಕ್ತಿ ಗೀತೆ ಅಂತಲೇ ಹೇಳ್ಬೋದು ಇದು ಒಂದು ಹಾಡು ಕೂಡ. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ, ಹಲೋ, ಅರೆ ಕರೆ ಕಟ್ಟಾಯಿತು. ಎಸ್, ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾಯಿದ್ದಾರೆ ಕೇಳೋಣ. ಹಲೋ, ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್, ಆರಾಮಿದ್ದೀರಿ?
1: ಸೂಪರ್ ಆಗಿದ್ದೀವಿ, ನೀವು ಹೆಂಗಿದ್ದೀರಿ?
2: ನಾವು ಆರಾಮಿದ್ದೀವಿ ನೋಡ್ರಿ.
1: ಸುಮಾ ಪಾಟೀಲ್ ಅವರೇ, ತುಂಬಾ ದಿವಸ ಆಯ್ತು ನಿಮ್ ಜೊತೆ ಮಾತಾಡ್ದ.
2: ಹೌದೌದು, ಒಂದ್ ಎರಡ್ ಮೂರ್ ದಿವಸ ಹಚ್ಚಿದ್ದೆ ನಾನು.
1: ಹೌದು, ಎಸ್. ಸುಮಾ ಅವರೇ, ಗುರು ಪೂರ್ಣಿಮೆಯ ಶುಭಾಶಯಗಳು ನಿಮಗೆ.
2: ನಿಮಗೂ ಗುರು ಪೂರ್ಣಿಮಾದ ಶುಭಾಶಯಗಳು.
1: ಓಕೆ ಮೇಡಮ್, ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ ಇವತ್ತು?
2: ನಾವು ಸದಾನಂದ ಬಾಬಾರ ಅಂತ ಗುರುಗಳ ಅವ್ರದ್ದು ಹೇಳ್ತೇವೆ ನೋಡ್ರಿ.
1: ಹಾಡಿಮ.
2: ಬಹು ಪುಣ್ಯದಿಂದ ಗುರು ದೇವ ತಾನೇ ಬಂದನೋ, ಹೆದರಬೇಡಿರೆಂದನೋ, ಅಭಯ ನೀಡಿ ಬಿಟ್ಟನೋ, ಬೋಧ ಹೇಳಿ ಕೊಟ್ಟ, ಭವರೋಗ ಕಳೆದು ಬಿಟ್ಟ, ಅದ್ವೈತ್ವ ತಿಳಿಸಿ ಕೊಟ್ಟ, ದ್ವೈತ ತೋರಿ ಬಿಟ್ಟ. ಬಹು ಪುಣ್ಯದಿಂದ ಗುರು ದೇವ ತಾನೇ ಬಂದನೋ, ಹೆದರಬೇಡಿರೆಂದನೋ, ಅಭಯ ನೀಡಿ ಬಿಟ್ಟನೋ. ರಾಜಯೋಗಿಯಾಗಿ ಸುಜ್ಞಾನ ನಮಗೆ ನೀಡಿ, ನಿತ್ಯ ಒಡನಾಡಿ ಸತ್ಯ ನಮಗೆ ತೋರಿ, ಪರಮಹಂಸನಾಗಿ ಮೋಹ ಧ್ವಂಸ ಮಾಡಿ, ಸೋಹಮೆಂದು ಪಾಡಿ ಅದು ನೀನೇ ಎಂದ ನೋಡಿ. ಭಯವ ಬಿಡಿಸಿ ಬಿಟ್ಟ, ನಿರ್ಭಯವ ಮಾಡಿ ಬಿಟ್ಟ, ಸಾರಿ ಹೇಳಿ ಕೊಟ್ಟ, ಶಿವ ನೀನೇ ಎಂದು ಬಿಟ್ಟ. ಸುಮ್ಮನೆಂದು ಬಾರನು, ಸುಲಭವಾಗಿ ಒಲಿಯನು, ಹೃದಯ ತುಂಬಿ ಕೂಗಲು ಕಂದ ಬಂದೆ ಎನ್ನುವನು. ಬಹಳ ಬಲ್ಲವರ ಹುಚ್ಚರಂತೆ ಇರುವರ, ಸಿದ್ಧ ಅವಧೂತರ ತೋರಿ ಬಿಟ್ಟ ಗುರುವರ. ಕೂಗಲೋಡಿ ಬಂದನು, ಬಾಚಿ ತಪ್ಪಿಕೊಂಡನು, ಸದಾನಂದನಾಗಿ ಕಂಡನು, ಮನಸ್ಸು ಇಟ್ಟು ನೋಡಿದನು. ಬಹು ಪುಣ್ಯದಿಂದ ಗುರು ದೇವ ತಾನೇ ಬಂದನು, ಹೆದರಬೇಡಿ ಎಂದನು, ಅಭಯ ನೀಡಿ ಬಿಟ್ಟನು. ಧನ್ಯವಾದ.
1: ಧನ್ಯವಾದಗಳು ಸುಮಾ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಹಾವೇರಿಯಿಂದ ಸುಮಾ ಅವರು ಕರೆ ಮಾಡಿ ಈ ಒಂದು ಡಿವೋಷನಲ್ ಸಾಂಗ್ ಅನ್ನ ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ,
3: ನಮಸ್ಕಾರ ಮೇಡಮ್.
1: ನಮಸ್ಕಾರ,
3: ರಮೇಶ್ ಸರ್ನಾರ್ ಮಾತಾಡ್ತೀನಿ, ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ.
1: ಓಕೆ ರಮೇಶ್ ಅವರೇ, ನಾಷ್ಟ ಆಯ್ತಾ?
3: ಆಯ್ತ್ರಿ ಮೇಡಮ್, ಉಪ್ಪಿಟ್ಟು ಮಾಡಿದ್ರಿ.
1: ಓಕೆ,
3: ಆರಾಮದಿರಲ್ರಿ ಮೇಡಮ್?
1: ಸೂಪರ್ ಆಗಿದ್ದೀವಿ. ಗುರು ಪೂರ್ಣಿಮೆಯ ಶುಭಾಶಯಗಳು
3: ಕೇಳೋಗರಿಗೂ, ನಿಮಗೂ ಗುರು ಪೂರ್ಣಿಮೆಯ ಶುಭಾಶಯಗಳು ಮೇಡಮ್.
1: ಓಕೆ,

0: ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ ಇವತ್ತು?
1: ಒಂದು ತತ್ವ ಪದ ಹಾಡ್ತೀನಿ ಮೇಡಮ್.
0: ಹಾಡಿಪ್ಪ.
1: ಶ್ರೀ ಗುರು ಧ್ಯಾನ ಮಾಡಿ ಸಾರಾಂಶ ಹೇಳ್ತೀನಿ, ಪಟಿಂಗರ ಗೆಳೆತನ ಮಾಡಬಾರದು, ಮಾಡಿದ್ರೆ ಅಕ್ಕ ಮಾಡುವಲ್ಲಿ ಮತ್ತೊಂದು ಹೇಳ್ತೀನಿ, ಹೊಟ್ಟೆನ ಗುಣ ಮತ್ತೊಬ್ಬರಿಗೆ ಹೇಳಬಾರದು. ಶ್ರೀ ಗುರು ಧ್ಯಾನ ಮಾಡಿ ಸಾರಾಂಶ ಹೇಳ್ತೀನಿ, ಪಟಿಂಗರ ಗೆಳೆತನ ಮಾಡಬಾರದು, ಮಾಡಿದ್ರೆ ಅಕ್ಕ ಮಾಡುವಲ್ಲಿ ಮತ್ತೊಂದು ಹೇಳ್ತೀನಿ, ಹೊಟ್ಟೆನ ಗುಣ ಮತ್ತೊಬ್ಬರಿಗೆ ಹೇಳಬಾರದು. ಹಾದರ ಎಂಬುದು ಹಾಲ್ ಮೇಲಿನ ಕೆನಿ ಅಂತ, ಹಾದರ ಎಂಬುದು ಹಾಲ್ ಮೇಲಿನ ಕೆನಿ ಅಂತ, ಹಗಲೆಲ್ಲ ಅವರ ಮನೆಗೆ ಹೋಗಬಾರದು, ಹೋದ್ರೆ ಅಕ್ಕ ಹೋಗುವಲ್ಲಿ ಮತ್ತೊಂದು ಹೇಳ್ತೀನಿ, ಸಂಧ್ಯಾಗ ಗೊಂದೆಗ ನಿಂತು ಲತ್ತಿ ತಿನ್ನಬಾರದು. ಶ್ರೀ ಗುರು ಧ್ಯಾನ ಮಾಡಿ ಸಾರಾಂಶ ಹೇಳ್ತೀನಿ, ಪಟಿಂಗರ ಗೆಳೆತನ ಮಾಡಬಾರದು, ಮಾಡಿದ್ರೆ ಅಕ್ಕ ಮಾಡುವಲ್ಲಿ ಮತ್ತೊಂದು ಹೇಳ್ತೀನಿ, ಹೊಟ್ಟೆನ ಗುಣ ಮತ್ತೊಬ್ಬರಿಗೆ ಹೇಳಬಾರದು.
0: ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ನಮಗೆ ಗುರು ಅಂದ್ರೆ ರೇಡಿಯೋನೇ ರೀ ಮೇಡಮ್. ಈಗ ಸದ್ಯಕ್ಕೆ ರೇಡಿಯೋ ರೀ, ಮೊದಲ್ ತಂದೆ ತಾಯಿ ರೀ ಮೇಡಮ್. ಒಳ್ಳೆ ಸಂಸ್ಕಾರವಂತರನ್ನ ಮಾಡಿ ಬೆಳೆಸ್ಯಾರಿ. ನಮಗೇನು ಅಕ್ಷರ ಜ್ಞಾನ ಇಲ್ರಿ, ನಾವು ಓದ್ಲಿಲ್ಲ, ಆದ್ರೆ ಅವ್ರೆಲ್ಲ ಪ್ರಯತ್ನ ಮಾಡಿ ಕಳಿಸಿದ್ರಿ, ಆದ್ರೆ ನಾವು ಓದ್ಲಿಲ್ರಿ ಮೇಡಮ್. ಆದ್ರೆ ಒಳ್ಳೆ ಒಬ್ಬರು ಪ್ರಜೆ ಆಗಿ ಬೆಳೆದೇವತ್ತೇಳಕ
0: ಖುಷಿ ಆಯ್ತು. ಈ ಮಾತು ಹೇಳಿದ್ರಲ್ಲ ತುಂಬಾ ಖುಷಿ ಆಯ್ತು ನಮಗೆ.
1: ನಮಸ್ಕಾರ ಮೇಡಮ್, ಅವಕಾಶಕ್ಕೆ ಧನ್ಯವಾದ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.
1: ಜಗಪಾದನ ಒಟ್ಟು ಕುಡಿತೈತಿ.
0: ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರು ರಮೇಶ್ ಅವರು. ತತ್ವ ಪದವನ್ನ ಒಂದು ಹಾಡನ್ನ ಹಾಡಿದ್ದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ,
2: ಹಲೋ,
0: ನಮಸ್ತೆ.
2: ಗುಡ್ ಮಾರ್ನಿಂಗ್ ಶ್ವೇತಾ. ಗುರು ಪೂರ್ಣಿಮಾ.
0: ಗುಡ್ ಮಾರ್ನಿಂಗ್ ಗೀತಾ ಅವರೇ, ನಿಮ್ಗೂ ಕೂಡ ಗುರು ಪೂರ್ಣಿಮೆಯ ಶುಭಾಶಯಗಳು.
2: ಥ್ಯಾಂಕ್ ಯು.
0: ಓಕೆ,
2: ಮತ್ತೆ ನಮ್ ಲೈಫ್ ಅಲ್ಲಿ ಬರೋ ಎಲ್ಲರೂ ಒಂದೊಂದ್ ರೀತಿಯಾಗಿರ್ತಕ್ಕಂತ ಪಾಠ ಕಲಿಸಿರ್ತಾರೆ, ಅವರೆಲ್ಲೂ ಒಂಥರ ಗುರುಗಳು ಅಂತಾನೆ ಅನ್ಕೊಬೇಕು.
0: ಖಂಡಿತ ಖಂಡಿತ,
2: ಒಳ್ಳೆ ಅನುಭವಗಳನ್ನು ಕೊಡ್ತಾರೆ, ಕೆಟ್ಟ ಅನುಭವಗಳು ಆಗತ್ತೆ.
0: ಹೌದು ಹೌದು,
2: ಎಲ್ಲದನ್ನು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಬೇಕಾ?
0: ಹೌದು ಖಂಡಿತ. ಮತ್ತೆ ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ ಇವತ್ತು?
2: ನಾನು ಒಂದು ಯೋಗಿ ಮನೆಗೆ ಬಂದ ಅಂತ ಹೇಳ್ತೀನಿ.
0: ಹಾಡಿಮ.
2: ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ, ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ, ಕಾಲಲಿ ಪಾದುಕಾ

0: ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ. ಥ್ಯಾಂಕ್ ಯು ಶ್ವೇತಾ.
1: ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಹಾಡಿದ್ರಿ ಗೀತಾ ಅವರೇ.
0: ಕಾಲ್ ಕನೆಕ್ಟ್ ಆಗಲ್ಲ ಅಂತ ತುಂಬಾ ಟ್ರೈ ಮಾಡಿದೆ.
1: ಓಕೆ, ಥ್ಯಾಂಕ್ ಯು ಮಾ.
0: ಥ್ಯಾಂಕ್ ಯು ಟಾಕ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಓಕೆ, ಥ್ಯಾಂಕ್ ಯು.
1: ಓಕೆ, ಗೀತಾ ಅವರು ಒಂದು ಡಿವೋಷನಲ್ ಸಾಂಗ್ ಅಂತಾನೆ ಹೇಳ್ಬೋದು. ನಾಗಚಂದ್ರಿಕಾ ಭಟ್ ಅನ್ನೋರು ಈ ಒಂದು ಗೀತೆಯನ್ನು ಹಾಡಿದ್ದಾರೆ, ಯೋಗಿ ಮನೆಗೆ ಬಂದ ಅನ್ನೋ ಡಿವೋಷನಲ್ ಸಾಂಗನ್ನು ಹಾಡಿದ್ದಾರೆ. ಈ ಗೀತೆನ ನಮ್ಮ ಗೀತಾ ಅವರು ತುಂಬ ಚೆನ್ನಾಗಿ ಹಾಡಿದ್ರು ಅಂತಲೇ ಹೇಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಆಗಿದೆ. ತುಂಬ ಚೆನ್ನಾಗಿ ಅಂದರೆ ಗುರುಗಳು ಅಂತ ಹೇಳಿದ ಕೂಡಲೇ ನಮಗೆ ನಾವು ಕೆಲವರಿಗೆ ತುಂಬ ಭಕ್ತಿ ಭಯದಿಂದ ಗುರುಗಳನ್ನು ಆವಾಗ ಒಂದು ಕಾಲ ಇತ್ತು, ಅಷ್ಟು ಭಕ್ತಿಯಿಂದ ಅವ್ರು ಬಂದರು ಅಂದರೆ ಸಾಕು ದೂರದಿಂದ ನಾವು ತಲೆ ಬಾಕ್ಸ್ಕೊಂತ ನಡೀತಾ ಇದ್ವಿ, ಅವರಿಗೆ ಗೌರವ ಕೊಡ್ತಾ ಇದ್ವಿ. ಈಗ ಸ್ವಲ್ಪ ಚೇಂಜ್ ಆಗಿದೆ, ಟ್ರೆಂಡ್ ಚೇಂಜ್ ಆಗಿದೆ. ಗುರುಗಳನ್ನೋ ಭಕ್ತಿನೇ ಇರೋದಿಲ್ಲ ಈಗಿನ ಮಕ್ಕಳಿಗೆ. ಬಟ್ ಆ ಸಂಸ್ಕಾರವನ್ನು ಮನೆಯಿಂದನೇ ಕಲಿಸ್ಬೇಕು, ಮನೆಯಲ್ಲಿ ಹೇಳ್ಕೊಡ್ಬೇಕು, ತಂದೆ ತಾಯಿ ಆದವರು ಆ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋದು ಸಾಕಷ್ಟು ವಿಡಿಯೋಗಳೆಲ್ಲ ನೋಡ್ತಾ ಇರ್ತೀವಿ. ಸೊ ಸ್ವಲ್ಪ ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ಬೇಕಾಯ್ದು ಪೇರೆಂಟ್ಸ್ ಅವರ ಕರ್ತವ್ಯ. ಸೊ ಗುರು ಅಂತಂದರೆ ಗು ಅಂತಂದರೆ ಕತ್ತಲು, ರು ಅಂತಂದರೆ ಬೆಳಕು. ಸೊ ನಮ್ಮೊಳಗಿನ ಕತ್ತಲೆಯನ್ನು ಓಡಿಸಿ ಜ್ಞಾನದ ದೀಪ ಹಚ್ಚುವ ಪ್ರತಿಯೊಂದು ಜೀವಕ್ಕೂ ಇವತ್ತು ಶಿರಭಾಗಿ ನಮಿಸೋಣ ಅಂತ ಹೇಳ್ತಾ ಸ್ನೇಹಿತರ ಮತ್ತೊಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಬರೀ ಬೇರೆಯವರಿಂದ ಕಲಿಯೋದಷ್ಟೇ ಅಲ್ಲ, ನೀವು ಕೂಡ ಯಾರಿಗಾದರೂ ಒಳ್ಳೆತನ ಅಂದರೆ ಒಳ್ಳೆಯದನ್ನು ಹೇಳ್ಕೊಡ್ತೀರಲ್ವಾ, ಸೊ ಆಸರೆಯಾದರೆ ನೀವು ಕೂಡ ಅವರ ಪಾಲಿಗೆ ಗುರುವೇ ಅಂತಲೇ ಹೇಳ್ಬೋದು. ಸೊ ನಿಮ್ಮೊಳಗಿನ ಆ ಸದ್ಗುಣವನ್ನು ಯಾವತ್ತೂ ಬಿಟ್ಕೊಡ್ಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಪವಿತ್ರ ಗುರು ಪೂರ್ಣಿಮೆಯ ದಿನದಂದು ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೆಯ ಮಾರ್ಗದರ್ಶನ ಸಿಗಲಿ, ಜ್ಞಾನದ ಬೆಳಕು ಬೆಳಗಲಿ ಅಂತ ಹಾರೈಸ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸಿಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನು ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೆಯೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನು ಬರೆಯೋದಕ್ಕೆ, ಕಥೆಯನ್ನು ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನು ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನು ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನು ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಲೇ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳ್ಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಆ ಕಥೆಯನ್ನು ನಿಮಗೆ ಕೂಡ ಹೇಳೋಣ, ನಿಮ್ಮ ಜೊತೆ ಕೂಡ ಕಥೆಯನ್ನು ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನು ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ 2 ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕಥೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನಿವತ್ತು ನಿಮಗೆ ಹೇಳ್ತಾ ಇರುವಂತಹ ಕಥೆ ದೀಪಾವಳಿ ಕಥೆ ಪ್ಲಸ್ ಪ್ಲಸ್ ಮೈನಸ್ ಅಂತ ಹೇಳಿ. ದೀಪಾವಳಿಗೆ ಬೇಕಾದ ಮಣ್ಣಿನ ಹಣತೆಗಳು ಕಡಿಮೆ ದರದಲ್ಲಿ ಸಿಗುತ್ತೆ ಅಂತ ಗೆಳತಿ ಫೋನ್ ಮಾಡಿದವಳಿಗೆ ನಾನು ಸ್ವಲ್ಪ ಹಿಡ್ಕೊ ಅಂದಿದ್ದೆ. ಹೊರಗಡೆಯಿಂದಲೇ ಅವಳು ಕೊಟ್ಟ ದೀಪಗಳ ಬ್ಯಾಗನ್ನು ಹಿಡಿದು ಒಳಗೆ ಬರುವಾಗ ಸೀತಮ್ಮ ಪಕ್ಕದ ಮನೆಯಿಂದ ಹೊರಡುವವಳು ಬಳಿ ಬಂದು ಪಿಸುಗುಟ್ಟಿದಳು. ನೈಟ್ ಶಿಫ್ಟ್ ಕೆಲಸ ಮುಗಿಸಿ ಲೇಟ್ ಎದ್ದವರು ಪೇಪರ್ ಮಗುಚುತ್ತಾ ಹೊರ ಜಗುಲಿಯಲ್ಲಿ ಕುಳಿತವರು ನನ್ನವರು. ಏನಂತೆ, ಏನೋ ಮಣಮಣ ಹೇಳ್ತಿದ್ದಾಳೆ ಸೀತಮ್ಮ. ಗೇಟಿನ ಕಡೆಗೆ ದೀರ್ಘ ದಿಟ್ಟಿ ಹಾಯಿಸಿದರು. ಅವಳನ್ನ ಕಳುಹಿಸಿ ನಾನು ಜಗುಲಿ ಬಳಿ ಬಂದೆ. ರೀ, ಸೀತಮ್ಮಂಗೆ 500 ರೂ ಹೆಚ್ಚು ಬೇಕಂತೆ. ಯಾಕಂತೆ, ಅವಳಿಗೆ ಈ ತಿಂಗಳ ಸಂಬಳ ಮುಂಗಡವಾಗಿ ಕೊಟ್ಟಿದ್ದೆ. ಸಾಲದಕ್ಕೆ ದೀಪಾವಳಿ ಅಂತ ಮಗಳ ಮನೆಗೆ ಹೋಗಿ ಬರಲು ಅಂತ ಬಸ್ ಖರ್ಚು ಬೇರೆ. ಒಂದ್ ವಾರದ ನಂತರ ಬರೋದಲ್ವಾ ಅವಳು? ಹೌದು, ಆದ್ರೆ ನಮ್ಮ ಕಷ್ಟ ಕಾಲದಲ್ಲಿ ಬರ್ತಾಳೆ. ಇಷ್ಟು ಕಮ್ಮಿ ಸಂಬಳಕ್ಕೆ ಯಾರು ಸಿಗ್ತಾರೆ? ಪಾಪ, ವಯಸ್ಸು ಆಯ್ತಲ್ವಾ. ಹೋಗ್ಲಿ ಬಿಡಿ, ಖುಷಿಯಿಂದ ಹೋಗ್ ಬರ್ಲಿ. ವರ್ಷಕ್ಕೊಮ್ಮೆ ಅಲ್ವಾ ಮಗಳು ಮನೆ? ಹೋಗಿ ಮಗಳು ಮೊಮ್ಮಕ್ಕಳನ್ನ ಮಾತಾಡ್ಸಿ ಬರ್ಲಿ. ಒಂದು ವರ್ಷದಿಂದ ನನಗೆ ಡೆಸ್ಕ್ ಪ್ರಾಬ್ಲಮ್, ಹಾಗಾಗಿ ನಾನು ನನ್ನ ಕೆಲಸಕ್ಕೂ ಸಹ ರಾಜೀನಾಮೆ ಕೊಟ್ಟು ಮನೆಯಲ್ಲಿ ರೆಸ್ಟ್ ತಗೊಳ್ಬೇಕಾಯ್ತು. ಕೆಲಸದವಳ ತುರ್ತು ಇದ್ದುದ್ರಿಂದ ಹೇಗೋ ವಯಸ್ಸಾದ ಸೀತಮ್ಮ ಸಿಕ್ಕಿಬಿಟ್ಟಿದ್ರು. ಅವಳಾಯ್ತು, ಅವಳ ಕೆಲಸವಾಯಿತು. ಹಾಗಿದ್ದ ಕಾರಣ ನಾನು ಈಗ ಆರೋಗ್ಯದಲ್ಲಿ ಸುಧಾರಿಸಿದ್ರು ಅವಳನ್ನ ಕೆಲಸದಿಂದ ಬಿಡಿಸ್ಲಿಲ್ಲ. ಮಗ 10ನೇ ತರಗತಿ, ಆದುದ್ರಿಂದ ನಾನು ಬೇರೆ ಕೆಲಸವೂ ಹುಡುಕ್ಲಿಲ್ಲ. ತಗೋ 500 ರೂಪಾಯಿ, ಅಜ್ಜಿ ಅಲ್ವಾ, ಮೊಮ್ಮಕ್ಳಿಗೆ ಏನಾದ್ರೂ ಹಣ್ಣೋ ತಿಂಡಿನೋ ತೆಗೆದುಕೊಂಡು ಹೋಗು. ಕಳೆದ 2 ತಿಂಗಳ ಹಿಂದೆ ಅರ್ಜುನ ಪಿಜ್ಜಾ ಬೇಕು ಅಂದಾಗ ಹೇಳಿದ ಕಾರಣ ಈ ತಿಂಗಳಾದ್ರೂ ತೆಗೆದುಕೊಳ್ಳೋಣ ಅಂತ ಇರಿಸಿದ್ದ ಹಣ ಇದು. ಅಮನ್ಗೆ ಮ್ಯಾಥ್ಸ್ ಟ್ಯೂಷನ್ ಫೀಸ್ ಡ್ರಾದಲ್ಲಿದೆ, ತಗೋ. ನನ್ನವರ ಮುಖದಲ್ಲಿ ಸಣ್ಣನೆಯ ನಗುವಿತ್ತು. ನನಗ್ ಗೊತ್ತು, ಅದು ಕಷ್ಟದಲ್ಲಿ ಬರಿಸಿದ ಹಣ. ನಮ್ಮದು ಮಧ್ಯಮ ಕುಟುಂಬ, ನಾವಿಬ್ರು ದುಡಿದಾಗ ಹೆಚ್ಚು ಕಷ್ಟವಾಗ್ತಿರ್ಲಿಲ್ಲ. ಮನೆ ಲೋನ್, ಊರ್ನಲ್ಲಿ ಮಾವನ ಖರ್ಚಿಗೆ ಕೊಡೋದು, ಮಕ್ಕಳ ವಿದ್ಯಾಭ್ಯಾಸ, ನನ್ನ ಔಷಧಿ, ಆ ಬಿಲ್ಲು ಈ ಬಿಲ್ಲು, ಬಂದು ಹೋಗುವವರಿಗೆ ಸೀರೆ ಅಂಗಿ ಅಂತ ಉಡುಗೊರೆ, ತಿಂಗಳ ಕೊನೆಗೆ ನನ್ನವರ ಪರ್ಸ್ನಲ್ಲಿ 100ರಿಂದ 200 ರೂ ಉಳಿಯುತ್ತಿತ್ತು. ಮಕ್ಕಳ ಏನಾದರೂ ಆಸೆಗಳು ಯಾವಾಗ್ಲೂ ಮುಂದಿನ ತಿಂಗಳು ಎಂಬ ವಾಕ್ಯದಲ್ಲೇ ಕೊನೆಗೊಳ್ತಿತ್ತು. ಮಗನಿಗೆ ಮನೆ ಕಷ್ಟ ಗೊತ್ತಿರೋ ಕಾರಣ ಹೆಚ್ಚು ಆಸೆಗಳನ್ನ ಹೇಳುವವನಲ್ಲ. ಅರ್ಜುನ್ ಇನ್ನೂ 10ನೇ ವಯಸ್ಸು, ಸ್ವಲ್ಪ ಹಠ ಜಾಸ್ತಿ, ಅಪ್ಪನ ಮುದ್ದು ಸಹ ಹೆಚ್ಚು. ಸ್ವಲ್ಪ ನೀವು ಅರ್ಜುನ್ಗೆ ಹೇಳ್ಬಿಡಿ, ದೀಪಾವಳಿ ಅಲ್ವಾ, ಪಿಜ್ಜಾ ತಿನ್ಬಾರ್ದು ಅಂತ ಕೇಳ್ತಾನೆ. ಅದು ನಂಗೆ ಬಿಡು, ನಾ ಮೆಸೇಜ್ ಮಾಡ್ತೇನೆ. ಪಾಪ ಸೀತಮ್ಮ ಖುಷಿ ಪಡ್ಲಿ. ಇನ್ನೊಬ್ಬರ ಮುಖದಲ್ಲಿ ನಗು ತರಿಸಿದ್ರೆ ಅದಕ್ಕಿಂತ ಒಳ್ಳೆ ಕೆಲಸ ಏನಿದೆ ಅಲ್ವಾ? ನನ್ನವರ ಬಗ್ಗೆ ಹೆಮ್ಮೆ ಅನ್ನಿಸ್ತು. ತನಗಾಗಿ ಒಂದು ದಿನವೂ ಏನನ್ನೂ ಖರೀದಿಸಿದವರಲ್ಲ, ಪರರ ಮುಖದಲ್ಲಿ ನಗುವನ್ನು ಕಂಡು ಖುಷಿ ಪಡುವವರು. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ ಏನು ಅಂತ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇದ್ದ ಕಥೆ ದೀಪಾವಳಿ ಕಥೆ ಪ್ಲಸ್ ಪ್ಲಸ್ ಮೈನಸ್ ಅಂತ ಹೇಳಿ ಕಥೆಯನ್ನು ಮುಂದುವರಿಸೋಣ ಅಲ್ವಾ. ನಮ್ಮ ದೀಪಾವಳಿ ಇರೋದ್ರಲ್ಲೇ ಕಳೆದು ಹೋಯಿತು. ಏನೋ ಇರೋದ್ರಲ್ಲಿ ನಾನು ಸ್ವೀಟ್ ಮಾಡಿ ಒಪ್ಪಿಸಿದೆ. ಸಾಸಿವೆ, ಉದ್ದಿನ ಡಬ್ಬಗಳಲ್ಲಿ ಇರಿಸಿದ ಚಿಲ್ಲರೆಗಳಿಂದ ಮಕ್ಕಳಿಗೆ ಹೊಸ ಉಡುಪು ತಂದೆವು. ನನಗೆ ಸೀರೆ ಬೇಡವೇ ಬೇಡ ಎಂದೆ. ಬದಲಿಗೆ ಸವೆದ ಚಪ್ಪಲಿ ಕಂಡು ನನ್ನವರಿಗೆ ಚಪ್ಪಲಿ ಖರೀದಿಸಿದೆವು. ಯಾಕೀಗ, ಇನ್ನೂ ಒಂದು ತಿಂಗಳು ನಂಗಿದ್ರಲ್ಲೇ ಕಳಿಬಹುದು. ಅಲ್ಲಿಯೇ ಅವರ ಬಾಯಿ ಮುಚ್ಚಿಸಿ ಹೊಸ ಚಪ್ಪಲಿ ತೆಗೆದಿದ್ದೆವು. ಪಿಜ್ಜಾ ಅಂಗಡಿಯ ಎದುರು ಪಾಸ್ ಆಗುತ್ತಿದ್ದಾಗ ಮಗನಿಗೆ, ದೀಪಾವಳಿ ನಮ್ಮ ಹಬ್ಬ, ನಾವು ಸಿಹಿ ತಿಂಡಿಗಳನ್ನು ಹಂಚಿ ತಿಂದು ಆಚರಿಸಬೇಕು. ಪಿಜ್ಜಾ ನಮ್ಮ ಹಬ್ಬಕ್ಕೆ ತಿನ್ನುವ ತಿಂಡಿ ಅಲ್ಲ, ಮುಂದಿನ ತಿಂಗಳು ತೆಗೆದುಕೊಡುವೆನು. ದೀಪಾವಳಿ ಮಹತ್ವವನ್ನು ತಿಳಿ ಹೇಳಿದಾಗ ಅರ್ಜುನನಿಗೆ ಅರ್ಥವಾಯಿತು. ಒಂದು ವಾರ ಕಳೆದಾಗ ಸೀತಮ್ಮ ಬಂದರು. ಮಗಳ ಮನೆಗೆ ಹೋದ ಸುದ್ದಿ, ದೀಪಾವಳಿಯ ಸಂಭ್ರಮ, ಮೊಮ್ಮಕ್ಕಳೊಡನೆ ಕಳೆದ ಕ್ಷಣ, ಎಲ್ಲ ವಿಷಯ ಹೇಳೋದಕ್ಕೆ ಆಕೆಗೆ 10 ನಾಲಿಗೆ ಸಾಕಾಗಿರಲಿಲ್ಲ. ನನಗೂ ಖುಷಿ, ಅವರ ಖುಷಿಯಲ್ಲಿ ನಾವು ಖುಷಿ ಕಂಡವು ಎಂದು. ಪಿಜ್ಜಾ ತಗೊಂಡು ಬಂದಿದ್ರೆ ಒಂದು ಕ್ಷಣ ಮಗ ಖುಷಿ ಪಡ್ತಿದ್ದ, ಅಲ್ಲಿಗೆ ಆ ಹಣ ಮುಗಿತಿತ್ತು. ಆದ್ರೆ ಸೀತಮ್ಮ ದೀಪಾವಳಿ ನೆನಪಿನಲ್ಲಿ ಇಡುವಂತೆ ಆಡುತ್ತಿದ್ದ ಮಾತುಗಳು ಕೇಳಿ ಪಿಜ್ಜಾ ತೃಣ ಸಮಾನವೆನಿಸಿತು. ನನ್ನವರ ಹೃದಯ ವೈಶಾಲ್ಯತೆಗೆ ಹೆಮ್ಮೆ ಪಟ್ಟೆ. ದೀಪಾವಳಿ ಮುಗಿದಿದ್ರಿಂದ ತೊಳೆದಿದ್ದ ದೀಪಗಳನ್ನ ಹಣತೆಯನ್ನ ಎತ್ತಿ ಇರಿಸುತ್ತಿದ್ದಾಗ ನನ್ನವರು ಕೆಲಸ ಬಿಟ್ಟು ಬಂದಿದ್ದವರಿಗೆ ಚಾ ಮಾಡಲು ಹೊರಟೆ. ಫೋನ್ ರಿಂಗ್ ಅನಿಸಿತು. ಅಮನ್, ನೋಡಪ್ಪ ಯಾರು ಅಂತ. ಅಮ್ಮ, ನಾ ಓದ್ತಾ ಇದ್ದೀನಿ. ನೋಡಪ್ಪ ಅರ್ಜುನ್, ನೀನಾದ್ರೂ ಯಾರು ಅಂತ, ಇಲ್ಲಾಂದ್ರೆ ಕಟ್ಟಾದೀತು. ನಾನೆಂದೆ. ಅಮ್ಮ, ಅಜ್ಜಿ ಊರಿಂದ ಅಂತ ಹೇಳುತ್ತಾ ನನ್ನಮ್ಮನಲ್ಲಿ ಮಾತನಾಡಲು ಆರಂಭಿಸಿದ. ಸೀತಮ್ಮ ಅಮ್ಮೋರೇ ಬರ್ತೀನಿ ಅನ್ನುತ್ತಾ ಹೊರಟರು. ಗೇಟಿಗೆ ತಲುಪಿದ್ದವರು ತಿರುಗಿ ಬಂದು, ಅಮ್ಮೋರೆ ಹೇಳೋಕೆ ಮರ್ತೆ, ನೀವು ಕೊಟ್ಟ 500 ತುಂಬ ಉಪಕಾರವಾಗಿತ್ತು. ನಾನು ಸೀತಮ್ಮನಲ್ಲಿ ಮಾತನಾಡ್ತಿದ್ದ ಕಾರಣ ನನ್ನವರು ಚಾ ಕುಡಿಯಲು ನೇರವಾಗಿ ಅಡುಗೆ ಕೋಣೆಗೆ ಬಂದರು. ನಾವು ಮಕ್ಕಳಿಗೆ ಡ್ರೆಸ್ ತೆಗೆಯಲು ಪೇಟೆಗೆ ಹೋದ್ವಾ, ಅಲ್ಲಿ ನಮ್ಮ ಮೊಮ್ಮಕ್ಕಳಿಗೆ ಅದೆಂತ ಹೇಳ್ತಾರೆ ಪೀಜಾ, ನಂಗೆ ಬರೋದಿಲ್ಲ ಹೇಳೋದಕ್ಕೆ, ಅದಕ್ಕೆ ರಜೆ ಹಿಡಿದ. ಏನ್ ಮಾಡ್ಲಿ, ಅವನ ಹಠಕ್ಕೆ ತೆಗೆದುಕೊಟ್ಟೆ. ವರ್ಷಕ್ಕೊಮ್ಮೆ ಅಲ್ವಾ, ಅವನಿಗೂ ಖುಷಿಯಾಯ್ತು. ಚಹ ಕುಡಿಯುತ್ತಿದ್ದ ನನ್ನವರ ಮುಖವನ್ನೊಮ್ಮೆ ನೋಡಿದೆ. ಯಾವ ಭಾವನೆಯೂ ಇಲ್ಲದೆ ಅವರು ಚಹ ಕುಡಿಯುತ್ತಿದ್ರು. ಹೊರಗಡೆ ಅರ್ಜುನ್ ಫೋನ್ನಲ್ಲಿ ಅಜ್ಜಿ ಜೊತೆ ದೀಪಾವಳಿಯ ಸಿಹಿ ತಿಂಡಿ ಹಂಚಿ ತಿನ್ನೋದ್ರ ಮಹತ್ವ, ಪಿಜ್ಜಾ ಯಾಕೆ ನಮ್ಮ ಹಬ್ಬಗಳ ಸಂದರ್ಭದಲ್ಲಿ ತಿನ್ನಬಾರದು, ಮುಂದಿನ ತಿಂಗಳು ಪಿಜ್ಜಾ ತಿನ್ನಲು ಅಪ್ಪ ಪಿಜ್ಜಾ ತೆಗೆದುಕೊಡ್ತಾರೆ ಅಂತ ಹೇಳ್ತಿದ್ದಾರೆ, ಇನ್ನೂ ಏನೇನೋ ವಿವರಿಸ್ತಿದ್ದು ನನಗೆ ಕೇಳ್ತಾ ಇತ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ, ಒಂದು ಕಥೆ, ದೀಪಾವಳಿ ಕಥೆ ಪ್ಲಸ್ ಪ್ಲಸ್ ಮೈನಸ್ ಅಂತ ಹೇಳಿ. ಈ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು, ಹಾಗೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9682979680962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟಾಟಾ, ಬೈ ಬೈ, ಹ್ಯಾವ್ ಎ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮಹಾಲಕ್ಷ್ಮಿ ಸ್ವೀಟ್ಸ್.
7: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಗುರು ಪೂರ್ಣಿಮೆಯ ಕುರಿತಾದ ವಿಶೇಷ ಕಾರ್ಯಕ್ರಮ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜಲ ಶಲಾಕಯ ಚಕ್ಷುರುಂ ನೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಕತ್ತಲೆಯಿಂದ ಅಂಧಕಾರದವರೆಗೆ ಜ್ಞಾನವೆಂಬ ಅಂಜನವನ್ನ ಕಣ್ಣಿಗೆ ಹಚ್ಚಿ ಜ್ಞಾನದ ಕಣ್ಣನ್ನ ತೆರೆಸಿದ ಮಹಾನ್ ಗುರುಗಳಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುರು ಅನ್ನುವಂಥ ಪದದ ಅರ್ಥವನ್ನ ನೋಡೋದಾದ್ರೆ, ಗು ಎಂದರೆ ಅಂಧಕಾರ ಅಥವಾ ಅಜ್ಞಾನ ಅನ್ನುವಂತಹ ಅರ್ಥ ಇದೆ. ಹಾಗೆ ರು ಅಂದ್ರೆ ಅದನ್ನ ಕಳೆಯುವವನು, ಅಂದ್ರೆ ಅಂಧಕಾರವನ್ನ ಕಳೆಯುವವನು ಅನ್ನುವಂತಹ ಅರ್ಥ ಇದೆ. ಹಾಗಾಗಿ ಎಲ್ಲಾ ಗುರುಗಳಿಗೂ ಕೂಡ ಇವತ್ತಿನ ಗುರು ಪೂರ್ಣಿಮೆಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಗುರು ಪೂರ್ಣಿಮೆಯ ಬಗ್ಗೆ ಮಾತನಾಡಲಿಕ್ಕೆ ನಮ್ ಜೊತೆ ಇವತ್ತು ಶಿವಮೊಗ್ಗದ ಹಿಂದೂ ಜನಜಾಗೃತಿ ವೇದಿಕೆಯ ಕಾಂಚನಾ ಶೇಟ್ ಅವರು, ಹಾಗೆಯೇ ಅಜ್ಜಂಪುರದ ಶಂಕರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಾಗೂ ಗುರು ಪೂರ್ಣಿಮೆಯ ಬಗ್ಗೆ ಮಾತನಾಡಲಿದ್ದಾರೆ. ಬನ್ನಿ, ಶಿವಮೊಗ್ಗದ ಸೌ ಕಾಂಚನಾ ಶೇಟ್ ಅವರ ಮಾತುಗಳನ್ನು ಕೇಳೋಣ.
8: ನಮಸ್ಕಾರ, ಹಿಂದೂ ಜನಜಾಗೃತಿ ಸಮಿತಿಯಿಂದ ನಾನು ಸೌ ಕಾಂಚನಾ ಶೇಟ್. ಶಿವಮೊಗ್ಗ FM ರೇಡಿಯೋ ಕೇಳುಗರೆಲ್ಲರಿಗೂ ಸಪ್ರೇಮ ನಮಸ್ಕಾರಗಳು. ಇವತ್ತು ನಾವು ಗುರು ಪೂರ್ಣಿಮೆ ನಿಮಿತ್ತ ಮನುಷ್ಯನ ಜೀವನದಲ್ಲಿ ಗುರುಗಳ ಮಹತ್ವ ಮತ್ತು ರಾಷ್ಟ್ರ ಧರ್ಮ ಹಾಗೂ ಸಮಾಜದ ಉದ್ಧಾರಕ್ಕಾಗಿ ಗುರುಗಳು ಮಾಡಿದಂತಹ ಕಾರ್ಯ ಮತ್ತು ಗುರು ಪೂರ್ಣಿಮೆ ಮಹತ್ವವನ್ನು ತಿಳಿದುಕೊಳ್ಳುವವರಿದ್ದೇವೆ. ಸನಾತನ ಹಿಂದೂ ಧರ್ಮದಲ್ಲಿ ಮತ್ತು ಭಾರತದ ಒಂದು ವೈಶಿಷ್ಟ್ಯ ಪರಂಪರೆ ಅಂದರೆ ಗುರು ಶಿಷ್ಯ ಪರಂಪರೆ. ಯಾವಾಗ ರಾಷ್ಟ್ರ ಧರ್ಮ ಮತ್ತು ಸಂಸ್ಕೃತಿಯ ಮೇಲೆ ಆಘಾತಗಳಾಗುತ್ತದೆ ಅಂತಹ ಸಂದರ್ಭದಲ್ಲಿ ಗುರು ಶಿಷ್ಯ ಪರಂಪರೆಯೇ ರಕ್ಷಣೆ ಮಾಡಿದೆ. ಅದಕ್ಕೆ ನಾನು ಒಂದೆರಡು ಉದಾಹರಣೆಗಳನ್ನು ಕೊಡಲು ಪ್ರಯತ್ನ ಮಾಡ್ತೇನೆ. ಪ್ರಭು ಶ್ರೀರಾಮಚಂದ್ರ ಧರ್ಮ ಸಂಸ್ಥಾಪನೆ ಮಾಡಲು ಅವತಾರಿ ರೂಪದಲ್ಲಿ ಬರ್ತಾರೆ. ಆದರೆ ಅವರು ಸಾಕ್ಷಾತ್ ಭಗವಂತ ಆಗಿದ್ದರೂ ಕೂಡ ತಮ್ಮ ಗುರುಗಳಾದ ವಶಿಷ್ಠ ಮಹರ್ಷಿಗಳ ಮಾರ್ಗದರ್ಶನವನ್ನು ಪಡೆಯುತ್ತಾರೆ ಮತ್ತು ಅವರಿಂದ ಸಾಧನೆಯನ್ನು ಕಲಿತು ರಾಮರಾಜ್ಯದ ಸ್ಥಾಪನೆಯನ್ನು ಮಾಡ್ತಾರೆ. ಹಾಗೆ ಜಗದ್ಗುರು ಭಗವಾನ್ ಶ್ರೀಕೃಷ್ಣ ಸಾಂದೀಪಿನಿ ಮಹರ್ಷಿಗಳ ಮಾರ್ಗದರ್ಶನವನ್ನು ಪಡೀತಾರೆ. ಹಾಗೆ ಅರ್ಜುನ ಶ್ರೀಕೃಷ್ಣನ ಮಾರ್ಗದರ್ಶನವನ್ನು ಪಡೆದು ರಾಮರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ನಾವು ಕಲಿಯುಗದ ಉದಾಹರಣೆಯನ್ನು ನೋಡೋದಾದರೆ, ಯಾವಾಗ ಧರ್ಮಕ್ಕೆ ಸಂಕಟ ಬರ್ತದೆ ಅಂಥ ಸಂದರ್ಭದಲ್ಲಿ ಚಂದ್ರಗುಪ್ತ ಮಾಧ್ಯಮದಿಂದ ಆರ್ಯ ಚಾಣಕ್ಯರು ಒಂದು ಆದರ್ಶ ರಾಜ್ಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಾರೆ. ಅದೇ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರ ಮಾಧ್ಯಮದಿಂದ ಸಮರ್ಥ ರಾಮದಾಸ ಸ್ವಾಮೀಜಿಗಳು ಹಿಂದವಿ ಸ್ವರಾಜ್ಯವನ್ನು ಸ್ಥಾಪಿಸ್ತಾರೆ. ಹಾಗೆ ನಾವು ಕರ್ನಾಟಕದಲ್ಲಿ ನೋಡೋದಾದರೆ ಹರಿಹರ ಮತ್ತು ಬುಕ್ಕರಾಯರು ವಿದ್ಯಾರಣ್ಯ ಸ್ವಾಮೀಜಿಗಳ ಮಾರ್ಗದರ್ಶನವನ್ನು ಪಡೆದು ಆದರ್ಶ ವಿಜಯನಗರದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆಯೇ ನಾವು ಇತ್ತೀಚಿನ ಉದಾಹರಣೆಗಳನ್ನು ನೋಡುವುದಾದರೆ, ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಮಾರ್ಗದರ್ಶನವನ್ನು ಪಡೆದು ಇಡೀ ಜಗತ್ತಿಗೆ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಪ್ರಚಾರ ಮಾಡ್ತಾರೆ. ಹೀಗೆ ನಾವು ಅನೇಕ ಉದಾಹರಣೆಗಳನ್ನು ನೋಡೋದಾದರೆ, ಯಾವಾಗ ನಮ್ಮ ರಾಷ್ಟ್ರ ಧರ್ಮ ಸಂಸ್ಕೃತಿ ಮತ್ತು ಸಮಾಜಕ್ಕೆ ಧಕ್ಕೆಯಾಗುವಾಗ ಇದೇ ಗುರು ಶಿಷ್ಯ ಪರಂಪರೆ ರಕ್ಷಣೆ ಮಾಡ್ತದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಇವತ್ತು ನಾವು ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ, ಇದರ ಸಾರ್ಥಕತೆಯನ್ನು ನಾವು ಪಡಿಬೇಕು. ಅಂದರೆ ಮೋಕ್ಷ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ನಮ್ಮ ಜನ್ಮದಲ್ಲಿ ಗುರುಗಳ ಕೃಪೆ ಆಗಬೇಕಾಗ್ತದೆ. ಇಂತಹ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವಂತಹ ವಿಶಿಷ್ಟ ದಿನವೇ ಗುರುಪೂರ್ಣಿಮೆ ಆಗಿದೆ. ಈ ಗುರುಪೂರ್ಣಿಮೆಯನ್ನು ಅನಾದಿ ಕಾಲದಿಂದಲೂ ಕೂಡ ಆಷಾಢ ಶುದ್ಧ ಪೂರ್ಣಿಮೆಯ ದಿನ ನಾವು ಆಚರಣೆಯನ್ನು ಮಾಡ್ತೇವೆ. ಮೊದಲಿಗೆ ಇದನ್ನು ನಾವು ವ್ಯಾಸ ಪೂರ್ಣಿಮೆ ಅಂತ ಆಚರಣೆ ಮಾಡ್ತಾ ಇದ್ವಿ, ತದನಂತರ ಗುರು ಪೂರ್ಣಿಮೆ ಅಂತ ಆಚರಣೆ ಮಾಡ್ತೇವೆ. ಈ ಕಾಲಾವಧಿಯಲ್ಲಿ ಗುರುಗಳ ತತ್ವ, ಗುರು ಅಂದರೆ ವ್ಯಕ್ತಿ ಅಲ್ಲ, ಗುರು ಅಂದರೆ ಅದೊಂದು ತತ್ವ ಆಗಿದೆ. ಈ ಗುರುತತ್ವ ಇತರ ದಿನಗಳಿಗಿಂತ ಸಾವಿರಾರು ಪಟ್ಟು ಈ ಪೃಥ್ವಿಯಲ್ಲಿ ಕಾರ್ಯನಿರತ ಆಗಿರುತ್ತೆ. ಈ ಕಾಲಾವಧಿಯಲ್ಲಿ ಏನು ಗುರುಗಳ ಕಾರ್ಯದಲ್ಲಿ ಕೈ ಜೋಡಿಸ್ತೇವೆ, ಹಾಗೆ ಗುರುಗಳ ಕಾರ್ಯಕ್ಕೆ ಗುರು ಕಾಣಿಕೆಯನ್ನು ಕೊಡ್ತೇವೆ, ಇದರಿಂದ 1000 ಪಟ್ಟು ಗುರುತತ್ವದ ಲಾಭ ಆಗುತ್ತೆ. ಹಾಗಾಗಿ ನಾವು ಈ ಪವಿತ್ರ ದಿನದಂದು ಗುರು ಪೂರ್ಣಿಮೆ ಆಚರಣೆ ಮಾಡ್ತೇವೆ. ಇನ್ನು ಸನಾತನ ಹಿಂದೂ ಧರ್ಮದಲ್ಲಿ ಗುರುಗಳಿಗೆ ಅನನ್ಯ ಅಸಾಧಾರಣ ಮಹತ್ವ ಇದೆ. ನಮ್ಮ ಗುರುಗಳನ್ನು ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ, ಹಾಗೆಯೇ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಈ ರೀತಿ ವಿಶೇಷತೆಯನ್ನು ಸನಾತನ ಧರ್ಮದಲ್ಲಿ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಈ ರೀತಿ ವಿಶೇಷತೆಯನ್ನು ಸನಾತನ ಧರ್ಮದಲ್ಲಿ ಹೇಳಲಾಗಿದೆ. ಗುರುಗಳನ್ನು ತ್ರಿಮೂರ್ತಿಗಳಿಗಿಂತಲೂ ಶ್ರೇಷ್ಠ ಎಂದು ಹೇಳಿದ್ದಾರೆ. ಹಾಗಾಗಿ ನಮ್ಮ ಜೀವನದಲ್ಲಿ ಈ ಗುರುಗಳ ಪಾತ್ರ ಇದೆಲ್ಲ ಅತ್ಯಂತ ಶ್ರೇಷ್ಠ ಇದೆ. ಹಾಗಾಗಿ ಶಿಷ್ಯನ ಅಂಧಕಾರವನ್ನು ಹೋಗಲಾಡಿಸಿ ಅವನಿಗೆ ಆತ್ಮಜ್ಞಾನವನ್ನು ನೀಡಿ ಅವನನ್ನು ಮೋಕ್ಷದ ತನಕ ಕರೆದುಕೊಂಡು ಹೋಗುವಂತಹ ಕಾರ್ಯವನ್ನು ಗುರುಗಳು ಮಾಡ್ತಾರೆ. ಇಂತಹ ಗುರುಗಳಿಗೆ ಎಷ್ಟು ಕೃತಜ್ಞತೆಯನ್ನು ಹೇಳಿದರೂ ಅಲ್ಪವೇ ಇದೆ. ಅದರಿಂದಾಗಿ ಇಂತಹ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಗುರು ಪೂರ್ಣಿಮಾ ಆಚರಣೆಯನ್ನು ಮಾಡ್ತೇವೆ. ಇನ್ನು ಹಿಂದೂ ಧರ್ಮದಲ್ಲಿ ಗುರುಗಳನ್ನು ಯಾವುದಕ್ಕೆ ಹೋಲಿಕೆ ಮಾಡಿದರೂ ಕೂಡ ಅದು ಅಲ್ಪವೇ ಇದೆ. ಗುರುಗಳಿಗೆ ಸಮುದ್ರಕ್ಕೆ ಹೋಲಿಕೆ ಮಾಡಿದರೆ ಸಮುದ್ರದ ನೀರು ಉಪ್ಪಿದೆ. ಗುರುಗಳು ಯಾವಾಗಲೂ ಸಾಧಕರಿಗೆ ಮತ್ತು ಶಿಷ್ಯರಿಗೆ ಸಿಹಿಯನ್ನೇ ನೀಡ್ತಾರೆ. ಹಾಗೆ ಗುರುಗಳನ್ನು ಕಲ್ಪತರುಗೆ ಹೋಲಿಸಲಾಗಿದೆ. ಕಾಮಧೇನುಗೂ ಹೋಲಿಸ್ತೇವೆ, ಆದರೂ ಕೂಡ ಇದು ಅಲ್ಪನೆ ಇದೆ. ಏಕೆಂದರೆ ಕಲ್ಪತರು ಮತ್ತು ಕಾಮಧೇನು ನಾವು ಏನು ಬೇಡ್ತೇವೆ ಅಥವಾ ಇಚ್ಛಿಸ್ತೇವೆ ಅದನ್ನು ಮಾತ್ರ ಕೊಡ್ತದೆ. ಆದರೆ ಗುರುಗಳು ನಾವು ಏನನ್ನೂ ಬೇಡದೆ ಅಥವಾ ಕೇಳದೆ ನಮ್ಮ ಮನಸ್ಸಿನಲ್ಲಿನ ಇಚ್ಛೆಯನ್ನರಿತು ಎಲ್ಲವನ್ನೂ ಕರುಣಿಸ್ತಾರೆ. ಅಥವಾ ನಾವು ಗುರುಗಳನ್ನು ಸ್ಪರ್ಶಮಣಿಗೂ ಕೂಡ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಆ ಸ್ಪರ್ಶಮಣಿ ಯಾವುದೇ ಲೋಹಕ್ಕೆ ತಾಕ್ಸಿದ್ರೆ ಅದು ಚಿನ್ನದ ಸಾಮರ್ಥ್ಯವನ್ನು ತಂದುಕೊಡುತ್ತೆ. ಆದರೆ ಸ್ಪರ್ಶಮಣಿಯಲ್ಲಿರ್ತಕ್ಕಂತಹ ಏನು ಶಕ್ತಿಯನ್ನು ಲೋಹಕ್ಕೆ ಕೊಡಲು ಸಾಧ್ಯವಿಲ್ಲ. ಆದರೆ ಗುರುಗಳು ಶಿಷ್ಯನಿಗೆ ಶಿಷ್ಯತ್ವದ ಜೊತೆಗೆ ಗುರುಗಳಲ್ಲಿರ್ತಕ್ಕಂತಹ ಶಕ್ತಿಯನ್ನು ಸಹ ಧಾರೆ ಎರಿತಾರೆ. ಹಾಗಾಗಿ ನಮ್ಮ ಜೀವನದಲ್ಲಿ ಗುರುಗಳ ಪಾತ್ರ ಅತ್ಯಂತ ಶ್ರೇಷ್ಠ ಆಗಿದೆ. ಸನಾತನ ಧರ್ಮದಲ್ಲಿ ಗುರುಕೃಪಾಹಿ ಕೇವಲಂ ಶಿಷ್ಯ ಪರಮ ಮಂಗಲಂ, ಈ ರೀತಿ ನಮಗೆ ಮಾರ್ಗದರ್ಶನವನ್ನು ಮಾಡಲಾಗಿದೆ. ಹಾಗಾಗಿ ಒಮ್ಮೆ ಸ್ವಾಮಿ ವಿವೇಕಾನಂದರಿಗೆ ವಿದೇಶದ ಧರ್ಮ ಸಂಸತ್ತಿನಲ್ಲಿ ಭಾರತದ ವೈಶಿಷ್ಟ್ಯ ಯಾವುದು ಅಂತ ಒಬ್ಬರು ವಿದೇಶಿಗರು ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಕೂಡಲೇ ಸ್ವಾಮಿ ವಿವೇಕಾನಂದರು ಭಾರತದ ವೈಶಿಷ್ಟ್ಯ ಅಂದರೆ ಗುರು ಶಿಷ್ಯ ಪರಂಪರೆ ಅಂತ ಹೇಳ್ತಾರೆ. ಅಂದರೆ ಗುರು ಶಿಷ್ಯ ಪರಂಪರೆಯಿಂದಲೇ ಇವತ್ತು ನಾವು ಭಾರತವನ್ನು ವಿಶ್ವಗುರು ಅಂತ ಕರಿತೇವೆ. ಇಂತಹ ಒಂದು ಗುರು ಶಿಷ್ಯ ಪರಂಪರೆ ಪ್ರತಿಯೊಂದು ಹಂತದಲ್ಲೂ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದೆ. ನಾವು ಯಾವಾಗ ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ವಿ ಭಾರತದಲ್ಲಿ, ಅಂದಿನಿಂದ ಈ ಗುರು ಶಿಷ್ಯ ಪರಂಪರೆ ಕಾಲ ಏನು ಮಾರ್ಗದರ್ಶನ

0: ನಿಂತು ಹೋಯಿತು. ಅಲ್ಲಿ ನಮಗೆ ಧರ್ಮದ ಆಚರಣೆಯನ್ನಾಗಿರ್ಬೋದು ಅಥವಾ ಯಾವುದೇ ಈ ಗುರು ಶಿಷ್ಯ ಪರಂಪರೆಯಲ್ಲಿ ಬರ್ತಕ್ಕಂತಹ ಏನು ಮಾರ್ಗದರ್ಶನವನ್ನು ಇದನ್ನು ಹೇಳುವಂತಹ ಒಂದು ಪ್ರಕ್ರಿಯೆ ನಿಂತು ಹೋಯಿತು. ಹಾಗಾಗಿ ಇವತ್ತು ಧರ್ಮದ ಪುನರುತ್ಥಾನ ಆಗಬೇಕು ಅಂದರೆ ಈ ಗುರು ಶಿಷ್ಯ ಪರಂಪರೆಯೇ ಮಾಧ್ಯಮದಿಂದಲೇ ಆಗಬೇಕಾಗಿದೆ. ಆ ಒಂದು ಉದ್ದೇಶಕ್ಕಾಗಿ ಈ ಗುರು ಶಿಷ್ಯ ಪರಂಪರೆ ಕೃತಜ್ಞತೆ ಹೇಳೋ ಒಂದು ಉದ್ದೇಶದಿಂದಾಗಿ ನಾವು ಎಲ್ಲ ಕಡೆಗಳಲ್ಲೂ ಗುರು ಪೂರ್ಣಿಮಾ ಮಹೋತ್ಸವ ಆಚರಣೆ ಮಾಡ್ತೇವೆ. ಹಾಗೆಯೇ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಕಳೆದ 24 ವರ್ಷಗಳಿಂದ ಇವತ್ತು ಸಮಾಜದಲ್ಲಿ ಗುರು ಶಿಷ್ಯ ಪರಂಪರೆ ತಿಳಿಬೇಕು ಮತ್ತು ಆ ದಿನ ನಾವು ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಗುರುಗಳ ಕಾರ್ಯದಲ್ಲಿ ನಮ್ಮ ಯೋಗದಾನವನ್ನು ನಾವು ಕೊಡಬೇಕು. ಈ ಉದ್ದೇಶದಿಂದ ಸಮಿತಿ ಆಷಾಢ ಶುದ್ಧ ಪೂರ್ಣಿಮೆ ಎಂದು ವ್ಯಾಸ ಪೂರ್ಣಿಮೆಯ ದಿನವೇ ಗುರು ಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಸಮಿತಿ ವತಿಯಿಂದ ಕರ್ನಾಟಕದಲ್ಲಿ 27 ಕಡೆಗಳಲ್ಲಿ ಗುರು ಪೂರ್ಣಿಮಾ ಮಹೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ತೀರ್ಥಹಳ್ಳಿ ಮತ್ತು ಶಿವಮೊಗ್ಗ, ಹಾಗೆ ಶಿವಮೊಗ್ಗ ನಗರದ ವಿನೋಬ ನಗರದಲ್ಲಿನ ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಜುಲೈ 29 ಸಂಜೆ 5:30 ಗುರು ಪೂರ್ಣಿಮಾ ಮಹೋತ್ಸವ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮದ ವೈಶಿಷ್ಟ್ಯ ಅಂದರೆ ಆ ದಿನ ಗುರುಗಳ ಮಹತ್ವ ಹಾಗೂ ಗುರು ಶಿಷ್ಯ ಪರಂಪರೆ ವೈಶಿಷ್ಟ್ಯ. ಸದ್ಯ ಏನು ರಾಷ್ಟ್ರ ಧರ್ಮದ ಮೇಲಾಗ್ತಿರೋ ಆಘಾತಗಳನ್ನು ತಡೆಗಟ್ಟಲಿಕ್ಕೆ ಗುರುಗಳ ಮಾರ್ಗದರ್ಶನದ ಅವಶ್ಯಕತೆ, ಈ ವಿಷಯದ ಪ್ರವಚನ ಕಾರ್ಯಕ್ರಮ ಇರುತ್ತೆ. ಸಾಮಾಜಿಕ ದುಷ್ಟ ಪ್ರವೃತ್ತಿಗಳನ್ನು ತಡೆಗಟ್ಟಲಿಕ್ಕೆ ನಾವೆಲ್ಲರೂ ಸಂಘಟಿತರಾಗಿ ಹೇಗೆ ಹೋರಾಟ ಮಾಡಬೇಕು, ಈ ವಿಷಯದ ಬಗ್ಗೆ ಮಾರ್ಗದರ್ಶನ ಇರುತ್ತೆ. ಹಾಗೆಯೇ ಸನಾತನ ಧರ್ಮದ ಅನೇಕ ಆಚರಣೆಗಳ ಮಾಹಿತಿ ಇರುವಂತಹ ಫ್ಲೆಕ್ಸ್ ಪ್ರದರ್ಶನ ಇರುತ್ತೆ. ಹಾಗೆಯೇ ಸನಾತನ ಸಂಸ್ಥೆ ಹಾಗೂ ಹಿಂದೂ ಜನಜಾಗೃತಿ ಸಮಿತಿಯಿಂದ ಮುದ್ರಿಸಲಾದಂತಹ ಗ್ರಂಥಗಳ ಪ್ರದರ್ಶನ, ಹಾಗೆ ಸ್ವಸಂರಕ್ಷಣಾ ಪ್ರಶಿಕ್ಷಣ ಇದರ ಪ್ರಾತ್ಯಕ್ಷಿಕೆ ಸಹ ಇರುತ್ತೆ. ಹಾಗೆಯೇ ಮುಂಬರುವ ಕಾಲದಲ್ಲಿ ನಾವೆಲ್ಲರೂ ಆಧ್ಯಾತ್ಮಿಕ ಉನ್ನತಿಯನ್ನು ಹೇಗೆ ಮಾಡಿಕೊಳ್ಬೇಕು, ಹೀಗೆ ಗುರುಗಳ ಸಂದೇಶವೂ ಇರಲಿಕ್ಕಿದೆ. ಹಾಗಾಗಿ ಸಮಸ್ತ ಹಿಂದೂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕ ಗುರುಗಳ ಕೃಪೆಯನ್ನು ಪಡೆಯಲು ಪ್ರಯತ್ನ ಮಾಡೋಣ. ಇನ್ನೊಮ್ಮೆ ಸಮಯ ದಿನಾಂಕ ಹೇಳ್ತೇನೆ. ಇದೇ ಜುಲೈ 29 ಶಿವಮೊಗ್ಗ ನಗರದ ವಿನೋಬ ನಗರದಲ್ಲಿನ ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಸಂಜೆ 5:30 ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಎಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ. ಎಲ್ಲರಿಗೂ ನಮಸ್ಕಾರ.
1: ಧನ್ಯವಾದಗಳು ಮೇಡಮ್. ಕೇಳಿದ್ರಲ್ವಾ ಶಿವಮೊಗ್ಗದ ಸೌಕಾಂಚನ ಶೇಟ್ ಅವರ ಮಾತುಗಳನ್ನು. ಹಾಗೆ ಈಗ ಆಜಂಪುರದ ಶಂಕರ್ ಅವರು ಮಾತನಾಡಲಿದ್ದಾರೆ, ಅವರ ಮಾತುಗಳನ್ನು ಕೇಳೋಣ.
2: ಗುರವೇ ಸರ್ವಲೋಕಾನಾಂ ಭೇಯೇ ಬಹುರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಭಾರತೀಯ ತತ್ವಶಾಸ್ತ್ರದಲ್ಲಿ ಗುರುವಿಗೆ ಇರುವ ಮಹತ್ವ ತುಂಬ ದೊಡ್ಡದು. ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ, ತಾಯಿ ತಂದೆಗಳ ನಂತರ ಗುರುವನ್ನು ಸ್ಮರಿಸಬೇಕು ಎಂದಿದೆ. ಇದೆಲ್ಲ ವ್ಯಕ್ತಿಗತವಾಗಿದ್ದರೂ ಸಾರ್ವತ್ರಿಕ ಗೌರವಕ್ಕೆ ಸಲ್ಲುವ ವ್ಯಕ್ತಿ ಗುರುವೇ ಆಗಿರುತ್ತಾನೆ. ಮೇಲೆ ಹೇಳಿದಂತೆ ದಕ್ಷಿಣಾಮೂರ್ತಿಯನ್ನು ಆದಿಗುರು ಎಂದು ಸ್ವೀಕರಿಸಲಾಗಿದೆ. ಶಿವನ ಅವತಾರವಾದ ದಕ್ಷಿಣಾಮೂರ್ತಿಯು ಜ್ಞಾನ ಸ್ವರೂಪ. ಆದಿಶಂಕರರು ರಚಿಸಿರುವ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಒಂದು ಶ್ಲೋಕ ಹೀಗಿದೆ: ಚಿತ್ರಂವಟ ತರೋರ್ಮೂಲೆ ವೃದ್ಧ ಶಿಷ್ಯ ಗುರುರಿವ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ. ದಕ್ಷಿಣಾಮೂರ್ತಿಯು ವಟವೃಕ್ಷದ ಅಡಿ ಉನ್ನತ ಪೀಠದಲ್ಲಿ ಕುಳಿತಿದ್ದಾನೆ. ಆತನ ಶಿಷ್ಯರು ಅವನ ಪದತಲದಲ್ಲಿ ಕೆಳಗೆ ಕುಳಿತಿದ್ದಾರೆ. ಸಾಧಾರಣವಾಗಿ ಗುರುವು ತನ್ನ ಅನುಭವ ಜ್ಞಾನ ಮತ್ತು ವಯಸ್ಸುಗಳಿಂದ ಹಿರಿಯನೆಯಾಗಿರುತ್ತಾನೆ. ಇಲ್ಲಿ ಅದು ತಲೆ ಕೆಳಗಾದಂತೆ ಇದೆ. ಇದು ಸಾಲದೆಂಬಂತೆ ಗುರು ಮೌನವಾಗಿ ಕುಳಿತಿದ್ದಾನೆ. ಆತನ ಬಾಯಿಂದ ಯಾವುದೇ ಉಪದೇಶ ಬೋಧನೆ ಹೊರಗೆ ಬರುತ್ತಿಲ್ಲ. ಹಾಗಿದ್ದರೂ ಕೆಳಗೆ ಕುಳಿತಿರುವ ಶಿಷ್ಯರ ಸಂಶಯಗಳು ಪರಿಹಾರ ಆಗುತ್ತವೆ. ಇದು ಅಂತರ್ಬೋಧೆಗೆ ಉತ್ತಮ ಉದಾಹರಣೆಯಾಗಿದೆ. ಇದು ನಿಜವಾದ

0: ಕವನ ಒಂದರಲ್ಲಿ ಹೀಗೆ ಹೇಳಿದ್ದಾರೆ.
1: ಗುರುಗಳ ಕಂಡರೆ ಶಿಷ್ಯನಿಗೆ ಭಕ್ತಿಯು ಇರಬೇಕು, ಹಾಗೆಯೇ ಶಿಷ್ಯನಿಗೆ ಗುರುಗಳ ಕಂಡರೆ ಭಯವೂ ಇರಬೇಕು.
0: ಮೊದಲನೆಯ ಸಾಲು ಸಹಜವಾಗಿ ಕಾಣುತ್ತದೆ, ಆದರೂ ಎರಡನೆಯ ಸಾಲು ಇಂದಿನ ಪರಿಸ್ಥಿತಿಯನ್ನು ತೋರಿಸುವಂತಿದೆ. 3-4 ದಶಕಗಳ ಹಿಂದೆ ವಿದ್ಯಾ ಇಲಾಖೆಯ ಶಿಕ್ಷಕರು ನೈಜ ಅರ್ಥದಲ್ಲಿ ಶಿಕ್ಷಕರೇ ಆಗಿರುತ್ತಿದ್ದರು. ಶಿಷ್ಯರನ್ನು ದಂಡಿಸಿ ದಾರಿಗೆ ತರುವುದು ಅವರ ಉದ್ದೇಶವಾಗಿತ್ತು. ಅದಕ್ಕೆಂದು ವಿವಿಧ ಶಿಕ್ಷೆಗಳನ್ನು ನೀಡುತ್ತಿದ್ದರು. ಈಗಿನ ದಿನಗಳಲ್ಲಿ ಶಿಕ್ಷೆ ಇರಲಿ, ವಿದ್ಯಾರ್ಥಿಯನ್ನು ದುರುಗುಟ್ಟಿ ನೋಡುವುದು ಕೂಡ ಅಪರಾಧ ಎನ್ನುವಂತಾಗಿದೆ. ಬಹುತೇಕ ಶಾಲೆಗಳಲ್ಲಿ ಶಿಕ್ಷಕರು ಪಾಠವೊಂದನ್ನು ಬಿಟ್ಟು ಮಿಕ್ಕ ಎಲ್ಲ ಕೆಲಸಗಳಲ್ಲಿ ತೊಡಗಿಕೊಳ್ಳಬೇಕಾಗುತ್ತದೆ. ಹಿಂದೆ ಅವರ ಸೇವೆಯು ಸಾರ್ವಜನಿಕ ಜನಗಣತಿ, ದನಗಣತಿ, ಚುನಾವಣೆ ಮುಂತಾದ ಮಟ್ಟಿಗೆ ಸೀಮಿತವಾಗಿರುತ್ತಿತ್ತು. ಇವೆಲ್ಲದರ ಜೊತೆಗೆ ಇಂದು ಅವರು ಮಕ್ಕಳ ಊಟ ವ್ಯವಸ್ಥೆಯನ್ನು ಕೂಡ ನೋಡಿಕೊಳ್ಳಬೇಕಾಗಿದೆ. ಶಾಲಾ ಮಕ್ಕಳ ಹಾಜರಾತಿ, ಫಲಿತಾಂಶ ಸೇರಿದಂತೆ ಎಲ್ಲೆಡೆಯೂ ಗಮನ ಹರಿಸಬೇಕಾಗಿದೆ. ವರ್ಷದ ಅಂತ್ಯಕ್ಕೆ ತಮ್ಮ ಅಭ್ಯಾಸ ಕ್ರಮವನ್ನು ಮುಗಿಸಿದರೆ ಸಾಕು ಎನ್ನುವಂತಿದೆ. ಹೀಗಾಗಿ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಅವರಿಗೆ ಗಮನ ಹರಿಸಲು ಸಾಧ್ಯವಾಗುತ್ತಿಲ್ಲ. ಇದೆಲ್ಲ ಶಿಕ್ಷಣ ಕ್ಷೇತ್ರಗಳ ಸಮಸ್ಯೆಗಳೇ ಆಗಿದ್ದರೂ ಬೆಳೆಯುವ ಮಕ್ಕಳಿಗೆ ಅದರ ಪರಿಣಾಮವಂತೂ ತಟ್ಟುತ್ತದೆ. ಕೇವಲ 3-4 ದಶಕಗಳ ಹಿಂದಿನ ಪರಿಸ್ಥಿತಿ ಹೀಗಿರಲಿಲ್ಲ. ತಂದೆ ತಾಯಿಯರು, ಗ್ರಾಮಸ್ಥರು ಗುರುಗಳನ್ನು ಗೌರವದಿಂದ ಕಾಣುವುದಿತ್ತು. ಅದಂತಿರಲಿ, ಆಷಾಢ ಮಾಸದ ಹುಣ್ಣಿಮೆಯನ್ನು ಹಿಂದೂಗಳು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮೆ ಎಂದು ಆಚರಿಸುತ್ತಾರೆ. ಈ ದಿನದಂದು ಹಿಂದೂಗಳು ಮತ್ತು ಬೌದ್ಧರು, ಜೈನರು ತಮ್ಮ ಗುರುಗಳಿಗೆ ಪೂಜೆ ಸಲ್ಲಿಸುತ್ತಾರೆ. ಮಾನವರಿಗೆ ದೇವಋಣ, ಪಿತೃಋಣ ಮತ್ತು ಆಚಾರ್ಯ ಋಣಗಳೆಂಬ 3 ಬಗೆಯ ಋಣಗಳಿರುತ್ತವೆ ಎಂದು ಹೇಳುತ್ತಾರೆ. ಅದರಲ್ಲಿ ದೇವ ಪೂಜೆ ಪ್ರಾರ್ಥನೆಗಳಿಂದ ದೇವರ ಋಣವನ್ನು ಸಲ್ಲಿಸಬಹುದಾದರೆ, ಪಿತೃಋಣಕ್ಕೆ ಬದುಕಿರುವಾಗ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು, ಇತರ ಧಾರ್ಮಿಕ ವಿಧಾನಗಳನ್ನು ಆಚರಿಸುವುದು ಸೇರಿರುತ್ತದೆ. ಆದರೆ ಗುರು ಋಣದಲ್ಲಿ ಶಿಷ್ಯನು ಗುರುವಿನ ಜ್ಞಾನವನ್ನು ಅರಗಿಸಿಕೊಂಡೇ ತೀರಿಸಬೇಕಾಗುತ್ತದೆ. ಗುರುವಿನ ಆಶೆಯು ಶಿಷ್ಯಾದಿಚ್ಛೇದ್ ಪರಾಜಯಂ, ಎಂದರೆ ತಾನು ಶಿಷ್ಯನಿಂದ ಸೋಲಿಸಲ್ಪಡಬೇಕು ಎಂದೇ ಇರುತ್ತದೆ. ಶಿಷ್ಯನು ತನ್ನನ್ನು ಮೀರಿ ಬೆಳೆದರೆ ಅದಕ್ಕಿಂತ ಸಂತೋಷಪಡುವ ವ್ಯಕ್ತಿ ಮತ್ತೊಬ್ಬ ಗುರುವಿಗಿಂತ ಮತ್ತೊಬ್ಬ ವ್ಯಕ್ತಿ ಇರಲಾರ. ಭಾರತದ ಗುರು ಪರಂಪರೆ ಕಾಲದಿಂದ ಕಾಲಕ್ಕೆ ವಿಸ್ತಾರವಾಗಿ ಬೆಳೆದು ಬಂದಿದೆ. ಅಂಥ ಕೆಲವಾದರೂ ಗುರು ಶಿಷ್ಯಗಳ ಜೋಡಿಗಳನ್ನು ನೆನಪಿಸಿಕೊಳ್ಳುವುದಾದರೆ, ದ್ರೋಣ, ಅರ್ಜುನ, ಚಾಣಕ್ಯ, ಚಂದ್ರಗುಪ್ತ, ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ಸಾಕ್ರಟೀಸ್, ಪ್ಲೇಟೋ ಮುಂತಾದವರನ್ನು ಹೆಸರಿಸಬಹುದು. ಸ್ವಾತಂತ್ರ್ಯ ನಂತರ ದೇಶದ ಹಿರಿಯ ತತ್ವಜ್ಞಾನಿ ಮತ್ತು ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ಅದು ಯುಕ್ತವೂ ಹೌದು. ಆದರೆ ಭಾರತೀಯ ಪರಂಪರೆಯಲ್ಲಿ ಆಷಾಢದ ಪೌರ್ಣಿಮೆಯನ್ನು ಗುರುಪೂರ್ಣಿಮೆ ಎಂದು ಆಚರಿಸಲಾಗುವುದು. ಇದರ ಪ್ರಯುಕ್ತ ಮಹಾಕಾವ್ಯವಾದ ಮಹಾಭಾರತವನ್ನು ರಚಿಸಿದ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ವೇದವ್ಯಾಸ ಮಹರ್ಷಿಗಳ ಜನ್ಮದಿನದ ಅಂಗವಾಗಿ ಕೂಡ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ವೇದವ್ಯಾಸ ಮಹರ್ಷಿಗಳು ಈ ದಿನ ಹುಟ್ಟಿದ್ದಲ್ಲದೆ ಆಷಾಢ ಶುಕ್ಲ ಪಕ್ಷದಲ್ಲಿ ಬ್ರಹ್ಮಸೂತ್ರಗಳ ರಚನೆಯನ್ನು ಪ್ರಾರಂಭಿಸಿದರು. ಈ ದಿನ ಆ ಶುಕ್ಲ ಪಕ್ಷ ಕೊನೆಗೊಳ್ಳುತ್ತದೆ. ಇದರ ಹಿಂದಿನ ಸ್ಮರಣಾರ್ಥಕವಾಗಿ ಈ ದಿನದಂದು ಬ್ರಹ್ಮಸೂತ್ರಗಳ ಪಠಣವನ್ನು ಮಾಡಲಾಗುತ್ತದೆ ಹಾಗೂ ಈ ದಿನವನ್ನು ವ್ಯಾಸಪೂರ್ಣಿಮೆ ಎಂದು ಕೂಡ ಕರೆಯಲಾಗುತ್ತದೆ. ಗುರು ಅನ್ನುವ ಶಬ್ದಕ್ಕೆ ಗೋ ಮತ್ತು ರು ಎಂಬ ಎರಡು ಮೂಲ ಪದಗಳನ್ನು ಅದು ಹೊಂದಿರುತ್ತದೆ. ಸಂಸ್ಕೃತ ಭಾಷೆಯಲ್ಲಿ ಗೋ ಎಂದರೆ ಅಂಧಕಾರ ಅಥವಾ ಅಜ್ಞಾನ, ರು ಎಂದರೆ ಅದನ್ನು ಕಳೆಯುವ ಅಥವಾ ದೂರ ಮಾಡುವವ ಎಂದು ಅರ್ಥ. ಅದಕ್ಕೆ ಗುರು ಎಂದರೆ ಬಹುಜನರು ಗುರುವನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಪರಿಗಣಿಸುತ್ತಾರೆ. ಗುರುಪೂರ್ಣಿಮೆಗೆ ಧಾರ್ಮಿಕ ಪ್ರಾಮುಖ್ಯತೆ ಮಾತ್ರವಲ್ಲದೆ ಶೈಕ್ಷಣಿಕ ಮತ್ತು ವಿದ್ವಾಂಸರ ವೃಂದದಲ್ಲಿ ಕೂಡ ಮಹತ್ವ ಇದ್ದೇ ಇದೆ. ಈ ದಿನ ಶೈಕ್ಷಣಿಕ ವೃಂದದವರು ತಮ್ಮ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ, ತಮ್ಮ ಭಾವಿ ಶಿಕ್ಷಕರನ್ನು ಮತ್ತು ವಿದ್ವಾಂಸರನ್ನು ಸ್ಮರಿಸುವ ಮೂಲಕ ಆಚರಿಸುತ್ತಾರೆ. ಬೌದ್ಧರು ಸಾಂಪ್ರದಾಯಿಕವಾಗಿ ಹಬ್ಬವನ್ನು ಗೌತಮ ಬುದ್ಧನ ಪ್ರಥಮ ಧರ್ಮೋಪದೇಶದ ದಿನ ಎಂದು ಆಚರಿಸುತ್ತಾರೆ. ಈ ದಿನ ಗೌತಮ ಬುದ್ಧನು ಉತ್ತರ ಪ್ರದೇಶದ ಸಾರನಾಥದಲ್ಲಿ ತನ್ನ ಪ್ರಥಮ ಧರ್ಮೋಪದೇಶವನ್ನು ನೀಡಿದನು. ಯೋಗ ಸಂಪ್ರದಾಯದಲ್ಲಿ ಈ ದಿನವನ್ನು ಶಿವನು ಸಪ್ತ ಋಷಿಗಳಿಗೆ ಯೋಗವನ್ನು ಧಾರೆ ಎರೆದ ಪ್ರಥಮ ಗುರು ಎಂದು ಮಾನ್ಯ ಮಾಡಲಾಗಿದೆ. ಹೀಗೆ ಹಿಂದೂ ಧರ್ಮ

0: ಎಲ್ಲ ಆಧ್ಯಾತ್ಮಿಕ ಪರಂಪರೆಗಳಲ್ಲೂ ತಮ್ಮ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಹಬ್ಬವನ್ನು ಅತ್ಯಂತ ಶ್ರದ್ಧೆ ಭಕ್ತಿಗಳಿಂದ ಆಚರಿಸಲಾಗುತ್ತದೆ. ಮಳೆಗಾಲದ 4 ತಿಂಗಳುಗಳಾದ ಚಾತುರ್ಮಾಸದಲ್ಲಿ ಬರುವ ಈ ಗುರುಪೂರ್ಣಿಮೆಯಂದು ಸನ್ಯಾಸಿಗಳು ತಮ್ಮ ಗುರುಗಳಿಗೆ ಪೂಜೆ ಸಲ್ಲಿಸುತ್ತಾರೆ. ಈ ಚಾತುರ್ಮಾಸದಲ್ಲಿ ಸನ್ಯಾಸಿಗಳು ಸಾಮಾನ್ಯವಾಗಿ ಒಂದೇ ಸ್ಥಳದಲ್ಲಿ ಇದ್ದು ಭಕ್ತಾದಿಗಳಿಗೆ ಪ್ರವಚನಗಳನ್ನು ನೀಡುತ್ತಾರೆ. ಭಾರತೀಯ ಶಾಸ್ತ್ರೀಯ ಸಂಗೀತ ಕೂಡ ಗುರು ಶಿಷ್ಯ ಪರಂಪರೆಯನ್ನು ಅನಾದಿ ಕಾಲದಿಂದ ಪಾಲಿಸಿಕೊಂಡೇ ಬಂದಿದೆ. ಹೀಗಾಗಿ ವಿಶ್ವಾದ್ಯಂತ ಅದರ ವಿದ್ಯಾರ್ಥಿಗಳು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಎನ್ನುತ್ತದೆ ದಾಸವಾಣಿ. ಶಿಷ್ಯನು ಹೇಗೆ ಗುರುವನ್ನು ಹುಡುಕುತ್ತಿರುತ್ತಾನೋ ಅದೇ ರೀತಿ ಗುರುವು ಯೋಗ್ಯ ಶಿಷ್ಯನ ಅರಸಾಟದಲ್ಲಿ ಇರುತ್ತಾನೆ. ಆದರೆ ಎಲ್ಲರೂ ಬ್ರಹ್ಮ ಹಾಗೂ ಸತ್ಯನಿಷ್ಠರಾದ ಗುರುಗಳಾಗಿರುವುದಿಲ್ಲ. ಸಾಂಪ್ರದಾಯಿಕವಾಗಿ ಮೂಢ ನಂಬಿಕೆಗಳನ್ನು ಆಚರಿಸುವ ಆಚರಣೆಗಳನ್ನು ಪೋಷಿಸುವ ಗುರುಗಳು ಶಿಷ್ಯನಿಗೆ ಒಳಿತು ಮಾಡುವುದಿಲ್ಲ. ಅವರ ಶ್ರದ್ಧೆಯನ್ನು ನಂಬಬಹುದೇ ವಿನ ಅದು ಅನುಸರಣೆಗೆ ಅಲ್ಲ. ಗುರುಗಳನ್ನು ಗೌರವಿಸಲು ಕೂಡ ವಿಧಾನಗಳಿವೆ. ಅವರನ್ನು ನೋಡುವಾಗ ಬಿರಿಗೈನಲ್ಲಿ ಹೋಗಬಾರದು, ಅವರಿಗೆ ಉಪಯುಕ್ತವಾಗುವಂತಹ ವಸ್ತುಗಳನ್ನು ಕೊಂಡೊಯ್ಯಬೇಕು. ಅದೇ ರೀತಿ ಶಿಷ್ಯ ಎಂಬ ಪದಕ್ಕೆ ಸಮಾನವಾಗಿ ಛಾತ್ರ ಎಂಬ ಪದವೂ ಇದೆ. ಅದರ ಅರ್ಥ ಎಂದರೆ ಗುರುವಿನ ಗೌರವಕ್ಕೆ ಚ್ಯುತಿ ಬಾರದಂತೆ ನೋಡಿಕೊಳ್ಳುವವನೇ ಛಾತ್ರ. ಹೀಗಾಗಿ ಗುರುಕರುಣೆ ಎಲ್ಲರಿಗೂ ಇರುವಂತಾಗಲಿ, ಶುಭವಾಗಲಿ.
1: ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್. ಕೇಳಿದ್ರಲ್ವಾ ಸ್ನೇಹಿತರೆ, ಶಂಕರ್ ಅಜ್ಜಂಪುರ ಅವರು ಹಾಗೆ ಶಿವಮೊಗ್ಗದ ಸೌಕಾಂಚನ ಶೇಟ್ ಅವರು ತುಂಬಾ ಚೆನ್ನಾಗಿ ಗುರು ಪೂರ್ಣಿಮೆಯ ಬಗ್ಗೆ, ಗುರುಗಳ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686927926860962796 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ನೀವಿಷ್ಟೊತ್ತು ಕೇಳಿದ್ದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹಲೋ ಗೆಳೆಯರೇ.
3: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
3: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
4: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30 to 9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
2: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
3: ಇದೇ ಜುಲೈ 28 ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
2: ಜುಲೈ 26 ಆಗಸ್ಟ್ 1 ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
3: 18-60 ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
2: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736 ಕರೆ ಮಾಡಿ, ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
3: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
7: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity.

ಎಲ್ಲರಿಗೂ ನಮಸ್ಕಾರ. ನಾನು ಬಾಬುರಾಯ ದೊರೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುರುಮಿಟ್ಕಲ್, ಯಾದಗಿರಿ ಜಿಲ್ಲೆ. ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಮೂರನೆಯ ಸಂಪುಟದ ಬ್ರಾಹ್ಮಣರು ಹಿಂದೂ ದೈವಗಳು ಏಳು ಬೀಳುಗಳನ್ನು ಅನುಭವಿಸುವಂತೆ ಏಕೆ ಮಾಡಿದರು ಎನ್ನುವ ಲೇಖನವನ್ನು ಓದ್ತಾ ಇದ್ದೇನೆ. ಬ್ರಾಹ್ಮಣರು ಹಿಂದೂ ದೈವಗಳು ಏಳು ಬೀಳುಗಳನ್ನು ಅನುಭವಿಸುವಂತೆ ಏಕೆ ಮಾಡಿದರು. ಹಿಂದೂಗಳು ವಿಗ್ರಹ ಆರಾಧಕರು ಎಂದು ದೂಷಿಸಲಾಗಿದೆ. ಆದರೆ ವಿಗ್ರಹ ಆರಾಧನೆಯಲ್ಲಿ ಏನೂ ದೋಷವಿಲ್ಲ. ವಿಗ್ರಹವನ್ನು ಮಾಡುವುದು ಒಂದು ಛಾಯಾಚಿತ್ರವನ್ನು ಮಾಡುವುದಕ್ಕಿಂತ ಹೆಚ್ಚೇನೂ ಅಲ್ಲ, ಮತ್ತು ಛಾಯಾಚಿತ್ರವನ್ನು ಇಟ್ಟುಕೊಳ್ಳುವುದರಲ್ಲೇನೂ ತಪ್ಪಿಲ್ಲ ಎಂದಾದರೆ ವಿಗ್ರಹವನ್ನಿಟ್ಟುಕೊಳ್ಳುವುದರಲ್ಲೇನೂ ತಪ್ಪಿಲ್ಲ. ಹಿಂದೂ ವಿಗ್ರಹ ಆರಾಧನೆಯ ವಿರುದ್ಧ ಎತ್ತುವ ನಿಜವಾದ ಆಕ್ಷೇಪಣೆ ಎಂದರೆ ಅದು ಕೇವಲ ಚಿತ್ರವಲ್ಲ, ಕೇವಲ ಬಿಂಬವನ್ನು ಮಾಡುವುದಲ್ಲ, ಅದು ಅದಕ್ಕೂ ಹೆಚ್ಚಿನದು. ಹಿಂದೂಗಳ ವಿಗ್ರಹವು ಒಂದು ಜೀವಂತ ವಸ್ತು ಮತ್ತು ಅದಕ್ಕೆ ಮಾನವರ ಎಲ್ಲ ಕಾರ್ಯಗಳನ್ನು ಆರೋಪಿಸಲಾಗುತ್ತದೆ. ಅದಕ್ಕೆ ಪ್ರಾಣ ಪ್ರತಿಷ್ಠಾಪನ ಎಂಬ ಕರ್ಮದ ಮೂಲಕ ಪ್ರಾಣವನ್ನು ಕೊಡಲಾಗುತ್ತದೆ. ಬೌದ್ಧರು ವಿಗ್ರಹವನ್ನು ಪೂಜಿಸುವುದರಿಂದ ಅವರು ವಿಗ್ರಹ ಆರಾಧಕರೇ. ಆದರೆ ಅವರು ಆರಾಧಿಸುವ ಬುದ್ಧನ ವಿಗ್ರಹ ಕೇವಲ ಒಂದು ಚಿತ್ರ ಅಥವಾ ಪ್ರತಿಮೆ, ಅದಕ್ಕೆ ಆತ್ಮವಿಲ್ಲ. ಬ್ರಾಹ್ಮಣರು ಹಿಂದೂ ದೈವಗಳಿಗೆ ಆತ್ಮವನ್ನಾರೋಪಿಸಿ ಅವರನ್ನು ಸಜೀವ ವ್ಯಕ್ತಿಗಳನ್ನಾಗಿ ಮಾಡಿದರೇಕೆ ಎಂಬುದು ಒಂದು ಬೋಧಪ್ರದ ಸಂಶೋಧನೆಗೆ ಎಡೆಮಾಡಿಕೊಡುತ್ತದೆ. ಆದರೆ ಅಂಥ ಸಂಶೋಧನೆ ಈ ಅಧ್ಯಾಯದ ಪರಿಧಿಯ ಹೊರಗಿದೆ. ಹಿಂದೂಗಳ ವಿರುದ್ಧ ಮಾಡಲಾಗಿರುವ ಎರಡನೆಯ ಆರೋಪವೆಂದರೆ ಅವರು ಬಹುದೇವತಾ ಆರಾಧಕರು, ಅಂದರೆ ಅನೇಕ ದೈವಗಳನ್ನು ಪೂಜಿಸುವವರು ಎಂಬುದು. ಆದರೆ ಬಹುದೇವತಾ ಆರಾಧನೆಯನ್ನು ರೂಢಿಯಲ್ಲಿಟ್ಟುಕೊಂಡಿರುವವರು ಬರೀ ಹಿಂದೂಗಳಷ್ಟೇ ಅಲ್ಲ, ಬೇರೆ ಧರ್ಮಗಳು ಬಹುದೇವತಾ ಆರಾಧನೆಯನ್ನು ಆಚರಿಸುವುದಕ್ಕೆ ಹೆಸರಾಗಿವೆ. ಅವುಗಳಲ್ಲಿ ಇಲ್ಲಿ ಎರಡನ್ನು ಹೆಸರಿಸಬಹುದು. ರೋಮನ್ನರು ಗ್ರೀಕರು ಮೂಲತಃ ಬಹು ದೇವತಾ ಆರಾಧಕರೇ. ಅವರು ಅನೇಕ ದೈವಗಳನ್ನು ಪೂಜಿಸಿದರು, ಆದುದರಿಂದ ಮೇಲಿನ ಆರೋಪದಲ್ಲಿ ಹುರುಳಿಲ್ಲ. ಆದರೆ ಹಿಂದೂಗಳ ವಿರುದ್ಧ ಮಾಡಬಹುದಾದ ಒಂದು ನಿಜವಾದ ಆಕ್ಷೇಪ ಬಹಳ ಜನರ ಗಮನಕ್ಕೆ ಬಂದಿಲ್ಲ. ಹಿಂದೂಗಳು ಆ ದೈವಗಳಿಗೆ ತೋರಿಸಿದ ಭಕ್ತಿಯಲ್ಲಿ ಎಂದೂ ಅಚಲರಾಗಿರಲಿಲ್ಲ ಎಂಬುದೇ ಆಕ್ಷೇಪ. ಒಂದೇ ದೈವಕ್ಕೆ ನಿಷ್ಠೆ ಅಥವಾ ಶ್ರದ್ಧೆ ಅಥವಾ ವಿಶ್ವಾಸವನ್ನು ತೋರಿಸಬೇಕು ಎಂಬುದೇ ಅವರಿಗೆ ಗೊತ್ತಿರಲಿಲ್ಲ. ಹಿಂದೂ ದೈವಗಳ ಇತಿಹಾಸದಲ್ಲಿ ಸಾಮಾನ್ಯವಾಗಿ ಕಾಣುವ ಅಂಶವೆಂದರೆ ಕೆಲವು ದೈವಗಳನ್ನು ಸ್ವಲ್ಪ ಕಾಲದವರೆಗೆ ಪೂಜಿಸಿ ಅನಂತರ ಅವುಗಳ ಪೂಜೆಯನ್ನು ಬಿಟ್ಟು ಕೊನೆಗೆ ಆ ದೈವಗಳನ್ನೇ ತಿಪ್ಪೆಗೆಸೆದು ಬಿಸಿಡುವುದು, ಅನಂತರ ಹೊಚ್ಚ ಹೊಸ ದೈವಗಳಿಗೆ ಅಂಟಿಕೊಳ್ಳುವುದು, ಅವುಗಳ ಪೂಜೆಯನ್ನು ಅತ್ಯಂತ ಗಾಢಭಕ್ತಿಯಿಂದ ಮಾಡುವುದು, ಅನಂತರ ಈ ಹೊಸ ದೈವಗಳನ್ನು ಕೈಬಿಡುವುದು, ಬೇರೆ ಹೊಸ ದೈವಗಳಿಗೆ ಅಂಟಿಕೊಳ್ಳುವುದು. ಈ ಚಕ್ರ ಹೀಗೆ ಉರುಳುತ್ತದೆ. ಹೀಗೆ ಹಿಂದೂ ದೈವಗಳು ಏಳು ಬೀಳುಗಳನ್ನು ಅನುಭವಿಸುತ್ತಲೇ ಇರುತ್ತಾರೆ. ಪ್ರಪಂಚದ ಇತರ ಯಾವುದೇ ಕೂಮಿನಲ್ಲಿ ಕಾಣಸಿಗದ ಘಟನೆ ಇದು. ಹಿಂದೂಗಳು ತಮ್ಮ ದೇವರುಗಳನ್ನು ಬಹಳ ಗೌರವದಿಂದ ಕಾಣುತ್ತಾರೆ ಎಂಬ ಹೇಳಿಕೆಯನ್ನು ಆಕ್ಷೇಪಣೆಯಿಲ್ಲದೆ ಒಪ್ಪಿಕೊಳ್ಳಲಾಗದು. ಆದುದರಿಂದ ಈ ವಿಚಾರದಲ್ಲಿ ಕೆಲವು ಆಧಾರಗಳ ಅವಶ್ಯಕತೆ ಇದೆ. ಅದೃಷ್ಟವಶಾತ್ ಆಧಾರಗಳು ಹೇರಳವಾಗಿವೆ. ಸದ್ಯಕ್ಕೆ ಹಿಂದೂಗಳು ನಾಲ್ಕು ದೇವರನ್ನು ಪೂಜಿಸುತ್ತಾರೆ: ಶಿವ, ವಿಷ್ಣು, ರಾಮ ಮತ್ತು ಕೃಷ್ಣ. ಇಲ್ಲಿ ನಾವು ಪರಿಶೀಲಿಸಬೇಕಾದ ಪ್ರಶ್ನೆ ಹೀಗಿದೆ: ಹಿಂದೂಗಳು ಮೊದಲಿನಿಂದಲೂ ಪೂಜಿಸುತ್ತಾ ಬಂದಿರುವುದು ಈ ನಾಲ್ಕು ದೇವರನ್ನು ಮಾತ್ರವೇ?
ಹಿಂದೂ ದೇವಗಣದಲ್ಲಿ ದೇವರ ಸಂಖ್ಯೆ ಅತ್ಯಂತ ದೊಡ್ಡದು. ಸಂಖ್ಯೆಯಲ್ಲಿ ಮತ್ತಾವುದೇ ಧರ್ಮದ ದೇವಗಣ ಸ್ಪರ್ಧಿಸಲಾರದು. ಋಗ್ವೇದದ ಕಾಲದಲ್ಲಿ ದೇವರ ಸಂಖ್ಯೆ ಬಹಳವಾಗಿತ್ತು. ಋಗ್ವೇದದ ಎರಡು ಕಡೆಗಳಲ್ಲಿ ದೇವರ ಸಂಖ್ಯೆ 3309 ಎಂದು ಹೇಳಿದೆ. ನಮಗೆ ಈಗ ತಿಳಿಯಲು ಅಸಾಧ್ಯವಾದ ಯಾವುದೋ ಕಾರಣಕ್ಕಾಗಿ ಆ ಸಂಖ್ಯೆಯನ್ನು 33 ಇಳಿಸಲಾಯಿತು. ಇದು ನಿಜವಾಗಿಯೂ ಒಂದು ಭಾರೀ ಕಡಿತವೇ ಸರಿ. ಹಿಂದೂ ದೇವಗಣದಲ್ಲಿ 33 ದೇವರಿದ್ದರೂ ಅದು ಅತಿ ಹೆಚ್ಚಿನ ಸಂಖ್ಯೆಯಾಗಿದೆ. ಶತಪಥ ಬ್ರಾಹ್ಮಣದಲ್ಲಿ ದೇವಗಣದಲ್ಲಿರುವ 33 ದೇವರು ಯಾರ್ಯಾರು ಎಂಬುದರ ವಿವರಣೆ ಇದೆ. 8 ವಸುಗಳು, 11 ರುದ್ರರು, 12 ಆದಿತ್ಯರು, ದ್ಯಾಸ್ ಮತ್ತು ಪೃಥ್ವಿ ಅಥವಾ ಸ್ವರ್ಗ ಮತ್ತು ಭೂಮಿ. ಈ ಸಂಖ್ಯೆಯ ಪ್ರಶ್ನೆಗಿಂತ ಹೆಚ್ಚು ಮುಖ್ಯವಾದ ಪ್ರಶ್ನೆ ಅವರ ಸ್ಥಾನಮಾನಕ್ಕೆ ಸಂಬಂಧಿಸಿದುದು. ಈ 33 ದೇವರಲ್ಲಿ ಸ್ಥಾನಮಾನಗಳಲ್ಲೇನಾದರೂ ತಾರತಮ್ಯವಿತ್ತೆ ಎಂಬುದು. ಋಗ್ವೇದದಲ್ಲಿರುವ ಒಂದು ಶ್ಲೋಕವು ಈ 33 ದೇವತೆಗಳನ್ನು ಪೂಜೆ, ಪುನಸ್ಕಾರ ಮತ್ತು ಆದ್ಯತೆ ಸಲ್ಲಿಸುವ ದೃಷ್ಟಿಯಿಂದ ಎರಡು ವರ್ಗ ಮಾಡಲಾಗಿದೆ ಎಂದು, ಒಂದರಲ್ಲಿ ದೊಡ್ಡವರು ಮತ್ತು ಸಣ್ಣವರು, ಮತ್ತೊಂದರಲ್ಲಿ ಹಿರಿಯರು ಮತ್ತು ಕಿರಿಯರು ಇರುತ್ತಿದ್ದರೆಂದು ಸೂಚಿಸುತ್ತದೆ. ಈ ವರ್ಗೀಕರಣವು ಋಗ್ವೇದದಲ್ಲೇ ಇರುವ ಒಂದು ಹಿಂದಿನ ಅಭಿಪ್ರಾಯಕ್ಕೆ ವಿರುದ್ಧವಾಗಿದೆ. ಹಿಂದಿನ ನಿಯಮವೊಂದು ಹೀಗಿದೆ: ಎಲೈ ದೇವತೆಗಳೇ, ನಿಮ್ಮಲ್ಲಿ ಹಿರಿಯರು ಕಿರಿಯರು ಯಾರೂ ಇಲ್ಲ, ಇರುವವರೆಲ್ಲರೂ ಸಮಾನರು. ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರರ ತೀರ್ಮಾನವೂ ಸಹ ಇದೇ ಆಗಿದೆ. ದೇವರುಗಳನ್ನು ಪ್ರಾರ್ಥಿಸುವಾಗ ಪದವಿಯಲ್ಲಿ ಅವರು ಮೇಲು ಅಥವಾ ಕೀಳು ಎಂದು ಭಾವಿಸಲಾಗುವುದಿಲ್ಲ. ಪ್ರಾರ್ಥಿಸುವ ಮನಸ್ಸಿಗೆ ಒಬ್ಬ ದೇವ ಮತ್ತೊಬ್ಬ ದೇವರಷ್ಟೇ ಒಳ್ಳೆಯವನು. ಬಹು ದೇವತಾ ಆರಾಧಕನ ದೇವನಿಗೆ ಇರಲೇಬೇಕಾದ ಎಲ್ಲ ಪರಿಮಿತಿಗಳು ಆ ದೇವನಿಗೆ ಇರುತ್ತವೆ ಎಂದು ನಮ್ಮ ಬುದ್ಧಿಗೆ ಅನ್ನಿಸಿದರೂ ಪ್ರಾರ್ಥಿಸುವಾತನಿಗೆ ಆ ದೇವನೇ ಆ ಸಮಯದಲ್ಲಿ ನಿಜವಾದ ದೇವನಾಗಿ ಅತ್ಯುತ್ಕೃಷ್ಟ ಮತ್ತು ಸ್ವತಂತ್ರನಾಗಿ ಕಾಣಿಸುತ್ತಾನೆ. ಆ ಸಮಯದಲ್ಲಿ ಪ್ರಾರ್ಥಿಸುವ ಕವಿಯ ಕಣ್ಣಿಗೆ ಮತ್ತೇನೂ ಕಾಣುವುದಿಲ್ಲ. ಭಕ್ತನ ಕಣ್ತುಂಬ ತನ್ನ ಇಷ್ಟಗಳನ್ನು ಪೂರೈಸುವ ದೇವನಷ್ಟೇ ಕಾಣಿಸುತ್ತಾನೆ. ದೇವನೊಬ್ಬ ಉಳಿದವರ ಸೇವಕನಾಗಿ ಪ್ರತಿನಿಧಿಸಲ್ಪಟ್ಟಿರುವುದು ಮತ್ತೆಲ್ಲಿಯೂ ಕಾಣುವುದಿಲ್ಲ. ಇದೊಂದು ತಾತ್ಕಾಲಿಕ ಸತ್ಯ ಅಷ್ಟೆ. ಮುಂದೆ ದೇವರುಗಳನ್ನು ನೋಡುವ ದೃಷ್ಟಿಕೋನದಲ್ಲಿ ಬದಲಾವಣೆ ಆದಂತೆ ತೋರುತ್ತದೆ. ಏಕೆಂದರೆ ಕೇವಲ ಕೆಲವೇ ದೇವತೆಗಳನ್ನು ಸರ್ವೋತ್ಕೃಷ್ಟ ಮತ್ತು ಸರ್ವ ಸ್ವತಂತ್ರವೆಂದು ಹೊಗಳುವ ಅನೇಕ ಗೀತೆಗಳು ವೇದಗಳಲ್ಲಿ ಸಿಕ್ಕುತ್ತವೆ. 2ನೇ ಮಂಡಲದ 1ನೇ ಗೀತೆಯಲ್ಲಿ ಅಗ್ನಿಯನ್ನು ಜಗನ್ನಿಯಾಮಕ, ಎಲ್ಲ ಮನುಷ್ಯರ ಪ್ರಭು, ವಿವೇಕಿಯಾದ ರಾಜ, ತಂದೆ, ಸಹೋದರ, ಮಗ, ಎಲ್ಲ ಮಾನವರ ಸೌಖ್ಯ ಎಂದು ಕರೆಯಲಾಗಿದೆ. ಉಳಿದವರೆಲ್ಲರ ಹೆಸರು ಮತ್ತು ಶಕ್ತಿಗಳನ್ನು ಅಗ್ನಿಗೆ ಸ್ಪಷ್ಟವಾಗಿ ಆರೋಪಿಸಲಾಗಿದೆ. ಮತ್ತೊಬ್ಬ ದೇವ ಅಗ್ನಿಗಿಂತ ಮೇಲೇರಿಸಲ್ಪಟ್ಟವನು, ಅವನೇ ಇಂದ್ರ. ಸಂಹಿತೆಗಳಲ್ಲಿಯೂ ಬ್ರಾಹ್ಮಣಗಳಲ್ಲಿಯೂ ಇಂದ್ರನನ್ನು ಸರ್ವಶಕ್ತ ದೇವನೆಂದು ಕೊಂಡಾಡಲಾಗಿದೆ. 10ನೇ ಮಂಡಲದ ಒಂದು ಗೀತೆಯು ವಿಶ್ವಸ್ಮಾದ್ ಇಂದ್ರ ಉತ್ತರ, ಅಂದರೆ ಇಂದ್ರನು ಉಳಿದವರಿಗಿಂತ ಶ್ರೇಷ್ಠ ಎನ್ನುತ್ತದೆ. 3ನೆಯ ದೇವನೊಬ್ಬನನ್ನು ಅತ್ಯಂತ ಎತ್ತರಕ್ಕೆ ಏರಿಸಲಾಗಿದೆ, ಅವನೇ ಸೋಮ. ಸೋಮನು ಹುಟ್ಟಿನಿಂದಲೇ ಶ್ರೇಷ್ಠ ಮತ್ತು ಅವನು ಎಲ್ಲರನ್ನೂ ಗೆಲ್ಲುತ್ತಾ ಹೋಗುತ್ತಾನೆ ಎಂದು ಹೇಳಲಾಗಿದೆ. ಅವನು ಭೂಮಿಯ ಚಕ್ರವರ್ತಿ ಎಂದೂ, ಅವನಿಗೆ ಮನುಷ್ಯರ ಆಯುಷ್ಯನ್ನು ಹೆಚ್ಚಿಸುವ ಶಕ್ತಿ ಇದೆಯೆಂದೂ ವರ್ಣಿಸಲಾಗಿದೆ. ಮತ್ತೊಂದು ಗೀತೆಯಲ್ಲಿ ಅವನೇ ಸ್ವರ್ಗ ಮತ್ತು ಭೂಮಿಗಳನ್ನು, ಅಗ್ನಿ ಮತ್ತು ಸೂರ್ಯರನ್ನು, ಇಂದ್ರ ಮತ್ತು ವಿಷ್ಣು ಇವರುಗಳನ್ನು ಸೃಷ್ಟಿಸಿದನೆಂದು ಹೇಳಲಾಗಿದೆ.
ಆಮೇಲೆ ಸೋಮನನ್ನೂ ನಿರ್ಲಕ್ಷಿಸಲಾಯಿತು ಮತ್ತು ನಾಲ್ಕನೆಯ ದೇವನೊಬ್ಬನನ್ನು ಮೇಲೇರಿಸಲಾಯಿತು, ಅವನೇ ವರುಣ. ವರುಣನನ್ನು ಎಲ್ಲ ದೇವರಿಗಿಂತ ಶ್ರೇಷ್ಠನೆಂದು ಪರಿಗಣಿಸಲಾಯಿತು. ನೀನು ಎಲ್ಲ ಮನುಷ್ಯರ ಸ್ವರ್ಗದ ಮತ್ತು ಭೂಮಿಯ ಪ್ರಭು, ಅಥವಾ ಮತ್ತೊಂದು ಗೀತೆಯಲ್ಲಿ ಹೇಳುವಂತೆ ನೀನು ಎಲ್ಲರ ದೇವತೆಗಳ ಮತ್ತು ಮನುಷ್ಯರ ರಾಜ ಎಂದು ವರುಣನ ಬಗ್ಗೆ ವೈದಿಕ ಕವಿ ಹೇಳಿರುವುದನ್ನು ನೋಡಿದರೆ ದಿವ್ಯ ಮತ್ತು ಪರಮಾಧಿಕಾರವುಳ್ಳವನ ಬಗೆಗೆ ಮಾನುಷ ಭಾಷೆ ಇದಕ್ಕಿಂತ ಹೆಚ್ಚಿನದೇನು ಹೇಳಲಾರದು ಎನಿಸುತ್ತದೆ. ಈ ಆಧಾರದಿಂದ 33 ದೇವತೆಗಳ ಪೈಕಿ ಅಗ್ನಿ, ಇಂದ್ರ, ಸೋಮ, ವರುಣ ಎಂಬ 4 ದೇವತೆಗಳು ಪ್ರಮುಖ ಸ್ಥಾನಕ್ಕೇರಿದರು ಎಂದು ಸ್ಪಷ್ಟವಾಗಿ ಹೇಳಬಹುದು. ಉಳಿದ ದೇವತೆಗಳು ದೇವತೆಗಳಾಗಿ ಉಳಿಯಲಿಲ್ಲ ಎಂಬುದು ಇದರರ್ಥವಲ್ಲ. ಅವರು ಈ ಉಳಿದ ದೇವತೆಗಳಿಗಿಂತ ಮೇಲೇರಿದರು ಎಂದಷ್ಟೇ ಇದರ ಅರ್ಥ. ಆದರೆ ಆಮೇಲೆ, ಅಂದರೆ ಶತಪಥ ಬ್ರಾಹ್ಮಣ ಕಾಲದಲ್ಲಿ ಬೇರೆ ಬೇರೆ ದೇವತೆಗಳ ಸ್ಥಾನಮಾನಗಳಲ್ಲಿ ಏರುಪೇರಾಗಿರುವಂತೆ ಕಾಣುತ್ತದೆ. ಸೋಮ ಮತ್ತು ವರುಣ ಪ್ರಮುಖ ದೇವತೆಗಳ ಸ್ಥಾನವನ್ನು ಕಳೆದುಕೊಂಡಿದ್ದರು, ಆದರೆ ಅಗ್ನಿ ಮತ್ತು ಇಂದ್ರ ತಮ್ಮ ಸ್ಥಾನವನ್ನು ಉಳಿಸಿಕೊಂಡಿದ್ದರು. ಆಗ ಮತ್ತೊಬ್ಬ ಹೊಸ ದೇವ ಉದ್ಭವಿಸಿದ, ಅವನೇ ಸೂರ್ಯ. ಇದರ ಪರಿಣಾಮವಾಗಿ ಇಂದ್ರ, ಅಗ್ನಿ, ಸೋಮ ಮತ್ತು ವರುಣ ಪ್ರಮುಖ ದೇವತೆಗಳಾಗಿರುವುದರ ಬದಲು ಅಗ್ನಿ, ಇಂದ್ರ ಮತ್ತು ಸೂರ್ಯ ಪ್ರಮುಖ ದೇವತೆಗಳಾದರು. ಈ ವಿಷಯ ಈ ಕೆಳಗಿನ ಶತಪಥ ಬ್ರಾಹ್ಮಣದ ಹೇಳಿಕೆಗಳಿಂದ ಸ್ಪಷ್ಟವಾಗುತ್ತದೆ. ಮೊದಲು ಎಲ್ಲ ದೇವತೆಗಳು ಒಂದೇ ತೆರನಾಗಿ ಶುದ್ಧವಾಗಿ ಇದ್ದರು. ಹೀಗೆ ಒಂದೇ ತೆರನಾಗಿ ಶುದ್ಧರಾಗಿದ್ದವರ ಪೈಕಿ 3 ಅಗ್ನಿ, ಇಂದ್ರ ಮತ್ತು ಸೂರ್ಯ ನಾವು ಶ್ರೇಷ್ಠರಾಗೋಣ ಎಂದು ಇಚ್ಛಿಸಿದರು. ಈಗ ಅಗ್ನಿಯಲ್ಲಿರುವ ಜ್ಯೋತಿ ಮೊದಲು ಅವನಲ್ಲಿರಲಿಲ್ಲ. ಈ ಪ್ರಕಾಶ ನನ್ನಲ್ಲಿರಲಿ ಎಂದು ಅವನು ಇಚ್ಛಿಸಿದನು. ಅವನು ಈ ಹುಲ್ಲನ್ನು ನೋಡಿದನು ಮತ್ತು ತೆಗೆದುಕೊಂಡನು. ಅಂದಿನಿಂದ ಅವನಲ್ಲಿ ಈ ಜ್ವಾಲೆ ಉಂಟಾಯಿತು. ಈಗ ಇಂದ್ರನಲ್ಲಿರುವ ಶಕ್ತಿಯು ಮೊದಲು ಅವನಲ್ಲಿರಲಿಲ್ಲ ಇತ್ಯಾದಿ. ಈಗ ಸೂರ್ಯನಲ್ಲಿರುವ ಪ್ರಭೆ ಮೊದಲು ಅವನಲ್ಲಿ ಇರಲಿಲ್ಲ ಇತ್ಯಾದಿ. ಈ 3 ದೇವತೆಗಳು ತಮ್ಮ ಸ್ಥಾನದ ಶ್ರೇಷ್ಠತೆಯನ್ನು ಎಷ್ಟು ಕಾಲದವರೆಗೆ ಕಾಯ್ದುಕೊಂಡಿದ್ದರೆಂಬುದನ್ನು ಹೇಳುವುದು ಕಷ್ಟ. ಆದರೆ ಈ ದೃಶ್ಯದಲ್ಲಿ ಅನಂತರ ಬದಲಾವಣೆಯಾಗಿದ್ದಂತೂ ಸಂಶಯಾತೀತ. ಚುಲ್ಲ ನಿರ್ದೇಶವನ್ನು ಪ್ರಸ್ತಾಪಿಸಿರುವುದು ಇದನ್ನು ದೃಢಪಡಿಸುತ್ತದೆ.

0: ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
1: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
2: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ, ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಪ್ರತಿದಿನ ಕೂಡ ನಾವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಬಳಸುವಂತಹ ಪ್ರತಿಯೊಂದು ಅಡುಗೆ ಪದಾರ್ಥಗಳು ಕೂಡ ಒಂದೊಂದು ರೀತಿಯಲ್ಲಿ ಅದ್ಭುತವಾದ ಶಕ್ತಿಯನ್ನು ಒಳಗೊಂಡಿದೆ. ಅದು ಚಿಕ್ಕ ಪದಾರ್ಥವಾಗಲಿ, ದೊಡ್ಡ ಪದಾರ್ಥವಾಗಲಿ, ಅಥವಾ ಕಡಿಮೆ ಪ್ರಮಾಣದಲ್ಲಿ ಬಳಸುವಂಥ ಪದಾರ್ಥಗಳಾಗಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಬಳಸುವಂಥ ಪದಾರ್ಥಗಳಾಗಲಿ, ಯಾವುದೇ ಆಗಲಿ ತನ್ನದೇ ಆದ ಒಂದು ವಿಶಿಷ್ಟ ಗುಣವನ್ನು ಹೊಂದಿದೆ. ಈಗ ಫಾರ್ ಎಕ್ಸಾಂಪಲ್, ಈಗ ಸಾಸಿವೆನೇ ತೆಗೆದುಕೊಂಡ್ರೆ, ಸಾಸಿವೆಯನ್ನು ನಾವು ಸ್ಪೂನ್ಗಟ್ಟಲೆ, ಸೌಟ್ಗಟ್ಟಲೆ ಹಾಕೋದಿಲ್ಲ, ಬಳಸೋದಿಲ್ಲ. ಒಂದು ಚಿಟಿಕೆಯಷ್ಟು, ಒಂದು 10-15 ಕಾಳು ಸಾಸಿವೆಯನ್ನು ಬಳಸ್ತೀವಿ. ಹಿಂಗು ಅಷ್ಟೆ, ಒಂದು ಚಿಟಿಕೆಯಷ್ಟು ಹಿಂಗನ್ನು ಬಳಸ್ತೀವಿ. ಹಿಂಗಿರ್ಬೋದು ಅಥವಾ ಕರಿಬೇವು 4-5 ಎಲೆ ಬಳಸ್ತೀವಿ ಒಗ್ಗರಣೆಗೆ. ಆದರೆ ಅದು ಕೊಡುವಂತಹ ಆ ಪರಿಮಳ ಇರ್ಬೋದು, ಆ ಫ್ಲೇವರ್ ಇರ್ಬೋದು, ಜೊತೆಗೆ ಆರೋಗ್ಯ ಇರ್ಬೋದು, ಎಷ್ಟೆಲ್ಲ ಉಪಯೋಗ ಇದೆ ಅಲ್ವಾ? ಅಯ್ಯೋ, ಸಾಸಿವೆ ಬಿಡು, 4 ಕಾಳು ಬಳಸೋದ್ರಿಂದ ಏನಾಗುತ್ತೆ, ಬಳಸದೇ ಇದ್ರೂ ನಡೆಯುತ್ತೆ ಅಂತ ಅಂದ್ಕೊಳ್ತೀವಿ. ಆದರೆ ಆ ದಿನ ಮಾಡಿದಂತಹ ಅಡುಗೆ ರುಚಿ ಬರೋದಿಲ್ಲ. ಸಾಸಿವೆಯಿಂದ ಮತ್ತಷ್ಟು ಆ ಸಾಂಬಾರ್ ಅಥವಾ ಪಲ್ಯ ಅಥವಾ ಚಟ್ನಿ ರುಚಿ ಬರುತ್ತೆ. ಅದರಿಂದ ಕೂಡ ಸಾಕಷ್ಟು ಉಪಯೋಗ ಇದ್ದೇ ಇದೆ ಅಲ್ವಾ? ಇನ್ನು ಅದೇ ರೀತಿಯಲ್ಲಿ ಮೆಂತೆ ಕಾಳು ಮತ್ತು ಮೆಂತೆ ಸೊಪ್ಪು. ಸ್ನೇಹಿತರೆ, ನಾನು ಮೆಂತೆ ಸೊಪ್ಪಿನ ಬಗ್ಗೆ ಸಾಕಷ್ಟು ರೆಸಿಪಿಗಳನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಜೊತೆಗೆ ಮೆಂತೆ ಕಾಳು ಕೂಡ, ಮೆಂತೆ ಕಾಳಿಂದ ಕಷಾಯ ಮಾಡ್ತಾರೆ, ಹಾಗೆ ಮೆಂತೆ ಚಟ್ನಿ ಮಾಡ್ತಾರೆ, ಹಾಗೆ ಕೂದಲಿಗೂ ಕೂಡ ಮೆಂತೆ ಕಾಳನ್ನು ಬಳಸ್ತಾರೆ. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಿಕ್ಸಿ ಮಾಡಿ ಹಚ್ಕೊಳ್ಳೋದು ಉಂಟು ಕೂದಲಿಗೆ. ಅಂದರೆ ನಿಯಮಿತವಾಗಿ ಬಳಸೋದ್ರಿಂದ ಶುಗರ್ ಕಂಟ್ರೋಲಿಗೆ ಬರುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ, ತೂಕ ನಿರ್ವಹಣೆಗೆ ಅತ್ಯುತ್ತಮ, ಜೊತೆಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಸೊ ಇಷ್ಟೆಲ್ಲ ಉಪಯೋಗ ಇದೆ ಮೆಂತೆ ಕಾಳಿಂದ. ನಾನು ಆಗಲೇ ಹೇಳ್ದಾಗೆ ಮೆಂತೆ ಚಟ್ನಿ ತುಂಬಾ ಫೇಮಸ್ ಆಗಿರುವಂತಹ ಚಟ್ನಿ. ಸ್ನೇಹಿತರೆ, ಮೆಂತೆ ಕಾಳುಗಳನ್ನು ಬಳಸಿ ಚಟ್ನಿ ಕೂಡ ಮಾಡೋದುಂಟು. ಸೊ ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಈ ಮೆಂತೆ ಕಾಳು ಮತ್ತು ಮೆಂತೆ ಸೊಪ್ಪಿನಿಂದ ಆಗುವಂತಹ ಉಪಯೋಗಗಳ ಬಗ್ಗೆ, ಹಾಗೆ ಇವುಗಳನ್ನು ಬಳಸಿ ಈ ರೀತಿಯ ರೆಸಿಪಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಶಿವಮೊಗ್ಗದ ಶುಭಾ ಮೇಡಮ್ ಅವರು ಇದ್ದಾರೆ. ತಡ ಮಾಡೋದು ಬೇಡ, ಶಿವಮೊಗ್ಗದ ಶುಭಾ ಮೇಡಮ್ ಅವರಿಂದ ಈ ಮೆಂತೆ ಕಾಳಿನಿಂದ ಆಗುವಂತಹ ಉಪಯೋಗಗಳ ಬಗ್ಗೆ ಜೊತೆಗೆ ರೆಸಿಪಿಗಳ ಬಗ್ಗೆ ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಶುಭಾ ಮೇಡಮ್ ಅವರು ಮೆಂತೆ ಸೊಪ್ಪು ಮತ್ತು ಮೆಂತೆ ಕಾಳಿನಿಂದ ಆಗುವಂತಹ ಉಪಯೋಗಗಳ ಬಗ್ಗೆ, ಜೊತೆಗೆ ಮೆಂತೆ ಸೊಪ್ಪಿನಿಂದ ಯಾವೆಲ್ಲ ರೆಸಿಪಿಗಳನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ, ಮೆಂತೆ ಸೊಪ್ಪು ಮತ್ತು ಮೆಂತೆ ಕಾಳಿನ ಉಪಯೋಗದ ಬಗ್ಗೆ, ಜೊತೆಗೆ ರೆಸಿಪಿಗಳ ಬಗ್ಗೆ ಅವರಿಂದ ಕೇಳೋಣ.
5: ನನ್ನ ಹೆಸರು ಶುಭ. ನಾನು ರತ್ನಗಿರಿಯ ನಿವಾಸಿ. ನನ್ನ ಪ್ರೀತಿಯ ಕೇಳುಗರಿಗೂ ಹಾಗೂ ನಮ್ಮ ಆರ್ ಜೆ ಮಹಾಲಕ್ಷ್ಮಿಯವರಿಗೂ ನನ್ನ ನಮಸ್ಕಾರಗಳು. ಇಂದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮೆಂತೆ ಕಾಳು ಮತ್ತು ಮೆಂತೆ ಸೊಪ್ಪಿನ ಔಷಧೀಯ ಗುಣಗಳನ್ನು ತಿಳಿಸಿ ಇದರಲ್ಲಿ ಮಾಡುವಂತಹ ಅಡುಗೆಯನ್ನು ತಿಳಿಸಲು ಇಷ್ಟಪಡುತ್ತೇನೆ. ಸ್ನೇಹಿತರೆ, ಮೆಂತೆ ಕಾಳು ಮೆಂತೆ ಸೊಪ್ಪು ಎಲ್ರಿಗೂ ಗೊತ್ತಿರುವಂಥ ವಿಷಯನೇ. ಆದರೆ ಇದು ಯಾವ್ದ್ಯಾವ್ದು ಅಂಶಗಳನ್ನು ಹೊಂದಿದೆ ಹಾಗೂ ಇದರಿಂದ ಏನೇನು ಮಾಡಬಹುದು ಅನ್ನೋದನ್ನು ನಾನು ತಿಳಿಸಲು ಇಷ್ಟಪಡ್ತೀನಿ. ಮೆಂತೆ ಕಾಳು ಮತ್ತು ಮೆಂತೆ ಸೊಪ್ಪಿನಲ್ಲಿ ಉತ್ತಮ ಪೌಷ್ಟಿಕಾಂಶಗಳು ಅಧಿಕವಾಗಿದ್ದು ಕರಗುವ ನಾರಿನಂಶ, ಕಬ್ಬಿಣಾಂಶ ಮತ್ತು ವಿಟಮಿನ್ ಬಿ ಇರುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಿ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ. ಈ ಮೆಂತೆ ಕಾಳುಗಳು ಕಹಿಯಾಗಿದ್ದರೂ ಅನೇಕ ಕಾಯಿಲೆಗಳಿಗೆ ಉತ್ತಮ ಔಷಧಿಯಾಗಿದೆ. ಇದು ದೇಹದಲ್ಲಿ ಆಗುವ ಹಾರ್ಮೋನ್ಗಳನ್ನು ಕೂಡ ಸಮತೋಲನದಲ್ಲಿ ಇಡ್ತದೆ. ಅಷ್ಟೇ ಅಲ್ಲದೆ, ಒಂದು ಚಮಚ ಮೆಂತೆ ಕಾಳುಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ರುಬ್ಬಿ ಜ್ಯೂಸ್ ಥರ ಕುಡಿಯೋದ್ರಿಂದ ಇದು ಮಧುಮೇಹ ಅಲ್ಲದೆ ಜೀರ್ಣಕ್ರಿಯೆಗೆ ಉತ್ತಮವಾಗಿದೆ ಮತ್ತು ದೇಹದ ತೂಕವನ್ನು ಕಡಿಮೆ ಮಾಡಿ ರಕ್ತಹೀನತೆಯನ್ನು ದೂರ ಮಾಡುತ್ತದೆ. ಮೆಂತೆಯನ್ನು ಹೆಚ್ಚಾಗಿ ಬಳಸೋದ್ರಿಂದ ತಲೆ ಕೂದಲು ಸಮಸ್ಯೆ ಕೂಡ ಕಡಿಮೆ ಆಗುತ್ತದೆ. ಚರ್ಮದ ಕಾಂತಿ ಕೂಡ ಹೊಳಪಾಗುತ್ತದೆ. ಮುಖದಲ್ಲಿ ಮೊಡವೆ ಆದಾಗ ಅದಕ್ಕೆ ಈ ಪುಡಿ ಮಾಡಿ ಅದನ್ನು ಮೊಡವೆಗೆ ಹಚ್ತಾ ಬಂದರೆ ಮೊಡವೆ ಕೂಡ ಕಡಿಮೆ ಆಗುತ್ತೆ. ಹಾಗೆ ಮೆಂತೆ ಕಾಳುಗಳನ್ನು ಅನೇಕ ಅಡುಗೆಯಲ್ಲಿ ಬಳಸಬಹುದು. ಇದರಿಂದ ಮೆಂತೆ ಬಾತು, ಮೆಂತೆ ಗಂಜಿ, ಮೆಂತೆ ಕಡುಬು, ಇನ್ನೂ ಅನೇಕ ಆಹಾರವನ್ನು ತಯಾರಿಸ್ಬೋದು. ಈ ಮೆಂತೆ ಕಡುಬಿನಂತೂ ಈಗ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಮಾಡ್ತಿರ್ತಾರೆ. ಇದರಿಂದ ಬಾಣಂತಿಯರಿಗೆ ತುಂಬ ಒಳ್ಳೆಯದು. ಎದೆ ಹಾಲು ವೃದ್ಧಿಯಾಗುತ್ತದೆ. ಇದನ್ನು ತುಪ್ಪ ಹಾಕಿ ತಿನ್ನೋದ್ರಿಂದ ನಾಲ್ಗೆಗಂತೂ ತುಂಬ ಹಿತಕರವಾಗಿರುತ್ತೆ. ಹಾಗೆ ಮೆಂತೆ ದೋಸೆ ಕೂಡ ತುಂಬ ಚೆನ್ನಾಗಿರುತ್ತೆ. ತರಕಾರಿಗಳು ಇಲ್ಲದ ಸಮಯದಲ್ಲಿ ಈ ಮೆಂತೆ ಬೇಳೆ ಸಾರು ಅಂತ ಮಾಡ್ತಾರೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ಇಡ್ಲಿಗೆ, ಈ ಕಡುಬಿಗೆ ಒಳ್ಳೆ ಮ್ಯಾಚ್ ಆಗುತ್ತೆ. ಹಾಗೆ ಈ ಮೆಂತೆ ಕಾಳುಗಳನ್ನು ಮೊಳಕೆ ಮಾಡಿ ಇದರಿಂದ ಕೋಸಂಬರಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈ ಕಹಿ ಕೂಡ ಇರೋದಿಲ್ಲ. ಇದನ್ನೆಲ್ಲ ತಿನ್ನೋದ್ರಿಂದ ಉತ್ತಮ ಆರೋಗ್ಯದ ಪ್ರಯೋಜನವನ್ನು ಪಡಿಬೋದು.
4: ಸ್ನೇಹಿತರೆ, ಕೇಳ್ತಾ ಇದ್ದೀರಲ್ವಾ, ಈ ಮೆಂತೆ ಕಾಳಿನಿಂದ ಯಾವೆಲ್ಲ ರೆಸಿಪಿಗಳನ್ನು ಮಾಡ್ಬೋದು, ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಉಪಯೋಗ ಇದೆ ಮೆಂತೆ ಕಾಳನ್ನು ಬಳಸೋದ್ರಿಂದ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಶುಭಾ ಮೇಡಮ್ ಅವರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಗಳನ್ನು ಇವರಿಂದ ತಿಳಿತಾ ಹೋಗೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಶುಭಾ ಮೇಡಮ್ ಅವರು ಮೆಂತೆಕಾಳಿನಿಂದ ಏನೆಲ್ಲ ಉಪಯೋಗ ಆಗುತ್ತೆ, ಹಾಗೆ ಮೆಂತೆಕಾಳನ್ನು ಬಳಸಿ ಯಾವೆಲ್ಲ ತಿಂಡಿ ತಿನಿಸುಗಳನ್ನು ಮಾಡ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈ ಮೆಂತೆಕಾಳು ಮತ್ತು ಮೆಂತೆ ಸೊಪ್ಪಿನಿಂದ ಆಗುವಂತಹ ಆರೋಗ್ಯಕರ ಉಪಯೋಗಗಳ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಶುಭಾ ಮೇಡಮ್ ಅವರಿಂದ ಕೇಳೋಣ.
3: ಮೆಂತೆಕಾಳಿನ ಈ ಉಪಯೋಗ ಗೊತ್ತಾದರೆ ತಿನ್ನದವ್ರು ಕೂಡ ತಿನ್ನಕ್ಕೆ ಶುರು ಮಾಡ್ತೀರ. ಇದರಿಂದ ಅಡುಗೆ ರೆಸಿಪಿಯನ್ನು ತಿಳ್ಕೊಳ್ಳೋಣ. ಮೊದಲು ಮೆಂತೆಕಾಳಿನ ಗೊಜ್ಜು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಮೆಂತೆಕಾಳು 3-4 ಚಮಚ, ಬೆಲ್ಲ ಸಣ್ಣ ತುಂಡು, ಹುಣಸೆ ರಸ 2-3 ಚಮಚ, ಸಾಂಬಾರ್ ಪುಡಿ 1/2 ಚಮಚ, ಅರಿಶಿನ ಚಿಟಿಕಿ. ಖಾರ ಕಡಿಮೆ ಇದ್ದರೆ ಮಾತ್ರ ಖಾರದ ಪುಡಿ ಬಳಸಬೇಕು, ಇಲ್ಲದಿದ್ದರೆ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಉಪ್ಪು ಹುಳಿ ಖಾರ ಇದ್ದರೆ ತಾನೇ ನಾಲ್ಗೆಗೆ ಹಿಡಿಸೋದು, ಅದಕ್ಕೋಸ್ಕರ. ಮತ್ತಿನ್ನು ಒಗ್ಗರಣೆಗೆ 2-3 ಚಮಚ ಎಣ್ಣೆ, ಮತ್ತು ಸಾಸಿವೆ, ಇಂಗು, 1 ಒಣಮೆಣಸು, ಕರಿಬೇವು. ಇನ್ನು ಮಾಡುವ ವಿಧಾನ: ಮೊದಲು 3-4 ಸ್ಪೂನ್ ಮೆಂತೆಕಾಳುಗಳನ್ನು ಎಣ್ಣೆಯಲ್ಲದೆ ಹುರಿಬೇಕು. ಅದು ಘಮ ಘಮ ಅಂತ ಹೇಳಿ ಕಂದು ಬಣ್ಣ ಬರುತ್ತೆ. ತುಂಬ ಕೆಂಪಾಗಿ ಮಾಡಬಾರ್ದು, ಕಪ್ಪಾಗಿ ಕಹಿ ಬರುತ್ತೆ. ಹಾಗಾಗಿ ಘಮ ಘಮ ಅಂತಿದ್ದಾಗೇ ಅದನ್ನು ಇಳಿಸ್ಬೇಕು. ಅದು ತಣ್ಣಗಾದ ನಂತರ ಅದನ್ನು ಪುಡಿ ಮಾಡಿಟ್ಕೊಳ್ಬೇಕು. ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಇಂಗು, ಕರಿಬೇವು, ಒಣಮೆಣಸು ಹಾಕಬೇಕು. ನಂತರ ಅದಕ್ಕೆ 2 ಟೀಸ್ಪೂನಷ್ಟು ಹುಣಸೆ ರಸನ ಹಾಕಬೇಕು. ಹುಣಸೆ ರಸ ಹಾಕಿದ ಮೇಲೆ ಅದಕ್ಕೆ ಬೆಲ್ಲ, ಅರಿಶಿನ, ಚೂರು ಉಪ್ಪು, ಈ ಸಾಂಬಾರ್ ಪುಡಿ ಹಾಕಿ ಗೂರಾಡಬೇಕು. ಅದು ಕುದಿಯುವಾಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು. ಅದು ಚೆನ್ನಾಗಿ ಕುದ್ದ ನಂತರ ಹಸಿ ವಾಸನೆ ಹೋಗಬೇಕದು. ನಂತರ ಈ ಹುರಿದು ಪುಡಿ ಮಾಡಿಟ್ಕೊಂಡಿರೋಂತಹ ಮೆಂತೆ ಪೌಡ್ರನ್ನು ಅದಕ್ಕೆ ಹಾಕಬೇಕು. ಅದು ಮೆಂತೆ ಪುಡಿ ಹಾಕಿದ ನಂತರ ಸಣ್ಣ ಉರಿನಲ್ಲಿ ಹಾಗೆ ಗೂರಾಡಬೇಕು. 2 ನಿಮಿಷ ಚೆನ್ನಾಗಿ ಕುದ್ದರೆ ಸ್ವಲ್ಪ ಮಂದಗತಿನಲ್ಲಿ ಆಗುತ್ತೆ ರಸ. ಆಗ ಅದು ತಿನ್ನೋದಕ್ಕೆ ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ತಿನ್ಬೋದು. ಈ ಹಾಗಲಕಾಯಿ ಗೊಜ್ಜು, ಪೈನಾಪಲ್ ಗೊಜ್ಜು, ಅಮಟೆಕಾಯಿ ಗೊಜ್ಜು ಹೇಗೆ ಮಾಡ್ತೀವೋ ಅದೇ ಥರನೇ ಇದು ಸಹ ಮಾಡೋದು. ಅದು ಅವೆಲ್ಲವೂ ಒಂದು ರುಚಿ ಕೊಟ್ಟರೆ ಈ ಮೆಂತೆ ಕಾಳಿನ ಇದು ಕೂಡ ಒಂದು ರುಚಿ ಕೊಡುತ್ತೆ ಗೊಜ್ಜು. ಒಮ್ಮೆ ಎಲ್ಲ ಪ್ರಯೋಗಿಸಿ. ಹಾಗೆ ಮತ್ತೊಂದು ರೆಸಿಪಿ ಅಂದರೆ ಅದು ಮೆಂತೆ ಗಂಜಿ. ಈ ಮೆಂತೆ ಗಂಜಿ ಇದು ತುಂಬ ರುಚಿಯಾಗಿರುತ್ತದೆ. ಇದನ್ನು ಹೆಚ್ಚಾಗಿ ತಿನ್ನೋದ್ರಿಂದ ದೇಹ ಯಾವಾಗಲೂ ತಂಪಾಗಿರುತ್ತೆ. ಈ ಮೆಂತೆ ಗಂಜಿ ಮಾಡುವ ವಿಧಾನ: ಒಂದು ಲೋಟ ಅಕ್ಕಿ ನೆನೆಸಿಡಬೇಕು, ಅಕ್ಕಿನ ಸ್ವಲ್ಪ ಹೊತ್ತು, ಒಂದು ಗಂಟೆ ನೆನೆಸಿಟ್ಟರೆ ಸಾಕು. ಹಾಗೆ ಹಿಂದಿನ ದಿವಸ ರಾತ್ರಿ ಮೆಂತೆಕಾಳುಗಳನ್ನು ನೆನೆಸಿಡಬೇಕು. ಒಂದು 5 ಟೀಸ್ಪೂನ್, ಒಂದು ಲೋಟ ಅಕ್ಕಿಗೆ 5 ಟೀಸ್ಪೂನ್ ಮೆಂತೆ. ಇಷ್ಟನ್ನು ಚೆನ್ನಾಗಿ ತೊಳೆದು ಬಿಸಿಬೇಳೆ ಬಾತಿಗೆ ನಾವು ಮಾಡಬೇಕಾದ್ರೆ ಎಷ್ಟು ನೀರು ಹಾಕಿ ನಾವು ಬೇಯಿಸ್ತೀವೋ ಅಷ್ಟು ನೀರನ್ನು ಹಾಕಿ ಬೇಯಿಸ್ಬೇಕು. ಮೆತ್ತಗಾಗಿರುತ್ತೆ. ಅದು ಒಂದು 3-4 ವಿಸಲ್ ಹೊಡೆಸಿದ್ರೆ ಸಾಕು. ಇದಕ್ಕೆ ಒಂದು 1/2 ಹೋಳು ತೆಂಗಿನಕಾಯಿ ನುಣ್ಣಗೆ ರುಬ್ಬಬೇಕು. ಅದನ್ನು ನುಣ್ಣಗೆ ರುಬ್ಬಿದ ತೆಂಗಿನಕಾಯಿಯನ್ನು ಈ ಬೇಯಿಸಿದ ಅನ್ನಕ್ಕೆ ಹಾಕಿ ಅದಕ್ಕೆ 1/4 ಕೆಜಿಯಷ್ಟು ಬೆಲ್ಲ ಹಾಕಬೇಕು, ಒಂದು ಚುಟ್ಕಿ ಉಪ್ಪು ಹಾಕಬೇಕಷ್ಟೇ. ಇದನ್ನು ಕುದಿಸಿದರೆ ರುಚಿಯಾದ ಮೆಂತೆ ಗಂಜಿ ರೆಡಿ. ಈ ಮೆಂತೆ ಗಂಜಿ ಎಷ್ಟು ಉಪಯೋಗ ಅಂದರೆ ಈ ಮದುವೆ ಮನೆಗಳಲ್ಲಿ ಮದುಮಕ್ಳಿಗೆ ತಿನ್ನಕ್ಕೆ ಕೊಡ್ತಾರೆ. ಯಾಕೆ ಅಂದರೆ ಅರಿಶಿನ ಹಚ್ಚಿದಾಗ ಅರಿಶಿನದಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತೆ. ಆದ್ದರಿಂದ ಉಷ್ಣಾಂಶ ಹೆಚ್ಚಾಗಿ ಅವ್ರಿಗೆ ಯಾವ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಮದುವೆ ಮನೆಯಲ್ಲಿ ಮದುಮಕ್ಕಳಿಗೆ ಈ ಮೆಂತೆ ಗಂಜಿ ಮಾಡಿ ಬಡಿಸ್ತಾರೆ. ಬಾಣಂತಿಗೂ ಕೂಡ ಇದನ್ನು ಮೆಂತೆ ಗಂಜಿ ಮಾಡಿ ಹಾಕ್ತಾರೆ. ಈ ಮೆಂತೆ ಗಂಜಿ ಅಲ್ಲದೆ ಸಬ್ಬಸ್ಗೆ ಗಂಜಿ ಮಾಡ್ಬೋದು ಇದರಿಂದ. ಹಾಗೆ ಗಸಗಸೆ ಗಂಜಿ ಮಾಡ್ಬೋದು, ಮತ್ತು ಈರುಳ್ಳಿ ಗಂಜಿ ಕೂಡ ಮಾಡ್ಬೋದು. ಈ ಈರುಳ್ಳಿ ಗಂಜಿಯಲ್ಲಿ ಏನಪ್ಪ ಉಪಯೋಗ ಅಂದರೆ ಈ ರಕ್ತಸ್ರಾವ ಹೆಚ್ಚಾಗಿ ಆಗ್ತಾ ಇರುತ್ತಲ್ಲ, ಆವಾಗ ಈ ಈರುಳ್ಳಿ ಗಂಜಿನ ಇದೇ ಥರನೇ ಕಾಯಿ ಎಲ್ಲ ಹಾಕಿ ಬೆಲ್ಲ ಹಾಕಿ ತಿಂತಾ ಬಂದರೆ ಅದು ತುಂಬ ರುಚಿ ಇರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ. ಮಾಡೋದ್ರಿಂದ ಈ ರಕ್ತಸ್ರಾವ ಸ್ವಲ್ಪ ಕಡಿಮೆ ಆಗುತ್ತದೆ. ಹಾಗೆ ಮತ್ತೊಂದು ರೆಸಿಪಿ ಅಂದರೆ ಅದು ಮೆಂತೆ ದೋಸೆ. ದೋಸೆ ಎಲ್ಲ ಥರ ಮಾಡ್ತೀವಿ, ಅದು ಇದು ಬರೀ ಮೆಂತೆ ದೋಸೆ. ಇದನ್ನು ಮೆಂತೆ ಮತ್ತು ಅಕ್ಕಿಯನ್ನು ಎರಡನ್ನು ಚೆನ್ನಾಗಿ ನೆನೆಸಿಡಬೇಕು. ಹಿಂದಿನ ಬೆಳಗ್ಗೆ ನೆನೆಸಿಟ್ಟು ಸಂಜೆ ರುಬ್ಬಿದರೆ ಮರುದಿನ ದೋಸೆ ಮಾಡ್ಬೋದು. ದೋಸೆ ಮಾಡಬೇಕಾದ್ರೆ ಇದು ಸ್ವಲ್ಪ ಅನ್ನ ರುಬ್ಬಬೇಕಾದ್ರೆ ಸ್ವಲ್ಪ ಅನ್ನ ಆಗಲಿಲ್ಲ ಅವಲಕ್ಕಿ ಹಾಕ್ಕೊಳ್ಬೇಕು. ಅದು ಹಾಕಿ ಸ್ವಲ್ಪ ಟೇಸ್ಟ್ ಬರುತ್ತೆ ಅಷ್ಟೆ, ಇನ್ನೇನಲ್ಲ. ಅದಕ್ಕೆ ಈ ದೋಸೆಗೆ ಈರುಳ್ಳಿ ಚಟ್ನಿ ತುಂಬ ಮ್ಯಾಚ್ ಆಗುತ್ತೆ. ಕಾಯಿ ಚಟ್ನಿ ಕೂಡ ಮಾಡ್ಬೋದು. ಈರುಳ್ಳಿ ಚಟ್ನಿ ತುಂಬಾ ರುಚಿಯಾಗಿನೂ ಇರುತ್ತೆ, ಅದಕ್ಕೆ ಒಳ್ಳೆ ಮ್ಯಾಚ್ ಆಗುತ್ತೆ ಮೆಂತೆ ದೋಸೆಗೆ. ಈ ಈರುಳ್ಳಿ ಚಟ್ನಿಯನ್ನು ಕೂಡ ಮಾಡೋದನ್ನು ಹೇಳ್ತೀನಿ. ಈ ಈರುಳ್ಳಿಯನ್ನು ಒಂದು ಒಂದು 4-5 ಈರುಳ್ಳಿಯನ್ನು ತೊಗೊಳ್ಬೇಕು. ಅದಕ್ಕೆ ಚೆನ್ನಾಗಿ ಎಸಳೆಸಳಾಗಿ ಕಟ್ ಮಾಡಿ ಕೆಂಪಗಾಗಿ ಬಾಡಿಸ್ಬೇಕು. ನಂತರ ಅದಕ್ಕೆ ಒಣಮೆಣಸು, ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು, 1/4 ಟೀಸ್ಪೂನು ಉಪ್ಪು, ಮತ್ತು ಒಂದು ಚುಟುಕಿಯಷ್ಟು ಬೆಲ್ಲ, ಒಂದು ಚುಟುಕಿನಾದರೂ ಇಲ್ಲ ಒಂದು ಕಡಲೆ ಗಾತ್ರದಷ್ಟು ಬೆಲ್ಲ, 1/4 ಟೀಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಟೀಸ್ಪೂನ್ ಮೆಂತೆ, ಮತ್ತು ಕರಿಬೇವು ಇಷ್ಟನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ನಂತರ ಒಂದೇ ಕುದಿ ಸ್ವಲ್ಪ ಬಾಡಿಸ್ಬೇಕದು. ಚಟ್ನಿ ನೀರಿನ ಅಂಶ ಇದ್ದರೆ ಬೇಗ ಹಳಸೋಗುತ್ತೆ, ಆದ್ದರಿಂದ ಒಂದೇ ಒಂದು ಕುದಿಯಷ್ಟು ಅದನ್ನು ಎಣ್ಣೆ ಬಾಡಿಸ್ಬೇಕು. ನಂತರ ಒಗ್ಗರಣೆಗೆ ಚೂರು ಸಾಸಿವೆ, ಒಂಚೂರು ಇಂಗು, ಒಣಮೆಣಸು, ಕರಿಬೇವು ಇಷ್ಟನ್ನು ಹಾಕಿದರೆ ರೆಡಿ ಚಟ್ನಿ. ಇದು ಈ ಮೆಂತೆ ದೋಸೆಗೂ ತಿನ್ಬೋದು, ಕಡುಬಿಗೂ ತಿನ್ಬೋದು, ಬರೀ ಊಟಕ್ಕೂ ನೆಂಚ್ಕೊಂಡು ತಿನ್ಬೋದು, ರುಚಿಯಾಗಿರುತ್ತೆ. ಒಂದೇ ಒಂದು ಸಾರಿ ಎಲ್ಲರೂ ಪ್ರಯೋಗಿಸಿ ನೋಡಿ. ಇಷ್ಟೆಲ್ಲ ಒಮ್ಮೆ ನೋಡಿ, ಇಷ್ಟೆಲ್ಲ ಅಡುಗೆ ಮತ್ತು ಮಾಹಿತಿಯನ್ನು ತಿಳಿಸಲು ನನಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ RJ ಮಹಾಲಕ್ಷ್ಮಿಯವರಿಗೂ ಹಾಗೂ ನನ್ನ ಕೇಳುಗರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು.
2: ನಿಮಗೂ ಕೂಡ ಧನ್ಯವಾದಗಳು ಮೇಡಮ್. ಈ ದಿನ ಮೆಂತೆ ಕಾಳಿನಿಂದ ಮೆಂತೆ ಸೊಪ್ಪಿನಿಂದ ಏನೆಲ್ಲ ಉಪಯೋಗ ಆಗುತ್ತೆ, ಈ ಪದಾರ್ಥಗಳನ್ನು ಬಳಸ್ಕೊಂಡು ಯಾವೆಲ್ಲ ಅಡುಗೆಗಳನ್ನು ಮಾಡ್ಬೋದು ಅನ್ನೋದನ್ನು ತುಂಬ ಸೊಗಸಾಗಿ ತಿಳಿಸ್ಕೊಟ್ರಿ, ಜೊತೆಗೆ ಈರುಳ್ಳಿ ಚಟ್ನಿಯನ್ನು ಕೂಡ. ಖಂಡಿತವಾಗ್ಲೂ ಮೆಂತೆ ಸೊಪ್ಪಿನಿಂದ ಮೆಂತೆ ಕಾಳಿನಿಂದ ತರೇವರೆ ಅಡುಗೆಗಳನ್ನು ಮಾಡ್ಕೊಳ್ಬೋದು. ಮೆಂತೆ ಕಷಾಯ ಇರ್ಬೋದು, ಮೆಂತೆ ದೋಸೆ ಇರ್ಬೋದು, ಮೆಂತೆ ಪಲಾವು, ಮೆಂತೆ ಕಾಳನ್ನು ಬಳಸಿ ಉಂಡೆ ಕೂಡ ಮಾಡ್ತಾರೆ. ಸೊ ಒಂದಲ್ಲ ಎರಡಲ್ಲ ನಾನಾ ಬಗೆಯಲ್ಲಿ ಈ ರೆಸಿಪಿಗಳನ್ನು ಮಾಡ್ಬೋದು, ಮೆಂತೆ ಕಾಳನ್ನು ಬಳಸಿ ಜೊತೆಗೆ ಮೆಂತೆ ಸೊಪ್ಪನ್ನು ಬಳಸಿ. ಸೊ ಈ ದಿನ ನೀವು ತಿಳಿಸಿಕೊಟ್ಟಂತಹ ಈ ಎಲ್ಲ ರೆಸಿಪಿಗಳು ತುಂಬಾ ಉಪಯುಕ್ತವಾಗಿರುವಂತಹ ರೆಸಿಪಿಗಳಾಗಿವೆ, ಜೊತೆಗೆ ಆರೋಗ್ಯದಾಯಕ ಸಾಂಪ್ರದಾಯಿಕ ಅಡುಗೆಗಳಾಗಿವೆ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ, ಸ್ನೇಹಿತರೆ, ಈ ದಿನ ಶುಭ ಮೇಡಮ್ ಅವರು ತಿಳಿಸ್ಕೊಟ್ಟಂತಹ ಈ ಎಲ್ಲ ರೆಸಿಪಿಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವು ಕೂಡ ಈ ಮೆಂತೆ ಕಾಳನ್ನು ಬಳಸಿ ಅಥವಾ ಮೆಂತೆ ಸೊಪ್ಪನ್ನು ಬಳಸಿ ಮಾಡಬಹುದಾದಂತಹ ಅಡುಗೆಗಳನ್ನು ಮಾಡ್ಕೊಳ್ಳಿ, ಜೊತೆಗೆ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ಅಡುಗೆಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ಎಲ್ಲಾ ಪ್ರಜೆಗಳು ದೇಶದ ಯೋಧರ ಬಗ್ಗೆ ಅಭಿಮಾನ ಮತ್ತು ಗೌರವ ಬೆಳೆಸಿಕೊಳ್ಳಬೇಕು. ಯೋಧರ ತ್ಯಾಗ ಬಲಿದಾನಗಳಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು BSFN ನಿವೃತ್ತ ಯೋಧ NS ರಂಗನಾಥ್ ಹೇಳಿದರು. ನಗರದ PESIAMS ಕಾಲೇಜಿನ NSS ಘಟಕದಿಂದ ಏರ್ಪಡಿಸಿದ್ದ ಕಾರ್ಗಿಲ್ ವಿಜಯ ದಿವಸ್ ಮತ್ತು ಯೋಧ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಎಂಥದ್ದೇ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಯೋಧರು ದೇಶಕ್ಕಾಗಿ ಪ್ರಾಣದ ಹಂಗು ತೊರೆದು ಸೇವೆ ಸಲ್ಲಿಸಲು ಸಿದ್ಧರಾಗಿರುತ್ತಾರೆ. 2 ದಶಕಗಳಿಗೂ ಹೆಚ್ಚು ಕಾಲ ದೇಶ ಸೇವೆ ಮಾಡಿದ ಹೆಮ್ಮೆ ನನಗಿದೆ. ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್ನ ಭಾಗ ಗಡಿ, ಪಶ್ಚಿಮ ಬಂಗಾಳದ ಗಡಿ ಭಾಗ, ತ್ರಿಪುರದ ಗಡಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಸಂದರ್ಭದಲ್ಲಿ ಎದುರಿಸಿದ ಸಂಕಷ್ಟಗಳನ್ನು ವಿವರಿಸಿದರು. ನಿವೃತ್ತ ಸುಬೇದಾರ್ ಮೇಜರ್ KR ದಿನೇಶ್ ಮಾತನಾಡಿ, ಸೇನೆಯಲ್ಲಿ ಸಾಕಷ್ಟು ಅವಕಾಶಗಳಿವೆ. ದೇಶ ಸೇವೆ ಮಾಡಲು ವಿದ್ಯಾರ್ಥಿಗಳು ಸನ್ನದ್ಧರಾಗಬೇಕು. ದೇಶಕ್ಕಾಗಿ ಸೈನಿಕರು ಮಾಡುವ ತ್ಯಾಗ, ಹೋರಾಟ, ಶಿಸ್ತು ಮೊದಲಾದವು ವಿದ್ಯಾರ್ಥಿಗಳಿಗೆ ಮಾದರಿಯಾಗಬೇಕು ಎಂದರು.

ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಜಿಎಂ ಸುದರ್ಶನ್ ಸಮುದ್ರ ಮಟ್ಟದಿಂದ 18,000 ಅಡಿಗಳ ಎತ್ತರದಲ್ಲಿ ತಾಯ್ನಾಡಿನ ರಕ್ಷಣೆಗಾಗಿ ಹಗಲಿರುಳು ಎನ್ನದೆ ತಮ್ಮ ವೈಯಕ್ತಿಕ ಸುಖವನ್ನು ಬದಿಗೊತ್ತಿ ದೇಶಕ್ಕಾಗಿ ಸೇವೆ ಸಲ್ಲಿಸುವ ಯೋಧರ ರಾಷ್ಟ್ರ ಪ್ರೇಮ ನಿಜಕ್ಕೂ ಅಪ್ರತಿಮ ಎಂದು ಹೇಳಿದರು. ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ದಿನೇಶ್ ಹಾಗೂ ಎನ್ಎಸ್ ರಂಗನಾಥ್ ಅವರನ್ನು ಸನ್ಮಾನಿಸಲಾಯಿತು. ವಾಣಿಜ್ಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಪ್ರದೀಪ್ ಶೆಟ್ಟಿ, ನಿರ್ವಹಣಾ ಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಿ ಮೋಹನ್, ಸಹಾಯಕ ಪ್ರಾಧ್ಯಾಪಕರಾದ ಎಂಎಚ್ ಸಚ್ಚಿದಾನಂದ, ಉಜ್ಮನ್ ಸಾಂತ್ಮೇರ್, ಗ್ರಂಥಪಾಲಕ ಎನ್ವಿ ಪ್ರಸಾದ್ ಉಪಸ್ಥಿತರಿದ್ದರು. ಮುಂದಿನ ವಿವರ. ಭವಿಷ್ಯದ ಆಶಾಕಿರಣಗಳಾದ ವಿದ್ಯಾರ್ಥಿಗಳು ನಕಾರಾತ್ಮಕ ವಿಚಾರಗಳಿಂದ ದೂರ ಇರಬೇಕು. ಪಾಲಕರನ್ನು ಪ್ರೀತಿಯಿಂದ ಕಾಣಬೇಕು. ಸಾಮಾಜಿಕ ಹಾಗೂ ಪರಿಸರ ಕಾಳಜಿಯೊಂದಿಗೆ ಸತ್ಪ್ರಜೆಗಳಾಗಬೇಕು ಎಂದು ಹಿರಿಯ ವ್ಯವಹಾರ ನ್ಯಾಯಾಧೀಶೆ ಗೀತಾಮಣಿ ಹೇಳಿದರು. ತಾಲೂಕಿನ ಹೊಸೂರು ಗುಡ್ಡೇಕೇರಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೋಮವಾರ ಆಯೋಜಿಸಿದ್ದ ಕಾನೂನು ಅರಿವು ಕಾರ್ಯಕ್ರಮವನ್ನು ಗಿಡ ನೆಡುವ ಮೂಲಕ ಉದ್ಘಾಟಿಸಿ ಮಕ್ಕಳ ಹಕ್ಕುಗಳು ಮತ್ತು ಸಾಮಾಜಿಕ ಜಾಲತಾಣದಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಮಾತನಾಡಿ, ನಕಾರಾತ್ಮಕ ವಿಚಾರಗಳ ಮೂಲಕ ಸಮಾಜವನ್ನು ತಪ್ಪುದಾರಿಗೆ ಎಳೆಯಲಾಗುತ್ತಿದೆ. ಇಂತಹ ವಿಚಾರಗಳ ಬಗ್ಗೆ ಎಚ್ಚರ ವಹಿಸಬೇಕೆಂದು ಸಲಹೆ ನೀಡಿದರು. ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿ ಆದರ್ಶ್ ಮಾತನಾಡಿ, ಮೊಬೈಲ್ ಬಳಕೆ ಬಗ್ಗೆ ಇತಿಮಿತಿ ಇರಬೇಕು. ವಿದ್ಯಾರ್ಥಿಗಳು ಓದಿನ ಕಡೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ನ್ಯಾಯಾಧೀಶೆ ಪ್ರಭಾವತಿ, ವಕೀಲರ ಸಂಘದ ಅಧ್ಯಕ್ಷ ಎಂಎನ್ ರಮೇಶ್, ಬಿಟಿ ಗುರುಪ್ರಿಯಾ ಹೆಗಡೆ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಸುರೇಶ್, ಮುಖ್ಯ ಶಿಕ್ಷಕ ವೈಜಿ ಸುಭಾಷ್ ಚಂದ್ರ ಮತ್ತಿತರರು ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಶಿವಮೊಗ್ಗದ ಶ್ರೀಧರ ಸ್ವಾಮಿ ಭಕ್ತ ವೃಂದದವರು ರಾಷ್ಟ್ರೀಯ ಹೆದ್ದಾರಿಯ ಮಾರಿಕಾಂಬಾ ವೃತ್ತದ ಮೂಲಕ ಮಂಗಳವಾರ ಪಾದಯಾತ್ರೆ ಹೊರಟರು. ಈ ವೇಳೆ ಮಾತನಾಡಿದ ಸಮಿತಿ ಸಂಚಾಲಕ ವಿನೋದ್ ಶೇಟ್, ಗುರು ಪೂರ್ಣಿಮೆಯಂದು ಶ್ರೀಧರ ಸ್ವಾಮಿಗಳ ಪಾದುಕಾ ದರ್ಶನ ಪಡೆಯಲು ಭಕ್ತರು ಶಿವಮೊಗ್ಗದಿಂದ ವರದಹಳ್ಳಿಯವರೆಗೆ ಪಾದಯಾತ್ರೆ ನಡೆಸುತ್ತಿದ್ದಾರೆ. ಇದು 14ನೇ ವರ್ಷದ ಪಾದಯಾತ್ರೆ ಎಂದು ತಿಳಿಸಿದರು. ಪಾದಯಾತ್ರೆ ತಂಡದಲ್ಲಿ ಸಂತೋಷ್ ಭಟ್, ದಿನೇಶ್ ಭಟ್, ಮಹೇಶ್, ಹರೀಶ್, ಪ್ರಕಾಶ್, ದೀಪಕ್, ರಮೇಶ್, ವಸಂತ್, ಸಂದೀಪ್ ಇತರರಿದ್ದರು. ಮುಂದಿನ ವಿವರ. ಶಿರಾಳ್ಕೊಪ್ಪದ ಅಖಿಲಾಂಡ ಕೋಟಿ ನಾಗಕಾಳಿಕಾ ದುರ್ಗೆ ಚಾಮುಂಡೇಶ್ವರಿ ಮಹಾಸಂಸ್ಥಾನ ಪೀಠ ಹಾಗೂ ಶಿವಮೊಗ್ಗದ ಕ್ರಿಯೇಟಿವ್ ಗ್ರೂಪ್ನಿಂದ ನಗರದ ಕೋಟೆ ಮಾರಿಕಾಂಬಾ ದೇವಸ್ಥಾನದಲ್ಲಿ ಜುಲೈ 29ರಂದು ಬೆಳಗ್ಗೆ 10:30ಕ್ಕೆ ವ್ಯಾಸ ಪೂರ್ಣಿಮೆ ಹಾಗೂ ಗುರುವಂದನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಶಿವನಾಗ ಪಾರ್ಥ ಅವಧೂತರು ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವ್ಯಾಸ ಪೂರ್ಣಿಮೆಯು ಗುರುಗಳಿಗೆ ವಂದಿಸುವ ಪವಿತ್ರ ದಿನ. ವ್ಯಾಸ ಪೂರ್ಣಿಮೆ ಅಂಗವಾಗಿ ಮೃತ್ಯುಂಜಯ ಹೋಮ, ವಿಶೇಷ ಪೂಜಾನುಷ್ಠಾನ, ಪೂರ್ಣಾಹುತಿ, ಮಂಗಳಾರತಿ ನೆರವೇರಲಿದೆ. ನಂತರ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಗುವುದು ಎಂದರು. ಮಧ್ಯಾಹ್ನ 12:30ಕ್ಕೆ ಶ್ರೀ ಶಿವನಾಗ ಪಾರ್ಥ ಅವಧೂತರಿಗೆ ತುಲಾಭಾರ ಗುರುದತ್ತ ವೃಂದದವರಿಂದ ಗುರುವಂದನಾ ಪೂಜೆ ನಡೆಸಲಾಗುತ್ತದೆ. ಬಳಿಕ ಅವಧೂತರು ಆಶೀರ್ವಚನ ನೀಡಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಕ್ರಿಯೇಟಿವ್ ಗ್ರೂಪ್ ಅಧ್ಯಕ್ಷ ಪರಮೇಶ್, ನಿರ್ದೇಶಕಿ ಶಿಲ್ಪ, ಪ್ರಮುಖರಾದ ನಂದನ್ ಕುಮಾರ್, ಶ್ರುತಿ, ಪ್ರಮೋದ್ ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಬೆಂಗಳೂರಿನ ಚಾಮರಾಜಪೇಟೆ ಕೃಷ್ಣರಾಜ ಪರಿಷ್ಠಾನ್ ಮಂದಿರದಲ್ಲಿ ಸೋಮವಾರ ಏರ್ಪಡಿಸಿದ್ದ ಸಂಸ್ಕೃತ ಗ್ರಂಥ ಪುರಸ್ಕಾರ ಪ್ರದಾನ ಕಾರ್ಯಕ್ರಮದಲ್ಲಿ ಶ್ರೀ ವಾದಿರಾಜರ ತೀರ್ಥ ಪ್ರಬಂಧ ಕೃತಿ ಕರ್ತು ಶಿವಮೊಗ್ಗದ ಉಪನ್ಯಾಸಕಿ ಡಾ ಮೈತ್ರಿಯಿ ಆದಿತ್ಯ ಪ್ರಸಾದ್ ಅವರಿಗೆ ಗ್ರಂಥ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಲೇಖಕಿ ಪ್ರೊಫೆಸರ್ ಕೆಇ ರಾಧಾಕೃಷ್ಣ, ವಾಚಸ್ಪತಿ ಶಾಸ್ತ್ರಿ ಜೋಶಿ, ಡಾಕ್ಟರ್ ಕೆಎಸ್ ಕೃಷ್ಣಾಚಾರ್ಯ ಕೆಂಪದಾಳಿಹಳ್ಳಿ, ಡಾಕ್ಟರ್ ಎಸ್ಎಚ್ ರೇಖಾದೇವಿ ಅವರನ್ನು ಸನ್ಮಾನಿಸಲಾಯಿತು. ಕರ್ನಾಟಕ ಸಂಸ್ಕೃತ ವಿವಿ ಕುಲಪತಿ ಡಾಕ್ಟರ್ ಎಸ್ ಅಹಲ್ಯ, ಕುಲಸಚಿವ ಪ್ರೊಫೆಸರ್ ವಿ ಗಿರೀಶ್ ಚಂದ್ರ, ಹಣಕಾಸು ಅಧಿಕಾರಿ ಐ ಶ್ರುತಿ, ಪದ್ಮಭೂಷಣ ಪುರಸ್ಕೃತ ಶತವದಾನಿ ಡಾಕ್ಟರ್ ಆರ್ ಗಣೇಶ್, ಮೇಲುಕೋಟೆ ಸಂಸ್ಕೃತ ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಉಮಾಕಾಂತ್ ಭಟ್, ಕರ್ನಾಟಕ ಸಂಸ್ಕೃತ ವಿವಿ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್, ತಿರುಪತಿ ರಾಷ್ಟ್ರೀಯ ಸಂಸ್ಕೃತ ವಿವಿ ನಿವೃತ್ತ ಪ್ರಾಧ್ಯಾಪಕ ಆಚಾರ್ಯ ಜಾನಮದೀನ್ ರಾಮಕೃಷ್ಣ ಶಾಸ್ತ್ರಿ ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಎಲ್ಲರಿಗೂ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ 15 ಶುಶ್ರೂಷಾಧಿಕಾರಿ ಹುದ್ದೆಗಳನ್ನು 1 ವರ್ಷದ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗಳಲ್ಲಿ ನರ್ಸಿಂಗ್ ಶಿಕ್ಷಣ ಪೂರೈಸಿರಬೇಕು. ನರ್ಸಿಂಗ್ ಕೌನ್ಸಿಲಿಂಗ್ನಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡಿಸಿರಬೇಕು. ಅರ್ಜಿ ನಮೂನೆಯನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ, ಬಿಎಚ್ ರಸ್ತೆ, ಶಿವಮೊಗ್ಗ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಅಗತ್ಯ ದಾಖಲೆಗಳ ಜೊತೆಗೆ ಜುಲೈ 30 ಒಳಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿಯನ್ನು ಖುದ್ದಾಗಿ ಭೇಟಿ ಮಾಡಬಹುದು ಅಥವಾ ದೂರವಾಣಿ ಸಂಖ್ಯೆ 0818222232 ಈ ನಂಬರಿಗೆ ಸಂಪರ್ಕಿಸಬಹುದು ಎಂದು ಡಿಎಚ್ಒ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶ್ರೀ ಕ್ಷೇತ್ರ ಕರ್ಕಿಯ ಜ್ಞಾನೇಶ್ವರಿ ಪೀಠಾಧೀಶ್ವರರಾದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮೀಜಿ ಅವರ 41ನೇ ಚಾತುರ್ಮಾಸ್ಯ ವ್ರತಾಚರಣೆ ಹಾಗೂ ಶ್ರೀ ಸುಜ್ಞಾನೇಶ್ವರ ಭಾರತಿ ಸ್ವಾಮೀಜಿ ಅವರ ತೃತೀಯ ಚಾತುರ್ಮಾಸ್ಯ ವ್ರತಾಚರಣೆ ಜುಲೈ 29ರಿಂದ ಸೆಪ್ಟೆಂಬರ್

26ರವರೆಗೆ ಇಕ್ಕೇರಿ ರಸ್ತೆಯಲ್ಲಿರುವ ದೈವಜ್ಞ ಬ್ರಾಹ್ಮಣ ಸಭಾಭವನದಲ್ಲಿ ನಡೆಯಲಿದೆ. ಚಾತುರ್ಮಾಸ್ಯ ವ್ರತಾಚರಣೆ ಅಂಗವಾಗಿ ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಶ್ರೀಗಳವರ ವ್ಯಾಸ ಪಂಚಕ ಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗಲಿದೆ. ಬಳಿಕ ಸಮಾಜದ ವತಿಯಿಂದ ಪಾದುಕ ಪೂಜೆ, ಸಭಾ ಕಾರ್ಯಕ್ರಮ, ಶ್ರೀಗಳ ಆಶೀರ್ವಚನ, ತೀರ್ಥಪ್ರಸಾದ ವಿತರಣೆ ಹಾಗೂ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ. ಮಧ್ಯಾಹ್ನ 12:30ಕ್ಕೆ ಪಟ್ಟದ ದೇವರ ಮಹಾಪೂಜೆ ನೆರವೇರಲಿದೆ. ಸಂಜೆ 6ರಿಂದ ಭಜನೆ, ಸಹಸ್ರನಾಮ ಪಠಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ರಾತ್ರಿ 7:30ಕ್ಕೆ ಶ್ರೀಗಳಿಂದ ಪಟ್ಟದ ದೇವರ ಪೂಜೆ, ಆಶೀರ್ವಚನ, ತೀರ್ಥಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ಆಯೋಜಿಸಲಾಗಿದೆ ಎಂದು ಚಾತುರ್ಮಾಸ್ಯ ವ್ರತೋತ್ಸವ ಸಮಿತಿ ಅಧ್ಯಕ್ಷ ಎಂಎಸ್ ಅರುಣ್ ಕುಮಾರ್ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಕಳೆದ 10 ವರ್ಷಗಳಿಂದ ರೋಟರಿ ಸಂಸ್ಥೆ ಸದಸ್ಯನಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ತಮ್ಮನ್ನು ಸಂಸ್ಥೆಯ ಅಧ್ಯಕ್ಷರನ್ನಾಗಿ ಮಾಡಿದ್ದು ಸಂತಸ ನೀಡಿದೆ ಎಂದು ರೋಟರಿ ಕ್ಲಬ್ ನೂತನ ಅಧ್ಯಕ್ಷ ಹೆಚ್ಇ ಮಾಲತೇಶ್ ಕೊಡಕಣಿ ಹೇಳಿದರು. ಪಟ್ಟಣದ ಗಿರಿಜಾ ಶಂಕರ ಸಭಾಭವನದಲ್ಲಿ ನಡೆದ ರೋಟರಿ ಕ್ಲಬ್ ಪದಗ್ರಹಣ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಜವಾಬ್ದಾರಿ ಸ್ವೀಕರಿಸಿ ಅವರು ಮಾತನಾಡಿದರು. ಸಮಾಜಮುಖಿ ಕೆಲಸಗಳಿಗೆ ಎಲ್ಲಾ ಸದಸ್ಯರ ಸಹಕಾರ ಪಡೆದು ವಹಿಸಿದ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುತ್ತೇನೆ ಎಂದರು. ರೋಟರಿ ಕ್ಲಬ್ ಜಿಲ್ಲಾ ಗವರ್ನರ್ ಬಿಎಂ ಭಟ್, ಸಹಕಾರ ಗವರ್ನರ್ ಎಸ್ ನಾಗರಾಜ್, ಸಂಸ್ಥಾಪಕ ಅಧ್ಯಕ್ಷ ಡಾ ಹೆಚ್ಇ ಜ್ಞಾನೇಶ್, ಝೋನಲ್ ಲೆಫ್ಟಿನೆಂಟ್ ಕೆಬಿ ಕೃಷ್ಣಪ್ಪ ಓಟೂರು ಮಾತನಾಡಿದರು. ಕಾರ್ಯದರ್ಶಿಯಾಗಿ ಪ್ರಕಾಶ್ ಅಧಿಕಾರ ಸ್ವೀಕರಿಸಿದರು. ನಾಗರಾಜ್ ಗುತ್ತಿ, ಯಶೋಧರ್ ತವನಂದಿ, ನಿರಂಜನ್ ಕುಪ್ಪಗಡ್ಡೆ, ಪುರುಷೋತ್ತಮ್ ಕುಪ್ಪಗಡ್ಡೆ, ಪುನೀತ್ ಇತರರು ಇದ್ದರು. ಸಂಗೀತ ಕ್ಷೇತ್ರದಲ್ಲಿ ಹೆಚ್ ಗುರುಮೂರ್ತಿ, ವಿಶ್ವನಾಥ್ ಹೆಚ್, ಅಜಿತ್ ಹರೀಶಿ, ಚಾಲಕ ರಾಮಪ್ಪ, ಕೃಷಿಕ ಚನ್ನಬಸಪ್ಪ, ಪವರ್ಮೆನ್ ಜಗದೀಶ್ ಅವರನ್ನು ಸನ್ಮಾನಿಸಲಾಯಿತು. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿವಾರ ಹೊಸ ಜ್ಞಾನ.
8: ಕೇಳು ಕೇಳು ಕೇಳು ಜಾಣ.

0: ಈ ವಾರದ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಸೊಳ್ಳೆ ಫ್ಯಾಕ್ಟರಿ ಶುರುವಾಗಲಿದೆ, ಪ್ಲಾಸ್ಟಿಕ್ ಪುರಾಣ, ಬಹುರೂಪಿ ಪಾಲಿ ಇಥಿಲೀನ್, ಬೀಗಲ್ ಸಾಹಸಯಾನ ಹಾಗೂ ವಾರದ ವಿಜ್ಞಾನಿ ಮ್ಯಾಕ್ಸ್ ಕಾರ್ಲ್ ಎನ್ಸ್ಟ್ ಲುಡ್ವಿಗ್ ಪ್ಲಾಂಕ್.
1: ಸೊಳ್ಳೆ ಫ್ಯಾಕ್ಟರಿ ಶುರುವಾಗಲಿದೆ. ಇನ್ನೇನು ಮುಂಗಾರು ಹತ್ರವಾಯಿತು. ಮುಂಗಾರು ಮಳೆ ಆರಂಭವಾಗ್ತಿದ್ದ ಹಾಗೆ ನಮ್ಮ ಮನೆ ಅಂಗಳದಲ್ಲಿ ಸೊಳ್ಳೆಗಳ ದರ್ಬಾರ್ ಕೂಡ ಶುರುವಾಗ್ಬಿಡುತ್ತೆ. ಬೆಳಗ್ಗೆ ಸಂಜೆ ಬಿಡದಂತೆ ಸೊಳ್ಳೆಗಳ ಸಂಗೀತವನ್ನ ಆರಾಮಾಗಿ ಕೇಳಬಹುದು. ಬೆಳಗ್ಗೆ ಡೆಂಗ್ಯೂ, ಚಿಕನ್ ಗುನ್ಯಾ ತರುವಂತಹ ಸೊಳ್ಳೆಗಳ ರಾಗ ಕಿವಿಯಪ್ಪಿದ್ರೆ ರಾತ್ರಿ ಮಲೇರಿಯಾ ಹರಡುವ ಸೊಳ್ಳೆಗಳ ಆರ್ಕೆಸ್ಟ್ರಾ. ಆಗಾಗ್ಗೆ ಒಂದಿಷ್ಟು ಗೊತ್ತೂ ಗೊತ್ತಾಗದ ಹಾಗೆ ಸೂಜಿಯಂತೆ ಚುರುಕು. ಇವೆಲ್ಲದರ ನಿರೀಕ್ಷೆಯಲ್ಲಿ ಬೆವರುತ್ತಿರುವಾಗಲೇ ನಡುಕ ತರುವಂತಹ ಸುದ್ದಿ ಒಂದು ಬಂದಿದೆ. ಬ್ರೆಜಿಲ್ನಲ್ಲಿ ಸೊಳ್ಳೆಗಳನ್ನ ಕೃಷಿ ಮಾಡಿ ಪ್ರತಿದಿನ 15 ಲಕ್ಷದಷ್ಟು ಸೊಳ್ಳೆಯನ್ನ ಹೊರಬಿಡುವಂತಹ ಕಾರ್ಖಾನೆಯೊಂದು ಆರಂಭವಾಗಲಿದೆಯಂತೆ. ಅದುವೇ ಈ ಡೆಂಗ್ಯೂ ಚಿಕನ್ ಗುನ್ಯಾ ಹರಡುವಂತಹ ಈಡೆಸ್ ಎಜಿಪ್ಟಿ ಎನ್ನುವಂತಹ ಸೊಳ್ಳೆಗಳನ್ನ ಈ ಕಾರ್ಖಾನೆ ತಯಾರಿಸುತ್ತಿದೆಯಂತೆ. ಅವನ್ನ ಸುತ್ತಮುತ್ತಲು ಬಿಡಲು ಸರ್ಕಾರದ ಅನುಮತಿ ಸಹ ಇದೆಯಂತೆ. ಕೇಳಿ ನಿಮಗೂ ಸಹ ನಡುಕ ಬಂದಿರಬೇಕಲ್ವಾ? ಅಲ್ಲ, ಇದೇಂತ ಹುಚ್ಚು? ಡೆಂಗ್ಯೂ ಹರಡುವಂತ ಸೊಳ್ಳೆಯನ್ನ ತಯಾರಿಸಿ ಪರಿಸರಕ್ಕೆ ಬಿಡುವುದಂದ್ರೆ ಅಲ್ಲ ಏನ್ ಕತೆ? ರಾತ್ರಿ ಕಂಡ ಬಾವಿಗೆ ಹಗಲು ಹೋಗಿ ಬಿದ್ದ ಹಾಗಾಯ್ತು ಅಂತಿದ್ದೀರಾ? ಅಯ್ಯಯ್ಯೋ, ಅದು ಹಾಗಲ್ವಂತೆ. ಈ ಸೊಳ್ಳೆಗಳು ಡೆಂಗ್ಯೂ ಹರಡದಂತೆ ತಡೆಯುವ ಸೊಳ್ಳೆಗಳಂತೆ. ಇವು ಹೆಚ್ಚೆಚ್ಚು ಹರಡದಷ್ಟು ಡೆಂಗ್ಯೂ ಹರಡೋದು ಕಡಿಮೆಯಂತೆ. ಏಕೆಂದ್ರೆ ಕಾರ್ಖಾನೆಯಲ್ಲಿ ಹುಟ್ಟುವಾಗಲೇ ಈ ಸೊಳ್ಳೆಗಳ ಮೇಲೆ ಬ್ಯಾಕ್ಟೀರಿಯಾ ಒಂದನ್ನ ಕೂರಿಸಿ ವಿಜ್ಞಾನಿಗಳು ಹೊರಬಿಟ್ಟಿದ್ದಾರೆ. ಓಲ್ಬಾಶಿಯಾ ಪೈಪಿಯೆನ್ಸಿಸ್ ಎನ್ನುವಂತಹ ಈ ಬ್ಯಾಕ್ಟೀರಿಯಾ ಸೊಳ್ಳೆಗಳ ಮೈಯಲ್ಲಿ ಜೀವನ ಪರ್ಯಂತ ಉಳಿದಿರುತ್ತೆ. ಸೊಳ್ಳೆಗಳನ್ನ ಕೊಲ್ಲೋದಿಲ್ಲ, ಆದ್ರೆ ಅದೇ ಸೊಳ್ಳೆಗಳಲ್ಲಿ ಡೆಂಗ್ಯೂ ವೈರಸ್ ಹೆಚ್ಚು ಬೆಳೆಯದಂತೆ ಅದರ ಜೊತೆಗೆ ಪೈಪೋಟಿಗೆ ನಿಲ್ಲುತ್ತೆ. ಹೀಗಾಗಿ ಈ ಬ್ಯಾಕ್ಟೀರಿಯಾ ಇರುವ ಸೊಳ್ಳೆಗಳು ಇರುವಂತಹ ಸ್ಥಳದಲ್ಲಿ ಸೊಳ್ಳೆಗಳ ಕಾಟ ಇದ್ರೂ ಸಹ ಡೆಂಗ್ಯೂ ಕಾಟ ಕಡಿಮೆ ಆಗುತ್ತಂತೆ. ಅಂದ್ರೆ ಸೊಳ್ಳೆ ಹರಡುವ ಡೆಂಗ್ಯೂ ಎನ್ನುವ ಕಂಟಕವನ್ನ ಬ್ಯಾಕ್ಟೀರಿಯಾ ಎನ್ನುವಂತಹ ಮುಳ್ಳಿನಿಂದ ತೆಗೆದು ಹಾಕುವಂತಹ ಒಂದು ಉಪಾಯ ಇದು. ಅಲ್ಲ, ಇದು ಸಾಧ್ಯವಾ ಅಂತಿದ್ದೀರಾ? ಯಾಕಿಲ್ಲ ಅನ್ನತ್ತೆ ಈ ಯೋಜನೆಯನ್ನ ಹಮ್ಮಿಕೊಂಡಿರುವಂತಹ ವರ್ಲ್ಡ್ ಮಸ್ಕಿಟೋ ಪ್ರೋಗ್ರಾಂ, ಜಾಗತಿಕ ಸೊಳ್ಳೆ ಯೋಜನೆ ಎನ್ನುವಂತಹ ಸರ್ಕಾರೇತರ ಸಂಸ್ಥೆ. ಡೆಂಗ್ಯೂ, ಜೀಕಾ, ಚಿಕನ್ ಗುನ್ಯಾ ಮೊದಲಾದವನ್ನ ಹರಡುವ ಈಡೆಸ್ ಎಜಿಪ್ಟಿ ಬೆಳಕಿನ ಹೊತ್ತೆ ಹಾರಾಡುವ ಸೊಳ್ಳೆ. ಶುಚಿತ್ವ ಕಡಿಮೆ ಇರುವ ನಗರ ಪ್ರದೇಶಗಳಲ್ಲಿ ಇವು ಯಥೇಚ್ಛವಾಗಿ ಬೆಳೆಯುವುದರಿಂದಾಗಿ ಈ ಸೊಳ್ಳೆಯಿಂದ ರೋಗ ಹರಡದಂತೆ ತಡೆದರೆ ಬ್ರೆಜಿಲಿನ 7 ಕೋಟಿ ಜನರನ್ನ ರಕ್ಷಿಸಿದಂತೆ ಎನ್ನುತ್ತೆ ಈ ಸೊಳ್ಳೆ ಯೋಜನೆ. ಸೊಳ್ಳೆಗಳಿಂದ ಹರಡುವ ಸೋಂಕಿನ ನಿಯಂತ್ರಣಕ್ಕಾಗಿ ಹಲವಾರು ತಂತ್ರಗಳನ್ನ ಈಗಾಗಲೇ ಬಳಸಿಯಾಗಿದೆ. ಇವುಗಳಲ್ಲಿ ಗಂಡು ಸೊಳ್ಳೆಗಳನ್ನ ಶಂಡರನ್ನಾಗಿಸಿ ಬಿಡುವುದು, ದೇಹದೊಳಗೆ ಪರಜೀವಿಗಳು ಬೆಳೆಯದಂತೆ ತಳಿ ಗುಣಗಳನ್ನ ತಿದ್ದಿದ ಸೊಳ್ಳೆಗಳನ್ನ ಬೆಳೆಸಿ ಬಿಡುವುದು ಮೊದಲಾದ ವಿನೂತನ ತಂತ್ರಗಳನ್ನ ಬಳಸಿಯಾಗಿದೆ. ಈ ತಂತ್ರಗಳ ಪಟ್ಟಿಯಲ್ಲಿ ಈ ಓಲ್ಬಾಶಿಯಾ ಪೈಪಿಯೆಂಟಸ್ ಸೋಂಕು ಬಳಸುವುದು ಹೊಸ ಸೇರ್ಪಡೆ ಅಷ್ಟೆ. ಓಲ್ಬಾಶಿಯಾ ಪೈಪಿಯೆಂಟಸ್ ಬ್ಯಾಕ್ಟೀರಿಯಾ ಕೀಟಗಳಲ್ಲಿ ಸುಮಾರು 1/4 ಪ್ರಭೇದಗಳನ್ನ ಬಾಧಿಸುತ್ತೆ. ಸೊಳ್ಳೆಗಳಲ್ಲಿ ಕ್ಯೂಲೆಕ್ಸ್ ಪ್ರಭೇದವನ್ನ ಇದು ಕಾಡೋದು ಹೆಚ್ಚು. ಈಡೆಸ್ ಎಜಿಪ್ಟಿಯ ತಳಿಗಳನ್ನ ಈ ಬ್ಯಾಕ್ಟೀರಿಯಾ ಸೋಂಕೋದು ಕಡಿಮೆ. ಸೊಳ್ಳೆಗಳನ್ನ ಸೋಂಕಿದಾಗ ಇದು ನೇರವಾಗಿ ಅವುಗಳ ಲಿಂಗಾಂಗಗಳಲ್ಲಿ ಹೋಗಿ ನೆಲೆಸುತ್ತೆ. ಹೀಗೆ ಗಂಡು ಸೊಳ್ಳೆಗಳ ವೀರ್ಯಾಂಗದಲ್ಲಿ ಅದು ಮನೆ ಮಾಡಿಕೊಳ್ಳುತ್ತೆ. ಇದರಿಂದಾಗಿ ಸೊಳ್ಳೆಗೆ ಯಾವ ಹಾನಿಯೂ ಆದಂತೆ ತೋರುವುದಿಲ್ಲ. ಆದರೆ ಈ ಗಂಡು ಸೊಳ್ಳೆಯ ವೀರ್ಯ ಮಾತ್ರ ಮೊಟ್ಟೆಗಳನ್ನ ಫಲಿಸಿ ಮರಿ ಮಾಡೋದಿಲ್ಲ. ಗಂಡು ಸೊಳ್ಳೆಗಳಲ್ಲಿ ಬ್ಯಾಕ್ಟೀರಿಯಾ ಇಲ್ಲದಂತೆ ಮಾಡಿಬಿಟ್ರೆ ಆ ವೀರ್ಯ ಮೊಟ್ಟೆಗಳನ್ನ ಫಲಿಸಿ ಮರಿಗಳು ಹುಟ್ಟಬಲ್ಲವು. ಇನ್ನೂ ಒಂದು ಅನುಕೂಲವೆಂದರೆ ಬ್ಯಾಕ್ಟೀರಿಯಾ ಇರುವ ಹೆಣ್ಣುಗಳ ಮೊಟ್ಟೆಗಳಿಂದ ಹುಟ್ಟಿದ ಮರಿಗಳಲ್ಲಿ ಈ ಬ್ಯಾಕ್ಟೀರಿಯಾ ಹುಟ್ಟಿನಿಂದಲೇ ಇರುತ್ತೆ. ಹೀಗೆ ಒಮ್ಮೆ ಸೋಂಕು ತಗಲಿದ್ರೆ ಹಲವು ಸಂತತಿಗಳವರೆಗೆ ಇದು ಸಾಗುತ್ತೆ. ಗಂಡುಗಳಿಗೆ ತಗಲಿದ್ರೆ ಸೊಳ್ಳೆಯ ಸಂಖ್ಯೆಯಲ್ಲಿ ಅದು ಕುಗ್ಗಿಸುತ್ತೆ. 1980ರ ದಶಕದಲ್ಲಿ ಓಲ್ಬಾಶಿಯಾದ ಈ ಗುಣವನ್ನ ಪತ್ತೆ ಮಾಡಲಾಗಿತ್ತು. ಇದು ಸೊಳ್ಳೆಗಳ ನಿಯಂತ್ರಣಕ್ಕೆ ನೆರವಾಗಬಹುದು ಎಂಬ ಆಸೆಯನ್ನ ಸಹ ಹುಟ್ಟಿಸಿತ್ತು. ತಡವಾದ್ರೂ ಪರವಾಗಿಲ್ಲ, ಈಗ ಆ ಕನಸು ನನಸಾಗ್ತಾ ಇದೆ ನೋಡಿ. ಡಿಡಿಟಿ ಅಂತಹ ಮಾರಕ ವಿಷಯಗಳ ಬಳಕೆ ಇಲ್ಲದೆ ನೈಸರ್ಗಿಕ ತಂತ್ರಗಳಿಂದಲೇ ಸೊಳ್ಳೆಯ ಜನಸಂಖ್ಯೆಯನ್ನ ನಿಯಂತ್ರಿಸಬಹುದೆನ್ನುವಂತಹ ಧೈರ್ಯ ವಿಜ್ಞಾನಿಗಳಿಗೆ ಬಂದಿದೆ. ಓಲ್ವಾಶಿಯ ಬಳಕೆ ಇಷ್ಟು ತಡವಾಗುವುದಕ್ಕೆ ಪ್ರಮುಖ ಕಾರಣ ಅದು ಡೆಂಗ್ಯೂವನ್ನ ಹರಡುವ ಈಡೆಸ್ ಈಜಿಪ್ಟಿಯಲ್ಲಿ ಬೆಳೆಯುವುದಿಲ್ಲ. ಇದನ್ನ ಮಾಡಿದ್ದಲ್ಲದೆ ಈ ಸೊಳ್ಳೆಯ ಸಂಖ್ಯೆಯನ್ನ ನಿಯಂತ್ರಿಸಲಾಗದು. ಯಾಕಂದ್ರೆ ಕ್ಯೂಲೆಕ್ಸ್ ಗಂಡು ಈಡೆಸ್ ಹೆಣ್ಣಿನ ಜೊತೆಗೆ ಕೂಡೋದೇ ಇಲ್ಲವಲ್ಲ. ಆಸ್ಟ್ರೇಲಿಯಾದ ಮೊನಾಶ್ ವಿಶ್ವವಿದ್ಯಾನಿಲಯದ ಸೂಕ್ಷ್ಮ ಜೀವಿ ವಿಜ್ಞಾನಿ ಹಾಗೂ ಈ ಸೊಳ್ಳೆ ಯೋಜನೆಯ ಸಂಶೋಧಕರಾದಂತಹ ಕಾಟ್ ಮ್ಯಾಕ್ ನೀಲ್ ಮತ್ತು ಸಂಗಡಿಗರು ಈ ಓಲ್ವಾಶಿಯ ಪೈಪಿಯಂಟಸ್ ಸೋಂಕಿರುವ ಸೊಳ್ಳೆಗಳನ್ನ ತಯಾರಿಸಲು ಉದ್ಯುಕ್ತರಾದರು. ಹಲವು ಪ್ರಯತ್ನಗಳ ನಂತರ ಇಂತಹದ್ದೊಂದು ಈಡೆಸ್ ಈಜಿಪ್ಟಿ ತಳಿಯನ್ನ ಇವರು ರೂಪಿಸಿದ್ದಾರೆ. ಈ ತಳಿಯ ಎಲ್ಲಾ ಸಂತತಿಗಳಲ್ಲಿಯೂ ಓಲ್ವಾಶಿಯ ಇರುವುದನ್ನ ಪತ್ತೆ ಮಾಡಿದ್ರು. ಈ ಬ್ಯಾಕ್ಟೀರಿಯಾ ಸೋಂಕಿತ ಸೊಳ್ಳೆಗಳನ್ನ ಹರಡಿದ ಜಾಗದಲ್ಲಿ ಡೆಂಗ್ಯೂ ಕಡಿಮೆ ಆಗಬಹುದಾ, ಇದರ ಪರೀಕ್ಷೆ ಸಹ ನಡೀತು. ಡೆಂಗ್ಯೂ ಕಾಟ ಹೆಚ್ಚಿರುವಂತಹ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಕೊಲಂಬಿಯಾ ಮತ್ತು ವಿಯೆಟ್ನಾಂ ದೇಶಗಳಲ್ಲಿ ಆಯ್ದ ನಗರಗಳಲ್ಲಿ ಕಾರ್ಖಾನೆಯ ಸೊಳ್ಳೆಗಳನ್ನ ಹರಡಿ ಡೆಂಗ್ಯೂ ಹರಡುವುದು ಕಡಿಮೆಯಾಗುವುದಾ ಅಂತ ಪರೀಕ್ಷೆ ಸಹ ಮಾಡಲಾಯಿತು. ಇಂಡೋನೇಷ್ಯಾದ ಯೋಗ್ಯಕರ್ತ ಎಂಬ ಊರಿನಲ್ಲಿ ನಡೆದ ಸಂಶೋಧನೆಯ ಫಲಿತಾಂಶಗಳು ಈ ಸೊಳ್ಳೆ ಹರಡಿದ ಕಡೆಯಲ್ಲಿ ಡೆಂಗ್ಯೂ ಏನಿಲ್ಲ ಅಂದ್ರೂ ಶೇಕಡ 77% ಕಡಿಮೆಯಾಯಿತು ಅಂತ ತಿಳಿಸಿದೆ. ಇನ್ನು ಬ್ರೆಜಿಲ್ನಲ್ಲಿಯೇ ನಡೆದ ಪರೀಕ್ಷೆಗಳಲ್ಲಿ ಅಂದಾಜು 35-69% ಡೆಂಗ್ಯೂ ಸೋಂಕು ಕಡಿಮೆಯಾಗಿತ್ತು. ಇದರ ಮುಂದಿನ ಹಂತವೇ ಸೊಳ್ಳೆಗಳ ಕಾರ್ಖಾನೆ. ವರ್ಷವೊಂದಕ್ಕೆ ಸುಮಾರು 500 crore ಅಂದ್ರೆ ಭಾರತದ ಜನಸಂಖ್ಯೆಯ 5 times ಸಂಖ್ಯೆಯ ಬ್ಯಾಕ್ಟೀರಿಯಾ ಸೋಂಕಿತ ಸೊಳ್ಳೆಗಳನ್ನ ತಯಾರಿಸುವಂತಹ ಯೋಜನೆ ಇದು. ಬ್ರೆಜಿಲ್ನ ರಿಯೋ ಡೆ ಜನೈರೋದಲ್ಲಿ ಇದನ್ನ ಸ್ಥಾಪಿಸುವ ಹುನ್ನಾರ ನಡೆದಿದೆ. ಬ್ರೆಜಿಲ್ನಲ್ಲೇ ಯಾಕೆ ಅಂದ್ರೆ ಡೆಂಗ್ಯೂನಿಂದ ಪ್ರತಿ ವರ್ಷ ಅತಿ ಹೆಚ್ಚು ಬಾಧಿತವಾಗುವಂತಹ ದೇಶ ಬ್ರೆಜಿಲ್. ಇಲ್ಲಿ ಏನಿಲ್ಲ ಅಂದ್ರೂ ಪ್ರತಿ ವರ್ಷ 1 crore ಜನ ಈ ರೋಗದಿಂದ ನರಳುತ್ತಾರೆ. ಹೀಗಾಗಿ ಮೊದಲಿಗೆ ಈ ಪ್ರದೇಶದಲ್ಲಿ ಬ್ಯಾಕ್ಟೀರಿಯಾ ಹೊತ್ತ ಸೊಳ್ಳೆಗಳನ್ನ ಬಿಡುವ ಆಲೋಚನೆ ನಡೆದಿದೆ. ಮುಂದಿನ ವರ್ಷದ ವೇಳೆಗೆ ಈ ಸೊಳ್ಳೆಯ ಕಾರ್ಖಾನೆ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲಿದೆ ಅನ್ನತೆ ವಿಶ್ವ ಸೊಳ್ಳೆ ಯೋಜನೆ. ವಿಶಾಲವಾದ ಪ್ರದೇಶದಲ್ಲಿ ಬಲು ಶೀಘ್ರವಾಗಿ ಈ ಸೊಳ್ಳೆಗಳನ್ನ ಹರಡುವುದು ಹೇಗೆ ಎನ್ನುವುದೇ ಪ್ರಶ್ನೆ. ಡಿಡಿಟಿ ಸಿಂಪಡಿಸಲು ಮಾಡದಂತೆ ಈ ಮೋಟಾರ್ ಬೈಕ್ಗಳ ಮೇಲೆ ಸೊಳ್ಳೆಗಳನ್ನ ಹೊತ್ತು ಹರಡುವ ಸೊಳ್ಳೆ ಗಂಟಿಗಳು ಬರಬಹುದೇ ಏನೋ, ಕಾದು ನೋಡೋಣ ಬಿಡಿ.
0: ನಿಮಗೆ ಗೊತ್ತೇ, ನಮ್ಮ ದೇಹದಲ್ಲಿರುವ ಮೂತ್ರಪಿಂಡಗಳು ಅಂದರೆ ಕಿಡ್ನಿಗಳು ಪ್ರತಿ 1/2 hour ದೇಹದಲ್ಲಿರುವ ಎಲ್ಲಾ ರಕ್ತವನ್ನು ಸೋಸಿ ಬಸಿದು ಶುಚಿಗೊಳಿಸುತ್ತವೆ ಅಂತೆ. ಅಂದರೆ ನಮ್ಮ ದೇಹದಲ್ಲಿರುವ ರಕ್ತ ಪ್ರತಿದಿನವೂ 48 times ಸೋಸಲ್ಪಟ್ಟಿರುತ್ತದೆ.
2: ಪ್ಲಾಸ್ಟಿಕ್ ಪುರಾಣ ಬಹುರೂಪಿ ಪಾಲಿಥೀನ್. ಅಂಗಡಿಯಿಂದ ಅಕ್ಕಿಯನ್ನೋ ಬೇಳೆಯನ್ನೋ ತಂದಿರೇನಿ, ಅಂಗಡಿಯವ ಅದನ್ನ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಕಟ್ಟಿಕೊಟ್ಟಿರ್ತಾನೆ. 1980s ಹೀಗಿರ್ಲಿಲ್ಲ. ಅಂಗಡಿಯವರು ಸಾಮಾನ್ಯವಾಗಿ ಕಾಗದದ ಪೊಟ್ಟಣವನ್ನು ಕಟ್ಟಿಯೋ ಅಥವಾ ಅದಕ್ಕಾಗಿಯೇ ಮಾಡಿದಂತಹ ಕಾಗದದ ಚೀಲದಲ್ಲಿ ಹಾಕಿಯೋ ಕೊಡ್ತಾ ಇದ್ರು. ಆದ್ರೆ ಈಗ ಎಲ್ಲಿ ಹೋದ್ರು ಪ್ಲಾಸ್ಟಿಕ್ಕೇ. ಅಂಗಡಿಯವ ಕೊಟ್ಟ ಚೀಲದಲ್ಲಿನ ಬೇಳೆಯನ್ನು ಅಥವಾ ತರಕಾರಿಯನ್ನು ಖಾಲಿ ಮಾಡಿ ಅನಂತರ ಅದನ್ನ ಬೀದಿಯಲ್ಲಿರುವ ಇಲ್ಲವೇ ನಿಮ್ಮದೇ ಮನೆಯಲ್ಲಿರುವಂತಹ ಕಸದ ಬುಟ್ಟಿಯಲ್ಲಿ ಹಾಕಿದಿರೇನಿ. ಆ ಕಸದ ಬುಟ್ಟಿಯು ಪ್ಲಾಸ್ಟಿಕ್ಗೆ. ವಿಚಿತ್ರ ಎಂದ್ರೆ ನೀವು ಬೇಳೆ ಹೊತ್ತು ತಂದ ಆ ತೆಳ್ಳಗಿನ ಪ್ಲಾಸ್ಟಿಕ್ಕು, ಅದನ್ನ ಬಿಸಾಡಿದ ಗಟ್ಟಿಮುಟ್ಟಾದ ಪ್ಲಾಸ್ಟಿಕ್ಕು ಎರಡು ಒಂದೇ ವಸ್ತು. ಅವೆರಡನ್ನು ತಯಾರಿಸಲು ಬಳಸಿದ ವಸ್ತು ಒಂದೇ. ರಾಸಾಯನಿಕ ಎಂದ್ರೆ ಬಹುಶಃ ನೀವು ನಂಬಲಾರಿರಿ. ಪ್ಲಾಸ್ಟಿಕ್ನ ಜನಪ್ರಿಯತೆಗೆ ಇದು ಒಂದು ಕಾರಣ. ಒಂದೇ ರಾಸಾಯನಿಕದಿಂದ ಹಲವಾರು ಬಗೆಯ ವಸ್ತುಗಳನ್ನ ತಯಾರಿಸಬಹುದು. ತೆಳ್ಳಗಿನ ಪಾರದರ್ಶಕ ಹಾಳೆ, ಗಟ್ಟಿಯಾದ ದಪ್ಪಗಿನ ರಟ್ಟಿನಂತಹ ಹಾಳೆ, ಲೋಹದಷ್ಟೇ ಗಟ್ಟಿ ಹಾಗೂ ಭದ್ರವಾದ ವಸ್ತು ಇತ್ಯಾದಿ. ಜೊತೆಗೆ ಅದು ಥರ್ಮೋಪ್ಲಾಸ್ಟಿಕೋ ಥರ್ಮೋಸೆಟ್ಟೋ ಎಂದು ಬೇರೆನೆ. ಪ್ಲಾಸ್ಟಿಕ್ಕು ಹೀಗೆ ಬಹುರೂಪಿ. ಇಂದು ಇಡೀ ಪ್ರಪಂಚದಲ್ಲಿ ನಾವು ಬಳಸುವಂತಹ ಪ್ಲಾಸ್ಟಿಕ್ಗಳಲ್ಲಿ ಇರುವ ರಾಸಾಯನಿಕಗಳು ಕೇವಲ ಬೆರಳೆಣಿಕೆಯಷ್ಟು. ಅವುಗಳನ್ನ ಇಥಿಲೀನು, ವಿನೈಲ್ ಕ್ಲೋರೈಡ್, ಈಥೈಲ್ ಆಕ್ರಿಲೇಟ್, ಸ್ಟೈರೀನು, ಎಸ್ಟರ್ಗಳು ಎಂದು ಹೆಸರಿಸಬಹುದು. ಆದರೆ ಇವುಗಳಲ್ಲಿ ಅತಿ ಜನಪ್ರಿಯವಾದದ್ದು ಎಂದರೆ ಪಾಲಿ ಇಥಿಲೀನು. ನಾವು ಸಾಮಾನ್ಯವಾಗಿ ಪಾಲಿಥೀನ್ ಚೀಲ ಎನ್ನುತ್ತೇವಲ್ಲ, ಅದರಲ್ಲಿರುವ ರಾಸಾಯನಿಕ. ಇದರ ಬಲು ಜನಪ್ರಿಯ ಪರಿಚಿತ ರೂಪ ಎಂದರೆ ನಿತ್ಯ ಬೆಳಗ್ಗೆ ನಾವು ಕೊಂಡು ಬರುವ ಹಾಲಿನ ಚೀಲ. ಹಾಲು ಯಾವುದೇ ಸಂಸ್ಥೆ ಇದ್ದಿರಬಹುದು, ಅದನ್ನು ಹೊತ್ತು ತರುವ ಚೀಲ ಮಾತ್ರ ಪಾಲಿ ಇಥಿಲೀನ್ನದ್ದೇ, ಆಡು ಭಾಷೆಯಲ್ಲಿ ಪಾಲಿಥೀನು. ನಾವು ಪ್ರತಿದಿನ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ಗಳಲ್ಲಿ ಮೂರನೆಯ ಒಂದು ಭಾಗದಷ್ಟು ಕೇವಲ ಈ ಪಾಲಿಥೀನ್ನ ವಸ್ತುಗಳೇ ಆಗಿರುವುದು ಅದರ ಜನಪ್ರಿಯತೆಯನ್ನು, ಪ್ಲಾಸ್ಟಿಕ್ನ ಸಮಸ್ಯೆಯನ್ನು ಎತ್ತಿ ತೋರಿಸುತ್ತದೆ. ಪಾಲಿಥೀನ್ ಅನ್ನು ತಯಾರಿಸಲು ಬಳಸುವ ಮೂಲ ವಸ್ತು ಒಂದು ಕಾರ್ಬನಿಕ ಅನಿಲ, ಇಥಿಲೀನ್ ಎನ್ನುವ ಅನಿಲ. ಕಾರ್ಬನಿಕ ರಾಸಾಯನಿಕಗಳೆಂದರೆ ಗೊತ್ತಿದೆಯಲ್ಲ, ಕೇವಲ ಕಾರ್ಬನ್ ಅಂದರೆ ಇದ್ದಿಲಿನಲ್ಲಿರುವ ವಸ್ತು ಹಾಗೂ ಹೈಡ್ರೋಜನ್ ಅಂದರೆ ನೀರಿನಲ್ಲಿರುವ ವಸ್ತು ಕೂಡಿ ಆದ ರಾಸಾಯನಿಕಗಳು. ಕಾರ್ಬನ್ ಅಣುಗಳು ಹೈಡ್ರೋಜನಿನ ಜೊತೆಗಷ್ಟೇ ಅಲ್ಲದೆ ತಮ್ಮ ತಮ್ಮೊಳಗೆ ಆದ ಜೋಡಿಸಿಕೊಳ್ಳಬಹುದಾದ್ರಿಂದ ಕೇವಲ ಈ ಎರಡೇ ರಾಸಾಯನಿಕಗಳಿಂದ ಸಾವಿರಾರು ರಾಸಾಯನಿಕ ವಸ್ತುಗಳು ರೂಪುಗೊಳ್ಳಬಹುದು. ಉದಾಹರಣೆಗೆ, ಒಂದು ಕಾರ್ಬನ್ನ ಜೊತೆಗೆ ನಾಲ್ಕು ಹೈಡ್ರೋಜನ್ ಕೂಡಿದ್ರೆ ಅದು ಮೀಥೇನ್ ಎನ್ನುವ ಅನಿಲವಾಗ್ತದೆ. ಕೊಳೆತ ವಸ್ತುಗಳಲ್ಲಿರುವ ಜೌಗಿನಲ್ಲಿ ಹುಟ್ಟುವಂತಹ ಅನಿಲ ಇದು, ಸ್ಫೋಟಕ ವಸ್ತು. ಇದೇ ಮೀಥೇನಿನ ಎರಡು ಅಣುಗಳು ಕೂಡಿಕೊಂಡಾಗ ಅದರಲ್ಲಿರುವ ಎರಡು ಹೈಡ್ರೋಜನ್ನ ಜಾಗ ತೆರವಾಗ್ತದೆ, ಕಾರ್ಬನ್ ಅಣುಗಳೇ ಕೈಜೋಡಿಸಿಕೊಳ್ಳುತ್ತವೆ. ಇಂತಹ ಎರಡು ಕಾರ್ಬನ್ ಹಾಗೂ ಆರು ಹೈಡ್ರೋಜನ್ನ ಅಣುಗಳಿರುವ ವಸ್ತುವನ್ನ ಈಥೇನ್ ಎನ್ನುತ್ತಾರೆ. ಈಥೇನಿನಿಂದ ಎರಡು ಹೈಡ್ರೋಜನ್ ಕಳೆದರೆ ಇನ್ನೊಂದು ವಸ್ತು ದೊರೆಯುತ್ತದೆ. ಎರಡು ಕಾರ್ಬನ್ ಹಾಗೂ ನಾಲ್ಕು ಹೈಡ್ರೋಜನ್ ಇರುವ ಇದೇ ಈಥಿಲೀನ್ ಅಥವಾ ಈಥೀನು ನಮ್ಮ ಪಾಲಿಥೀನಿನ ಮೂಲ ವಸ್ತು. ಈಥೇನಿನಲ್ಲಿ ಆಗಲಿ ಮೀಥೇನಿನಲ್ಲಿ ಆಗಲಿ ಹೊಸ ಅಣುಗಳು ಬಂದು ಕೂಡಲು ಜಾಗವಿರೋದಿಲ್ಲ. ಆದರೆ ಇಥಿಲೀನಿನಲ್ಲಿ ಸಾಮಾನ್ಯವಾಗಿ ಇರಬೇಕಾದಕ್ಕಿಂತ ಎರಡು ಹೈಡ್ರೋಜನ್ ಅಣುಗಳು ಕಡಿಮೆ ಇರೋದ್ರಿಂದ ಹೊಸ ಅಣುಗಳು ಬಂದು ಕೂಡಬಹುದು. ಇಂತಹ ಕಾರ್ಬನಿಕ ವಸ್ತುಗಳನ್ನ ಅತೃಪ್ತ ಅಣುಗಳು ಎನ್ನುತ್ತಾರೆ. ಇವುಗಳಲ್ಲಿ ಕಾರ್ಬನಿನ ಎರಡು ಅಣುಗಳ ನಡುವಿನ ಬಂಧವನ್ನ ಕಿತ್ತು ಹೈಡ್ರೋಜನ್ ಅಥವಾ ಬೇರೆ ಅಣುಗಳನ್ನ ಸೇರಿಸಬಹುದು. ಇಥಿಲೀನ್ ಇಂತಹ ಒಂದು ಅತೃಪ್ತ ಅಣು. ಸಾಮಾನ್ಯವಾಗಿ ಇದರ ಹಲವಾರು ಅಣುಗಳನ್ನ ಒಂದರ ಜೊತೆಗೆ ಒಂದರಂತೆ ತಳುಕಿಸಬಹುದು. ಹಾಗೆ ಮಾಡಿದಾಗ ಅದು ಒಂದು ಕಾರ್ಬನ್ ಅಥವಾ ಎರಡು ಹೈಡ್ರೋಜನ್ ಅಣುಗಳಿರುವ ಅರ್ಥಾತ್ CH2 ಎಂದು ರಾಸಾಯನಿಕ ವಿಜ್ಞಾನಿಗಳು ಹೇಳುವ ಘಟಕದ ಮಣಿಗಳ ಸರದಂತೆ ಆಗ್ತದೆ. ಈ ಮಣಿಗಳನ್ನ ಮಾನೋಮರ್ ಎಂತಾರೆ. ಪ್ರತಿ ಸರಮಾಲೆಯಲ್ಲಿಯೂ ಎಷ್ಟು ಮಣಿಗಳಿವೆ ಎನ್ನುವುದನ್ನ ಅವಲಂಬಿಸಿ ಆ ಪ್ಲಾಸ್ಟಿಕ್ನ ಗುಣವಿರ್ತದೆ. ಸಾಮಾನ್ಯವಾಗಿ ನೂರಕ್ಕಿಂತಲೂ ಹೆಚ್ಚು ಮಾನೋಮರ್ಗಳು ಇದ್ದರೆ ಮಾತ್ರ ಅದನ್ನ ಪಾಲಿಮರ್ ಎಂದು ಹೇಳಬಹುದು. ನೂರರಿಂದ ಸಾವಿರದವರೆಗೂ ಮಣಿಗಳ ಸಂಖ್ಯೆ ಇರುವ ಪಾಲಿ ಇಥಿಲೀನು ಪಾಲಿಮರ್ಗಳನ್ನು ತಯಾರಿಸಲಾಗಿದೆ. ಪ್ರತಿಯೊಂದರ ಬಳಕೆಯು ವೈವಿಧ್ಯಮಯ. ಎಷ್ಟು ಮಾನೋಮರ್ಗಳಿವೆ ಎನ್ನುವುದನ್ನ ಸೂಚಿಸಲು ಸಾಂದ್ರತೆಯನ್ನು ಬಳಸ್ತಾರೆ. ಪ್ರತಿ ಘನ ಸೆಂಟಿಮೀಟರ್ಗಳು ಅಂದ್ರೆ ಒಂದು ಸೆಂಟಿಮೀಟರ್ ಉದ್ದ ಅಗಲ ದಪ್ಪವಿರುವ ಪಾಲಿಮರ್ನ ತೂಕವನ್ನೇ ಇದಕ್ಕೆ ಸೂಚ್ಯಂಕವಾಗಿ ಬಳಸ್ತಾರೆ. ಸಾಮಾನ್ಯವಾಗಿ ಪಾಲಿ ಇಥಿಲೀನ್ನ ಸಾಂದ್ರತೆ ಪ್ರತಿ ಘನ ಸೆಂಟಿಮೀಟರ್ಗೆ 0.945-9 ಗ್ರಾಂ ವರೆಗೂ ಇರಬಹುದು. ಅತಿ ಹಗುರವಾದ ಪಾಲಿ ಇಥಿಲೀನ್ ಅನ್ನು LDPE ಎಂದು, ಭಾರವಾದನ್ನ HDPE ಎಂದು ಹೇಳ್ತಾರೆ. ಇಥಿಲೀನ್ ಒಂದು ಅನಿಲ. ಇದನ್ನ ಪಾಲಿಮಾರ್ ಅನ್ನಾಗಿ ಮಾಡಲು ಸಾಮಾನ್ಯವಾಗಿ ಎರಡು ವಿಧಾನಗಳನ್ನು ಬಳಸ್ತಾರೆ. ಮೊದಲನೆಯ ವಿಧಾನದಲ್ಲಿ ಈ ಅನಿಲವನ್ನ ಅತಿ ಒತ್ತಡದಲ್ಲಿ ಬಿಸಿ ಮಾಡ್ತಾರೆ. ಹಾಗೆ ಮಾಡಿದಾಗ ಅದರ ಅಣುಗಳು ಜೋಡಿಸಿಕೊಂಡು ಮೇಣದಂತಹ ವಸ್ತುವಾಗ್ತವೆ. ಆದರೆ ಈ ವಿಧಾನದಲ್ಲಿ ಬಳಸುವ ಒತ್ತಡ ಹಾಗೂ ಉಷ್ಣತೆ ಬಲು ಹೆಚ್ಚು. ಒಂದು ರೀತಿಯಲ್ಲಿ ಪ್ರೆಷರ್ ಕುಕ್ಕರ್ನಲ್ಲಿ ಹಾಕಿ ನೀರಿಲ್ಲದೆಯೇ ಬೇಯಿಸಿದಂತೆ. ಆದರೆ ಅನ್ನ ಬೇಯಿಸುವ ಕುಕ್ಕರ್ನಲ್ಲಿ ಹೆಚ್ಚು ಎಂದರೆ 120 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇರ್ತದೆ. ಪಾಲಿ ಇಥಿಲೀನ್ ಅನ್ನ ಇದರ 4 ಪಟ್ಟು ಹೆಚ್ಚು ಉಷ್ಣತೆಯಲ್ಲಿ ಹಾಗೂ 100 ಪಟ್ಟು ಹೆಚ್ಚು ಒತ್ತಡದಲ್ಲಿ ಬೇಯಿಸಬೇಕಾಗ್ತದೆ. ಇನ್ನೂ ಒಂದು ವಿಧಾನವಿದೆ, ಇದನ್ನ ಜೈಗ್ಲರ್ ನಾಟ ವಿಧಾನ ಎಂತಾರೆ. ಕಾರ್ಲ್ ಜೈಗೈಗ್ಲರ್ ಎನ್ನುವ ಜರ್ಮನ್ ವಿಜ್ಞಾನಿ ರೂಪಿಸಿದ ವಿಧಾನ ಇದು. ಕೇವಲ 70-80 ಡಿಗ್ರಿ ಉಷ್ಣತೆಯಲ್ಲಿಯೇ ಪಾಲಿಮರ್ ಅನ್ನು ರೂಪಿಸಬಹುದು. ಇದಕ್ಕಾಗಿ ಇಥಿಲಿನ್ ಅನಿಲದ ಜೊತೆಗೆ ಕೆಲವು ಕ್ರಿಯಾವರ್ಧಕ ಅಥವಾ ಕೆಟಲಿಸ್ಟ್ಗಳನ್ನು ಸೇರಿಸುತ್ತಾರೆ. ಟೈಟಾನಿಯಂ ಅಥವಾ ಅಲ್ಯೂಮಿನಿಯಂ ಲೋಹಗಳು ಇದರಲ್ಲಿ ಇರುತ್ತದೆ. ಉದಾಹರಣೆಗೆ ಟೈಟಾನಿಯಂ ಟೆಟ್ರಾಕ್ಲೋರೈಡ್ ಹಾಗೂ ಟ್ರೈ ಅಲ್ಯೂಮಿನಿಯಂ ಕ್ಲೋರೈಡ್ ಎನ್ನುವ ವಸ್ತುಗಳು ಬಲು ಜನಪ್ರಿಯ ಕ್ರಿಯಾವರ್ಧಕಗಳು. ಇವುಗಳ ಜೊತೆಗೆ ಇಥಿಲಿನ್ ಅನ್ನು ಬೆರೆಸಿ ಒಂದಿಷ್ಟು ಗಾಳಿ ನುಸುಳದಂತೆ ನೋಡಿಕೊಳ್ಳುತ್ತದೆ. ನಿರ್ದಿಷ್ಟ ಪ್ರಮಾಣದ ಕ್ರಿಯಾವರ್ಧಕಗಳನ್ನು ಸೇರಿಸುವ ಮೂಲಕ ಅಥವಾ ಅಧಿಕ ಹೈಡ್ರೋಜನ್ ಒದಗಿಸುವ ಮೂಲಕ ಎಷ್ಟು ಸಾಂದ್ರತೆ ಬೇಕೋ ಅಷ್ಟೇ ಸಾಂದ್ರತೆಯ ಪ್ಲಾಸ್ಟಿಕ್ ಅನ್ನು ತಯಾರಿಸಲು ಈ ವಿಧಾನ ನೆರವಾಗುತ್ತದೆ. ಇದಕ್ಕಾಗಿ ಕಾರ್ಲ್ ಜೈಗ್ಲರಿಗೆ ನೋಬೆಲ್ ಪ್ರಶಸ್ತಿಯೂ ಸಿಕ್ಕಿತ್ತು. ಪಾಲಿಇಥಿಲೀನು ಮರುಬಳಸಬಹುದಾದ ಪ್ಲಾಸ್ಟಿಕ್. ಇದನ್ನು ಬಿಸಾಡದೆ ಸಂಗ್ರಹಿಸಿ ಮತ್ತೆ ರಾಸಾಯನಿಕ ವಿಧಾನದಿಂದ ಮೂಲ ರೂಪಕ್ಕೆ ಮರಳಿಸಿ ಮರುಬಳಸಬಹುದು. ನಾವು ಬಳಸುವ ಪಾಲಿಇಥಿಲೀನು ಸಾಮಗ್ರಿಗಳಲ್ಲಿ ಹಾಲಿನ ಪ್ಯಾಕೆಟ್, ಸ್ಟೀಲ್ ಡಬ್ಬಗಳ ಮೇಲೆ ಬರುವ ಹಗುರವಾದ ಬಳುಕುವ ಮುಚ್ಚಳ, ಮೃದುವಾದ ಒತ್ತಬಹುದಾದ ಶ್ಯಾಂಪೂ ಮೊದಲಾದ ವಸ್ತುಗಳ ಬಾಟಲಿಗಳು ಎಲ್ಡಿಪಿಇ ವಸ್ತುವಿಗೆ ಉದಾಹರಣೆಗಳು. ಎಲ್ಡಿಪಿಇ ವಸ್ತುಗಳನ್ನು ಸಂಪೂರ್ಣವಾಗಿ ಮೂಲ ರೂಪಕ್ಕೆ ಮರಳಿಸಿ ಬಳಸಬಹುದು. ಜೊತೆಗೆ ಇವುಗಳಲ್ಲಿ ಇತರೆ ಆಡಿಟಿವ್ಗಳಾಗಲಿ ದ್ರಾವಕಗಳಾಗಲಿ ಇರುವುದಿಲ್ಲ. ಹೀಗಾಗಿ ಇವನ್ನ ಭದ್ರವಾಗಿ ಸಂಗ್ರಹಿಸಿ ರದ್ದಿಯವರಿಗೆ ಕೊಡಬಹುದು. ಎಚ್ಡಿಪಿಇಯಿಂದ ನೀರಿನ ಟ್ಯಾಂಕು, ಮೋಟಾರ್ ಕಾರು ಹಾಗೂ ಬೈಕುಗಳಲ್ಲಿ ಬಳಸುವ ಟ್ಯಾಂಕುಗಳು ಮತ್ತು ಸರಪಳಿಯ ಚಾನೆಲ್ಗಳು, ಕೃತಕ ಹಲ್ಲು ಮೊದಲಾದವುಗಳನ್ನ ತಯಾರಿಸುತ್ತಾರೆ. ಇವನ್ನು ಮರುಬಳಸಬಹುದು, ಆದರೆ ಮೂಲ ರೂಪಕ್ಕೆ ಇವನ್ನು ಮರಳಿಸಲಾಗದು. ಏನಿದ್ರೂ ಬೇರೊಂದು ರೂಪಕ್ಕೆ ಪರಿವರ್ತಿಸಿ ಒಮ್ಮೆಯೋ ಎರಡು ಬಾರಿಯೋ ಮರುಬಳಸಬಹುದು. ಆನಂತರ ಇದು ಕೂಡ ಕಸವೇ ಆಗ್ತದೆ.
0: ನಿಮಗೆ ಗೊತ್ತೇ, ಮನುಷ್ಯನ ಕೂದಲು ಎಷ್ಟು ದಿನ ಬಾಳಬಹುದು? ಬಹುಶಃ ಹಾಗೆ ಇಟ್ಟರೆ ಒಂದೋ ಎರಡೋ ವರ್ಷ ನಮ್ಮ ಮನೆಯಲ್ಲಿ ಕೂದಲು ಉಳಿದಿರುತ್ತದೆ. ಆದರೆ 3,000 ವರ್ಷ ಹಳೆಯದಾದರೂ ಇನ್ನೂ ಕೂದಲಿನ ಸ್ವರೂಪವನ್ನು ಉಳಿಸಿಕೊಂಡಿರುವಂತಹ ಜಡೆಯನ್ನ ಯುರೋಪಿನಲ್ಲಿ ಹೆಕ್ಕಿ ತೆಗೆದಿದ್ದಾರೆ. 3,000 ವರ್ಷಗಳ ಹಿಂದೆ ಸಮಾಧಿಯೊಂದರಲ್ಲಿ ಹೂತಿಟ್ಟಿದ್ದ ಈ ಕೂದಲಿನಲ್ಲಿ ಆ ಜನರು ಸೇವಿಸಿದ್ದ ಗಿಡಗಳ ಅಂಶಗಳು ಕೂಡ ಸೇರಿಕೊಂಡಿವೆಯಂತೆ.
3: ಬೀಗಲ್ ಸಾಹಸಯಾನ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಮಾಡಿದಾಗ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ. ಬೀಗಲ್ ಹಡಗು ಇಲ್ಲಿ 10 ದಿನಗಳ ಕಾಲ ತಂಗಿತ್ತು. ಈ ಸಮಯದಲ್ಲಿ ನಾನು ಸುತ್ತಮುತ್ತಲಿನ ಭೌಗೋಳಿಕ ರಚನೆಗಳನ್ನು ಪರೀಕ್ಷಿಸುವುದಕ್ಕೆಂದು ಸಣ್ಣ ಪುಟ್ಟ ಪ್ರವಾಸಗಳನ್ನು ಕೈಗೊಂಡಿದ್ದೆ. ಇವುಗಳಲ್ಲಿ ಪ್ರಮುಖವಾದ ಆಕರ್ಷಣೆಗಳೆಂದರೆ ಡೆವೋನಿಯನ್ ಅಥವಾ ಕಾರ್ಬನಿಫೆರಸ್ ಯುಗಗಳಿಗೆ ಸೇರಿದ ಫಾಸಿಲ್ಗಳು ಇದ್ದ ಶಿಲಾಪದರಗಳು. ಎರಡನೆಯದಾಗಿ ಇತ್ತೀಚೆಗೆ ನೆಲ ಮೇಲುಬ್ಬಿದ ಬಗ್ಗೆ ಕೆಲವು ಪುರಾವೆಗಳು ಹಾಗೂ ಕೊನೆಯದಾಗಿ ಮರಗಳ ಎಲೆಗಳ ಜೊತೆಗೆ ಈಗ ಮರೆಯಾಗಿ ಬಿಟ್ಟಿರುವ ನೆಲವಾಸಿ ಬಸವನ ಹುಳುಗಳ ಚಿಪ್ಪುಗಳ ಅಚ್ಚೊತ್ತುಗಳು ಇರುವ ಸುಣ್ಣ ಅಥವಾ ಟ್ರಾವೆರ್ಜಿನ್ ಖನಿಜದ ಒಂದು ತೇಪೆ. ವ್ಯಾನ್ ಡೈಮನ್ನ ಲ್ಯಾಂಡ್ ಪ್ರದೇಶದಲ್ಲಿ ಒಂದಾನೊಂದು ಕಾಲದಲ್ಲಿದ್ದ ಸಸ್ಯರಾಶಿಯ ವಿವರಗಳನ್ನು ಈ ಒಂದು ಪುಟ್ಟ ಹಳ್ಳ ದಾಖಲಿಸಿಟ್ಟುಕೊಂಡಿದೆ ಎನ್ನುವುದು ಅಸಂಭವ ಸಂಗತಿಯೇನಲ್ಲ. ಇಲ್ಲಿನ ಹವೆ ನ್ಯೂ ಸೌತ್ ವೇಲ್ಸ್ಗಿಂತಲೂ ತೇವವಾಗಿದೆ. ಹೀಗಾಗಿ ನೆಲವು ಫಲವತ್ತಾಗಿದೆ, ಕೃಷಿ ಅರಳಿದೆ, ಕೃಷಿ ಮಾಡಿದ ಭೂಮಿ ಸುಂದರವಾಗಿ ಕಾಣುತ್ತದೆ, ತೋಟಗಳು ತರಕಾರಿ ಮತ್ತು ಹಣ್ಣುಗಳಿಂದ ಸಮೃದ್ಧವಾಗಿವೆ. ಕೆಲವು ತೋಟದ ಮನೆಗಳಂತೂ ಬಲು ದೂರದ ಸ್ಥಳಗಳಲ್ಲಿದ್ದು ನೋಡಲು ಸುಂದರವಾಗಿವೆ. ಇಲ್ಲಿನ ಸಸ್ಯರಾಶಿ ನೋಡಲು ಆಸ್ಟ್ರೇಲಿಯಾದಂತೆಯೇ, ಆದರೆ ಅದಕ್ಕಿಂತಲೂ ಸ್ವಲ್ಪ ಹಸಿರಾಗಿ ಹಿತವಾಗಿ ತೋರುತ್ತದೆ. ಮರಗಳ ನಡುವೆ ಇರುವ ಹುಲ್ಲುಗಾವಲು ಸಮೃದ್ಧಿಯಾಗಿದೆ. ಒಂದು ದಿನ ನಾನು ಪಟ್ಟಣದ ಎದುರಿಗಿದ್ದ ಕೊಲ್ಲಿಯ ಬದಿಯಲ್ಲಿ ನಡೆದೆ. ಕೊಲ್ಲಿಯ ಆಚೀಚೆಗೆ ಓಡಾಡುತ್ತಿದ್ದ 2 ಉಗಿದೋಣಿಗಳಲ್ಲಿ ಒಂದರಲ್ಲಿ ಹತ್ತಿ ಕೊಲ್ಲಿಯನ್ನು ದಾಟಿದೆ. ಈ ದೋಣಿಗಳಲ್ಲಿ ಒಂದರ ಇಂಜಿನ್ ಅನ್ನು ಸ್ಥಾಪನೆಯಾಗಿ ಕೇವಲ 33 ವರ್ಷಗಳಷ್ಟೇ ಕಳೆದಿರುವ ಈ ದೇಶದಲ್ಲಿಯೇ ಸಂಪೂರ್ಣವಾಗಿ ತಯಾರಿಸಲಾಗಿತ್ತು. ಇನ್ನೊಂದು ದಿನ ನಾನು ವೆಲ್ಲಿಂಗ್ಟನ್ ಶಿಖರವನ್ನು ಏರಿದೆ. ನನ್ನ ಜೊತೆಗೆ ಒಬ್ಬ ಮಾರ್ಗದರ್ಶಿಯನ್ನೂ ಕರೆದೊಯ್ದಿದ್ದೆ, ಏಕೆಂದರೆ ಅದಕ್ಕೂ ಹಿಂದೆ ಅಲ್ಲಿದ್ದ ದಟ್ಟವಾದ ಕಾಡಿನಿಂದಾಗಿ ನಾನೊಬ್ಬನೇ ಮೇಲೇರಲು ಪ್ರಯತ್ನಿಸಿ ವಿಫಲನಾಗಿದ್ದೆ. ನಮ್ಮ ಮಾರ್ಗದರ್ಶಿಯೋ ಎಷ್ಟು ಪೆದ್ದನೆಂದರೆ ನಮ್ಮನ್ನು ನೇರವಾಗಿ ಪರ್ವತದ ಅತಿ ತೇವವಾದ ದಕ್ಷಿಣ ಭಾಗಕ್ಕೇ ಕರೆದೊಯ್ದ. ಅಲ್ಲೋ ಕಾಡು ಸಮೃದ್ಧಿಯಾಗಿ ಬೆಳೆದಿತ್ತು. ಹಾಗೆಯೇ ಕೆಳಗೆ ಬಿದ್ದಿದ್ದ ಹೊಳೆಯುತ್ತಿದ್ದ ಮರದ ಬೊಡ್ಡೆಗಳಿಂದಾಗಿ ಮೇಲೇರುವುದು ಇನ್ನೂ ಎತ್ತರವಾಗಿರುವ ಚಿಲೋದ ಟಿಯರಾ ಡೆಲ್ ಫ್ಯೂಗೋವನ್ನು ಹತ್ತಿದಷ್ಟೇ ಶ್ರಮವೆನ್ನಿಸಿತ್ತು. ಶಿಖರದ ತುದಿಯನ್ನು ತಲುಪಲು 5.5 ಗಂಟೆಗಳಷ್ಟು ಪ್ರಯಾಸ ಪಡಬೇಕಾಯಿತು. ಇಲ್ಲಿನ ಹಲವೆಡೆ ನೀಲಗಿರಿ ಮರಗಳು ದೊಡ್ಡದಾಗಿ ಬೆಳೆದು ಒಳ್ಳೆಯ ಕಾಡುಗಳಾಗಿದ್ದುವು. ಬಹಳ ತೇವವಾದ ಕೆಲವು ಹಳ್ಳಗಳಲ್ಲಿ ಜರಿಮರಗಳು ಹೀಗೆಯೇ ವಿಶೇಷವಾಗಿ ಬೆಳೆದು ನಿಂತಿದ್ದುವು. ನಾನು ಹೀಗೆಯೇ ಬುಡದಿಂದ ಕರಿಯವರೆಗೆ ಏನಿಲ್ಲವೆಂದರೂ ಕನಿಷ್ಠ 20 ಅಡಿ ಎತ್ತರವಿದ್ದ ಜರಿಮರವೊಂದನ್ನು ನೋಡಿದೆ. ಅದರ ದಪ್ಪ 6 ಅಡಿ ಇತ್ತು. ಸುಂದರವಾದ ಛತ್ರಿಯಂತಿದ್ದ ಅದರ ಗರಿಗಳು ಸಂಜೆಗತ್ತಲಿನಂತೆ ಮಂದವಾದ ನೆರಳನ್ನು ಹಾಸಿದ್ದುವು. ಪರ್ವತದ ಶಿಖರವು ಸಪಾಟಾಗಿ ವಿಶಾಲವಾಗಿದೆ. ಇಳಿಜಾರಾದ ಪಚ್ಚೆಶಿಲೆಯ ಬಂಡೆ ಸಮುದ್ರ ಮಟ್ಟದಿಂದ ಸುಮಾರು 3,100 ಅಡಿ ಎತ್ತರವಾಗಿದೆ. ಹಗಲು ನಿಚ್ಚಳವಾಗಿದ್ದರಿಂದ ನಾವು ಬಲು ದೂರದವರೆಗೆ ಕಾಣಬಹುದಿತ್ತು. ಉತ್ತರದಲ್ಲಿ ಈ ದೇಶವು ನಾವು ನಿಂತಿದ್ದ ಬೆಟ್ಟದಷ್ಟೇ ಎತ್ತರವಿರುವ ಕಾಡು ತುಂಬಿದ್ದ ಗುಡ್ಡಗಳಿಂದಾಗಿತ್ತು. ದಕ್ಷಿಣದಲ್ಲಿ ನೀರು ನೆಲಗಳು ಒಂದನ್ನೊಂದು ಛೇದಿಸುತ್ತಾ ಹಲವು ಜಟಿಲವಾದ ಕೊಲ್ಲಿಗಳನ್ನು ಮಾಡಿದ್ದುವು. ಶಿಖರದ ಮೇಲೆ ಸ್ವಲ್ಪ ಸಮಯ ಕಳೆದ ಮೇಲೆ ಕೆಳಗಿಳಿಯಲು ಉತ್ತಮವಾದೊಂದು ಬೇರೆ ಹಾದಿಯನ್ನು ಹುಡುಕಿದೆವು. ಹಗಲೆಲ್ಲ ಇಷ್ಟು ಪರಿಶ್ರಮ ಪಟ್ಟ ಮೇಲೂ ಬೀಗಲ್ ಹಡಗನ್ನು ರಾತ್ರಿ 8 ಗಂಟೆಗೆ ಮುನ್ನ ತಲುಪಲಾಗಲಿಲ್ಲ.
0: ವಾರದ ವಿಜ್ಞಾನಿ ಮ್ಯಾಕ್ಸ್ ಕಾಲ್ ಅರ್ನ್ಸ್ಟ್ ಲುಡ್ವಿಗ್ ಪ್ಲಾಂಕ್. ಈತ ಜರ್ಮನಿಯ ಭೌತವಿಜ್ಞಾನಿ. ಭೌತವಿಜ್ಞಾನದಲ್ಲಿ ಒಂದು ಹೊಸ ಚಿಂತನೆಯನ್ನು ಮೂಡಿಸಿದ ತಾತ್ವಿಕ ಭೌತವಿಜ್ಞಾನಿ. ಕ್ವಾಂಟಮ್ ಭೌತವಿಜ್ಞಾನ ಎನ್ನುವ ಹೊಸದೊಂದು ಜ್ಞಾನ ಶಾಖೆ ಹುಟ್ಟಲು ಈತನೇ ಕಾರಣ. ಈತ ಹುಟ್ಟಿದ್ದು 1858 ಜರ್ಮನಿಯ ಹೋಲ್ಸ್ಟೈನ್ ಪ್ರಾಂತ್ಯದ ಕೀಲ್ ಎಂಬಲ್ಲಿ ಜನಿಸಿದ. ಮ್ಯೂನಿಕ್ ವಿಶ್ವವಿದ್ಯಾನಿಲಯದಲ್ಲಿ ಸಂಗೀತ ಪ್ರಾಧ್ಯಾಪಕರಾಗಿದ್ದವರ 2ನೇ ಹೆಂಡತಿಯ ಮಗ ಈತ. ಆ ಕಾರಣದಿಂದಾಗಿಯೇ ಸಂಗೀತದಲ್ಲಿ ಆಸಕ್ತಿ ಇದ್ದರೂ ಮುಂದೆ ಭೌತವಿಜ್ಞಾನವನ್ನೇ ಅಧ್ಯಯನ ಮಾಡಿದ. ತದನಂತರ ತಾತ್ವಿಕ ಭೌತವಿಜ್ಞಾನಿಯಾದ. 20ನೇ ಶತಮಾನದ ಆರಂಭದಲ್ಲಿ ವಿಕಿರಣಗಳು ಹಾಗೂ ಶಕ್ತಿಯ ಸಂಬಂಧಗಳ ಬಗ್ಗೆ ಸಂಶೋಧನೆಗಳು ನಡೆಯುತ್ತಿದ್ದವು. ಬೆಳಕು ವಿದ್ಯುತ್ ಕಾಂತೀಯ ತರಂಗಗಳು ಪ್ರತ್ಯೇಕವೇನಲ್ಲ ಎನ್ನುವ ಅರಿವು ಮೂಡಿತ್ತು. ಜೊತೆಗೆ ಹೊಸದಾಗಿ ಕ್ಷಕಿರಣ ಅಂದರೆ ಎಕ್ಸ್ರೇ ಮತ್ತು ಇತರೆ ವಿಕಿರಣಗಳು ಅಂದರೆ ರೇಡಿಯೋ ಆಕ್ಟಿವಿಟಿ ಕೂಡ ಪತ್ತೆಯಾಗಿದ್ದುವು. ಇವುಗಳೆಲ್ಲವೂ ಶಕ್ತಿಯ ವಿವಿಧ ಸ್ವರೂಪಗಳು ಎಂದು ಗೊತ್ತಾಗಿತ್ತಾದರೂ ತರಂಗಗಳಲ್ಲಿ ಇರುವಂತಹ ಶಕ್ತಿ ಕ್ವಚಿತ್ತಾಗಿ ಇಂತಿಷ್ಟೇ ಎಂದಿರುತ್ತದೆಯೋ ಅಥವಾ ಒಂದು ತರಂಗವನ್ನ ಇನ್ನೊಂದರಿಂದ ಪ್ರತ್ಯೇಕಿಸಲಾಗದಂತೆ ಇರುತ್ತದೆಯೋ ಎನ್ನುವ ಪ್ರಶ್ನೆ ಇತ್ತು. ಈ ಸಂದರ್ಭದಲ್ಲಿ ಶಕ್ತಿ ಎನ್ನುವುದು ನಿರ್ದಿಷ್ಟ ಪ್ರಮಾಣದಲ್ಲಿಯಷ್ಟೇ ವರ್ಗಾವಣೆಯಾಗುತ್ತದೆ, ಅಂಕಿಗಳಂತೆ ಅದನ್ನು ಎಣಿಸಬಹುದು ಎಂದು ಸೂಚಿಸಿದವ ಮ್ಯಾಕ್ಸ್ ಪ್ಲಾಂಕ್. ಅಷ್ಟೇ ಅಲ್ಲ, ಇದಕ್ಕೆ ಕ್ವಾಂಟಾ ಎಂಬ ಹೆಸರನ್ನು ಕೂಡ ಈತ ಕೊಟ್ಟ. ಪ್ರತಿಯೊಂದು ತರಂಗದ ಶಕ್ತಿಯನ್ನು ಅದು ಚಲಿಸುವ ವೇಗದಿಂದ ಗಣಿಸಬಹುದು ಎಂದು ತಿಳಿಸಿದ. ಇದಕ್ಕಾಗಿ ಬಳಸುವ ನಿರ್ದಿಷ್ಟಾಂಕವನ್ನು ಈಗಲೂ ಪ್ಲಾಂಕ್ ನಿರ್ದಿಷ್ಟಾಂಕ ಅಥವಾ ಪ್ಲಾಂಕ್ ಕಾನ್ಸ್ಟಂಟ್ ಎಂದು ಹೇಳುತ್ತಾರೆ. ಪ್ಲಾಂಕ್ನ ಈ ತರ್ಕಗಳು ಭೌತವಿಜ್ಞಾನದ ಗತಿಯನ್ನೇ ಬದಲಿಸಿದವು ಎಂದರೆ ತಪ್ಪೇನಲ್ಲ. ಕ್ವಾಂಟಮ್ ಫಿಸಿಕ್ಸ್ ಎನ್ನುವ ಹೊಸ ಶಾಖೆ ಆರಂಭವಾಯಿತು. ತನ್ನ ಈ ಕೊಡುಗೆಗಾಗಿ ಪ್ಲಾಂಕ್ 1918 ನೋಬೆಲ್ ಪಾರಿತೋಷಕವನ್ನು ಕೂಡ ಪಡೆದ. ಈ ಪ್ಲಾಂಕ್ನ ಬಗ್ಗೆ ಸುಪ್ರಸಿದ್ಧ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಒಂದು ಕಡೆಯಲ್ಲಿ ಹೀಗೆ ಬರೆದಿದ್ದಾರೆ: ವಿಜ್ಞಾನ ದೇಗುಲದಲ್ಲಿ ವಿಜ್ಞಾನ ದೇವತೆಯನ್ನು ಪೂಜಿಸುವುದಕ್ಕೆ ಹಲವಾರು ಬಗೆಯ ಜನ ಬರ್ತಾರೆ. ಕೆಲವರು ದೇಗುಲದಲ್ಲಿ ತಮ್ಮ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ ದೊರಕುತ್ತದೆ ಎಂದು ಅಲ್ಲಿಗೆ ಬರುತ್ತಾರೆ. ಕ್ರೀಡಾಳುಗಳು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಎಂದು ಆಟದ ಮೈದಾನಕ್ಕೆ ಹೋಗುತ್ತಾರಲ್ಲ ಹಾಗೆ. ಇನ್ನೊಂದು ಬಗೆಯ ಜನರಿದ್ದಾರೆ: ದೇಗುಲದಿಂದ ಏನಾದರೂ ಲಾಭ ದೊರೆಯುತ್ತದೆ ಎನ್ನುವ ಕಾರಣಕ್ಕೆ ಅಲ್ಲಿ ಬಂದು ತಮ್ಮ ಬುದ್ಧಿಯನ್ನು ಧಾರೆ ಎರೆಯುತ್ತಾರೆ. ಒಂದು ರೀತಿಯಲ್ಲಿ ಇವರೆಲ್ಲ ಆಕಸ್ಮಿಕವಾಗಿ ವಿಜ್ಞಾನಿಗಳಾದವರು, ಬೇರೆ ಯಾವ ಅವಕಾಶವೂ ದೊರಕದೇ ಇದ್ದದರಿಂದ ವಿಜ್ಞಾನಿಗಳಾದವರು ಎನ್ನಬಹುದು. ಬೇರೆ ಯಾವುದಾದರೂ ಅವಕಾಶಗಳು ಅಕಸ್ಮಾತ್ ದೊರಕಿದ್ದಲ್ಲಿ ಇವರು ವಿಜ್ಞಾನಿಗಳಾಗುವುದನ್ನು ಮರೆತು ರಾಜಕಾರಣಿಗಳು ವ್ಯಾಪಾರಿಗಳೋ ಆಗಿರುತ್ತಿದ್ದರು ಎನ್ನುವುದು ಖಂಡಿತ. ಒಂದು ವೇಳೆ ಯಾರಾದರೂ ಬಂದು ಇವರನ್ನೆಲ್ಲ ವಿಜ್ಞಾನ ದೇಗುಲದಿಂದ ಓಡಿಸಿಬಿಟ್ಟರು ಎನ್ನಿ, ಹಗಲು ಕೂಡ ಕೆಲವರು ವಿಜ್ಞಾನದ ಪೂಜಾರಿಗಳು ದೇಗುಲದಲ್ಲಿಯೇ ಉಳಿದಿರುತ್ತಾರೆ. ಇವರಲ್ಲಿ ಕೆಲವರು ಪುರಾತನರು, ಇನ್ನು ಕೆಲವರು ಇಂದಿನವರು. ಅಂತಹ ಕೆಲವೇ ಕೆಲವು ವಿಜ್ಞಾನದ ಅಪ್ಪಟ ಪೂಜಾರಿಗಳಲ್ಲಿ ಮ್ಯಾಕ್ಸ್ ಪ್ಲಾಂಕ್ ಒಬ್ಬರು. ಇಂತಹ ಮ್ಯಾಕ್ಸ್ ಪ್ಲಾಂಕ್ ಜರ್ಮನಿಯಲ್ಲಿ 20ನೇ ಶತಮಾನದ ಆರಂಭದಲ್ಲಿ ನಡೆದ ಸಂಶೋಧನೆಗಳಿಗೆ ಪ್ರೋತ್ಸಾಹವನ್ನ ನೀಡಿದ. ಕೈಸರ್ ವಿಲ್ಹೆಲ್ಮ್ ಸಂಶೋಧನಾಲಯದಲ್ಲಿ ಎರಡು ಅವಧಿಗೆ ಅಧ್ಯಕ್ಷನಾಗಿದ್ದ ಮ್ಯಾಕ್ಸ್ ಪ್ಲಾಂಕ್ ಹಲವಾರು ಮೂಲಭೂತ ಸಂಶೋಧನೆಗಳಿಗೆ ಕಾರಣನಾದ. ಜರ್ಮನಿ ವಿಜ್ಞಾನ ಕ್ಷೇತ್ರದಲ್ಲಿ ಬೆಳಗುವಂತೆ ಮಾಡಿದ. ಅದೇ ಕಾರಣಕ್ಕೆ ಅವನ ನೆನಪಿನಲ್ಲಿ ಕೈಸರ್ ವಿಲ್ಹೆಲ್ಮ್ ಸಂಸ್ಥೆಗೆ ಮ್ಯಾಕ್ಸ್ ಪ್ಲಾಂಕ್ ಸಂಶೋಧನಾಲಯ ಎಂದು ಹೆಸರಿಡಲಾಗಿದೆ. ಇಂದು ಇದು ಜರ್ಮನಿಯಲ್ಲಿನ ಅತ್ಯಂತ ಪ್ರತಿಷ್ಠಿತ ಸಂಶೋಧನಾಲಯಗಳ ಸಂಘಟನೆ. ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಸಂಶೋಧನೆ ನಡೆಸುತ್ತಿರುವಂತಹ 83 ಪ್ರಯೋಗಾಲಯಗಳ ಸಂಘಟನೆ ಇದಾಗಿದೆ. ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಶ್ರೀಮತಿ ಭಾರತಿ, ಶ್ರೀಮತಿ ನವ್ಯಾಯನ್, ಶ್ರೀಮತಿ ತೇಜಸ್ವಿನಿ ರಾಜೇಶ್ ಮತ್ತು ಶ್ರೀ ಕೊಳ್ಳೇಗಾಲ ಶರ್ಮ. ಜಾಣಸುದ್ದಿಯನ್ನ ನೀವು ಕೇಳಿ ಕೇಳಿಸಿ. ನಿಮ್ಮ ಸಲಹೆ ಸಂದೇಹ ಸೂಚನೆಗಳನ್ನು 9886640328 ಈ ನಂಬರಿಗೆ ನೇರವಾಗಿ ವಾಟ್ಸ್ಆಪ್ ಮಾಡಿ ಇಲ್ಲವೇ ವಾಯ್ಸ್ ಮೆಸೇಜ್ನಲ್ಲಿ ಕಳಿಸಿಕೊಡಿ.
4: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
5: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
6: ನಾಲ್ಕನೆಯ ಎಪಿಸೋಡ್ಗೆ ಸ್ವಾಗತ. ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್. ಸೊ ಅಬ್ಸಾರ್ಪ್ಷನ್ ಅಂದರೆ ಹೀರ್ಕೊಳ್ಳೋದು. ಸೊ ಅಪಶೋಷಣ ರೋಹಿತ, ಇದು ಕನ್ನಡ ವರ್ಡು. ಯಾವುದೇ ಒಂದು ಮಾಧ್ಯಮ ಅಥವಾ ಪದಾರ್ಥ ಹೀರಿಕೊಳ್ಳುವ ವಿದ್ಯುತ್ಕಾಂತೀಯ ರೋಹಿತದ ಭಾಗ. ವಿದ್ಯುತ್ಕಾಂತೀಯ ರೋಹಿತವನ್ನು ಒಂದು ಪದಾರ್ಥದ ಮೂಲಕ ಆಯಿಸಿದಾಗ ಆ ಪದಾರ್ಥವು ರೋಹಿತದ ಕೆಲವು ತರಂಗಗಳನ್ನು ಹೀರಿಕೊಳ್ಳುತ್ತದೆ. ತರಂಗಗಳನ್ನು ನಮಗೆ ನೆನಪಿರಬೇಕು, ಈ ಸ್ಪೆಕ್ಟ್ರಮ್ನಲ್ಲಿ 7 ಬಣ್ಣಗಳಿರ್ತವೆ. ಸೊ ಅದನ್ನು ತರಂಗಗಳಂತ ಇಲ್ಲಿ ಹೇಳಲಾಗಿದೆ. ಆ ಪದಾರ್ಥವನ್ನು ಅದರ ಹಾಗೂ ಪ್ರಮಾಣವನ್ನು ಗುರುತಿಸಬಹುದು. ದ್ಯುತಿಸ್ಲಂಶ್ಲೇಷಣೆ ಅಥವಾ ಫೋಟೋಸಿಂಥೆಸಿಸ್ ಸಸ್ಯಗಳಲ್ಲಿರುವ ಕ್ಲೋರೋಫಿಲ್ ಎ ಎಂಬ ವರ್ಣ ದ್ರವ್ಯಗಳು ವಿದ್ಯುತ್ಕಾಂತೀಯ ರೋಹಿತದ ನೀಲಿ ಮತ್ತು ಕೆಂಪು ತರಂಗಗಳನ್ನು ಹೀರಿಕೊಳ್ಳುತ್ತದೆ. ನೀಲಿ ಮತ್ತು ಕೆಂಪು ತರಂಗಗಳು, ಸೊ ಸ್ಪೆಕ್ಟ್ರಮ್ ಅಂದರೆ 7 ಇರ್ತವೆ, ಇದರಲ್ಲಿ 2 ಮಾತ್ರ ಇದು ಹೀರಿಕೊಳ್ಳುತ್ತದೆ. ಈ ನೀಲಿ ಮತ್ತು ಕೆಂಪು ತರಂಗಗಳು ಅಪಶೋಷಣ ರೋಹಿತವೆನಿಸಿಕೊಳ್ಳುತ್ತವೆ. ಅಬಾಂಡೆನ್ಸ್ ಅಂದರೆ ವಿಪುಲತೆ ಅಥವಾ ಸಮೃದ್ಧಿ. ಭೂವಿಜ್ಞಾನದ ಪ್ರಕಾರ ಅಂದರೆ ಜಿಯಾಲಜಿಯ ಪ್ರಕಾರ ಭೂಮಿಯ ಚಿಪ್ಪಿನಲ್ಲಿರುವ ಪದಾರ್ಥಗಳ ಪ್ರಮಾಣ, ಉದಾಹರಣೆಗೆ ಆಮ್ಲಜನಕ ಪ್ರಮಾಣ 49% ಇರ್ತದೆ, ಅಲ್ಯುಮಿನಿಯಂ ಪ್ರಮಾಣ 7.5% ಇರ್ತದೆ, ಸಿಲಿಕಾನ್ ಪ್ರಮಾಣ 25.7% ಇರ್ತದೆ. ವಿಶ್ವದಲ್ಲಿ ಹೇರಳವಾಗಿರುವ ಧಾತುವೆಂದರೆ ಜಲಜನಕ. ಜಲಜನಕ ಸುಮಾರು ವಾತಾವರಣದಲ್ಲಿ 78%ನಷ್ಟು ಇರುತ್ತದೆ. ಸೊ ಈ ಜಲಜನಕವು ಪ್ರಾಣಿಗಳ ಬೆಳವಣಿಗೆಗೆ ಅತ್ಯಂತ ಮುಖ್ಯವಾಗಿರುತ್ತದೆ. ಆಕ್ಸಿಜನ್ ಜೀವಿಗಳಿಗೆ ಅತ್ಯಂತ ಮುಖ್ಯವಾಗಿರುತ್ತದೆ. ಅದೇ ರೀತಿ ನೈಟ್ರೋಜನ್ 78% ಇರುತ್ತೆ. ಈ ನೈಟ್ರೋಜನ್ನು ಯಾವುದಕ್ಕೆ ಸಸ್ಯಗಳ ಬೆಳವಣಿಗೆಗೆ ಅತ್ಯಂತ ಉಪಯುಕ್ತವಾಗಿದೆ. ಈ ಜಲಜನಕ ಅಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡು ಸರಿ ಪ್ರಮಾಣದಲ್ಲಿ ಸೇರಿದಾಗ H2O ಆಗುತ್ತೆ. ಆ H2O ಅಂದರೆ ನೀರು. ಸೊ ಎರಡನೇ ಮೂರು ಭಾಗದಷ್ಟು ನೀರು ಸಮುದ್ರದಲ್ಲೇ ಇದೆ, ಅಂದರೆ 97.5% ಸಮುದ್ರದಲ್ಲೇ ಇದೆ. ಇನ್ನುಳಿದ ಭಾಗ ನಾರ್ತ್ ಕ್ಯಾಪ್ ಐಸ್ ಆಗಿರ್ಬೋದು, ಐಸ್ ಕ್ಯಾಪ್ ಆಗಿರ್ಬೋದು, ಸೌತ್ ಪೋಲಲ್ಲಿರೋ ಐಸ್ ಕ್ಯಾಪ್ ಆಗಿರ್ಬೋದು, ಅಥವಾ ಬೋರ್ವೆಲ್ ಒಳಗಡೆ ಇರೋ ನೀರಾಗಿರ್ಬೋದು, ಅಥವಾ ಕೆರೆಗಳು, ಹಳ್ಳಗಳು, ಕೊಳ್ಳಗಳು ಅಥವಾ ನದಿಗಳು, ಇವುಗಳು ಆಗಿರ್ಬೋದು. ಹಾಗಾಗಿ ಜಲಜನಕ H2O ಅಂದರೆ H2 ಅತ್ಯಂತ ಹೇರಳವಾಗಿ ಸಿಗುವ ಧಾತು ಎಂದು ವಿಜ್ಞಾನ ತಿಳಿಸುತ್ತದೆ. ಜೀವಶಾಸ್ತ್ರದಲ್ಲಿ ಅಬಾಂಡೆನ್ಸ್ ಎಂದರೆ ಒಂದು ಜೀವಿ ಸಂದಣಿಯ ಪ್ರತಿಯೊಂದು ಜಾತಿಯಲ್ಲಿಯೂ ಇರುವ ಪ್ರತ್ಯೇಕ ಜೀವಿಗಳ ಸಂಖ್ಯೆ. ಉದಾಹರಣೆಗೆ ಒಂದು ಆವಾಸದಲ್ಲಿ 10 ಬಗೆಯ ಜೀವಜಾತಿಗಳಿವೆ ಎಂದು ತಿಳಿದುಕೊಳ್ಳೋಣ. ಅವುಗಳಲ್ಲಿ 90% ಪ್ರತ್ಯೇಕ ಜೀವಿಗಳು, ಒಂದು ಜಾತಿಗೆ ಸೇರಿದ 10% ಜೀವಿಗಳು ಇನ್ನುಳಿದ 9 ಜಾತಿಗಳಲ್ಲಿ ಹಂಚಿ ಹೋಗಿದ್ದರೆ ಜೀವಜಾತಿಗಳ ವಿಪುಲತೆ ಹಾಗೂ ಸಮ ಹಂಚಿಕೆ ಕಡಿಮೆ ಎಂದು ಪರಿಗಣಿಸಲಾಗುತ್ತದೆ. ಹಾಗಿಲ್ಲದಿದ್ದಲ್ಲಿ ಎಲ್ಲ 10 ಜಾತಿಯ ಒಟ್ಟು ಪ್ರತ್ಯೇಕ ಜೀವಿಗಳು %10 ಅಲ್ಲಿ ಗರಿಷ್ಠ ಮಟ್ಟದ ವಿಪುಲತೆ ಮತ್ತು ಸಮ ಹಂಚಿಕೆಗೆ ಇದೆ ಎಂದು ಅರ್ಥ. ವಿಪುಲತೆಯು ಜಾತಿ ವೈವಿಧ್ಯದ ಅಳತೆಯಾಗಿದೆ. ಈ ಅಳತೆಯು ಪರಿಸರ ವ್ಯವಸ್ಥೆಯಲ್ಲಿ ಹೇರಳ ಮತ್ತು ವಿರಳ ಜಾತಿಗಳನ್ನು ಗುರುತಿಸಲು ಹಾಗೂ ವಿರಳ ಜಾತಿಗಳನ್ನು ಸಂರಕ್ಷಿಸಲು ಸಹಾಯಕವಾಗುತ್ತದೆ. ಅಬಯಸಲ್ ಝೋನ್ ಅಥವಾ ಆತಲೀಯ ವಲಯ ಸಮುದ್ರದ ಒಳಭಾಗದಲ್ಲಿರುತ್ತದೆ. ಇದು ಆಳ ಸಾಗರದ ವಲಯ. ಇದು ಬೆಂತಿಕ್ ವಲಯದ ಒಂದು ಉಪವಲಯ. ಈ ವಲಯವು 5,200 to 6,000 meters ಆಳದಲ್ಲಿರುತ್ತದೆ. ಅಂದರೆ ಅತಿ ಡೀಪ್, ಸಮುದ್ರದ ಅತ್ಯಂತ ಹೆಚ್ಚು ಆಳವಾದ ಪ್ರದೇಶವಾಗಿರುತ್ತದೆ. ಇಲ್ಲಿ ಬೆಳಕು ಪ್ರವೇಶಿಸುವುದಿಲ್ಲ. ಸೂರ್ಯನ ಬೆಳಕು 6,000 meters ಪ್ರವೇಶಿಸುವುದಿಲ್ಲ. ಹಾಗಾಗಿ ಅಲ್ಲಿ ಕತ್ತಲಿರುತ್ತದೆ. ನೀರಿನ ಉಷ್ಣತೆ 1°C to 5°C ಇರುತ್ತದೆ. ಇಲ್ಲಿ ಗಾಳಿ ಅಥವಾ ಅಲೆಗಳ ಪ್ರಭಾವವೂ ಇರುವುದಿಲ್ಲ. ಏಕೆಂದರೆ ಗಾಳಿಯ ಪ್ರಭಾವದಿಂದ ಅಲೆಗಳು ಉಂಟಾಗುತ್ತವೆ. ಅವು ನೀರಿನ ಮೇಲ್ಮೈ ಮೇಲೆ ಮಾತ್ರ, ಅಂದರೆ ಸಮುದ್ರದ ಮೇಲ್ಮೈ ಚಲಿಸಿದಂತೆ ಕಾಣುತ್ತದೆ. ಆದರೆ ಸಮುದ್ರದ 6,000 meters ಒಳಗಡೆ ಇದು ಚಲಿಸುವುದಿಲ್ಲ. ಹೀಗಾಗಿ ನೀರು ನಿಧಾನವಾಗಿ ಚಲಿಸುತ್ತದೆ. ಋತುಗಳಿಗೆ ಅನುಗುಣವಾಗಿ ಬದಲಾಗಲಾರದು. ಇಲ್ಲಿ ಸಾಮಾನ್ಯವಾಗಿ ಪ್ರಾಣಿಗಳು ಸಹ ಕಡಿಮೆ ಇರುತ್ತವೆ. ಪ್ರಾಣಿಗಳು ಅಂದರೆ ಜಲಚರಗಳು. ಇಲ್ಲಿ ವಾಸಿಸುವ ಪ್ರಾಣಿಗಳು ಈ ವಲಯಕ್ಕೆ ಸೂಕ್ತವಾದ ಹೊಂದಾಣಿಕೆಯನ್ನು ಮಾಡಿಕೊಂಡಿರ್ತವೆ. ಬಹುಕೇತ ಪ್ರಾಣಿಗಳು ಬೂದು ಬಣ್ಣದ ದೇಹ ಮತ್ತು ದೊಡ್ಡ ಕಣ್ಣುಗಳಿರ್ತವೆ. ದೊಡ್ಡ ಕಣ್ಣುಗಳು ಬೇಕಾಗುತ್ತವೆ, ಏಕೆಂದರೆ ಇಲ್ಲಿ ಬೆಳಕು ಇರುವುದಿಲ್ಲ. 6,000 meters ಆಳದಲ್ಲಿ ಬೆಳಕಿರುವುದಿಲ್ಲ, ಕತ್ತಲೆ ಇರುತ್ತದೆ. ಹಾಗಾಗಿ ಅಲ್ಲಿರುವ ಜಲಚರಗಳು ಬೇರೆ ಜಲಚರಗಳನ್ನು ನೋಡಲು ಕಣ್ಣುಗಳು ತುಂಬ ದಪ್ಪವಾಗಿರುತ್ತವೆ. ಮೃದ್ವಂಗಿಗಳು ವಿಭಾಗಕ್ಕೆ ಸೇರಿದ ಸ್ಕ್ವಿಡ್ಗಳು ಇಲ್ಲಿರ್ತವೆ. ಸ್ಪಾಂಜ್ ಟೈಪ್ ಇರತಕ್ಕಂಥ ಮೃದ್ವಂಗಿಗಳು ಅಂದರೆ ಸ್ಪಾಂಜ್ ಟೈಪ್ ಇಂಥವು, ಅದರಲ್ಲಿ ಸ್ಕ್ವಿಡ್ ಒಂದು. ಆಳ ಸಮುದ್ರದಲ್ಲಿನ ಹಾಗೂ ಜೆಲ್ಲಿ ಫಿಶ್ಗಳು, ಜೆಲ್ಲಿ ಮೀನುಗಳು ಸಹ ಇರ್ತವೆ. ಇದನ್ನು ಸಿಲಿಯಂಟೆ ಅಂತ ವಿಭಾಗ ಮಾಡಿರುತ್ತಾರೆ. ಸಮುದ್ರದ ಸೌತೆ, ಸೊ ಸೀ ಕುಕುಂಬರ್ ಅಂತ, ಸೊ ಇದು ಸಹ ಮೃದ್ವಂಗಿ, ಸ್ಪಂಜ್ ಥರ ಇರುತ್ತೆ. ಸೊ ಆಳ ಸಮುದ್ರದಲ್ಲಿ ಜೀವಿಸುವ ಕೆಲವು ಪ್ರಾಣಿಗಳು ಇವೆಲ್ಲ. ಅಂಧಕಾರದಲ್ಲಿ ತಮ್ಮ ಬೇಟೆಯನ್ನು ಗುರುತಿಸುವ ಪ್ರಕಾರದ ದೃಷ್ಟಿ ಇವುಗಳಿಗಿರ್ತದೆ. ಕೆಲವು ಪ್ರಾಣಿಗಳು ಮಿಂಚು ಹುಳುಗಳಂತೆ ಜೈವಿಕ ದೀಪವನ್ನು ಉರಿಸುತ್ತವೆ. ತಮ್ಮ ದೇಹದಲ್ಲೇ ಬೆಳಕನ್ನು ಉತ್ಪಾದನೆ ಮಾಡಿ ದಾರಿಯನ್ನು ಹಾಗೂ ಅವುಗಳ ಆಹಾರವನ್ನು ಕಂಡುಕೊಳ್ಳುತ್ತವೆ. ಕೆಲವು ಪ್ರಾಣಿಗಳು ಅತಲಿತ ವಲಯದಲ್ಲಿ ಶೇಖರಗೊಂಡ ಮಣ್ಣು, ಪ್ರಾಣಿಗಳು ಮತ್ತು ಸಸ್ಯಗಳ ಅವಶೇಷಗಳಿಂದ ಮೆತುವಾಗಿರುತ್ತವೆ. ಈ ಮಣ್ಣಿನಲ್ಲಿ ವಾಸಿಸುವ ಪ್ರಾಣಿಗಳು ಸಾಮಾನ್ಯವಾಗಿ ಕುರುಡು ಜೀವಿಗಳು. ಸೊ 6,000 meters ಕೆಳಗಡೆ ಇರುವ ಮಣ್ಣಿನಲ್ಲಿ ವಾಸಿಸುವ ಜೀವಿಗಳಿಗೆ ಕಣ್ಣಿರುವುದಿಲ್ಲ. ಆದರೆ ಕಣ್ಣಿನ ಕೆಲಸ ಮಾಡಲು ಬೇರೆ ಬೇರೆ ಥರದ ಅಂಗಾಂಗಗಳು ಅಲ್ಲಿ ಡೆವಲಪ್ ಆಗಿರ್ತವೆ. ಅಲ್ಲದೆ ಇಲ್ಲಿ ಸೂರ್ಯನ ಕಿರಣಗಳು ತಲುಪದೇ ಇರುವುದರಿಂದ ಅಲ್ಲಿ ಯಾವುದೇ ಥರದ ದ್ಯುತಿಸ್ಲಂಶ್ಲೇಷಣೆ ಇರುವುದಿಲ್ಲ. ಆದರೆ ದ್ಯುತಿಸ್ಲಂಶ್ಲೇಷಣೆ ಮೇಲ್ಭಾಗದಲ್ಲಿ ನಡೆಯಬಹುದು. ಸಮುದ್ರದ ಮೇಲ್ಭಾಗದಲ್ಲಿ ಯಾವುದಾದರೂ ಆರ್ಗ್ಯಾನಿಕ್ ಮ್ಯಾಟರ್, ಆಹಾರದ ತುಣುಕುಗಳು, ಕೊಳತು ಪದಾರ್ಥಗಳು, ಅವು ನಿಧಾನವಾಗಿ ಸಮುದ್ರದ ಆಳವನ್ನು ತಲುಪುತ್ತವೆ. ಅಂತಹ ಆಹಾರ ತುಣುಕುಗಳನ್ನು ಇಲ್ಲಿ ವಾಸಿಸುವ ಜಲಚರಗಳು ಉಪಯೋಗ ಮಾಡುತ್ತವೆ. ಅಕ್ಸೆಲರೇಟೆಡ್ ಎರೋಷನ್, ಎರೋಷನ್ ಅಂದರೆ ಸವಕಳಿ. ಅಕ್ಸೆಲರೇಟೆಡ್ ಸವಕಳಿ ಅಂದರೆ ಅತ್ಯಂತ ಹೆಚ್ಚು ವೇಗವಾಗಿ ಸವಕಳಿ ಉಂಟಾಗುವುದನ್ನು ಅಕ್ಸೆಲರೇಟೆಡ್ ಸವಕಳಿ ಎಂದು ಕರೆಯುತ್ತಾರೆ. ಕನ್ನಡದಲ್ಲಿ ಉತ್ಕೃಷ್ಟ ಸರೋವಳಿ ಸವಕಳಿ ಎಂದು ಕರೆಯಬಹುದು. ಮಾನವ ಮತ್ತು ಇತರ ಪ್ರಾಣಿಗಳ ಚಟುವಟಿಕೆಯಿಂದ ಸ್ವಾಭಾವಿಕವಾಗಿ ಆಗುವುದಕ್ಕಿಂತ ಹೆಚ್ಚು ವೇಗವಾಗಿ ಉಂಟಾಗುವ ಮಣ್ಣಿನ ಸವಕಳಿ. ಅರಣ್ಯ ನಾಶದಿಂದಾಗಿ ಮಣ್ಣು ಸೂರ್ಯನಿಗೆ ಎಕ್ಸ್ಪೋಸ್ ಆಗುತ್ತೆ. ಅಂಥ ಸಮಯದಲ್ಲಿ ಸೂರ್ಯನ ಕಿರಣಗಳು ಮಣ್ಣಿನ ಕಣಗಳನ್ನು, ಇಲ್ಲಿರುವ ನೀರನ್ನು ಆವಿಯಾಗಿಸುತ್ತವೆ. ಆಗ ಮಣ್ಣಿನ ಕಣಗಳು ಸಣ್ಣ ಪೌಡರ್ ಆಗಿ ಉದುರುತ್ತವೆ. ನಂತರ ಅವುಗಳು ಮಳೆ ಬಂದಾಗ ಅಲ್ಲಿರುವ ಮಣ್ಣು, ಮೇಲ್ಮಣ್ಣು ನೀರಿನ ಜೊತೆ ಹರಿದು ಕೆರೆ, ಕುಂಟೆ, ಹಳ್ಳ ಕೊಳ್ಳಗಳನ್ನು ಸೇರುತ್ತದೆ. ಅಲ್ಲದೆ ಅತಿಯಾಗಿ ಮೇಯುವಿಕೆ ಅಂದರೆ ವೈಲ್ಡ್ ಬೀಸ್ಟ್ ಅಂತ ಒಂದು ಆಫ್ರಿಕಾದಲ್ಲಿರ್ತಕ್ಕಂಥ ಒಂದು ಎಮ್ಮೆ ಜಾತಿಯ ಪ್ರಾಣಿಗಳಿದ್ದಾವೆ. ಅವು ಈ ಹುಲ್ಲುಗಾವಲಿನಲ್ಲಿ ವಾಸ ಮಾಡುತ್ತವೆ. ಅವುಗಳು ಗುಂಪಾಗಿರುವುದರಿಂದ ಒಂದು ಗುಂಪಿನಲ್ಲಿ ಸುಮಾರು 1,000,000 ಆದವರೆಗೆ ಅವು ಜೊತೆಯಾಗಿರುತ್ತವೆ. ಸೊ 1,000,000 ಪ್ರಾಣಿಗಳು ಈ ಹುಲ್ಲನ್ನು ತಿಂದಾಗ ಆ ಭೂಮಿಯ ಮೇಲ್ಮೈ ಬರಿದಾಗುತ್ತದೆ. ಸೊ ಬರಿದಾದಾಗ ಅದು ಸೂರ್ಯನಿಗೆ ಎಕ್ಸ್ಪೋಸ್ ಆಗುತ್ತದೆ. ಆಗ ಮಣ್ಣು ಒಣಗುತ್ತದೆ. ಅಲ್ಲದೆ ಈ 1,000,000 ಪ್ರಾಣಿಗಳು ಅದರ ಮೇಲೆ ಓಡಾಡಿದಾಗ ಆ ಮಣ್ಣು ಸಣ್ಣ ಸಣ್ಣ ಪುಡಿಯಾಗಿ ಮಾರ್ಪಾಡಾಗುತ್ತದೆ. ಈ ಸಣ್ಣ ಸಣ್ಣ ಪುಡಿಗಳು ಗಾಳಿಗೆ ದೂರ ದೂರದವರೆಗೂ ಪ್ರಯಾಣ ಮಾಡುತ್ತವೆ. ಅಲ್ಲದೆ ಮಳೆ ಜೋರಾಗಿ ಬಂದಾಗ ಮಳೆಯ ನೀರಿನ ಜೊತೆ ಈ ಸಣ್ಣ ಧೂಳಿನ ಕಣಗಳು ಹರಿದು ನದಿಗಳಿಗೆ, ಕೆರೆಗಳಿಗೆ ಹಾಗೂ ಸಮುದ್ರಕ್ಕೆ ಸೇರುತ್ತವೆ. ಸೊ ಮಣ್ಣಿನ ಸವಕಳಿಯು ಅತ್ಯಂತ ಮುಖ್ಯವಾಗಿದೆ. ಏಕೆಂದರೆ ಈ ಮಣ್ಣಿನಿಂದನೇ ನಾವು ನಮಗೆ ಬೇಕಾದ ಆಹಾರ ಪದಾರ್ಥಗಳನ್ನು ಬೆಳೆಯುತ್ತೇವೆ. ಹಾಗಾಗಿ ಮಣ್ಣು ಅತಿ ಹೆಚ್ಚು ಮುಖ್ಯ. ಒಂದು ವರದಿಯ ಪ್ರಕಾರ 1 ಸೆಂಟಿಮೀಟರ್ ಅಥವಾ 1 ಇಂಚ್ ದಪ್ಪದ ಮಣ್ಣು ತಯಾರಾಗಲು ನೇಚರ್ಗೆ ಅಂದರೆ ಪರಿಸರಕ್ಕೆ ಸುಮಾರು 1,000,000 ವರ್ಷಗಳು ಬೇಕಾಗುತ್ತವೆ. ಹಾಗಾಗಿ ಹಾಗೂ ಮಣ್ಣಿನಿಂದಲೇ ಸಾಮಾನ್ಯವಾಗಿ ಗಿಡಗಳು, ಕಾಡು ಗಿಡಗಳು. ಸೊ ಈ ಗಿಡಗಳು ಮಣ್ಣಿನಲ್ಲಿರುವ ನ್ಯೂಟ್ರಿಯೆಂಟ್ಸ್ಗಳನ್ನು ಹೀರಿಕೊಂಡು ಬೆಳೆಯುತ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನ್ಯೂಟ್ರಿಯೆಂಟ್ಗಳನ್ನು ನೀರಿನಲ್ಲಿ ಕರಗಿಸಿ ನೀರಿನ ಮೇಲೆ ಬೆಳೆಯುವ ಪದ್ಧತಿಯನ್ನು ಜಪಾನ್ ಹಾಗೂ ಚೈನಾ ದೇಶದವರು ಕಂಡುಹಿಡಿದಿದ್ದಾರೆ. ಆದರೆ ಇದಕ್ಕಿಂತ ಮೊದಲು ಎಲ್ಲ ಬೆಳೆಗಳನ್ನು ಮಣ್ಣಿನಲ್ಲೇ ಅವರು ಬೆಳೆಯುತ್ತಿದ್ದರು. ಆದ್ದರಿಂದ ಮಣ್ಣು ಅತ್ಯಂತ ಮುಖ್ಯವಾದ ಒಂದು ಅಂಗವಾಗಿದೆ. ಸಿಂಧೂ ನಗರ ನಾಗರಿಕತೆ ಹಾಗೂ ಗಂಗಾ ಬಯಲಿನ ನಾಗರಿಕತೆಗಳು ಅಲ್ಲಿನ ಮೆಕ್ಕಲು ಮಣ್ಣಿನಿಂದಾಗಿ ಅಲ್ಲಿ ದೊಡ್ಡ ನಾಗರಿಕತೆಯೇ ಬೆಳೆದಿತ್ತು. ಮೆಕ್ಕಲು ಮಣ್ಣು ಎಂದರೆ ಹಿಮಾಲಯದಲ್ಲಿ ಮಳೆಯಿಂದಾಗಿ ಅಥವಾ ಐಸಿನ ಮೂಮೆಂಟ್ನಿಂದಾಗಿ ಅಲ್ಲಿ ಇರತಕ್ಕಂಥ ಗುಡ್ಡಗಳು. ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೇವೆ, ಮಳೆಗೆ ಕೆಲವು ಗುಡ್ಡಗಳೇ ಕುಸಿದು ಬೀಳುತ್ತವೆ. ಗುಡ್ಡಗಳು ಕುಸಿದು ಬೀಳಿದಾಗ ಅಲ್ಲಿಂದ ಬರುವ ಮಣ್ಣು ಗಂಗಾ ನದಿಯ ಬಯಲಿನಲ್ಲಿ ಅವು ಸೆಟ್ಲಾಗುತ್ತಾ ಇದ್ದವು. ಅಂತಹ ಮಣ್ಣಿನಲ್ಲಿ ಆಗಿನ ನಾಗರಿಕತೆಯ ಜನರು ತಮಗೆ ಬೇಕಾದ ಆಹಾರವನ್ನು ಬೆಳೆದುಕೊಳ್ಳುತ್ತಿದ್ದರು. ಹಾಗಾಗಿ ಮಣ್ಣು ಅತ್ಯಂತ ಮುಖ್ಯವಾದ ಒಂದು ಅಂಗವಾಗಿದೆ. ಇದರಿಂದಾಗಿ ನಾಗರಿಕತೆಯು ಬೆಳೆಯುತ್ತದೆ. ಇಲ್ಲಿಗೆ 4ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
7: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು.
5: ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
7: ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 67ನೆಯ ಪದ್ಯ. ಆ ಪದ್ಯ ಹೀಗಿದೆ. ಅರಸಿಯರ ನಣುಗರಂ ಬೆಳ್ಪರುಮಂ ಒನೆಗಾರರಂ ಪ್ರಗೀತರ ನಿಂಬಾಗಿರೆ ಚೌಪಳಿಗಳು ಕುಳ್ಳಿರಿಸಿದರ್ ಕುಳ್ಳಿರಿಸಿದರ್ ಒಡನೆಸೆಯ ನೆರೆದ ಪುರಜನ ಸಹಿತಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಅರಸಿಯರಂ ಅಣುಗರಂ ಬೆಳ್ಪರುಮಂ ಮೊನೆಗಾರರಂ ಪ್ರಗೀತರಂ ಇಂಬಾಗಿರೆ ಚೌಪಳಿಗೆಗಳೋಳ್ ಕುಳ್ಳಿರಿಸಿದರ್ ಒಡನೆ ಎಸೆಯೇ ನೆರೆದ ಪುರಜನ ಸಹಿತಂ. ಇದರ ವ್ಯಾಖ್ಯಾನವನ್ನು ಈಗ ನಾನು ಮಾಡುತ್ತೇನೆ. ಈಗಾಗಲೇ ಹೇಳಿದ ಹಾಗೆ ದ್ರೋಣಾಚಾರ್ಯರು ನಮ್ಮ ಶಿಷ್ಯರ ಜಾಣ್ಮೆಯನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಒಂದು ಪರೀಕ್ಷಾರಂಗವನ್ನು ಮಾಡಿಕೊಡಿ ಅಂತ ಹೇಳಿದಾಗ ಹಸ್ತಿನಾವತಿಯ ಸಮಸ್ತರು ಅಂದರೆ ಹಿರಿಯರೆಲ್ಲ ಸೇರಿ ಒಂದು ಪರೀಕ್ಷಾರಂಗವನ್ನು ಹಸ್ತಿನಾವತಿಯ ಹೊರಭಾಗದಲ್ಲಿ ಉತ್ತರ ಭಾಗದಲ್ಲಿ ಮಾಡಿದರು. ಅಲ್ಲಿಗೆ ಈಗಾಗಲೇ ನಾವು ಹೇಳಿದಾಗೆ ಸೋಮದತ್ತ, ಬಾಹ್ಲೀಕ, ಭೂರಿಶ್ರವ, ಧೃತರಾಷ್ಟ್ರ, ವಿದುರ ಮೊದಲಾದ ಹಿರಿಯರು, ಕುಂತಿ, ಗಾಂಧಾರಿ ಮೊದಲಾದಂತಹ ಮುತ್ತೈದೆಯರು ಎಲ್ಲ ಬಂದರು. ಅದರ ಜೊತೆಗೆ ಆ ಬಂದವರನ್ನೆಲ್ಲರೂ ಕೂಡ ಅಲ್ಲಿ ಸಾಲು ಹಿಡಿದು ಅಥವಾ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಕುಳ್ಳಿರಿಸುವ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಅದು ಹೀಗಿದೆ. ಅರಸಿಯರಂ ಅಣುಗರಂ ಬೆಳ್ಪರ್ವಂ ಅರಸಿಯರು ಅಂದರೆ ಬೇರೆ ಬೇರೆ ರಾಜಕುಮಾರರ ಹೆಂಡತಿಯರು, ಮಹಾರಾಜರ ಹೆಂಡತಿಯರು, ಅಂದರೆ ಕೇವಲ ಹಸ್ತಿನಾಮತಿಯವರು ಮಾತ್ರ ಬಂದ ಹಾಗೆ ಕಾಣಿಸುವುದಿಲ್ಲದಿರಲಿ, ಬೇರೆ ಬೇರೆ ರಾಜರ ಹೆಂಡತಿಯರು, ಅರಸಿಯರು ಎಲ್ಲರೂ ಬಂದಿದ್ದು. ಅರಸಿಯರ ಅಣುಗರಂ ಬೆಳ್ಪರ್ವಂ, ಬೆಳ್ಪರು ಅಂದರೆ ಬೇಕಾದವರು, ಅಂದರೆ ಹಸ್ತಿನಾವತಿಯರ ರಾಜರ ವೈಭವ ಮತ್ತು ಅವರ ನಂಟಸ್ತಿಕೆ ಅಥವಾ ಅವರ ಮಿತ್ರತ್ವ ಅಥವಾ ಅವರ ಬಾಂಧವ್ಯ ಅದು ಬಹಳ ದೊಡ್ಡದು. ಹಾಗಾದಾಗಿ ಈ ಪರೀಕ್ಷಾರಂಗಕ್ಕೆ ಕೂಡ ದೇಶದ ನಾನಾ ಭಾಗದಿಂದ ಜನ ಬಂದಿದ್ದರು. ಮಹಾರಾಣಿಯರು ಬಂದಿದ್ದರು, ಅರಸಿಯರು, ಮಹಾರಾಣಿಯರು, ಅಣುಗರು, ಆ ಮಹಾರಾಣಿಯರು ಜೊತೆಗೆ ಬಂದಿರುವಂಥ ಮಕ್ಕಳು, ಬೆಳ್ಪರು ಮತ್ತು ಹಸ್ತಿನಾವತಿಯವರಿಗೆ ಬೇಕಾದವರು, ಮೊನೆಗಾರರಂ ಅಂದರೆ ಯುದ್ಧ ವೀರರು, ಮೊನೆ ಅಂದರೆ ಯುದ್ಧ, ಮನೆಗಾರರು ಅಂದರೆ ಯುದ್ಧ ಪ್ರವೀಣರು, ಪ್ರಗೀತರಂ ಪ್ರಸಿದ್ಧರು, ಇಂಬ ಆಗಿರೆ ಅವರೆಲ್ಲರೂ ಕೂಡ ಬಹಳ ತುಂಬಿ ಹೋಗಲು ಇಂಬ ಆಗಿರೆ ವಿಸ್ತಾರವಾಗಿರೆ ಚೌಪಡಿಗಳು ಅವರೆಲ್ಲರೂ ಕೂಡ ಮೊಗಸಾಲೆಯಲ್ಲಿ ಕುಳ್ಳಿರಿಸಿದರು. ಅವರೆಲ್ಲರೂ ಕೂಡ ಮೊಗಸಾಲೆಯಲ್ಲಿ ಕುಳ್ಳಿರಿಸಿದರು. ಒಡನೆಸೆ ನೆರೆದ ಪುರಜನ ಸಹಿತಂ, ಅವರ ಜೊತೆಗೆ ಹಸ್ತಿನಾವತಿಯ ಸಮಸ್ತ ಪುರಜನ ಕೂಡ ಈ ಕುತೂಹಲವನ್ನು ನೋಡುವುದಕ್ಕೆ ಅಲ್ಲಿ ಸೇರಿತ್ತು. ನಾವು ಗಮನಿಸುವ ಹಾಗೆ ಮನೆಯ ಮುಂದೆ ಕರಾವಳಿ ಭಾಗದಲ್ಲಿ ಈಗಲೂ ಕೂಡ ಮೊಗಸಾಲೆ ಎನ್ನುವುದು ಒಂದು ಇರ್ತದೆ. ಅದು ಹೊರಗಿನಿಂದ ಬಂದವರು ತಕ್ಷಣವೇ ಬಂದು ಕೂತ್ಕೊಳ್ಳುವಂತಹ ಜಾಗ. ಹಾಗೆ ಈ ಪರೀಕ್ಷಾ ಮಂದಿರದಲ್ಲಿಯೂ ಕೂಡ ಒಂದು ಮೊಗಸಾಲೆಯನ್ನು ಮಾಡಿದ್ದರು. ಆ ಮೊಗಸಾಲೆಯಲ್ಲಿ ಪುರದ ಜನ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು, ಮಹಾರಾಜರು, ಅವರ ರಾಣಿಯವರೆಲ್ಲರೂ ಕೂಡ ಆಸೀನರಾಗಿ ಈ ಸಂಭ್ರಮವನ್ನು ಕಣ್ತುಂಬಿಸಿಕೊಳ್ಳೋದಕ್ಕೆ ಕುಳಿತಿದ್ದರು.
5: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
8: ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ದಿನನಿತ್ಯದಲ್ಲಿ ಬಳಸುವಂತಹ ವಾಕ್ಯಗಳ ರಚನೆನ ಮಾಡಿದ್ವಿ. ಅದು ಎಸ್ಪೆಷಲಿ ಬಿಲೀವಿಂಗ್ ಅಂದರೆ ವಿಶ್ವಾಸ ಇರುವಂತಹ ಒಂದಷ್ಟು ಮಾತುಗಳಾಗಿರ್ಬೋದು, ಆಮೇಲೆ ರಿಕ್ವೆಸ್ಟಿಂಗ್ ಮಾತುಗಳಿರುತ್ತಲ್ವ, ಲೈಕ್ ಪ್ಲೀಸ್ ವೆಯ್ಟ್, ಪ್ಲೀಸ್ ಕಮ್ ಬ್ಯಾಕ್, ಆ ಥರದ ವಾಕ್ಯಗಳ ರಚನೆನ ಮಾಡಿದ್ವಿ. ಅದರ ಜೊತೆಯಲ್ಲಿ ಪ್ಲೀಸ್ ಅನ್ನೋ ಪದದ ಬಳಕೆಯ ಮಹತ್ವ ಏನು, ಆಮೇಲೆ ಲೆಟ್ ಇಟ್ ಬಿ, ಲೆಟ್ ದೆಮ್ ಪ್ಲೇ, ಈ ಥರ ಈ ಪದ ಬಳಸಬೇಕಾದ್ರೆ ನಾವು ಗಮನಿಸಬೇಕಾಗಿರೋ ಅಂಶಗಳು ಅವನ್ನೆಲ್ಲ ತಿಳ್ಕೊಂಡ್ವಿ. ಇನ್ನು ಊಟದ ವಿಷಯಕ್ಕೆ ಬಂದ್ವಿ. ಊಟದ ರಿಲೇಟೆಡ್ ಒಂದಷ್ಟು ಮಾತುಕತೆ

ಮೋರ್ ಅಥವಾ ಹ್ಯಾವ್ ಅ ಲಿಟಲ್ ಮೋರ್ ಅಂತ ಹೇಳ್ಬೋದು. ಊಟ ಆಯಿತು, ಮಾತುಕತೆ ಆಯಿತು, ಟೀ ಸಮಯ. ಟೀ ಕಾಫಿ ಇದರಲ್ಲಿ ನಿಮ್ಗೆ ಯಾವ್ದು ಬೇಕು? ವುಡ್ ಯು ಹ್ಯಾವ್ ಟೀ ಆರ್ ಕಾಫಿ? ನಿಮಗೆ ಟೀ ಅಥವಾ ಕಾಫಿ ಇದರಲ್ಲಿ ಯಾವ್ದು ಬೇಕು ಅನ್ನೋದಕ್ಕೆ ವುಡ್ ಯು ಹ್ಯಾವ್ ಟೀ ಆರ್ ಕಾಫಿ ಅಂತ ಕೇಳಬೇಕು. ನನಗೊಂದು ಕಪ್ ಕಾಫಿ ತಗೊಂಡು ಬನ್ನಿ ಅಂತ ಅವ್ರು ಹೇಳ್ಬೋದು. ಅದನ್ನು ಹೇಗೆ ಹೇಳೋದು? ಗೆಟ್ ಮೀ ಅ ಕಪ್ ಆಫ್ ಕಾಫಿ ಅಥವಾ ಬ್ರಿಂಗ್ ಮೀ ಅ ಕಪ್ ಆಫ್ ಕಾಫಿ ಅಂತ ಕೂಡ ಹೇಳ್ಬೋದು. ಗೆಟ್ ಮೀ ಅ ಕಪ್ ಆಫ್ ಕಾಫಿ, ನನಗೊಂದು ಕಪ್ ಕಾಫಿ ತಗೊಂಡು ಬನ್ನಿ ಅನ್ನೋದಕ್ಕೆ. ಕಾಫಿನ ಕೊಡಿ ಅಥವಾ ಹಾಕಿ, ಫ್ಲಾಸ್ಕಲ್ಲೋ ದೊಡ್ಡ ಪಾತ್ರೆಲ್ಲೋ ತಂದಿರ್ತೀರ, ಅದನ್ನು ಗ್ಲಾಸಿಗೆ ಹಾಕಿ ಕೊಡಬೇಕಾಗಿರತ್ತೆ. ಏನು ಹೇಳಬೇಕಾಗ? ಪೋರ್ ದ ಕಾಫಿ, ಪೋರ್ ದ ಕಾಫಿ ಹಾಕಿ ಕೊಡೋದಕ್ಕೆ ಪೋರ್ ದ ಕಾಫಿ. ಅಕಸ್ಮಾತ್ ಆಗಿ ಚಮಚ ಕ್ಲೀನ್ ಆಗಿ ಇರೋದಿಲ್ಲ, ಅದು ಸ್ವಚ್ಛವಾಗಿಲ್ಲ ಅಂತ ಹೇಳೋದಕ್ಕೆ ದ ಸ್ಪೂನ್ ಈಸ್ ಡರ್ಟಿ ಅಥವಾ ದ ಸ್ಪೂನ್ ಈಸ್ ನಾಟ್ ಕ್ಲೀನ್ ಅಂತ ಹೇಳ್ಬೋದು. ಸ್ಪೂನು ಕ್ಲೀನ್ ಆಗಿಲ್ಲ, ಸ್ವಚ್ಛವಾಗಿಲ್ಲ ಅನ್ನೋದಕ್ಕೆ ದ ಸ್ಪೂನ್ ಈಸ್ ಡರ್ಟಿ, ದ ಸ್ಪೂನ್ ಈಸ್ ನಾಟ್ ಕ್ಲೀನ್ ಅಂತ ಹೇಳ್ಬೋದು. ಉಪ್ಪಿನ ಡಬ್ಬಿ ಕೊಡ್ತೀರಾ? ಅಡುಗೆಯಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆದಾಗ ಹೇಳ್ತೀವಿ, ಹೋಟೆಲ್ಗಳಿಗೆಲ್ಲ ಹೋದಾಗ ಈ ಪದಗಳನ್ನು ವಾಕ್ಯಗಳನ್ನು ಬಳಸಬೇಕಾಗತ್ತಲ್ವಾ. ದಯವಿಟ್ಟು ಉಪ್ಪಿನ ಬಾಟಲ್ ಕೊಡಿ. ಪಾಸ್ ಮೀ ದ ಸಾಲ್ಟ್ ಪ್ಲೀಸ್, ಪಾಸ್ ಮೀ ದ ಸಾಲ್ಟ್ ಪ್ಲೀಸ್ ಅಂತ ಹೇಳಬೇಕು. ನಂಗೆ ಸ್ವಲ್ಪ ಬೆಣ್ಣೆ ಬೇಕು, ಫ್ರೆಶ್ ಆಗಿರೋ ಬೆಣ್ಣೆ ಬೇಕು. ಗಿವ್ ಮೀ ಸಮ್ ಫ್ರೆಶ್ ಬಟರ್ ಪ್ಲೀಸ್, ನನಗೆ ಸ್ವಲ್ಪ ತಾಜಾ ಆಗಿರುವಂತಹ ಬೆಣ್ಣೆ ಕೊಡಿ ಅನ್ನೋದಕ್ಕೆ ಗಿವ್ ಮೀ ಸಮ್ ಫ್ರೆಶ್ ಬಟರ್ ಪ್ಲೀಸ್. ಇನ್ನೂ ಸ್ವಲ್ಪ ತಗೊಂಡು ಬನ್ನಿ. ಗೆಟ್ ಸಮ್ ಮೋರ್ ಪ್ಲೀಸ್ ಅಥವಾ ಬ್ರಿಂಗ್ ಸಮ್ ಮೋರ್ ಪ್ಲೀಸ್. ನಿಮ್ಗೆ ಯಾವುದು ಸೂಟಬಲ್ ಅನಿಸುತ್ತೆ, ಇಷ್ಟ ಆಗುತ್ತೆ, ಸರಿ ಅನಿಸುತ್ತೆ, ಅದನ್ನು ಬಳಸ್ಬೋದು. ಇನ್ನೂ ಸ್ವಲ್ಪ ತಗೊಂಡು ಬನ್ನಿ ಅನ್ನೋದಕ್ಕೆ ಗೆಟ್ ಸಮ್ ಮೋರ್ ಪ್ಲೀಸ್. ದಯವಿಟ್ಟು ನಿಮಗೆ ನೀವೇ ಬಡಿಸ್ಕೊಳ್ಳಿ, ಹೆಲ್ಪ್ ಯುವರ್ ಸೆಲ್ಫ್ ಪ್ಲೀಸ್, ನಿಮಗೆ ನೀವೇ ಬಡಿಸ್ಕೊಳ್ಳಿ ಪ್ಲೀಸ್ ಅನ್ನೋದಕ್ಕೆ ಹೆಲ್ಪ್ ಯುವರ್ ಸೆಲ್ಫ್ ಪ್ಲೀಸ್. ದಯವಿಟ್ಟು ತಟ್ಟೆಗಳನ್ನು ಬದಲಾಯಿಸಿ, ಅದು ಕ್ಲೀನ್ ಆಗಿಲ್ಲ ಅಂತನೋ ಇನ್ನೇನೋ ಕಾರಣಕ್ಕೆ. ಚೇಂಜ್ ದ ಪ್ಲೇಟ್ಸ್ ಪ್ಲೀಸ್, ಚೇಂಜ್ ದ ಪ್ಲೇಟ್ಸ್ ಪ್ಲೀಸ್ ಅಂತ ಹೇಳಬೇಕು ದಯವಿಟ್ಟು ತಟ್ಟೆಗಳನ್ನು ಬದಲಾಯಿಸಿ ಅನ್ನೋದಕ್ಕೆ. ನೀವು ವೆಜಿಟೇರಿಯನ್ನ ಅಂತ ಕೇಳೋದಿದ್ರೆ ಆರ್ ಯು ಅ ವೆಜಿಟೇರಿಯನ್, ಶಾಖಾಹಾರಿನ ನೀವು ಅಂತ ಕೇಳೋದಕ್ಕೆ ಆರ್ ಯು ಅ ವೆಜಿಟೇರಿಯನ್, ಇಲ್ಲ ನಾನು ಮಾಂಸಾಹಾರಿ. ನೋ ಐ ಆಮ್ ಅ ನಾನ್ ವೆಜಿಟೇರಿಯನ್, ಮಾಂಸಾಹಾರಿಗೆ ಏನಂತಾರೆ ನಾನ್ ವೆಜಿಟೇರಿಯನ್. ಇವತ್ತು ರಾತ್ರಿ ನಾನು ಹೊರಗಡೆ ಊಟ ಮಾಡ್ತೀನಿ, ಐ ವಿಲ್ ಡೈನ್ ಔಟ್ ಟುಡೇ. ಹೊರಗಡೆ ರಾತ್ರಿ ಊಟ ಮಾಡ್ತೀನಿ ಅನ್ನೋದಕ್ಕೆ ಐ ವಿಲ್ ಡೈನ್ ಔಟ್ ಟುಡೇ ಅನ್ಬೋದು, ಅಥವಾ ಐ ವಿಲ್ ಹ್ಯಾವ್ ಮೈ ಡಿನ್ನರ್ ಔಟ್ ಟುಡೇ ಅಂತ ಕೂಡ ಹೇಳ್ಬೋದು. ಡಿನ್ನರ್ ಅಥವಾ ಡೈನ್, ಐ ವಿಲ್ ಡೈನ್ ಔಟ್ ಟುಡೇ ಅಥವಾ ಐ ವಿಲ್ ಹ್ಯಾವ್ ಮೈ ಡಿನ್ನರ್ ಔಟ್ ಟುಡೇ ಅಂತ ಹೇಳ್ಬೋದು. ನೀವು ಹಾಲು ತಗೊಳ್ತೀರಾ? ವುಡ್ ಯು ಲೈಕ್ ಸಮ್ ಮಿಲ್ಕ್, ನೀವು ಹಾಲು ತಗೊಳ್ತೀರಾ ಅನ್ನೋದಕ್ಕೆ ವುಡ್ ಯು ಲೈಕ್ ಸಮ್ ಮಿಲ್ಕ್. ನಾನು ಈಗ ಅಷ್ಟೇ ಊಟ ಕೂತಿದ್ದೀನಿ ಅನ್ನೋದಕ್ಕೆ ಐ ಹ್ಯಾವ್ ಜಸ್ಟ್ ಸ್ಯಾಟ್ ಡೌನ್ ಟು ಹ್ಯಾವ್ ಮೈ ಮೀಲ್ಸ್, ಐ ಹ್ಯಾವ್ ಜಸ್ಟ್ ಸ್ಯಾಟ್ ಡೌನ್ ಟು ಹ್ಯಾವ್ ಮೈ ಮೀಲ್ಸ್. ಸ್ಯಾಟ್ SAT, ಸ್ಯಾಟ್ DOWN, ಡೌನ್. ನಾನು ಈಗಷ್ಟೇ ಊಟ ಕೂತ್ಕೊಂಡಿದ್ದೀನಿ ಅನ್ನೋದಕ್ಕೆ ಐ ಹ್ಯಾವ್ ಜಸ್ಟ್ ಸ್ಯಾಟ್ ಡೌನ್ ಟು ಹ್ಯಾವ್ ಮೈ ಮೀಲ್ಸ್ ಅಂತ ಹೇಳಬೇಕು. ಆಮೇಲೆ ಇನ್ನು ಕೆಲವರಿಗೆ ಊಟದಲ್ಲಿ ರೋಟಿ, ಚಪಾತಿ, ಪೂರಿ ಥರ ತಿಂತಾರೆ, ಅನ್ನನ ಸ್ಕಿಪ್ ಮಾಡಿಬಿಟ್ಟಿರ್ತಾರೆ, ಏನೋ ಡಯಟ್ ಇಶ್ಯೂಸ್ ಇರ್ಬೋದು, ಇಷ್ಟ ಇಲ್ಲ ಅಂತ ಇದ್ದಿರ್ಬೋದು. ನನಗೆ ಅನ್ನ ತಿನ್ನೋ ಅಭ್ಯಾಸ ಇಲ್ಲ ಅನ್ನೋದಕ್ಕೆ ಐ ಆಮ್ ನಾಟ್ ಫಾಂಡ್ ಆಫ್ ರೈಸ್ ಅಥವಾ ಐ ಡೋಂಟ್ ಈಟ್ ರೈಸ್. ನನಗೆ ಫಾಂಡ್ ಆಫ್ ಅಂದರೆ ಇಷ್ಟ ಇಲ್ಲ ಅಂತಾಗತ್ತೆ, ಐ ಡೋಂಟ್ ಈಟ್ ಅಂದರೆ ನಾನು ತಿನ್ನೋದಿಲ್ಲ ಅಂತಾಗತ್ತೆ. ನನಗೆ ತಿನ್ನೋ ಅಭ್ಯಾಸ ಇಲ್ಲ ಅನ್ನ ಅನ್ನೋದಕ್ಕೆ ಐ ಆಮ್ ನಾಟ್ ಫಾಂಡ್ ಆಫ್ ರೈಸ್ ಅಥವಾ ಐ ಡೋಂಟ್ ಈಟ್ ರೈಸ್ ಅಂತ ಹೇಳಬೇಕು. ಊಟ ಆದಮೇಲೆ ಡೆಸರ್ಟ್ ತಿನ್ನೋ ಅಭ್ಯಾಸ ಇರುತ್ತಲ್ವಾ, ಅಂದರೆ ಸಿಹಿ ತಿಂಡಿ. ಏನಿದೆ ಅಂತ ಕೇಳೋದಕ್ಕೆ ವಾಟ್ ಈಸ್ ದೇರ್ ಫಾರ್ ಡೆಸರ್ಟ್, ಊಟದ ನಂತರ ಸಿಹಿ ತಿಂಡಿ ಏನಿದೆ ಅಂತ ಕೇಳೋದಕ್ಕೆ ವಾಟ್ ಈಸ್ ದೇರ್ ಫಾರ್ ಡೆಸರ್ಟ್ ಅಂತ ಕೇಳಬೇಕು. ನನಗೆ ಎರಡು ರೊಟ್ಟಿ ಸಾಕಾಗಲ್ಲ, ನಾವು ಅನ್ನ ಊಟ ಮಾಡ್ತಿಲ್ಲ ಅಲ್ವಾ, ಹಾಗಿದ್ದಾಗ ಎರಡು ರೊಟ್ಟಿ ಸಾಕಾಗಲಿಕ್ಕಿಲ್ಲ. ಟೂ ಚಪಾತೀಸ್ ವರ್ ನಾಟ್ ಇನ್ ಅ ಫೋ ಮೀ, ಚಪಾತಿ ರೋಟಿ ಯಾವುದು ಬಳಸ್ಬೋದು. ಟೂ ಚಪಾತೀಸ್ ವರ್ ನಾಟ್ ಇನ್ ಅ ಫೋ ಮೀ, ನನಗೆ ಎರಡು ರೋಟಿ ಸಾಕಾಗೋದಿಲ್ಲ. ಆಲೂ ಮತ್ತು ಬಟಾಣಿ ಊಟ ಅಂದರೆ ನಂಗೆ ಭಾಳ ಇಷ್ಟ, ಆಲೂ ಮಟರ್ ಈಸ್ ಮೈ ಫೇವ್ರೆಟ್ ಡಿಶ್.
ಆಲೂ ಮತ್ತು ಬಟಾಣಿಯ ಅಡುಗೆ ಅಂದರೆ ನನಗೆ ಬಹಳ ಇಷ್ಟ ಅನ್ನೋದಕ್ಕೆ

0: ಯಾವಾಗಲೂ ಮಟರ್ ಈಸ್ ಮೈ ಫೇವ್ರೆಟ್ ಡಿಶ್. ಊಟದ ಹೊತ್ತಾಯ್ತು, ಬೇಗ ತಯಾರಾಗಿ. ಇಟ್ಸ್ ಡಿನ್ನರ್ ಟೈಮ್, ಗೆಟ್ ರೆಡಿ. ಇಟ್ಸ್ ಡಿನ್ನರ್ ಟೈಮ್, ಗೆಟ್ ರೆಡಿ ಅಂದರೆ ಊಟಕ್ಕೆ ಟೈಮ್ ಆಯಿತು, ರೆಡಿಯಾಗಿ. ಈ ಪಲ್ಯಕ್ಕೆ ಉಪ್ಪು ಸಾಕಾಗ್ತಿಲ್ಲ, ದೇರ್ ಇಸ್ ಅ ಲೆಸ್ ಸಾಲ್ಟ್ ಇನ್ ದ ವೆಜಿಟೇಬಲ್ ಅಥವಾ ಕರಿ. ಈ ಪಲ್ಯಕ್ಕೆ ಉಪ್ಪು ಸಾಕಾಗ್ತಿಲ್ಲ ಅನ್ನೋದಕ್ಕೆ ದೇರ್ ಇಸ್ ಲೆಸ್ ಸಾಲ್ಟ್ ಇನ್ ದ ವೆಜಿಟೇಬಲ್ ಅಥವಾ ದೇರ್ ಇಸ್ ಲೆಸ್ ಸಾಲ್ಟ್ ಇನ್ ದ ಕರಿ ಅಂತ ಹೇಳ್ಬೋದು. ಖಾಲಿ ಹೊಟ್ಟೆಲಿ ನೀರು ಕುಡಿಬೇಡ ಅಂತಿದ್ದಾರೆ. ಡೋಂಟ್ ಟೇಕ್ ವಾಟರ್ ಆನ್ ಆನ್ ಎಂಪ್ಟಿ ಸ್ಟಮಕ್. ಖಾಲಿ ಹೊಟ್ಟೆಲಿ ನೀರು ಕುಡಿಬೇಡ ಅನ್ನೋದಕ್ಕೆ ಡೋಂಟ್ ಟೇಕ್ ವಾಟರ್ ಆನ್ ಆನ್ ಎಂಪ್ಟಿ ಸ್ಟಮಕ್. ಇದು ಜಸ್ಟ್ ವಾಕ್ಯದ ರೂಪದಲ್ಲಿ ತಗೊಳ್ಳಿ, ಆರೋಗ್ಯದ ರೂಪದಲ್ಲಿ ಬೇಡ. ಕೆಲವರು ಖಾಲಿ ಹೊಟ್ಟೆಲಿ ನೀರು ಕುಡೀರಿ ಅಂತಲೂ ಹೇಳ್ತಾರಲ್ವಾ, ಬೆಳಿಗ್ಗೆ ಎದ್ದು ನಾವು ಖಾಲಿ ಹೊಟ್ಟೆಲಿ ನೀರು ಕುಡಿದ್ರೆ ಡಿಟಾಕ್ಸ್ ಆಗುತ್ತೆ, ಒಳ್ಳೆಯದಾಗತ್ತೆ, ಡೈಜೆಸ್ಟ್ ಚೆನ್ನಾಗಾಗುತ್ತೆ ಅಂತ. ಇವತ್ತು ಏನೇನು ಅಡುಗೆ, ವಾಟ್ ಡಿಶಸ್ ಆರ್ ಕುಕ್ಡ್ ಟುಡೇ? ಇವತ್ತು ಏನು ಅಡುಗೆ ಆಗಿದೆ, ವಾಟ್ ಡಿಶಸ್ ಆರ್ ಕುಕ್ಡ್ ಟುಡೇ? ನೀನು ಅಮ್ಮನ್ನ ಕೇಳಿ ಒಂದು ಚಿಟಿಕೆ ಉಪ್ಪು ತಗೊಂಡು ಬಾ. ಬ್ರಿಂಗ್ ಅ ಪಿಂಚ್ ಆಫ್ ಸಾಲ್ಟ್ ಫ್ರಮ್ ಯುವರ್ ಮದರ್. ನೀನು ಅಮ್ಮನ ಕೇಳಿ ಒಂದು ಚಿಟಿಕೆ ಉಪ್ಪು ತಗೊಂಡು ಬಾ. ಬ್ರಿಂಗ್ ಅ ಪಿಂಚ್ ಆಫ್ ಸಾಲ್ಟ್ ಫ್ರಮ್ ಯುವರ್ ಮದರ್. ಚಿಟಿಕೆ ಅನ್ನೋದಕ್ಕೆ ಪಿಂಚ್ ಅಂತ ಬಳಸಬೇಕು. ಆಲೂಗಡ್ಡೆ ಬಿಟ್ಟರೆ ಇಲ್ಲಿ ಬೇರೆ ಏನು ಸಿಗೋದಿಲ್ಲ. ಪೊಟ್ಯಾಟೋಸ್ ಈಸ್ ಆಲ್ ವಿ ಗೆಟ್ ಹಿಯರ್. ಕೆಲವು ಜಾಗಗಳಲ್ಲಿ ತರಕಾರಿ ಹೆಚ್ಚಾಗಿರೋದಿಲ್ಲ, ಆಲೂಗಡ್ಡೆನೇ ಅವರ ಮೇನ್ ವೆಜಿಟೇಬಲ್ ಆಗಿರುತ್ತೆ. ಅವಾಗ ಅಲ್ಲಿ ಏನು ಹೇಳಬೇಕು, ಆಲೂಗಡ್ಡೆ ಬಿಟ್ಟರೆ ಇಲ್ಲಿ ಬೇರೆ ಏನು ಸಿಗೋದಿಲ್ಲ ಅನ್ನೋದಕ್ಕೆ ಪೊಟ್ಯಾಟೋಸ್ ಈಸ್ ಆಲ್ ವಿ ಗೆಟ್ ಹಿಯರ್. ನನಗೆ ಬಾಯಾರಿಕೆ ಇನ್ನೂ ಹೋಗಿಲ್ಲ. ಐ ಆಮ್ ಸ್ಟಿಲ್ ಥರ್ಸ್ಟಿ, THIRSTY, ಥರ್ಸ್ಟಿ. ನನಗೆ ಬಾಯಾರಿಕೆ ಇನ್ನು ಹೋಗಿಲ್ಲ ಅನ್ನೋದಕ್ಕೆ ಐ ಆಮ್ ಸ್ಟಿಲ್ ಥರ್ಸ್ಟಿ. ಯಾರೋ ಊಟಕ್ಕೆ ನಿಮ್ಮನ್ನು ಕರೆದಿರ್ತಾರೆ, ಅವರು ನನ್ನನ್ನು ಊಟಕ್ಕೆ ಕರೆದಿದ್ದಾರೆ ಅನ್ನೋದಕ್ಕೆ ದೇ ಹ್ಯಾವ್ ಇನ್ವೈಟೆಡ್ ಮೀ ಟು ಲಂಚ್. ದೇ ಹ್ಯಾವ್ ಇನ್ವೈಟೆಡ್ ಮೀ ಟು ಲಂಚ್. ಮಧ್ಯಾಹ್ನದ ಊಟ ಆದರೆ ಲಂಚ್, ಡಿನ್ನರ್ ಅಂದರೆ ರಾತ್ರಿ ಊಟ. ಅವರು ನನ್ನನ್ನು ಊಟಕ್ಕೆ ಕರೆದಿದ್ದಾರೆ ಅನ್ನೋದಕ್ಕೆ ದೇ ಹ್ಯಾವ್ ಇನ್ವೈಟೆಡ್ ಮೀ ಟು ಲಂಚ್ ಅಂತ ಹೇಳಬೇಕು. ದಯವಿಟ್ಟು ಇವತ್ತು ರಾತ್ರಿ ನನ್ನ ಜೊತೆ ಊಟ ಮಾಡಿ. ಪ್ಲೀಸ್ ಹ್ಯಾವ್ ಯುವರ್ ಡಿನ್ನರ್ ವಿತ್ ಮೀ. ಇವತ್ತು ರಾತ್ರಿ ನನ್ನ ಜೊತೆ ಊಟ ಮಾಡಿ ಪ್ಲೀಸ್ ಅನ್ನೋದಕ್ಕೆ ಪ್ಲೀಸ್ ಹ್ಯಾವ್ ಯುವರ್ ಡಿನ್ನರ್ ವಿತ್ ಮೀ. ನೀವು ಬೇಯಿಸಿದ ಮೊಟ್ಟೆನ ತಗೊಳ್ತೀರೋ ಅಥವಾ ಹುರಿದಿದ್ದನ್ನು? ವಿಲ್ ಯು ಹ್ಯಾವ್ ಬಾಯ್ಲ್ಡ್ ಎಗ್ಸ್ ಆರ್ ಫ್ರೈಡ್ ಎಗ್ಸ್? ಬಾಯ್ಲ್ಡ್ ಎಗ್ಸ್ ಆರ್ ಫ್ರೈಡ್ ಅಷ್ಟೇ ಹೇಳಿದ್ರು ಸಾಕಾಗುತ್ತೆ. ನೀವು ಬೇಯಿಸಿದ ಮೊಟ್ಟೆನ ತಗೊಳ್ತೀರಾ ಅಥವಾ ಹುರಿದಿದ್ದನ್ನ ಅಂತ ಕೇಳೋದಕ್ಕೆ ವಿಲ್ ಯು ಹ್ಯಾವ್ ಬಾಯ್ಲ್ಡ್ ಎಗ್ಸ್ ಆರ್ ಫ್ರೈಡ್. ಅವರು ತಮ್ಮ ಊಟದಲ್ಲಿ 7 ಬಗೆಯ ಅಡುಗೆನ ಬಡಿಸಿದ್ರು. ದೇರ್ ವರ್ 7 ಐಟಮ್ಸ್ ಅಥವಾ 7 ಡಿಶಸ್ ಆಟ್ ದೇರ್ ಪಾರ್ಟಿ. ಅವರು ತಮ್ಮ ಊಟದ ಅಥವಾ ಭೋಜನದಲ್ಲಿ 7 ರೀತಿಯ ಅಡುಗೆನ ಬಡಿಸಿದ್ರು. ದೇರ್ ವರ್ 7 ಡಿಶಸ್ ಆಟ್ ದೇರ್ ಪಾರ್ಟಿ ಅಥವಾ 7 ಐಟಮ್ಸ್ ಅಂತ ಕೂಡ ಹೇಳ್ಬೋದು. ನೀನಾ ಅಡುಗೆನ ಚೆನ್ನಾಗಿ ಮಾಡ್ತಾಳೆ. ನೀನಾ ಈಸ್ ಆನ್ ಎಕ್ಸ್ಪರ್ಟ್ ಕುಕ್. ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ಎಕ್ಸ್ಪರ್ಟ್ ಕುಕ್ ಅಂತಾರಲ್ವಾ. ನೀನಾ ಅಡುಗೆನ ಚೆನ್ನಾಗಿ ಮಾಡ್ತಾಳೆ. ನೀನಾ ಈಸ್ ಆನ್ ಎಕ್ಸ್ಪರ್ಟ್ ಕುಕ್. ಇನ್ನೊಂದು ಸ್ವಲ್ಪ ಸಾರು ಬಡಿಸಿ. ಮೇ ಐ ಹ್ಯಾವ್ ಲಿಟಲ್ ಮೋರ್ ಗ್ರೇವಿ? ಮೇ ಐ ಹ್ಯಾವ್ ಸಮ್ ಮೋರ್ ಗ್ರೇವಿ? ಸ್ವಲ್ಪ ಸಾರನ್ನು ಬಡಿಸಿ ಅನ್ನೋದಕ್ಕೆ ಮೇ ಐ ಹ್ಯಾವ್ ಲಿಟಲ್ ಮೋರ್ ಗ್ರೇವಿ, ಸಮ್ ಮೋರ್ ಗ್ರೇವಿ, ಏನು ಬೇಕಾದ್ರೆ ಹೇಳ್ಬೋದು. ಇಲ್ಲ, ಅವನೊಬ್ಬ ತಿಂಡಿ ಪೋತ. ಈ ಪದನ ಹೆಚ್ಚಾಗಿ ನಾವು ಬಳಸ್ತೀವಲ್ವಾ. ತಿಂಡಿ ಪೋತ ಪದದ ಇಂಗ್ಲೀಷ್ ಪದ ಯಾವುದು ಗೊತ್ತಾ? ಗ್ಲುಟಾನ್, GLUTTON. ನೆನ್ಪಿಟ್ಕೊಳ್ಳಿ ಪದನ. ಹೀಸ್ ಅ ಗ್ಲುಟಾನ್. ಅವನೊಬ್ಬ ತಿಂಡಿ ಪೋತ ಅನ್ನೋದಕ್ಕೆ ಹೀಸ್ ಅ ಗ್ಲುಟಾನ್ ಅಂತ ಹೇಳಬೇಕು. ಇಷ್ಟೆಲ್ಲ ಊಟದ ವಿಷಯದಲ್ಲಿ ವಾಕ್ಯಗಳ ರಚನೆನ ನೀವು ಮಾಡಿದ್ರಿ ಅಲ್ವಾ. ಈಗ ಒಂದಷ್ಟು ನೆನ್ಪಿಟ್ಕೊಳ್ಬೇಕಾಗಿರೋ ಅಂಶಗಳನ್ನು ಹೇಳ್ತೀನಿ ಕೇಳಿ. ಫೀಲ್ನ ಜೊತೆ ಯಾವಾಗಲೂ ವಿಶೇಷಣ ಬರುತ್ತೆ ಹೊರತು ನಾಮಪದ ಬರೋದಿಲ್ಲ. ಉದಾಹರಣೆಗೆ, ಐ ಆಮ್ ಫೀಲಿಂಗ್ ಥರ್ಸ್ಟಿ, ನನಗೆ ಬಹಳ ಬಾಯಾರಿಕೆ ಆಗ್ತಾ ಇದೆ ಅಂತ ಹೇಳ್ತೀವಲ್ಲ. ಕನ್ನಡದಲ್ಲಿ ಹೇಳೋ ಹಾಗೆ ಐ ಫೀಲ್ ಥರ್ಸ್ಟ್ ಅಂತ ಹೇಳಬಾರ್ದು. ನನಗೆ ಬಾಯಾರಿಕೆ ಆಗ್ತಿದೆ, ಐ ಫೀಲ್ ಥರ್ಸ್ಟ್, ಇದು ತಪ್ಪಾಗತ್ತೆ. ಐ ಆಮ್ ಫೀಲಿಂಗ್ ಥರ್ಸ್ಟಿ ಅಂತ ಹೇಳಬೇಕು. ಇನ್ನು ಇಂಥದೇ ಮಹಾ ಭೋಜನ ಆಗಿರಲಿ, ಸಾಧಾರಣ ಊಟನೇ ಆಗಿರಲಿ, ಅದಕ್ಕೆ ಡಿಶ್ ಅಂತಾನೇ ಬಳಸ್ತಾರೆ. ಇದಕ್ಕೆ ತಿಂಡಿ ತಿನಿಸು ಅನ್ನೋ ಅರ್ಥ ಕೂಡ ಇದೆ. ವಾಟ್ ಡಿಶಸ್ ಡೂ ಯು ಸರ್ವ್ ಅಂತ ಕೇಳಬೇಕಾಗತ್ತೆ ಅವಾಗ. ಆದರೆ ಕನ್ನಡದಲ್ಲಿ ಭೂರಿ ಭೋಜನ ಅಂತೀವಿ, ತಿಂಡಿ ಅಂತೀವಿ, ಊಟ ಅಂತೀವಿ, ಸ್ನ್ಯಾಕ್ಸ್ ಅಂತೀವಿ, ಅಂದರೆ ಉಪಹಾರ ಅಂತೀವಿ ಅಲ್ವಾ. ಇಂಗ್ಲೀಷಲ್ಲಿ ಸಾಮಾನ್ಯವಾಗಿ ತಿನ್ನೋದಕ್ಕೆ ಈಟ್ ಅಂತ, ಕುಡಿಯೋದಕ್ಕೆ ಡ್ರಿಂಕ್ ಅಂತ ಹೇಳೋದಿಲ್ಲ. ತಿನ್ನಿರಿ ಅಥವಾ ಕುಡೀರಿ ಅನ್ನೋದಕ್ಕೆ ಟೇಕ್ ಅನ್ನೋ ಶಬ್ದನ ಬಳಸ್ತಾರೆ. ಉದಾಹರಣೆಗೆ ಡೂ ಯು ಟೇಕ್ ಟೀ ಅಂತ ಕೇಳ್ತಾರೆ, ಡ್ರಿಂಕ್ ಅಂತಲೇ ಕೇಳೋದಿಲ್ಲ. ಡೂ ಯು ಟೇಕ್ ಟೀ, ಡೂ ಯು ಟೇಕ್ ಫಿಶ್. ಸಾಧಾರಣ ಅರ್ಥದಲ್ಲಿ ಡ್ರಿಂಕ್ ಅಂತಂದರೆ ಮದ್ಯ ಅಂತಾಗತ್ತೆ. ಹಾಗಾಗಿ ಹೆಚ್ಚಾಗಿ ಟೀ ಕುಡಿತೀರಾ, ಕಾಫಿ ಕುಡಿತೀರಾ ಅಂತ ಕೇಳಬೇಕಾದ್ರೆ ಇಂಗ್ಲೀಷಲ್ಲಿ ಡ್ರಿಂಕ್ ಅನ್ನೋ ಪದ ಬಳಸಲ್ಲ. ಡೂ ಯು ಟೇಕ್ ಟೀ, ಡೂ ಯು ಟೇಕ್ ಕಾಫಿ ಈ ಥರನ ಬಳಸ್ತಾರೆ. ತಿನ್ನೋ ವಿಷಯದಲ್ಲೂ ಡೂ ಯು ಈಟ್ ಅಂತ ಹೇಳೋದಿಲ್ಲ. ಡೂ ಯು ಟೇಕ್ ಫಿಶ್, ಡೂ ಯು ಟೇಕ್ ಐಸ್ ಕ್ರೀಮ್ ಈ ಥರನೇ ಕೇಳ್ತಾರೆ. ಈ ಥರ ಸಣ್ಣ ಸಣ್ಣ ವಿಷಯಗಳನ್ನು ನೀವು ನೆನ್ಪಿಟ್ಕೊಂಡ್ರೆ ನಿಮ್ಗೂ ಮುಂದೆ ಈ ಥರ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಹೊರಟಾಗ ಅವೆಲ್ಲ ಹೆಲ್ಪ್ ಆಗುತ್ತೆ. ಹೇಗೆ ಅನ್ನಿಸ್ತಾ ಇದೆ? ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ. ಈ ಕ್ಲಾಸ್ ಮುಗಿದ್ಮೇಲೆ ನೀವು ಪುನಃ ಮನನ ಮಾಡ್ಕೊಳ್ಳಿ, ಏನೆಲ್ಲ ಮಾತಾಡಿದ್ವಿ ಇವತ್ತು, ಏನೆಲ್ಲ ಸೆಂಟೆನ್ಸಸ್ನ ಫಾರ್ಮ್ ಮಾಡಿದ್ವಿ ಅಂತ. ಸೊ ದ್ಯಾಟ್ ನಿಮಗೆ ತುಂಬ ಈಸಿಯಾಗಿ ಅದು ನೆನಪಲ್ಲಿ ಉಳಿಯುತ್ತೆ. ಹೇಳೋಕ್ಕಿನ್ನೂ ತುಂಬ ಇದೆ, ಆದರೆ ನೀವು ಮುಂದಿನ ಸಂಚಿಕೆವರೆಗೂ ಅದಕ್ಕಾಗಿ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
3: ಏ
4: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
3: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
2: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
3: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
2: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
3: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
2: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736465 ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
3: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ಧ್ವನಿ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಹಾಯ್, ನಮಸ್ಕಾರ, ಗುಡ್ ಈವ್ನಿಂಗ್ ಎಲ್ಲರೂ. ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲೂ ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸಂಜೆಯ ಸಮಯ 4 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನಂತೂ ಬಂದಾಯಿತು. ಆ್ಯಂಡ್ ಹಾಗೆ ನಮ್ಮ ಕಡೆಗೆ ಆಗೊಮ್ಮೆ ಈಗೊಮ್ಮೆ ಮೋಡ ಆಗ್ತಾ ಇರುತ್ತೆ, ಮತ್ತೆ ಬಿಸಿಲು ಬರುತ್ತೆ. ವೆದರು ಸ್ವಲ್ಪ ತಂಪು ಬಿಸಿ ಎಲ್ಲ ಆಗ್ತಾ ಇರುತ್ತೆ. ನಿಮ್ಮ ಕಡೆಗೆಲ್ಲ ಹೇಗಿರ್ಬೋದು? ಮಳೆ ಏನಾದರೂ ಆಗಿದೆ ನಿಮ್ಮ ಕಡೆಗೆ? ಆಗಿದ್ರೆ ಖುಷಿ ಆಗುತ್ತೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡ್ತಾ ಇವತ್ತಿನ ಶೋನ ಎಂಜಾಯ್ ಮಾಡ್ಬೋದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ, ಬೆಳಗ್ಗೆಯಲ್ಲೂ ಕೂಡ ಕೇಳಿರ್ತೀರಾ. ಸೊ ನಮ್ಮ ರೇಡಿಯೋದಲ್ಲಿ ಕೂಡ ಇವತ್ತು ಗುರು ಪೂರ್ಣಿಮೆಯ ವಿಶೇಷವಾಗಿ ಕಾರ್ಯಕ್ರಮಗಳು ಬಂತು. ಆ್ಯಂಡ್ ನೀವು ಕೂಡ ಬೆಳಗಿನ ಲೈವ್ ಕಾರ್ಯಕ್ರಮದಲ್ಲಿ ಗುರು ಪೂರ್ಣಿಮೆ ಕುರಿತಂತೆ ಜೊತೆಗೆ ಹಾಡುಗಳನ್ನು ಕೂಡ ಹಾಡಿ ಎಂಜಾಯ್ ಮಾಡಿರ್ತೀರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಇದೇ ವಿಷಯವಾಗಿ ಬಂದಿದ್ದೀನಿ. ಆ್ಯಂಡ್ ನಿಮ್ಮ ಜೊತೆ ಮಾತಾಡ್ತಾ ಇವತ್ತಿನ ಶೋನಲ್ಲಿ ಗುರುಗಳ ಬಗ್ಗೆ ನೆನಪು ಮಾಡ್ಕೊಳ್ತಾ ಇವತ್ತು ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವಂತಹ ದಿನ ಆಗಿದೆ ಇವತ್ತು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನಿಮ್ಮ ಗುರುಗಳನ್ನು ನೆನಪು ಮಾಡ್ಕೊಳ್ತಾ ನಮ್ಮ ಜೊತೆನಲ್ಲಿ ಮಾತಾಡ್ಬೋದು. ಆ್ಯಂಡ್ ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಅರ್ಜು ಶ್ರೀಧರ್. ಇದು ಕಾಫಿ ವಿತ್ ಆರ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಮೊದಲ ಅಕ್ಷರ ಕಲಿಸಿದವರು ಗುರು ಆಗಿರ್ತಾರೆ. ಮೊದಲ ಹೆಜ್ಜೆ ಇಡೋದಕ್ಕೆ ಪ್ರೇರೇಪಿಸಿದವರು ಕೂಡ ಗುರು ಆಗಿರ್ತಾರೆ. ಜ್ಞಾನ ಎನ್ನುವಂತಹ ಒಂದು ದೀಪವನ್ನು ಬೆಳೆಸಿದಂಥವರು ಕೂಡ ಗುರು ಆಗಿರ್ತಾರೆ. ಅಂತಹ ಎಲ್ಲ ಗುರುಗಳಿಗೂ ಕೂಡ ನಮ್ಮ ಕಡೆಯಿಂದ ಗೌರವವನ್ನು ಸಲ್ಲಿಸ್ತಾ ನೀವು ಕೂಡ ನೀವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಗುರುಗಳಿಗೆ ಏನು ಹೇಳಬೇಕು ಅದನ್ನು ನಮ್ಮ ಜೊತೆ ಇವತ್ತು ಮಾತಾಡ್ತಾ ಹೇಳ್ಬೋದು. ಸೊ ಹಾಗೆ ಈ ಒಂದು ಗುರು ಪೂರ್ಣಿಮೆಯನ್ನು ಯಾಕೆ ಆಚರಣೆ ಮಾಡ್ತಾರೆ, ಗುರು ಪೂರ್ಣಿಮೆ ಅಂತಂದರೆ ಏನು, ಅದೆಲ್ಲದ್ರ ಬಗ್ಗೆಯೂ ಕೂಡ ನಾನು ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರಿದಂತಹ ಒಬ್ಬ ಶಿಕ್ಷಕರು ಅಥವಾ ಗುರು ಯಾರು ಅನ್ನೋದ್ರ ಬಗ್ಗೆ ನಮ್ಮ ಜೊತೆನಲ್ಲಿ ಮಾತಾಡ್ತಾ ಹೇಳ್ಬೋದು. ಮತ್ತು ಯಾವ ವಿಷಯ ನೀವು ಗುರುಗಳಿಂದ ಕಲ್ತಿದ್ದೀರಾ, ಆ ಗುರುವಿನಿಂದ ಕಲ್ತಂತಹ ವಿಷಯ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತಂತು, ಅದ್ರ ಬಗ್ಗೆಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಿ. ನಮ್ಮ ಸಂಖ್ಯೆ 968-6-0-96-2-7-9.

0: 9686096279 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಫಸ್ಟ್ ಒಬ್ರು ಕಾಲರ್ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು ಎಲ್ಲಿಂದ ಕರೆ ಮಾಡಿದ್ರೆ ಕಾರಣ? ಹಲೋ,
1: ನಮಸ್ಕಾರ ಸರ್.
0: ನಮಸ್ತೆ
1: ಸರ್, ಹೇಗಿದ್ದೀರಾ? ಊಟ ಆಯ್ತಾ?
0: ನಾವು ಸೂಪರ್ ಆಗಿದ್ದೀವಿ. ಚಿಕ್ಕಪ್ಪ ಅವರು?
1: ಹೌದು ಸರ್, ಕೃಷಿನಗರ ಶಿವಮೊಗ್ಗದಿಂದ ಸರ್.
0: ಹೇಗಿದ್ದೀರ ಚಿಕ್ಕಪ್ಪ?
1: ನಾವು ಚೆನ್ನಾಗಿದ್ದೀವಿ ಸರ್.
0: ಓಕೆ, ನಮ್ದು ಊಟ ಆಗಿದೆ, ನಿಮ್ದು ಆಯ್ತಾ ಊಟ?
1: ಒಂದು ಅರ್ಧ ಗಂಟೆ ಆಯ್ತು ಸರ್, ನುಗ್ಗೆ ಸೊಪ್ಪಿನ ಉದಕ ರಾಗಿ ಮುದ್ದೆ.
0: ಓ ಸೂಪರ್ ಅಲ್ಲ?
1: ಹೌದು ಸರ್.
0: ಓಕೆ ಚಿಕ್ಕಪ್ಪ ಅವ್ರೇ, ಇವತ್ತು ಗುರು ಪೂರ್ಣಿಮೆ ಪ್ರಯುಕ್ತ ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರದಂತಹ ಒಬ್ಬ ಗುರುಗಳು ಯಾರು, ಮತ್ತೆ ಯಾವ ವಿಷಯವನ್ನ ಅವ್ರದಿಂದ ಕಲ್ತ್ಕೊಂಡ್ರೆ ಅದ್ರ ಬಗ್ಗೆ ಹೇಳ್ಬೋದಾ?
1: ಹೌದು ಸರ್, ಖಂಡಿತವಾಗೂ. ಇವತ್ತು ಮೊದಲನೇದಾಗಿ ಗುರು ಪೂರ್ಣಿಮೆ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆಮೇಲೆ ನಮಗೆ ಮುಖ್ಯವಾಗಿ ನಮಗೆ ಅಕ್ಷರ ಕಲಿಸಿದಂತ ಗುರುಗಳು ಅಂತಂದ್ರೆ, ನಮ್ಮೂರ್ನಲ್ಲಿ ನಾವು ಓದ್ಬೇಕಾದ್ರೆ ರಾಮೇಶ್ವರದಲ್ಲಿ ನಾನು 5ನೇ ತರಗತಿಯಿಂದ ಇನ್ನೇನ್ ಮುಂದಕ್ಕಂತ ಹೋಗಿಲ್ಲ, ನಾನು 5ನೇ ತರಗತಿಯಿಂದ ಒಳಗೆ ಓದಿರೋದು. 1ನೇ ತರಗತಿಯಲ್ಲಿ ಇದ್ದಾಗ ನಮಗೆ ಒಬ್ರು ಮಲ್ಲಪ್ಪ ಮಾಸ್ಟರ್ ಅಂತ ಇದ್ರು. ಅವರು ನಮಗೆ ತುಂಬಾ ಚೆನ್ನಾಗಿ ಪಾಠ ಹೇಳ್ಕೊಡೋರು. ಅವಾಗೆಲ್ಲ ಏನು ಇದು ಪೆನ್ನು ಪುಸ್ತಕ ಎಲ್ಲ ಏನು ಇರ್ಲಿಲ್ಲ, ಸ್ಲೇಟ್ನಲ್ಲೇ ಬರಿಬೇಕಾಗಿತ್ತು. ಮತ್ತೆ ಅಷ್ಟು ಹುಡುಗರಿಗೆ ಸ್ಲೇಟ್ಗಳಲ್ಲಿ ಪ್ರಶ್ನೆ ಬರೆದ್ಕೊಡೋರು. ಆಮೇಲೆ ಅದಕ್ಕೆ ಉತ್ತರ ಬರ್ದು ನಾವು ಯಾರಿಗೂ ಕಾಣದಂಗ ಅದನ್ನ ಮತ್ತೆ ಕೆಳಗಡೆ ಮಾಡಿ ಒಂದ್ರ ಮೇಲೆ ಒಂದು ಜೋಡಿಸ್ಬೇಕಾಗಿತ್ತು. ಆಮೇಲೆ ಅದನ್ನೆಲ್ಲ ಅವರು ನೋಡ್ಬಿಟ್ಟು ಅವ್ರಿಗೆ ನಮಗೆ ಮಾರ್ಕ್ಸ್ ಕೊಡೋರು. ಎಲ್ರಿಗೂ ಕಡಿಮೆ ಕೊಟ್ರು ಕೂಡ ನನಗ್ ಮಾತ್ರ 10 ನಂಬರ್ ಕೊಡೋರು ನೋಡಿ
0: ಸರ್.
1: ಹ್ಞೂ ಸರ್, ಫೇವ್ರೇಟ್. ಯಾಕೆ ಅಂದ್ರೆ ನಾನು ಅಕ್ಷರ ತುಂಬಾ ಚೆನ್ನಾಗಿ ಬರೀತಾ ಇದ್ದೆ, ಬೇರೆಯವ್ರಿಗಿಂತ ಅಕ್ಷರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರೀತಾ ಇದ್ದೆ. ಹಾಗಾಗಿ ನನಗೆ 10ಕ್ಕೆ 10 ಮಾರ್ಕ್ಸ್ ಕೊಡೋರು. ಅವರು ತುಂಬಾ ಚೆನ್ನಾಗಿ ಮಕ್ಕಳಿಗೆ ಹೊಡಿತಾ ಇರ್ಲಿಲ್ಲ, ಬಹಳ ಸೂಕ್ಷ್ಮವಾಗಿ ಅವರು ಪಾಠ ಹೇಳ್ಕೊಡೋರು, ತುಂಬಾ ಚೆನ್ನಾಗಿ ಪಾಠ ಮಾಡೋರು. ಅದು ನಮಗೆ ಕೊನೆವರೆಗೂ ಉಳಿತು, ಯಾಕೆಂದ್ರೆ ಅವರು ಇವತ್ತು ನಮ್ಮ ಇಲ್ಲ, ಈಗ ನಮ್ ಜೊತೆ ಇಲ್ಲ, ಅವರು ಈಗ ದೇವ್ರ ಹತ್ರ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಅವ್ರು ಕಲಿಸಿದ ಒಂದ್ ಏನ್ ಅಕ್ಷರಗಳಿದೆಯಲ್ಲ, ಅದು ನಮ್ಮ ಕೊನೆ ಉಸಿರು ಇರೋ ತನಕನು ಕೂಡ ಇರುತ್ತೆ ಸರ್. ಅವರಿಗೆ ನಾನು ಇವತ್ತು ನಮನವನ್ನ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಇನ್ನೊಬ್ಬ ಮಾಸ್ಟರ್ 5ನೇ ತರಗತಿಗೆ ಓದಕ್ಕಾರೆ ಒಬ್ರು ಹೆಡ್ ಮಾಸ್ಟರ್ ಇದ್ರು, ಅವರು ಮಲ್ಲಪ್ಪ ಮಾಸ್ಟರ್ ಅಂತಾನೆ ಹೆಸರು. ಅವರು ನಮಗೆ ಒಂದ್ ಸಬ್ಜೆಕ್ಟಿಗೆ ಬರ್ತಾ ಇದ್ರು, ಸಮಾಜಕ್ಕ ಅಥವಾ ವಿಜ್ಞಾನಕ್ಕೆ ಬರ್ತಾ ಇದ್ರು. ಅದರಲ್ಲಿ ಏನಾಯ್ತು ಅಂತಂದ್ರೆ, ನನಗೆ ಒಂದು ಅಕ್ಷರ ಹೇಳಕ್ಕೆ ಬರ್ತಾ ಇರ್ಲಿಲ್ಲ ಸರ್, ನನ್ ನ್ಯಾಲ್ಗೆನೆ ತಿರುಗ್ತಾ ಇರ್ಲಿಲ್ಲೋ ಅಥವಾ ನನ್ಗೆ ಹೇಳಕ್ಕೆ ಬರ್ತಾ ಇರ್ಲಿಲ್ಲೋ ಗೊತ್ತಿಲ್ಲ. ಅವ್ರು ಹೇಳ್ಕೊಡ್ತಾ ಇದ್ರು, ಕರೆಕ್ಟಾಗಿ ಹೇಳ್ಕೊಡ್ತಾ ಇದಾರೆ ಪಾಪ ಅವರು, ಆದ್ರೆ ನನಗೆ ಹೇಳಕ್ ಬರ್ತಾ ಇಲ್ಲ. ನನ್ನ ಅಕ್ಕಪಕ್ಕದ ಹುಡುಗರೆಲ್ಲ ಹೇಳಲೆ ಹಿಂಗ್ ಹೇಳಲೆ ಅಂತ ಇದಾರೆ, ಆದ್ರೆ ನನಗೆ ಹೇಳಕ್ ಬರ್ತಾ ಇಲ್ಲ. ಅದು ಯಾವ ಅಕ್ಷರ ತಗೋತ್ರ ಸರ್? ಅದು ಕ್ರಿಮಿನಾಶಕ ಅಂತ ಇರೋದು ಸರ್. ಕ್ರಿಮಿನಾಶಕ ಅಂತ ನನಗೆ ಹೇಳಕ್ಕೆ ಬರ್ತಾ ಇಲ್ಲ ಸರ್. ನಾನು ಹೋಗಿ ಕರ್ಮಿನಾಶಕ ಅಂತ ಎಷ್ಟು ಸಲ ಅವ್ರು ಎಷ್ಟು ಹೇಳ್ತಿದ್ದಾರೆ, ಕಪಾಳಕ್ಕೆ ಹೊಡೆದು ಹೇಳ್ತಿದ್ದಾರೆ, ಆದ್ರೂ ನನಗೆ ಹೇಳಕ್ಕೆ ಬರ್ತಿರ್ಲಿಲ್ಲ. ಆದ್ರೂ ನನಗೇನ್ ಬೇಜಾರಾಗ್ತಿರ್ಲಿಲ್ಲ, ನಾನು ತಪ್ಪಾಗಿ ಹೇಳೋದಕ್ಕೆ ತಾನೆ ಅವರು ನನಗೆ ಇದ್ ಮಾಡ್ತಾ ಇರೋದು. ನಮ್ಮನ್ನ ಒಂದು ಒಳ್ಳೆ ದಾರಿ ತರಕ್ಕೋಸ್ಕರನೆ ತಾನೆ ಅವರೆಲ್ಲ ಈ ತರ ಒಂದು ಒಡೆಯೋದಾಗ್ಲಿ, ಒಂದ್ ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೋಸ್ಕರನೆ ಅಂತ ನಾನು ಅರ್ಥ ಮಾಡ್ಕೊಂಡೆ.
0: ಹಾಗಾಗಿ
1: ಹೌದು ಸರ್, ನಿಜಕ್ಕೂ ನಮ್ಗೆ ಎಲ್ಲ ಗುರುಗಳು ಕೂಡ ಬರೇ ಶಾಲೆಯಲ್ಲಿ ಓದ ಗುರುಗಳು ಅಂತ ಏನಲ್ಲ, ನಮಗೆ ಯಾರೇ ಒಬ್ರು ಒಳ್ಳೇದನ್ನ ಯಾರೇ ಹೇಳ್ಕೊಟ್ರು ಕೂಡ ಅವರು ನಮ್ಗೆ ಗುರುಗಳು ಸಮಾನೆ. ಮತ್ತೆ ಪ್ರತಿದಿನವೂ ನಮಗೆ ಜ್ಞಾನವನ್ನು ಹೆಚ್ಚಿಸ್ತಕ್ಕಂತ ನಿಮ್ಮ ಒಂದು ನಿಲಯದಲ್ಲಿ ಇರ್ತಕ್ಕಂತ ನಿರೂಪಕರು ಕೂಡ ನಮಗೆ ಗುರುಗಳಿದ್ದಾಗೆ ಸರ್. ನೀವು ನಿಮ್ಮನ್ನು ಸೇರಿ ಸರ್, ನೀವು ನಮ್ಗೆ ಗುರುಗಳಿದ್ದಂಗೆ, ಯಾಕೆಂದ್ರೆ ಪ್ರತಿದಿನ ಒಂದೊಂದು ವಿಷಯ ಕೊಟ್ಟು ನಮ್ಗೆ ಒಂದು ಜ್ಞಾನವನ್ನು ಹೆಚ್ಚಿಸ್ತೀರಾ,
0: ಹಾಗಾಗಿ
1: ನೀವು ಕೂಡ ನಮ್ಗೆ ಗುರುಗಳಿದ್ದಾಗೆ ಸರ್.
0: ಓಕೆ ಸರ್, ಓಕೆ, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಖುಷಿಯಾಗಿದೆ. ಕರೆ ಮಾಡ್ತಾ ಇರಿ ಸರ್. ಥ್ಯಾಂಕ್ ಯು,
1: ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ತೆ. ಚಿಕ್ಕಪ್ಪ ಅವರು ಕರೆ ಮಾಡಿದ್ರು ಶಿವಮೊಗ್ಗದ ಕೃಷ್ಣನಗರದಿಂದ, ಅವರು ಕೂಡ ಕರೆ ಮಾಡಿ ಗುರುಗಳನ್ನ ನೆನಪು ಮಾಡ್ಕೊಳ್ತಾ ಇದ್ರು, ಮತ್ತೆ ಅವರಿಗೆ ಅಕ್ಷರ ಕಲಿಸಿದಂತಹ ಗುರುಗಳನ್ನ ನೆನಪು ಮಾಡ್ಕೊಂಡು ಇವತ್ತು ನಮ್ಮ ಜೊತೆ ಮಾತಾಡಿದ್ರು. ಆ್ಯಂಡ್ ನೀವು ಕೂಡ ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರಿದಂತಹ ಒಬ್ಬ ಶಿಕ್ಷಕ ಆಗಿರ್ಬೋದು ಅಥವಾ ಗುರುಗಳಾಗಿರ್ಬೋದು ಯಾರು, ಮತ್ತೆ ಅವರಿಂದ ಕಲಿತಂತಹ ಒಂದು ವಿಷಯ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತಂತು ಅಂತಂದ್ರೆ ಆ ವಿಷಯ ಏನು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಸೊ ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆ 9686062279 ಈ ಸಂಖ್ಯೆ ಕರೆ ಮಾಡಿ. ಆ್ಯಂಡ್ ನಿಮಗೆ ಕಾಲ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಮಾಡಿ, ಆ್ಯಂಡ್ ನಾವು ಕೂಡ ಅದನ್ನು ಓದುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ಸೊ ಗುರು ಪೂರ್ಣಿಮೆನ ನಮ್ಮ ಆಷಾಢ ಮಾಸದ ಹುಣ್ಣಿಮೆ ದಿನದಂದು ಗುರು ಪೂರ್ಣಿಮೆ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಈ ದಿನವನ್ನ ವೇದವ್ಯಾಸರ ಜಯಂತಿ ಅಂತ ಕೂಡ ಕರೀತಾರೆ. ಹಾಗೆಯೇ ಮಹಾಭಾರತ 18 ಪುರಾಣಗಳು ಮತ್ತೆ ಬ್ರಹ್ಮಸೂತ್ರಗಳನ್ನ ರಚಿಸಿದಂತಹ ಮಹರ್ಷಿ ವೇದವ್ಯಾಸರನ್ನ ಆದಿಗುರು ಅಂತ ಹೇಳಿ ಗೌರವಿಸ್ತಾರೆ. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಗುರುಗಳ ಬಗ್ಗೆ ನಮ್ಮ ಜೊತೆ ನೋಡಿ ಮಾತಾಡ್ತಾ ಹೇಳ್ಬೋದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ನಮಸ್ಕಾರ ಸರ್.
0: ನಮಸ್ತೆ. ನಾವು ಆರಾಮಾಗಿದ್ದೀವಿ, ನೀವ್ ಹೇಗಿದ್ದೀರಾ ನವಾಜ್ ಅವರು?
2: ನಾವು ಎಲ್ಲ ಆರಾಮದವ್ರಿ. ಗುರು ಪೂರ್ಣಿಮಾ ನಿಮ್ ಸಿಬ್ಬಂದಿ ಅವರಿಗೆ ಹಾಗೂ ನಿಮಗೆ ಹಾಗೂ ನಮ್ ಎಲ್ಲ ಕೆಳಗುರಿಗೆ ಗುರು ಪೂರ್ಣಿಮಾ ಇದ್ರಿ ಸರ್. ಇದ್ರಿ,
0: ಧನ್ಯವಾದಗಳು ನಿಮಗೂ ಕೂಡ.
2: ಯಾಕಪ್ಪ ಅಂದ್ರೆ ಗುರು ಪೂರ್ಣಿಮೆ ಸರ್, ಗುರುವಿಂದ ಯಾವಾಗ್ಲೂ ಗುರುವಿನ ಗುಲಾಮ ಆಗು ತನಕ ದೊರೆದನ್ನ ಮುಕ್ತಿ ಅಂದಂಗ್ರಿ. ಗುರು ಬೇಕೇ ಬೇಕ್ರಿ. ಅದಕ್ಕೆ ಏನಾದ್ರಿ, ನಾವು ಸಾಲಿ ಕಲೆ ಮುಂದ ಒಂದ್ ಗುರುಗಳು ಇದ್ರಿ ಇಬ್ರು ಸರ್. ದೇವಗಂಡ ಸರ್ ಅಂತೇಳಿ ಒಬ್ರಿದ್ರು, ಕುಲಕರ್ಣಿ ಸರ್ ಅಂತೇಳಿ ಒಂದ್ ಒಬ್ಬರಿದ್ದರ್ರಿ. ಆದ್ರ ಬಹಳ ಸ್ಟ್ರಿಕ್ಟ್ ರೀ ಆ ಟೈಮ್ಗ. ನಾವು ಸಾಲಿ ಕಲೆ ಮುಂದ ಒಂದನೇತೆ ಎರಡನೇತೆ ಮೂರನೇತೆ ತನಕ ಕಲಿಸ್ತಿದ್ದೇವ್ರಿ. ಅದಕ್ಕ ಆ ಗುರುಗಳಿಗೂ ನಮ್ಮಂದ್ರಿ ಸರ್. ಹಲೋ ರೀ.
0: ಹಾ ಹೌದು ಹೇಳಿ.
2: ಆ ಗುರುಗಳಿಗಿನ ನಮ್ಮನ್ರಿ. ಹಾಗೂ ಗುರು ಪೂರ್ಣಿಮಾ ದಿವಸ ಎಲ್ಲಾ ಗುರುಗಳಿಗೆ ರೀ, ಮೊದಲ ತಾಯಿ ತಂದೆನು ಗುಟ್ಟುರಿ ಸರ್. ಯಾಕಂದ್ರ ಫಸ್ಟ್ ಗೆ ತಾಯಿ ತಂದೆ ಗುರು, ಆಮ್ಯಾಗ ಶಿಕ್ಷಕರು ಗುರುಗಳು ರೀ.
0: ಹೌದು.
2: ಅದಕ್ಕ ಅವ್ರು ಕೊಲಿಸಿಕೊಟ್ಟ ಹಾದಿಯಾಗಿ ನಾವ್ ಇಲ್ಲಿ ಬಂದುದಕ್ಕ ನಮ್ಗ ಅನುಕೂಲ ಆಗ್ತದ್ರಿ. ಅದ್ರ ಸಲುವಾಗಿ ನಾವ್ ಏನದ ಯಾವಾಗ್ಲೂ ಗುರುಗಳನ್ನ ನಾವು ನೆನ್ಸ್ಕೋತಿರ್ಬೇಕ್ರಿ. ಒಟ್ಟ ಅದಕ್ಕ ಗುರು ಪೂರ್ಣಿಮಾ ಅಂತ ಹೇಳಿ, ಗುರು ಪೂರ್ಣಿಮಾದಿಂದ ನಮಗ ಇಟ್ಟ ಇದು ಆಗ್ಯದ ನೋಡ್ರಿ ಸರ್.
0: ಮಾತಾಡಿದ್ರಿ, ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿದೀವಿ. ಥ್ಯಾಂಕ್ ಯು.
2: ಧನ್ಯವಾದ. ನಮಸ್ತೆ ಸರ್.
0: ನಮಸ್ತೆ. ನವಾಜ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತಂದೆ ತಾಯಿ ಮೊದಲ ಗುರು ಅಂತ ಹೇಳ್ತಾ ಇದ್ರು. ಹೌದಲ್ವಾ, ಮನೆಯ ಮೊದಲ ಪಾಠಶಾಲೆ ತಾಯಿ ತಂದೆಯರೆ ಮೊದಲ ಗುರು ಅಂತಲೇ ಹೇಳ್ಬೋದು. ಸೊ ನಾವು ಕೂಡ ಮನೆಯಿಂದಲೇ ಏನು ಯಾವ ರೀತಿ ವರ್ತಿಸಬೇಕು, ಯಾವ ರೀತಿ ಮಾತಾಡಬೇಕು, ಇದೆಲ್ಲದನ್ನು ಕಲಿಯೋದು ಮನೆಯಿಂದಲೇ. ಸೊ ಅವ್ರು ಹೇಳ್ಕೊಟ್ಟಂತಹ ವಿಚಾರಗಳನ್ನೇ ತಿಳ್ಕೊಂಡು ನಾವು ಕೂಡ ಬೆಳೀತಾ ಬೆಳೀತಾ ದೊಡ್ಡವರಾಗಿ ಶಾಲೆಗಳಲ್ಲಿ ಗುರುಗಳ ಜೊತೆಗೆ ಕಲಿತು, ಸೊ ಅವರಿಂದ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಮತ್ತು ಹಾಗೆ ಜೀವನದಲ್ಲಿ ಬರುವಂತಹ ಕಷ್ಟ ಸುಖಗಳು ಇದರಿಂದನೂ ಕೂಡ ಪಾಠವನ್ನು ಕಲಿತಾ ಹೋಗ್ತೀವಿ. ಇದು ಒಂದು ರೀತಿ ಯಾವತ್ತೂ ಕೂಡ ನಿಲ್ಲದೇ ಇರುವಂತಹ ಒಂದು ಅಭ್ಯಾಸ ಅಂತಲೇ ಹೇಳ್ಬೋದು, ಗುರುಗಳಿಂದ ಕಲಿಯುವಂಥದ್ದು. ಆ್ಯಂಡ್ ಯಾವುದೇ ಒಂದು ವಿಚಾರವನ್ನು ಕಲಿಸಿದ್ರೆ ಅಂತಂದರೆ ಅವರು ಗುರುಗಳಾಗಿರ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡ್ತಾ ನಿಮ್ಮ ಗುರುಗಳ ಬಗ್ಗೆ ಮಾತಾಡಿ. ಆ್ಯಂಡ್ ಹಾಗೆ ನೀವು ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರಿದಂತಹ ಒಬ್ಬ ಶಿಕ್ಷಕರು ಅಥವಾ ಗುರುಗಳಿದ್ರೆ ಅವ್ರ ಬಗ್ಗೆನೂ ಕೂಡ ನಮ್ಮ ಜೊತೆ ಮಾತಾಡಿ ಹೇಳಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
3: ಹಲೋ
0: ನಮಸ್ತೆ.
3: ಹಲೋ ನಮಸ್ತೆ ಸರ್.
0: ಚಂದ್ರಶೇಖರ್ ಅವರು?
3: ಹೌದು ಸರ್, ನಾನು ಚಂದ್ರಶೇಖರ್.
0: ಹಾ, ಹೇಗಿದ್ದೀರಾ?
3: ಏನೇ ಸರ್, ನೀವೇ ಸರ್, ನೀವ್ ಹೇಗಿದ್ದೀರಾ?
0: ನಾವು ಆರಾಮಾಗಿದ್ದೀವಿ.
3: ಬುದ್ಧ ಪೂರ್ಣಿಮೆ ಶುಭಾಶಯಗಳು.
0: ಥ್ಯಾಂಕ್ ಯು ನಿಮಗೂ ಕೂಡ. ಸೊ ಹಾಗೆ
3: ಪೂರ್ಣಿಮೆ, ಬುದ್ಧ ಪೂರ್ಣಿಮೆ ಅಂತ ನೋಡಿ, ಗುರು ಪೂರ್ಣಿಮೆ ಶುಭಾಶಯಗಳು.
0: ಹಾ, ಕಾರ್ಯಕ್ರಮ ಕೇಳಿಸ್ಕೊಳ್ತಾ ಕನ್ಫ್ಯೂಸ್ ಆಗಿರ್ಬೇಕು ನೀವು.
3: ಹೌದೌದು, ಬುದ್ಧ ಪೂರ್ಣಿಮೆ ಅಂತ ಒಂದು ಇದೆಯಲ್ಲ ಸರ್.
0: ಇದೆ ಇದೆ,
3: ಅದರಿಂದ ಕನ್ಫ್ಯೂಸ್ ಆಗ್ಬಿಟ್ಟು.
0: ಓಕೆ, ಚಂದ್ರಶೇಖರ್ ಅವರೇ, ಇವತ್ತು ನಿಮ್ಮ ಗುರುಗಳು ಯಾರು ಮತ್ತೆ ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರಿದಂತಹ ಶಿಕ್ಷಕರು ಅಥವಾ ಗುರುಗಳಿದ್ರೆ ಅವ್ರ ಬಗ್ಗೆ ಹೇಳ್ಬೋದಾ?
3: ಹೇಳ್ತೀನಿ ಸರ್. ನಮ್ ಗುರುಗಳು ಅಂದ್ರೆ, ನಮ್ಮ ಗುರುಗಳು ಅಂದ್ರೆ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಒಬ್ರು ಇದ್ರು ಸರ್, ದೇವಯ್ಯ ಮಾಸ್ತು ಅಂತ. ಅವ್ರು ತುಂಬಾ ಚೆನ್ನಾಗಿ ನಮ್ಗೆ ಇದ್ ಮಾಡಿದ್ರು. ಅವರು ಶಿಕ್ಷಣಕ್ಕಿಂತ ಹೆಚ್ಚಾಗಿ ಅವ್ರಿಗೆ ನಮ್ಮ ಇವ್ದು ಒಳ್ಳೆತನಗಳು, ನಮ್ಮ ನಡವಳಿಕೆಗಳು ಅದನ್ನೆಲ್ಲ ಚೆನ್ನಾಗಿ ಕಳ್ಸಿಕೊಟ್ರು ಸರ್ ನಮ್ಗೆ. ಅವಾಗೆಲ್ಲ ಏನಪ್ಪಾ ಅಂದ್ರೆ, ಅವಾಗ ಮಾರ್ಕ್ಸ್ ಯಾರು ಅಷ್ಟಾಗಿ ನೋಡ್ತಿರಲಿಲ್ಲ ಸರ್. ಅವಾಗ ಇದ್ರು ಮಾರ್ಕ್ಸ್ ನಿಂದ ಅಳಿತಿದ್ರು ಜನ. ಆ ಕಾಲದಲ್ಲಿ ಏನಪ್ಪಾ ಅಂದ್ರೆ, ನಮ್ಮ ಆದರ್ಶ ಗುಣಗಳು ಮತ್ತೆ ಒಳ್ಳೆ ಗುಣಗಳು ಅವು ಇದ್ರಿಂದ ಜನ ಒಳ್ಳೆ ಮನ್ನಣೆ ಕೊಡೋರು. ಈಗೇನ ಶಿಕ್ಷಣ ವ್ಯವಸ್ಥೆಯಲ್ಲಿ ಬರೀ ಮಾರ್ಕ್ಸ್ ಮಾನದಂಡ ಆಗಿದೆ. ಅವಾಗ ಮಾರ್ಕ್ಸ್ ಏನು ಇತ್ತಿರಲ್ಲ ಸರ್. ಅವರು ಏನೇನು ಅವ್ರು ಓದ್ತಾ ಇದಾರೆ ಅಂದ್ರೆ, ಅವ್ರಿಗೆ ಗುಣ ಯಾತರ ಇದೆ, ಅವ್ರದ ನಡವಳಿಕೆ ಯಾತರ ಇದೆ, ಕ್ಯಾರೆಕ್ಟರ್ ಕಂಡಕ್ಟ್ ಅಂತ ಅವೆಲ್ಲ ಪರಿಶೀಲನೆ ಮಾಡ ಸರ್. ಈಗ ಅವ್ರು ಓದ್ತಾ ಇದಾರೆ, ಅವ್ರಿಗೆ ಒಂಥರ ಬೆಲೆ ಕೊಡೋರು, ಚೆನ್ನಾಗಿ ಮಾತಾಡೋರು. ಅವ್ರಿಗೆ ಒಬ್ಬೊಬ್ಬರು ಈ ದೊಡ್ಡವ್ರಿಗೆ ತರ ಮಾತಾಡಿಸ್ಬೇಕು, ಯಾರಿಗೆ ಆತರ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದೆಲ್ಲ ಚೆನ್ನಾಗಿ ಹೇಳ್ಕೊಟ್ರು ಸರ್. ಚಿಕ್ಕ ವಯಸ್ಸಿನಲ್ಲಿ ಯಾರನ್ನೇ ಆಗ್ಲಿ ಒಂದ್ ಸ್ವಲ್ಪ ಗೌರವ ಮಾತಾಡಿಸ್ಬೇಕು, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಅಂತ ಹೇಳ್ಕೊಟ್ಟಿದ್ದು. ಅದು ಇಲ್ಲಿಗೂ ಅದು ಪ್ರಸ್ತುತ ಆಗಿದೆ ನಮ್ಗೆ. ಯಾಕೆಂದ್ರೆ ಅವ್ರ ಆದರ್ಶ ಗುಣಗಳು ಅವು ನಮ್ಮ ಜೀವನದ ಉದ್ದಕ್ಕೂ ಇರ್ತಾವ ಸರ್. ಅವ್ರು ನಾವು ಏನು ಯಾರನ್ನೇ ಆದ್ರೂ ನಾವು ಒಬ್ಬರನ್ನ ಯಾರನ್ನೇ ಆದ್ರೂ ಇದ್ ಮಾಡ್ಬಾರ್ದು ಸರ್. ಅದು ಹಂಗ ಹಂಗಿಸ್ಬಾರ್ದು, ಏನು ಮಾಡ್ಬಾರ್ದು. ಅವ್ರ ಏನಪ್ಪ ಅಂದ್ರೆ ಎಲ್ಲರಿಗೂ ಅವ್ರದೇ ಆದ ಮರ್ಯಾದೆ ಇರ್ತದೆ, ಅದನ್ನ ಮರ್ಯಾದೆ ಕೊಟ್ಟು ನಾವು ಅವ್ರನ್ನ ಮಾತಾಡಿಸ್ಬೇಕು. ಅವಾಗ ನಮ್ಮ ನಮ್ ತೂಕನೂ ಹೆಚ್ಚಾಗುತ್ತೆ. ಅವಾಗ ನಾವು ಗುರುವಾಗಿ ಮಾತಾಡ್ಬಿಟ್ರೆ ನಮ್ ಬೆಲೆನು ಕಡಿಮೆ ಆಗ್ಬೋದು. ಮಾತು ಯಾವ ತರ ಮಾತಾಡ್ಬೇಕು, ಯಾವ ತೂಕವಾಗಿ ಮಾತಾಡ್ಬೇಕು ಅನ್ನೋದು ಕಲ್ಸ್ಕೊಟ್ರು ಗುರುಗಳು. ಯಾವ ರೀತಿ ಮಾತಾಡ್ಬೇಕು, ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು, ಯಾವ ತರ ಮಾತಾಡ್ಬೇಕು ಅಂತ ನಮ್ಗೆ ಚೆನ್ನಾಗಿ ಶಿಕ್ಷಣಕ್ಕಿಂತ ಹೆಚ್ಚಾಗಿ ಅಂತ ಚೆನ್ನಾಗಿ ಹೇಳ್ಕೊಟ್ರು ಸರ್ ನಮ್ಗೆ.
0: ಸೊ ಹಾಗಾಗಿ ಅವರನ್ನೇ ನೆನ್ಪ್ ಮಾಡ್ಕೊಳ್ತಾ ಇದ್ರ?
3: ಅವ್ರ ನೆನಪಿನಿ. ಮತ್ತೆ ನನಗೆ ಪರಿಚಯ ಮಕ್ಕಳು ಸರ್ ಮರ್ತ ಬಿಟ್ಟ ಇವತ್ತು.
0: ಹೇಳಿ ಸರ್.
3: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿಚೌಡ ತಾಲೂಕು ಹಾಸನ ಜಿಲ್ಲೆ 573 211. ನಮ್ಮೆಲ್ಲ ಸೋದರ ಸೋದರಿಯರಿಗೆ ನನ್ನ ನಮಸ್ಕಾರಗಳು, ನಿಮ್ಮನ್ನು ಸೇರಿ.
0: ಓಕೆ ಸರ್, ಓಕೆ, ಧನ್ಯವಾದಗಳು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು.
3: ಧನ್ಯವಾದಗಳು.
0: ಚಂದ್ರಶೇಖರ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಗುರುಗಳ ಬಗ್ಗೆ ನೆನ್ಪು ಮಾಡ್ಕೊಳ್ತಾ ಹೇಳ್ತಾ ಇದ್ರು. ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂದರೆ ಮಾತಾಡೋದು ಹೇಗೆ, ಯಾರತ್ರ ಯಾವ ಥರ ಮಾತಾಡಬೇಕು, ನಮ್ಮ ಮಾತಿನ ನಡವಳಿಕೆ ಹೇಗಿರಬೇಕು, ಇದನ್ನೆಲ್ಲ ಕಲಿಸ್ಕೊಟ್ಟಂತಹ ಗುರುಗಳಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ತಂದಂತಹ ಗುರುಗಳು ಯಾರು, ಮತ್ತು ಅವರಿಂದ ಕಲಿತಂತಹ ವಿಷಯ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಹೇಳ್ಬೋದು. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
4: ಹಲೋ, ನಮಸ್ತೆ ಸರ್.
0: ನಮಸ್ತೆ ಶಿವಶರಣ ಅವರು.
4: ಹಾ, ಆರಾಮಿದ್ದೀರಿ ಸರ?
0: ಓ, ನಾವು ಆರಾಮಾಗಿದ್ದೀವಿ, ನೀವು ಹೇಗಿದ್ದೀರಾ?
4: ಓ, ಆರಾಮಿದ್ದೀರಿ ಸರ್. ಗುರು ಪೂರ್ಣಿಮೆ ಹಬ್ಬದ ಶುಭಾಶಯಗಳು ತಮಗೆ.
0: ಥ್ಯಾಂಕ್ ಯು ಸರ್, ನಿಮಗೂ ಕೂಡ.
4: ಹಾ ಸರ್.
0: ಸೊ ಹಾಗೆ ಹೇಳಿ ಸರ್, ನಿಮ್ಮ ಲೈಫ್ನಲ್ಲಿ ಬಂದಂತಹ ಗುರುಗಳು ಯಾರು, ಮತ್ತೆ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ?
4: ಗುರುಗಳು ಅಂದ್ರೆ ಸರ್ ಹೆಂಗಿರ್ಬೇಕಪ್ಪ ಅಂತ ಕೇಳಿದ್ರ, ಮನೆಗೆ ಬಂದ್ರ ತಂಪ ಗಾಳಿ ಬರ್ಬೇಕ್ರಿ, ಆ ರೀತಿ ಗುರುಗಳು ಇರ್ಬೇಕ್ರಿ. ಒಬ್ಬೊಬ್ರು ಬಾಂಧ್ರ ಅಂದ್ರೆ ಹೆಂಗ್ ಬರ್ತಾಕ್ ಬರ್ತಾನ್ರಿ ಗುರುಗಳು, ಅವ್ರ ಗುರುಗಳು ಆಗೋದಿಲ್ರಿ ಯಾವಾಗೂ. ಅದ್ರ ಸಲುವಾಗಿ ಏನ್ ಹೇಳ್ತೀವಿ, ನಮಗ ನಮಗ ಒಬ್ರು ಬಬಲೇಶ್ವರದವ್ರು ಒಂದು ಬೆಳ್ಳೂರ್ ಸರ್ ಹತ್ತಿದ್ರಿ, ಅವ್ರು ಒಂದ್ ಯತ ಹೊಡೆದ್ರಿ ಒಂದ್ ವರ್ಷ ನೆನಪಿರ್ತಿತ್ರಿ ನಮಗ. ಅವ್ರ ಸಾಲಿ ನಾವು ಕಲ್ತಿಲ್ಲ, ಅವ್ರ ಸಂಬಂಧ ಸಾಲಿ ಬಿಟ್ಟಿದ್ದಾರಿ ನಾವು ನಿಜವಾಗಿ ಹೇಳ್ಬೇಕಂದ್ರ. ಅವ್ರು ನಮ್ ಗುರುಗಳ್ರಿ ಈಗ. ಅವ್ರ ಸಂಬಂಧ ಯಾಕಂತ ಕೇಳಿದ್ರ ಸರ್, ನನ್ನಲ್ಲಿ ಒಂದ್ ಏನಿತ್ತಪ್ಪ ಅಂತ ಕೇಳಿ ಒಂದ್ ಎರಡು ಅಕ್ಷರ ಒಟ್ಟ ಬರ್ಲಿಲ್ಲ ನನಗೆ. ಒಂದು ಕೈಯಾಳ ನ ಬರ್ಲಿಲ್ಲ, ಒಂದು ಬಾಬಾ ಚೇಟದ ಸ್ಥ ಬರ್ಲಿಲ್ಲ ಸರ್ ನನಗೆ. ಒಂದು ಜೀವನ ಇನ್ನೂ ಆದ್ರೂ ಬರೆಯಕ್ ಬರ್ತಾ ಇಲ್ಲ ಸರ್ ಅದು. ಅದ್ರ ಸಲುವಾಗಿ ಅವ್ರು ಹೊಡಿತಿದ್ರು, ಅದು ಬರ್ಲೇ ಇಲ್ಲ. ಆದ್ರೂ ಈಗ ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಕಲ್ತಿವು. ಆದ್ರೂ ಅವ್ರನ್ನ ಯಾಕಂತ ಕೇಳಿದ್ರೆ ಅವರಿಂದ ನಾವು ಸ್ವಲ್ಪ ಎಲ್ಲಾನು ಕಲ್ತಿದ್ದಂದ್ರೆ ಅವರಿಂದ ಸರ್ ನಾವು. ಅವ್ರು ನಮ್ ಗುರುಗಳು ಆಗ್ಬೇಕು ಆದ್ಲೇ ನಾವು ಹೇಳುದಿಲ್ಲ, ಯಾಕಂತ ಕೇಳಿದ್ರೆ ಅವ್ರು ಬಹಳ ಒಳ್ಳೆ ಅವ್ರು ಇದ್ರು. ಆದ್ರೆ ನಮಗ್ ಹೊಡಿತಿದ್ರು, ಹೊಡೆದ್ರು ಸಹಿತ ಮನೆಗ್ ಬಂದ್ ಹೇಳವ್ರಿ, ನಿನ್ ಮಗನಿಗೆ ಹೊಡ್ತೀವಿ ಅಂತ ನಮ್ಮ ಅಪ್ಪಗಾರಿ ಹೇಳ್ತಿದ್ರು, ನಮ್ಮ ತಾಯಿಯವರಿಗಾರಿ ಹೇಳ್ತಿದ್ರು ಬಂದವರು. ಯಾಕಂತ ಕೇಳಿದ್ರ ಅವ್ ಏನು ಬರ್ತಾ ಇಲ್ಲ, ಅವ್ ಸಾಲಿ ಕಲ್ಸಿ ಉಪಯೋಗ ಇಲ್ಲ ಅಂತ ಹೇಳಿದ್ರು ಅವ್ರು. ಅದ್ರ ಸಲುವಾಗಿ ಬಟ್ ಅವ್ರ ಗುರುಗಳ ಅವ್ರು ಹೇಳ್ದಂಗೆ ಆದೇ, ಮತ್ತೆ ಅವ್ರು ನಮ್ ಗುರುಗಳ ಒಪ್ಕೋತೀವ್ರಿ ಸರ್ ಇವಾಗ. ಅದ್ರ ಸಲುವಾಗಿ ಏನೈತೆ ಸರ್, ಯಾಕಂದ್ರ ಗುರುಗಳು ಅಂದ್ರೆ ಅವ್ರು ಎಲ್ಲ ಹೆಂಗೆ ಇರ್ಲಿ, ಗುರುಗಳು ಗುರುಗಳು ಶಿಕ್ಷಾ ಶಿಕ್ಷಣ ಇರುತ್ತೆ, ಶಿಕ್ಷಣನು ಇರುತ್ತೆ ಅಲ್ಲಿ. ಮೊದಲು ಶಿಕ್ಷಣ, ನಂತರ ಶಿಕ್ಷಣ, ಅದು ಗುರುವಿನ ಕೃಪಾ ಸರ್ ನಮಗೆ. ಅದ್ರ ಸಲುವಾಗಿ ಇವತ್ತು ನಮ್ದು ಬಿಜಾಪುರದಾಗ ಧ್ಯಾನ ಯೋಗಾಶ್ರಮ ಪರಮ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಪುಣ್ಯತಿಥಿ ರೀ ಇವತ್ತು. ಇವತ್ತು ದೊಡ್ಡ ಜಾತ್ರೆ ಇದೆ, ಜಾತ್ರೆಗೆ ಬಂದಿರು ನಾವು ಅವರು
0: ಬಿಜಾಪುರದಲ್ಲಿ.
4: ಅದಕ್ಕೆ ಅದನ್ನ ಬಿಡು ಮಾಡ್ಕೊಂಡು ನಿಮ್ಗೆ ಕರೆ ಮಾಡಿವ್ರಿ ಸರ್ ಇವಾಗ.
0: ಖುಷಿ ಆಯ್ತು.
4: ಹಾ ಸರ್, ಸೇವಾ ಮಾಡಕ್ ಹತ್ತೀವ್ರಿ, ಇಲ್ಲಿ ತಾಡ್ ತೊಳಿದು ಇದು ಮಾಡೋದು ಮಾಡತ್ತೀವ್ರಿ ನಾವು. ಅಂದ್ರೆ ಕಾರ್ಯಕ್ರಮದಾಗ ನಾವ್ ಭಾಗವಹಿಸಿವ್ರಿ, ಅದನ್ನ ಮತ್ತೆ ಇಲ್ಲಿ ಬಂದು ಇಲ್ಲಿ ಕರೆ ಮಾಡಿವ್ರಿ ಸರ್.
0: ಖುಷಿ ಆಯ್ತು, ಖುಷಿ ಆಯ್ತು, ಇದೇ ರೀತಿ ಕರೆ ಮಾಡ್ತಾರಿ. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಓಕೆ, ಶಿವಶರಣ ಅವರು ಕರೆ ಮಾಡಿದ್ರು, ಅವರು ಕೂಡ ಜಾತ್ರೆನಲ್ಲಿ ಇದ್ಕೊಂಡು ಕೂಡ ನಮ್ಮ ಜೊತೆನಲ್ಲಿ ಮಾತಾಡಬೇಕು ಅಂತೇಳಿ ಕರೆ ಮಾಡಿದೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಅವರು ಕೂಡ ಅವರ ಗುರುಗಳನ್ನ ನೆನಪು ಮಾಡ್ಕೊಳ್ತಾ ಅವ್ರು ಕೊಟ್ಟಂತಹ ಏಟು ಈಗಲೂ ಕೂಡ ನೆನಪಾಗುತ್ತೆ. ಯಾಕೆ ಅಂತಂದರೆ ಅವರು ಕಲಿಯವರೆಗೂ ಬಿಡಲಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಈಗಲೂ ಕೂಡ ಶಿಕ್ಷಣದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿರ್ಬೋದು, ಆದರೂ ಕೂಡ ಶಿಕ್ಷಕರ ಮನಸ್ಥಿತಿ ಹೇಗಿದೆ ಅಂತಂದರೆ, ಮಗು ಏನೇ ಒಂದು ಅಕ್ಷರವನ್ನು ಕಲಿಯೋದಾಗಲಿ ಅಥವಾ ಏನೇ ಒಂದು ಏನೋ ಕಲಿಬೇಕು ಅಂತಂದರೆ ಅವರಿಗೆ ಕಲಿಸೋವರೆಗೂ ಸಮಾಧಾನ ಇರಲ್ಲ. ಹಾಗಾಗಿ ಶಿಕ್ಷಕರು ಮಕ್ಕಳಿಗೆ ಬೈಯೋದು ಹೊಡೆಯೋದು ಈ ಥರದ್ದೆಲ್ಲ ಮಾಡ್ತಾರೆ ಅವರನ್ನು ತಿದ್ದೋದಕ್ಕೋಸ್ಕರ. ಆದರೆ ಈಗಿನ ಶಿಕ್ಷಣದ ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆಗಳಾಗಿರೋದ್ರಿಂದ ಮಕ್ಕಳು ಕೂಡ ಎದುರು ಮಾತಾಡುವಂತಹ ಒಂದು ಏನೋ ಅಭ್ಯಾಸವನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈಗಿನ ಮಕ್ಕಳು. ಸೊ ಎನಿವೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡ್ತಾ ಗುರುಗಳನ್ನು ನೆನ್ಪು ಮಾಡ್ಕೊಳ್ತಾ, ಸೊ ನಿಮ್ಮ ಜೀವನದಲ್ಲಿ ಜೀವನವನ್ನು ಬದಲಾಯಿಸಿದಂತಹ ಒಬ್ಬ ಗುರು ಅಂದರೆ ಯಾರು, ಮತ್ತು ಅವರಿಂದ ಕಲಿತಂತಹ ವಿಷಯ ಏನು ಅನ್ನೋದ್ರ ಬಗ್ಗೆನೂ ಕೂಡ ನಮ್ಮ ಜೊತೆನಲ್ಲಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಟ್ ಮಾಡಿರುವಂತಹ ಈ ಒಂದು ಸಿನಿಮಾದ ಸಾಂಗ್ನ ಪ್ಲೇ ಮಾಡ್ತಾಯಿದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಆ್ಯಂಡ್ ಈ ಸಾಂಗ್ನ ಕೇಳಿದಾಗಲೂ ಕೂಡ ನಿಮಗೆ ನಿಮ್ಮ ಕಾಲೇಜಸ್ ಅಥವಾ ಶಾಲೆಯ ನೆನಪುಗಳ ಕಡೆ ಆಗ್ಬೋದು ಅಂತ ಅನ್ಕೊಳ್ತೀನಿ. ಈ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ನಾನು ಆರ್ ಜೆ ಶ್ರೀಧರ್. ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾರೆ ರೇಡಿಯೋ ಶೋ ಮೊಗ್ಗರಾಣಿ ಪೊನ್ನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ಮ ಕಾಲೇಜ್ ಜೊತೆಗಿತ್ತು, ನಮ್ಮ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜ್ಯುಯೇಟೆಡ್ ಫ್ರಮ್ ಆರ್ ಕೆ ಯೂನಿವರ್ಸಿಟಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
4: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
5: ಇದೇ July 28 ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
4: July 26 to August 1 ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
5: 18 to 60 ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
4: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736465 ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
5: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜಶ್ರೂಧರ್, ಇದು ಕಾಫಿ ವಿತ್ ಆರ್ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೀವನದಲ್ಲಿ ಪ್ರಭಾವವನ್ನು ಬೀರದಂತಹ ಒಬ್ಬ ಶಿಕ್ಷಕ ಆಗಿರ್ಬೋದು ಅಥವಾ ನಿಮ್ಮ ಗುರುಗಳಾಗಿರ್ಬೋದು, ಅವರನ್ನ ನೆನ್ಪು ಮಾಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಿ ಅಂಡ್ ಅವರಿಗೂ ಕೂಡ ಗೌರವವನ್ನು ಸಲ್ಲಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬೇಕು ಅಂತಂದರೆ ನಮ್ಮ ಸಂಖ್ಯೆ 9686609962 ಈ ಸಂಖ್ಯೆ ಕರೆ ಮಾಡಿ ಆ್ಯಂಡ್ ಗುರುಗಳಿಗೆ ಗೌರವ ಸಲ್ಲಿಸೋದಕ್ಕೆ, ಜೀವನಕ್ಕೆ ದಾರಿ ತೋರಿದವ್ರನ್ನ ಸ್ಮರಿಸೋದಕ್ಕೆ, ಗುರು ಶಿಷ್ಯ ಪರಂಪರೆಯನ್ನು ಉಳಿಸ್ಕೊಳ್ಳೋದಕ್ಕೆ, ಜ್ಞಾನ ಮತ್ತು ಸಂಸ್ಕೃತಿಯ ಮಹತ್ವವನ್ನು ಮುಂದಿನ ಪೀಳಿಗೆಗೆ ತಿಳಿಸೋದಕ್ಕೆ, ನಮ್ಮ ಜೀವನದಲ್ಲಿ ಮಾರ್ಗದರ್ಶನ ನೀಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಕೃತಜ್ಞತೆಯನ್ನು ವ್ಯಕ್ತಪಡಿಸೋದಕ್ಕೆ ಈ ದಿನ ಇದೆ. ಅದೇನೇ ಗುರು ಪೂರ್ಣಿಮೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಗುರು ಪೂರ್ಣಿಮೆಯ ವಿಶೇಷವಾಗಿ ನಿಮ್ಮ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅಂತ ಹೇಳ್ತಾ, ಗು ಅಂತಂದರೆ ಅಜ್ಞಾನ, ರು ಅಂತಂದರೆ ಅದನ್ನು ದೂರ ಮಾಡುವವರು, ಆ್ಯಂಡ್ ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡೋರೇ ಗುರುಗಳಾಗಿರ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಗುರುಗಳನ್ನು ನೆನಪು ಮಾಡ್ಕೊಳ್ತಾರೆ ನಮ್ಮ ಜೊತೆ ಮಾತಾಡಿ ಅಂತ ಹೇಳ್ತಾ. ಈಗ ಏನೊಬ್ರು ಕಾಲರ್ ಆಡಿದ್ದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ.
6: ಹಲೋ, ನಮಸ್ಕಾರ ಸರ್.
0: ನಮಸ್ತೆ, ಯಾರಿದು?
6: ನಾನು ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಳು ಮಾತಾಡೋದು ಸರ್.
0: ಕೆಂಪಣ್ಣ ಅಂತನಾ?
6: ಹೌದು ಸರ್.
0: ಹೇಗಿದ್ದೀರ ಕೆಂಪಣ್ಣ ಅವರೇ?
6: ಹಾ, ಆರಾಮಿದ್ದೀವಿ ಸರ್. ತಾವು ಸರ್?
0: ನಾವು ಆರಾಮಾಗಿದ್ದೀವಿ. ಚಿಕ್ಕೋಡಿ ಕಡೆ ಎಲ್ಲ ಮಳೆ ಆಯ್ತಾ?
6: ಹಾ, ಮಳೆ ಇದೆ ಸರ್.
0: ಮಳೆ ಇದೆಯಾ?
6: ಹಾ, 2-3 ದಿನ ಆಯ್ತು ಮಳೆ ಇದೆ ಸರ್.
0: ಹಾ ಹಾ, ಓಕೆ, ಕೂಲ್ ಕೂಲ್ ವೆದರ್ ಆಗಿದೆ
6: ಸರ್.
0: ಈ ಕಡೆಗೆ ಇಲ್ಲ ಸರ್, ಮಳೆ ಕಡಿಮೆ ಆಗ್ಬಿಟ್ಟಿದೆ.
6: ಹೌದ್ರಾ? ನಮ್ಮಲ್ಲಿ ಇದೆ ಸರ್.
0: ಓಕೆ ಸರ್, ಇವತ್ತು ಗುರು ಪೂರ್ಣಿಮೆಯ ಪ್ರಯುಕ್ತವಾಗಿ ಮಾತಾಡ್ತಿದ್ವಿ.
6: ಹೌದ್ ಸರ್.
0: ಹಾ ಹೇಳಿ ಸರ್, ನಿಮ್ಮ ಲೈಫ್ ಅಲ್ಲಿ ಬಂದಂತಹ ಗುರುಗಳು ಯಾರು, ಮತ್ತೆ ಅವರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
6: ಸರ್, ನಾನು ಶ್ರೀ ಗುರು ಕಾರ್ ಸಿದ್ದೇಶ್ವರ ಮರಡಿಮಠ ಹೈಸ್ಕೂಲ್ದಲ್ಲಿ ಕೆಲಸ ಕರ್ತವ್ಯ ನಿರ್ವಹಿಸ್ತಿದ್ದೆ ಮೇಡಮ್. ಹಲೋ, ಕೇಳ್ತಾ ಇದ್ದೆ ಸರ್. ಕೇಳ್ತಾ ಇದ್ದೆ. ಅವಾಗ ನನಗೆ ನಾಯಕ್ ಸರ್ ಅಂತ ಕನ್ನಡ ಸರ್ ಇದ್ರು ಸರ್. ಅವರು ನನಗೆ ಕನ್ನಡ ಪುಸ್ತಕಗಳನ್ನು ಕೊಟ್ಟು ಅತಿ ಉತ್ತಮವಾಗಿ ನನಗೆ ವಿದ್ಯಾಭ್ಯಾಸವನ್ನು ಕಲಿಸಿಕೊಟ್ಟಿದ್ದಾರೆ ಸರ್. ಮತ್ತ ಅದೇ ರೀತಿ ಮಗ್ದುಮ್ ಸರ್ ಅಂತ ಇದ್ರು ಮ್ಯಾಥ್ ಸರ್, ಗಣಿತ ಒಳ್ಳೆಯ ಅಭ್ಯಾಸವನ್ನು ಹೇಳಿ ನನಗೆ ಗಣಿತದಲ್ಲಿ ಫಸ್ಟ್ ಬರುವಂಗೆ ಆಶೀರ್ವಾದ ಮಾಡಿದ್ದಾರೆ ಸರ್ ಅವರು. ಅವರಿಬ್ಬರಿಗೂ ಸರ್ ಗಳಿಗೆ ನಾನು ಕೃತಜ್ಞತೆಯನ್ನು ಹೇಳಲು ಬಯಸ್ತೇನೆ ಸರ್ ಈ ಸಮಯದಲ್ಲಿ.
0: ಸೂಪರ್. ಹಾಗೆ ಜೀವನದ ಒಂದು ಪಾಠ ಯಾರಾದ್ರೂ ಕಲ್ಸಿರಂತಂದ್ರೆ ಯಾರು
6: ಸರ್?
0: ಲೈಫ್ ನ ಒಂದು ಪಾಠ ಕಲ್ಸಿರೋಂತವ್ರು ಯಾರಾದ್ರೂ ಗುರುಗಳಿದಾರಾ?
6: ಹಾ, ಅದೇ ಮಗ್ದುಮ್ ಸರ್ ಅಂತ ಇದ್ದಾರೆ ಸರ್, ಅವರೇ ಗುರುಗಳು ಸರ್.
0: ಹೌದಾ? ಓಕೆ ಓಕೆ.
6: ಪಾಠವನ್ನು ಒಳ್ಳೆಯ ಜೀವನವನ್ನು ಹೇಗೆ ರೂಪಿಸಿಕೊಳ್ಬೇಕು, ಹೇಗೆ ಇರಬೇಕು ಅನ್ನೋದು ಕಲಿಸಿಕೊಟ್ಟವರು ಅವರೇ ಸರ್. ಅವರಿಗೆ ನನ್ನ ಕೃತಜ್ಞತೆಯನ್ನ ಹೇಳ್ತಾ ಇದ್ದೀನಿ ಸರ್ ಗುರು ಪೂರ್ಣಿಮೆಯಿಂದ.
0: ಓಕೆ ಸರ್, ಓಕೆ, ಸೂಪರ್ ಸೂಪರ್.
6: ಓಕೆ,
0: ತುಂಬಾ ಖುಷಿಯಾಗಿದೆ ಮಾತಾಡಿದ್ದು. ಥ್ಯಾಂಕ್ ಯು, ಇದೇ ರೀತಿ ಕರೆ ಮಾಡ್ತಾರೆ. ಕೆಂಪಣ್ಣ ಅವರು ಕರೆ ಮಾಡಿದ್ರು ಚಿಕ್ಕೋಡಿಯಿಂದ. ಅವರು ಕೂಡ ಕರೆ ಮಾಡಿ ಅವರ ಗುರುಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ರು. ಅಂಡ್ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಗುರುಗಳ ಬಗ್ಗೆ ಮಾತಾಡಬಹುದು. ಸೊ ಕರೆ ಮಾಡಬೇಕಾದಂತಹ ಸಂಖ್ಯೆ 9686860692 ಈ ಸಂಖ್ಯೆ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
7: ಹಲೋ, ನಮಸ್ತೆ ಸರ್.
0: ನಮಸ್ತೆ,
7: ನಾನು ಸುಬ್ರಹ್ಮಣ್ಯ ಅಂತ, ಉಡುಪಿ ಜಿಲ್ಲೆ ಸಾಲಿಗ್ರಾಮದಿಂದ ಸರ್.
0: ಸುಬ್ರಹ್ಮಣ್ಯ ಅವರು ಹೇಗಿದ್ದೀರಾ?
7: ಆರಾಮಾಗಿದ್ದೀವಿ, ನೀವ್ ಹೇಗಿದ್ದೀರಾ ಸರ್?
0: ಓ, ನಾವು ಆರಾಮಾಗಿದ್ದೀವಿ. ಹೇಗಿದೆ ನಿಮ್ ಕಡೆ ಎಲ್ಲ ಮಳೆ ಬಂತ ಉಡುಪಿನಲ್ಲಿ?
7: ಸಿಕ್ಕಾಪಟ್ಟೆ ಮಳೆ ಇದೆ ಸರ್, 4-5 ದಿವಸದಿಂದ.
0: ಓಕೆ,
7: ನಿಮ್ಮಲ್ಲಿ ಮಳೆ ಇದೆಯಾ ಸರ್?
0: ನಮ್ ಕಡೆ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ಸರ್ ಮಳೆ.
7: ಹೌದಾ?
0: ಹೇಳಿ.
7: ಪೂರ್ಣಿಮಾ ಪ್ರಯುಕ್ತ ತಮಗೂ ಹಾಗೂ ತಮ್ಮ ವಾಹಿನಿ ಹಾಗೂ ವಾಹಿನಿ ಕೇಳುವಂತ ಎಲ್ಲರಿಗೂ ಒಂದು ಶುಭಾಶಯ ಕೋರ್ತಾ ಇದ್ದೀನಿ ಸರ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹಾಗೆ ಹೇಳಿ, ನಿಮ್ಮ ಲೈಫ್ ಅಲ್ಲಿ
7: ನನಗೆ ಸರ್ ಮೇಸ್ಟ್ರು ಅಂತ ಹೇಳಿದ್ರೆ ರಂಗಯ್ಯ ಅಡಿಗಳು ಅಂತ ಒಬ್ರು ಗಣಿತ ಮಾಸ್ಟರ್ ಇದ್ದಾರೆ ಸರ್. ಅವರು ತುಂಬಾ ಅದ್ಭುತವಾಗಿ ಒಂದು ಗಣಿತ ಶಾಸ್ತ್ರದಲ್ಲಿ ನಮ್ಗೆ ತುಂಬಾ ಅದ್ಭುತವಾಗಿ ಕೈಯಲ್ಲಿ ಅದು ಆಗ್ಲಿನ ಕಾಲದಲ್ಲೆಲ್ಲ ಹೊಡಿತಾ ಇದ್ರಲ್ಲ ಸರ್, ಇವಾಗ ಎಲ್ಲ ಹೊಡಿಯಕ್ಕಿಲ್ಲ, ಆಗ್ಲಿನ ಕಾಲದಲ್ಲಿ ಕೈಯಲ್ಲಿ ಹೊಡೆದು ಇದು ಮಾಡ್ತಾ ಇದ್ರು. ಮತ್ತೆ ಒಬ್ರು ಕಾಮತ್ ಮಾಸ್ಟರ್ ಅಂತ ಇದ್ರು, ಅವರು ಇಂಗ್ಲಿಷ್ ತುಂಬಾ ಚೆನ್ನಾಗಿ ಹೇಳಿಕೊಡ್ತಾ ಇದ್ರು ಸರ್. ಅವರಿಬ್ರು ನನ್ನ ಕಲಿಸಿದಂತ ಗುರುಗಳು ಸರ್. ಅವರಿಗೆ ಈ ದಿವಸ ನಾನು ಅವರಿಗೆ ಒಂದು ಶುಭವನ್ನ ಕೋರ್ತೀನಿ ಸರ್ ಅವರಿಗೆ. ಹಾಗೆ ಸರ್, ನನಗೆ ಕೆಲಸದಲ್ಲಿ MTR ಹೋಟೆಲ್ ನ ನಾನು ಕೆಲಸ ಮಾಡ್ದನ್ ಸರ್. ಅದರಲ್ಲಿ ನಮ್ಗೆ ಹರಿಶ್ಚಂದ್ರ ಮಯ್ಯ ಅಂತ MTR ಹೋಟೆಲ್ ನ ಓನರ್ ಸರ್ ಅವರು. ಅವರು ನಮ್ಗೆ ಅದ್ಭುತವಾಗಿ ಅಂದ್ರೆ ಅಷ್ಟು ಒಂದು ತಂದೆ ತಾಯಿಗಳು ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ, ಅಷ್ಟು ಒಂದು ಚೆನ್ನಾಗಿ ನೋಡ್ಕೊಂಡು ಅಷ್ಟು ಒಂದು ಕೆಲಸ ಕಲಿಸಿದಂತ ಗುರುಗಳು ಸರ್ ಅವ್ರು ನನಗೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು, ಅವ್ರೀಗ ಇಲ್ಲ, ಅವರು ಸತ್ತೋಗಿ ಆಯ್ತಾರ, ಆದ್ರೂ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಇವತ್ತಿಗೂ ನಾವು ಅವ್ರ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಸರ್. ಅವ್ರು ನಮ್ಗೆ ಅನ್ನ ಹಾಕಿದಂತ ಅನ್ನ ದಾತರು ಸರ್ ಅವರು.
0: ನಿಜ ನಿಜ. ಸೊ ಆ ರೀತಿನಲ್ಲಿ ಅವ್ರನ್ನ ಕೂಡ ನೆನಪು ಮಾಡ್ಕೊಳ್ತಾ ಇದ್ರ?
7: ಹೌದು ಹೌದು ಸರ್, ಅವ್ರನ್ನ ಮರೆಯೋಕೆ ಆಗಲ್ಲ ಸರ್. ಅವರು ಹರಿಶ್ಚಂದ್ರ ಅಂದ್ರೆ ಒಂದು ಹರಿಶ್ಚಂದ್ರನೇ ಸರ್, ಹೆಸರಿಗೆ ತಕ್ಕ ಇದ್ದಂತ ಮನುಷ್ಯ ಸರ್. ಅಂತ ಮನುಷ್ಯನ ಲೈಫ್ ಅಲ್ಲಿ ಯಾರು ನೋಡಿರ್ಲಿಕ್ಕಿಲ್ಲ, ನಾವು ನೋಡಿದ್ದು ಇಲ್ಲ ಸರ್.
0: ನಿಜ ನಿಜ, ಅದೊಂದು ಲೈಫ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ಅದು ಯಾವತ್ತೂ ಕೂಡ ಮರೆಯಕ್ ಆಗದೆ ಇರುವಂತಹ ನೆನಪಾಗಿ ಉಳಿಯುತ್ತೆ.
7: ಹೌದು ಹೌದು ಸರ್, ಹೌದು ಸರ್, ಹೌದು.
0: ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಖುಷಿಯಾಯ್ತು ನಿಮ್ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು.
7: ಓಕೆ ಸರ್, ಧನ್ಯವಾದ ಕರೆ ಸ್ವೀಕರಿಸಿದ್ದಕ್ಕೆ ಮತ್ತೆ ಧನ್ಯವಾದ ಸರ್ ತಮಗೆ, ಶ್ರೀಧರ್ ಸರ್.
0: ಓಕೆ ಓಕೆ ಸರ್, ಥ್ಯಾಂಕ್ ಯು. ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು ಉಡುಪಿಯಿಂದ, ಅವರು ಕೂಡ ಕರೆ ಮಾಡಿ ಅವರ ಗುರುಗಳ ಬಗ್ಗೆ ಹೇಳ್ತಾ ಇದ್ರು. ಅಂಡ್ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ನಿಮ್ಮ ಗುರುಗಳು ಯಾರು, ಮತ್ತೆ ನಿಮ್ಮ ಗುರುಗಳಿಂದ ಕಲಿತಂತಹ ವಿಚಾರ ಏನು ಅನ್ನೋದ್ರ ಬಗ್ಗೆ ಕೂಡ ಹೇಳ್ಬೋದು. ಸೊ ಕರೆ ಮಾಡಿ ನಮ್ಮ ಸಂಖ್ಯೆಗೆ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
8: ಹಲೋ, ನಮಸ್ತೆ, ಗುಡ್ ಈವ್ನಿಂಗ್.
0: ವೆರಿ ಗುಡ್ ಈವ್ನಿಂಗ್ ಶೋಭಾ ಅವರು. ಹೇಗಿದ್ದೀರಾ ಶೋಭಾ ಅವರೇ?
8: ಹೇಳಿ,
0: ನಿಮ್ಮ ಗುರುಗಳು ಯಾರು, ಮತ್ತೆ ಅವರಿಂದ ಕಲಿತಂತಹ ವಿಷಯ ಏನು?
8: ನನಗೆ ಪ್ರಭಾವ ಬೀರಿದ ಮೊದಲ ಗುರು ಅಂದ್ರೆ ನಮ್ಮ ತಂದೆ ತಾಯಿ ಇದೆ, ಆದ್ರೆ ನನಗೆ ತುಂಬಾ ಪ್ರಭಾವ ಬೀರಿದ ನಮ್ಮ ಅಣ್ಣನೇ. ಅವರು ತುಂಬಾನೇ ನನಗೆ ಹೇಳ್ಕೊಟ್ರು, ಹೇಗೆ ಏನು ಎಂತು ಎಂತ, ಒಂದು ಡ್ರೆಸ್ ಇಂದ ಹಿಡಿದು ಮಾತಿಂದ ಹಿಡಿದು ಹೊರಗಡೆ ಓದೋದಿಂದ ಹಿಡಿದು ಒಂದೊಳ್ಳೆ ಕಲ್ಚರ್ ಕಲ್ಸಿದ್ರು ನನಗೆ. ಹಂಗಾಗಿ ನಾನು ಈಗ್ಲೂ ಕೂಡ ನಾನು ತುಂಬಾ ನೆನೆಸ್ಕೋತೀನಿ. ಇನ್ನ ವಿದ್ಯೆ ಕಲಿಸ್ಕೊಟ್ಟ ನನ್ನ ಗುರುಗಳಿಗೂ ಅವ್ರಿಗೂ ನಾನು ತುಂಬಾ ಧನ್ಯವಾದ ಹೇಳ್ಬೇಕು. ಅವೆಲ್ಲ ಮರೆಯಕ್ಕಾಗಲ್ಲ. ಆದ್ರೆ ನನಗೆ ತುಂಬಾ ಚಿಕ್ಕೋಳಿಂದನು ಕೂಡ ನನಗೆ ಒಂದೊಳ್ಳೆ ದಾರಿ ತೋರ್ಸಕ್ಕೆ ಮಾಡಕ್ಕೆ ಎಲ್ಲ ಪ್ರತಿಯೊಂದನು ಇವನ್ ಈಗ್ಲೂ ಕೂಡ ಹೇಳ್ತಾ ಇದ್ದೀನಿ, ನಮ್ಮ ಅಣ್ಣನೇ ನನಗೆ ತುಂಬಾನೇ ಎಲ್ಲ ಹೇಳ್ಕೊಟ್ಟಿರೋದು, ಮಾಡಿರೋದು, ಹೆಂಗೆ ವಾತಾವರಣದಲ್ಲಿ ಹೇಗಿರ್ಬೇಕು ಏನು, ಪ್ರತಿಯೊಂದು ಕ್ಷೇತ್ರದಲ್ಲೂ ನನಗೆ ಒಂದು ಒಳ್ಳೆ ನಡತೆ ಹೇಳ್ಕೊಟ್ರು. ಹಾಗಾಗಿ ಅವರು ಈ ಮೂಲಕ ಅವ್ರಿಗೊಂದು ನಾನು ತುಂಬಾ ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಪ್ರೆಸೆಂಟ್ ಅಂತಂದ್ರೆ ನಾವು ಈ ಏಜ್ ಅಲ್ಲಿ ಸಂಗೀತ ಕಲೆಕ್ ಹೋಗ್ತೀವಿ, ಆಮೇಲೆ ನಾವು ರುದ್ರ ಕಲ್ತ್ಕೊಂಡ್ವಿ, ಲಲಿತಾಶಾಸ್ತ್ರಮ ಕಲ್ತ್ಕೊಂಡ್ವಿ, ಪ್ರತಿಯೊಂದು ಶ್ಲೋಕಗಳನ್ನು ಕಲ್ತ್ಕೊಂಡ್ವಿ. ಅವರೆಲ್ಲರೂ ಈಗಲೂ ರವೀಂದ್ರನಗರದಲ್ಲಿ ಒಬ್ರು ವಿನೋದ ಮೇಡಮ್ ಅಂತ ಇದ್ದಾರೆ. ಒಂದು 12 ವರ್ಷ ಅದ ಹಿಂದೆ ಅದು ತುಂಬಾ 3 ವರ್ಷ ಕಲ್ತ್ಕೊಂಡ್ವಿ ನಾವು ಅವ್ರ ಹತ್ರನ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು, ಒಂದು ದಿನ ಮಿಸ್ ಮಾಡ್ತಿರ್ಲಿಲ್ಲ. ಅಷ್ಟು ಏಜ್ ಅಲ್ಲೂ ಎಷ್ಟು ತಾಳ್ಮೆಯಿಂದ, ಎಷ್ಟು ಪ್ರೀತಿಯಿಂದ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಅವರು. ನಾನು ಕೂಡ ಈಗಲೂ ಕೂಡ ನಾನು ನೆನೆಸ್ಕೋತೀನಿ ಅವ್ರಿಗೆ. ಅವ್ರಿಗೂ ಕೂಡ ಈ ಮೂಲಕ ನಾನು ತುಂಬಾ ಹೃದಯದ ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ.
0: ನೆನ್ಪು
8: ಮಾಡ್ಕೊಳ್ತಾ ಅವ್ರು ತುಂಬಾನೇ ಈಗ ಪ್ರೆಸೆಂಟ್ ಅಂದ್ರೆ ರುದ್ರ ಕಲ್ತ್ಕೊಂಡ್ವಿ, ಒಂದ್ 6 ತಿಂಗಳು ರುದ್ರ ಕಲ್ತ್ಕೊಂಡ್ವಿ. ಆ ಗುರುಗಳು ಕೂಡ ಒಂದು ದಿನ ಬೇಜಾರು ಮಾಡ್ಕೊಳ್ಲಿಲ್ಲ. ನಮ್ ತಪ್ಪಾದ್ರು ನಮಗೆ ಬಾಯಲ್ಲಿ ನಾಲ್ಗೆ ಹೊರಳದೇ ಇದ್ರು ಕೂಡ ಹೊರಳಂಗ್ ಮಾಡಿದ್ರು ಅವ್ರು ನಮಗೆ. ಎಷ್ಟು ಈಸಿಯಾಗಿ ನಿಧಾನಕ್ಕೆ ಈ ಏಜ್ ಅಲ್ಲಿ ನಮಗೂ ಕೂಡ ನಮಗೂ ಇಂಟ್ರೆಸ್ಟ್ ಇತ್ತು. ನಾವು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾಡಿ ಅವರು ಒಂದು ಚೂರು ನಮಗೆ ಬೇಜಾರಲ್ಲಿದೆ ಎಷ್ಟು ಸಮಾಧಾನವಾಗಿ ಬಂದು ಹೇಳ್ಕೊಟ್ರು. ಅದನ್ನು ಕೂಡ ಮರೆಯಕ್ಕಾಗಲ್ಲ. ಈಗಲೂ ಕೂಡ ತುಂಬಾ ಚೆನ್ನಾಗಿ ಎಲ್ಲರೂ ಒಂದು 30 ಜನ ಚೆನ್ನಾಗಿ ಹೇಳ್ತೀವಿ. ಈಗಲೂ ಕೂಡ ಅವ್ರನ್ನ ನೆನೆಸ್ಕೋತೀವಿ ನಾವು. ಅವ್ರಿಗೂ ಕೂಡ ನಾನು ಈ ಮೂಲಕ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಲ್ಲಿ ನಾನು ಇವತ್ತು ಗುರು ಪೂರ್ಣಿಮೆಯ ದಿವಸ ಎಲ್ಲಾರ್ಗು ಭಗವಂತ ಗುರುಗಳು ನಮ್ಮ ಸಮಾಜದ ಮೇಲೆ, ನಮ್ಮ ಅಕ್ಕಪಕ್ಕ ಮೇಲೆ, ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಎಲ್ಲರಿಗೂ ಒಂದ್ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ.
0: ಶೋಭಾ ಅವರು ಕರೆ ಮಾಡಿದ್ರು, ಶಿವಮೊಗ್ಗದಿಂದ ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು. ಅಂಡ್ ಅವರು ಕೂಡ ಅವರ ಗುರುಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ರು. ಅಂಡ್ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಗುರುಗಳ ಬಗ್ಗೆ ಕೂಡ ಹೇಳ್ಬೋದು. ಅಂಡ್ ಗುರುಗಳು ಅಂತ ಅಂದ್ರೆ ತಂದೆ ತಾಯಿ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಆಧ್ಯಾತ್ಮಿಕವಾಗಿ ತಿಳಿಸುವಂತಹ ಗುರುಗಳಾಗಿರ್ಬೋದು, ಜೀವನದ ಪಾಠವನ್ನು ಕಲಿಸುವಂತಹ ಹಿರಿಯರಾಗಿರ್ಬೋದು, ಹಾಗೆ ಕೆಲವೊಂದ್ಸರಿ ನಮ್ಮ ಅನುಭವಗಳು ಕೂಡ ನಮಗೆ ಗುರುಗಳಾಗ್ತವೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಏನೆಲ್ಲ ನಾವು ಕಲಿತೀವಿ ಅದೆಲ್ಲದೂ ಕೂಡ ಗುರುಗಳಿಂದನೇ ಆಗಿರುತ್ತೆ ಅಂತ ಅನ್ಕೊಳ್ತಾ ಎಲ್ರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ. ನೀವು ನಿಮ್ಮ ಲೈಫಲ್ಲಿ ತಿಳಿಸ್ಬೇಕು ಅಂತ ಅನ್ಕೊಂಡಿರುವಂತಹ ಗುರುಗಳು ಯಾರು, ಮತ್ತೆ ಅವರಿಂದ ಕಲ್ತಿರುವಂತಹ ವಿಷಯ ಏನು, ಅದ್ರ ಬಗ್ಗೆನೂ ಕೂಡ ನಮ್ಮ ಜೊತೆನಲ್ಲಿ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ.
9: ಹಲೋ, ನಮಸ್ಕಾರ ಶ್ರೀಧರ್ ಸರ್, ನಾನು ಬ್ರಹ್ಮಾನಂದ ಅನಂಡ ವಿದ್ಯಾನಗರ ಶಿವಮೊಗ್ಗ.
0: ನಮಸ್ತೆ ಬ್ರಹ್ಮಾನಂದ ಅವರು, ಹೇಗಿದ್ದೀರಾ?
9: ಫೈನ್ ಸರ್, ತಾವ್ ಹೇಗಿದ್ದೀರಾ?
0: ನಾವು ಚೆನ್ನಾಗಿದೀವಿ.
9: ಇವತ್ತು ವಿಶೇಷ ಗುರು ಪೂರ್ಣಿಮಾ ಇದೆ.
0: ಹೌದು,
9: ಅದು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಗುತಿ. ಗುರು ನಾಮಾಮೃತ ನೆನೆ ಮನವೇ ಅಂತ ಇವತ್ತು ಗುರುಗಳ ಧ್ಯಾನದಲ್ಲೇ ಇರ್ಬೇಕಾಗತ್ತೆ ಎಲ್ಲರು. ಈ ದಿನವನ್ನ ಆಚರಿಸಿರ್ತಕ್ಕಂಥದ್ದು ತುಂಬಾ ಹೆಮ್ಮೆ ವಿಷಯ. ಯಾಕಂದ್ರೆ ಗುರುವಿಲ್ಲದ ವಿದ್ಯೆ ಇಲ್ಲ, ಗುರು ತೋರಿಸ್ತಾ ಇದ್ರೆ ದಾರಿ ಇಲ್ಲ ಅಂತ ಹೇಳ್ಬೋದು. ಪ್ರತಿಯೊಬ್ಬರ ಜೀವನದಲ್ಲಿ ಗುರುಗಳು ಅಷ್ಟು ಮಹತ್ವವಾಗಿರ್ತಾರೆ. ಕೇವಲ ಈ ಎಜುಕೇಶನ್ ಕೊಡೋ ಗುರುಗಳು ಮಾತ್ರ ಅಲ್ಲ, ನಮಗೆ ಜೀವನದಲ್ಲಿ ದಾರಿ ತೋರಿಸ್ತಕ್ಕಂತ ಪ್ರತಿಯೊಬ್ಬರು, ಅಪ್ಪ ಅಮ್ಮ ಅಣ್ಣ ತಂಗಿ ದೊಡ್ಡವರು ಚಿಕ್ಕವರು ಯಾರೇ ಇರಲಿ, ಜೀವನದಲ್ಲಿ ಒಳ್ಳೇದನ್ನ ತೋರಿಸ್ತಕ್ಕಂಥದ್ದು, ಒಳ್ಳೆ ಹಾದಿಲಿ ಹೋಗ್ಲಿಕ್ಕೆ ಹೇಳ್ಕೊಡೋರು ಪ್ರತಿಯೊಬ್ಬರು ಗುರುಗಳು ಇರ್ತಾರೆ. ಆದ್ರೆ ನಾವು ವಿಶೇಷವಾಗಿ, ಯಾಕಂದ್ರೆ ಅಕ್ಷರ ಜ್ಞಾನ ಪ್ರಮುಖವಾದ ಜ್ಞಾನ ಎಲ್ಲಾ ಜ್ಞಾನಕ್ಕಿಂತ, ಹಾಗಾಗಿ ಅಕ್ಷರವನ್ನ ಎಜುಕೇಶನ್ ಅನ್ನ ಕೊಟ್ಟಂತ ಗುರುಗಳನ್ನ ವಿಶೇಷವಾಗಿ ಸ್ಮರಿಸ್ತೀವಿ, ಅವರನ್ನ ಪೂಜಿಸ್ತೀವಿ, ಅವರನ್ನ ದೈವ ರೂಪದಲ್ಲಿ ನೋಡ್ತೀವಿ. ಹಾಗಾಗಿ ಇವತ್ತಿನ ದಿನವನ್ನ ನಾವು ಗುರು ಪೂರ್ಣಿಮಾ ಅಂತ ಆಚರಿಸ್ತೀವಿ.
0: ಹೌದು, ನಿಮ್ಮ ಲೈಫ್ ಅಲ್ಲಿ ಬಂದಂತಹ ಗುರುಗಳು ಯಾರು, ಮತ್ತೆ ಅವರಿಂದ ಕಲಿತಂತಹ ಒಂದು ವಿಚಾರ ಏನು, ಅದ್ರ ಬಗ್ಗೆ ಹೇಳ್ಬೋದಾ?
9: ಹೌದು ಸರ್, ನಾವು ಈಗ ಪ್ರೈಮರಿ ಸ್ಕೂಲ್ ಇಂದ ಮತ್ತೆ ಡಿಗ್ರಿ ತನಕನು ಹಲವಾರು ಟೀಚರ್ ಗಳನ್ನ ನಾವು ನೋಡಿದೀವಿ. ಅವರಲ್ಲಿ ಕಲ್ತಿದ್ದ ನಾವೇನಂದ್ರೆ ಮೈನ್ ಅಂದ್ರೆ ಎಜುಕೇಶನ್ ಕಲ್ತಿದ್ದು, ಮತ್ತೆ ಮುಖ್ಯವಾಗಿ ಚೆನ್ನಾಗಿ ಓದ್ಬೇಕು, ಶಿಸ್ತು ಕಲಿಬೇಕು, ಟೈಮ್ ಪಿಕಪ್ ಮಾಡ್ಬೇಕು, ಪರೀಕ್ಷೆಯಲ್ಲಿ ಚೆನ್ನಾಗಿ ಬರಿಬೇಕು, ಈ ತರ ಒಂದು ಆದರ್ಶಗಳನ್ನ ನಾವು ಎಲ್ಲಾ ಮೇಷ್ಟ್ರುಗಳಿಂದನು ಕಲ್ತಿದೀವಿ. ಅವ್ರ ಬಗ್ಗೆ ಭಯನೂ ಇತ್ತು, ಪ್ರೀತಿನೂ ಇತ್ತು, ವಿಶ್ವಾಸನೂ ಇತ್ತು, ಪ್ರತಿಯೊಂದು ಇತ್ತು ಗುರುಗಳಲ್ಲಿ. ನಮ್ಗೆ ಪ್ರೈಮರಿ ಸ್ಕೂಲ್ ಅಲ್ಲಿ ಆಗೆಲ್ಲ ನಮ್ಮ ಕಾಲದಲ್ಲೆಲ್ಲ ಇದು ಹೊಡಿತಾ ಇದ್ರು, ಕೋಲಲ್ಲಿ ಕೈಯಲ್ಲಿ ಹೊಡಿತಾ ಇದ್ರು, ಯಾಕಂದ್ರೆ ಅವಾಗ ಸ್ವಲ್ಪ ಶಿಕ್ಷೆ ಎಲ್ಲ ಜಾಸ್ತಿ ಇತ್ತು, ಈಗೆಲ್ಲ ಹೊಡೆಯೋದೆಲ್ಲ ಕಡಿಮೆ ಆಗಿದೆ. ಅವ್ರು ಅವತ್ತೆಲ್ಲ ನಮಗೆ ಹೆದರಿಸಿ ಶಿಕ್ಷೆ ಕೊಟ್ಟಿದ್ದಕ್ಕೆ ನಾವು ಇವತ್ತೊಂದು ವಿದ್ಯಾಭ್ಯಾಸ ಮಾಡಿ ಒಂದು ಉದ್ಯೋಗ ಪಡೆದು ಜೀವನದಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದೀವಿ. ಹಾಗಾಗಿ ನಮ್ಮ ಗುರುಗಳನ್ನ ನಾವು ಯಾರನ್ನು ಮರೆಯಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸ್ಕೂಲಿನ ದಿನಗಳಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಗುರುಗಳು ಮಹತ್ವನೇ ಅಂತ ಹೇಳ್ಬೋದು. ಈಗ ಬಟ್ ಮಾಡಿ ಇವರು ಮೇಲೆ, ಇವರು ಕೆಳಗೆ, ಅಥವಾ ಇವರು ಸೈಡ್ ಅಂತ ಹೇಳಕ್ ಬರಲ್ಲ. ಪ್ರತಿಯೊಬ್ಬರು ಸಹ ಅವರದೇ ಅವರದೇ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಬೇರೆ ಬೇರೆ ಸಬ್ಜೆಕ್ಟ್ ಟೀಚ್ ಮಾಡಿದ್ದಾರೆ, ಎಥಿಕ್ಸ್ ಬಗ್ಗೆ ಹೇಳಿದ್ದಾರೆ, ಜೀವನದ ಮಾರ್ಗಗಳನ್ನು ತಿಳಿಸ್ಕೊಟ್ಟಿದ್ದಾರೆ, ಆಮೇಲೆ ಫಿಸಿಕಲ್ ಎಜುಕೇಶನ್ ಹೇಳ್ಕೊಟ್ಟಿದ್ದಾರೆ, ಹೀಗೆ ತೋಟಗಾರಿಕೆ ಹೇಳ್ಕೊಟ್ಟಿದ್ದಾರೆ. ಹೀಗೆ ಪ್ರತಿಯೊಬ್ಬರು ಅವರವರದೇ ಆದ ಸಬ್ಜೆಕ್ಟ್ ಅನ್ನ ನಮ್ಮಲ್ಲಿ ಮೂಡಿಸಿದ್ದಾರೆ ಅಂತ ಹೇಳ್ಬೋದು.
0: ಒಟ್ಟಾರೆ ಆಗಿ ಎಲ್ಲಾ ಗುರುಗಳಿಗೂ ಕೂಡ ಕೃತಜ್ಞತೆನ, ಧನ್ಯವಾದಗಳನ್ನು.
9: ಹೌದು ಸರ್, ಅದರ ಜೊತೆಗೆ ನಮಗೆ ಜೀವನದ ಕ್ರಮಗಳನ್ನ ಮತ್ತೆ ಆಧ್ಯಾತ್ಮವನ್ನ ಬೋಧಿಸ್ತಕ್ಕಂಥ ಗುರುಗಳು ಕೂಡ ತುಂಬಾ ಪ್ರಭಾವ ಬೀರ್ತಾ ಇರ್ತಾರೆ. ಯಾಕಂದ್ರೆ ನಾವು ಯಾವ್ದೇ ಒಂದು ದೇವಸ್ಥಾನಗಳಿಗೆ ಅಥವಾ ಪ್ರವಚನಗಳಿಗೆ ಹೋದಾಗ ಅವರು ನಮಗೆ ಏನು ಜಾಸ್ತಿ ಏನು ಹೇಳಕ್ ಹೋಗಲ್ಲ. ನಾವು ಜೀವನದಲ್ಲಿ ಒಳ್ಳೆಯವರಾಗಿ ಮತ್ತೆ ಜೀವನದಲ್ಲಿ ಹೇಗೆ ಬಾಳ್ಬೇಕು ಅನ್ನೋದನ್ನ ಮಾತ್ರ ಉದಾಹರಣೆಗಳ ಸಹಿತ ಹೇಳ್ಕೊಡ್ತಾರೆ. ಹಾಗಾಗಿ ಆ ಗುರುಗಳು ಸಹ ನಮ್ಗೆ ಸದಾ ನೆನಪಲ್ಲಿರ್ತಾರೆ.
0: ಓಕೆ ಓಕೆ, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್.
9: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
0: ಓಕೆ, ಬ್ರಹ್ಮಾನಂದ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಸೊ ಅವರ ಗುರುಗಳನ್ನ ನೆನಪು ಮಾಡ್ಕೊಳ್ತಾ ಮಾತಾಡ್ತಾ ಇದ್ರು. ಸೊ ಹಾಗೆ ಎಲ್ಲ ಗುರುಗಳಿಗೂ ಕೂಡ ಅವರು ಕೂಡ ಕೃತಜ್ಞತೆಯನ್ನು ತಿಳಿಸಿದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಗುರುಗಳ ಬಗ್ಗೆ ಕೂಡ ಹೇಳ್ಬೋದು. ಸೊ ಹಾಗಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
10: ಸರ್, ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
10: ಆರಾಮಿದ್ದೀನಿ ಸರ್.
0: ಓಕೆ ಸರ್, ಇವತ್ತು ಗುರು ಪೂರ್ಣಿಮೆ ಇರೋದ್ರಿಂದ ಗುರು ಪೂರ್ಣಿಮೆಯ ಶುಭಾಶಯಗಳು ನಿಮಗೆ.
10: ತಮಗೂ ಕೂಡ ಶುಭಾಶಯಗಳು, ಹಾಗೆ ಎಲ್ಲಾ ಗುರು ಹಿರಿಯರು ಕೂಡ ನನ್ನ ನಮನಗಳು ಸರ್. ಸರ್, ನನಗೆ ಪ್ರೈಮರಿ ನಾವು ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ದಾಗ ಶಂಕರಪ್ಪ ಅಂತ ಒಬ್ರು ಮಾಸ್ಟರ್ ಇದ್ರು ಸರ್. ತುಂಬಾ ನಮಗೆ ಅವರು ರೋಲ್ ಮಾಡಲ್ ಅಂದ್ರು ತಪ್ಪಾಗ್ಲಿಕ್ಕಿಲ್ಲ ಸರ್. ಅವರು ತುಂಬಾ ಸರಳ ವ್ಯಕ್ತಿತ್ವ, ವೈಟ್ ಅಂಡ್ ವೈಟ್ ಸರ್. ಅವರು ಯಾವತ್ತೂ ಪ್ಯಾಂಟ್ ಹಾಕಿದ್ ನೋಡಿಲ್ಲ ನಾನು, ಪಂಚೆಯಲ್ಲೇ ಬರ್ತಾ ಇರೋರು. ಆಮೇಲೆ ನಮಗೆಲ್ಲ ತುಂಬಾ ಮಾರ್ಗದರ್ಶನ ಮಾಡಿದ್ರು. ನನಗೆ ಅವಾಗ ನಮ್ಮ ತಾತ ಏನು ಎದ್ದು ತೋಟಕ್ಕೆ ಹೋಗೋದ್ ಕಲ್ಸಿದ್ರಲ್ಲ, ನಾವು ತೋಟಕ್ಕೆ ಹೋದಾಗೆಲ್ಲ ಅವರು ಸಿಗ್ತಾ ಇದ್ರು ಸರ್ ನಮ್ಗೆ ಎದುರುಗಡೆ. ಅವ್ರು ಕೂಡ ವಾಕ್ ಮಾಡ್ಕೊಂಡು ಬರ್ತಿದ್ರು. ತುಂಬಾ ಚೆನ್ನಾಗಿ, ನಮ್ಗೆ ಭಯ ಸರ್ ಅವಾಗ. ಅವ್ರು ಬರ್ತಾ ಇದ್ರೆ ಅಂದ್ರೆ ಎಲ್ಲಾರು ತಪ್ಪಿಸ್ಕೊಳ್ಳೋಣ ಅನ್ನೋ ಒಂದು ಮನಸ್ಥಿತಿ ನಮ್ಗೆ. ಬಟ್ ಅವರು ಯಾಕಪ್ಪ ಎದುರ್ತೀರ, ಬರ್ರೆ ಬಾರ, ಏನ್ ಪರವಾಗಿಲ್ಲ, ಮಾತಾಡ್ಕೊಂಡು ಹೋಗೋಣ ಅಂತ ಅಷ್ಟು ಒಳ್ಳೆ ಸರಳವಾಗಿ ನಮ್ ಜೊತೆ ಎಲ್ಲ ಮಾತಾಡ್ಕೊಂಡ್ ಬರ್ರು ಸರ್. ಎಲ್ಲ ಹೇಳರ ಅವರು, ಚೆನ್ನಾಗಿ ಓದ್ಬೇಕಪ್ಪ, ಇವತ್ತು ವಿದ್ಯೆಗೆ ತುಂಬಾ ಮಹತ್ವ ಇದೆ ಅಂತ ಎಲ್ಲ. ಆ ಕಾಲದಲ್ಲೇ ಸರ್ ನಮ್ದು ಎಸ್ ಎಸ್ ಎಲ್ ಸಿನೇ 82 ಅಂತ ಅಂದ್ರೆ ಮಿಡ್ಲ್ ಸ್ಕೂಲ್ 75-76 ಅಂತ ಅನ್ಸುತ್ತೆ. ಹಂಗೆ ಅವರು ಮಾರ್ಗದರ್ಶನ ಮಾಡಿದ್ರು. ಅವರು ಯಾವತ್ತು ನೆನಪಲ್ಲಿ ಇರ್ತಾರೆ ಸರ್ ನಮ್ಗೆ. ಹಾಗೆ ಹೈಸ್ಕೂಲ್ ಹೋದ್ಮೇಲೆ ಅಲ್ಲಿ ಹೆಡ್ ಮಾಸ್ಟರ್ ಹರಿಯಣ್ಣ ಅಂತ ಸರ್, ಅವರು ಕೂಡ ಒಳ್ಳೆ, ಅವರಿಗೆ ಸೆನ್ಸ್ ಆಫ್ ಹ್ಯೂಮರ್ ಬಹಳ ಚೆನ್ನಾಗಿತ್ತು ಸರ್. ನಾವು ಇವತ್ತೇನಾದ್ರು ಒಂದ್ ಸ್ವಲ್ಪ ತಮಾಷೆ ಮಾಡ್ತೀವಿ ಅಂದ್ರೆ ಅವರ ಪ್ರಭಾವ ಅಂತಲೇ ನಾವು ಹೇಳ್ಬೇಕಾಗತ್ತೆ. ಅವರು ಕೂಡ ತುಂಬಾ ಚೆನ್ನಾಗಿ ನಮ್ಮನ್ನ ಇದ್ ಮಾಡಿದ್ರು, ಬಹಳ ಖುಷಿ ಪಟ್ಟರು ಸರ್. ಅವರು ಅವರು ಅವ್ರು ಎಷ್ಟು ಅವರ ಒಂದು ಇದು ಹಿರಿದಾಗಿತ್ತು ಅಂದ್ರೆ, ನಾನು ಒಂದ್ಸರಿ ಸರ್ ನಾನು ಆಮೇಲೆ ನಾನು ಡಿಗ್ರಿ ಎಲ್ಲ ಮಾಡಾದ್ಮೇಲೆ ಎಲ್ಲೋ ಒಂದ್ ಸಮಾರಂಭದಲ್ಲಿ ಮಾತಾಡ್ತಾ ಇದ್ದಾಗ ಅವರು ಅಲ್ಲಿ ಕೂತಿದ್ರು. ಆಮೇಲೆ ಅವರು ಊಟ ಮಾಡುವಾಗ ಬಂದು ನಮ್ಮ ಹತ್ರ ಸೋಮಶೇಖರ್ ಬಹಳ ಚೆನ್ನಾಗಿ ಮಾತಾಡುವಪ್ಪ ನೀನು ಅಂತ ಒಂದು ಖುಷಿ ಪಟ್ಟಿದ್ರು, ಬೆನ್ ತಟ್ಟಿದ್ರು ಸರ್. ಆಮೇಲೆ ಎಲ್ಲಾರು ಸಿಕ್ಕಿದ್ರೆ ಬಹುಜನದಲ್ಲಿ ಮಾತಾಡ್ಸಕ್ ಬರ್ರು, ಏ ಸರ್ ನೀವು ನಮ್ಗೆ ಹಂಗೆಲ್ಲ ಅಷ್ಟೊಂದು ಇದ್ ಮಾಡ್ಬೇಡಿ, ಏ ಬರೆಯ ಹೋಗೋ ಅಂತ ಒಂದು ಏಕವಚನದಲ್ಲೇ ಕರೀರಿ ಸರ್, ನಾವೆಲ್ಲ ನಿಮ್ ಶಿಷ್ಯರು ಅಂತ ನಾವು ಹೇಳ್ತಾ ಇದ್ವಿ. ತುಂಬಾ ಇದು ಮಾಡಿದ್ರು ಸರ್. ಹಾಗೆ ನನಗೆ ಮತ್ತೆ ಇನ್ನೊಬ್ರು ಗುರು ಅಂದ್ರೆ ಸರ್, ಅವರು ನಮ್ಮ ಅಜ್ಜಿ ಸರ್. ನಮ್ಮ ಅಜ್ಜಿ ಅವರು ನೋಡ್ರಿ, ಎಲ್ಲ ಓದಿದವರು ಗುರುಗಳಾದ್ರೆ ನಮ್ಮ ಅಜ್ಜಿ ಓದುದಲ್ಲೇ ನಮ್ಗೆ ಗುರುವಾಗಿ ನಮ್ಗೆ ಬದುಕೋ ದಾರಿ ಬಹಳ ಚೆನ್ನಾಗಿ ಕಲ್ಸ್ಕೊಟ್ರು ಸರ್. ಹಾಗಾಗಿ ಇದೆಲ್ಲ ನೆನಪಾಗುತ್ತೆ ನೋಡಿ. ಇವತ್ತು ನಮ್ಮ ಗುರುಗಳನ್ನ ನೆನಪಿಸ್ತಕ್ಕಂತ ಒಂದು ಅವಕಾಶವನ್ನು ನೀವು ಕೂಡ ಮಾಡಿಕೊಟ್ಟಿದ್ರಿ ಸರ್. ಹಾಗೆ ನಾವು ಇನ್ನೊಂದು ಈ ಮಾಧ್ಯಮಗಳನ್ನು ಕೂಡ ನಾವು ಗುರು ಅಂತಲೇ ನಾವು ಪರಿಭಾವಿಸ್ಬೇಕಾಗತ್ತೆ ಸರ್. ಖಂಡಿತ, ಯಾಕೆಂದ್ರೆ ಇದು ಅತಿಶಯೋಕ್ತಿ ಅಲ್ಲ ಸರ್. ಈ ಮಾಧ್ಯಮಗಳು ಎಷ್ಟು ಆರೋಗ್ಯಕರವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನ ನಮ್ಗೆ ಕೊಡ್ತಾರೆ ಅಂದ್ರೆ, ಅಲ್ಲೂ ಕೂಡ ನಮ್ಮ ಬದುಕಿಗೆ ಒಂದ್ ಸ್ವಲ್ಪ ಎಲ್ಲೋ ಒಳ್ಳೆಯ ದಾರಿಯನ್ನ ಕಲ್ಪಿಸಿ ಕೊಡ್ತಾ ಇದೆ ಅನ್ನೋ ಭಾವನೆ ನಮ್ಗೆ ಬರುತ್ತೆ ಸರ್. ಹಾಗಾಗಿ ಇವೆಲ್ಲ ನಾವು ಗುರು ಅಂತಾರೆ ಪರಿಭಾವಿಸ್ತೀವಿ, ಖುಷಿ ಆಗುತ್ತೆ ಸರ್ ನಮ್ಗೆ. ನಿಜ, ಇವನ್ನೆಲ್ಲ ನಾವು ಬಳಸ್ಕೊಂಡು ಏನೋ ಒಂದು ಸರಿ ದಾರಿಯಲ್ಲಿ ಹೋಗ್ತಾ ಇದೀವಲ್ಲ, ನಮಗೂ ಗೌರವ ಇದೆಯಲ್ಲ ಅನ್ನೋದು ಖುಷಿ ಸರ್ ನಮ್ಗೆ.
0: ಓಕೆ ಸರ್, ಓಕೆ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಆ್ಯಂಡ್ ನೀವು ಕೂಡ ತುಂಬಾ ವಿಚಾರಗಳನ್ನ ಹಂಚ್ಕೊಂಡ್ರಿ ನಮ್ ಜೊತೆಗೆ.
10: ಧನ್ಯವಾದಗಳು ಸರ್, ತಮಗೂ ಕೂಡ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೋಮಶೇಖರ್ ಅವ್ರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅಂಡ್ ಗುರುಗಳ ಬಗ್ಗೆ ಕೂಡ ಅವರು ಕೂಡ ಹೇಳ್ತಾ ಇದ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಜೊತೆನಲ್ಲಿ ಮಾತಾಡ್ತಾ ನಿಮ್ಮ ಗುರುಗಳ ಬಗ್ಗೆ ಕೂಡ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ಶಿವಮೊಗ್ಗ
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
12: ಹೂನೆ ರೆಡಿ ಆಗ್ತಾ ಇದೆ.
11: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
13: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
13: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
14: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

ದೃಶ್ಯ ತಿಳ್ಕೋ. ನಿಂತಿರೋ ಗಡಿಯಾರನೂ ಎರಡು ಸಲ ಸರಿಯಾದ ಟೈಮ್ ತೋರಿಸುತ್ತೆ. ಅವಕಾಶ ಸಿಗದೇ ಇರೋದು ಸೋಲಲ್ಲ, ಸಿಕ್ಕ ಅವಕಾಶನ ಉಪಯೋಗಿಸ್ಕೊಳ್ಳದೇ ಇರೋದು ಸೋಲು. ಆಟದ ಆರಂಭಕ್ಕೂ ವಿಸಲ್ ಹೊಡಿತಾರೆ, ಅಂತ್ಯಕ್ಕೂ ವಿಸಲ್ ಹೊಡಿತಾರೆ. ನಿನ್ನದು ಆರಂಭದ ವಿಸಲ್ ಆಗಲಿ.

0: ಗುರು ಸಾಕ್ಷಾತ್ ಪರಬ್ರಹ್ಮ ಸರ್. ಇವತ್ತು ಎರಡೋ ಸಾಂಗ್ ತುಂಬಾ ಚೆನ್ನಾಗಿ ಸರ್, ಬಹಳ ಖುಷಿ ಆಯ್ತು ಸರ್. ಇವತ್ತು ಮೊದಲಿಗೆ ದೇಶಕ್ಕೆ ಇವತ್ತು ನಾಡಿಗೆ ರೈತ ಅದೊಂದು ಇದೊಂದು ಗುರು ಬ್ರಹ್ಮ ತುಂಬಾ ಖುಷಿ ಆಯ್ತು ಸರ್ ಹಾಡು ಹೇಳೋದ್ ಕೇಳಿ. ತುಂಬಾ ತುಂಬಾ ಧನ್ಯವಾದ ಸರ್ ನಿಮ್ಮ ಮೀಡಿಯಾ ಕೇಳ್ಬೇಕು ಅಂದ್ರೆ ಸರ್.
1: ಶಂಭುಲಿಂಗ ಅವರೆಲ್ಲ ಮಾತಾಡ್ತಾ ಇರೋದು?
0: ಹೌದು ಸರ್.
1: ಓಕೆ, ಸೊ ಹೇಳಿ ನಿಮ್ಮ ಗುರುಗಳು ಯಾರು ಮತ್ತೆ ಅವರಿಂದ ಕಲ್ತಿರುವಂತಹ ವಿಷಯ ಏನು?
0: ನಮ್ಮ ಗುರುಗಳು ಅಂದ್ರೆ ಫೇಮಸ್ ಆಗಿ ಈಶ್ವರಪ್ಪ ಮಾಸ್ಟರ್ ಇದೆ ಸರ್. ಅವರು ಕಚ್ಚೆ ಪಂಜೆ ಉಡ್ಕೊಂಡ್ ಬರ್ತಾ ಇದ್ರು ಸರ್. ಹೇಳ್ಬೇಕು ಅಂದ್ರೆ ಅವ್ರೊಂದು ಏನೋ ಒಂದು ಗೌರವ ಸರ್, ಅವ್ರು ಬಂದ್ರೆ ಏನೋ ಶಿಸ್ತು ನಡವಳಿಕೆ ಆಗಿ ಸರ್, ಬಂದ್ರೆ ಏನೋ ಅವ್ರಿಗೆ ಒಂಥರ ರೆಸ್ಪೆಕ್ಟ್ ಕೊಡೋ ನಮಗೆ ಗೌರವ ಬರ್ತಿತ್ತು. ಆ ತರ ಶಿಸ್ತಲ್ಲಿ ಇದ್ರು ಆ ಶಿಸ್ತು ನಾವು ಕಲ್ಕೊಂಡಿದ್ದೀವಿ. ಏನೇ ಮಾಡ್ಲಿ ಶಿಸ್ತು ಕ್ರಮ ಕಲ್ತು ಸರ್. ಹೇಳ್ಬೇಕಂದ್ರೆ ಯಾವುದೇ ಒಂದು ಆಗ್ಲಿ, ಒಂದು ಲೈಬ್ರರಿ ಆಗ್ಲಿ, ಒಂದು ಓದೋದ್ರಾಗ್ಲಿ, ಒಂದು ಊಟ ಮಾಡೋದ್ರಾಗ್ಲಿ, ಯಾವುದೇ ಶೈಕ್ಷಣಿಕ ಯಾವುದೇ ಇರ್ಬೋದು ಸರ್, ಅಷ್ಟು ಶಿಸ್ತು ಕಲ್ತಾ ಇದ್ರು. ಅದ್ ಬಿಟ್ರೆ ಎಸ್ ಎಲ್ ಸಿ ಅಲ್ಲಿ ಬಂದಾಗ ಮಾತ್ರ ನನ್ನ ಡ್ರಾಯಿಂಗ್ ಮಿಸ್ ಇದ್ರು ಸರ್, ಚಿಕ್ಕ ಮಟ್ಟ. ಈಗಲೂ ಇದೆ ಸರ್, ಈಡೇಡ್ ಆಗಿದ್ದಾರೆ. ಈಗಲೂ ನನಗೆ ಇಲ್ಲೇ ಕಂಡ್ರು ಪ್ರೀತಿಲಿ ಮಾತಾಡ್ತಾರೆ. ಅವ್ರು ನಿಮ್ಗೊಂದು ಎರಡು ಕಣ್ಣು ತಿಕ್ಕೊಂಡ್ಬಿಟ್ಟಿ ಸರ್, ನಾನೊಬ್ಬನು ಇನ್ನೊಬ್ಬನು ದಳವಾಯಿ ಅಂತ ಇದಾರೆ, ಇಬ್ರು ಒಂದೇ ಕಣ್ಣು ಅಂತ ಎರಡು ಕಣ್ಣು ತಿಕ್ಕೊಂಡ್ಬಿಟ್ಟಿ. ಈಗ ಸರ್ ನನ್ ಈಗ ಪ್ರತಿ ವರ್ಷ ಶಿಕ್ಷಕ ದಿನಾಚರಣೆಗೆ ಆಮೇಲೆ ಗುರು ಪೂರ್ಣಿಮೆಗೆ ಅವ್ರಿಗೆ ಯಾವಾಗಲೂ ವಿಶ್ ಮಾಡ್ತೀವಿ ಸರ್. ಹೇಳ್ಬೇಕು ಅಂದ್ರೆ ಏನೊಂದು ಅವ್ರ ಸಮಯಲ್ಲಿ ಮಾದೇವಮ್ಮ ಟೀಚರ್ ಅಂತ ಇದ್ರು, ಒಂದ್ಸಾರಿ ಏತ್ ಅಲ್ಲಿ ಇದ್ದಾಗ ಎಲ್ಲರೂ ಟೂರ್ ಹೋಗ್ತಾ ಇದ್ರು ಚಿತ್ರದುರ್ಗಕ್ಕೆ. ಅವ ನಮ್ಮ ದುಡ್ಡಿನ ಪೊಸಿಷನ್ ಕಮ್ಮಿತ್ತು, ಅವ 50 ಜನ ಹುಡುಗರು ಇದ್ರು, ಅದ್ರಲ್ಲಿ 49 ಜನ ಹುಡುಗರು ಸೇರ್ಕೊಂಡಿದ್ರು. ನಾನೊಬ್ಬನ ಹೋಗಕ್ಕಾ ಇರಲಿಲ್ಲ, ಅದ್ 49 ಇನ್ನೊಬ್ರು ಯಾರು ಅಂತ ಇದು ಮಾಡಿದ್ರು. ಸರ್ ಶಂಭುಲಿಂಗ ಬರ್ತಲ್ಲ ಸರ್ ಅಂದ್ರೆ ಯಾಕೆ ಅಂತ ಕೇಳಿದ್ರು. ಸ್ವಲ್ಪ ಅವ್ರ ತಂದೆ ದುಕ್ಕೊಟ್ಟಿಲ್ಲ ಅಂದ್ರೆ ತೊಂದರೆ ಇದೆ ಅಂತ ಬರಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನನಗೆ ಆ ಟೀಚರ್ ನನಗೆ ಕರ್ಕೊಂಡೋಗಿ ನನಗೆ ಚಿತ್ರದುರ್ಗ ತೋರಿಸಿ ಮಾಡಿದ್ರು. ಇವತ್ತಿಗೆ ಅವನ್ನೆಲ್ಲ ನನಗೆ ಹೇಳ್ಬೇಕಂದ್ರೆ ಎಲ್ಲಾ ಗುರುಗಳು ನನಗೆ ವಿಶ್ವಾಸ ಇದೆ ಸರ್. ಇಲ್ಲ ಅಂತಲ್ಲ, ನಮ್ಗೆ ಗುರಿ ಕೊಟ್ಟ ಗುರುಗಳೆಲ್ಲ ನನಗೆ ಸಾರ್ಥ ಇದೆ. ಒಂದು ದಿನಸಿ ಕಲ್ಸಿಕೊಟ್ರೆ ಅಷ್ಟೇ, ಯಾವ್ದೇ ಕಲಿ ವ್ಯವಹಾರ ಕಲ್ಸ್ರಿ, ಎಲ್ಲರೂ ಗುರು ಇದ್ದೆ ಸರ್. ಇವತ್ತೊಂದು ಶೈಕ್ಷಣಿಕ ಗುರು ಅಂತಲ್ಲ, ಎಲ್ಲಾ ತರ ಗುರುಗಳು ನಮಗೆ ಗುರುಗಳಾಗಿದೆ ಸರ್. ಇಷ್ಟೇ ಹೇಳ್ತೀವಿ ಸರ್. ಥ್ಯಾಂಕ್ ಯು ಸರ್.
1: ಓಕೆ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಶಂಭುಲಿಂಗ ಅವರ.
0: ಥ್ಯಾಂಕ್ ಯು.
1: ಓಕೆ, ಶಂಭುಲಿಂಗ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಅವರ ಎಲ್ಲಾ ಗುರುಗಳನ್ನು ಕೂಡ ನೆನಪು ಮಾಡ್ಕೊಳ್ತಾರೆ ನಮ್ಮ ಜೊತೆಯಲ್ಲಿ ಮಾತಾಡಿದ್ರು. ಸೊ ಹಾಗೆ ನೀವು ಸಹ ಕರೆ ಮಾಡಿ ನಿಮ್ಮ ಗುರುಗಳನ್ನ ನೆನಪು ಮಾಡ್ಕೊಳ್ತಾ ನಮ್ಮ ಜೊತೆಯಲ್ಲಿ ಇವತ್ತು ಮಾತಾಡಬಹುದು. ಆ್ಯಂಡ್ ಹಾಗೆ ನಾವು ಕೂಡ ನೆನಪು ಮಾಡ್ಕೊಳ್ಬೇಕು ಅಂತಂದರೆ, ಸೊ ನನ್ನ ಚೈಲ್ಡ್ಹುಡ್ ಡೇಸಿಂದ ನಾನು ಹೇಳಬೇಕು ಅಂತಂದರೆ, ನಮಗೆ ಕನ್ನಡ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಕೂಡ ನಮಗೆ ಕಲ್ತಿರುವಂಥದ್ದಾಗಿರ್ಬೋದು, ಅಂದರೆ ಇಂಗ್ಲೀಷಲ್ಲಿ, ಹಿಂದಿನಲ್ಲಿ, ಕನ್ನಡದಲ್ಲಿ ಎಲ್ಲ ಪಾಠಗಳನ್ನ ಕಲ್ಸ್ಕೊಟ್ಟಂತಹ ಗುರುಗಳು. ಹಾಗೆ ನಾವು ಬೆಳೀತಾ ಬೆಳೀತಾ ಮಾತಾಡೋದನ್ನು ಕೂಡ ಕಲಿಬೇಕಾಗತ್ತೆ, ಜೊತೆಗೆ ಯಾರ ಹತ್ರ ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋದನ್ನು ಕೂಡ ಕಲಿಬೇಕಾಗತ್ತೆ. ಅದನ್ನೆಲ್ಲದನ್ನು ಕೂಡ ಸೊ ಕಲಿಸಿದಂತಹ ಎಲ್ಲ ಗುರುಗಳಿಗೆ ನಮಗೆ ನಮ್ಮ ಕಡೆಯಿಂದ ಕೃತಜ್ಞತೆಯನ್ನು ಸಲ್ಲಿಸಿದ್ದೀನಿ. ಹಾಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಗುರುಗಳನ್ನ ನಮ್ಮ ಜೊತೆಯಲ್ಲಿ ಹೇಳ್ಬೋದು. ಆ್ಯಂಡ್ ಯಾರ್ಯಾರು ಯಾವ್ಯಾವ ವಿಚಾರಗಳನ್ನ ನಿಮಗೆ ತಿಳಿಸಿದ್ದಾರೆ ಅದ್ರ ಬಗ್ಗೆ ಕೂಡ ಹೇಳ್ಬೋದು ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ನಮಸ್ತೆ. ಗುಡ್ ಈವ್ನಿಂಗ್ ಶ್ರೀಧರ್.
1: ನಮಸ್ತೆ, ವೆರಿ ಗುಡ್ ಈವ್ನಿಂಗ್ ಕುಸುಮ ಅವರೇ.
2: ಶ್ರೀಧರ್, ಗುರು ಪೂರ್ಣಿಮೆಯ ಶುಭಾಶಯಗಳು ತಮಗೆ.
1: ಥ್ಯಾಂಕ್ ಯು. ಸೊ ಕುಸುಮ ಅವರೇ, ಹೇಳಿ ನಿಮ್ಮ ಲೈಫ್ ಅಲ್ಲಿ ಬಂದಂತಹ ಗುರುಗಳು ಯಾರು ಮತ್ತೆ?
2: ನನ್ನ ಲೈಫ್ ಅಲ್ಲಿ ಮೊದಲನೇದಾಗಿ ಸಂಸ್ಕಾರ ಕರೆಸಿದ ತಾಯಿ ಗುರು, ಮತ್ತೆ ಬುದ್ಧಿ ಹೇಳಿದ ತಂದೆ ಗುರು, ನಂತರ ವಿದ್ಯೆ ಕಲಿಸಿದ ನಮ್ಮ ಗುರುಗಳು, ಎಲ್ಲ ಗುರುಗಳು ಕೂಡ, ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಡಿಗ್ರಿ ವರೆಗೂ ಕೂಡ ನನಗೆ ಕಲಿಸಿದಂತ, ವಿದ್ಯೆ ಕಲಿಸಿದಂತ ಗುರುಗಳಿಗೆ ಎಲ್ರಿಗೂ ಕೂಡ ನನ್ನ ನಮನಗಳು. ಅದರಲ್ಲಿ ನಾನು ಹೈಸ್ಕೂಲ್ ಅಲ್ಲಿ ಹೆಚ್ಚಾಗಿ ತಗೊಳಕ್ ಇಷ್ಟಪಡ್ತೀನಿ, ಯಾಕೆಂದ್ರೆ ನಮ್ಗಿನ್ನ ಒಂದು ಅವಾಗ ಅಷ್ಟೊಂದು ಓದಿನಲ್ಲಿ ಸೀರಿಯಸ್ನೆಸ್ ಇರ್ಲಿಲ್ಲ ಆಗಿನ ನಮ್ಮ ಒಂದು ಓದುವ ಸಮಯದಲ್ಲಿ. ಹಾಗಾಗಿ ಹೈಸ್ಕೂಲ್ ಲೆವೆಲ್ ಅಂದ್ರೆ 8th ಸ್ಟ್ಯಾಂಡರ್ಡ್ ಬಂದಾಗ ನಮ್ಗೆ ಓದೋದ್ರ ಬಗ್ಗೆ ಎಷ್ಟು ಗಮನ, ಓದೋದು ಎಷ್ಟು ಇಂಪಾರ್ಟೆಂಟ್, ಏನು ಎತ್ತ ಅಂತ ಹೇಳಿ ತುಂಬಾನೇ ಹೇಳ್ಕೊಟ್ಟಿದಂತ ಮಾಸ್ಟರ್ಗಳು ಇದಾರೆ. ಹಾಲಪ್ಪ ಅಂತ ಇರ್ಬೋದು, ಶಂಕರಪ್ಪ ಅಂತ ಇರ್ಬೋದು, ಮಲ್ಲೇಶ್ ಅಂತ ಹೇಳಿ ಈ ತರ ಸುಮಾರು, ಮತ್ತೆ ನಮ್ಮ ಟೀಚರ್ ಒಬ್ರು ಇದ್ರು, ಹಿಂದಿ ಟೀಚರ್ ರಾಧಾಬಾಯಿ ಅಂತ ಹೇಳಿ, ಅವ್ರಿಗೆ ತುಂಬಾ ನೆನ್ಸ್ಕೊಳಕ್ ಈಗಲೂ ಕೂಡ ಇಷ್ಟಪಡ್ತೀನಿ ನಾನು. ಯಾಕೆಂದ್ರೆ ಅವರು ತುಂಬಾ, ಅವರು ಟೀಚರ್ ಅಲ್ಲ, ಒಬ್ಬ ತಾಯಿಯಾಗಿ ಕೂಡ ನಮ್ಮನ್ನ ಅಷ್ಟು ಪ್ರೀತಿಯಿಂದ ಮಕ್ಕಳನ್ನ ನೋಡ್ಕೊಂತ ಇದ್ರು. ಆಗಿನ ಕಾಲದಲ್ಲಿ ಒಡೆದು ಬಡ್ದು ಮಾಡಿ ವಿದ್ಯೆ ಕಲ್ಸ ಅಂತ ಒಂದು ಪದ್ಧತಿ ಶಿಸ್ತು ಇದ್ರು ಕೂಡ ಯಾವ್ದೇ ರೀತಿ ಒಂದು ಜೋರಾಗ್ಲಿ ಒದೆಯೋದಾಗ್ಲಿ ಏನು ಮಾಡ್ದಂಗೆ ಒಂದು ಒಳ್ಳೆ ಮಾತುಗಳಿಂದಾನೆ ನಮ್ಗೆ ಶಿಕ್ಷಣ ಕೊಡ್ತಾ ಇದ್ರು. ಇನ್ನ ಮ್ಯಾಥಮೆಟಿಕ್ಸ್ ಅಲ್ಲಿ ಇದ್ರು ಈಶ್ವರಪ್ಪ ಅಂತ ಹೇಳಿ, ಅವರು ನಮ್ಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು ಅವಾಗ, ಅದನ್ನ ಯಾವ ರೀತಿ ನಾವು ಈಸಿಯಾಗಿ ಮ್ಯಾಥಮೆಟಿಕ್ಸ್ ಕಲಿಬೇಕು ಅನ್ನೋದನ್ನ ಅವರು ಹೇಳ್ಕೊಡ್ತಾ ಇದ್ರು. ಹಾಗಾಗಿ ಜೀವನದಲ್ಲಿ ಲೆಕ್ಕಾಚಾರ ಅಂದ್ರೆ ತುಂಬಾ ಚೆನ್ನಾಗಿ ಅನ್ನೋಷ್ಟು ಮಟ್ಟಿಗೆ ಮ್ಯಾಥಮೆಟಿಕ್ಸ್ ನ ನಾವು ಚೆನ್ನಾಗಿ ಕಲ್ತ್ವಿ. ಪ್ರತಿ ಒಂದು ನಾವು ಹೈಸ್ಕೂಲ್ ಲೆವೆಲ್ ಅಲ್ಲಿ ನಮ್ದು SSLC ಮುಗಿಯೋವರೆಗೂ ಕೂಡ ನಾವು ಯಾವತ್ತೂ ಕೂಡ ಒಂದು ಡಿಸ್ಟಿಂಕ್ಷನ್ ಅಲ್ಲೇ ಮಾರ್ಕ್ಸ್ ಕೂಡ ತೆಗಿತಾ ಇದ್ವಿ. ಅಷ್ಟು ಮಟ್ಟಿಗೆ ಅವರು ತಲೆಗೆ ನಮ್ಗೆ ಹೋಗಾಗೆ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾ ಇದ್ರು. ಇನ್ನು ಇಂಗ್ಲಿಷ್ ಅಂದ್ರೆ ಗೊತ್ತಲ್ವಾ, ಅವಾಗ ಎಲ್ಲ ಸ್ವಲ್ಪ ಏನೋ ಕಷ್ಟ ಅನ್ನಂಗ್ ಹಾಡ್ತಾ ಇರ್ತಿದ್ವಿ. ಅದನ್ನು ಕೂಡ ನಮ್ಗೆ SS ಪಾಟೀಲ್ ಅಂತ ಇದ್ರು,

0: ಅವರು ಅವರು ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಜೊತೆಗೆ ನಮ್ಗೆ ಬರೀ ವಿದ್ಯೆ ಒಂದೇ ಹೇಳ್ಕೊಡೋದಲ್ಲ, ಆಗಿನ ಒಂದು ವಾತಾವರಣ ಕೂಡ ಹಾಗೆ ಇತ್ತು. ಒಳ್ಳೆ ಸಂಸ್ಕಾರ ಕೂಡ ಕೊಟ್ಟು ಜೀವನದಲ್ಲಿ ಹೇಗೆ ನಡಿಬೇಕು, ಹೇಗೆ ಮುಂದೆ ಬರಬೇಕು, ಜೀವನ ಹೇಗೆ ನಡೆಸ್ಬೇಕು ಅನ್ನೋದನ್ನು ಕೂಡ ಅವಾಗೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ಆ ತರ ಆ ಒಂದು ಲೆವೆಲ್ ಅಲ್ಲಿ ನಮಗೂ ಸ್ವಲ್ಪ ಬುದ್ಧಿ ಮೆಚುರಿಟಿ ಇರೋದ್ರಿಂದ ಆ ಟೀಚರ್ಸ್ ಹೇಳಿದ್ರು ಅರ್ಥ ಮಾಡ್ಕೊಂಡು ನಡ್ಕೊಂಡು ಹೋಗ್ಲಿಕ್ಕೆ ನಮ್ಗೂ ಕೂಡ ಅವಾಗ ಒಂದ್ ಸ್ವಲ್ಪ ತುಂಬಾ ಈಗ ಜೀವನ ಚೆನ್ನಾಗಿ ನಡೆಸ್ಲಿಕ್ಕೆ ಅನುಕೂಲ ಆಯ್ತು ಅವ್ರದ್ದೆಲ್ಲ ಮಾತುಗಳು. ಈಗಲೂ ಕೂಡ ನೆನ್ಸ್ಕೊಂತೀವಿ. ಇನ್ನ ಇನ್ನ ಪಿ ಯು ಸಿ ನಂತರ ಡಿಗ್ರಿಗೆ ಹೋದ್ಮೇಲೆ ಇಲ್ಲಿ ಮಾತು ಕೇಳೋ ಸ್ವಲ್ಪ ಕಡಿಮೆ ಆಗುತ್ತಲ್ವಾ, ವಾತಾವರಣ ಕೂಡ ಅವಾಗ್ಲೂ ಹಂಗೆ ಇತ್ತು. ಈಗ ಹೇಗೆ ಮಕ್ಕಳು ಮಾಡ್ತಾರಲ್ವಾ ಎಲ್ಲ ಇಂಡಿಪೆಂಡೆಂಟ್ ಅಂತ ಅದೇ ತರ. ಬಟ್ ಆದ್ರೂ ಎಜುಕೇಶನ್ ಅಂದ್ರೆ ಯಾವ ರೀತಿ ವಿದ್ಯಾಭ್ಯಾಸ ಅಂದ್ರೆ ಒಂದು ಜ್ಞಾನನ ನೀಡಿ ನಮ್ ಜೀವನನ ಹೇಗೆ ಒಂದು ಒಳ್ಳೆ ದಾರಿಲಿ ಹೋಗ್ಲಿಕ್ಕೆ ನಡ್ಸ್ಕೊಡ್ತಾರೆ ಅಂತ ಗುರುಗಳೇ ಸಾಕ್ಷಿ. ಗುರು ಒಂದ್ ಅಕ್ಷರ ಕಲ್ಸಿದ್ರು ಕೂಡ ಗುರು ಅಂತ ಹೇಳ್ತೀವಲ್ವಾ. ಹಾಗಾಗಿ ಯಾವುದೇ ಒಂದು ಗುರು ಆಗಿರ್ಬೋದು ಜೀವನದಲ್ಲಿ ನಮ್ಗೆ ಒಳ್ಳೆ ದಾರಿಯಲ್ಲಿ ನಡೆಸುವಂತ ನಮ್ಮ ಜ್ಞಾನವನ್ನ ಬೆಳೆಸಿ ಜೀವನದಲ್ಲಿ ಒಳ್ಳೆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ದಾರಿ ಹಾಕೊಟ್ಟಿರೋ ಅಂತ ಎಲ್ಲಾ ಗುರುಗಳು ತುಂಬಾ ಎಲ್ರೂ ತುಂಬಾ ಜನ ಇದಾರೆ. ನೆನ್ಸ್ಕೊಳಕ್ಕೆ ಅಂತ ಹೋದ್ರೆ ನಿಜಲಿಂಗಪ್ಪ ಅಂತ ಇದ್ರು, ಅವರು ಹಿಸ್ಟ್ರಿ ಲೆಕ್ಚರರ್, ಅವರು ಎಕನಾಮಿಕ್ಸ್ ಅಲ್ಲಿ ಇದ್ರು, ಎಕನಾಮಿಕ್ಸ್ ತಗೊಂಡಿದ್ವಿ ನಾವು. ಅವರು ಕೂಡ ಅಷ್ಟೇ ಒಂದು ತುಂಬಾ ಒಳ್ಳೆ ರೀತಿಯಲ್ಲಿ ಉಪನ್ಯಾಸ ಕೊಡ್ತಾ ಇದ್ರು. ಆವಾಗಿನ ಗುರುಗಳು ಅವ್ರಿಗೆ ಹೇಳಿದ್ರೇನೆ ನಾವು ಮತ್ತೆ ಓದ್ಬೇಕು ನೋಟ್ಸ್ ಮಾಡ್ಬೇಕು ಅಂತ ಏನಿರ್ಲಿಲ್ಲ. ಅಷ್ಟು ತಲೆಗೆ ಹೋಗೋ ಅಷ್ಟು ಮಟ್ಟಿಗೆ ತುಂಬಾ ಚೆನ್ನಾಗಿ ಲೆಕ್ಚರರ್ ಕೊಡೋರು. ಹಾಗಾಗಿ ಜೀವನದಲ್ಲಿ ವಿದ್ಯಾಭ್ಯಾಸದ ಮಹತ್ವ, ವಿದ್ಯಾಭ್ಯಾಸ ಹೇಗೆ ಏನು ಎತ್ತ ಅಂತ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಯ್ತು ಅವ್ರು ಹಾಕಿ ಕೊಟ್ಟ ದಾರಿಗಳು ನಮ್ಗೆಲ್ಲ. ಹಾಗಾಗಿ ಅಂತ ಗುರುಗಳನ್ನೆಲ್ಲ ಇವತ್ತು ನೆನೆಸ್ಬೇಕು. ಖಂಡಿತ ಅವ್ರನ್ನೆಲ್ಲ ನೆನೆಸ್ಕೊಂಡು ಅವ್ರಿಗೆ ಇನ್ನೊಮ್ಮೆ ನನ್ನ ನಮಸ್ಕಾರ ತಿಳಿಸ್ತೇನೆ ನಮ್ಮ ವಾಹಿನಿ ಕಡೆಯಿಂದ.
1: ಓಕೆ, ಥ್ಯಾಂಕ್ ಯು ಕುಸುಮ ಅವರೇ.
0: ಮತ್ತೆ ವ್ಯಾಸ ಅಂತಂದೇಳಿ ವ್ಯಾಸ ಪೂರ್ಣಿಮೆ ಅಂತಾನು ಕೂಡ ಹೇಳ್ತಾರೆ.
1: ಹೌದು,
0: ಇವತ್ತು ಅವರಿಗೂ ಕೂಡ ನನ್ನ ನಮನಗಳು. ಥ್ಯಾಂಕ್ ಯು ಶ್ರೀಧರ್.
1: ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಕುಸುಮ ಅವರೇ. ಕುಸುಮ ಅವರು ಕರೆ ಮಾಡಿದ್ರು ಶಿವಮೊಗ್ಗದ ಕೃಷ್ಣನಗರದಿಂದ, ಅವರು ಕೂಡ ಗುರುಗಳಿಗೆ ನಮನವನ್ನು ಸಲ್ಲಿಸ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕರೆ ಮಾಡಿದ್ರು ಎಲ್ಲರೂ ಕೂಡ ಧನ್ಯವಾದಗಳು. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಯಾರು ಕೂಡ ಬೇಜಾರಾಗಬೇಡಿ, ಮತ್ತೆ ನಾಳೆ ಕಾರ್ಯಕ್ರಮ ಇರುತ್ತೆ ಅಲ್ಲಿ ಕೂಡ ಕರೆ ಮಾಡಿ ಮಾತಾಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಎಂಜಾಯ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಗೆ ಇನ್ನೊಂದು ಮಾತನ್ನು ಕೂಡ ಕೇಳಿರ್ಬೋದು ನೀವು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ. ಸೊ ಈ ಮಾತಿನ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ನಿಜವಾಗ್ಲೂ ಇದು ಬೇಕಾಗತ್ತೆ ಹೆಣ್ಮಕ್ಳಿಗೆ ಶಿಕ್ಷಣ ಅನ್ನೋಂಥದ್ದು. ಈಗ ಕೂಡ ನಮ್ಮ ಸುತ್ತಮುತ್ತಲು ಎಷ್ಟೋ ಭಾಗಗಳಲ್ಲಿ ಹೆಣ್ಮಕ್ಳು ಶಿಕ್ಷಣವನ್ನ ಪಡ್ಕೊಳ್ತಾನೆ ಇಲ್ಲ. ಎಷ್ಟೋ ಜನ ಶಾಲೆಗಳನ್ನ ಬಿಡ್ತಿದ್ದಾರೆ, 5ನೇ ಕ್ಲಾಸ್ 6ನೇ ಕ್ಲಾಸ್ ತನಕ ಹೋಗ್ತಾರೆ, ಅಥವಾ 9ನೇ ಕ್ಲಾಸ್ ತನಕ ಹೋಗಿ SSLC ಎಕ್ಸಾಮ್ನ ಬರೆದೇ ಇರುವಂತವ್ರು ಇದ್ದಾರೆ. ಸೊ ಶಾಲೆಗಳಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಯಾವಾಗಲೂ ಹೇಳೋ ಹಾಗೇನೆ ಅದೇ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅನ್ನೋ ಹಾಗೆ, ಒಬ್ಬ ಹೆಣ್ಮಗಳು ಮನೇಲಿ ಓದಿರು ಅಂತಂದರೆ ಸೊ ಆ ಮನೆ ಪೂರ್ತಿ ಬೆಳಗ್ತಾ ಇರುತ್ತೆ. ಹಾಗೆಯೇ ಶಿಕ್ಷಣ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳಿಗೆ ಕಲಿಸ್ಬೇಕು ಅಂತ ಹೇಳಿ ಓದೋದಂತ ಅಲ್ಲ, ಸೊ ನಮ್ಮ ಲೈಫ್ನ ಲೀಡ್ ಮಾಡೋಕ್ಕೂ ಕೂಡ ಅದು ಅನುಕೂಲ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಣ್ಮಕ್ಳು ಆದಷ್ಟು ಶಿಕ್ಷಣವನ್ನು ಮುಂದುವರಿಸಿ ಶಿಕ್ಷಣವನ್ನು ಪಡ್ಕೊಳ್ಳಿ. ಇಲ್ಲಿರುವಂತಹ ಒಂದು ವ್ಯವಸ್ಥೆನ ಏನೋ ಒಂದು ವ್ಯವಸ್ಥಿತವಾದಂತಹ ಒಂದು ಜವಾಬ್ದಾರಿಯುತವಾದಂತಹ ಸಮಾಜವನ್ನು ಕಟ್ಟೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ನನ್ನ ಕಡೆಯಿಂದ ಕೂಡ, ಹಾಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಡೆಯಿಂದ ಯಾರೆಲ್ಲ ಗುರುಗಳಿದ್ದೀರಾ ಎಲ್ರಿಗೂ ಕೂಡ ನಮ್ಮ ಕಡೆಯಿಂದ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಗಿಸಿ ನಾನು ಕೂಡ ಹೊರಡ್ತಾ ಇದ್ದೀನಿ. ಎಲ್ರಿಗೂ ಬಾಬಾ. ಇಷ್ಟು ತನಕ ನೀವು ಕೇಳಿದ್ದು ಕಾಫಿ ವಿತ್ ಆರಿಶೋ. ನಾನು ಆರ್ಜಿ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೆ ಈಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ಹೇ, ಆರ್ ಯು ಅನ್ ಎಂಟ್ರಪ್ರೆನರ್? ಆರ್ ಯು ಅ ಬಿಸ್ನೆಸ್ ಮ್ಯಾನ್? ಆರ್ ಯು ಅನ್ ಆಗ್ರೋ ಎಂಟ್ರಪ್ರೆನರ್? ಈಸ್ ಯುವರ್ ಸ್ಟಾರ್ಟ್ಅಪ್ ಬಿಸ್ನೆಸ್? ವಾಂಟ್ ಟು ಎಕ್ಸ್ಪ್ಯಾಂಡ್ ಯುವರ್ ಮಾರ್ಕೆಟ್?
4: ರೇಡಿಯೋ ಶಿವಮೊಗ್ಗ ಇಸ್ ದ ಪ್ಲಾಟ್ಫಾರ್ಮ್ ಫಾರ್ ಆಲ್ ದಿಸ್. ಕಾಂಟ್ಯಾಕ್ಟ್ ರೇಡಿಯೋ ಶಿವಮೊಗ್ಗ ಫಾರ್ ಯುವರ್ ಕಮರ್ಷಿಯಲ್ಸ್, ಅಡ್ವರ್ಟೈಸ್ಮೆಂಟ್ಸ್, ಟ್ರೇಡ್ ಐಡಿಯಾಸ್. ಕಾಂಟ್ಯಾಕ್ಟ್ 7259176279.
3: ದಟ್ ಈಸ್ 7259176279.
0: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
8: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ಮೂಲದ ನಿವಾಸಿ ಮಿಲಿಟರಿ ಪಿಂಚಣಿದಾರ JCO ಶ್ರೇಣಿ ಅವರಿಗೆ ಮಾಜಿ ಸೈನಿಕರ ಮಕ್ಕಳ ಶಿಷ್ಯವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 2026-27 ಸಾಲಿನಲ್ಲಿ 1ನೇ ತರಗತಿಯಿಂದ ಅಂತಿಮ ಪದವಿ ಅಥವಾ ಡಿಪ್ಲೊಮೊವರೆಗೆ ವ್ಯಾಸಂಗ ಮಾಡುತ್ತಿರುವವರು ದಿನಾಂಕ 31-10-2026 ಒಳಗಾಗಿ ಮತ್ತು ವೃತ್ತಿಪರ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿರುವವರು ದಿನಾಂಕ 30-11-2026 ಒಳಗಾಗಿ ಶಿಷ್ಯವೇತನಕ್ಕಾಗಿ ಶುಲ್ಕರಹಿತ ಅರ್ಜಿಗಳನ್ನು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಶಿವಮೊಗ್ಗ ಕಚೇರಿಯಿಂದ ಪಡೆದು ಯಾವ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವವರು ಆ ಜಿಲ್ಲೆಗೆ ಸಂಬಂಧಿಸಿದ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಕಚೇರಿಗೆ ಅರ್ಜಿ ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ ಕಚೇರಿಯ ದೂರವಾಣಿ ಸಂಖ್ಯೆ 0818222202 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕರಾದ CA ಹಿರೇಮಠ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರ ಉಪವಿಭಾಗ 1 ಘಟಕ 2 ವ್ಯಾಪ್ತಿಯಲ್ಲಿ ವಿದ್ಯುತ್ ಕಂಬಗಳ ತೆರವುಗೊಳಿಸುವ ಕಾಮಗಾರಿ ಹಮ್ಮಿಕೊಂಡಿದ್ದು, July 31 ಬೆಳಗ್ಗೆ 10 ಸಂಜೆ 5 ಸೋಮಯ್ಯ ಲೇಔಟ್, ಟ್ಯಾಂಕ್ ಬಂಡ್ ರಸ್ತೆ, ಜೋಸೆಫ್ ನಗರ, ಬಾಪೂಜಿ ನಗರ, ಶಂಕರಮಠ ಎಡಭಾಗ ರಸ್ತೆ, TGN ಲೇಔಟ್, ಮೀನಾಕ್ಷಿ ಭವನ ಮತ್ತು BH ರಸ್ತೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಶ್ರೀ ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಅಂಧ ಮಕ್ಕಳ ಸಂಗೀತ ವಿದ್ಯಾಲಯ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಸಂಸ್ಕೃತ ಪಾಠಶಾಲೆಯಲ್ಲಿ July 31 ಶುಕ್ರವಾರದಿಂದ August 2 ಭಾನುವಾರದವರೆಗೆ ಗಾನಯೋಗಿ ಪಂಡಿತ್ ಪಂಚಾಕ್ಷರ ಗವಾಯಿಗಳವರ 82ನೇ ಹಾಗೂ ಪಂಡಿತ್ ಪುಟ್ಟರಾಜ ಗವಾಯಿಗಳವರ 16ನೇ ಪುಣ್ಯಸ್ಮರಣೋತ್ಸವ ಸಂಗೀತ ಸ್ವರ ಸಮಾರಾಧನೆ ಸಾಂಸ್ಕೃತಿಕ ಧಾರ್ಮಿಕ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. July 31 ಸಂಜೆ 5:30 ನಡೆಯುವ ಕಾರ್ಯಕ್ರಮದಲ್ಲಿ ಡಯರ್ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಲಿದ್ದಾರೆ. ಗದಗ ಜಡೆಮಠದ ಡಾಕ್ಟರ್ ಮಹಾಂತ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ನಡೆಯುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗದಗ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಡಾಕ್ಟರ್ ಕಲ್ಲಯ್ಯಜ್ಜ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಆರ್ಬಿ ಸಂಗಮೇಶ್ವರ ಗವಾಯಿಗಳು ವಹಿಸುವರು. ಸಂಸದ ಬಿವೈ ರಾಘವೇಂದ್ರ ಕಾರ್ಯಕ್ರಮ ಉದ್ಘಾಟಿಸುವರು. ವಿದ್ಯಾಧರ ಶಾಸ್ತ್ರಿಗಳಿಂದ ವೇದಘೋಷ ಹಾಗೂ ಪ್ರಮುಖರಾದ ಎಸ್ ರುದ್ರೇಗೌಡರು, ನವೀನ್ ಎಂ, ಕಿರಣ್ ಕುಮಾರ್, ಆಶಾ ಚನ್ನಬಸಪ್ಪ, ಎಸ್ ವಿ ಚಂದ್ರಕಲಾ ಭಾಗವಹಿಸುವರು. ಗೋಪಾಳದ ಶಾರದಾ ಶಂಕರ ಭಜನಾ ಮಂಡಳಿಯಿಂದ ಭಜನೆ, ಸಿದ್ದಣ್ಣ ಬಡಿಗೇರ ಅವರ ಗಾಯನ ನಡೆಯಲಿದೆ. ಈ ಸಂದರ್ಭದಲ್ಲಿ ಸಾಧಕರನ್ನು ಸನ್ಮಾನಿಸಲಾಗುವುದು. ಆಗಸ್ಟ್ 1ರಂದು ಸಂಜೆ 5:30ಕ್ಕೆ ಮೂಲೆಗದ್ದೆ ಶಿವಯೋಗಾಶ್ರಮದ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಹಾಗೂ ಬೃಹನ್ಮಠದ ಶ್ರೀ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಲಿದ್ದಾರೆ. ರೇವಣ ಸಿದ್ದಯ್ಯ ಶಾಸ್ತ್ರಿಗಳಿಂದ ವೇದಘೋಷ, ಸಿರಿ ಪಿ ಹಿರೇಮಠರಿಂದ ಭರತನಾಟ್ಯ, ಆಶ್ರಮದ ಮಕ್ಕಳಿಂದ ಪ್ರಾರ್ಥನೆ ನಡೆಯಲಿದೆ. ಗೀತಾಮೃತ ಭಜನಾ ಮಂಡಳಿಯಿಂದ ಭಜನಾ ಸೇವೆ, ಜೂನಿಯರ್ ವಿಷ್ಣುವರ್ಧನ್ ಜೈ ಶ್ರೀರಾಜ್ ಅವರಿಂದ ಮನರಂಜನೆ, ನಂತರ ಸಂಗೀತ ಗಾಯನ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಆಗಸ್ಟ್ 2ರಂದು ಶ್ರೀ ಬೆಕ್ಕಿನ ಕಲ್ಮಠ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ಮತ್ತು ಶ್ರೀ ಶಿವಕುಮಾರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಶ್ರೀ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ತೃತೀಯ ಪೀಠಾಧಿಪತಿ ಡಾಕ್ಟರ್ ಕಲ್ಲಯ್ಯಜ್ಜ ಅಧ್ಯಕ್ಷತೆ ವಹಿಸುವರು. ಅತಿಥಿಗಳಾಗಿ ಮಾಜಿ ಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ, ಶಾಸಕ ಚನ್ನಬಸಪ್ಪ, ಡಿಎಸ್ ಅರುಣ್ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ. ಆಗಸ್ಟ್ 2ರ ಬೆಳಗ್ಗೆ ಶೇಖರಯ್ಯ ಶಾಸ್ತ್ರಿಗಳಿಂದ ವಿಶೇಷ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಆಶ್ರಮದಲ್ಲಿ ನಿರಂತರ ವಾದಕರಾಗಿ ಸೇವೆ ಸಲ್ಲಿಸುತ್ತಿರುವುದರಿಂದಲೇ ವಾದ್ಯಘೋಷ ನಡೆಯಲಿದೆ. ಆಗಸ್ಟ್ 2ರ ಸಂಜೆ 5:30ಕ್ಕೆ ಶ್ರೀ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಕಲ್ಲಯ್ಯಜ್ಜ ಅಧ್ಯಕ್ಷತೆಯಲ್ಲಿ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ ಶ್ರೀಕೃಷ್ಣ ಗಾರುಡಿ ನಾಟಕ ಪ್ರದರ್ಶನ ಆಯೋಜಿಸಲಾಗಿದೆ. ವಿಜಯಾನಂದ ರಾಜೊಳ್ಳಿ ಉದ್ಘಾಟಿಸುವರು. 3 ದಿನಗಳ ಈ ವಿಶೇಷ ಕಾರ್ಯಕ್ರಮಗಳಿಗೆ ವಿವಿಧ ಜಿಲ್ಲೆಗಳಿಂದ ಗಣ್ಯರು ಭಾಗವಹಿಸಲಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನ ಕೊಡ್ತೀವಿ. ಎಲ್ಲವರಿಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ ರಾಣಿ ಪುರೋಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ಕೇಳ್ತಾರೆ ರೇಡಿಯೋ ಶೋ ಮುಗ್ಗಾನಾಡಿ ಪೂರ್ಣ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ವತಿಯಿಂದ ಜುಲೈ 31ರಂದು ಬೆಳಗ್ಗೆ 10:30 ನಗರದ RTO ರಸ್ತೆಯ ಪತ್ರಿಕಾ ಭವನದಲ್ಲಿ ಪತ್ರಿಕಾ ದಿನಾಚರಣೆ ಮತ್ತು ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಿಜಯ ಕರ್ನಾಟಕ ಪತ್ರಿಕೆ ಸಂಪಾದಕರಾದ ಸುದರ್ಶನ ಚನ್ನಂಗಿಹಳ್ಳಿ ಅವರು ಕಾರ್ಯಕ್ರಮ ಉದ್ಘಾಟಿಸುವರು. ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಅತಿಥಿಯಾಗಿ ಪಾಲ್ಗೊಳ್ಳುವರು. ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಅಧ್ಯಕ್ಷರಾದ ಎನ್ ಮಂಜುನಾಥ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಾಧಕರಿಗೆ ಸನ್ಮಾನವಿದ್ದು ವಾರ್ತಾ ಇಲಾಖೆಯ ನಿವೃತ್ತ ಸಹಾಯಕ ನಿರ್ದೇಶಕರಾದ ಬಿಎಸ್ ತಿಮ್ಮೊಳ್ಳಿ, ತುಂಗಾ ತರಂಗ ಪತ್ರಿಕೆಯ ಸಂಪಾದಕರಾದ ಎಸ್ಕೆ ಗಜೇಂದ್ರ ಸ್ವಾಮಿ, ದಿ ಹಿಂದೂ ಪತ್ರಿಕೆಯ ಛಾಯಾಗ್ರಾಹಕರಾದ ಎಸ್ಕೆ ದಿನೇಶ್, ಹೊಸ ದಿಗಂತ ಪತ್ರಿಕೆಯ ಮುದ್ರಣ ವಿಭಾಗದಿಂದ ರಾಘವೇಂದ್ರ, ವಿಜಯ ಕರ್ನಾಟಕ ಪತ್ರಿಕೆ ಸಹಾಯಕ ವ್ಯವಸ್ಥಾಪಕರಾದ ಟಿಸಿ ಮಂಜುನಾಥ್, ಸುವರ್ಣ ನ್ಯೂಸ್ ಹಿರಿಯ ವರದಿಗಾರರಾದ ರಾಜೇಶ್ ಕಾಮತ್, ನ್ಯೂಸ್ ಫಸ್ಟ್ ಸೀನಿಯರ್ ವಿಡಿಯೋ ಜರ್ನಲಿಸ್ಟ್ ಕೆಎ ಮಹೇಶ್ ಹಾಗೂ ಪತ್ರಿಕಾ ವಿತರಕ ವಿಭಾಗದ ಡಿ ಶಿವಪ್ಪ ಅವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಗುವುದು. ಪತ್ರಕರ್ತರು ಮತ್ತು ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದು ಪ್ರೆಸ್ ಟ್ರಸ್ಟ್ ಕಾರ್ಯದರ್ಶಿ ನಾಗರಾಜ್ ನೇರಿಗೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಬೆಂಗಳೂರು ಕ್ರೈಸ್ಟ್ ವಿಶ್ವವಿದ್ಯಾಲಯ ಬಿಸಿನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಶಬರೀಶನ್ ಅವರು ಪ್ರೊಫೆಸರ್ ಜೆ ಮಾದೇಗೌಡ ಅವರ ಮಾರ್ಗದರ್ಶನದಲ್ಲಿ ಸಲ್ಲಿಸಿದ ಅ ಸ್ಟಡಿ ಆಫ್ ಇಂಪ್ಯಾಕ್ಟ್ ಆಫ್ ಅಸಿಮೆಟ್ರಿಕ್ ಇನ್ಫಾರ್ಮೇಶನ್ ಅಬೌಟ್ ವೊಲಾಟಿಲಿಟಿ ಆನ್ ಆಪ್ಷನ್ ಪ್ರೈಸಿಂಗ್ ಆ್ಯಂಡ್ ಟ್ರೇಡಿಂಗ್ ಎಂಬ ಸಂಶೋಧನಾ ಮಹಾಪ್ರಬಂಧಕ್ಕೆ ಕುವೆಂಪು ವಿಶ್ವವಿದ್ಯಾಲಯ PhD ಪದವಿ ನೀಡಿದೆ. ಇವರು ಶಿವಮೊಗ್ಗ ಜೆಸಿ ನಗರದ ನಿವಾಸಿಯಾದ ದಿವಂಗತ ನಾರಾಯಣ ಎಸ್ ಹಾಗೂ ಶ್ರೀಮತಿ ಪಾರ್ವತಿಯನ್ನವರ ಪುತ್ರ. ಮುಂದಿನ ವಿವರ. ರಾಜ್ಯಾದ್ಯಂತ ಇರುವ ಅರ್ಹ 3,000 ವಿದ್ಯಾರ್ಥಿಗಳಿಗೆ ಆರ್ಯ ಚಾರಿಟಬಲ್ ಟ್ರಸ್ಟ್ ಹಾಗೂ ಮೇಧಾವಿ ಸಿಲ್ಕ್ಸ್ ಯೂನಿವರ್ಸಿಟಿ ಸಹಯೋಗದೊಂದಿಗೆ ಸಂಪೂರ್ಣ ಉಚಿತ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಗ್ರಿ ಮತ್ತು ಡಿಪ್ಲೊಮಾ ಕೋರ್ಸ್ಗಳಿಗೆ ಅರ್ಜಿ ಕರೆಯಲಾಗಿದೆ. ಈ ಯೋಜನೆಯಡಿ 10+2 ವಿದ್ಯಾರ್ಹತೆ ಹೊಂದಿರುವ 18-24 ವರ್ಷದೊಳಗಿನ ಅಭ್ಯರ್ಥಿಗಳು 3 ವರ್ಷದ BSc ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಹಾಸ್ಪಿಟಾಲಿಟಿ ಅಥವಾ 12 ತಿಂಗಳ ಡಿಪ್ಲೊಮೋ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಹಾಸ್ಪಿಟಾಲಿಟಿ ಕೋರ್ಸ್ಗೆ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ 10ನೇ ತರಗತಿ ಉತ್ತೀರ್ಣರಾಗಿರುವ 18-40 ವರ್ಷದೊಳಗಿನ ಅಭ್ಯರ್ಥಿಗಳಿಗೆ 2 ವರ್ಷದ ಡಿಪ್ಲೊಮೋ ಇನ್ ವೊಕೇಷನಲ್ ಟ್ರೈನಿಂಗ್ ಕೋರ್ಸ್ ಲಭ್ಯವಿದೆ. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಕೋರ್ಸ್ ಮುಗಿಯುವವರೆಗೂ ಉಚಿತ ವಸತಿ, ಊಟದ ಜೊತೆಗೆ ಪ್ರತಿ ತಿಂಗಳು 6,000 ಶಿಷ್ಯ ವೇತನ ನೀಡಲಾಗುತ್ತದೆ. ನೋಂದಣಿಗೆ ಕೊನೆಯ ದಿನಾಂಕ August 15 ಆಗಿದ್ದು ತರಗತಿಗಳು September 1 ಪ್ರಾರಂಭವಾಗಲಿವೆ. ಆಸಕ್ತರು aryaact.india@gmail.com ಅಥವಾ 6362285608 ಅಥವಾ 9480218240 ಸಂಖ್ಯೆಗಳನ್ನು ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು ಎಂದು ಕರ್ನಾಟಕದ ಆರ್ಯ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ವರುಣ್ ಜಿಆರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯು ಅರ್ಹ ಸಾಧಕ ಕ್ರೀಡಾಪಟುಗಳು ಹಾಗೂ ಇತರರಿಂದ ವಿವಿಧ ಪ್ರಶಸ್ತಿ ಮತ್ತು ವಿವಿಧ ಪ್ರೋತ್ಸಾಹಧನ ನೀಡುವ ಯೋಜನೆಗಳಿಗೆ ಅರ್ಜಿ ಸಲ್ಲಿಕೆ ಅವಧಿಯನ್ನು August 31 ವಿಸ್ತರಿಸಿದೆ. 2025-26 ಸಾಲಿನ ಕ್ರೀಡಾ ವಿದ್ಯಾರ್ಥಿ ವೇತನ ಹಾಗೂ 2026-27 ಸಾಲಿನ ಶೈಕ್ಷಣಿಕ ಶುಲ್ಕ ಮರುಪಾವತಿಗೆ ಅರ್ಜಿ ಸಲ್ಲಿಕೆಗೆ ಈ ಹಿಂದೆ July 31 ಕೊನೆಯ ದಿನವಾಗಿತ್ತು. ಈಗ ಅವಧಿಯನ್ನು August 31

ವಿಸ್ತರಿಸಲಾಗಿದೆ. ಅರ್ಹ ಕ್ರೀಡಾಪಟುಗಳು ಈ ಸೌಲಭ್ಯದ ಸದುಪಯೋಗ ಪಡೆದುಕೊಳ್ಳುವಂತೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಯುಕ್ತರಾದ ಎಂಎನ್ ಅನುಚ್ಛೇದ್ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ, ಎಲ್ಲರಿಗೆ ಕೇಳ್ತಾರೆ ರೇಡಿಯೋ ಶೋ ಮೊಗ್ಗಾರಾಣಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗಾರಾಂಡಿ ಪೂರ್ಣ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗ ಜಿಲ್ಲೆಯ ಕುಂಸಿ ಆನಂದಪುರ ನಡುವೆ ಬರುವ LHLC ನಂಬರ್ 105 ಡ್ರೈನೇಜ್ ಸರಿಪಡಿಸಲು LC ಓಪನಿಗೆ ಮತ್ತು ಪರೀಕ್ಷೆಗಾಗಿ July 20-30 ವಾಹನಗಳು ಮತ್ತು ಸಾರ್ವಜನಿಕರು ಸಮೀಪದ ಬದಲಿ ಮಾರ್ಗಗಳಲ್ಲಿ ಸಂಚರಿಸುವಂತೆ ಜಿಲ್ಲಾಧಿಕಾರಿಗಳು ಸೂಚನೆ ಆದೇಶ ನೀಡಿದ್ದು, ಈ ಆದೇಶವನ್ನು August 5 ಮುಂದೂಡಿ ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ಆದೇಶಿಸಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗದಂತೆ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಗೇಟ್ಗಳನ್ನು ತೆರೆದು ಡ್ರೈನೇಜ್ ಸರಿಪಡಿಸುವ ಕಾಮಗಾರಿ ತ್ವರಿತಗತಿಯಿಂದ ಪೂರ್ಣಗೊಳ್ಳಬೇಕಾಗಿರುವುದರಿಂದ ಮೋಟಾರು ವಾಹನ ಕಾಯ್ದೆ 1988 ಕಲಂ 115 ಅನ್ವಯ LC 105/117/000 ನೂರು ಕುಂಸಿ ಆನಂದಪುರ ರೈಲ್ವೆ ನಿಲ್ದಾಣ ನಡುವೆ ದಿನಾಂಕ 1/8/2026 ಮಧ್ಯಾಹ್ನ 1 ದಿನಾಂಕ 5/8/2026 12:59 ತಾತ್ಕಾಲಿಕವಾಗಿ ಎಡೇಹಳ್ಳಿಯಿಂದ ರಿಪ್ಪನ್ಪೇಟೆ ರಸ್ತೆ, ಹಾಲಗದ್ದೆ, ಬಟ್ಟೆಮಲ್ಲಪ್ಪ, ಹೊಸನಗರ ಹಾಗೂ ಆನಂದಪುರ ಎಡೇಹಳ್ಳಿ ಹೆಬ್ಬೈಲ್ ರಸ್ತೆ, ಆಡೂರು, ಕೋಣನತಲೆ, ಹೊಸೂರು, ಸಾಗರ ಈ ಪರ್ಯಾಯ ಮಾರ್ಗವಾಗಿ ವಾಹನಗಳು ಸಂಚರಿಸಲು ಅವಕಾಶ ಕಲ್ಪಿಸಿ ಆದೇಶಿಸಲಾಗಿದ್ದು, ಸಾರ್ವಜನಿಕರು ಅಥವಾ ವಾಹನ ಸವಾರರು ಈ ಬದಲಿ ಮಾರ್ಗಗಳಲ್ಲಿ ಸಂಚರಿಸಿ ಇಲಾಖೆಯೊಂದಿಗೆ ಸಹಕರಿಸುವಂತೆ ಕೋರಿದ್ದಾರೆ. ಮುಂದಿನ ವಿವರ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ವತಿಯಿಂದ 2026-27 ಸಾಲಿನ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯಡಿ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದವರು ಸ್ವಯಂ ಉದ್ಯೋಗ ಕೈಗೊಳ್ಳಲು ನೇರವಾಗಿ ಸಾಲ ಮತ್ತು ಸಹಾಯಧನ ಮಂಜೂರು ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಸು ಸಾಕಾಣಿಕೆ, ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಹೋಟೆಲ್ ಉದ್ಯಮ, ಟ್ಯಾಕ್ಸಿ ಮುಂತಾದ ವ್ಯವಹಾರ ವಹಿವಾಟುಗಳನ್ನು ಪ್ರಾರಂಭಿಸಲು ಕನಿಷ್ಠ ರು 1 ಲಕ್ಷದಿಂದ ಗರಿಷ್ಠ 2 ಲಕ್ಷದವರೆಗೆ ಆರ್ಥಿಕ ನೆರವು ಒದಗಿಸಲಾಗುತ್ತದೆ. ಈ ಪೈಕಿ %20 ಸಹಾಯಧನ ಸಿಗಲಿದ್ದು, ಉಳಿಕೆ ಮೊತ್ತ ರು 80,000 %4 ವಾರ್ಷಿಕ ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ದೊರೆಯಲಿದೆ. ಅಭ್ಯರ್ಥಿಗಳು ಚಾಲ್ತಿಯಲ್ಲಿರುವ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಪ್ರಮಾಣ ಪತ್ರವನ್ನು ಹೊಂದಿರಬೇಕು, ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು, 18-65 ವರ್ಷದೊಳಗಿರಬೇಕು, ಮಹಿಳೆಯರಿಗೆ %33 ಹಾಗೂ ದಿವ್ಯಾಂಗದವರಿಗೆ %5 ಮೀಸಲಾತಿ ಇರಲಿದ್ದು, ಆಧಾರ್ ಸಂಖ್ಯೆಗೆ ಮೊಬೈಲ್ ಸಂಖ್ಯೆ ಹಾಗೂ ಬ್ಯಾಂಕ್ ಖಾತೆ ಸೀಡ್ ಆಗಿರಬೇಕು. ಆಸಕ್ತರು ದಿನಾಂಕ 31/8/2026 5:30 ಒಳಗಾಗಿ ಮಂಡಳಿಯ ಅಧಿಕೃತ ವೆಬ್ಸೈಟ್ www.ksbdb.karnataka.gov.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಹಾಯವಾಣಿ 8029650888 ಅಥವಾ 8762249230 ಅಥವಾ 08182255294 ಹಾಗೂ ಮಂಡಳಿಯ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪುಟಗಳನ್ನು ವೀಕ್ಷಿಸಬಹುದು ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ತಿಳಿಸಿದ್ದಾರೆ. ಇದರೊಂದಿಗೆ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗಾನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
1: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
0: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
1: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
0: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
1: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736454 ಕರೆ ಮಾಡಿ, ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
4: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಆಫೀಸ್ ಮುಗಿಸಿ, ಕಾಲೇಜ್ ಮುಗಿಸಿ ಮನೆಗೆ ಓಡೋ ಅವಸರದಲ್ಲಿದ್ದೀರಾ ಅಂತ ಗೊತ್ತು. ಆದ್ರೆ ಸ್ನೇಹಿತರೆ, ಪ್ರತಿದಿನ ಬೆಳಗ್ಗೆ ಮನೆ ಬಿಡುವಾಗ ಅಮ್ಮ, ಹೆಂಡತಿ, ಮಕ್ಕಳು ಅಥವಾ ಅಪ್ಪ ಜೋಪಾನವಾಗಿ ಹೋಗಿ ಬನ್ನಿ ಅಂತ ಪ್ರೀತಿಯಿಂದ ಹೇಳ್ತಾರೆ ಅಲ್ವಾ? ಆ ಒಂದು ಮಾತಿನ ಹಿಂದೆ ಎಷ್ಟೊಂದು ಪ್ರೀತಿ, ಕಾಳಜಿ ಇರುತ್ತೆ ಅಲ್ವಾ? ಆದ್ರೆ ನಾವು ರಸ್ತೆಗೆ ಇಳಿದ ಕೂಡಲೇ ಆ ಪ್ರೀತಿಯನ್ನ, ಕಾಳಜಿಯನ್ನ ಮರ್ತೇ ಬಿಟ್ಟಿರ್ತೀವಿ. 5 ನಿಮಿಷ ಲೇಟ್ ಆಯ್ತು ಅಂತ ಗಾಡಿಯ ಆಕ್ಸಿಲೇಟರ್ ಅನ್ನ ಚೂರ್ ಜೋರಾಗಿ ರೈಸ್ ಮಾಡ್ತೀವಿ. ಆದ್ರೆ ನೆನ್ಪಿಡಿ ಸ್ನೇಹಿತರೆ, ವೇಗಕ್ಕಿಂತ ಜೀವ ಮುಖ್ಯ ಅಲ್ವಾ? ನಮ್ಮ ಶಿವಮೊಗ್ಗ ನಗರ ಬೆಳೀತಾ ಇದೆ, ರಸ್ತೆಗಳು ಅಗಲವಾಗ್ತಾ ಇದೆ, ವಾಹನಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಆದರೆ ಇದರ ಜೊತೆಗೆ ರಸ್ತೆ ಅಪಘಾತಗಳ ಸಂಖ್ಯೆಯೂ ಕೂಡ ಏರ್ತಾ ಇದೆ. ನಿಜಕ್ಕೂ ಬೇಸರದ ಸಂಗತಿ. ನಮಗೆ ನಾವೇ ಕೆಲವೊಂದು ಸರಳ ನಿಯಮಗಳನ್ನು ವಿಧಿಸಿಕೊಂಡ್ರೆ ಎಷ್ಟೋ ಅಪಘಾತಗಳನ್ನು, ಎಷ್ಟೋ ಕುಟುಂಬಗಳ ಕಣ್ಣೀರನ್ನು ತಪ್ಪಿಸಬಹುದು ಅಲ್ವಾ? ಸೊ ಸ್ನೇಹಿತರೆ, ನಾವು ಅನುಸರಿಸಲೇಬೇಕಾದ ಪ್ರಮುಖ ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಮೊದಲನೇದಾಗಿ, ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಅನ್ನ ಹಾಕೊಳ್ಳೋದು. ಇದು ದಂಡಕ್ಕಾಗಿ ಅಲ್ಲ ಸ್ನೇಹಿತರೆ, ಇದು ಪ್ರಾಣಕ್ಕಾಗಿ. ಟೂ ವೀಲರ್ ರೈಡ್ ಮಾಡಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ಳೋದು ಪೊಲೀಸರಿಗೋಸ್ಕರ ಅಲ್ಲ, ನಮ್ಮ ತಲೆಯನ್ನು ಕಾಪಾಡಿಕೊಳ್ಳೋದಕ್ಕೆ. ಹಾಗೆಯೇ ಫೋರ್ ವೀಲರ್ ಡ್ರೈವ್ ಮಾಡಬೇಕಾದ್ರೆ ಸೀಟ್ ಬೆಲ್ಟ್ ಪ್ರತಿಯೊಬ್ಬರ ಪ್ರಾಣ ರಕ್ಷಕ. ಇನ್ನ ಎರಡನೇದಾಗಿ, ಮೊಬೈಲ್ ಫೋನ್ ಅನ್ನ ಯೂಸ್ ಮಾಡೋದನ್ನ ಬಂದ್ ಮಾಡಿ ಸ್ನೇಹಿತರೆ. ಒಂದೇ ಒಂದು ಕಾಲ್, ಒಂದೇ ಒಂದು ಮೆಸೇಜ್ ಅಂತ ಗಾಡಿ ಓಡಿಸುವಾಗ ಫೋನ್ ನೋಡಿದ್ರೆ ಆ ಒಂದು ಸೆಕೆಂಡ್ ನಿಮ್ಮ ಜೀವನದ ಕೊನೆಯ ಸೆಕೆಂಡ್ ಆಗಬಹುದು. ಇನ್ನ ಮೂರನೇದಾಗಿ, ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ. ಇದು ನಿಮಗಷ್ಟೇ ಅಲ್ಲ, ರಸ್ತೆಯಲ್ಲಿ ಓಡಾಡುವ ಪ್ರತಿಯೊಬ್ಬರಿಗೂ ಅಪಾಯ. ಇನ್ನ ನಾಲ್ಕನೇದಾಗಿ, ವೇಗದ ಮಿತಿ ಮತ್ತು ಸಿಗ್ನಲ್ ಪಾಲನೆ ಮಾಡೋದು. ಗ್ರೀನ್ ಸಿಗ್ನಲ್ ಬರೋವರೆಗೆ ಕಾಯುವ ತಾಳ್ಮೆ ನಮಗಿರಬೇಕು. ಬ್ಲೈಂಡ್ ಕರ್ವ್ ಅಥವಾ ತಿರುವುಗಳಲ್ಲಿ ಅನಗತ್ಯ ಓವರ್ಟೇಕ್ ಮಾಡುವುದು ಸಾಕ್ಷಾತ್ ಯಮನನ್ನು ಆಹ್ವಾನಿಸಿದಂತೆ. ಸೊ ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದ ಮೂಲಕ ಇಂದೇ ಶಪಥ ಮಾಡೋಣ, ನಾವು ರಸ್ತೆ ನಿಯಮಗಳನ್ನು ತಪ್ಪದೇ ಪಾಲಿಸುತ್ತೇವೆ, ಸುರಕ್ಷಿತವಾಗಿ ಮನೆಗೆ ತಲುಪುತ್ತೇವೆ ಅಂತ. ಹಾಗೆ ಸ್ನೇಹಿತರೆ, ಬರೀ ನಿಯಮಗಳನ್ನು ಹೇಳಿದರೆ ಸಾಲದು. ರಸ್ತೆಯಲ್ಲಿರುವ ತಾಂತ್ರಿಕ ಅಪಾಯಗಳನ್ನು ಗುರುತಿಸಿ ಪರಿಹಾರ ಕಂಡುಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಅದಕ್ಕಾಗಿ ನಮ್ಮ ಶಿವಮೊಗ್ಗದಲ್ಲಿ ಒಂದು ಅದ್ಭುತವಾದ ಮಾದರಿಯಾದ ಕೆಲಸ ನಡೆದಿದೆ. ಏನಪ್ಪಾ ಅಂದ್ರೆ, ನಮ್ಮ ಶಿವಮೊಗ್ಗದ ಹೊಳೆಹೊನ್ನೂರು ಫ್ಲೈಓವರ್ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅಲ್ಲಿನ ಅಪಾಯಕಾರಿ ತಿರುವು ಅಥವಾ ಬ್ಲೈಂಡ್ ಸ್ಪಾಟ್ನಲ್ಲಿ ಎಷ್ಟೋ ಬಾರಿ ಎದುರಿಗೆ ಬರುವ ವಾಹನಗಳು ಕಾಣದೆ ಅಪಘಾತಗಳು ಸಂಭವಿಸುತ್ತಿದ್ದವು. ಈ ಸಮಸ್ಯೆಗೆ ಈಗ ಒಂದು ಸೂಕ್ತ ಪರಿಹಾರ ಸಿಕ್ಕಿದೆ. ಅದು ಏನು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ರಸ್ತೆ ಸುರಕ್ಷತೆಯ ಬಗ್ಗೆ ಹಾಗೆ ಕೆಲವೊಂದಿಷ್ಟು ನಿಯಮಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿದ್ದಾಯ್ತು. ಬರೀ ನಿಯಮಗಳನ್ನೇ ಹೇಳಿದ್ರೆ ಸಾಲದು ಅಲ್ವಾ? ರಸ್ತೆಯಲ್ಲಿರೋ ತಾಂತ್ರಿಕ ಅಪಾಯಗಳನ್ನು ಗುರುತಿಸಿ ಪರಿಹಾರ ಕಂಡುಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಸ್ನೇಹಿತರೆ, ನಮ್ಮ ರಸ್ತೆ ಸುರಕ್ಷತೆ ಅನ್ನೋದು ಕೇವಲ ಸರ್ಕಾರದ ಅಥವಾ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಅಷ್ಟೇ ಅಲ್ಲ ಸ್ನೇಹಿತರೆ, ಅದು ನಮ್ಮ ಪ್ರತಿಯೊಬ್ಬರ ಜೀವನದ ರಕ್ಷಣೆಯ ವಿಷಯವಾಗಿರುತ್ತೆ. ಇತ್ತೀಚೆಗೆ ನಮ್ಮ ರಸ್ತೆಗಳಲ್ಲಿ ಸಂಭವಿಸುವ ಅಪಘಾತಗಳನ್ನ ತಡೆಯೋದಕ್ಕೆ ಮತ್ತು ಪ್ರಯಾಣಿಕರ ಸುರಕ್ಷತೆಯನ್ನು ಹೆಚ್ಚಿಸಲು ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ನಡೆದಿದೆ. ಹೌದು, ನಿನ್ನೆ ಅಂದ್ರೆ 28 ಜುಲೈ 2026 ನಮ್ಮ ರೋಟರಿ ಕ್ಲಬ್ ಹಾಗೂ ಪೊಲೀಸ್ ಇಲಾಖೆಯ ಜಂಟಿ ಸಹಯೋಗದಲ್ಲಿ ಹೊಳೆಹೊನ್ನೂರು ಫ್ಲೈಓವರ್

0: ಫ್ಲೈಓವರ್ ಮೇಲೆ ಒಂದು ಪ್ರಮುಖ ಹೆಜ್ಜೆ ಇಡಲಾಗಿದೆ. ಅಲ್ಲಿನ ತಿರುವುಗಳಲ್ಲಿ ಎದುರಿನಿಂದ ಬರುವ ವಾಹನಗಳು ಸ್ಪಷ್ಟವಾಗಿ ಕಾಣುವಂತೆ ಹಾಗೂ ಅಪಾಯಕಾರಿ ಅಪಘಾತಗಳನ್ನ ತಪ್ಪಿಸುವ ನಿಟ್ಟಿನಲ್ಲಿ ಕಾನ್ವೆಕ್ಸ್ ಮಿರರ್ ಅನ್ನ ಅಳವಡಿಸಲಾಗಿದೆ. ಸ್ನೇಹಿತರೆ, ಈ ಒಂದು ಅದ್ಭುತ ಸಾಮಾಜಿಕ ಕಾಳಜಿಯ ಯೋಜನೆಯ ಬಗ್ಗೆ ನಮ್ಮ ನಗರದ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ದೇವರಾಜ್ ಸರ್ ಅವರು ಏನ್ ಹೇಳಿದ್ದಾರೆ ಅಂತ ಅವರ ಮಾತಿನಲ್ಲೇ ಕೇಳೋಣ.
1: ನಮಸ್ಕಾರ. ಇವತ್ತು ಶಿವಮೊಗ್ಗ ನಗರದ ಪ್ರಮುಖ ಒಂದು ಜಂಕ್ಷನ್ ಅಂತ ಹೇಳ್ಬೋದು, ಹೊಳೆವಣ್ಣೂರು ಫ್ಲೈಓವರ್. ಆ ಫ್ಲೈಓವರಲ್ಲಿ ಕಾನ್ವೆಕ್ಸ್ ಮಿರರನ್ನು ಅಳವಡಿಸಿದ್ದೀವಿ. ನಮ್ಮ ರೋಟರಿ ಕ್ಲಬ್ ಸೆಂಟ್ರಲ್ ಅವರ ವತಿಯಿಂದ ಅವರವರ ಒಂದು ಒಂದು ಪ್ರಾಯೋಜಕತ್ವದಲ್ಲಿ ಇಲ್ಲಿ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಕಾನ್ವೆಕ್ಸ್ ಮಿರರನ್ನು ಅಳವಡಿಸಿದ್ವಿ. ಇದರಿಂದ ಮುಂದಿನ ದಿನಗಳಲ್ಲಿ ಇಲ್ಲೇನು ಸಣ್ಣ ಪುಟ್ಟ ಅಪಘಾತಗಳಾಗ್ತಾಯಿತ್ತು ಅದು ತಡೆಯುವ ನಿಟ್ಟಿನಲ್ಲಿ ಇದೊಂದು ಪ್ರಮುಖ ಒಂದು ಇದು ಅಂತ ಹೇಳಿ ಇಷ್ಟಪಡ್ತೀನಿ.
2: ನಮ್ಮ ಸಾರ್ವಜನಿಕರಿಗೆ ಏನು ಹೇಳ್ತೀರಿ?
1: ಮೇಡಮ್, ಸಾರ್ವಜನಿಕರಿಗೆ ಭಾಳ ಮುಖ್ಯವಾಗಿ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಬೇಕು. ಶಿವಮೊಗ್ಗ ನಗರ ಅಭಿವೃದ್ಧಿ ಹೊಂದ್ತಾ ಇದೆ, ಸಾಕಷ್ಟು ವಾಹನಗಳು ದಟ್ಟಣೆ ಕೂಡ ಹೆಚ್ಚಾಗ್ತಾ ಇದೆ, ರೋಡ್ಗಳು ಕೂಡ ಇದಾವೆ, ಭಾಳಷ್ಟು ಎಕ್ಸಿಟ್ಗೆ ನಮ್ಮ ಈ ಫ್ಲೈಓವರ್ ಥರ ಇದಾವೆ. ಬಟ್ ಸಂಚಾರ ನಿಯಮಗಳನ್ನ ಪಾಲನೆ ಮಾಡದೇ ಇದ್ರೆ ಅಪಘಾತಗಳನ್ನು ತಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಕಳೆದ ವರ್ಷ ನಮ್ಮ ಶಿವಮೊಗ್ಗ ನಗರದಲ್ಲಿ ಸುಮಾರು 50 ಜನ ಈ ಅಪಘಾತಗಳಲ್ಲೇ ಮರಣ ಹೊಂದಿದ್ದಾರೆ. ಅದನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ವಿ. ಬಟ್ ಸಾರ್ವಜನಿಕರು ಕೂಡ ಅದಕ್ಕೆ ಕೈ ಜೋಡಿಸ್ಬೇಕು ಮತ್ತು ಸಾರ್ವಜನಿಕರ ಜೀವ ಉಳಿಸ್ಬೇಕು ಅಂತಂದರೆ ಸಂಚಾರ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಹೇಳಿ.
2: ಧನ್ಯವಾದ.
1: ಥ್ಯಾಂಕ್ ಯು.
0: ಖಂಡಿತವಾಗಿಯೂ ದೇವರಾಜ್ ಸರ್, ನಿಮ್ಮ ಮಾತುಗಳು ಪ್ರತಿಯೊಬ್ಬ ವಾಹನ ಸವಾರರಿಗೂ ಎಚ್ಚರಿಕೆಯ ಕರೆ ಅಂತಾನೆ ಹೇಳ್ಬಹುದು. ಸೊ ಸ್ನೇಹಿತರೆ, ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಸಮಾಜದ ವಿವಿಧ ಸಂಸ್ಥೆಗಳು ಕೈ ಜೋಡಿಸಿದಾಗ ಮಾತ್ರ ಅದರ ಯಶಸ್ಸು ಪೂರ್ಣಗೊಳ್ಳುತ್ತೆ. ಈ ರಸ್ತೆ ಸುರಕ್ಷತಾ ಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ವಿನುತಾ ಮೇಡಮ್ ಅವರು ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಒಂದೆರಡು ಮಾತನಾಡಿದ್ದಾರೆ, ಕೇಳೋಣ.
2: ಹೊಳೆಹೊನ್ನೂರು ಫ್ಲೈಓವರ್ ಮೇಲೆ ಇದೀವಿ. ಸೊ ಹಾಗಾಗಿ ಇವತ್ತಿನ ಕಾನ್ವೆಕ್ಸ್ ಮಿರರ್ ನ ನಮ್ಮ ರೋಟರಿ ಸಂಸ್ಥೆ ಕಡೆಯಿಂದ ಅಳವಡಿಸಲಾಗಿದೆ. ಸೊ ಇದರ ಬಗ್ಗೆ ನಿಮ್ಮ ಮಾಹಿತಿ ಏನಿದೆ?
3: ಹಲೋ ಮ್ಯಾಮ್, ನನ್ನ ಹೆಸರು ವಿನುತಾ ಅಶ್ವಿನ್ ಅಂತ. ನಾನು ರೋಟರಿ ಶಿವಮೊಗ್ಗ ಸೆಂಟ್ರಲ್ನಿಂದ ಈ ವರ್ಷದ ಅಧ್ಯಕ್ಷೆ. ನಮ್ಮದು ರೋಟರಿ ಬಗ್ಗೆ ನಿಮಗೆ ಗೊತ್ತೇ ಇದೆ. ಸೊ ನಿಸ್ವಾರ್ಥ ಸೇವೆ, ರೋಟರಿ ಅಂದ್ರೇ ನಿಸ್ವಾರ್ಥ ಸೇವೆ. ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಆದ ಬಿ ಎಂ ಭಟ್ ಸರ್ ಅವರು ಇವತ್ತು ಈ ವರ್ಷ ಒಂದು ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ನ ಹಮ್ಮಿಕೊಂಡಿದ್ದಾರೆ, ರೋಡ್ ಸೇಫ್ಟಿ ಅವೇರ್ನೆಸ್ ಅಂತ. ಸೊ ಅದರ ಅಡಿಯಲ್ಲಿ ನಾವೇನಾದರೂ ಶಿವಮೊಗ್ಗಕ್ಕೆ ಮಾಡಬೇಕು ಅಂತ ಸರ್ಚ್ ಮಾಡಿದಾಗ ನಮಗೆ ಫಸ್ಟ್ ಮೈಂಡಿಗೆ ಬಂದಿದ್ದು ನ್ಯೂ ಫ್ಲೈಓವರ್. ಸೊ ಇದರಲ್ಲಿ ಏನಾದರೂ ಮಾಡಬೇಕಲ್ಲ ಅಂತ ಅಂದಾಗ ಸಂಚಾರಿ ಪೊಲೀಸ್ ಠಾಣೆಗೆ ಹೋಗಿ ನಾನು ಅವ್ರ ಹತ್ರ ಮಾತಾಡಿದಾಗ, ದೇವರಾಜ್ ಸರ್ ಹತ್ರ ಮಾತಾಡಿದಾಗ ಅವ್ರು ನಮ್ಗೆ ಹೇಳಿದ್ರು ಇಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ ಮೇಡಮ್, ನಮಗೆ ಇಲ್ಲಿ ಸಾರ್ವಜನಿಕರು ಇಲ್ಲಿ ಏನಾದರೂ ಮಾಡಿ ಅಂತ ನಮಗೆ ಕೇಳ್ತಾ ಇದ್ದಾರೆ ಅಂತ ಅಂದಾಗ ನಮಗೆ ಮೈಂಡಿಗೆ ಬಂದಿದ್ದು ನಮ್ಮದೇ ಕ್ಲಬ್ಬಿನ ರೋಟರಿಯನ್ ಅಶ್ವಿನ್ ಅವರು ಸಜೆಸ್ಟ್ ಮಾಡಿದ್ರು ಇಲ್ಲಿ ಕಾನ್ವೆಕ್ಸ್ ಮಿರರ್ ಹಾಕ್ಸೋಣ, ಆವಾಗ ಅಪಘಾತಗಳು ಕಡಿಮೆ ಆಗುತ್ತೆ ಅಂತ. ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ. ಇದು ಸಾರ್ವಜನಿಕರಿಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಅವಕಾಶಕ್ಕಾಗಿ ಧನ್ಯವಾದ.
2: ಥ್ಯಾಂಕ್ ಯು ಮ್ಯಾಮ್.
0: ಸೊ ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಸಾರ್ವಜನಿಕರ ಜೀವ ರಕ್ಷಣೆಗಾಗಿ ನಮ್ಮ ಪೊಲೀಸ್ ಇಲಾಖೆ ಹಾಗೂ ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ಇವರಿಬ್ಬರೂ ಕೈ ಜೋಡಿಸಿ ನಮ್ಮ ಶಿವಮೊಗ್ಗದ ಪ್ರಮುಖ ಆಕ್ಸಿಡೆಂಟ್ ಝೋನ್ಗಳಾದ ಹೊಳೆಹೊನ್ನೂರು ಫ್ಲೈಓವರ್ ಮತ್ತು ಕೀರ್ತಿನಗರ ಈ ಎರಡೂ ಕಡೆಗಳಲ್ಲಿ ಕಾನ್ವೆಕ್ಸ್ ಮಿರರ್ಗಳನ್ನ 28/7/2026 ಅಳವಡಿಸಿದ್ದಾರೆ. ಸ್ನೇಹಿತರೆ, ನಿಮಗೆ ನೆನಪಿರಬಹುದು ಆಗೊಂಬೆ ಘಾಟ್ನಲ್ಲಿ ಬ್ಲೈಂಡ್ ಕವರ್ಗಳಲ್ಲಿ ಅಂದ್ರೆ ಮೂಲೆಗಳಲ್ಲಿ ಎದುರಿಗೆ ಬರೋ ಗಾಡಿ ಕಾಣಲಿ ಅಂತ ಈ ತರಹದ ವಕ್ರ ಕನ್ನಡಿಗಳನ್ನ ಹಾಕಿದ್ಮೇಲೆ ಅಲ್ಲಿ ಅಪಘಾತಗಳ ಸಂಖ್ಯೆ ಎಷ್ಟೋ ಕಮ್ಮಿ ಆಯ್ತು ಅಲ್ವಾ? ಅದೇ ತರಹ ಈಗ ನಮ್ಮ ಶಿವಮೊಗ್ಗ ನಗರದಲ್ಲೂ ಆಕ್ಸಿಡೆಂಟ್ ಝೋನ್ಗಳಲ್ಲಿ ಆಕ್ಸಿಡೆಂಟ್ಗಳನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಬೇಕು ಅನ್ನೋ ಒಳ್ಳೆ ಉದ್ದೇಶದಿಂದ ಈ ಕನ್ನಡಿಗಳನ್ನ ಹಾಕಿದ್ದಾರೆ. ಆದ್ರೆ ನೆನ್ಪಿಡಿ ಸ್ನೇಹಿತರೆ, ರಸ್ತೆಯಲ್ಲಿ ಪೊಲೀಸರು ಅಥವಾ ರೋಟರಿ ಸಂಸ್ಥೆಯವರು ನಮಗಾಗಿ ಸೌಲಭ್ಯಗಳನ್ನ ತರಬಹುದು, ಕನ್ನಡಿಗಳನ್ನ ಅಳವಡಿಸಬಹುದು, ಆದರೆ ನಿಜವಾದ ಸುರಕ್ಷತೆ ಇರೋದು ನಮ್ಮ ಕೈಯಲ್ಲೇ. ಸೊ ಕೀರ್ತಿನಗರ ಅಥವಾ ವಿದ್ಯಾನಗರ ಅಂದ್ರೆ ಹೊಳೆಹೊನ್ನೂರು ಫ್ಲೈಓವರ್ ಹತ್ತಿರ ಹೋಗುವಾಗ ಆ ಕನ್ನಡಿಗಳನ್ನ ಒಮ್ಮೆ ಚೆಕ್ ಮಾಡಿ, ಎದುರಿನಿಂದ ಬರೋ ವಾಹನಗಳನ್ನ ಗಮನಿಸಿ ಚಲಾಯಿಸಿ ಸ್ನೇಹಿತರೆ. ಹಾಗೆ ಸ್ಲೋ ಅಂಡ್ ಸ್ಟಡಿ ಅನ್ನೋದು ಬರೀ ಗಾದೆಯಲ್ಲ, ಜೀವ ಉಳಿಸೋ ಮಂತ್ರ ಅಂತಾನೆ ಹೇಳ್ಬಹುದು. ಈ ಅದ್ಭುತ ಕಾರ್ಯಕ್ರಮವನ್ನ ಸಂಚಾರಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ದೇವರಾಜ್ ಸರ್ ಅವರು ಉದ್ಘಾಟಿಸಿದ್ದಾರೆ. ಹಾಗೆ ರೋಟರಿ ಸೆಂಟ್ರಲ್ ಅಧ್ಯಕ್ಷರಾದ ವಿನುತಾ ಅಶ್ವಿನ್ ಅವರು, ಹಾಗೆ ಕಾರ್ಯದರ್ಶಿ ಜ್ಯೋತಿ ಶ್ರೀರಾಮ್ ಅವರು ಮತ್ತು ಅವರ ಇಡೀ ತಂಡಕ್ಕೆ ನಮ್ಮ ರೇಡಿಯೋ ಕಡೆಯಿಂದ ಬಿಗ್ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ಫ್ಲೈಓವರ್ ಮೇಲೆ ಚಲಾಯಿಸುವಾಗ ವೇಗಕ್ಕೆ ಕಂಟ್ರೋಲ್ ಇರಲಿ, ತಿರುವುಗಳಲ್ಲಿ ಕಾನ್ವೆಕ್ಸ್ ಮಿರರ್ ಅನ್ನ ಬಳಸಿ ಸುರಕ್ಷಿತವಾಗಿರಿ ಅಂತ ಹೇಳ್ತಾ, ಇನ್ನ ಮುಂದಿನ ಭಾಗದಲ್ಲಿ ನಮ್ಮ ಶಿವಮೊಗ್ಗದ ರೋಟರಿ ಸಂಸ್ಥೆಯವರು ಯಾವೆಲ್ಲ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಅನ್ನೋದ್ರ

ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಶಿವಮೊಗ್ಗದ ರೋಟರಿಯನ್ ರಮೇಶ್ ಅವರು ಮಾಹಿತಿ ತಿಳಿಸ್ತಾರೆ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗಷ್ಟೇ ನಾವು ಮಾತಾಡ್ತಾ ಇದ್ವಿ ನಮ್ಮ ಶಿವಮೊಗ್ಗದ ಡೇಂಜರಸ್ ಹೆಡ್ ಪಿನ್ ಬೆಂಡ್ ಹಾಗೂ ಬ್ಲೈಂಡ್ ಕವರ್ಗಳಲ್ಲಿ ಅಪಘಾತಗಳನ್ನ ತಡೆಯೋದಕ್ಕೆ ರೋಟರಿ ಸಂಸ್ಥೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ಸೇರಿ ಕಾನ್ವೆಕ್ಸ್ ಮಿರರ್ ಅನ್ನ ಅಳವಡಿಸಿದ್ದಾರೆ ಅಂತ. ಸೊ ಹಾಗಾಗಿ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ನಮ್ಮ ಸುತ್ತಮುತ್ತ ಎಷ್ಟೋ ಒಳ್ಳೆಯ ಕೆಲಸಗಳು ನಡೀತಾ ಇರುತ್ತವೆ. ಯಾರೋ ಮಾಡ್ತಾರೆ ಬಿಡು, ನಮಗ್ಯಾಕೆ ಅಂತ ಅಂದುಕೊಳ್ಳದೆ ಸಮಾಜಕ್ಕೆ ಏನಾದರೂ ಒಳ್ಳೆಯದು ಮಾಡಬೇಕು ಅಂತ ಹಗಲು ಇರುಳು ಶ್ರಮಿಸೋ ಸಂಸ್ಥೆಗಳಲ್ಲಿ ರೋಟರಿ ಸಂಸ್ಥೆ ಮುಂಚೂಣಿಯಲ್ಲಿದೆ. ಸೊ ನಮ್ಮ ಶಿವಮೊಗ್ಗ ರೋಟರಿ ಸಂಸ್ಥೆಯ ಹೆಮ್ಮೆಯ ಸದಸ್ಯರಾದ ಸದಾ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರೋ ಶ್ರೀ ರಮೇಶ್ ಅವರು ಈ ಕಾನ್ವೆಕ್ಸ್ ಮಿರರ್ ಪ್ರಾಜೆಕ್ಟ್ ಮಾತ್ರವಲ್ಲದೆ ರೋಟರಿ ಸಂಸ್ಥೆ ಇದುವರೆಗೂ ಶಿವಮೊಗ್ಗದಲ್ಲಿ ಏನೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಿದೆ, ಇದರಿಂದ ನಮ್ಮ ಶಿವಮೊಗ್ಗ ಜನರಿಗೆ ಹೇಗೆಲ್ಲ ಸಹಾಯ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ತಾರೆ. ಹಾಗಿದ್ರೆ ಬನ್ನಿ, ಅವರ ಒಂದು ಕಿರು ಪರಿಚಯವನ್ನ ಮಾಡಿಕೊಡೋಣ. ಸರ್ ನಮಸ್ತೆ.
3: ನಮಸ್ತೆ ಮೇಡಮ್. ಮೇಡಮ್, ನಾನು ಶಿವಮೊಗ್ಗ ನಗರದಲ್ಲಿ ಒಂದು ಕಾರ್ ಅಕ್ಸೆಸರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಕಾರ್ ಡೆಕೋರ್ ಬಿಸ್ನೆಸ್ ಮಾಡ್ತಾ ಬರ್ತಾ ಇದ್ದೀನಿ. ಸುಮಾರು 20 ವರ್ಷದಿಂದ

0: ಮತ್ತೆ ಗಣೇಶ್ ಅಂಗಡಿ ಅಂತ ನಮಗೆ ಮೂರು ಜನ ಪ್ರೇರಣೆ ಅಂದ್ರೆ ರೋಟರಿ ಸೇರೋದಕ್ಕೆ. ಸೊ ಅವ್ರ ಮೂಲಕ ರೋಟರಿ ಸೇರ್ಕೊಂಡು ಅಲ್ಲಿಂದ ಹೇಗೆ ನಾವು ಸಮಾಜಮುಖಿ ಕಾರ್ಯಕ್ರಮ ಮಾಡಬೇಕು ಅಂತ ಅಲ್ಲಿ ನೋಡೋದನ್ನ ಕಲ್ಕೊಂಡೆ. ಅದು ಸೇರಿದ್ದನ್ನು 2 ವರ್ಷಕ್ಕೆ ಸೆಕ್ರೆಟರಿ ಆದೆ, ಕಾರ್ಯದರ್ಶಿ ಆದೆ ಕ್ಲಬ್ಗೆ. ಅದಂತರ 18-19 ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದೀನಿ.
1: ಓಕೆ ಸರ್, ಈಗ ನಿಮಗೆ ಖುಷಿ ಕೊಟ್ಟಂತಹ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಯಾವುದು ಇದೆ ಸರ್?
0: ಮೇಡಮ್, ನನಗೆ ಖುಷಿ ಕೊಟ್ಟಂಥದ್ದು ಅಂದರೆ ನನಗೆ ರೋಟರಿ ಸೇರಿದ ತಕ್ಷಣವೇ ಅನೇಕ ಕಾರ್ಯಕ್ರಮ ನಾನು ಕ್ಲಬ್ನವ್ರು ಮಾಡ್ತಾ ಬರ್ತಾ ಇದ್ದಾರೆ. ಹೇಗೆ ಅಂತಾರೆ, ಈ ಗಿಡ ನೆಡ ಕಾರ್ಯಕ್ರಮ, ಹಸಿರೀಕರಣ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷನೂ ತುಂಬ ಎಫೆಕ್ಟಿವ್ ಆಗಿ ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು. ಮತ್ತು ಅನೇಕ ಶಾಲಾ ಕಾಲೇಜು ಸ್ಕೂಲ್ಗಳಿಗೆ ಮಕ್ಕಳುಗಳಿಗೆ ಸ್ಪಾಟ್ಲೆಸ್ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತು ಬೆಂಚಸ್ ಆಗಿರ್ಬೋದು, ಅಲ್ಲಿ ಏನು ಸಲಕರಣೆಗಳು ಬೇಕೋ ಅದೆಲ್ಲ ರೋಟರಿಯಿಂದ ಅದು ಮಾಡ್ತಾ ಬರ್ತಾ ಇದ್ರು. ನೀವು ನೋಡಿರ್ಬೋದು, ಶಿವಮೊಗ್ಗದಲ್ಲಿ ಬ್ಲಡ್ ಬ್ಯಾಂಕ್ಸ್ ನಡೆಸ್ತಾ ಬರ್ತಾ ಇದ್ದಾರೆ, ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾ ಬರ್ತಾ ಇದ್ದೀವಿ ಅನೇಕ ಬಡವರಿಗೆ, ಮತ್ತು ಬಡ ಮಕ್ಕಳಿಗೆ, ಮತ್ತು ಗೌರ್ಮೆಂಟ್ ಶಾಲೆ ಸರ್ಕಾರಿ ಶಾಲೆಗಳಿಗೆ ಅನೇಕ ಸಲಕರಣೆಗಳನ್ನು ಕೊಡ್ತಾ ಬಂದಿರತಕ್ಕಂಥ ನಮ್ಮ ರೋಟರಿ. ಜೊತೆಗೆ ಇನ್ನೊಂದು ಮೇಜರ್ ಕಾರ್ಯಕ್ರಮ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಪಲ್ಸ್ ಪೋಲಿಯೋ ಅಂತೇಳಿ. ಏನು ನಮ್ಮ ಸೌತ್ ಏಷ್ಯಾ ರಾಷ್ಟ್ರಗಳಲ್ಲಿ ಅದರಿಂದ ಏನು ಹಿಂದೆ ಪಲ್ಸ್ ಪೋಲಿಯೋ ಅಂತ ಏನು ರೋಗ ಇತ್ತು, ತುಂಬಾ ಕಾಡ್ತಾ ಇರ್ತಕ್ಕಂಥದ್ದು ಒಂದು ಪಿಡುಗು, ದೊಡ್ಡ ಪಿಡುಗು. ಆ ನಿಟ್ಟಲ್ಲಿ ರೋಟರಿ ಅದನ್ನ ಇಡೀ ದೇಶಾದ್ಯಂತ ಅದನ್ನ ತುಂಬಾ ಅದನ್ನೊಂದು ಚಾಲೆಂಜ್ ಆಗಿ ತಗೊಂಡು ಇವತ್ತು ನಮಗೆ ಖುಷಿ ಆಗ್ತಾ ಇದೆ, ಇಡೀ ದೇಶದಲ್ಲಿ ಒಬ್ಬೊಬ್ಬರ ಪಲ್ಸ್ ಪೋಲಿಯೋ ಪೇಷಂಟ್ ಒಬ್ಬರು ಇಲ್ಲ. ಅಷ್ಟು ಎಫೆಕ್ಟಿವ್ ಆಗಿ ಅದನ್ನ ಕೆಲಸವನ್ನ ಮಾಡಿ ತನು ಮನ ಧನದಿಂದ ಇಡೀ ಎಲ್ಲ ರೋಟರಿ ಮೆಂಬರ್ಸ್ ಆ ದೇಶದಾದ್ಯಂತ ಅಷ್ಟು ಚೆನ್ನಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಬಂದು ಇವತ್ತು ಸಂಪೂರ್ಣವಾಗಿ ನಿರ್ಮಲನೆ ಮಾಡಿದೀವಿ. ಇನ್ನು ಸ್ವಲ್ಪ ಸಂಖ್ಯೆಯಲ್ಲಿ ಕೆಲವು ಆಫ್ಘಾನಿಸ್ತಾನ ಇರ್ಬೋದು, ಬಾಂಗ್ಲಾ ಇರ್ಬೋದು, ಪಾಕಿಸ್ತಾನ ಕಡೆಗಳು ಇರ್ಬೋದು, ಬಟ್ ಇಂಡಿಯಾದಲ್ಲಿ ಸಂಪೂರ್ಣವಾಗಿ ನಿರ್ಮಲನೆ ಮಾಡಿದೀವಿ ಅಂತ ಹೇಳಕ್ಕೆ ತುಂಬಾ ಇಷ್ಟಪಡ್ತೇವೆ. ರೋಟರಿ ಅಂತ ತುಂಬಾ ಇಷ್ಟಪಡ್ತೇನೆ
1: ಹೇಳೋದಕ್ಕೆ.
0: ರೋಡ್ ಸೇಫ್ಟಿ ಅಂದ್ರೆ ಮೇಡಮ್, ನನಗೆ ಸ್ಫೂರ್ತಿ ಆಗಿದ್ದು 2018-19 ನಾನು ಅಧ್ಯಕ್ಷ ಆದಾಗ ನನ್ನ ಅದೃಷ್ಟ ಅಂತ ಹೇಳ್ಬೋದು. ನಮಗೆ ಮುಖಂಡತ್ವವನ್ನು ವಹಿಸಿಕೊಂಡಿರ್ತಕ್ಕಂಥದ್ದು, ಮತ್ತೆ ಏನೇ 4 ರೆವೆನ್ಯೂ ಡಿಸ್ಟ್ರಿಕ್ಟ್ ಅಂತ ಹೇಳ್ತಾ ಇದ್ದೀವಿ, ಅದಕ್ಕೆ ಒಬ್ಬ ಗವರ್ನರ್ ಅಂತ ಇರ್ತಾರೆ, ಆ ನನ್ನ ಒಂದು ಹೆಮ್ಮೆ ಅಂತ ಹೇಳ್ಬೋದು, ಅಭಿನಂದನ್ ಶೆಟ್ಟಿ ಅಂತೇಳಿ ನಿಮ್ಗೆ ಗವರ್ನರ್ ಆಗಿದ್ರು. ಆ ಟೈಮಲ್ಲಿ ಅವರೊಂದು ಪೈಲಟ್ ಅಂತ ತಗೊಂಬಂದ್ರು, ರೋಡ್ ಸೇಫ್ಟಿ ಅಂತೇಳಿ ಪ್ರಥಮವಾಗಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಮೇಡಮ್, ರೋಟರಿ ಸಂಸ್ಥೆ ನಿರಂತರವಾಗಿ ಕಾರ್ಯಕ್ರಮ ನಡೀತಾ ಇರ್ತವೆ, ನಿಲ್ಲೋದಿಲ್ಲ ರೋಟರಿ, ನಿಲ್ಲೋದಿಲ್ಲ, ನಿರಂತರವಾಗಿ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇರ್ತೇವೆ. ಹೇಳಕ್ ಒಂದೆರಡು ಕಾರ್ಯ ಅಲ್ಲ, ಸುಮಾರು ಕಾರ್ಯಗಳು ಇರ್ತವೆ, ಹೇಳ್ತಾ ಹೋದ್ರೆ ನಾವು ಟೈಮ್ ಸಾಲೋದಿಲ್ಲ. ಅದ್ರಲ್ಲಿ ಮುಖ್ಯವಾಗಿ ನಾವು ಜಿಲ್ಲಾ ಕಾರ್ಯಕ್ರಮ ಏನು ಹಮ್ಮಿಕೊಂಡಿರ್ತಾರೆ, ಡಿಸ್ಟ್ರಿಕ್ಟ್ ಬಜೆಟ್ ಅಂತ ಏನು ಮಾಡಿರ್ತಾರೆ ಅದನ್ನ ತುಂಬಾ ಯಶಸ್ವಿ ಮಾಡ್ತಾ ಬರ್ತಾ ಇರ್ತೀವಿ. ಈಗ ಜಲಯಾತ್ರಾ ಅಂತ ಕಾರ್ಯಕ್ರಮ ಮಾಡ್ಕೊಂಡಿರ್ತಾರೆ, ಜಲಯಾತ್ರಾ ಅಂತೇಳಿ ನಮ್ಮ ಅದು ಅಷ್ಟು ಜನಗಳು ಎಷ್ಟೇ ನಾವು ಅವೇರ್ನೆಸ್ ಇಲ್ಲ, ಅದಕ್ಕೆ ಗೊತ್ತಿಲ್ಲದವ್ರಿಗೆ ಅವೇರ್ನೆಸ್ ಇಲ್ಲ. ಅವತ್ತೆಷ್ಟು ಮಕ್ಳುಗಳು ಅದನ್ನ ಇಂಟ್ರೆಸ್ಟ್ ಕೇಳಿದ್ರು ಅಂತಂದ್ರೆ, ಹೌದ ನೀರು ಇಷ್ಟೆಲ್ಲ ನಾವು ಉಳಿಸ್ಬೋದು ನೀರನ್ನ. ಆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಮ್ಮ ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ವತಿಯಿಂದ ಅದು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಂಡ್ರು, ಅದು ಸುಮಾರು 1,000 ಮಕ್ಕಳನ್ನು ಉಪಯೋಗ ಪಡ್ಕೊಂಡ್ರು. ಅದೊಂದೇ, ಅದಲ್ಲೇನೆ ಸಹ ನಾವು ಈ ರೋಟರಿಯಿಂದ ರೈತ ಮಿತ್ರ ಯೋಜನೆಯನ್ನು ಸಹ ಮಾಡ್ತಾ ಬರ್ತಾ
1: ಇದ್ದೀವಿ.
0: ನಾವು ಹೋದ ವರ್ಷ ನಾವು ಬಸವ ಕೇಂದ್ರ ಗುರುಗಳ ಜೊತೆಗೆ, ನಮ್ಮ ಜಿಲ್ಲಾ ಕರ್ನಾಟಕ ರಾಜ್ಯ ಜಿಲ್ಲಾ ರೈತ ಸಂಘ ಅಧ್ಯಕ್ಷರಾದ ಬಸವರಾಜಪ್ಪ ಜೊತೆಗೆ, ನಮ್ಮ ರೋಟರಿ ಶಿವಮೊಗ್ಗ ಸೆಂಟ್ರಲ್ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ಕಿರಣ್ ಕುಮಾರ್ ಜಿ ಅವರು ಅಧ್ಯಕ್ಷ ಆಗಿದ್ರು. ಅವರ ಒಂದು ಅವಧಿಯಲ್ಲಿ ಹೇಗೆ ರೈತರನ್ನ ಗುರುತಿಸಬೇಕು ಅಂತೇಳಿ ನಾವು ಒಂದು ರೋಟರಿಯಲ್ಲಿ ತಿಂಕ್ ಮಾಡಿ, ಏನು ಈ ರಾಸಾಯನಿಕ ಗೊಬ್ಬರ ಎಲ್ಲ ಹಾಕಿ ಏನು ನಾವು ತುಂಬಾ ಚಾಲೆಂಜ್ ಆಗಿ ಬೆಳೆನ ಬೆಳೀತಿದ್ದಾರೆ ಅದನ್ನೆಲ್ಲ ನಾವು ಬಿಟ್ಬಿಟ್ಟು ಈ ಸಾವಯವ ಆಗಿ ತುಂಬಾ ಪ್ರಥಮ ಬಾರಿಗೆ, ಈಗಲ್ಲ ಹಿಂದಿನಿಂದ ಅದನ್ನ ಅಳವಡಿಸ್ಕೊಂಡು ಬಂದಿರತಕ್ಕಂಥ ಗುರುತಿಸಿ ಈಗೆಲ್ಲ ಅದನ್ನ ಸಾವಯವ ಯೂಸ್ ಮಾಡ್ತಾ ಹಿಂದಿನಿಂದ ಹೇಳ್ತಿರೋದು. ಆ ಟೈಮನ್ನ ಗುರುತಿಸಿ ಅವ್ರನ್ನ ಗುರುತಿಸಿ ಅವನ್ನೆಲ್ಲ ಕರೆದು ಒಂದು ಸನ್ಮಾನವನ್ನ ಕಾರ್ಯಕ್ರಮ ಮಾಡಿ ಅವ್ರಿಗೆ ಮಾಡಿ ಈಗಿನ ಪೀಳಿಗೆ ಯುವ ರೈತರಿಗೆ ಕರ್ಕೊಂಡ್ಬಂದು ಅದು ಯಾವ ರೀತಿ ಸಾವಯವ ನಾನು ಮಾಡಬೇಕು ಅಂತೇಳಿ ಅವ್ರ ಹತ್ರ ಒಂದು ತುಂಬಾ ಎಫೆಕ್ಟಿವ್ ಆಗಿ ಆ ಕಾರ್ಯಕ್ರಮ ಮಾಡಬಹುದು. ಅದು ಒಂದು ರೋಟರಿಯಲ್ಲಿ ಉತ್ತಮವಾದಂತ ಒಂದು ಕಾರ್ಯ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.
1: ತಾವು ಇಷ್ಟೊತ್ತು ನಮ್ಮ ರೋಟರಿ ಕಡೆಯಿಂದ ನಡೆದಿರುವಂತಹ ಸಾಕಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿ ನೀಡ್ತಾ ಇದ್ರಿ. ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಇಷ್ಟೊತ್ತು ನಮ್ಮ ರೋಟರಿ ಸಂಸ್ಥೆಯ ಸಕ್ರಿಯ ಸದಸ್ಯರಾದ ಶ್ರೀ ರಮೇಶ್ ಅವರು ಎಷ್ಟು ಅದ್ಭುತವಾಗಿ ನಮಗೆ ಮಾಹಿತಿ ನೀಡ್ತಾ ಇದ್ರು. ರಕ್ತದಾನದಂತಹ ಜೀವದಾನ ಅಭಿಯಾನದಿಂದ ಹಿಡಿದು ಮಗುವಿನ ಭವಿಷ್ಯ ಬೆಳಗುವ ಪಲ್ಸ್ ಪೋಲಿಯೋ, ನಮ್ಮ ನಾಡಿನ ಹಸಿರು ಉಸಿರಾಗಿಸುವ ಪರಿಸರ ಜಾಗೃತಿ, ಅನ್ನದಾತನಿಗೆ ನೆರವಾಗುವ ರೈತ ಮಿತ್ರ, ಹನಿ ಹನಿ ನೀರನ್ನು ಉಳಿಸೋ ಜಲಯಾತ್ರೆ ಮತ್ತು ಪ್ರತಿಯೊಬ್ಬರ ಜೀವ ರಕ್ಷಿಸೋ ರೋಡ್ ಸೇಫ್ಟಿವರೆಗೆ ಅಬ್ಬಬ್ಬಾ 1-2 ಸಮಾಜಕ್ಕೆ ಪ್ರತಿಯೊಂದು ಹಂತದಲ್ಲೂ ಹೆಗಲು ಕೊಟ್ಟು ಸಾರ್ವಜನಿಕರಿಗೆ

0: ಹಿತಕ್ಕಾಗಿ ಅಹೋರಾತ್ರಿ ಶ್ರಮಿಸ್ತಾ ಇರೋ ರೋಟರಿ ಸಂಸ್ಥೆಯ ಪ್ರತಿಯೊಂದು ಹೆಜ್ಜೆಯೂ ನಿಜಕ್ಕೂ ಶ್ಲಾಘನೀಯ. ಸೊ ರೋಟರಿ ಸಂಸ್ಥೆಯ ಈ ಎಲ್ಲಾ ಸಮಾಜಮುಖಿ ಕೆಲಸಗಳಿಗೆ, ಅವರ ನಿಸ್ವಾರ್ಥ ಸೇವೆಗೆ ಮತ್ತು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಸಮಯ ನೀಡಿದ ಶ್ರೀ ರಮೇಶ್ ಅವರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ತಂಡದ ಪರವಾಗಿ ಮತ್ತು ನಮ್ಮೆಲ್ಲ ಪ್ರೀತಿಯ ಕೇಳುಗರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಅನಂತ ಅಭಿನಂದನೆಗಳು ಅಂತ ಹೇಳ್ತಾ, ನಿಮ್ಮ ಈ ಸೇವಾ ಪಯಣ ಹೀಗೆ ಮುಂದುವರಿಯಲಿ, ಸಾವಿರಾರು ಜನರಿಗೆ ನಿಮ್ಮಿಂದ ನೆರವು ಸಿಗಲಿ ಅಂತ ಹಾರೈಸುತ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
5: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
0: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
2: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
0: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
9: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್.ಜೆ. ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ ಅಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680-9629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬೋದು. ಹಾಗಾದ್ರೆ ಯಾವ ಥರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನು ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನಿಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನೋಡಿ, ಈಗ ಕೆಲವೊಂದಷ್ಟು ಸಿನಿಮಾಗಳನ್ನ ನೋಡಿದಾಗ ಈ ರೀತಿಯ ಪ್ರಾಣಿಗಳು ಕೂಡ ಇರ್ತಾವ ಅಂತ ಹೇಳಿ ನಮಗೆ ಒಂದು ಸಾರಿ ಯೋಚನೆ ಬರುತ್ತೆ. ಸೊ ಆ ಥರದಲ್ಲಿ ನಾನು ನೋಡಿದ ಹಾಗೆ ಸುಮಾರು ಪ್ರಾಣಿಗಳು ನಮಗೆ ಸಿನಿಮಾಗಳಲ್ಲಿ ತೋರಿಸ್ತಾರೆ. ಸೊ ಅದರ ಒಂದು ಕಾಲ್ಪನಿಕ ಚಿತ್ರಗಳಾಗಿರ್ಬೋದು ಅಥವಾ ಅವು ಯಾವ ರೀತಿಯಲ್ಲಿ ಇರ್ತಾ ಇದ್ವು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ತಾ ಇರ್ತಾರೆ. ಅಂಥದ್ರಲ್ಲಿ ಇವತ್ತು ನನ್ನ ತಲೆಗೆ ಡೈನೋಸಾರ್ನ ಬಗ್ಗೆ ಸ್ವಲ್ಪ ಹಾಗೆ ಥಿಂಕಿಂಗ್ ಬಂತು. ಡೈನೋಸಾರ್ಗಳನ್ನ ನಾವೆಲ್ಲ ಕೂಡ ನೋಡಿರ್ತೀವಿ, ಆ್ಯಂಡ್ ನೀವು ಕೂಡ ಥಿಯೇಟರ್ಗಳಲ್ಲಿ ಆಗಿರ್ಬೋದು ಅಥವಾ ಟಿ ವಿಗಳಲ್ಲೇ, ಮೊಬೈಲ್ಗಳಲ್ಲೇ ಈ ಒಂದು ಡೈನೋಸಾರ್ನ ಸಿನಿಮಾಗಳಾಗಿರ್ಬೋದು. ಹಾಗೆ ಈಗಂತೂ ಡೈನೋಸಾರ್ ಪಾರ್ಕ್ಗಳನ್ನ ನೀವು ಸುಮಾರು ಕಡೆಗಳಲ್ಲಿ ನೋಡ್ಬೋದು. ನಮ್ಮ ಕರ್ನಾಟಕದಲ್ಲೇ ಬೆಂಗಳೂರಲ್ಲಿ ಕೂಡ ಒಂದು ಪಾರ್ಕ್ ಇದೆ, ಅದೇ ರೀತಿ ನಾವು ತಮಿಳ್ನಾಡು ಕಡೆಗೆಲ್ಲ ಹೋಗ್ತೀವಿ ಅಂದರೆ ಅಲ್ಲೂ ಕೂಡ ಪಾರ್ಕ್ಗಳಿದೆ, ಮತ್ತು ಔಟ್ ಆಫ್ ಕಂಟ್ರಿ ಹೋಗ್ತೀರ ಅಂದರೆ ಅಲ್ಲೂ ಕೂಡ ಡೈನೋಸಾರ್ ಪಾರ್ಕ್ಗಳನ್ನ ಇರೋದನ್ನು ನೋಡಬಹುದು. ಆ್ಯಂಡ್ ಡೈನೋಸಾರ್ ಹೇಗಿರ್ತಾ ಇತ್ತು ಮತ್ತು ಅದರ ಹಾವಭಾವ ಹೇಗಿರ್ತಾ ಇತ್ತು ಅನ್ನೋದ್ರ ಬಗ್ಗೆ ಒಂದು ಚೆನ್ನಾಗಿ ತೋರಿಸ್ತಾ ಇರ್ತಾರೆ ಹೊರಗಡೆ ಎಲ್ಲ ಹೋದರೆ. ಈ ಡೈನೋಸಾರ್ ರೀತಿಯಲ್ಲೇ ನಾವು ಮನೆಯಲ್ಲಿ ನೋಡ್ಬೋದು ಅಂತ ಅಂದರೆ ಅದು ಹಲ್ಲಿಗಳು. ಹಲ್ಲಿಗಳು ಸಹ ಏನು ಡೈನೋಸಾರ್ನ ಜಾತಿಗೆ ಸೇರಿದಂಥವು. ಆದರೆ ಡೈನೋಸಾರ್ಗಳು ತುಂಬ ದೊಡ್ಡದಾಗಿರ್ತಾ ಇತ್ತು, ಆದರೆ ಬರ್ತಾ ಬರ್ತಾ ಬರ್ತಾ ಬರ್ತಾ ಈ ಒಂದು ಹಲ್ಲಿ ಹೇಗೆ ನಮ್ಮ ಒಂದು ಬೆರಳಿನಷ್ಟು ಉದ್ದ ಇರುತ್ತೆ ಹಾಗೆ ಇದೆ ಇವಾಗ ಹಲ್ಲಿಗಳು. ಸೊ ಹಲ್ಲಿಯ ಒಂದು ಚಲನವಲನವೆಲ್ಲ ನೋಡಿದ್ರೆ ನಮಗೂ ಕೂಡ ಒಂದು ಸಾರಿ ಭಯ ಆಗುತ್ತೆ. ಹಾಗಾಗಿ ಈ ಒಂದು ಹಲ್ಲಿಗಳ ರೀತಿಯಲ್ಲಿ ಇದ್ದಂತಹ ಒಂದು ಡೈನೋಸಾರ್ಗಳು ಅಥವಾ ಡೈನೋಸಾರ್ಗಳ ರೀತಿಯಲ್ಲಿರುವಂತಹ ಈ ಹಲ್ಲಿಗಳು ಎಷ್ಟೊಂದು ವಿಸ್ಮಯಕಾರಿ ವಿಚಾರಗಳನ್ನ ಇಟ್ಕೊಂಡಿದ್ದಾವೆ ಅಂಥೇಳಿ ನಾನು ಕೂಡ ಯೋಚನೆ ಮಾಡಿದಾಗ ಇವತ್ತು ನನಗೆ ಒಂದು ಹಲ್ಲಿಯ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಹಲ್ಲಿಯ ಬಗ್ಗೆ ನಿಮಗೇನಾದ್ರು ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಅದ್ರ ಬಗ್ಗೆ ನೀವು ಕೂಡ ನಮಗೆ ಮೆಸೇಜ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕೂಡ ಕಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಈ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶೋಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ ರಾಣಿ ಬೋನಡ ಫೆಮ್ ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ನಾನು ಕೂಡ ಇವತ್ತು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೂ ಕೂಡ ಇವತ್ತು ನಾನು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮಗೇನಾದ್ರು ಒಪಿನಿಯನ್ನ ತಿಳಿಸಬೇಕು ಅಂತಾದರೆ, ಅಥವಾ ನಿಮಗೆ ಗೊತ್ತಿರುವಂತಹ ವಿಷಯಗಳನ್ನ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೇಕು ಅಂತಾದರೆ, ಖಂಡಿತವಾಗ್ಲೂ ನೀವು ನಮಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸೋ ಮೂಲಕ ಅಥವಾ ಮೆಸೇಜ್ನ ಮಾಡೋದ್ರ ಮೂಲಕ ನಮ್ಮ ಜೊತೆಯಲ್ಲಿ ಮಾತಾಡಬಹುದು. ಹಾಗೆಯೇ ನಾವಿವತ್ತು ತಿಳಿಸೋದನ್ನ ಬಿಟ್ಟು ನಿಮಗೇನಾದ್ರು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳು ತಲೆಗೆ ಹೊಳೆದಿದ್ರೆ ಅದ್ರ ಬಗ್ಗೆನೂ ಕೂಡ ಒಂದು ಮೆಸೇಜ್ನ ಮಾಡಿ, ಆ್ಯಂಡ್ ನಾವು ಕೂಡ ಅದ್ರ ಬಗ್ಗೆ ಸರ್ಚ್ ಮಾಡಿ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಅದೇ ಥರ ನಿಮಗೆ ನಿಮ್ಮ ಮಕ್ಕಳು ಯಾವತ್ತಾದ್ರು ಕ್ವೆಶನ್ ಮಾಡಿದರೆ, ಸೊ ಆ ಕ್ವೆಶನ್ಗಳನ್ನ ನೀವು ಹಾಗೆ ಇಟ್ಕೊಳ್ಳೋದ್ರ ಬದಲಿಗೆ ನಮಗೂ ಕೂಡ ತಿಳಿಸಿ, ಆ್ಯಂಡ್ ನಾವು ಕೂಡ ಅದ್ರ ಬಗ್ಗೆ ಸರ್ಚ್ ಮಾಡಿ ಹೇಳೋಣ ಅಂತ ಹೇಳ್ತಾ, ಇವತ್ತು ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಾದರೆ ನಮ್ಮ ಸಂಖ್ಯೆ 9686896879607962799 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಈ ಒಂದು ಹಲ್ಲಿಗಳ ಬಗ್ಗೆ ಹೇಳ್ತಾ ಇದ್ದೆ. ನೋಡಿ, ಹಲ್ಲಿಗಳು ಅಂತ ಅಂದಾಗ ನಮ್ಮ ಮನೆಗಳಲ್ಲೆಲ್ಲ ಕೂಡ ಓಡಾಡ್ತಾ ಇರ್ತವೆ, ಆ್ಯಂಡ್ ಕತ್ಲಾಗ್ತದ ಹಾಗೆ ಚಿಟ್ಟೆ ಅಥವಾ ಸೊಳ್ಳೆ ಈ ಥರದ ಹಿಡಿಯೋದಕ್ಕೆ ಬರ್ತಾ ಇರ್ತವೆ, ಹುಳಗಳನ್ನ ಹಿಡಿಯೋದಕ್ಕೆ. ಸೊ ನೋಡಿ, ಸ್ವಲ್ಪ ಭಯ ಆಗುತ್ತೆ. ಮತ್ತು ಮನೆಗಳಲ್ಲಿ ಯೂಶ್ವಲಾಗಿ ಸ್ವಿಚ್ ಹತ್ರ ಅಥವಾ ಎಲ್ಲರೂ ಹೋಲ್ಡರ್ ಹತ್ರ ಇಲ್ಲೆಲ್ಲ ಇರ್ತವೆ. ಆ್ಯಂಡ್ ಇವತ್ತು ಈ ಒಂದು ಹಲ್ಲಿ ಯಾವ ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಇಟ್ಕೊಂಡಿದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸೊ ನೋಡಿ, ಈಗ ಹಲ್ಲಿಗಳನ್ನ ನಾವು ನಮ್ಮ ಮನೆಗಳಲ್ಲಿ ನೋಡ್ತೀವಲ್ವಾ, ಸೊ ಆ ಒಂದು ಹಲ್ಲಿಗಳು ತುಂಬಾ ಸಾಫ್ಟ್ ಆಗಿರುವಂತಹ ಸ್ಕಿನ್ ಆಗಿರುತ್ತೆ, ಮತ್ತು ಅವುಗಳನ್ನ ನೋಡೋದಕ್ಕೆ ಸ್ವಲ್ಪ ಭಯ ಅಂತ ಅನಿಸುತ್ತೆ. ಆದರೆ ಕೆಲವೊಂದ್ಸರಿ ಏನಾಗುತ್ತೆ, ಈ ಕಿಟಕಿ ಹತ್ರ ಎಲ್ಲ ಹೋಗಿದ್ದಾಗ ಕಿಟಕಿನಲ್ಲಿ ಅಪಚಿಯಾಗಿ ಸತ್ತೋಗುವಂತಹ ಪರಿಸ್ಥಿತಿನಲ್ಲಿ ಪಾಪ ಇರ್ತವೆ. ಎನಿವೆ, ಇವತ್ತು ನಾನು ಎರಡು ಹಲ್ಲಿಗಳ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ. ಸೊ ಈ ಹಲ್ಲಿಗಳಲ್ಲಿ ಎರಡು ದೊಡ್ಡ ಜಾತಿಗಳಿದ್ದಾವೆ, ಓಕೆನಾ. ಸೊ ಇಂಥದ್ರಲ್ಲಿ ಇವತ್ತು ನಾನು ಹೇಳೋದಕ್ಕೆ ಹೊರಟಿರುವಂತಹ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ, ಈ ಒಂದು ಹಲ್ಲಿ ಕಣ್ಣು ಮುಚ್ಚಿಕೊಂಡೇ ಎಲ್ಲದನ್ನು ಕೂಡ ನೋಡುವಂತಹ ಹಲ್ಲಿಗಳಾಗಿದ್ದಾವೆ. ಸೊ ಈ ಹಲ್ಲಿಗಳ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ನೋಡಿ, ಹಲ್ಲಿಗಳಲ್ಲಿ ಎರಡು ದೊಡ್ಡ ಜಾತಿ ಇದೆ ಅಂತ ಹೇಳಿದೆ. ಇವುಗಳಲ್ಲಿ ಒಂದು ಹಾವಿನ ಆಕಾರದಲ್ಲಿರುವಂತಹ ಹಲ್ಲಿಗಳು, ಇವನ್ನು ಸ್ಕಿಂಕ್ಸ್ ಅಂತ ಹೇಳಿ ಕರೀತಾರೆ. ಈ ಜಾತಿಯ ಹಲ್ಲಿಗಳು ಎಲ್ಲಿರ್ತವೆ ಅಂತಂದರೆ, ಉಷ್ಣವಲಯದ ಎಲ್ಲ ದೇಶಗಳಲ್ಲೂ ಕೂಡ ಕಂಡು ಬರ್ತವೆ. ನಮ್ಮ ಇಂಡಿಯಾದಲ್ಲಿ ನೋಡ್ತೀವಿ ಅಂತಂದರೆ, ನಮ್ಮ ಸೌದರ್ನ್ ಇಂಡಿಯಾ, ಅದರಲ್ಲಿ ಕೇರಳ, ತಮಿಳುನಾಡು, ನಮ್ಮ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಹಾಗೆ ಬೇರೆ ಬೇರೆ ಪಾರ್ಟ್ಸ್ಗಳಲ್ಲಿ ನೋಡ್ತೀವಿ ಅಂದರೆ ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ್, ವೆಸ್ಟ್ ಬೆಂಗಾಲ್, ಮತ್ತು ನಾರ್ದರ್ನ್ ಸ್ಟೇಟ್ಸ್ಗಳನ್ನ ಕೂಡ ನಾವು ನೋಡ್ಬೋದು. ಸೊ ಅಂಥ ಕಡೆಗಳಲ್ಲಿ ಈ ಒಂದು ಉಷ್ಣವಲಯಗಳು ಅಂತ ಹೇಳಿ ಹೇಳ್ತೀವಿ. ಸೊ ಇಂತಹ ಕಡೆಗಳಲ್ಲಿ ನಮಗೆ ಈ ಒಂದು ಹಲ್ಲಿಗಳು ಕಾಣಿಸ್ಕೊಳ್ಳುತ್ತೆ. ಇಂತಹ ಕಡೆಗಳಲ್ಲಿ ಕಾಣಿಸ್ಕೊಂಡಂತಹ ಈ ಹಲ್ಲಿಗಳಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತ ನೀವು ಕೇಳೋದಾದರೆ, ಈ ಒಂದು ಹಾವಿನ ಆಕಾರದಲ್ಲಿರುವಂತಹ ಹಲ್ಲಿಗಳನ್ನು ನಾವಾಗಲೇ ಹೇಳಿದಾಗೆ ಸ್ಕಿಂಗ್ಸ್ ಅಂತೇಳಿ ಕರಿತೀವಿ. ಈ ಜಾತಿಗೆ ಸೇರಿರುವಂತಹ ಹಲ್ಲಿಗಳು ನಮ್ಮ ದೇಶದಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ, ಮತ್ತು ಈ ಹಲ್ಲಿಗಳನ್ನು ನೀವು ಕೂಡ ನೋಡಿರಬಹುದು. ಹಾಗೆಯೇ ಈ ಒಂದು ಹಾವಿನ ಆಕಾರದಲ್ಲಿರುವಂತಹ ಈ ಹಲ್ಲಿಗಳಲ್ಲೇ ಸುಮಾರು 600 ಪ್ರಭೇದಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಸೊ ನಾವು ನೋಡಿರುವಂತಹ ಪ್ರಭೇದ ಯಾವುದು ಅಂತ ಕಂಡುಹಿಡಿದು ಭಾಳ ಕಷ್ಟ ಆಗಿದೆ ಇವಾಗ. ಹಾಗಾದರೆ ನಾನು ಹೇಳೋದಾಗೆ ಇವತ್ತು ಹೇಳೋದಕ್ಕೆ ಹೊರಟಿರುವಂತಹ ಇಂಟ್ರೆಸ್ಟಿಂಗ್ ವಿಷಯ, ಕಣ್ಣು ಮುಚ್ಕೊಂಡೇ ಎಲ್ಲದನ್ನು ಕೂಡ ನೋಡುವಂತಹ ಈ ಹಲ್ಲಿ, ಇದನ್ನು ನಾವು ಸ್ಕಿಂಗ್ಸ್ ಅಂತ ಹೇಳಿ ಕರಿತೀವಿ ಅಂತ. ಸೊ ಈ ಒಂದು ಸ್ಕಿಂಗ್ಸ್ಗಳು ಎಲ್ಲೆಲ್ಲಿರ್ತವೆ, ಮತ್ತು ಸ್ಕಿಂಗ್ಸ್ಗಳು ಜನರ ಕಣ್ಣಿಗೆ ಕಾಣಿಸ್ಕೊಳ್ತಾ ಕಾಣಿಸ್ಕೊಳ್ಳಲ್ವಾ, ಈ ರೀತಿಯ ಎಲ್ಲ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟಿಂಗಾಗಿ ನಾನು ಕೂಡ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಕೇಳಿಸ್ಕೊಳ್ತಾ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಒಪಿನಿಯನ್ಗಳನ್ನ ಹೇಳಿ. ಆ್ಯಂಡ್ ನಿಮಗೇನಾದ್ರು ಈ ಒಂದು ಸ್ಕಿಂಗ್ಸ್ಗಳು ಕಾಣಿಸ್ಕೊಂಡಿದೆ ಅಂತಂದರೆ ಎಲ್ಲಿ ಕಾಣಿಸ್ಕೊಂಡಿತ್ತು ಅನ್ನೋದ್ರ ಬಗ್ಗೆ ಕೂಡ ಹೇಳಿ. ಆ್ಯಂಡ್ ಸ್ಕಿಂಗ್ಸ್ ಅಂದರೆ ಯಾವ ರೀತಿ ಇರುತ್ತೆ ಅಂಥೇಳಿ ನಿಮಗೇನಾದ್ರು ಗೊತ್ತಾಗಬೇಕು ಅಂತಂದರೆ ಒಂದು ಸರಿ ಸರ್ಚ್ ಮಾಡಿ, ಅದರ ಇಮೇಜ್ ಕೂಡ ಬರುತ್ತೆ, ಅದನ್ನು ನೋಡಿದಾಗ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಈ ಸ್ಕಿಂಗ್ಸ್ ಅಂಥೇಳಿ. ಸ್ಕಿಂಗ್ಸ್ ಸ್ಪೆಲ್ಲಿಂಗ್ ಬೇಕಂದರೆ SKINKS, ಓಕೆನಾ, ಈ ಥರ ಸರ್ಚ್ ಮಾಡಿ. ಸೊ ನಿಮಗೂ ಕೂಡ ಸ್ಕಿಂಗ್ಸ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ನೋಡಿದ ಮೇಲೆ ಆ ರೀತಿಯ ಹಲ್ಲಿನ ನೀವು ಯಾವತ್ತಾದರೂ ಡೈರೆಕ್ಟಾಗಿ ನೋಡಿದ್ದೀರಾ ಅಂತಂದರೆ, ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಈ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಬೋನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಮಾತಾಡ್ತಾ ನಿಮಗೆ ಹೇಳ್ತಾ ಇದ್ದೆ, ಒಂದು ಹಲ್ಲಿಯ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯವನ್ನು ಹೇಳ್ತೀನಿ ಅಂತೇಳಿ. ಅದು ಕೂಡ ಸಾಮಾನ್ಯವಾಗಿರುವಂತಹ ಹಲ್ಲಿ ಅಲ್ಲ, ಇದು ಹಲ್ಲಿಗಳಲ್ಲೇ ಎರಡು ದೊಡ್ಡ ಜಾತಿಗಳಲ್ಲಿ ಇರುವಂತಹ ಒಂದು ಸ್ಪೆಷಲ್ ಆಗಿರುವ ಹಲ್ಲಿ, ಸ್ಕಿನ್ಸ್ ಅಂಥೇಳಿ. ಈ ಒಂದು ಹಲ್ಲಿ ಹಾವಿನ ಆಕಾರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಇದನ್ನು ನೀವು ಯಾವತ್ತಾರು ನೋಡಿದ್ರೆ ಅಂತಂದರೆ ನಿಮ್ಮ ಒಪಿನಿಯನ್ಗಳನ್ನ ಕೂಡ ಹೇಳಿ. ಆ್ಯಂಡ್ ಹಾಗೆ ಇವತ್ತು ಇದರಲ್ಲಿರುವಂತಹ ಇಂಟ್ರೆಸ್ಟಿಂಗ್ ವಿಷಯ ಏನಂತಂದರೆ, ಇದು ಹೆಚ್ಚಾಗಿ ಜನರ ಕಣ್ಣಿಗೆ ಕಾಣಿಸ್ಕೊಳ್ತಾ ಇಲ್ವಾ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಹಾಗಾದರೆ ಇದ್ರ ಬಗ್ಗೆ ಎಲ್ಲ ಕೂಡ ಹೇಳ್ತೀನಿ. ಆ್ಯಂಡ್ ನಿಮ್ಮ ಒಪಿನಿಯನ್ನ ನೀವು ತಿಳಿಸ್ಬೇಕು ಅಂತಂದರೆ ನಮಗೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಇವಾಗ ನಾನಾಗಲೇ ಹೇಳಿದೆ, ಈ ಒಂದು ಸ್ಕಿನ್ಸ್ ಅನ್ನುವಂಥದ್ದು ಹಾವಿನ ಆಕಾರದಲ್ಲಿರುವಂತಹ ಹಲ್ಲಿಗಳಾಗಿರುತ್ತೆ. ಈ ಜಾತಿಯ ಹಲ್ಲಿಗಳು ಉಷ್ಣವಲಯದ ಎಲ್ಲ ದೇಶಗಳಲ್ಲೂ ಕೂಡ ಕಂಡುಬರುತ್ತೆ, ಹಾಗೆಯೇ ನಮ್ಮ ದೇಶದಲ್ಲೂ ಕೂಡ ಕಂಡುಬರುತ್ತೆ. ಇದರಲ್ಲಿ 600 ಪ್ರಭೇದಗಳಿದ್ದಾವೆ. ಈ ಸ್ಕಿನ್ಸ್ ಅನ್ನುವಂಥದ್ದು ನಾನಾಗಲೇ ಹೇಳಿದಾಗೆ ಜನರ ಕಣ್ಣಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ, ಅವು ಯಾವಾಗಲೂ ಕೂಡ ವಿರಾಮದಲ್ಲೇ ಇರ್ತವೆ. ಆ್ಯಂಡ್ ಈ ಹಾವಿನ ಆಕಾರದಲ್ಲಿರುವಂತಹ ಈ ಹಲ್ಲಿಗಳಿಗೆ ಅತಿ ಸಣ್ಣಗಿರುವಂತಹ ಚಿಕ್ಕ ಕಾಲುಗಳಿರ್ತವೆ. ನಾವು ನೋಡುವಂತಹ ಈ ಹಲ್ಲಿಗಳು ಮನೆಯಲ್ಲಿ ಸ್ವಲ್ಪ ದೊಡ್ಡದಾಗಿರ್ತವೆ, ಮತ್ತು ಕಾಲುಗಳು ಕೂಡ ಸ್ವಲ್ಪ ದೊಡ್ಡದಾಗಿರ್ತವೆ. ಆದರೆ ಈ ಒಂದು ಹಾವಿನ ಆಕಾರದ ಸಣ್ಣ ಹಲ್ಲಿಗಳು ಸಣ್ಣ ಕಾಲುಗಳನ್ನು ಹೊಂದಿರ್ತವೆ, ಮತ್ತು ಅವುಗಳ ಚರ್ಮ ಕೂಡ ತುಂಬಾ ನೈಸ್ ಆಗಿರುತ್ತೆ ಅಂತ ಹೇಳಿ ಹೇಳ್ತಾರೆ. ಇವುಗಳು ತಮ್ಮ ಗಾತ್ರವನ್ನು ಇನ್ನೂ ಕೂಡ ಸಣ್ಣ ಮಾಡಿಕೊಂಡು ಮಣ್ಣನ್ನು ಕೊರಿತಾ ಕೊರಿತಾ ಮಣ್ಣಿನ ಒಳಗಡೆ ಹೋಗ್ತವೆ. ಈ ರೀತಿಯಲ್ಲಿ ಬದುಕುವಂತಹ ಈ ಒಂದು ಸ್ಕಿಂಕ್ಸ್ಗಳು ತುಂಬಾ ಸ್ಪೆಷಾಲಿಟಿಯನ್ನು ಹೊಂದಿದ್ದಾವೆ. ಕೆಲವು ಸ್ಕಿನ್ಸ್ಗಳ ದೇಹದ ಗಾತ್ರಕ್ಕೆ ಹೋಲಿಸಿದ್ರೆ ಅವುಗಳ ಕಾಲು ತುಂಬಾ ಚಿಕ್ಕದಾಗಿರುತ್ತೆ. ಆ್ಯಂಡ್ ನಾನಾಗಲೇ ಹೇಳಿದೆ ಅಲ್ವಾ, ಸೊ ಕಣ್ಣು ಮುಚ್ಚಿಕೊಂಡು ಕೂಡ ನೋಡುವಂತಹ ಒಂದು ಶಕ್ತಿಯನ್ನು ಹೊಂದಿದೆ ಅಂಥೇಳಿ. ಅದೇ ಈ ಸ್ಕಿನ್ಸ್ಗಳು. ಇದರಲ್ಲಿ ಸ್ಪೆಷಾಲಿಟಿ ಏನಂತಂದರೆ, ಕಣ್ಣು ಮುಚ್ಕೊಂಡೆ ಏನೇನು ಬೇಕಾದರೂ ಇವು ನೋಡ್ತವೆ, ಮತ್ತು ಇವುಗಳು ಈ ಒಂದು ಬಿಲವನ್ನು ತೋಡುವಂಥದ್ದು, ಮತ್ತು ಆಗಲೇ ಕೊರ್ಕೊಂಡು ಹೋಗುವಂಥದ್ದು ಏನು ಹೇಳಿದೆ ಅಲ್ಲ, ಸೊ ಇದು ಕೊರ್ಕೊಂಡು ಹೋಗುವಾಗ ಅದರಲ್ಲಿರುವಂತಹ ಕೀಟಗಳು ಮತ್ತು ಇತರ ಪ್ರಾಣಿಗಳನ್ನು ತಿನ್ನುವಾಗಲೂ ಕೂಡ ಕಣ್ಣುಗಳನ್ನು ಮುಚ್ಚಿಕೊಂಡೇ ಇದು ಆಹಾರವನ್ನು ಕೂಡ ಸೇವಿಸುತ್ತೆ, ಮತ್ತು ಕೀಟಗಳನ್ನು ಕೂಡ ಹಿಡಿಯುತ್ತೆ. ಇವುಗಳ ಕಣ್ಣುಗಳ ಮೇಲೆ ಶಾಶ್ವತವಾದಂತಹ ಒಂದು ಪಾರದರ್ಶಕವಾದ ರೆಪ್ಪೆ ಇರೋದ್ರಿಂದ ಇವುಗಳು ಕಣ್ಣು ಮುಚ್ಚಿದ್ರೂ ಕೂಡ ನಾವು ನೋಡಿಕೊಂಡು ಹೋಗುವಂತಹ ಒಂದು ಸ್ಪೆಷಾಲಿಟಿಯನ್ನು ಹೊಂದಿದ್ದಾವೆ. ಸೊ ಹಾಗಾಗಿನೇ ಈ ಒಂದು ಸ್ಕಿಂಕ್ಸ್ ಹಲ್ಲಿಗಳು ಕಣ್ಣು ಮುಚ್ಚಿಕೊಂಡು ಈ ಬೇಟೆ ಕೂಡ ಆಡ್ತವೆ, ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೂ ಕೂಡ ಹೋಗ್ತವೆ. ಆದ್ದರಿಂದ ಈ ಹಲ್ಲಿಗಳು ರೆಪ್ಪೆಗಳ ಮೂಲಕ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ನಿಮಗೊಂದು ಕ್ವೆಶನ್ ಬಂದೇ ಬಂದಿರುತ್ತೆ, ಈ ಪಾರದರ್ಶಕವಾಗಿರುವಂತಹ ರೆಪ್ಪೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಕೂಡ ಕಣ್ಣು ಹಿಡಿಯುತ್ತೆ ಅಂತಂದರೆ ಕಣ್ಣು ಯಾಕೆ ಮುಚ್ಕೋಬೇಕು ಅಂತ ಪ್ರಶ್ನೆ ಬಂದಿರ್ಬೋದು ನಿಮಗೆ. ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದರೆ, ಈ ಜಾತಿಯ ಹಲ್ಲಿಗಳು ಕಣ್ಣನ್ನು ಯಾಕೆ ಮುಚ್ಕೊಳ್ಬೋದು ಅಂತ ನೀವು ಯೋಚನೆ ಮಾಡಿದ್ರೆ, ಈ ಪ್ರಾಣಿಗಳು ಮಣ್ಣಿನೊಳಗೆ ಹೋಗುವಾಗ ಮಣ್ಣು ಕಣ್ಣಿನೊಳಗೆ ಹೋಗ್ಬೋದು, ಆದ್ದರಿಂದ ಮಣ್ಣು ಮತ್ತು ಮರಳಿನಿಂದ ಕಣ್ಣನ್ನು ರಕ್ಷಿಸಿಕೊಳ್ಳೋದಕ್ಕಾಗಿ ಅವು ಕಣ್ಣನ್ನು ಮುಚ್ಕೊಳ್ತವೆ. ಸೊ ಪಾರದರ್ಶಕವಾದಂತಹ ರೆಪ್ಪೆಗಳಿದ್ರೂ ಕೂಡ ಅವುಗಳು ಕಣ್ಣು ಮುಚ್ಚದೇ ಇದ್ದರೆ ಮರಳು ಕೂಡ ಕಣ್ಣೊಳಗೆ ಹೋಗುತ್ತೆ. ಆ್ಯಂಡ್ ಇವು ವಾಸ ಮಾಡುವಂಥದ್ದು ಮಣ್ಣಿನಲ್ಲೇ ಮರಳಿನಲ್ಲೇ. ಹಾಗಾಗಿ ಈ ರೀತಿಯ ಒಂದು ಸ್ಪೆಷಲ್ ಆಗಿರುವಂತಹ ಹಲ್ಲಿಗಳನ್ನು ನೀವು ಕೂಡ ನೋಡಬಹುದು ಉಷ್ಣವಲಯಗಳಲ್ಲಿ. ಆ್ಯಂಡ್ ಯಾವತ್ತಾದರೂ ಇದನ್ನು ನೋಡಿದ್ದೀರಾ ಅಂತಂದರೆ, ಸೊ ನಿಮಗೆ ಏನಿಸ್ತು ಅದ್ರ ಬಗ್ಗೆ ನೀವು ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಈ ಒಂದು ಇಂಟ್ರೆಸ್ಟಿಂಗ್ ಆಗಿರುವ ವಿಷಯ ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸಿದರೆ ನಿಮ್ಮ ಒಪಿನಿಯನ್ನ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಶೋನ ಮುಗಿಸಿ ಹೊರಡ್ತಾ ಇದ್ದೀನಿ. ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾನು ಕೂಡ ತೊಗೊಂಡು ಬರ್ತೀನಿ. ನಿಮಗೆ ಯಾವುದಾದ್ರು ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ನೀವು ಕೂಡ ನಮ್ಮ ಜೊತೆನಲ್ಲಿ ಮಾತಾಡಿ. ಹಾಗಾದರೆ ಇವತ್ತಿನ ಶೋನ ಮುಗಿಸಿ ನಾನು ಕೂಡ ಹೊರಡ್ತಾ ಇದ್ದೀನಿ. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
3: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣುವ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
2: ಪರಿಶುದ್ಧವಾದ ಹಾಲು?
4: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
5: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೇ ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ತಾನೇ? ಯಾವಾಗಲೂ ಖುಷಿಯಾಗಿರಿ. ಜೊತೆಗೆ ಟೈಮ್ ಕೂಡ 6:30 ಆಗಿದೆ. ನಾನು ನಿಮ್ಮ ಆರ್ ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ಕೇಳುಗರೆ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಅಂದರೆ ಸೋಮವಾರದಿಂದ ಶನಿವಾರದವರೆಗೂ ಸಂಜೆ 6:30 ಪ್ರಸಾರ ಆಗುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಿಸ್ನೆಸ್ ಮ್ಯಾನ್ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಏನ್ ಗೊತ್ತಾ, ನಾವು ಮನೆಯನ್ನ ಕಷ್ಟಪಟ್ಟು ಕನಸನ್ನ ನನಸು ಮಾಡ್ಕೋಬೇಕು ಅಂತ ಹೇಳಿ ಅಂದ ಚಂದವಾಗಿ ಕಟ್ತೀವಿ, ಆಯ್ತಾ? ಆದ್ರೆ ಆ ಮನೆಗೆ ನಿಜವಾಗ್ಲೂ ಒಂದು ಲುಕ್ ಅಂತ ಬರೋದು ಬಣ್ಣ ಬಳಿದಾಗ ಮಾತ್ರ. ಹಾಗಿದ್ಮೇಲೆ ಇವತ್ತು ಯಾಕೊಂದು ಪೇಂಟ್ ಬಿಸ್ನೆಸ್ ಬಗ್ಗೆ ಮಾತನಾಡಬಾರ್ದು ಅಂತ ಅನ್ನಿಸ್ತು? ನಾವೀಗ ಇರೋದು NT ರೋಡ್ ಅಲ್ಲಿರುವಂತಹ AR ಟ್ರೇಡರ್ಸ್ ಅಲ್ಲಿ. ಸೊ ಇದರ ಮಾಲೀಕರಾಗಿರುವಂತಹ ಆಸಿಫ್ ಉಲ್ಲಾ ಖಾನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆನ ಸ್ಟಾರ್ಟ್ ಮಾಡೋಣವಾ? ಆಸಿಫ್ ಉಲ್ಲಾ ಖಾನ್ ಅವರೇ, ನಮಸ್ತೆ.
9: ನಮಸ್ತೆ.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
9: ಥ್ಯಾಂಕ್ ಯು.
0: ಹೇಗಿದ್ದೀರಾ ಆಸಿಫುಲ್ಲಾ ಖಾನ್ ಅವರೇ?
9: ಫೈನ್.
0: ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಬಹುದಾ? ನಿಮ್ಮ ಪ್ರಾಪರ್ ಯಾವುದು, ಎಲ್ಲಿ ಹುಟ್ಟಿ ಬೆಳೆದಿದ್ದು, ಓದಿದ್ದು, ಅದ್ರ ಬಗ್ಗೆ ಹೇಳಿ ಸರ್.
9: ಪ್ರಾಪರ್ ನಾವು ಮದಾರಿಪಾಳ್ಯದವಳು. ಆಮೇಲೆ ನಾನು ಜಸ್ಟ್ ಏನು SLC ಓದಿದ್ದೀನಿ ಅಷ್ಟೇ, ಅಲ್ ಮಹಮೂದ್ ಹೈಸ್ಕೂಲ್, RML ನಗರ, ಶಿವಮೊಗ್ಗ.
0: ಸೊ ಶಿವಮೊಗ್ಗದಲ್ಲೇ ಹುಟ್ಟಿ ಬೆಳೆದಿದ್ದು, SLC ತನಕ ಓದಿದ್ರಿ, ಅದಾದ್ಮೇಲೆ ಏನ್ ಮಾಡಿದ್ರಿ?
9: ಇದೇ ಬಿಸ್ನೆಸ್, ಪೇಂಟ್ ಫೀಲ್ಡ್ ಅಲ್ಲಿ ಬಂದಿದ್ವಿ.
0: ಯಾಕೆ ಸರ್ ಈ ಒಂದು ಫೀಲ್ಡ್ನ ಆಯ್ಕೆ ಮಾಡ್ಕೊಂಡಿದ್ದು?
9: ಏನೋ ಇದರಲ್ಲಿ ಇಂಟ್ರೆಸ್ಟ್ ಬಂತು, ಹಾಗಾಗಿ 20 ಇಯರ್ಸ್ ಆಯಿತು. ಆಲ್ಮೋಸ್ಟ್ 20 ಇಯರ್ಸಿಂದ ಇದೇ ಫೀಲ್ಡಲ್ಲಿ ಇದ್ದೀವಿ ಮೇಡಮ್.
0: ಆಸಿಫ್ ಉಲ್ಲಾ ಖಾನ್ ಅವರೇ, ಫಸ್ಟು ಪೇಂಟರ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದ ಅಥವಾ ಅಸಿಸ್ಟೆಂಟ್ ಆಗಿ ಕೆಲಸ ಸೇರ್ಕೊಂಡಿದ್ದ ಅಥವಾ ಹೇಗೆ?
9: ಇಲ್ಲ ಮೇಡಮ್, ಫಸ್ಟ್ ಆಫ್ ಆಲ್ ನಾನು ಸ್ಮಾಲ್ ಸ್ಟಾರ್ಟಪ್ಪಿಂದ ಸ್ಟಾರ್ಟ್ ಮಾಡಿದ್ದು. ಜಸ್ಟ್ ಆಕ್ಸೆಸರೀಸ್ ಐಟಮ್ಸ್ ಸೇಲ್ ಮಾಡ್ತಾ ಇದ್ದೆ, ಥಿನ್ನರ್, ಬ್ರಷಸ್, ರೋಲರ್ಸ್, ವೆಟ್ ಆ್ಯಂಡ್ ಡ್ರೈಸ್, ಅಲ್ಲಿಂದ ಸ್ಟಾರ್ಟಪ್ ಸ್ಟಾರ್ಟ್ ಮಾಡಿದ್ದೆ. ಇವತ್ತು ನಾನು ಬಿರ್ಲಾ ಒಪೋಸ್ ಫ್ರಾಂಚೈಸಿ ಆಗಿ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀನಿ.
0: ಸೂಪರ್ ಸರ್. ಸ್ಟಾರ್ಟಿಂಗಲ್ಲಿ ಆಕ್ಸೆಸರೀಸ್ನ ಸೇಲ್ ಮಾಡ್ತಾ ಒಂದು ಸ್ಟಾರ್ಟಪ್ ಮಾಡಿದ್ರಿ, ಆಯ್ತಾ? ಸೊ ನೀವೆಲ್ಲೂ ಕೂಡ ಪೇಂಟರ್ ಆಗಿ ಕೂಡ ವರ್ಕ್ ಮಾಡಿಲ್ಲ, ಫಸ್ಟೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರಿ.
9: ಸ್ಮಾಲ್ ಸ್ಟಾರ್ಟಪ್ಪಿಂದ ಸ್ಟಾರ್ಟ್ ಮಾಡಿದ್ದೀನಿ ಮೇಡಮ್.
0: ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ಓಪೋಸ್ ಅಂತ ಒಂದು ಬ್ರ್ಯಾಂಡನ್ನು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಫ್ರಾಂಚೈಸಿಸ್ ಕೂಡ ತೊಗೊಂಡಿದ್ದೀರಾ, ಎಷ್ಟು ಖುಷಿ ಆಗುತ್ತೆ?
9: ತುಂಬಾ ಖುಷಿ ಆಗುತ್ತೆ. ಹೌದೌದು.
0: ಸೊ ಬಿಸ್ನೆಸ್ ಹೇಗಿದೆ ಸರ್?
9: ಫೈನ್, ಚೆನ್ನಾಗಿದೆ ಮೇಡಮ್. ಓವರ್ಆಲ್ ನಂದು 4-5 ಇಯರ್ ಟೋಟಲ್ ಆನ್ಯುವಲ್ ಟರ್ನ್ ಓವರ್ ಇದೆ.
0: ಓಕೆ, ಬಿಸ್ನೆಸ್ ಕೂಡ ಚೆನ್ನಾಗಿದೆ, ಟರ್ನ್ ಓವರ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ರೆ ನಿಮ್ಮ ಒಂದು ಪೇಂಟ್ ಸೇಲ್ ಮಾಡ್ತಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು 20 ಇಯರ್ಸ್ ಆಗಿದೆಯಾ?
9: ಹಾಂ, ಆಲ್ಮೋಸ್ಟ್ 20 ಇಯರ್ಸ್ ಆಗಿದೆ ಮೇಡಮ್.
0: 20 ಇಯರ್ಸ್ ಆಗಿದೆ ಸರ್. ಇಲ್ಲಿಗೆ ಬರುವಂಥ ಕಸ್ಟಮರ್ಸ್ಗಳು ಎಲ್ಲಿಂದ ಬರ್ತಾರೆ?
9: ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ ಸರ್ಕಲ್ಸು, ಆಮೇಲೆ ಕೊಲೀಗ್ಸು, ಆಮೇಲೆ ವಾಕಿಂಗ್ ಕಸ್ಟಮರ್ಸ್ ಎಲ್ಲ ಬರ್ತಾ ಇರ್ತಾರೆ ಮೇಡಮ್. ಹಾಂ.
0: ಸೊ ಪರ್ಟಿಕ್ಯುಲರಾಗಿ ಇಂಥ ಪ್ಲೇಸಿಂದನೇ ಬರ್ತಾರೆ ಅಂತಿಲ್ಲ, ಹಲವಾರು ಶಿವಮೊಗ್ಗ ಎಲ್ಲ ಕಡೆಯಿಂದ ಕೂಡ ಬರ್ತಾರೆ.
9: ಹಳ್ಳಿ ಕಡೆಯಿಂದನೂ ಬರ್ತಾರೆ, ಆಮೇಲೆ ಸಿಟಿ ಲಿಮಿಟಲ್ಲೂ ಇರೋದು ಕೆಲವರು ಬರ್ತಾರೆ.
0: ಆಸಿಫ್ ಅವರು, ಈಗ ನೀವು 20 ವರ್ಷದ ಹಿಂದೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಬಿಸ್ನೆಸ್ ಹೇಗಿತ್ತು, ಈಗ ಹೇಗಿದೆ, ಎಷ್ಟು ಡಿಫ್ರೆನ್ಸ್ ಇದೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
9: ಆವಾಗಿನ ಬಿಸ್ನೆಸ್ಸಿಗೂ ಈಗ ತುಂಬ ಡಿಫ್ರೆನ್ಸ್ ಇದೆ ಮೇಡಮ್. ತುಂಬ ಡಿಫ್ರೆನ್ಸ್ ಇದೆ. ಈಗೆಲ್ಲ ತುಂಬ ಕಾಂಪಿಟೇಷನ್ಸ್, ಟಫ್ ಮಾರ್ಕೆಟು, ಲೋ ಮಾರ್ಜಿನಲ್ಲಿ ಬಿಸ್ನೆಸ್ ಮಾಡಬೇಕು ಈಗ.
0: ಅಂದರೆ ಆವಾಗ ಕಾಂಪಿಟೇಷನ್ ಅಷ್ಟಾಗಿರಲಿಲ್ಲ, ಬಟ್ ಇವಾಗ ಕಾಂಪಿಟೇಷನ್ ಹೆಚ್ಚಾಗಿದೆ, ಮಾರ್ಜಿನ್ ಕೂಡ ಲೋ ಆಗಿದೆ ಅಂತ ಹೇಳ್ತಿದ್ದೀರಾ.
9: ಈಗೆಲ್ಲ ಬಿಸ್ನೆಸ್ ಮಾಡೋದು ಭಾರಿ ಕಷ್ಟ ಮೇಡಮ್.
0: ಸೊ ಆಸಿಫ್ ಅಲ್ಲ ಖಾನ್ ಅವರೇ, ಈ 20 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸಲ್ಲಿ ಯಾವತ್ತೊಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ, ನಾನು ಈ ಒಂದು ಪೇಂಟ್ ಬಿಸ್ನೆಸ್ಸಿಗೆ ಬಂದಿದ್ದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು?
9: ಆಲ್ಮೋಸ್ಟ್ ನನಗೆ 10 ಇಯರ್ಸ್ ಬ್ಯಾಕೇ ಒಂದು ಸ್ಯಾಟಿಸ್ಫೈಡ್ ಆಯಿತು ಈ ಬಿಸ್ನೆಸ್ಸಿಂದ. ನಾನು ಸೆಲೆಕ್ಟ್ ಮಾಡಿರೋದು ಬಿಸ್ನೆಸ್ ಚೆನ್ನಾಗಿದೆ.
0: 10 ಇಯರ್ಸ್ ಬ್ಯಾಕಲ್ಲೇ ಆಯಿತು. ಸೊ ಅಂದರೆ ಆಗ ಸಕ್ಸಸ್ ಜಾಸ್ತಿ ಇತ್ತ ಅಥವಾ ಹೇಗೆ ಸರ್, ಯಾವ ಕಾರಣಕ್ಕಾಗಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು?
9: ಸ್ಟ್ರಗಲು ಇತ್ತು ತುಂಬ ಸ್ಟಾರ್ಟಿಂಗಲ್ಲಿ, ಆಮೇಲೆ ಹೇಳ್ದಲ್ಲ 10 ಇಯರ್ಸ್ ಬ್ಯಾಕ್ ನನಗೆ ಒಂಥರ ಸಕ್ಸಸ್ ಇತ್ತು.
0: ಖುಷಿ ಆಯಿತು ಸರ್. ಚಾಲೆಂಜಿಂಗ್ ಯಾವಾಗ ಸರ್? ಈಗ ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡುವಾಗ ಸಾಕಷ್ಟು ಸ್ಟ್ರಗಲ್ ಇರುತ್ತೆ, ಚಾಲೆಂಜಸ್ ಎಲ್ಲ ಇರುತ್ತೆ, ಅದೆಲ್ಲ ದಾಟಿದ ಮೇಲೆ ಒಂದು ಒಳ್ಳೆ ಬಿಸ್ನೆಸ್ನ ಮಾಡ್ಲಿಕ್ಕೆ ಆಗುತ್ತೆ. ಸೊ ನಿಮಗೆ ಯಾವಾಗ ಸ್ಟಾರ್ಟಿಂಗ್ ಅಲ್ಲಿ ತುಂಬ ಚಾಲೆಂಜ್ ಅಂತ ಅನಿಸಿದ್ದು?
9: ಚಾಲೆಂಜ್ ಅಂತ ಪ್ರಶ್ನೆ ಏನಿಲ್ಲ ಮೇಡಮ್, ನಾನು ಲೈನ್ ಚೇಂಜ್ ಮಾಡಿಲ್ಲ, 20 ಇಯರ್ಸ್ ಇಂದ ಒಂದೇ ಟ್ರ್ಯಾಕಲ್ಲಿ ಇದ್ದೀನಿ, ಹಂಗಾಗಿ ನನಗೆ ಏನು ಕಾರಣ ಬಂದಿಲ್ಲ ಆ ಥರದ್ದು.
0: ಸೂಪರ್. ಸೊ ನಾವು ಒಂದು ಪ್ರೊಫೆಷನ್ ಚೇಂಜ್ ಮಾಡಿದಲೇ ಒಂದೇ ಒಂದು ಬಿಸ್ನೆಸ್ಸಲ್ಲೇ ಕಂಟಿನ್ಯೂ ಮಾಡ್ತಿದ್ರೆ ಅಲ್ಲಿ ಬಹುಶಃ ಚಾಲೆಂಜಸ್ ಕಡಿಮೆ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ.
9: ನಿಜ.
0: ಓಕೆ, ಕೇಳಿಸ್ಕೊಳ್ತಾ ಇದ್ದಿರಲ್ಲ ಸ್ನೇಹಿತರೆ, ಆಸಿಫುಲ್ಲಾ ಖಾನ್ ಅವರು ಅವರ ಸುಮಾರು 20 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಅವರ ಜೊತೆ ಈ ಮಾತುಕತೆಯನ್ನು ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಪೇಂಟ್ ಬಿಸ್ನೆಸ್ ಬಗ್ಗೆ ಮಾತನಾಡ್ತಿದ್ವಿ. ಅದು ನಮ್ಮ ಶಿವಮೊಗ್ಗದಲ್ಲಿರುವಂತಹ ಎನ್ಟಿ ರೋಡ್, ಅಲ್ಲಿ ಎಆರ್ ಟ್ರೇಡರ್ಸ್ ನ ಮಾಲೀಕರಾಗಿರುವಂತಹ ಆಸಿಫ್ ಉಲ್ಲಾ ಖಾನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆನ ಮುಂದುವರೆಸೋಣ. ಸರ್, ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವು ಹೇಳ್ತಾ ಇದ್ರೆ 20 ವರ್ಷದಿಂದ ಈ ಒಂದು ಬಿಸ್ನೆಸ್ ನ ಮಾಡ್ತಾ ಇದ್ದೀನಿ ಅಂತ. ಹೀಗಿರುವಾಗ ನೀವು ಪ್ರಾರಂಭ ಮಾಡಿದ್ದು ಸ್ವಂತ ಮಳಿಗೆ ಇಲ್ಲ ಅಥವಾ ಬಾಡಿಗೆ ಮಳಿಗೆ ಇಲ್ಲ, ಅದ್ರ ಬಗ್ಗೆ ಹೇಳ್ಬೋದಾ?
3: ರೆಂಟಿಗೆನೆ ಎಲ್ಲ. ರೆಂಟ್
2: ಈಗ ಸರ್ ಇರೋದು ರೆಂಟ್ ಅಥವಾ ಓನಾ?
3: ರೆಂಟೆ ಮೇಡಮ್.
2: ಬಟ್ ಈಗ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚೇಂಜ್ ಮಾಡಿ ಜನಕ್ಕೆ ಅಟ್ರಾಕ್ಟ್ ಆಗೋ ತರ ಮಾಡಿದಿರಾ ಅಲ್ವಾ ಸರ್? ಸರ್, ಈಗ 20 ಇಯರ್ಸ್ ಬ್ಯಾಕ್ ನೀವು ಪೇಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಮನೆಗೆ ಬಣ್ಣ ಹೊಡ್ಸೋರ ಸಂಖ್ಯೆ ಹೆಚ್ಚಿತ್ತ ಕಡಿಮೆ ಇತ್ತ, ಹೇಗಿತ್ತು?
3: ಮುಂಚೆ ಎಲ್ಲ ಸ್ವಲ್ಪ ಕಡಿಮೆ ಇತ್ತು, ಈಗ ಜನ ಸ್ವಲ್ಪ ಹೆಚ್ಚಾಗಿ ಜಾಸ್ತಿಯಾಗಿ ಮಾಡ್ತಾ ಇದ್ದಾರೆ ಪೇಂಟಿಂಗ್. ಎವ್ರಿ 1 ಇಯರ್ 2 ಇಯರ್ಸಿಗೆಲ್ಲ ಪೇಂಟಿಂಗ್ ಮಾಡ್ತಾನೆ ಇರ್ತಾರೆ ಮೇಡಮ್.
2: ಸರ್, ಈಗ ಎಆರ್ ಟ್ರೇಡರ್ಸಲ್ಲಿ ಯಾವ್ಯಾವೆಲ್ಲ ಪೇಂಟ್ಗಳು ಸಿಗುತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
3: ನಮ್ಮದು ಈಗ ಎಕ್ಸ್ಕ್ಲೂಸಿವ್ ಆಗಿ ಬಿರ್ಲಾ ಓಪಸ್ ಮಾತ್ರ ಮೇಡಮ್. ಯಾಕಂದರೆ ಮನಿ ಕಂಪ್ನೀಸ್ ಅದರ್ ಬ್ರ್ಯಾಂಡ್ಸ್ ಎಲ್ಲ ಇದೆ, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಕಾನ್ಸೆಪ್ಟಲ್ಲಿ ಬಂದಿರೋದು ಇವರೇ ಫ್ರಾಂಚೈಸಿ ಸೆಟಪ್ಪಲ್ಲಿ. ಇಲ್ಲಿ ತನಕ ಯಾವ ಕಂಪ್ನಿಯವರು ಈ ಥರ ಸೆಟಪ್ ಯಾರಿಗೂ ಮಾಡಿಕೊಟ್ಟಿಲ್ಲ. ಬಿರ್ಲಾದವರು ಫಸ್ಟ್ ಈಗ ಈ ಥರ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಫ್ರಾಂಚೈಸಿ ಓಪನ್ ಮಾಡಿರೋದು.
2: ಓಕೆ ಸರ್, ಶಿವಮೊಗ್ಗದಲ್ಲಿ ಕೂಡ ಸಾಕಷ್ಟು ಇರುತ್ತೆ ಫ್ರಾಂಚೈಸ್ ಶಾಪ್ ಇದೆ ಆಯಿತಾ. ಬಿರ್ಲಾ ಅವ್ರದ್ದೇನೇ ಇದೆ, ಓಪಸ್ ಅವ್ರದ್ದೇನೇ ಇದೆ. ಸೊ ಈಗ ಒಂದು ಫ್ರಾಂಚೈಸಿ ತೊಗೋಬೇಕು ಅಂದರೆ ಏನೆಲ್ಲ ಕ್ವಾಲಿಟೀಸ್ ಇರುತ್ತೆ, ಏನೆಲ್ಲ ಸ್ಟೆಪ್ಸ್ಗಳಿರುತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
3: ಫ್ರಾಂಚೈಸಿಗೆ ಈಗ ನಾರ್ಮಲ್ ಶಿವಮೊಗ್ಗದಲ್ಲಿ 2 ಫ್ರಾಂಚೈಸಿಸ್ ಇರೋದು ಬಿರ್ಲಾ ಆಫೀಸಿಂದು, ಅದರ್ಸ್ ಎಲ್ಲ ಡೀಲರ್ಸ್ ಇದ್ದಾರೆ ಮೇಡಮ್ ಅಷ್ಟೇ.
2: ಫ್ರಾಂಚೈಸಿಸ್ ಇರೋದು 2?
3: ಹೌದು ಹೌದು.
2: ಅದಕ್ಕೇನು ಕ್ವಾಲಿಟೀಸ್ ಬೇಕಾಗುತ್ತೆ ಸರ್? ಈಗ ಸುಮ್ಮನೆ ನಾನು ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಹೋಗಿ ಒಂದು ಫ್ರಾಂಚೈಸಿಸ್ ತೊಗೊಳಕ್ಕಾಗಲ್ಲ, ಅದಕ್ಕೆ ಇದೇ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಬೇಕಾ ಅಥವಾ ಏನು ಬೇಕು?
3: ಏನು ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ ಮೇಡಮ್, ಮೇನ್
2: ಗುಡ್ ವಿಲ್ ಕೂಡ ಬೇಕಾಗತ್ತ?
3: ಗುಡ್ ವಿಲ್ ಕೂಡ ಏನು ಬೇಕಾಗಿಲ್ಲ, ಮೇನ್ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ.
2: ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಒಂದಿಷ್ಟು ಅಮೌಂಟ್ ಏನಾದರೂ ಡೆಪಾಸಿಟ್ ಮಾಡಬೇಕು ಆ ಥರ ಏನಾದರೂ ಇರುತ್ತಾ ಸರ್?
3: ಹೌದು ಮೇಡಮ್, ಫ್ರಾಂಚೈಸಿಗೆ ಸೆಟಪ್ಪಿಗೆ ಡೆಪಾಸಿಟ್ ಇರುತ್ತೆ. ಹೌದು
2: ಸರ್. ಯೂಶ್ವಲಿ ಈ ಥರ ಫ್ರಾಂಚೈಸಿಸ್ ಬಿಸ್ನೆಸ್ ಮಾಡೋದು ಒಳ್ಳೆಯದಾ ಅಥವಾ ಬೇರೆ ನೀವು ಇಂಡಿವಿಜುವಲ್ ಆಗಿ ಬಿಸ್ನೆಸ್ ಮಾಡೋದು ಒಳ್ಳೆಯದಾ?
3: 2 ಆಪ್ಷನ್ ಇದೆ ಮೇಡಮ್, 2 ಮಾಡ್ಬೋದು. ಫ್ರಾಂಚೈಸಿಗೂ ಮಾಡ್ಬೋದು, ಬೇರೆ ಶಾಪ್ ಬೇಕಾದರೂ ಮಾಡ್ಬೋದು.
2: ಯಾವುದು ಬೆಟರ್ ಅಂತೀರಾ?
3: ಈಗ ನನ್ನ ಪ್ರಕಾರ ನಂದು ಎಕ್ಸ್ಪೀರಿಯೆನ್ಸಲ್ಲಿ ಫ್ರಾಂಚೈಸಿನೇ ಬೆಟರ್.
2: ಅಂದರೆ ಒಂದು ಬ್ರ್ಯಾಂಡ್ ಅಂತ ಇರುತ್ತೆ, ನೇಮ್ ಅಂತ ಇರುತ್ತೆ, ಜನ ಬಂದು ಪರ್ಚೇಸ್ ಮಾಡ್ತಾರೆ ಅನ್ನೋ ರೀಸನ್ಗ.
3: ಹೌದು ಹೌದು, ನಿಜ. ಫ್ರಾಂಚೈಸಿನೇ ಬೆಟರ್ ಮೇಡಮ್.
2: ಸರ್, ಈಗ ನೀವು ಹೇಳಿದ್ರಿ ಈಗ ಒಂದು ಸ್ಮಾಲ್ ಸ್ಕೇಲಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಈಗ ಒಂದು ಫ್ರಾಂಚೈಸಿ ಕೊಂಡ್ಕೊಳ್ಳುವಂಥ ಸ್ಟೇಜಿಗೆ ನೀವು ಬಂದಿದ್ದೀರಾ. ಓಪೋಸ್ಗೆ ಫ್ರಾಂಚೈಸಿ ಕೂಡ ಆಗಿದ್ದೀರಾ ಬಿರ್ಲಾ ಓಪೋಸ್ಗೆ. ಹೀಗಿರುವಾಗ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದರೆ ಯಾವ ಕ್ವಾಲಿಟೀಸ್ ಇಂಪಾರ್ಟೆಂಟ್ ಆಗುತ್ತೆ ಸರ್?
3: ಮೇನ್ ಆಗಿ ನಮ್ಮದು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಮೇಡಮ್. ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರೆ ಏನು ಬೇಕಾದರೂ ಮಾಡಬೇಕು.
2: ಸೆಲ್ಫ್ ಕಾನ್ಫಿಡೆನ್ಸ್ ಒಂದೇ ಸಾಕ? ಈಗ ತಾಳ್ಮೆ ಆಗಿರ್ಬೋದು ಅಥವಾ ಒಂದು ಮನಿ ಟರ್ನ್ ಓವರ್ ಮಾಡೋದು ಅದೆಲ್ಲ ಇಂಪಾರ್ಟೆಂಟ್ ಆಗಲ್ವಾ?
3: ಪೇಷನ್ಸ್ ಬೇಕು ಮನುಷ್ಯನಿಗೆ, ಮೇನ್ ಪೇಷನ್ಸ್ ಇದ್ರೆ ಎಲ್ಲ ಓಕೆ.
2: ಪೇಷನ್ಸ್ ಅನ್ನೋದು ಬೇಕಂತಿದ್ದೀರಾ?
3: ಖಂಡಿತ ಬೇಕು.
2: ಓಕೆ, ಈಗ ನೀವೇ ನೋಡ್ತಿರ್ತೀರಾ ಕಸ್ಟಮರ್ಸ್ಗಳು ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ. ಎಲ್ಲ ಕೈ ಬೆರಳು ಒಂದೇ ರೀತಿ ಇರೋಲ್ಲ, ಸೊ ಎಲ್ಲ ಕಸ್ಟಮರ್ಸು ಒಂದೇ ರೀತಿ ಇರೋದಿಲ್ಲ. ಹೀಗೆಲ್ಲ ಇರುವಾಗ ಬರುವಂಥ ಕಸ್ಟಮರ್ಸ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್?
3: ಎಲ್ಲರಿಗೂ ಹ್ಯಾಂಡಲ್ ಮಾಡ್ತೀವಿ ಮೇಡಮ್. ನಾವು ಆಲ್ಮೋಸ್ಟ್ 20 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ನಮ್ಮ ಸ್ಟಾಫ್ ಕೂಡ ತುಂಬ ಚೆನ್ನಾಗಿದ್ದಾರೆ, ಹುಡುಗರು ಅವ್ರು ಮೇಂಟೈನ್ ಮಾಡ್ಕೊಳ್ತಾರೆ.
2: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಆಸಿಫ್ ಉಲ್ಲಾ ಖಾನ್ ಅವರು ಅವರ ಬಿಸ್ನೆಸ್ ಎಕ್ಸ್ಪೀರಿಯೆನ್ಸನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ರು. ಹಾಗೆ ಪೇಂಟ್ ಬಿಸ್ನೆಸ್ ಹೇಗೆಲ್ಲ ಇರುತ್ತೆ, ಇನ್ನು ಎಸ್ಪೆಷಲಿ ಒಂದು ಫ್ರಾಂಚೈಸಿಸ್ ತೊಗೊಳ್ಬೇಕಾದ್ರೆ ಏನೆಲ್ಲ ಕ್ವಾಲಿಟೀಸ್ ಬೇಕಾಗತ್ತೆ, ಏನು ಎಕ್ಸ್ಪೀರಿಯೆನ್ಸ್ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಆಸಿಫ್ ಉಲ್ಲಾ ಖಾನ್ ಅವ್ರ ಹತ್ರ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಇನ್ನೊಂದು ಬ್ರೇಕ್, ಮತ್ತೊಂದು ಸಾಂಗ್ ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಪೇಂಟ್ ಬಿಸ್ನೆಸ್ ಬಗ್ಗೆ ಮಾತನಾಡ್ತಾ ಇದೆ. ಹಾಗೆ ನಮ್ಮ ಶಿವಮೊಗ್ಗದ ಎಆರ್ ಟ್ರೇಡರ್ಸ್ ನ ಮಾಲೀಕರಾಗಿರುವಂತಹ ಆಸಿಫ್ ಉಲ್ಲಾ ಖಾನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಸುಮಾರು 20 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಆಸಿಫ್ ಉಲ್ಲಾ ಖಾನ್ ಅವರೇ, ಅಟ್ ಪ್ರೆಸೆಂಟ್ ಇಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ, ಅವ್ರನ್ನ ಹೇಗೆಲ್ಲ ಹ್ಯಾಂಡಲ್ ಮಾಡ್ತೀರಾ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ?
3: 4 ಜನ ಇದ್ದಾರೆ ಮೇಡಮ್.
2: 4 ಜನ ಸ್ಟಾಫ್ಸ್ ಇದ್ದಾರೆ. ಸೊ ಒಂದ್ ಕಡೆ ಸ್ಟಾಫ್ಸ್ ಮೇಂಟೈನ್ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಕಸ್ಟಮರ್ಸ್ ಹ್ಯಾಂಡಲ್ ಮಾಡಬೇಕು. ಇವರಿಬ್ರು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್, ನಿಮ್ಗೆ ಎಷ್ಟು ಚಾಲೆಂಜಸ್ ಇರುತ್ತೆ?
3: ಏನು ಚಾಲೆಂಜಸ್ ಅಂತ ಏನಿಲ್ಲ ಮೇಡಮ್, ಮಾಡ್ಕೊಳ್ತಾರೆ. ಅವರಿಗೆಲ್ಲ ಈಗ ಒಂಥರ ರೂಢಿ ಆಗಿಬಿಟ್ಟಿದೆ, ಹಂಗಾಗಿ ಮಾಡ್ಕೊಳ್ತಾರೆ. ಇಬ್ಬರು ಫೀಲ್ಡ್ ವರ್ಕಿಗೆ ಇದ್ದಾರೆ, ಆಮೇಲೆ ಇಲ್ಲಿ ಒಬ್ಬರು ಪಿ ಸಿ ಇದ್ದಾರೆ, ಪೇಂಟ್ ಕನ್ಸಲ್ಟೆಂಟ್, ಒಬ್ಬರು ಆಮೇಲೆ ಶಾಪ್ ಬಾಯ್ಸ್ ಇದ್ದಾರೆ, ಅವೆಲ್ಲ ಮಾಡ್ಕೊಳ್ತಾರೆ, ಏನು ತೊಂದರೆ ಇಲ್ಲ,
2: ಚಾಲೆಂಜ್ ಕೊಡ್ತಾರೆ. ಓಕೆ ಸರ್, ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಪೇಂಟ್ ಅಂಗಡಿಗಳಿದೆ ಆಯಿತಾ, ಆದರೂ ಜನ ಯಾಕೆ ಎನ್ ಟಿ ರೋಡಲ್ಲಿರುವಂಥ ಈ ಒಂದು ಎಆರ್ ಟ್ರೇಡರ್ಸ್ಗೆ ಬರಬೇಕು? ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು ಸರ್?
3: ಮೇನ್ ಬಂದುಬಿಟ್ಟು ಕ್ವಾಲಿಟಿ ಮೇಡಮ್. ನಾವು ಕಸ್ಟಮರಿಗೆ ಕ್ವಾಲಿಟಿ ಕೊಡ್ತೀವಿ, ಹಾಗಾಗಿ 20 ಇಯರ್ಸಿಂದ ಮಾರ್ಕೆಟಲ್ಲಿ ಇದ್ದೀವಿ ಅಷ್ಟೇ, ಹುಡ್ಕೊಂಬರ್ತಾರೆ ಜನ.
2: ಸರ್, ಕ್ವಾಲಿಟಿ ಜೊತೆ ಸರ್ವಿಸ್ ಕೂಡ ಆಪ್ಷನ್ ಇದೆಯಾ?
3: ಹಾಂ, ಸರ್ವಿಸ್ ಕೂಡ ಮತ್ತು ಕ್ವಾಲಿಟಿ ಕೂಡ ಎರಡೂ ಅವೈಲೇಬಲ್ ಇದೆ ನಮ್ಮ ಹತ್ರ.
2: ಫಾರ್ ಎಕ್ಸಾಂಪಲ್, ಇಲ್ಲಿ ಯಾರೋ ಹೊಸದಾಗಿ ಕಸ್ಟಮರ್ ಬಂದು ಪೇಂಟ್ ಪರ್ಚೇಸ್ ಮಾಡಿದ್ರು ಅಂದರೆ, ಸೊ ನಿಮ್ಮವ್ರು ಯಾರಾದರೂ ಸರ್ವಿಸಿಗೆ ಕೊಡ್ತಾರಾ? ಐ ಮೀನ್ ಪೇಂಟ್ ಮಾಡೋರು ಇದ್ದಾರಾ?
3: ಅವರು ಇದ್ದಾರೆ, ಪೇಂಟ್ ಮಾಡೋರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಮ್ಮ ಕಂಪ್ನಿಯಲ್ಲಿ ಒಂದು ಅಶ್ಯೂರೆನ್ಸ್ ಅಂತ ಒಂದು ಸ್ಕೀಮ್ ಇದೆ, ಅದರ ಲೇಬರ್ ವಿತ್ ಮೆಟೀರಿಯಲ್ ನಾವು ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತೀವಿ.
2: ಇದು ಒಂದು ರೀತಿ ಸ್ಪೆಷಲ್ ಆಗಿದೆ ಅಲ್ವಾ ಸರ್?
3: ಹೌದು ಮೇಡಮ್.
2: ಹಾಗೆಯೇ ಆಸಿಫ್ ಉಲ್ಲಾ ಖಾನ್ ಅವರೇ, ಈಗ ನಮ್ಮ ಯಂಗ್ಸ್ಟರ್ಸ್ಗಳು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಈಗ ಯಾರಾದರೂ ಹೊಸದಾಗಿ ಪೇಂಟ್ ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ, ಅವರು ಯಾವ ಪಾಯಿಂಟ್ಸ್ಗಳನ್ನ ಗಮನದಲ್ಲಿ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗತ್ತೆ?
3: ಹೀಗಾಗಿ ನಾನು ಹೇಳಿದ್ನಲ್ಲ ಮೇಡಮ್, ತುಂಬ ಟಫ್ ಇದೆ ಈಗೆಲ್ಲ ಮಾರ್ಕೆಟ್ ಸ್ಟಾರ್ಟಪ್ ಮಾಡೋದೆಲ್ಲ, ತುಂಬ ಮಾರ್ಕೆಟಲ್ಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದು ಭಾರಿ ಈಸಿ ಇದೆ, ರಿಟರ್ನ್ಸ್ ಬರೋಲ್ಲ. ಹಾಗಾಗಿ ಯೋಚನೆ, ತುಂಬ ಯೋಚನೆ ಮಾಡಿ ಬಿಸ್ನೆಸ್ ಮಾಡಬೇಕು. ಪ್ರೆಸೆಂಟ್ ಸಿಚುವೇಶನಲ್ಲಿ ನಡೀತಾ ಇರೋದು ಮಾರ್ಕೆಟಿಂಗ್ ಅಲ್ಲಿ.
2: ಓಕೆ, ಈಗ ತುಂಬ ಯೋಚನೆ ಮಾಡಿ ಬಿಸ್ನೆಸ್ ಮಾಡಬೇಕಂತ ನಿರ್ಧಾರ ಮಾಡ್ತಾರೆ, ಅವ್ರಿಗೆ ಏನು ಸಲಹೆ ಕೊಡ್ತೀರಾ?
3: ನಾವು ಸಲಹೆ ಕೊಡ್ತೀವಿ, ನಿಮ್ಮಿಷ್ಟ, ಈ ಥರ ಇದೆ ಮಾರ್ಕೆಟಲ್ಲಿ, ಇಷ್ಟು ಮಾರ್ಜಿನ್ ಇದೆ, ನಿಮ್ಗೆ ಆಗ ಇದ್ರೆ ಮಾಡಿ ಅಂತ. ಸುಮಾರು ಜನ ಮಾಡಿದ್ದಾರೆ, 1 ಆರ್ 2 ಇಯರ್ಸಲ್ಲಿ ಕ್ಲೋಸು ಮಾಡ್ಕೊಂಡ್ಬಿಟ್ಟಿದ್ದಾರೆ.
2: ಸೊ ಚಾಲೆಂಜಿಂಗ್ ತುಂಬ ಇದೆ, ಇನ್ವೆಸ್ಟ್ ಮಾಡೋದು ಈಸಿ, ಬಟ್ ಅದನ್ನ ರಿಟರ್ನ್ ತೆಗೆಯೋದು ತುಂಬ ಕಷ್ಟ ಇದೆ ಅಂತ ಹೇಳ್ತಿದ್ದೀರಾ?
3: ಹೌದು ಹೌದು, ರಿಟರ್ನ್ ತೆಗೆಯೋದು ತುಂಬ ಕಷ್ಟ ಇದೆ.
2: ಅಟ್ ಸೇಮ್ ಟೈಮ್ ಯಾರಾದರೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲೋ ಅಥವಾ ನಿಮ್ಮ ಶಾಪ್ ನೋಡಿ ಬಂದು, ಸರ್ ನಾನು ಈ ರೀತಿ ಒಂದು ಬಿಸ್ನೆಸ್ ಮಾಡಬೇಕಂತಿದ್ದೀನಿ, ಒಂದಿಷ್ಟು ಐಡಿಯಾಸ್ ಕೊಡಿ ಅಂದರೆ ಕೊಡ್ತೀರಾ?
3: ಕೊಟ್ಟಿದ್ದೀನಿ ಮೇಡಮ್, ಕೊಟ್ಟಿದ್ದೀವಿ, ಸಹಿ ಸಲಹೆ ಕೊಟ್ಟಿದ್ದೀವಿ. ಆದರೂ 4-5 ಜನ ಮಾಡಿದ್ದಾರೆ, ಆದರೂ ಆಗಿಲ್ಲ ನಡ್ಸೋಕ್ಕೆ, 2-3 ಇಯರ್ಸಲ್ಲೇ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇರೋದು ದುಡ್ಡು ಅವರು ಕಳ್ಕೊಂಡಿದ್ದಾರೆ ನನ್ನ ಪ್ರಕಾರ.
2: ಸೊ ಈ ಒಂದು ಬಿಸ್ನೆಸ್ಸಲ್ಲಿ ಥಿಯರಿಟಿಕಲ್ಗಿಂತ ಪ್ರಾಕ್ಟಿಕಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಸರ್?
3: ಹೌದು ಹೌದು.
2: ಎನಿವೆ ಸರ್, ನಿಮ್ಮ ಒಟ್ಟಿಗೆ ಮಾತ್ರ ತುಂಬ ಖುಷಿ ಆಯಿತು. ಕೊನೆಯದೊಂದು ಪ್ರಶ್ನೆ, ಇಂಟರ್ವ್ಯೂ ಹೇಗೆ ಅನಿಸ್ತು?
3: ತುಂಬ ಚೆನ್ನಾಗಿತ್ತು ಮೇಡಮ್.
2: ಎನಿವೆ, ಆಸಿಫ್ ಉಲ್ಲಾ ಖಾನ್ ಅವರೇ, ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ನಿಮ್ಮ ಒಂದು ಎಆರ್ ಟ್ರೇಡರ್ಸ್ ಬಗ್ಗೆ ಒಳ್ಳೆ ಮಾಹಿತಿನ ಹಂಚಿಕೊಂಡ್ರಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
2: ಆಲ್ ರೈಟ್, ಕೇಳಿಸ್ಕೊಂಡಿಲ್ಲ ಸ್ನೇಹಿತರೆ, ಎಆರ್ ಟ್ರೇಡರ್ಸ್ನ ಮಾಲೀಕರಾಗಿರುವ ಆಸಿಫ್ ಉಲ್ಲಾ ಖಾನ್ ಅವರು ಅವರ ಬಿಸ್ನೆಸ್ ಎಕ್ಸ್ಪೀರಿಯನ್ಸನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಹೊಸದಾಗಿ ಪೇಂಟ್ ಬಿಸ್ನೆಸ್ ಮಾಡೋರಿಗೆ ಕೂಡ ಒಳ್ಳೆಯ ಸಲಹೆಗಳನ್ನ ನೀಡಿದ್ರು. ಇನ್ನು ನೀವು ಏನಾದರೂ ಪೇಂಟ್ ಬಿಸ್ನೆಸ್ ಕಲಿಬೇಕು ಅಂತಿದ್ರೆ ಆಸಿಫ್ ಉಲ್ಲಾ ಖಾನ್ ಅವ್ರ ಹತ್ರ ಒಮ್ಮೆ ಭೇಟಿ ನೀಡಿದ್ರೆ ಅವರು ಕೂಡ ಸಲಹೆಗಳನ್ನ ಕೊಡ್ತೀನಿ ಅಂತ ಕೂಡ ತಿಳಿಸ್ಕೊಟ್ರು. ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಈ ಒಂದು ಪ್ರೋಗ್ರಾಂ ಹೇಗನ್ನಿಸ್ತು, ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿ

0: ಸು ಟೋಪಿ ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ.
1: ಓ ನಿನ್ಗಿನ್ನ ವಿಷಯನೇ ಗೊತ್ತಿಲ್ಲ ಅಂದರೆ
0: ಏನು ಏನ್ ವಿಷಯ ಅಮ್ಮ?
1: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ ಉಪಯೋಗಿಸೋ ಆಗೂ ಇಲ್ಲ, ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ ಜೊತೆಗೆ ದಂಡ ಹಾಕ್ತಾರೆ, ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್.ಜೆ. ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9 6 8606 0 9 6 2 7 9 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೃಷಿಯನ್ನು ಮಾಡ್ತಾ ಇದ್ರೆ ನೀವು ಯಾವ ರೀತಿಯ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀರಾ, ಹೀಗೆ ಹಲವಾರು ವಿಚಾರಗಳನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆ ಮಾತಾಡೋದಕ್ಕೆ ಸಮಗ್ರ ಕೃಷಿಯನ್ನು ಮಾಡ್ತಾ ಉತ್ತಮ ಇಳುವರಿಯನ್ನು ಪಡ್ಕೊಳ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ನಾನು ಕೃಷಿಯಲ್ಲಿ ಖುಷಿಯನ್ನು ಕಾಣಬೇಕು ಅಂತ ಅಂದ್ಕೊಳ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ಫೂರ್ತಿದಾಯಕವಾದಂತಹ ವಿಚಾರಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಚಿಕ್ಕ ಹೊಸೂರು ಗ್ರಾಮದ ವಾಸುದೇವ ಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಗೆ ಸರ್ ಜೊತೆಗೆ ಇವತ್ತಿನ ಕೃಷಿಯ ಬಗ್ಗೆ, ಅವರ ಕೃಷಿಯ ತಂತ್ರಜ್ಞಾನದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಹಾಗೆ ಅವರು ಯಾವ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಮತ್ತು ಸಾವಯವವಾಗಿ ಅವರು ಕೃಷಿಯನ್ನು ಮಾಡ್ತಾ ಉತ್ತಮ ಇಳುವರಿಯನ್ನು ಕೂಡ ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾದರೆ ಅವರ ಕೃಷಿಯ ಬದುಕನ್ನು ನಾವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಾಸುದೇವ ಮೂರ್ತಿ ಅವರು. ಸೊ ಸರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಪರಿಚಯವನ್ನು ಮಾಡಿಕೊಂಡು ಹಾಗೆ ನಿಮ್ಮ ಅಡಿಕೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡಿ ಸರ್.
7: ನನ್ನ ಹೆಸರು ವಾಸುದೇವ ಮೂರ್ತಿ ಅಂತೇಳಿ, ನಮ್ಮೂರು ಚಿಕ್ಕಮಸಿ ಹೊಸೂರು ಅಂತೇಳಿ, ಒಂದೂವರೆ ಎಕರೆದೊಳಗೆ ಕುಂತ 700 ಗಿಡದೊಳಗೆ ನಂದು ಮೊದಲನೇದು ಏನಿತ್ತು ಅಂದ್ರೆ ಒಂದು ಗಿಡಕ್ಕೆ 1,000 ರೂಪಾಯಿ ತೆಗಿಬೇಕು ಅನ್ನೋದು ನಂದು ಮೊದಲನೇದು ಇತ್ತು. ಬಟ್ ಹಂಗಾರೆ ಒಂದು ಗಿಡಕ್ಕೆ ಒಂದು ಕನಿಷ್ಠ 1,000 ರೂಪಾಯಿ ಇರುತ್ತೆ, ಆದರೆ ಒಂದು ಗಿಡಕ್ಕೆ ಇದು ಎಷ್ಟು ಬೀಳಬೇಕು, ಕನಿಷ್ಠ 20 kg ಅದು ಬರಬೇಕು ಅನ್ನೋದು ಇತ್ತು ನನಗೆ ಒಂದು ಗುಣಿ. ಆದರೆ ನಾನು ಅದಕ್ಕಿಂತ ಜಾಸ್ತಿ ತೆಗೆದೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನು ಈಗ 2-3 ವರ್ಷದಿಂದ ಇತ್ತಲಾಗಂತೂ ಸರ್ ನಾನು 147 ಕ್ವಿಂಟಲ್ ಮಟ್ಟ ನಾನು ಅಡಿಕೆ ಬೆಳೆದಿದ್ದೇನೆ. ಅಂದರೆ ಒಂದು ವರ್ಷ ಕಡಿಮೆ, ಅದು ಬೇರೆ ಮಾತು. ಹೋದ ಸಲ ಒಂದು ಸ್ವಲ್ಪ ಜಾಸ್ತಿ ಆಗಿತ್ತು, ಈ ಸಲ ಒಂದು ಸ್ವಲ್ಪ ಕಡಿಮೆ ಅನಿಸ್ತೈತಿ. ಅಂದರೆ ಎವರೇಜ್ 140 ಕ್ವಿಂಟಲ್ ಅಂತೂ ಆಗ್ಯದ. ನಾನು 140 ಕ್ವಿಂಟಲ್ ನಾನು ಸಾಧಾರಣ 6,500 ರೂಪಾಯಿಗೆ ಒಂದು ಕ್ವಿಂಟಲ್ ಹಸಿ ಅಡಿಕೆ ನಾನು ಕೊಟ್ಟರೆ ಬಹುಶಃ ನನಗೆ ಅಲ್ಲಿ ಏನಾಗ್ತದೆ ಅಂದರೆ 7-7.5 ಲಕ್ಷ ರೂಪಾಯಿ ನನಗೆ ಆದಾಯ ಬರ್ತೈತಿ ಅಂತೇಳಿ. ನಾನು ಮೊನ್ನೆ ಒಂದು ವರ್ಷ ನೋಡೋಣ ಅಂತೇಳಿ ನಾನಾ ಅಡಿಕೆನ ನಾನಾ ಇಳಿಸಿ ನಾನಾ ಮಾಡಿದಾಗ ಸಹಿತ 9 ಲಕ್ಷದ ಮಟ್ಟ ನನ್ನ ಆದಾಯ ಆಯಿತು ಅಂತ. ಅಂದರೆ 1.5 ಲಕ್ಷ ಜಾಸ್ತಿ ಬಂತು ನಾವೇ ಮಾಡೋದ್ರಿಂದ.
6: ಓಕೆ, ಉತ್ತಮ ಇಳುವರಿನ ಪಡ್ಕೊಳ್ತಾ ಇದ್ದೀರಾ ಸರ್. ಹಾಗಾದರೆ ಸರ್, ಈಗ ಸಾವಯವ ಕೃಷಿಯನ್ನು ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
7: ಸಾವಯವ 2-3 ದೃಷ್ಟಿಯಿಂದ ಅನುಕೂಲ ಐತಿ ಅಂತ. ಒಂದು, ಇಳುವರಿ ಚಲೋ ಬಂತು, ಗಿಡಕ್ಕೆ ಧಕ್ಕೆ ಆಗಲಿಲ್ಲ. ಮಳೆಗಾಲ ಕಡಿಮೆ ಆದಾಗ ನೀರು ಕೊರತೆ ಆದಾಗೂ ನನಗೆ ಹೋದ್ಸಲ ಧಕ್ಕೆ ಆಗಿಲ್ಲ ಅನ್ನೋದು ನನಗೆ ಭಾಳ ಸಂತೋಷ ಸಂಗತಿ. ಯಾಕಂದರೆ ಬೇರೆ ಜಮೀನೊಳಗೆ ಅಡಿಕೆ ಪೀಕು ಇವತ್ತು ಒಡಗಿ ಹೋಗಿದಾವೆ ಭಾಳ ಕಡೆ ನೀರು ಕೊರತೆ ಆದಾಗ. ನಂದು ಕನಿಷ್ಠ 3 ನೀರಿನ ಕೊರತೆ ಆದರೂ ಸಹಿತ ಅಡಿಕೆ ಮರನೂ ಏನಾಗಲಿಲ್ಲ, ಮತ್ತು ಮೆಣಸು ಸಹಿತ ಏನಾಗಲಿಲ್ಲ ಅಂಥೇಳಿ. ಈ ರೀತಿ ಅಡಿಕೆ ಪೀಕ್ ನನಗೆ ಭಾಳ ಉತ್ತಮವಂಥ ಪೀಕು ಎಲ್ಲ ದೃಷ್ಟಿಯಿಂದ. ಒಂದು, ಅಡಿಕೆ ಕೊಳೆ ಇಲ್ಲ, ಕೊಳೆ ರೋಗ ನಾನು ಇವತ್ತಿವರೆಗೂ ನಾನು ಯಾವುದೂ ಸ್ಪ್ರೇ ಮಾಡಿಲ್ಲ ಸರ್, ಯಾವುದೂ ಸ್ಪ್ರೇ ಮಾಡಿಲ್ಲ. ಕೊಳೆ ಇಲ್ಲದಂಥ ಅಡಿಕೆ ಬರ್ತದೆ. ಆಮೇಲೆ ಎಲ್ಲಿಯೂ ವೇಸ್ಟೇಜ್ ಇಲ್ಲ ಅಡಿಕೆದು. ಈ ರೀತಿ ಬರೋದ್ರಿಂದ ನಮಗೇನಾಗ್ತಂದ್ರೆ ಭಾಳ ಇನ್ಕಮ್ ಅಂದರೆ ಏನು ಅದರ ಅರ್ಥ ಇನ್ಕಮ್. ಇನ್ನೊಂದು ನಾನು ನಿಮಗೆ ಹೇಳ್ತೇನೆ, ಈ ನನಗೆ ಒಂದು ಈ ಕಳೆ ತೆಗೆಸೋದ್ರಿಂದ ಲಾಭ ಏನಾಕೈತಿ ಅಂದರೆ ಬಹುಶಃ ಅಡಿಕೆ ಏನಾಗ್ತದೆ ಅಂದರೆ ಸಾಧಾರಣ ಆಗಸ್ಟ್ದಿಂದ ಬೀಳಲಿಕ್ಕೆ ಹತ್ತದೆ. ಬೀಳಲಿಕ್ಕೆ ಹತ್ತಾಗ ಏನಾಕೈತೆ ಅಂದರೆ ಆ ಹುಲ್ಲೊಳಗೆ ಸಿಕ್ಕೊಂಡು ಮಳೆ ಒಳಗೆ ಸಿಕ್ಕೊಂಡಾಗ ಏನಾಕೈತೆ ಅಂದರೆ ಅಡಿಕೆ ದೌಡ್ ಹಾಳಾಗಿಬಿಡ್ತದೆ. ಅದೊಂದು ಸ್ವಲ್ಪ ಹಸಿ ಹೋತು ಅಂದ್ರೆ ಅದಕ್ಕೆ ಅಡಿಕೆ ಕೊಳ್ಕೊತ ಬರ್ತದೆ, ಅಂದರೆ ಅದು ಡ್ಯಾಮೇಜ್ ಆಗಿ ಹೋಗ್ತದೆ. ಬಟ್ ನಮ್ದು ಏನೈತೆ ಅಂದರೆ ಸ್ವಚ್ಛ ಇರೋದ್ರಿಂದ ನಾವು ಡೈಲಿ ಆರಿಸೋದ್ರಿಂದ ಒಂದು ಅಡಿಕೆನೂ ಇಲ್ಲಿ ಬೀಳೋದೇ ಇಲ್ಲ. ಬೆಳಗ್ಗೆ ಬಂದು ನಾವು ಆರಿಸ್ಬಿಟ್ರೆ ದಿವಸ ಒಂದು ಬುಟ್ಟಿ ಅಡಿಕೆ ಸಿಗ್ತದೆ, ಆ ಬುಟ್ಟಿ ತೊಗೊಂಡೋಗಿ ನಾವು ಮನೆಗೆ ಸುರಿಕೊಂಡ್ಬಿಡ್ತೀವಿ. ಅದರಿಂದ ಏನಾಗ್ತದೆ ಸಾಧಾರಣ ಪ್ರತಿ ವರ್ಷ ನಾವು ಉದುರಿದ್ದ ಅಡಿಕೆಯಿಂದ 20-25,000 ರೂಪಾಯಿ ಸಿಗ್ತದೆ ನಮಗೆ. ಆ 25,000 ರೂಪಾಯಿದಾಗ ನಮ್ದು ಎಲ್ಲ ಕಳೆ ಕೆಲಸ ಮುಗಿದೋಗ್ಬಿಡ್ತದೆ. ಅಂದರೆ ನಾವೇನು ಈ ಕಳೆ ತೆಗೆಸಿ ಸ್ವಚ್ಛ ಇಡೋದ್ರಿಂದ ಆ ಇನ್ಕಮ್ ಅಲ್ಲಿ ಬಂದ್ಬಿಡ್ತದೆ ಅಂತೇಳಿ.
6: ಓ ಸೂಪರ್ ಸರ್, ಒಳ್ಳೆ ಪ್ಲಾನಿಂಗ್ ಮಾಡ್ತಾ ಉತ್ತಮ ಇಳುವರಿಯನ್ನು ಪಡ್ಕೊಳ್ತಾ ಇದ್ರೆ ನೀವು ನೋಡಿ. ಈಗ ಸರ್ ಹೇಳ್ತಿದ್ದ ಹಾಗೆ ಅಡಿಕೆ ಬಿದ್ದಿರೋದ್ರಿಂದಲೂ ಕೂಡ ಒಂದು 25,000 ಆದಾಯ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಅಂದರೆ ಬಿದ್ದಿರುವಂತಹ ಅಡಿಕೆಯನ್ನು ಆರಿಸಿ ಒಂದು ಬುಟ್ಟಿನಲ್ಲಿ ಹಾಕೊಂಡು ಹೋದರೂ ಕೂಡ ಇಷ್ಟು ಆದಾಯವನ್ನು ಗಳಿಸ್ಬೋದು ಅಂತ ಹೇಳ್ತಾ ಇದ್ರು. ಸೊ ಸರ್ ಹೇಳ್ತಿದ್ದಾಗೆ ನೋಡಿ, ಸಾವಯವದಿಂದ ಕನಿಷ್ಠ ಅಂದ್ರೂ 3 ಕಾಲ ನೀರಿಲ್ಲದೆ ಇದ್ರೂ ನಡೆಯುತ್ತೆ ಅಡಿಕೆ ಗಿಡಗಳಿಗೆ ಅಂಥೇಳಿ. ಯಾಕೆ ಅಂತಂದರೆ ಈ ಸಾವಯವ ಕೃಷಿನಲ್ಲಿ ಇರುವಂತಹ ಮುಖ್ಯ ಅಂಶನೇ ಇದು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸಾವಯವ ಕೃಷಿಯನ್ನು ಮಾಡ್ತಾ ಈ ರೀತಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾದರೆ ಸರ್ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಅಡಿಕೆ ಕೃಷಿಯ ಜೊತೆಗೆ ಇನ್ನೂ ಏನೆಲ್ಲ ಬೆಳೆಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮುಗರಾಣಿ ಪೌನ FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಷ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಎಸ್, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ ನಾಡಿ ಪೊನ್ನಡ ಎಫ್ ಎಂ ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಹಾಡಂತೂ ಕೇಳಿದಿರಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಚಿಕ್ಕ ಹೊಸೂರು ಗ್ರಾಮದ ವಾಸುದೇವ ಮೂರ್ತಿ ಅವರು ಅಡಿಕೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಅಷ್ಟೇ ಅಲ್ಲದೆ ಅಡಿಕೆಯ ಜೊತೆಗೆ ಇನ್ನೂ ಬೇರೆ ಬೇರೆ ಬೆಳೆಗಳನ್ನ ಮಾಡಿದರೆ ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮುಂಚೆ ಈಗ ಅವರು ಹೇಳ್ತಿದ್ದ ಹಾಗೆ ಏನು ಸಾವಯವ ಕೃಷಿಯನ್ನು ಮಾಡ್ತಾ ಅಡಿಕೆಯಲ್ಲಿ ಉತ್ತಮ ಇಳುವರಿಯನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಹಾಗೆ ಅವರ ಆದಾಯವನ್ನು ಕೂಡ ನೀವು ಕೇಳ್ತಾ ಇದ್ರಿ. ಸೊ ಹಾಗಾದರೆ ಸರ್ ಜೊತೆಗೆ ಮಾತನ್ನು ಮುಂದುವರಿಸ್ತಾ ಅವರ ತೋಟದಲ್ಲಿ ಇನ್ನೂ ಏನೆಲ್ಲ ಬೆಳೆಗಳನ್ನು ಮಾಡಿದ್ದಾರೆ, ಯಾವ ರೀತಿಯ ಬೆಳೆಗಳನ್ನು ನಿರ್ವಹಣೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕೇಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಅಡಿಕೆ ಕೃಷಿಯ ಜೊತೆಗೆ ಇನ್ನೂ ಏನೆಲ್ಲ ಬೆಳೆಗಳನ್ನು ಮಾಡಿದ್ದೀರಾ ಸರ್ ನೀವು ನಿಮ್ಮ ತೋಟದಲ್ಲಿ?
5: ಈಗ ನಾನು ಬೆಳೆ ಬೇರೆ ಬೆಳೆ ಮಾಡಿದ್ರಿಂದ ಅಂದರೆ ಈಗ ಮೆಣಸು ಮಾಡಿದ್ದೀವಿ. ಮೆಣಸಿನ ಬೆಳೆ ನನಗೆ ಪೂರ್ತಿ ಸಿಕ್ಕಿಲ್ಲ. ಬಹುಶಃ 2 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಹೋದ ವರ್ಷ ಈ ವರ್ಷ ನೋಡಿದ್ರೆ ಬಹುಶಃ ನನಗೆ ಈ ಸಲನು ಬಹುಶಃ 1.5 ಲಕ್ಷ ಸಿಗ್ಬೋದು ಅಂತ ಅನಿಸಿಕೆ ನಂದು. ಸರ್, ಒಂದು 2 ಕ್ವಿಂಟಲ್ ಅಂದರೆ 4 ಕ್ವಿಂಟಲ್ ಸನೇಕ್ ಸಿಕ್ಕರೆ ಒಂದು 2 ಲಕ್ಷ ಸಿಗ್ತದೆ. ಬೇಡ, ಸ್ವಲ್ಪ ಕಡಿಮೆ ಆದರೆ ನಂದು ಕಡಿಮೆ ಆಗ್ಬೋದು. ಅಂದರೆ 1-1.5 ಲಕ್ಷ ಅಂತೂ ಫಿಕ್ಸ್ ಆಗ್ಬೋದು ಅಂತ ಅನಿಸಿತಿ.
4: ಓಕೆ, ನಿಮ್ಮ ಗುರಿ ಏನಿದೆ ಸರ್, ಎಷ್ಟು ಆದಾಯ ಗಳಿಸ್ಬೇಕು ಅಂತ ಅನ್ಕೊಳ್ತೀರಾ ನೀವು?
5: ಇವತ್ತು ನನ್ನ ಗುರಿ ಏನೈತೆ ಅಂದರೆ ಹೆಂಗಾರ ಮಾಡಿ ಒಂದು 10 ಲಕ್ಷ ಮಾಡ್ಬೇಕು ಇದ್ರಾಗ ಅಂತ. ಅಂದರೆ ಈಗ ಅಂದರೆ ಇವತ್ತಾಗಲಿದ್ರೆ ಮುಂದೆ ಕ್ರಮ ಮಾಡ್ಬೇಕು ಅಂತ. ಅಂದರೆ 1-1.5 ಎಕರೆ ಒಳಗೆ ಒಂದು 10 ಲಕ್ಷ ಬಂದ್ರೆ ನಮಗೇನೈತಿ? ಮತ್ತು ಮಗನಿಗಿಂತ ನಾನು ಚಲೋ ಅಲ್ಲ. ಮಗ ಇಂಜಿನಿಯರ್ ಮಾಡಿದ್ರೂ ಅಷ್ಟು ಗಳಿಸೋಕೆ ಆಗಿಲ್ಲ. ಮತ್ತು ಒಬ್ಬ ರೈತ 1.5-2 ಎಕರೆ ಇಟ್ಕೊಂಡು ಸಾಧಾರಣ ವರ್ಷಕ್ಕೆ ಒಂದು 10 ಲಕ್ಷ ಗಳಿಸ್ಬಿಟ್ರೆ ಸಾಕಲ್ರಿ, ಇನ್ನು ಇದಕ್ಕಿಂತ ಹೆಚ್ಚಿನ ಏನು ಬೇಕು ಅನ್ನೋ.
4: ಹೌದು ಸರ್, ಹೌದು ಸರ್. ಹಾಗೆ ಈಗ ಸಾವಯವ ಪದ್ಧತಿನಲ್ಲಿ ನೀವು ಕೃಷಿಯನ್ನು ಮಾಡಿರೋದ್ರಿಂದ, ಸೊ ಈಗ ಸಾವಯವ ಕೃಷಿಯನ್ನು ಮಾಡೋದ್ರಿಂದ ಏನೆಲ್ಲ ಲಾಭಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ? ಮತ್ತು ಯಾರಾದರೂ ನಿಮಗೆ ಸಾವಯವ ಕೃಷಿಯನ್ನು ಮಾಡೋದ್ರಿಂದ ಏನಾಗುತ್ತೆ ಏನು ಅಂತ ಹೇಳಿ ಯಾರಾದರೂ ಕೇಳಿದ್ದೀರಾ? ಹೇಗೆ
5: ಈ ಸಾವಯವ ಮಾಡಿದ್ದು ಎಷ್ಟು ಅನುಕೂಲ ಆತಂದ್ರೆ, ನನಗೆ ಅವರು ಸಾವಯವದೊಳಗೆ ಮಾಡೋದ್ರಿಂದ ಕೆಲವು ಮಂದಿಯೆಲ್ಲ ಈ ಸಾವಯವ ಕಂಪ್ನಿಯವರು ಸಹಿತ ನನಗೆ ಬಂದು ಭೇಟಿ ಕೊಟ್ಟರು. ಕೊಟ್ಟಾಗ ಅವರು ಕೆಲವು ಪ್ರಾಡಕ್ಟ್ ಬಗ್ಗೆಯೂ ಹೇಳಿದರು. ನಾನು ಅವರು ಪ್ರಾಡಕ್ಟನ್ನು ಯೂಸ್ ಮಾಡಿದೆ, ಮಾಡಿಲ್ಲ ಅಂತ ಏನಲ್ಲ. ಬಟ್ ಆದರೆ ಅವ್ರು ಏನಂದ್ರೆ ಅಂದರೆ ನಿಮ್ಮದು ಈ ಸಾವಯವ ಮಾಡೋದ್ರಿಂದ ಅಡಿಕೆ ಒಳಗೆ 2-3 ನಮೂನಿ ನೀವು ಕಂಡುಕೊಳ್ಬೋದು ಅಂತ ಹೇಳಿದರು ಅವ್ರು. ಹೆಂಗಂದ್ರೆ ಅಡಿಕೆ ತೂಕ ಅಂದರೆ 100 ಅಡಿಕೆ ಎಷ್ಟು ತೂಕ ಬರ್ತದೆ ನೋಡ್ರಿ, ಬೇರೆ ಅಡಿಕೆಗಳು ಎಷ್ಟು ಬರ್ತಾವೆ ನೋಡ್ರಿ ಅಂತ ಹೇಳಿದರು. ಅದನ್ನೆಲ್ಲ ನಾನು ಮಾಡಿ ನೋಡಿದೆ. ಆವಾಗ ನಮ್ಮ ಅಡಿಕೆ ತೂಕ ಜಾಸ್ತಿ ಆಗ್ತಿತ್ತು. ಎರಡನೇದು ಇನ್ನೊಂದು ಏನಂತಂದರೆ ಅಡಿಕೆ ಸೈಜು ಚಲೋ ಬರ್ತಿತ್ತು. ಅದ್ರ ಜೊತೆಗೆ ಇದರ ಶೈನಿಂಗ್ ಭಾಳ ಚಂದ ಇರ್ತಿತ್ತು, ಅದು ನಮಗೆ ಗೊತ್ತಾಗ್ತಿತ್ತು. ಮತ್ತು ನನಗೆ ಅಡಿಕೆ ತೂಕ ಹೆಂಗೆ ಜಾಸ್ತಿ ಆಕೈತಿ ಅನ್ನೋದನ್ನು ನಾನು ಹೆಂಗೆ ಕಂಡುಕೊಂಡೆ ಅಂದರೆ, ನಾನು ಅಡಿಕೆನ ಹೆಚ್ಚಾಗಿ ಏನು ಮಾಡ್ತಿದ್ದೆ ಅಂದರೆ ಗುತ್ತಿಗೆ ಕೊಡ್ತಿದ್ದೆ. ಗುತ್ತಿಗೆ ಅಂದರೆ ಹೆಂಗಂದರೆ ಅವರಿಗೆ ತೂಕ ಕೊಡ್ತಿದ್ದೆ ನಾನು, ಕಟ್ ಮಾಡಿಕೊಂಡು ತೂಕನ ಒಯ್ಬೇಕು ಅವರು ಅಂತೇಳಿ. ಬಟ್ ಆ ತೂಕ ಮಾಡೋರು ಒಂದು ಸಲ ಏನಂದ್ರೆ ಇಲ್ಲ ನಿಮ್ಮ ಮಡಿಕೆ ನಮಗೆ ತೂಕ ಜಾಸ್ತಿ ಬರ್ತೈತಲ್ರಿ ಯಾಕೆ ಹೆಂಗೆ ಅಂತಂದ್ರೆ, ಅವ್ರದ್ದು ಒಂದು ಗಾಡಿ ಇತ್ತು, ಒಂದು ಗಾಡಿ ಏನೈತಿಲ್ಲ ಅವ್ರದ್ದು ಆ ಲೆವೆಲ್ಗೆ ಹೇರಿದರೆ ಇಷ್ಟೇ ಕ್ವಿಂಟಲ್ ಆಗೈತಿ ಅಂತ ಕರೆಕ್ಟ್ ಪರ್ಫೆಕ್ಟ್ ರೀ ಅವರಿಗೆ. 32 ಕ್ವಿಂಟಲ್ಗಿಂತ ಜಾಸ್ತಿ ಆಗೋದಲ್ರಿ ಅಂತಿದ್ರು ಅವರು. ನಂದು 36 ಕ್ವಿಂಟಲ್ ಆಯ್ತು. ಅವ್ರೇನಂದ್ರೆ ಇಲ್ಲ 4 ಕ್ವಿಂಟಲ್ ಜಾಸ್ತಿ ಆಗೈತಲ್ಲ ನಿಮ್ಮದು, ಹೆಂಗೆ ಅಡಿಕೆ ಜಾಸ್ತಿ ಆಕೈತಿ ಅಂದರು. ಗೊತ್ತಿಲ್ಲರಪ್ಪ ನನಗೆ, ಒಟ್ಟು ನಮ್ಮದಂತೂ ಅಡಿಕೆ ಹಿಂಗೆ ಐತಿ ಅಂತ ನಾ ಹೇಳಿದೆ. ಮತ್ತು ಭಾಳ ಮಂದಿ ಅಡಿಕೆ ಉದುರಿದ ಅಡಿಕೆ ಒಯ್ದಂಥವ್ರು ಸಹಿತ ಇಲ್ಲ ನಿಮ್ಮ ಅಡಿಕೆಯಿಂದ ನಮಗೆ ಅನುಕೂಲ ಆತ್ರಿ ಅಂದರೆ ಸ್ವಲ್ಪ ಚಲೋ ರೇಟ್ ಸಿಗ್ತಿತ್ತು, ಅದ್ರ ಜೊತೆಗೆ ಕ್ವಾಲಿಟಿ ಚಲೋ ಇರ್ತಿತ್ತು, ಹೀಗೆಲ್ಲ ಹೇಳಿದರು. ನಮಗೆ

0: ನಮಗೆ ಖುಷಿ, ಯಾಕಂದ್ರೆ ನಾವು ಮಾಡಿದಂಥ ಈ ಸಾವಯವ ಕೃಷಿಯಿಂದ ಅಡಿಕೆ ಚಲೋ ಆಗೈತಿ ಅನ್ನೋದು ನಮಗೆ ಖುಷಿ. ಆಮೇಲೆ ನಮ್ಮ ಅಡಿಕೆ ಒಳಗೆ ಬಹುಶಃ ಉದರ ಪ್ರಮಾಣ ಭಾಳ ಕಡಿಮೆ ರೀ. ಅದ್ರ ಜೊತೆಗೆ ಈ ಅಂಡ್ ಹೊಡಿತಾವು ಅಂತಾರಲ್ಲ, ಏನು ಅದ್ರ ಸೀಳ್ತದಲ್ಲ, ಅದು ಭಾಳ ಕಡಿಮೆ. ಸುಮಾರು ಎಲ್ಲೇ ಒಂದು ಎರಡು ಗಿಡದೊಳಗೆ ಯಾವಾಗೋ ಸ್ವಲ್ಪ ಉದುರೋದು. ಅದಕ್ಕೆ ನಾವು ಸ್ವಲ್ಪ ಸಿಲಿಕಾನ್ ಕಂಟೆಂಟ್ಸ್ ಕಡಿಮೆ ಆಗ್ತದೆ ಅಂದರು, ಅದಕ್ಕೇನಿಲ್ಲ, ಬೂದಿ ಉಪಯೋಗ ಮಾಡ್ಲಿಕ್ಕೆ ಹತ್ತಿದ್ವಿ ನಾವು. ಈ ಒಲೆಯೊಳಗೆ ಬೂದಿ ಇರ್ತದಲ್ಲ, ಆ ಒಲೆಯೊಳಗಿನ ಬೂದಿ ತಂದು ಹಾಕಿದ್ರು ಅದು ಕಂಟ್ರೋಲ್ ಆಗ್ತಿತ್ತು ಅಂತ. ಅಂದರೆ ಈ ಗೊಬ್ಬರದೊಳಗಿನ ಪ್ರಮಾಣ, ಬೂದಿ ಪ್ರಮಾಣ ಕಡಿಮೆ ಆಗಿದ್ದರಿಂದ ನಮಗೆ ಆ ಪ್ರಮಾಣ ಅಲ್ಲಿ ಸಿಗೋದಲ್ಲ ಅನ್ನೋಂಥದ್ದನ್ನು ಹೇಳಿದರು ನಮಗೆ ತಜ್ಞರು. ಆ ಪ್ರಕಾರ ಬೂದಿ ಹಾಕೋದ್ರಿಂದ ನಮಗೆ ಆ ಸಿಲಿಕಾನ್ ಕಂಟೆಂಟ್ಸ್ ಫುಲ್ಫಿಲ್ ಆಯ್ತು ಅಂತ ಅನ್ನಿಸ್ತದೆ ನಮಗೆ. ಯಾಕಂದರೆ ಇವತ್ತು ನಮ್ಮದು ಯಾವುದೂ ಉದುರೋದಿಲ್ಲ. ಬಹುಶಃ ನೀವು ಗೊನೆ ಬಿಟ್ಟು ಕಾಯಿ ಬಿಟ್ಟಾಗ ನೋಡಿದರೆ ನಮ್ಮ ತೋಟದಾಗ ನೋಡಿದರೆ ಒಂದು ಕಾಯಿನೂ ಸಿಗೋದೇ ಇಲ್ಲ ನಿಮಗೆ. ಇದು ಒಂದು ನಮಗೇನಂದರೆ ಸಂತೋಷದ ಕೆಲಸ.
1: ಓಕೆ ಸರ್, ತುಂಬ ಚೆನ್ನಾಗಿ ಸಾವಯವ ಕೃಷಿನ ಮಾಡ್ಕೊಳ್ತಾ, ಸೊ ಸಾವಯವ ಪದ್ಧತಿನಲ್ಲಿ ಒಂದು ಅಡಿಕೆ ಬೆಳೆದು ಮತ್ತು ಅಲ್ಲಿ ಕಾಳುಮೆಣಸು ಈ ಥರದ್ದೆಲ್ಲ ಹಾಕ್ಕೊಂಡು ಒಳ್ಳೆಯ ಇಳುವರಿಯನ್ನು ಪಡ್ಕೊಳ್ತಾ ಇರೋದು ತುಂಬಾ ಖುಷಿ ಪಡುವಂತಹ ವಿಷಯ ನೀವು ಹೇಳಿದಾಗೆ. ನಿಜವಾಗ್ಲೂ ಈ ರೀತಿಯಲ್ಲಿ ನೋಡಿ, ಸಾವಯವ ಕೃಷಿನಲ್ಲಿ ಕೂಡ ಎಷ್ಟೊಂದು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯತೆ ಇದೆ ಅಂಥೇಳಿ ನಮ್ಮ ವಾಸುದೇವ ಮೂರ್ತಿ ಸರೇ ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳ್ಬೋದು ಈಗ. ಸೊ ಹಾಗೆ ನೀವು ಕೂಡ ಈ ರೀತಿ ಸಾವಯವ ಕೃಷಿಯನ್ನು ಮಾಡ್ಕೊಳ್ತಾ, ನೀವು ಕೂಡ ಈ ಸಾವಯವ ಪದ್ಧತಿನಲ್ಲಿ ಕೃಷಿಯನ್ನು ಮಾಡಿ ಯಶಸ್ಸನ್ನು ಗಳಿಸಿದರೆ ನಿಮ್ಮ ಅನುಭವಗಳನ್ನು ಕೇಳೋದಕ್ಕೂ ಕೂಡ ನಾವು ಕಾತರರಾಗಿದ್ದೀವಿ. ಹಾಗೆಯೇ ವಾಸುದೇವ ಮೂರ್ತಿ ಸರ್ ಜೊತೆಗೆ ಕೂಡ ಇನ್ನಷ್ಟು ಮಾತಾಡೋದಕ್ಕಿದೆ. ಹಾಗೆ ಅವರು ಕೂಡ ಅವರ ಕೃಷಿಯ ಜೀವನದ ಬಗ್ಗೆ ಹೇಳ್ತಾರೆ, ಹಾಗೆ ನಾವು ಕೂಡ ಕೇಳೋಣ. ಹಾಗೆ ನಾವು ಕೂಡ ಅಡಿಕೆ ಕೃಷಿಯನ್ನು ಮಾಡೋದ್ರಲ್ಲಿ ಯಾವ್ಯಾವ ಪದ್ಧತಿಗಳನ್ನು ಅನುಸರಿಸಬೇಕು, ಯಾವ ರೀತಿಯಲ್ಲಿ ಉತ್ತಮ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ, ಕಾರ್ಯಕ್ರಮ ಮುಂದುವರಿಯುತ್ತೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
2: ಅತ್ತಿಗೆ ತಂಗಿ, ಅತ್ತಿಗೆ ತಂಗಿ ನಿನ್ನ

0: ಅತ್ತಿಗೆ ತಂಗಿ
1: ಭಾವನ ತಮ್ಮ
0: ಅತ್ತಿಗೆ ತಂಗಿ
1: ಭಾವನ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಎಸ್, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತಿನ ನಮ್ಮ ಕೃಷಿಯ ಕಾರ್ಯಕ್ರಮದಲ್ಲಿ ಸಾವಯವ ಪದ್ಧತಿನಲ್ಲಿ ಅಡಿಕೆ ಕೃಷಿಯನ್ನು ಮಾಡ್ತಾ ತಮ್ಮ ಜೀವನವನ್ನು ಕಟ್ಕೊಂಡು, ಸೊ ಇದರಲ್ಲಿ ಕೂಡ ಹಲವಾರು ಬೆಳೆಗಳನ್ನು ಮಾಡ್ತಾ ಉತ್ತಮವಾದಂತಹ ಇಳುವರಿನ ಪಡ್ಕೊಳ್ತಾ ಇರುವಂತಹ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಚಿಕ್ಕ ಹೊಸೂರು ಗ್ರಾಮದ ವಾಸುದೇವ ಮೂರ್ತಿ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಸೊ ಸರಣ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಕೂಡ ತಿಳಿಸಿದ ಹಾಗೆ ಈ ಸಾವಯವ ಕೃಷಿಯನ್ನು ಮಾಡಿಕೊಂಡು ಎಷ್ಟೊಂದು ಉತ್ತಮ ಇಳುವರಿಯನ್ನು ಪಡ್ಕೊಳ್ತಾ ಇದ್ದಾರೆ, ಎಷ್ಟೊಂದು ಆದಾಯವನ್ನು ಗಳಿಸ್ತಾರೆ ಅಂತೇಳಿ ನೀವೆಲ್ಲ ಕೇಳಿದ್ದೀರಾ. ಸೊ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ನಾ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಈ ಉತ್ತಮ ಇಳುವರಿಯನ್ನು ಬರಬೇಕು ಅಂತ ಅಂದರೆ ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ. ಸೊ ಯಾವ ರೀತಿಯ ಗೊಬ್ಬರಗಳನ್ನು ನೀವು ಬಳಕೆ ಮಾಡ್ತೀರಾ, ಮತ್ತು ಉತ್ತಮ ಇಳುವರಿ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಮನೆ ಗೊಬ್ಬರಗಳನ್ನು ಸಾಧಾರಣ 2 ವರ್ಷಕ್ಕೊಮ್ಮೆ ನಾನು ಈ ಕೊಟ್ಟಿಗೆ ಗೊಬ್ಬರ ಹಾಕಿಸ್ತೀನಿ. ಅದ್ರ ಜೊತೆಗೆ ಜೀವಾಮೃತ, ನಾವು ಮೊದಲಿಂದನೂ ಜೀವಾಮೃತ ಮಾಡ್ಕೊತ ಬಂದೆ. ಸಾಧಾರಣ ಆವಾಗ ನಾನು ಪ್ರತಿ ತಿಂಗಳು ಜೀವಾಮೃತ ಮಾಡ್ತಿದ್ದೆ, ಈಗ ಪ್ರತಿ ತಿಂಗಳು ಜೀವಾಮೃತ ಮಾಡೋದಿಲ್ಲ. ಅದ್ರ ಜೊತೆಗೆ ಸಾಧಾರಣ ನಾನು 2-3 ತಿಂಗಳಿಗೊಮ್ಮೆ ಜೀವಾಮೃತ ಮಾಡ್ತೇನೆ. ಇನ್ನು ಈ WDC ಅಂತೇಳಿ ಅಂದರೆ ವೇಸ್ಟ್ ಡಿ ಕಂಪೋಸರ್ ಅನ್ನೋದನ್ನು ಏನೈತಲ್ಲ, ನಾನು ಸತತವಾಗಿ ಬಳಸ್ತೇನೆ. ಯಾಕಂದರೆ ಜೀವಾಮೃತ ಮಾಡಲಿಕ್ಕೂ ಸಹಿತ ನಮಗೇನು ಬೇಕಂದರೆ ಇವೆಲ್ಲ ಸಾಮಗ್ರಿಗಳು ಬೇಕು, ಮತ್ತು ಅದ್ರದ್ದು ಒಂದು ಏನು ಕಂಡೀಷನ್ ಅಂದರೆ 7 ದಿವಸದೊಳಗೆಲ್ಲ ಅದನ್ನು ಪೂರೈಕೆ ಮಾಡಬೇಕು, ನಾವು ಭೂಮಿಗೆ ಹಾಕಬೇಕು. ಅದು ಹಾಕಲಿಲ್ಲ ಅಂದರೆ ಅದ್ರ ಯೂಸ್ಫುಲ್ ಆಗಲ್ಲ ಅಂಥೇಳಿ. ಸಾಧಾರಣ ಇದು ನಮಗೆ ಭಾಳ ಯೂಸ್ಫುಲ್ ಆಗುತ್ತೆ, ಅದು ಈ ವೇಸ್ಟ್ ಡಿ ಕಂಪೋಸರ್. ಬಟ್ ಅದನ್ನು ಮಾಡಿಕೊಂಡು ನಾವು ಅದನ್ನು 7 ದಿವಸದ ನಂತರ ಭೂಮಿಗೆ ಹಾಕೋಂಥ ವ್ಯವಸ್ಥೆ ಮಾಡಿದ್ವಿ. ನಾವು ಸಾಧಾರಣ ಒಂದು 2-3 ಡ್ರಮ್ ಇಟ್ಟಿದ್ದೀವಿ, 2-3 ಡ್ರಮ್ ರೆಡಿ ಮಾಡಿಬಿಟ್ಟು ಒಂದು ಸಲ ಹಾಕಿಬಿಟ್ರೆ ಎಲ್ಲ 1 ಲೀಟ್ರ್ 2 ಲೀಟ್ರ್ ಹಾಕಲಿಕ್ಕೆ ಶಕ್ಯ ಆಕತಿ ಅನ್ನೋಂಥದ್ದು. ಅದ್ರ ಜೊತೆಗೆ ನಾವು ಬೇರೆ ಬೇರೆ ಗೊಬ್ಬರಗಳನ್ನು ನಾವು ತಯಾರು ಮಾಡೋಂಥ ಒಂದು ವ್ಯವಸ್ಥೆನ ನಾವು ಮಾಡಿಕೊಂಡ್ವಿ. ಒಂದು ಮೀನದ ಗೊಬ್ಬರ ನಾವು ರೆಡಿ ಮಾಡಿದ್ವಿ. ಈ ಸ್ವಲ್ಪ ಇನ್ನೊಂದು ಮಾರ್ಚ್ ಏಪ್ರಿಲ್ ಹೊತ್ತಿಗೆ ಕೆರೆಗಳೆಲ್ಲ ನೀರುಗಳು ಕಡಿಮೆ ಆಗಿಬಿಡ್ತಾವೆ, ಅಲ್ಲೇ ಸಣಮೀನು ಜಾಸ್ತಿ ಸಿಗ್ತಾವೆ, ಸ್ವಲ್ಪ ಚೀಫ್ ಆಗ್ತದೆ ಸಣಮೀನು. ಸಾಧಾರಣ ಒಂದು 1,000-2,000ಕ್ಕೆ ಒಂದು ಬಾಕ್ಸ್ ಅಂದರೆ ಒಂದು 50 kg ಒಂದು ಬಾಕ್ಸ್ ಕೊಡ್ತಾರೆ. ಅದನ್ನು ತೊಗೊಂಬಂದು ಒಂದು ಡ್ರಮ್ಮಿಗೆ ಹಾಕಿ ಅದಕ್ಕೆ ಬೆಲ್ಲ ಹಾಕಿ ಆಮೇಲೆ ಅದಕ್ಕೆ ಸಗಣಿ ಅಥವಾ ಉತ್ತನ ಆಕಳು ಗಂಜಲ ಎಲ್ಲ ಹಾಕಿ ಸಾಧಾರಣ 2 ತಿಂಗಳು ಅದನ್ನು ಕಳಿ ಇಟ್ಟು ಆಮೇಲೆ ಅದನ್ನು ಈ ಪೀಕಿ ಕೊಡ್ತಕ್ಕಂಥ ವ್ಯವಸ್ಥೆ ನಾವು ಮೀನದ ಗೊಬ್ಬರ ಮಾಡ್ತೀವಿ. ಮೀನದ ಗೊಬ್ಬರ ಅಂತೂ ಸಾಧಾರಣ ನಮಗೇನು ಅದೇ ತೊಂದರೆ ಇಲ್ಲ, ಅವ್ನು ಮಾಡಿಟ್ಕೊಂಡ್ಬಿಟ್ರೆ ನೀವು ವರ್ಷಗಂಟ್ಲಿ ಹಾಕ್ಬೋದು ಅದನ್ನ. ಅದನ್ನು ಸಹಿತ ನಾವು ಈ ಹಂತವಾಗಿ ಅಂದರೆ ಒಂದೇ ಸಲ ಅಷ್ಟು ಕೊಡೋದಿಲ್ಲ, ಇಡೀ ಬ್ಯಾರಲ್ನ ಅದನ್ನು ಸಾಧಾರಣ ಒಂದು 3 ಸಲ ಹಾಕ್ತೇವೆ, ಒಂದು ಬ್ಯಾರಲ್ 6 ತಿಂಗಳಿಗೊಮ್ಮೆ. ಈ ರೀತಿ ಗೊಬ್ಬರಗಳನ್ನು ಮಾಡ್ತಾ ನಾವು ಈ ಒಂದು ಅಡಿಕೆ ಗಿಡಗಳನ್ನು ಬೆಳೆಸಿದ್ದೀವಿ. ಮತ್ತು ನಮ್ಮದು ಹೆಂಗೈತೆ ಅಂದರೆ ನಮ್ಮ ಕಳಿನ ಪೋಷಿಸಿ ನಿಮ್ಗೆ ಗೊತ್ತಿರ್ಬೋದು, ನೀವು ಕೈಲಿ ಕಿತ್ತರೆ ನಮ್ಮ ಕಳಿ ಬಂದುಬಿಡ್ತದೆ. ಭಾಳ ತೋಟದೊಳಗೆ ಕಳಿ ಬರೋಕ್ಕೆ ಸಾಧ್ಯ ಇಲ್ಲ, ಅದು ಅಗದ ತೆಗಿಬೇಕು ನೀವು ಅದನ್ನ. ನಮ್ಮಲ್ಲಿ ಏನಾಗೈತೆ ಅಂದರೆ ಮೊದಲಿನಿಂದನೂ ಆ ಕಳೆಯನ್ನು ತೆಗೆಯೋದ್ರಿಂದ ಕಳೆಗಳ ಸಮಸ್ಯೆ ಇಲ್ಲ. ಬಹುಶಃ ಅದನ್ನು ಅಡ್ಡಾಡೋಕ್ಕೆ ತ್ರಾಸಾಗೋದಿಲ್ಲ ಹೆಣ್ಮಕ್ಕಳಿಗೆ, ಸರಳವಾಗಿ ತೆಗೆದು ಬಿಡ್ತಾರೆ. ಸ್ವಲ್ಪ ಹಸಿ ಇದ್ರೆ ಸಾಕು, ಅದನ್ನು ಸಾವಕಾಶ ಕೈಲಿನ ಕಿತ್ತಂಥ ವ್ಯವಸ್ಥೆ ಮಾಡಿಬಿಡ್ತಾರೆ. ಹೀಗಾಗಿ ಕಳಿ ಒಂದು ಬಾಧೆ ಭಾಳ ಕಡಿಮೆ ಅಂತ ನನಗೆ ಅನ್ನಿಸ್ತದೆ. ಮತ್ತು ಒಂದು ಏನಂದ್ರೆ ನಾವು ಸಾಧ್ಯದಷ್ಟು ರೈತರಿಗೆ ಏನು ಅದನ್ನು ಹೇಳ್ತೇನೆ ಅಂದರೆ ಬೀಜ ಉದುರೋದಕ್ಕಿಂತ ಮೊದಲು ಕಳಿ ತೆಗೀರಿ ಅಂತೇಳಿ. ಏನಾರ ಮಾಡಿರಿ, ಒಟ್ಟು ಕಳಿ ನಾಶ ಮಾಡ್ಬೇಕಂದ್ರೆ ನೀವು ಬೀಜ ಉದುರೋದಕ್ಕಿಂತ ಮೊದಲು ಮಾಡಿರಿ. ಬೀಜ ಉದುರಿದ ಮೇಲೆ ನಮ್ಗೆ ಏನಾಗೈತೆ ಅಂದರೆ ಅದು ಡಬಲ್ ಅಲ್ಲಿ ಹುಟ್ಟುತ್ತತಿ ಅಂತೇಳಿ. ಆ ರೀತಿ ಒಳಗೆ ಕಳೆ ನಾವು ಕಂಟ್ರೋಲ್ ಮಾಡೀವಿ. ಬಹುಶಃ ಇಲ್ಲಿಲ್ಲ ಅಂತೇಳಿ, ನಂದು ಈಗ 3-4-5 ತಿಂಗಳಾಯಿತು ಕಳೆ ತೆಗಿಸಿ, ಈಗ ಹಂಗೆ ಮತ್ತೆ ಹಂಗೆ ಸ್ಟಾರ್ಟ್ ಆಗಿದೆ. ಇನ್ನು ಸ್ವಲ್ಪ ಯಾವಾಗಾರ ಮಳೆ ಬಂದಾಗ ತೆಗಿಸ್ತೇವೆ, ಅಲ್ಲಿ ಮಟ್ಟ ತೆಗೆಸೋದಲ್ಲ. ವೇಸ್ಟೇಜ್ ಏನದಲ್ಲ, ವೇಸ್ಟೇಜ್ ಅಂದರೆ ಈ ಗರಿಗಳು ಏನದವಲ್ಲ, ಗರಿ ಇರ್ಬೋದು ಕಸ ಇರ್ಬೋದು, ಇದನ್ನೆಲ್ಲ ನಾ ಏನು ಮಾಡ್ತೇನೆ ಅಂದರೆ ಈ ಬೇಸಿಗೆ ಒಳಗೆ ರೀ ಸರ್, ಬೇಸಿಗೆ ಅಂದರೆ ಡಿಸೆಂಬರ್ ದಾಟಿ ಬಂತು, ಒಂದು ಡಿಸೆಂಬರ್ ಬಂತು ಅಂದರೆ ನಾವೇನು ಮಾಡ್ತೇವೆ ಅಂದರೆ ಇದನ್ನೆಲ್ಲ ಕಡಿಸಿ ಕಾಲುವೆಗೆ ಹಾಕಿಬಿಡ್ತೇವೆ. ಕಲ್ವೇಕ್ ಹಾಕಿ ಇದನ್ನು ಸಾಧಾರಣ ಮಳೆ ಬಿದ್ದು ಜೂನ್ದ ಹೊತ್ತಿನ ಮಟ್ಟನೂ ನಾವೇನು ಮಾಡೋಕೆ ಹೋಗೋದಿಲ್ಲ, ಅದು ಅಲ್ಲೇ ಇರ್ತದೆ. ಅದು ಕೊಳೆಯಷ್ಟು ಕೊಳಿತದೆ, ಉಳಿಯಷ್ಟು ಉಳಿತದೆ, ಒಣಗಷ್ಟು ಒಣಗಿಸ್ತದೆ, ಏನೋ ಆಗ್ತದೆ. ಒಟ್ಟು ಅದರದ್ದು ಒಂದು ಪರಿಸ್ಥಿತಿ ಏನಾಗ್ತದೆ. ಅದ್ರ ಜೊತೆಗೆ ನಾನೇನು ಮಾಡ್ತೇನೆ ಅಂದರೆ ಏನು WDC ಐತಲ್ಲ, ಈ ವೇಸ್ಟ್ ಈ ಕಂಪೋಸರ್ ಏನೈತಲ್ಲ, ಅದನ್ನು ಸ್ಪ್ರೇ ಏನು ಮಾಡ್ತೀವಿ, ಅದನ್ನು ಹಾಕೋ ಮುಂದೆ ಏನು ಮಾಡ್ತೇವೆ ಅಂದರೆ ಗಿಡಕ್ಕೂ ಹಾಕ್ತೀವಿ, ಅದ್ರ ಜೊತೆಗೆ ಇದ್ರ ಮೇಲೂ ಹಾಕ್ಯಂತ ಹೋಗಿರ್ತೀವಿ. ಅದ್ರದ್ದೇನು ಹಾಕಿದ್ರೆ ಸ್ವಲ್ಪ ಅಲ್ಲಿ ಏನಾಗ್ತದೆ, ಅದು ಕೊಳೆಯುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ ಅದನ್ನು ಹಾಕೋದ್ರಿಂದ. ಒಂದು ಎರಡನೇದು ಏನಂದ್ರೆ ನಾವೇನು ಈಗ ಜೂನದ ಮಟ್ಟ ಇದನ್ನೇನು ಮುಟ್ಟಕ್ಕೆ ಹೋಗೋದಿಲ್ಲ, ಈ ಗರಿನೂ ಈ ಕಡಿಸ್ತೇನೆ ನಾನು, ಕಡಿಸಿ ಅದರೊಳಗೆ ಹಾಕ್ಯಂತ ಹೋಗ್ತೇನೆ. ಯಾವುದೇ ವೇಸ್ಟ್ ಬಂದರೂ ಈ ಕಳೆ ತೆಗೆಸಿದ್ರು ಅದರೊಳಗೆ ಒಗಿತೀವಿ. ಮುಂದೆ ಜೂನ್ ಬಂತಂದರೆ ಅದನ್ನೇನು ಮಾಡ್ತೇನೆ, ತೆಗೆಸ್ತೇನೆ ನಾನು ಜೂನ್ ಸಾಧಾರಣ ಜುಲೈದ ಹೊತ್ತಿಗೆ ನೀ ಮಳೆ ಯಾವಾಗ ಸ್ಟಾರ್ಟ್ ಅದು ಆ ಕಾಲುವೆ ಅಷ್ಟು ಬಳಸ್ಬೇಕು. ನಾವು ಕಾಲುವೆ ಬಳಸೋ ಮುಂದೆ ಏನು ಮಾಡ್ತೇನೆ, ಅದನ್ನಷ್ಟು ತೆಗೆಸ್ತೇನೆ, ಅರ್ಧ ಮರ್ಧ ಕೊಳೆತಿರ್ತದೆ, ಅದನ್ನೇನೈತಲ್ಲ ಇಲ್ಲಿ ಹಾಕ್ಸಿಬಿಡ್ತೇನೆ ಎಲ್ಲ. ಅದನ್ನ ಇದಷ್ಟು ನೆಲಕ್ಕೆ ಹಾಕಿಸ್ತಾ ಇರ್ತೇನೆ ಈ ಕಾಲುವೆ. ಇದಕ್ಕೆ ಒಟ್ಟು ಕಾಲುವೆನೇನು ಮಾಡ್ತೇನೆ ಅಂದರೆ ಗೋರಿಯಿಂದ ಸರಿಯಾಗಿ ಕ್ಲೀನಾಗಿ ತೆಗೆದು ಅಂದರೆ ಒಂದು ಹನಿನು ನೀರು ನಿಂದಿರಬಾರ್ದು ಮಳೆಗಾಲ ನೀರು, ಆ ರೀತಿ ಹೋಗಂಗೆ ಮಾಡ್ತೇನೆ. ಅದು ಕನೆಕ್ಷನ್ ಇರತಕ್ಕಂಥ ಎಲ್ಲ ಕಾಲುವೆಗಳಿಗೆ ಕೊಟ್ಟುಬಿಡೋದು. ಇದು ಇಲ್ಲಿ ಬೀಳ್ತದೆ. ಆವಾಗ ಏನಾಗೈತಿ ಅಂದರೆ ಮಳೆ ಬಂದಿದ್ದಕ್ಕೆ ಅದೇನಾಗತ್ತೆ ನೆಲಕ್ಕೆ ಹತ್ತಿಕೊಂತದೆ. ನೆಲಕ್ಕೆ ಹತ್ತಿಕೊಂಡು ಇಡೀ ಮಳೆಗಾಲ ಒಂದು 3-4 ತಿಂಗಳು ಮುಗಿಯ ಮಟ್ಟ ಅನ್ನೋದ್ರೊಳಗೆ ಅದು ಪೂರ್ತಿ ಕಪ್ಪಾಗಿರ್ತದೆ. ಬಹುಶಃ ನಿಮಗೆಲ್ಲ ಇಲ್ಲಿ ಇದು ಮಳೆಗಾಲದಾಗ ಕೊಳ್ತದ್ದೇ ಇದೆ. ಇದು ಹೌದ್ರಿ, ಇದು ನಾವೇನು ಮಳೆಗಾಲಕ್ಕೆ ಹಾಕಿದ್ವಲ್ಲ ಅದು ಹಿಂಗಾಗಿರ್ತದೆ. ಆಮೇಲೆ ಅದಕ್ಕಾಗಿನೂ ಉಳಿದಂಥ ವೇಸ್ಟ್ನ ಮತ್ತೆ ನಾವೇನು ಮಾಡ್ತೇವೆ ಅಂದರೆ ಬ್ಯಾಸಿಗೆ ಬಂತಂದ್ರೆ ದೀಪಾವಳಿ ಆದಮೇಲೆ ಬ್ಯಾಸಿಗೆ ಬರೋಕತ್ತಂದ್ರೆ ಬಡ ಏನಿಲ್ಲ ಕಾಲುವೆಯನ್ನು ಮತ್ತೊಮ್ಮೆ ಇದು ಮಾಡಿ ಅಲ್ಲೆಲ್ಲೆಲ್ಲ ಕಟ್ ಹಾಕ್ಸಿ ಅಂದರೆ ನೀರು ಹೊರಗೆ ಹೋಗಬಾರ್ದು ಅನ್ನೋಂಗೆ ಕಟ್ ಹಾಕ್ಸಿ ಈ ವೇಸ್ಟೇಜನ್ನು ಮತ್ತೆ ಅದಕ್ಕೆ ಹಾಕಿ ಅಂತ ಹೊಂಟುಬಿಡ್ತೀವಿ. ಇದು ನಮ್ಮದು ಪ್ರತಿ ವರ್ಷ ಮಾಡ್ತಕ್ಕಂಥ ವ್ಯವಸ್ಥೆ ಇದು. ಹೀಗಾಗಿ ಸಾಧಾರಣ ನನಗೇನಿಸ್ತಲ್ಲ ಎಲ್ಲೇ ಎಂಥ ಗರೀಬಿದ್ದರೂ ಸಹಿತ ವೇಸ್ಟೇಜ್ ಇದ್ದರೂ ಸಹಿತ ಇಲ್ಲೇ ಹೋಗೋದು. ಈಗ ನೋಡ್ರಿ ಅಡಿಕೆ ಸುಲಿದ ಮೇಲೆ ಅದರದ್ದೆಲ್ಲ ಏನು ಕಂಟಿ ಹಾಕಿರಲ್ಲ ಕಂಟಿನೂ ಸಹಿತ ನಾನು ಕಾಲುವೆಗೆ ಹಾಕ್ಸೇನೆ. ಈಗ ಮಳೆಗಾಲಕ್ಕೆ ಏನಾಗೈತಿ ಅರ್ಧಂಬರ್ಧ ಒಣಗಿರ್ತದೆ, ಅದನ್ನು ತೆಗೆಸಿ ಹೊರಗೆ ಹಾಕಿಬಿಡ್ತೇನೆ. ಅದೇನಾಕತಿ ಪೂರ್ತಿ ಮಳೆಗಾಲದೊಳಗೆ ಕೊಳ್ಕೊಂಬಿಡ್ತದೆ. ಈ ರೀತಿ ಅವನ್ನೆಲ್ಲ ಮಾಡ್ತೇವೆ.
3: ಓಕೆ ಸರ್. ಸೊ ಹಾಗಾದರೆ ನಿಮ್ಮ ಜೊತೆ ಮಾತಾಡೋದಕ್ಕೇನು ಒಂದಷ್ಟು ವಿಚಾರಗಳಿದೆ. ಸೊ ನಿಮ್ಮ ಜೊತೆ ಮಾತಾಡ್ತೀನಿ ಸರ್. ಹಾಗೆ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ವಾಸುದೇವ ಮೂರ್ತಿ ಸರ್ ಹೇಳ್ತಾ ಇದ್ದ ಹಾಗೆ ನೋಡಿ, ಅವರ ಕೃಷಿ ಭೂಮಿನಲ್ಲಿ ಅವರು ಯಾವ ರೀತಿಯ ಗೊಬ್ಬರವನ್ನು ತಯಾರು ಮಾಡ್ತಾ ಇದ್ದಾರೆ ಮತ್ತು ಯಾವ್ಯಾವ ರೀತಿ ಗೊಬ್ಬರಗಳನ್ನು ಅವರು ಗಿಡಗಳಿಗೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಇದೇ ರೀತಿಯಲ್ಲಿ ನೀವು ಕೂಡ ನಿಮ್ಮ ಕೃಷಿನಲ್ಲಿ ಗೊಬ್ಬರಗಳ ಬಳಕೆ ಮಾಡುವಂಥದ್ದು, ಗೊಬ್ಬರಗಳನ್ನು ತಯಾರು ಮಾಡುವಂತಹ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದೀರ ಅಂತಂದರೆ ಉತ್ತಮ ಇಳುವರಿ ಪಡೆಯೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಾಸುದೇವ ಸರ್ ಜೊತೆಗೆ ಮಾತಾಡೋದಕ್ಕೆ ಇನ್ನಷ್ಟು ವಿಚಾರಗಳಿದೆ, ಅವುಗಳನ್ನು ಕೂಡ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್ ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮಗ್ಗ ನಾಡಿ ಪೊನ್ನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜಿ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅಡಿಕೆ ಕೃಷಿಯನ್ನು ಮಾಡ್ತಾ ಅದ್ರ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ಮಾಡ್ತಾ ಸಾವಯವ ಪದ್ಧತಿನಲ್ಲಿ ಒಂದು ಉತ್ತಮ ಇಳುವರಿಯನ್ನು ಪಡೆಯೋದು ಅಂತಂದರೆ ತುಂಬಾ ಖುಷಿ ಪಡುವಂತಹ ವಿಚಾರ. ಸೊ ಅದೇ ರೀತಿಯಲ್ಲೇ ಉತ್ತಮ ಇಳುವರಿಯನ್ನು ಪಡಿತಾ ತಮ್ಮ ಅನುಭವಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಳ್ತಾ ಇರೋರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಚಿಕ್ಕ ಹೊಸೂರು ಗ್ರಾಮದ ವಾಸುದೇವ ಮೂರ್ತಿ ಅವರು. ಸೊ ಸರ್, ನಮ್ಮ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಸರ್ ಆಗಲೇ ಹೇಳ್ತಿದ್ದ ಹಾಗೆ ಯಾವ್ಯಾವ ರೀತಿಯ ಗೊಬ್ಬರಗಳನ್ನ ಅವರ ಗಿಡಗಳಿಗೆ ಕೊಡ್ತಾ ಇದ್ದಾರೆ ಅಂಥೇಳಿ, ಸೊ ಮೀನು ಗೊಬ್ಬರಗಳನ್ನ ಹಾಗೆ ಇನ್ನೂ ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ಕೊಟ್ಟು ಹಾಗೆ ಅವರ ತೋಟದಲ್ಲಿ ಬೀಳುವಂತಹ ಗರಿಗಳಿಂದ ಕೂಡ ಅದು ಗೊಬ್ಬರವಾಗಿ ನೆಕ್ಸ್ಟ್ ಮಾರ್ಪಾಡಾಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಈ ರೀತಿ ಗೊಬ್ಬರಗಳನ್ನು ಸಾವಯವ ರೀತಿಯಲ್ಲಿ ಕೊಡೋದ್ರಿಂದ ಕೂಡ ನಮಗೆ ಉತ್ತಮ ಇಳುವರಿ ಬರೋದಕ್ಕೆ ಸಾಧ್ಯ ಅಂತ ಕೂಡ ಸರ್ ಹೇಳೋ ಮಾತಿನಲ್ಲಿ ಗೊತ್ತಾಗ್ತಾ ಇತ್ತು. ಸೊ ಹಾಗಿದ್ರೆ ನೀವು ಕೂಡ ಈ ರೀತಿಯ ಕೃಷಿಯನ್ನು ಮಾಡ್ತಾ ಇದ್ರೆ ನಿಮ್ಮ ಅನುಭವಗಳನ್ನು ಕೂಡ ಹಂಚ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಸರ್ ಜೊತೆಗೆ ಇನ್ನಷ್ಟು ಮಾತಾಡೋಕ್ಕಿದೆ, ಅವ್ರ ಜೊತೆ ಕೂಡ ಮಾತಾಡೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ವೆಲ್ಕಮ್ಮಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಆಗಲೇ ಗೊಬ್ಬರಗಳನ್ನ ಯಾವ ರೀತಿ ಕೊಡ್ತೀರಾ ಮತ್ತೆ ಯಾವ ರೀತಿ ತಯಾರು ಮಾಡ್ತೀರಾ ಅಂತ ಹೇಳ್ತಾ ಇದ್ರಿ. ಹಾಗೆ ಈಗ ಮಳೆಗಾಲದಲ್ಲೆಲ್ಲ ಕಳೆ ಗಿಡಗಳೆಲ್ಲ ಬೆಳೆದಿರುತ್ತೆ, ಸೊ ಈಗ ಗಿಡಗಳನ್ನ ಎಲ್ಲ ಹೇಗೆ ನಿರ್ವಹಣೆ ಮಾಡ್ತೀರಾ ಮತ್ತೆ ಈ ತರದ ಗಿಡಗಳನ್ನ ಎಲ್ಲ ಯಾವ ರೀತಿನಲ್ಲಿ ಬಳಕೆ ಮಾಡ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಹೇಳ್ಬೋದು ಸರ್?
1: ಸಾಧ್ಯ ಇದ್ರೆ ಈ ಮಳೆಗಾಲದ ಮುಂದೆ ಏನೈತಲ್ಲ, ಈ ಬೇಲಿ ಒಳಗಿನ ಸೊಪ್ಪು ಸಹಿತ ನಾನು ಸವರಿಸ್ತೇನೆ. ಸವರಿಸಿ ಇಲ್ಲಿ ಅಲ್ಲೆಲ್ಲೆಲ್ಲೆಲ್ಲಿ ಎಲ್ಲೆಲ್ಲಿ ಹಾಕಬೇಕು ಅಂತ ಇರ್ತೈತಿ, ವೇಸ್ಟೇಜ್ ಹಾಕ್ಲಿಕ್ಕೆ ಅನುಕೂಲ ಇರ್ತೈತಿ, ಅಲ್ಲೆಲ್ಲಿ ಹಾಕಿ ಕೈಬಿಟ್ಟಿರ್ತೀವಿ. ಮಳೆ ಒಳಗೆ ಅದು ಸಹಿತ ಹೊಳಿತಿರ್ತದೆ.
0: ಓಕೆ ಸರ್, ಈಗ ಅಡಿಕೆ ಬೆಳೆನ ಮಾಡ್ತೀರಾ ಅಂತಂದಾಗ ಏಕೆ ಬೆಳೆ ಪದ್ಧತಿಯನ್ನು ಮಾಡೋದು ಒಳ್ಳೇದಾ ಅಥವಾ ಅದ್ರ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ಮಾಡಿಕೊಂಡ್ರೆ ಒಳ್ಳೇದಾಗತ್ತಾ? ಹೇಗೆ ಸರ್, ಯಾವ್ಯಾವ ಬೆಳೆಗಳನ್ನು ಮಾಡ್ಬೋದು?
1: ಅಡಿಕೆ ಬೆಳೆಗೆ ನನ್ನ ಕೇಳಿದರೆ ಏಕೆ ಬೆಳೆಗಿಂತ ಅದಕ್ಕೆ ಪೂರಕವಾದಂಥ ಬೆಳೆಗಳನ್ನು ಬೆಳೆದು ಚಲೋ ಅಂತ ನನ್ನ ಅನಿಸಿಕೆ ಒಂದು. ಎರಡನೇದು ಏನಂದರೆ ಈಗ ಬಾಳೆ ಮೋಸ್ಟ್ ನನಗೆ ಅನ್ಸಂಗ್ರೆ ಅಡಿಕೆಗೆ ಭಾಳ ಭಾಳ ಪೂರಕವಾದಂಥ ಬೆಳೆ ಅಂದರೆ ಬಾಳೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಬಾಳೆ ಬೇರುಗಳು ಸಹಿತ ಸಾಧಾರಣ 10-12 ಫೂಟ್ ಗಂಟಲಿ ಹೋಗ್ತಾವೆ, ಅಡಿಕೆ ಬೇರು ಅದೇ ರೀತಿ ಹೋಗ್ತಾವೆ, ಮತ್ತು ಅದು ಬೇರು ಸಹಿತ ಅದು ಅಡ್ಡ ಹೋಗ್ತದೆ ಹೊರತು ನೆಟ್ಟಗೆ ಹೋಗೋದಿಲ್ಲ ಒಳಗೆ. ಹೀಗಾಗಿ ಅಲ್ಲಿ ಏನು ಒಂದು ಕಾಂಬಿನೇಷನ್ ಇರ್ತದೆ ಅಡಿಕೆ ಮತ್ತು ಬಾಳೆಗೆ ಅಂದರೆ ಅದರ ನೀರನ್ನು ಆದ ತೊಗೊಳೋದು, ಇದ್ರ ನೀರು ಆದ ತೊಗೊಳ್ಳೋಂಥ ವ್ಯವಸ್ಥೆಗಳು ಸಹಿತ ಇರ್ತದೆ. ಅಕಸ್ಮಾತ್ ಇದು ಕೊರತೆ ಆದಾಗ ಬಾಳೆ ಒಳಗಿನ ನೀರನ್ನ ಇದು ತೊಗೊಳ್ಳೋದ್ರಿಂದ ಅಲ್ಲಿ ಅನುಕೂಲತೆ ಜಾಸ್ತಿ ಇರ್ತದೆ. ಮತ್ತು ಅದೇ ರೀತಿ ಬೆಳೆ ಅಂತಂದರೆ ನಮಗೆ ಒಂದು ಈ ಪರಾವಲಂಬಿ ಇದ್ದಂಗೆ ಅದು ಈ ಮೆಣಸು, ಬಟ್ ಅದಕ್ಕೆ ಹಬ್ಬದ್ರಿಂದ ಇಲ್ಲೇನಾಗ್ತದೆ ನಮಗೆ ಫೀಡಿಂಗ್ ಜಾಸ್ತಿ ಕೊಡಬೇಕು ಅನ್ನೋದು ಬಿಟ್ಟರೆ ನೀರು ಸಹಿತ ಒಂದು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಬಟ್ ಆದರೆ ಅದಕ್ಕೆ ಅದರ ಅದನ್ನು ಹಬ್ಬಿಕೊಂಡು ಅದು ಬೆಳೀತಕ್ಕಂಥ ಬೆಳೆ ಆಗಿದ್ದರಿಂದ ಅದು ನಾವು ಈಸಿಯಾಗಿ ತಗೊಬೋದು. ಎರಡು ಬೆಳೆ ನಾವು ತೆಗಿಲಿಕ್ಕೆ ಅಲ್ಲೇ ಮೆಣಸು ತೆಗಿಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಪರ್ಯಾಯ ಬೆಳೆ ಅಂದರೆ ನಾವು ಸ್ವಲ್ಪ ತಂಪಿನೊಳಗೆ ಬೆಳೆಯೋದು, ಅದ್ರ ಜೊತೆಗೆ ನೆರಳೊಳಗೆ ಬೆಳೀತಕ್ಕಂಥದ್ದು ಏಲಕ್ಕಿ. ಏಲಕ್ಕಿ ಬೆಳೆನೂ ಅದರೊಳಗೆ ಬರಲಿಕ್ಕೆ ಏನು ತೊಂದರೆ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಯಾವುದೇ ಭೂಮಿ ಇದ್ದರೂ ಬರ್ತದೆ, ಬಟ್ ನೀರಿನ ಕೊರತೆ ಅದಕ್ಕೆ ಆಗಬಾರ್ದು. ಯಾಕಂದರೆ ನೀರಿನ ಕೊರತೆ ನೀರು ಭಾಳ ಬೇಕಾಗ್ತದೆ ಅಂತ ನನ್ನ ಅನಿಸಿಕೆ. 2-3 ವರ್ಷದೊಳಗೆ ನಾವು ಅದನ್ನ ಬೆಳೆದು ನೋಡೀವಿ, ಹೋದ ಸಲ ನಮ್ಗೆ ನೀರು ಕಡಿಮೆ ಆದಾಗ ಅದು ನಮಗೆ ತೊಂದರೆ ಕೊಡ್ತು, ಬೆಳೆ ಯಾಕೋ ಅದು ಕುಂಠಿತ ಆಯ್ತು. ಹೀಗಾಗಿ ನಮಗೇನು ಅನಿಸ್ತದೆ ಅಂದರೆ ಸ್ವಲ್ಪ ನೀರಿನ ಕೊರತೆ ಅದಕ್ಕೆ ಆಗಲೇಬಾರ್ದು, ಇದಕ್ಕೆ ಏಲಕ್ಕಿಗೆ ಆ ರೀತಿ ಒಳಗೆ ಅದನ್ನ ಬೆಳಿಬೋದು. ಅದ್ರ ಜೊತೆಗೆ ನಾವು ಹೊರಗಡೆ ಅಂದರೆ ಅದಕ್ಕೆ ಬಾರ್ಡರ್ನೊಳಗೆ ಬೇರೆ ಬೇರೆ ಬೆಳೆಗಳನ್ನು ನಾವು ಬೆಳಿಬೋದು. ಸ್ವಲ್ಪ ಹಚ್ಚಿದ್ದೇವೆ ನಾವು ಅಲ್ಲೆಲ್ಲ ಅಂದರೆ ಈ ಜಾಜಿ ಗಿಡಗಳನ್ನ ಹಚ್ಚೋಕ್ಕೆ ಅನುಕೂಲ ಇದ್ದಲ್ಲಿ ನಾವು ಹಚ್ಕೋಬೋದು. ಈ ರೀತಿ ಬೇರೆ ಆಮೇಲೆ ಈಗೇನೇ ಈ ಚಕ್ಕಿ ಮಗ್ಗು ಇಂಥ ಗಿಡಗಳನ್ನೂ ಸಹಿತ ನಾವು ಸುತ್ತಗಟ್ಟಲಿ ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಇದೆ. ನಾನು 1-2 ಗಿಡಗಳನ್ನ ಹಚ್ಚಿದ್ದೀನಿ, ನೋಡೋಣ ಅದು ಹೆಂಗೆ ಬರ್ತದೆ ನೋಡಿಕೊಂಡು ಮತ್ತು ಅದನ್ನು ಬೆಳೆಸೋಕ್ಕೆ ಅನುಕೂಲ ಆಗ್ಬೋದು ಅನ್ನೋಂತ ಅಂದರೆ ಪರ್ಯಾಯ ಬೆಳೆಗಳನ್ನ ನಾವು ಬೆಳೀಲಿಕ್ಕೆ ತೊಂದರೆ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಅದು ಒಂದು ಇನ್ಕಮ್ ಬರ್ತಕ್ಕಂಥ ಸೋರ್ಸ್ ಆಗಿದ್ದರಿಂದ ಅಥವಾ ಮಸಾಲೆ ಬೆಳೆಗಳಾಗಿದ್ದರಿಂದ ಅವೆಲ್ಲ ಒಂದಕ್ಕೊಂದು ಪೂರಕವಾಗಿರ್ತಾವೆ, ಬೆಳೀಲಿಕ್ಕೆ ಏನು ತೊಂದರೆ ಆಗಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಬೆಳೆಯೋದು ಉತ್ತಮ, ಯಾಕಂದರೆ ಕಡಿಮೆ ಭೂಮಿ ಒಳಗೆ ಬೇರೆ ಬೇರೆ ಪೀಕ್ಗಳನ್ನು ಬೆಳೆಯೋದ್ರಿಂದ ಆದಾಯದ ಮಟ್ಟ ಜಾಸ್ತಿ ಆಗ್ತದೆ. ಬಹುಶಃ ನನಗೆ ಗೊತ್ತಿದ್ದಂಗೆ ಅಡಿಕೆ ಒಳಗೆ ನಾನು ಸಾಧಾರಣ 7-8 ಲಕ್ಷದ ಮಟ್ಟ ತೆಗೆದಿದ್ದೀನಿ. ನಾನೇ ಮಾಡಿದಾಗ 9 ಲಕ್ಷ ತೆಗೆದೇನೆ. ಅಂದರೆ ಅಡಿಕೆ ನಾನೇ ಮಾಡಿದರೆ ಅಲ್ಲಿ 9 ಲಕ್ಷ, 1-1.5 ಲಕ್ಷ ರೂಪಾಯಿ ಜಾಸ್ತಿ ಸಿಗ್ತದೆ. ಹೀಗೆ ಅದು 8-9 ಲಕ್ಷ ರೂಪಾಯಿ ಅದರೊಳಗೆ ತೆಗೆದ್ರೆ ಬಹುಶಃ ಅದರ ಮುಖಾಲು ಅದಕ್ಕಿಂತ ಹೆಚ್ಚಿಗೆ ಪೀಕನ್ನು ನಾವು ತೆಗಿಲಿಕ್ಕೂ ಇದ್ರ ಶಕ್ಯ ಐತಿ. ಇವತ್ತು ಕಾಳುಮೆಣಸು ನನಗನ್ನ ಸಂಬಂಧ ಕರೆಕ್ಟಾಗಿ ಬಂದರೆ ಬಹುಶಃ ಅದರಷ್ಟು ಉತ್ಪನ್ನ ಇದು ಕೊಡ್ಬೋದು ಅಂತ ನನ್ನ ಅನಿಸಿಕೆ. ನಮ್ಮದು ಈಗ 4-5 ವರ್ಷದ ಇದು ಪೀಕು, ಬಹುಶಃ ಇದು ದಿವಸ ಓದೋದಂಗೆ ಅದರದ್ದು ಇದು ಜಾಸ್ತಿ ಆಗ್ತದೆ. ಅದಕ್ಕೆ ಸರಿಯಾದ ರೀತಿ ಒಳಗೆ ಕ್ರಮಬದ್ಧವಾಗಿ ನಾವು ವ್ಯವಸಾಯವನ್ನು ಮಾಡಿದರೆ ಬಹುಶಃ ಅದ್ರ ಇನ್ಕಮ್ ಅದರದ್ದು ಇನ್ಕಮ್ ಜಾಸ್ತಿ ಆಗ್ಬೋದು. ಅಂದರೆ ನನಗೇನಂದ್ರೆ ಭಾಳ ಮಾಡೋದಕ್ಕಿಂತ ಕಡಿಮೆ ಕ್ಷೇತ್ರದೊಳಗೆ ಹೆಚ್ಚು ಈ ಎಲ್ಲ ಪೂರಕವಾದಂಥ ಬೆಳೆಗಳನ್ನು ಬೆಳೆದು ಅಂದರೆ ಸ್ವಲ್ಪ ಗಮನ ಕೊಟ್ಟು ಬೆಳೆದ್ರೆ ಒಳ್ಳೆ ಇನ್ಕಮ್ ತೆಗಿಬೋದು ಅನ್ನೋಂಥ ವಿಚಾರ ನನ್ನ.
0: ಓಕೆ ಸರ್, ಹಾಗಾದರೆ ಈ ನೀರಿನ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
1: ನೀರಿನ ನಿರ್ವಹಣೆ ವಿಚಾರದೊಳಗೆ ನಾನು ಡ್ರಿಪ್ ಮಾಡಿದ್ದಂತೂ ಖರೀದಿ, ಯಾಕಂದರೆ ಡ್ರಿಪ್ಪ ನನಗೆ ಸೂಕ್ತ ಅಂತ ನನ್ನ ಅನಿಸಿಕೆ. ಕಾರಣ ಏನು ಅಂದರೆ, ಈಗ ನಾವು ಲೇಬರ್ ಮೇಲೆ ಡಿಪೆಂಡ್ ಆಗಕ್ಕೆ ಬರೋಂಗಿಲ್ಲ ಈ ನೀರಿನ ವಿಚಾರದೊಳಗೆ, ಯಾಕಂದರೆ ನೀರು ಹಾಸಕ್ಕೆ ನಾವು ಯಾರೋ ಲೇಬರ್ ಮೇಲೆ ಅವ್ನು ಮಾಡ್ತಾನೆ ಅಂದರೆ ಕೆಲಸ ಆಗದಂತ ವಿಚಾರ ನಾವೇ ಸ್ವತಃ ಅದನ್ನು ಏನು ಮಾಡಬೇಕು ಅಂದರೆ ಮ್ಯಾನೇಜ್ ಮಾಡಬೇಕಾಗ್ತದೆ, ಎಲ್ಲಿ ನೀರು ಬಿತ್ತು ಎಲ್ಲಿಲ್ಲ ಅಂತೇಳಿ. ನನಗೊಂದು ಸ್ವಲ್ಪ ಏನಂದರೆ, ಈಗ ಸಾಧಾರಣ ಅಡಿಕೆ ಬುಡಚಿನ ಏನೈತಿಲ್ಲ, ಬುಡಕ್ಕೆ ಬುಡನ ಭಾಳ ಸ್ವಚ್ಛ ಇಡಬೇಕು ಅನ್ನೋಂಥದ್ದು ನನ್ನ ಉದ್ದೇಶ. ಮತ್ತು ಸಾಧ್ಯದಷ್ಟು ಅಲ್ಲಿ ಒಂದು ಸ್ವಲ್ಪ ನೀರು ನಿಂದಿರ್ಲಿಕ್ಕೆ ಜಾಗನೂ ಮಾಡ್ತಿದ್ದೆ ನಾನು, ಈ ಸಲ ಇನ್ನೂ ಮಾಡಿಲ್ಲ, ಮಾಡಿಸ್ಬೇಕಾಗಿದೆ. ಬಟ್ ಯಾಕೆ ಅಂತಂದರೆ, ಬುಡಚಿಗೆ ನೀರು ಬಿತ್ತಿಲ್ಲ ಅನ್ನೋದು ಗೊತ್ತಾಗದೇ ಇಲ್ಲ, ಹುಲ್ಲು ಪಲ್ಲು ಬೆಳೆದು ಅಥವಾ ಅಲ್ಲಿ ನೀರು ಅದು ಕ್ಲೀನ್ ಇರಲಿಲ್ಲ ಅಂದ್ರೆ ಗೊತ್ತಾಗದೇ ಇಲ್ಲ ಅಂತೇಳಿ. ಹೀಗಾಗಿ ಕೆಲವು ಕಡೆ ಏನಾಗ್ಬಿಡ್ತದೆ, ನೀರು ಬೀಳೋದಲ್ಲಿ ನಾವೆಲ್ಲ ನೀರು ಹೋಗತ್ಬಿಡು ಎಲ್ಲ ಕಡೆ ಅಂತ ಬಿಟ್ಟರೆ ಆಗೋದಿಲ್ಲ ಅನ್ನೋಂತಾಗಿ ವಿಚಾರ ಮಾಡಿ ಈ ಡ್ರಿಪ್ಪನ್ನು ನಾ ಏನು ಮಾಡ್ತೇನೆ ಅಂದರೆ, ಪ್ರತಿ ದಿವಸ ನಾವು ಕಂಪಲ್ಸರಿ ನಾನು ಎಲ್ಲ ಕಡೆನೂ ಅಡ್ಡಾಡ್ತೇನೆ, ಎಲ್ಲಿ ನೀರು ಬಿದ್ದಿಲ್ಲ ಅಕಸ್ಮಾತ್ ಅಲ್ಲಿ ಏನಾರ ಆಗಿತ್ತಂದ್ರೆ ಅದನ್ನೆಲ್ಲ ರಿಪೇರಿ ಮಾಡೇ ಬಿಡ್ತೇವೆ, ಯಾಕಂದರೆ ಮಾಡಲಿಲ್ಲ ಅಂದರೆ ನಡೆಯೋದಿಲ್ಲ ಅಂತೇಳಿ. ಸ್ವಲ್ಪ ಅಲ್ಲಿ ಯಾಕೋ ಅಲ್ಲಿ ನೀರಿನ ಹಸಿ ಇಲ್ಲ ಅಂತಂದ್ರೆ ನಾವು ತಕ್ಷಣ ಅದ್ರ ಕಡೆ ಗಮನ ಕೊಡಬೇಕು ಅಂತೇಳಿ. ಇದು ನೀರು ನಿರ್ವಹಣೆ. ಬಟ್ ಏನಾಗಿದೆ ಅಂದರೆ, ಇಲ್ಲಿ ಮಟ್ಟ ನಮ್ಗೆ ಯಾವುದೇ ತೊಂದರೆ ಇಲ್ಲ ಈ ನೀರಿನ ವಿಚಾರದೊಳಗೆ. ನಮ್ಮದು ಬೋರು ಒಳ್ಳೆ ನೀರಿನ ಒಂದು ವ್ಯವಸ್ಥೆ ಇತ್ತು, ನೀರು ಚಲೋ ಕೊಡ್ತಿತ್ತು. ಆದರೆ ಹಿಂದಿನ ಬ್ಯಾಸಿಗೆ ಒಳಗೆ ನಮಗೆ ಸ್ವಲ್ಪ ತೊಂದರೆ ಆಯಿತು. ಹೋದ ವರ್ಷದೊಳಗೆ 2022 ಒಳಗಿನ ಬ್ಯಾಸಿಗೆ ಬೇಸಿಗೆ ಕಾಲ ಭಾಳ ತೊಂದರೆ ಕೊಡ್ತು ಅಂತ ನಮಗೆ ಅನ್ನಿಸ್ತದೆ. ಆದರೆ ನಾವು ಬೇರೆ ಬೋರುಗಳನ್ನು ತೆಗೆಸ್ದಾಗೂ ಸಹಿತ ನೀರು ಬರಲೇ ಇಲ್ಲ. ಇದೇ ಬೋರ್ನೊಳಗೆ ನಾವು ನಿರ್ವಹಣೆ ಮಾಡಿದ್ವಿ. ಏನು ಮಾಡಬೇಕಾಯಿತು ಅಂದರೆ, ಕಡೆಗೆ ಒಂದು ಶಿಫ್ಟ್ ಮಾಡಿಕೊಂಡು ಕೆಲವು ಗಿಡಗಳಿಗೆ ಒಂದು ಸಾಧಾರಣ ಒಂದು 200-300 ಗಿಡಕ್ಕೆ ಒಂದು ಸಲ ಹಾಸೋದು, ಆಮೇಲೆ ಮತ್ತೊಂದು 300 ಗಿಡಕ್ಕೆ ಹಾಸೋದು, ಮತ್ತೊಂದು 300 ಗಿಡಕ್ಕೆ, ಈ ರೀತಿ ಒಂದು ವ್ಯವಸ್ಥೆ ಮಾಡಿಕೊಂಡು ನೀರಿಂದು ಕೊರತೆ ಆಗದಂಗೆ ನೋಡ್ಕೊಂಡ್ವಿ ಅದನ್ನು. ಬೇಸಿಗೆ ಒಳಗೆ ಮಳೆಗಾಲಕ್ಕೇನು ಸಮಸ್ಯೆ ಇಲ್ಲ, ಮತ್ತು ಬೇರೆ. ಬಟ್ ಈ ನೀರಾವರಿದು ಸ್ವಲ್ಪ ನಮ್ಮ ನೀರಿನ ವ್ಯವಸ್ಥೆ ತೊಂದರೆ ಆಗ್ಯದ, ತೊಂದರೆ ಆಗಿಲ್ಲ ಅಂತಲ್ಲ, ಈ 2 ವರ್ಷದಿಂದ ನಮಗೆ ಸ್ವಲ್ಪ ತೊಂದರೆ. ಬಟ್ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂದರೆ ಅನಿವಾರ್ಯ, ಈಗ ನಾವು ಶಿಫ್ಟ್ ಮೇಲೇ ಮಾಡಬೇಕು. ಅದು ನೀರು ಎಲ್ಲಿ ಕೊರತೆ ಆಗದಂಗೆ ಮಾಡ್ಕೊಂತ ಇಲ್ಲಿಂದ ಹೊಂಟೆ ಮುಂದೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಇಲ್ಲಿವರೆಗೂ ನಾವು ನಿರ್ವಹಣೆ ಮಾಡಿದ್ವಿ. ಆದರೆ ಡ್ರಿಪ್ ಭಾಳ ಉತ್ತಮ ಅಂತ ನನ್ನ ಅನಿಸಿಕೆ. ಈ ಸ್ಪ್ರಿಂಕ್ಲರ್ಕ್ಕಿಂತನೂ ಇದು ಭಾಳ ಚಲೋ ಆಗ್ತದೆ ಅನ್ನೋಂಥ ವಿಚಾರ. ಯಾಕಂದರೆ ನೇರವಾಗಿ ಆ ಬುಡಚಿಗೆ ಬೀಳೋದ್ರಿಂದ ಸ್ವಲ್ಪ ಅಲ್ಲಿ ಹಸಿ ಆದರೆ ಸಾಕು ಅಂತ. ಒಂದೇನಂದರೆ, ಈ ಅಡಿಕೆ ಬೇರು ಏನದವಲ್ಲ, ಅದು ಆಹಾರ ತೊಗೊಳ್ತಕ್ಕಂಥದ್ದು ಹಸಿ ನೀರು ತೊಗೊಳ್ತಕ್ಕಂಥ ಬೇರು ಮ್ಯಾಲಿರೋದ್ರಿಂದ ನಾವು ಮ್ಯಾಲೆ ನೀರು ಕೊಡಬೇಕು ಹೊರತು ಒಳಗೆ ನೀರು ಕೊಡೋಂಥ ಅವಶ್ಯಕತೆ ಇರೋದಿಲ್ಲ. ಹೀಗಾಗಿ ಸ್ವಲ್ಪ ಮ್ಯಾಲೆ ಹಸಿ ಆದರೆ ಸಾಕು ಅಂತಕ್ಕಂಥ ವಿಚಾರ. ನೀರು ಅದಕ್ಕೇನು ಭಾಳ ಬೇಡ ಅಂತ ನನ್ನ ಅನಿಸಿಕೆ. ಆದರೆ ಬೇಕು, ಇಲ್ಲಂಗಿರೋಕ್ಕಾಗೋದಿಲ್ಲ. ಆ ರೀತಿ ಒಳಗೆ ನಾವು ಮ್ಯಾನೇಜ್ ಮಾಡಬೇಕು. ಅಡಿಕೆ ಕೆಲವು ಜನರು ಏನು ಅನ್ನಿಸ್ತೈತೆ ಅಂದರೆ, ನೀರು ಭಾಳ ಬೇಕು ಅಂತ ನೀರು ಕಟ್ಟದಂಥವ್ರು ನಾನು ನೋಡಿದ್ದೀನಿ. ನಮ್ಮದು ಮಾರ್ಗದರ್ಶನ ಅವ್ರಿಗೆ ಏನಂದರೆ, ನೀರು ಭಾಳ ಕಟ್ಟಬಾರ್ದು ಅಂತ ಅದಕ್ಕೆ. ಯಾಕಂದರೆ ನೀರು ಭಾಳ ಕಡಿಮೆ ಇರಬೇಕು, ಆದರೆ ಹಸಿ ಇರಬೇಕು. ಹಸಿ ತಪ್ಪಾಡ್ದು ಅನ್ನೋದು ಒಂದೇ ಉದ್ದೇಶ. ಮತ್ತು ಅಡಿಕೆ ಗಿಡ ದೌಡ್ ಯಾಕೆ ಫೇಲ್ ಆಕತಿ ಅನ್ನೋದಕ್ಕೂ ಒಂದು ಕಾರಣ ಅದ ರೀ ಸರ್. ನನಗೆ ಗೊತ್ತಿದ್ದಂಗೆ, ನೀರಿನ ಪ್ರಮಾಣ ಭಾಳಾದಾಗ ಅದು ಅದ್ರ ಬೇರುಗಳು ಏನಾಗ್ತಾವೆ ಅಂದರೆ ಕೆಲಸನ ಮಾಡೋದಲ್ಲ ಅಂತ, ನಿಂತ್ಕೊಂಡ್ಬಿಡ್ತಾವೆ ಅಂತ. ನೀರು ಕಡಿಮೆ ಆದಾಗ ಏನಾಗೈತಿ ಅಂದರೆ, ಅವು ಮೇಲು ನೀರು ತೊಗೊಳ್ಳೋಂಥ ಬೇರು ಮೇಲಿರೋದ್ರಿಂದ ಆ ಮೇಲಿನ ಪದರು ಒಣಗಿಬಿಡ್ತು ಅಂದರೆ ಆಟೋಮೆಟಿಕ್ಲಿ ತಳಿಗೆ ಎಷ್ಟು ಹಸಿ ಇದ್ದರೂ ಅದು ಉಪಯೋಗ ಆಗೋದೇ ಇಲ್ಲ. ಹೀಗಾಗಿ ಅಡಿಕೆ ಗಿಡ ದೌಡು ಫೇಲ್ ಆಗಲಿಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಮೇಗಿನ ಪದರು ಏನೈತಲ್ಲ, ಹಸಿ ಇರತಕ್ಕಂಥ ವ್ಯವಸ್ಥೆ ನಾವು ನೋಡಿಕೊಂಡ್ರೆ ಸಾಕು, ಹೆಚ್ಚಿಗೆ ನೀರು ಅದಕ್ಕೆ ಕುಣಿಸೋದು ಬೇಡ ಅನ್ನೋದಕ್ಕೆ ನಾವು ಸಾಧ್ಯದಷ್ಟು ಹಂತ ಹಂತವಾಗಿ ಕೆಲವು ಭಾಗನ ಇವತ್ತು ಹಸಿದ್ರೆ ಮತ್ತೊಂದು ಭಾಗ ಮತ್ತೊಂದು ಸಣಸಿ ಹಾಕಿ ಮ್ಯಾನೇಜ್ ಮಾಡ್ತಾ ಹೊಂಟಿದ್ದೀವಿ. ಈಗ ಸದ್ಯ
2: ಅಡಿಕೆ ತೋಟದೊಳಗೆ ಪಣಿವು ಈ ಕಾಳುಮೆಣಸು ಬೆಳಿಬೇಕು ಅನ್ನೋದೊಂದೇನು ನಮ್ಮಲ್ಲಿ ಕಾನ್ಸೆಪ್ಟ್ ಬಂತು. ಹಂಗಾರೆ ಯಾವುದನ್ನು ಬೆಳಿಬೇಕು, ಏನು ಮಾಡಬೇಕು ಅನ್ನೋದನ್ನು ತಜ್ಞರು ಕೇಳಿದ್ವಿ ನಾವು. ನಮ್ಮಲ್ಲಿಗೆ ಬಹುಶಃ ಪಣಿವೂರು 1 ಅಥವಾ ಪಣಿವೂರು 4 ಅಡಿ ಇಲ್ಲ ಅಂತ ಅಂದರು. ಅದಕ್ಕೆ ನಮಗೇನು ಈಸಿಯಾಗಿ ಸಿಕ್ಕಿದ್ದು, ಇಲ್ಲಿ ನಮ್ಮ ಅತಿ ಹತ್ತಿರದಲ್ಲಿ ಶಿರಸಿ ಭಾಗದೊಳಗೆ ಸಾಕಷ್ಟು ಬೆಳೆದ್ರಿಂದ ಅಲ್ಲಿ ಕೆಲವು ಬೆಳೆದಂಥ ಬೆಳೆಗಾರನ್ನು ಕೇಳಿದ್ವಿ. ಅದ್ರ ಜೊತೆಗೆ TSA ದೊಳಗೆ ಒಂದು ಒಳ್ಳೆ ಮಾಹಿತಿನೂ ಕೊಡ್ತಿದ್ರು ಅವರು. ಹೀಗಾಗಿ ನಮಗೆ ಅಲ್ಲಿ ಸಸಿಗಳು ಸಿಗ್ತಾವೆ ಅನ್ನೋದು ಗೊತ್ತಾದ ಮೇಲೆ ಅಲ್ಲೇ ಅದ್ರ ಬಗ್ಗೆ ಒಂದು ಮಾಹಿತಿನೂ ತೊಗೊಂಡ್ವಿ.
0: ಓಕೆ ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ಸೊ ನಿಮ್ಮ ಕೃಷಿಯ ಜೀವನದ ಬಗ್ಗೆ, ಹಾಗೆ ನಿಮ್ಮ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ. ಸೊ ಈ ರೀತಿಯಲ್ಲಿ ಕೂಡ ಒಂದು ಸಾವಯವ ಪದ್ಧತಿಯನ್ನು ಮಾಡಿಕೊಂಡು ಅಡುಗೆ ಕೃಷಿನಲ್ಲಿ ಉತ್ತಮ ಇಳುವರಿನ ಪಡಿಬೋದು ಅಂತೇಳಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಇದರ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ಮಾಡಿಕೊಂಡು, ಹಾಗೆ ಈ ಅಡಿಕೆಗೆ ಪೂರಕವಾಗಿ ಬಾಳೆ ಬೆಳೆಯನ್ನು ಮಾಡೋದು ಉತ್ತಮ ಅಂತ ಹೇಳ್ತಾ ಇದ್ರಿ. ಜೊತೆಗೆ ಪರಾವಲಂಬಿಯಾಗಿ ಮೆಣಸನ್ನು ಕೂಡ ಬೆಳೆ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಇದ್ರಿ. ಸೊ ಈ ರೀತಿಯಲ್ಲಿ ಅಡಿಕೆ ಬೆಳೆಗಾರರು ಯಾರ್ಯಾರು ಇದ್ದೀರಾ, ಸೊ ಅಡಿಕೆನ ಹಾಕಬೇಕು ಅಂತ ಯಾರಿದ್ದೀರಾ, ಸೊ ಅವರಿಗೂ ಕೂಡ ಈ ಮಾಹಿತಿಗಳು ಉಪಯುಕ್ತ ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇವತ್ತಿನ ನಮ್ಮ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686609 9627 ಈ ಸಂಖ್ಯೆಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್ ಬಾಯ್. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
4: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
3: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
4: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ. ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
3: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
4: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
1: ಮುಗ್ಧ ಗೂಬೆಗಳ ಬದುಕು ಮತ್ತು ಭವಣೆ. ಗೂಬೆ ನಿಶಾಚರಿಯಾದರೂ ಅದಕ್ಕೆ ಹಗಲು ಹೊತ್ತಿನಲ್ಲಿಯೂ ಕಣ್ಣು ಕಾಣಿಸುತ್ತವೆ. ಆದರೆ ಬಿಸಿಲಿನ ಪ್ರಖರತೆಗೆ ಮಾತ್ರ ಅದು ದೂರವೇ ಇರುತ್ತದೆ. ಕಾಗೆಗೆ ಇರುಳು ಆಗದು, ಗೂಬಿಗೆ ಹಗಲು ಆಗದು ಎಂಬುದು ಮಲೆನಾಡಿಗರ ಮನೆ ಮಾತು. ಗೂಬೆಗೆ ಶಕುನದ ಹಕ್ಕಿ ಎಂದು ಕರೆಯುತ್ತಾರೆ. ಗಿಡ್ಡದಾದ ಕತ್ತು, ದಪ್ಪ ತಲೆ, ಅಗಲವಾದ ಮುಖ, ವೃತ್ತಾಕಾರದಂಚೆ

0: ಗೂಬೆಗಳಲ್ಲಿ ಅನೇಕ ಪ್ರಭೇದಗಳಿವೆ. ಪಾಳುಗುಮ್ಮ, ಮೀನುಗುಮ್ಮ, ಕೊಂಬಿನಗುಮ್ಮ, ಹಾಲಕ್ಕಿ, ಬೀರುಗುಮ್ಮ ಮುಂತಾದವು ಕೆಲವು ಉದಾಹರಣೆ. ಗೂಬಿಯ ಹೆಸರನ್ನು ಎಲ್ಲರೂ ಕೇಳಿದ್ದರೂ ಅದನ್ನು ನೋಡಿದವರ ಸಂಖ್ಯೆ ಮಾತ್ರ ತೀರಾ ಕಡಿಮೆ. ಆದರೆ ಪ್ರತಿ ಮನೆಯ ಅಮ್ಮಂದಿರು ಮಕ್ಕಳಿಗೆ ಊಟ ಮಾಡಿಸುವಾಗ, ಮಲಗಿಸುವಾಗ ಗುಮ್ಮ ಬಂತೆಂದು ಹೇಳುವುದು ವಾಡಿಕೆ. ರಾತ್ರಿ ಗೂಬೆ ಆರ್ತನಾದ ಹೊರಡಿಸಿದರೆ ಅಥವಾ ಮನೆ ಮೇಲೆ ಕೂತರೆ ಸಾವು ಸಂಭವಿಸುತ್ತದೆ ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ ಗೂಬೆ ಶುಭಶಕುನದ ಹಕ್ಕಿ. ಪುರಾಣ ದಂತಕಥೆಗಳಲ್ಲಿ ಗೂಬೆಯ ರೋಚಕ ಕಥನಗಳು ಇರುವುದನ್ನು ನಾವು ಕಾಣಬಹುದು. ಗ್ರೀಕರ ಪ್ರಕಾರ ಗೂಬೆ ವಿದ್ಯೆಯ ಆದಿಶಕ್ತಿ, ಬುದ್ಧಿವಂತಿಕೆಯ ಪ್ರತೀಕ. ಜರ್ಮನಿಯವರು ಕೂಡ ರಾತ್ರಿ ಗೂಬೆ ಕೂಗಿದರೆ ಸಾವು ಎಂದು ಭಯಪಡುತ್ತಾರೆ. ಆಫ್ರಿಕಾದಲ್ಲಿ ಗೂಬೆ ವಾಮಾಚಾರದ ವಸ್ತು. ಗ್ರೇಟ್ ಬ್ರಿಟನ್ನವರು ಕೂಡ ಗೂಬೆಯನ್ನು ಅನಿಷ್ಟವೆಂದು ಭಾವಿಸುತ್ತಾರೆ. ಗೂಬೆಯ ಮೊಟ್ಟೆ ತಿಂದರೆ ಕಣ್ಣಿನ ಶಕ್ತಿ ಹೆಚ್ಚುತ್ತದೆ ಎಂದು ಅವುಗಳನ್ನು ನಾಶ ಮಾಡಿದ ಉದಾಹರಣೆಗಳು ಸಾಕಷ್ಟಿವೆ. ಹಡಗಿನಲ್ಲಿ ಪ್ರಯಾಣ ಮಾಡುವವರಿಗೆ ಗೂಬೆ ಕನಸಿನಲ್ಲಿ ಬಂದರೆ ಕೆಟ್ಟದ್ದು ಎಂದು ಭಾವಿಸುತ್ತಾರೆ. ಹೀಗೆ ಪ್ರಪಂಚದ ಅನೇಕ ದೇಶಗಳಲ್ಲಿ ಗೂಬೆ ಒಂದು ವಿಶಿಷ್ಟವಾದ ಪಕ್ಷಿಯಾಗಿ ಕಾಣಿಸುತ್ತದೆ. ಗೂಬೆ ಗ್ರೀಕ್ ಸರಸ್ವತಿಯ ಜೊತೆಗಿರುವ ಪಕ್ಷಿ. ಪಂಚತಂತ್ರ ಕಥೆ, ಹೋಮರ್ನ ಕಥೆಗಳಲ್ಲಿ ಗೂಬೆಯ ಪ್ರಸ್ತಾಪಗಳಿವೆ. ವೇದಗಳ ಕಾಲದಲ್ಲಿ ಗೂಬೆಯನ್ನು ಉಲ್ಲೂಕ್ ಎಂದು ಕರೆಯುತ್ತಿದ್ದರು. ಹಿಮಾಲಯ ಪ್ರದೇಶದಲ್ಲಿ ನಾರದರಿಗೆ ಈ ಗೂಬೆ ಪಕ್ಷಿಯ ಸ್ವರದ ದನಿಯ ಪ್ರಭಾವದಿಂದ ಸಂಗೀತದ ಜ್ಞಾನ ಬಂತಂತೆ. ಹೀಗೆ ಪ್ರಪಂಚದ ಅನೇಕ ಸಂಸ್ಕೃತಿಗಳಲ್ಲಿ ಗೂಬಿ ಹಾಸುಹೊಕ್ಕಾಗಿದೆ. ಶುಭಶಕನಗಳು, ಮೌಢ್ಯಗಳು ಈ ಪಕ್ಷಿಯ ಜೊತೆಗಿವೆ. ಆದರೆ ಎಲ್ಲ ಪಕ್ಷಿಗಳಂತೆ ಗೂಬಿ ಕೂಡ ಒಂದು ವಿಶಿಷ್ಟ ಛಾಪು ಮೂಡಿಸಿದ ಪಕ್ಷಿಯಾಗಿದೆ. ಭಾರತದಲ್ಲಿ ಗೂಬೆಗಳಲ್ಲಿ 40ಕ್ಕಿಂತ ಹೆಚ್ಚು ಪ್ರಭೇದಗಳಿವೆ. ಗೂಬೆ ಗಿಡುಗನಿಗಿಂತ ದೊಡ್ಡದು. ಗೂಬೆಗಳಲ್ಲಿ ಗುಬ್ಬಿಯಷ್ಟು ಚಿಕ್ಕದಾದ ಗೂಬೆಗಳು ಕಾಣಿಸುತ್ತವೆ. ಗಂಡು ಹೆಣ್ಣು ಒಟ್ಟಾಗಿ ಮೊಟ್ಟೆ ಇಟ್ಟು ಮರಿ ಮಾಡಿ ಮರಿಗಳು ದೊಡ್ಡವಾಗುವ ತನಕ ಅವೆರಡೂ ಸಾಕುತ್ತವೆ. ಉಳಿದ ಸಂದರ್ಭದಲ್ಲಿ ಗೂಬೆಗಳು ಏಕಾಂಗಿಯಾಗಿ ಹಳೆಯ ಮರಗಳ ಪೊಟ್ಟರೆಗಳಲ್ಲಿ, ಪಾಳುಬಿದ್ದ ಕಟ್ಟಡಗಳಲ್ಲಿ, ಬೃಹತ್ ಬಂಡೆಗಳ ಸಂದುಗಳಲ್ಲಿ ಕಾಣಿಸುತ್ತವೆ. ಅಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡುವ ಉದಾಹರಣೆಗಳಿವೆ. ಹೆಣ್ಣು ಎರಡು ಮೂರು ಮೊಟ್ಟೆಗಳನ್ನು ಒಂದಾದರ ಮೇಲೊಂದು ಇಟ್ಟು ಅವುಗಳಿಗೆ ಕಾವು ಕೊಡುತ್ತದೆ, ಮರಿ ಮಾಡುತ್ತದೆ. ಆಹಾರದ ಅಭಾವವಾದಾಗ ದೊಡ್ಡ ಮರಿ ಸಣ್ಣ ಮರಿಯನ್ನು ತಿಂದು ಮುಗಿಸುತ್ತದೆ. ಗೂಬೆ ಪರಿಸರದ ದ್ವಂಸಕಗಳಾದ ಇಲಿ, ಹೆಗ್ಗಣ, ಹಾವು, ಹುಳು, ಹುಪ್ಪಟೆಗಳನ್ನು ತಿಂದು ಬದುಕುತ್ತದೆ. ಪ್ರಕೃತಿಯ ಹುಳು ಹುಪ್ಪಡಿಗಳ ಸಮತೋಲನವನ್ನು ಅದು ಸಾಧಿಸುತ್ತದೆ. ರೈತರು ಕೂಡ ಧಾನ್ಯಗಳನ್ನು ಗೂಬೆ ರಕ್ಷಣೆ ಮಾಡುತ್ತದೆ ಎನ್ನುವ ದೃಷ್ಟಿಯಿಂದ ಅದನ್ನು ಪೂಜೆ ಮಾಡಿ ಆರಾಧಿಸುತ್ತಾರೆ. ಗೂಬಿಯ ಉಗುರು, ತುಪ್ಪಳ, ಪುಕ್ಕ, ಬುರುಡೆ, ಮೂಳೆ, ರಕ್ತ, ಮಾಂಸಗಳನ್ನು ಮಂತ್ರವಾದಿಗಳು ವಾಮಾಚಾರಕ್ಕೆ ಬಳಸುವುದು ಒಂದು ಪದ್ಧತಿಯಾಗಿದೆ. ಅನೇಕ ಮಾರುಕಟ್ಟೆಗಳಲ್ಲಿ ಸತ್ತ ಗೂಬೆಗಳನ್ನು ಮಾರುವುದನ್ನು ನಾವು ನೋಡಿದ್ದೇವೆ. 1972 ಅರಣ್ಯ ವನ್ಯಜೀವಿ ಕಾಯ್ದೆಯ ಪ್ರಕಾರ ಗೂಬೆಯನ್ನು ಕೊಲ್ಲುವಂತಿಲ್ಲ, ಮಾರುವಂತಿಲ್ಲ. ಆದರೂ ಕೂಡ ಕಾಳಸಂತೆಯಲ್ಲಿ ಇದು ನಡೆದೇ ಇದೆ. ಜಾಗೃತಿ ಮೂಡಿಸುವುದು ಪರಿಸರ ಸಂಘಟನೆಗಳ ಮೂಲ ಕರ್ತವ್ಯ ಆಗಿದೆ. ಅರಣ್ಯ ಇಲಾಖೆಯು ಕೂಡ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಗೂಬೆಗಳು ತುಂಬ ತೊಂದರೆಯಲ್ಲಿವೆ. ದಿನದಿಂದ ದಿನಕ್ಕೆ ಅವುಗಳ ಸಂಖ್ಯೆ ಇಳಿಮುಖವಾಗಿದೆ. ಜನರಿಗೆ, ಸರ್ಕಾರಗಳಿಗೆ ಇಂಥ ಪಕ್ಷಿಗಳ ಬಗ್ಗೆ ಅಸಡ್ಡೆ, ಅಜ್ಞಾನ, ದೂರದೃಷ್ಟಿ ಇಲ್ಲದಿರುವುದು ಮತ್ತು ತಲೆಯಲ್ಲಿ ಮೌಢ್ಯ ತುಂಬಿಕೊಂಡಿರುವುದು ಇದಕ್ಕೆ ಕಾರಣವಾಗಿದೆ. ಹೊಲ ಗದ್ದೆಗಳ ರಾಸಾಯನಿಕಗಳು, ಕೀಟನಾಶಕಗಳು ಕೂಡ ಗೂಬೆಗಳ ಸಂಖ್ಯೆ ಕಡಿಮೆಯಾಗಲು ಕಾರಣವಾಗಿದೆ. ಒಟ್ಟಿನಲ್ಲಿ ಗೂಬೆ ಅದು ಅಪಶಕುನದ ಪಕ್ಷಿ ಅಲ್ಲ. ಅದು ಶುಭಶಕುನದ ಪಕ್ಷಿಯೋ ಅಲ್ಲವೋ ನಮಗೆ ತಿಳಿದಿಲ್ಲ. ಆದರೆ ಎಲ್ಲ ಪಕ್ಷಿಗಳಂತೆ ಅದು ಕೂಡ ಒಂದು ಪ್ರಮುಖವಾಗಿರುವ ಪಕ್ಷಿ. ಅದು ಕೂಡ ಪರಿಸರದ ಸಮತೋಲನವನ್ನು ಕಾಪಾಡುವ ಕೆಲಸ ಮಾಡುತ್ತದೆ. ಅಂಥ ಪಕ್ಷಿಗಳು ಉಳಿಯಬೇಕಾಗಿದೆ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: 1000 ಮೋಟಾರ್ ಪ್ಲೇ ಮಾಡ್ತಾ ಇದ್ದೆ, 4 ಫೋನ್ ಕೇಳ್ತಾ ಇದ್ದೆ, ನಿಂಗ್ ಪ್ಲೇ ಮಾಡಕ್ ಬರುತ್ತಾ ಇದ್ದೆ, ನಾ ಬರುತ್ತೆ ಅಂದೆ. ಯಾಕೆ ಗೊತ್ತಿರೋದಿಲ್ಲ, ಗೊತ್ತು ಅಂತ ತಾನೇ ಹೇಳ್ಬೇಕು. ಸುಳ್ಳು ಹೇಳಕ್ ಇಷ್ಟ ಇಲ್ಲ.
1: ಅಯ್ಯೋ ಬಿದ್ದು, ಹೆಂಗ್ಸರಿಗೆ ಗೊತ್ತಿದೆ ಗಂಡಸರಿಗಿಂತ ಗೊತ್ತಿಲ್ಲ ಅನ್ನೋ ಗಂಡಸರ್ ಕಂಡ್ರೆ ತುಂಬಾ ಇಷ್ಟ. ನೀನ್ ಅವತ್ತು ಗೊತ್ತಿಲ್ಲ ಅಂದಿದ್ರೆ ಅವಳಿಗೆ ನೀನ್ ಹೇಳ್ಕೊಡೋಳು. ಹಾಗೋ ಹೇಗೋ ದೊಡ್ಡ ರೊಮ್ಯಾನ್ಸ್ ನಡೆದಿರೋದೆ, ನೀವ್ ಮಿಸ್ ಮಾಡ್ಕೊಂಡ್ಬಿಟ್ಟೆ.
0: ಅವತ್ತು ರೊಮ್ಯಾನ್ಸ್ ನಡೀತೆ?
1: ನಿಂಗ್ ಗೊತ್ತು ಅಂತ ಹೇಳಿದ ಮೇಲೆ ರೊಮ್ಯಾನ್ಸ್ ನಡೀತಾ?
0: ಅವ್ಳು ಮೋತಾರ್ ತಂದು ಕೊಟ್ಲು, ನಾ ಹತ್ರ ತಗೊಂಡೆ, ಮೋತಾರ್ ನೋಡಿದೆ, ಅವಳು ನೋಡಿದೆ, ಮೋತಾರ್ ನಮ್ ಕೆಳಗಿಟ್ಟು ನಿನ್ ಮೋತ ಯಾರ್ಗಂತ ಇದೆ, ಮತ್ತೆ ಯಾಕೆ ಮೋತಾರ್ಗನ್ ಅಂತ ಹೇಳಿ

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪ್ರೇಮಕ್ಕೂ ಪರ್ಮಿಟ್ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಡಾಕ್ಟರ್ PB ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಗೀತೆ ಕೆಂಪು ರೋಜಾ ಮೊಗದವಳೆ ಎನ್ನುವಂತ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೆ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
5: ಹೋಯ್ ಹೋಯ್.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪ್ರಿಯ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದೇವೇ ಹೇ ಕವಿತೆ ನೀನು ರಾಜ ನಾನು. ಇದು KJ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ. ಇಳೆಯ ರಾಜ ಅವರ ಒಂದು ಸಂಗೀತ ನಿರ್ದೇಶನ. ಇದು ರಜನಿಕಾಂತ್ ಹಾಗೂ ಶ್ರೀದೇವಿ ಅವರ ಒಂದು ನಟನೆಯ ಚಿತ್ರ. ಇದು 1978 ತೆರೆ ಕಂಡಿರುವಂತ ವರ್ಷದ ಈ ಒಂದು ಮಧುರವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಸುಮಧುರವಾದಂತಹ ಹಳೆಯ ಚಿತ್ರ ಗೀತೆಗಳನ್ನ ಕೇಳಬೇಕೆ? ಇನ್ನೇಕೆ ತಡ, ಈ ಕೂಡಲೇ ಟ್ಯೂನ್ ಮಾಡಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಸುಮಧುರವಾದಂತಹ ಕಾರ್ಯಕ್ರಮಗಳನ್ನ ಆಲಿಸಿ ಅಂತ ಹೇಳ್ತಾ, ಇದೀಗ ಒಂದು ಮಧುರವಾದಂತಹ ಗೀತೆ, ಅದುವೇ ಪ್ರಿಯ ಚಿತ್ರದ ಈ ಗೀತೆ ಇದೀಗ

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನನ್ನ ಕರ್ತವ್ಯ ಎನ್ನುವಂತ ಒಂದು ಚಿತ್ರದ ಗೀತೆ, ಹದಿನಾರರ ಹರೆಯದ ಹುಡುಗಿ. ಇದು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಹಳೆಯ ಅಪರೂಪದ ಗೀತೆ ಇದೀಗ ನಿಮಗಾಗಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ. ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಂದರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪಿತಾಮಹ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ, ಅದುವೇ ಅಂಗೈಲಿರುವ ರೇಖೆಯ ನೋಡಿ ಎನ್ನುವಂತ ಗೀತೆ. ಇದು KJ ಯೇಸುದಾಸ್ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಉದಯ್ ಕುಮಾರ್ ಹಾಗೂ ರಾಜೇಶ್ ಅವರ ಒಂದು ನಟನೆ. ಚಿತ್ರಕಥೆ ಬರೆದವರು ರವಿ. ಇದು 1990 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಯಶೋತ್ರ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಹೇಮರೆಡ್ಡಿ ಮಲ್ಲಮ್ಮ ಎನ್ನುವಂತ ಒಂದು ಚಿತ್ರದ ಗೀತೆ, ಶಿವನೇ ನಿನ್ನ ನೆನೆದೆ ನಮ್ಮ ಎನ್ನುವಂತ ಒಂದು ಗೀತೆ, ಎಸ್ ಜನಕಮ್ಮ ಅವರ ಒಂದು ಮಧುರವಾದಂತ ಒಂದು ಧ್ವನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಅಜ್ಞಾತವಾಸ ಎನ್ನುವಂತಹ ಒಂದು ಚಿತ್ರದ ಗೀತೆ, ಏಕೆ ಹೇಳು ಏಕೆ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಮೇಶ್ ನಾಯ್ಡು ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಲಾಯರ್ ಮಗಳು ಎನ್ನುವಂತ ಒಂದು ಚಿತ್ರದ ಗೀತೆ, ಎಲ್ಲಿ ಏನು ಹೇಗೆ ಎನ್ನುವ ಗೀತೆ ಇದು. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ವಿ ಅಯ್ಯರ್ ಬರೆದಿರುವಂತಹ ಒಂದು ಗೀತೆ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1963 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಶ್ರೀಮಂತನ ಮಗಳು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಕಣ್ಣುಗಳು ಕಮಲಗಳು. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಜಯಂತಿ ಅವರ ಒಂದು ನಟನೆಯ ಚಿತ್ರ. ಇದು ಚಿತ್ರಕಥೆ ಬರೆದವರು ಎ ವಿ ಶೇಷಗಿರಿ ರಾವ್. ಇದು 1977ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ, ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ವೀರ ಮಹಾದೇವ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು

ಮೈಸೂರು ವಿಶ್ವವಿದ್ಯಾನಿಲಯ ನೀಡಿದ ಗೌರವಕ್ಕೆ ಪಾತ್ರನಾದೆ. ರಾಷ್ಟ್ರ ಪ್ರಶಸ್ತಿಯ

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮಹಾಸಾಧ್ವಿ ಮಲ್ಲಮ್ಮ ಎನ್ನುವಂತ ಒಂದು ಚಿತ್ರದ ಗೀತೆ, ಪಂಜರದಲ್ಲಿ ಬಿದ್ದೆ ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಬಲೆ ಬಸವ ಚಿತ್ರದ ಒಂದು ಗೀತೆ, ಖಂಡ್ಯ ಖಂಡೇನು ಚೆಲುವ ಎನ್ನುವಂತ ಒಂದು ಗೀತೆಯನ್ನ ಎಸ್ ಜಾನಕಿ ಹಾಗೂ ಮಾಧವ ಪೆದ್ದಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು ಸಿ ಉದಯ್ ಶಂಕರ್ ಬರೆದಿರುವಂತ ಒಂದು ಗೀತೆ, ರಾಜೇಶ್ವರ ರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಉದಯ್ ಕುಮಾರ್ ಹಾಗೂ ಜಯಂತಿ ಅವರ ಒಂದು ಜೋಡಿಯ ಚಿತ್ರ. ಇದು 1980ರಲ್ಲಿ ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: Pasaba. Y yo pasaba.
1: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮರಾಯದ ಹಾಡು ಎನ್ನುವಂತ ಒಂದು ಚಿತ್ರದ ಗೀತೆ ಭುವನೇಶ್ವರಿಯ. ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಮುತ್ತು ಭಾಗವತರ ಒಂದು ಅದ್ಭುತವಾದಂತಹ ಗೀತೆ. ಇದು ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1981 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ಅನಂತನಾಗ್ ಮಂಜುಳಾ ಹಾಗೂ ಸುಂದರ ಕೃಷ್ಣ ಅರಸ್ ಅವರ ಒಂದು ಜೋಡಿಯ ಈ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆ, ಅದುವೇ ಭುವನೇಶ್ವರಿಯ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ, ಒಂದು ತತ್ವ ಪದದತ್ತ ಸಾಗೋಣ. ಅದುವೇ ಬರುವಾಗ ನೀನೊಬ್ಬನೇ, ಹೋಗುವಾಗ ನೀನೊಬ್ಬನೇ ಎನ್ನುವಂತ ಒಂದು ಸುಂದರವಾದಂತಹ ಗೀತೆ. ಇದು ಶಿಶುನಾಳ ಶರೀಫ್ ಸಾಹೇಬರ ಒಂದು ಮಧುರವಾದಂತಹ ಗೀತೆ. ಎಂತಹ ಒಂದು ಅರ್ಥವತ್ತಾದಂಥ ನುಡಿಗಳು ಶ್ರೋತೃ ಬಾಂಧವರೇ. ಸೂಪರ್ ಆಗಿರುವಂಥ ಈ ಒಂದು ತತ್ವ ಪದವನ್ನು ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮೊದಲ ತೇದಿ ಎನ್ನುವಂತ ಒಂದು ಚಿತ್ರದ ಗೀತೆ, 1 ರಿಂದ 20 ರವರೆಗೆ ಪುಂಡಾಟ ಪುಂಡಾಟ ಎನ್ನುವಂತ ಒಂದು ಗೀತೆಯನ್ನ ಮಾಧವರಾವ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಸದಾಶಿವಯ್ಯ ಬರೆದಿರುವಂತಹ ಒಂದು ಗೀತೆ, ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ. ಇದು 1955 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: 1 ರಿಂದ 20 ರವರೆಗೂ ಉಂಡಾಟ ಉಂಡಾಟ ಉಂಡಾಟ ತೇದಿ 1 ರಿಂದ ಸಂಬಳ ತೇದಿ 1 ರಿಂದ 20 ರವರೆಗೂ ಉಂಡಾಟ ಉಂಡಾಟ ಉಂಡಾಟ 21 ರಿಂದ 30

ದುಡಿದ ಕೆಲಸಕ್ಕೆ ಫಲವ ಪಡೆವರು ಒಂದಕ್ಕೆ ತೇದಿ ಒಂದಕ್ಕೆ ಪಡಬಾರದ ಬಾಡನು ಪಡುವರು ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದಕ್ಕೆ ಮೊದಲು ಮಾಡಿದ ಸಾಲ ತೀರಿಸುವರೊಂದಕ್ಕೆ ತೇದಿ ಒಂದಕ್ಕೆ ಮತ್ತೆ ಚಿಲ್ಲರೆ ಕಾಸಿಗೆ ಹಲ್ಲಲ್ ಕಿರಿಯುತ್ತ ಎಲ್ಲ

ಸೇರಿ ಒಂದಕ್ಕೆ. ಸಿನಿಮಾ ಡ್ರಾಮಾ ಡಾನ್ಸಿಗೆಂದರೆ ಟಿಕೆಟ್ ಸಿಕ್ಕದು ಒಂದಕ್ಕೆ. ಥಿಯೇಟರ್ ಖಾಲಿ ಹೊರಗಡೆ ಗೇಲಿ ಸೇರಿ ಇಪ್ಪತ್ತೊಂದಕ್ಕೆ. ಹೋಟೆಲ್ ಅಂಗಡಿ

ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮರೆಯದ ಹಾಡು ಎನ್ನುವಂತ ಒಂದು ಚಿತ್ರದ ಗೀತೆ, ಬಾನಲ್ಲಿ ತಾರ. ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಅವರ ಒಂದು ನಟನೆಯ ಚಿತ್ರ. ಇದು 1981 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ ಈ ಒಂದು ಮಧುರವಾದಂತಹ ಗೀತೆಯನ್ನು.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಬೈಟು ಟೀ ಕೊಡ್ರಪ್ಪ.
1: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
2: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
1: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
2: ಏನು ವಿಷಯ ಅಮ್ಮ?
1: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಒಬ್ಬ ನಟನ ಒಂದು ಚಿತ್ರ 100 ದಿನ ಓಡ್ತಿದ್ದ ಹಾಗೇನೆ ಅವನೊಬ್ಬ ಹೀರೋ ಆಗೋಗ್ತಾನೆ. ಆದ್ರೆ ಒಬ್ಬ ಪೊಲೀಸ್ ಅಧಿಕಾರಿ 100 ಗುಂಡುಗಳಿಗೆ ತನ್ನ ಎದೆ ಒಡ್ಡಿ ನಮ್ಮ ಉಳಿವಿಗೆ ಹೋರಾಡಿ ಹುತಾತ್ಮನಾದರೂ ಕೂಡ ಕೆಲವೊಮ್ಮೆ ಅವನಿಗೆ ಆ ಹೀರೋ ಪಟ್ಟ ಸಿಗೋದೇ ಇಲ್ಲ. ಈ ನಮ್ಮ ಚಿತ್ರ ವೀರ ಮದಕರಿ ಅಂಥ ನಿಜವಾದ ನಿಷ್ಠಾವಂತ ರಿಯಲ್ ಹೀರೋಗಳಾದಂಥ ಆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಚಿಕ್ಕ ಸಮರ್ಪಣೆ. ಕಿಚ್ಚ ಕಿಚ್ಚ ಕಿಚ್ಚ ಕಿಚ್ಚ ಕಿಚ್ಚ ಕಿಚ್ಚ ಕಿಚ್ಚ ಕಿಚ್ಚ ಕಿಚ್ಚ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಮಣಿ.
1: ಹಂಗಾರೆ ಗೋಪಿಕಾ ಸ್ತ್ರೀಯರು ಇದಾರ ಅಂತ ಈಗ್ಲೇ ಕೇಳ್ಬಿಡೆ ಮಣಿ.
2: ಚಚ ಅದಲ್ಲ ದ್ವಾಪರ ಯುಗಕ್ಕೆ.
3: ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ.
1: ನನ್ನ ನೋಡಲ್ವಾ?
2: ನೋಡ್ತಾನೆ ಇದೀನಲ್ಲ.

ಬಂದೈತೆ. ಈಗ ಊರ್ ಹತ್ರಕ್ ಬಂದೈತೆ, ಗಾಡಿ ನಿಲ್ಸು ಅಂತ ಹೇಳೆ ಕನಕ.

ಓಕೆ, ದಿಸ್ ಇಸ್ ಹೌ ದ ಸ್ಟೋರಿ ಗೋಸ್. ಕೊನೆಗೂ ಅವಳು ಪ್ರಪೋಸ್ ಮಾಡೋಣ ಅಂತ ಡಿಸೈಡ್ ಮಾಡೇಬಿಟ್ಟೆ. ವೆಲ್, ನೀವೇ ಕೇಳಿ.

0: ಬರೆದ್ನಲ್ಲ.
1: ಓ ಶಿಟ್, ಲೆಟರ್ ನನ್ನ ಹೆಸರು ಬರೆಯೋದೇ ಮರ್ತೋದ್ನಲ್ಲ. ಜಸ್ಟ್ ಮಿಸ್.
2: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
3: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
4: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
3: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
5: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ನೋಡು, ಇವಾಗ್ಲೂ ನೀನ್ ಪಕ್ಕದಲ್ಲಿ ನಿಂತಿದ್ರೆ ಒಳಗೊಳಗೆ ಏನೋ ಒಂಥರ ಸಂತೋಷ. ನೀನ್ ಸುಮ್ನೆ ಒಂದ್ ಲುಕ್ ಕೊಟ್ರೆ ರಕ್ತ ಹಂಗೆ ಇಲ್ಲಿಂದ ಇಲ್ಲಿವರೆಗೂ ಸಿಹಿ ಅಂತ ಹತ್ತತ್ತೆ. ನಾನ್ ನಿನ್ನ ಲವ್ ಮಾಡಿದ್ದು ನನ್ನ ಲೈಫ್ ಅಲ್ಲಿ ಮಾಡಿದ್ದು ಒಂದ್ ಒಳ್ಳೆ ಕೆಲ್ಸ. ನಿನ್ನ ಕದ್ದು ಕದ್ದು ನೋಡೋದು, ನಿನ್ನ ಹೆಸರು ನೀತರ ಬ್ಲೇಡಲ್ಲಿ ಕುಯ್ಕೊಳ್ಳೋದು, ಇದೇ ನಮ್ಮಂತವ್ರು ಗೊತ್ತಿರಲ್ಲ. ಅವು ಈ ಗ್ರೀಟಿಂಗ್ ಕಾರ್ಡ್ ಅಲ್ಲಿ ಗುಲಾಬಿ ಹೂ ಇಟ್ಟು ಕವನ ಬರ್ದ ಐ ಲವ್ ಯು ಹೇಳದೆಲ್ಲ ನಮಗ್ ಗೊತ್ತಿಲ್ಲ. ನಮಗ್ ಬಯಸಿದ್ ಸಿಕ್ಕಿಲ್ಲ ಅಂದ್ರೆ ಸಿಕ್ಕಿದ್ರಲ್ಲೇ ತೃಪ್ತಿ ಪಡ್ಬೇಕು ಅಷ್ಟೇ. ಎಲ್ಲಾರ್ಗೂ ಕತ್ರಿನಾ ಕೈಫ್ ಮೇಲೆ ಆಸೆನೆ. ಹಂಗಂತ ಯಾರು ಮದ್ವೆನೆ ಆಗಲ್ವಾ ಬೇರೆ ಹುಡ್ಗಿನ, ಅಥವಾ ಸಂಸಾರ ನಡ್ಸಲ್ವಾ? ಲೈಟ್ ಆಫ್ ಮಾಡಿದ್ರೆ ಎಲ್ಲಾ ಹುಡ್ಗಿರು ಕತ್ರಿನಾ ಕೈಫೆ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತಾ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ.

0: ಪತಿದೇವ, ತಾವು ಯೋಗ ನಿದ್ರೆಯಲ್ಲಿ ಏನನ್ನು ವಿಚಾರ ಮಾಡುತ್ತಾ ಕುಳಿತಿರುವಿರಿ ಸ್ವಾಮಿ?
1: ನೋಡು ದೇವಿ, ನಾನೀಗ ಭೂಲೋಕಕ್ಕೆ ಹೋಗಬೇಕಾಗಿದೆ. ಯಾಕೆಂದರೆ ಅಲ್ಲಿ ನನ್ನ ಪರಮ ಭಕ್ತನಾದ ತ್ರಿಪಲೇಶ್ವರದ ಅರಸನು ದಿನಾಲೂ ನನ್ನ ಶಿವಮಯ ಲಿಂಗಕ್ಕೆ ಪೂಜೆಯನ್ನು ಮಾಡುತ್ತಿದ್ದಾನೆ. ಅದು ಅಲ್ಲದೆ ತನಗೆ ಮಕ್ಕಳಿಲ್ಲದ ಕಾರಣ ನನ್ನ ಶಿವಮಯ ಲಿಂಗಕ್ಕೆ ಹಣಿಯನ್ನು ಅಪ್ಪಳಿಸಿ ಪ್ರಾಣವನ್ನು ಕೊಡಲು ಸಿದ್ಧನಾಗಿದ್ದಾನೆ. ಅದಕ್ಕಾಗಿ ನಾನು ಭೂಲೋಕಕ್ಕೆ ಹೋಗಿ ಬರುತ್ತೇನೆ ದೇವಿ.
0: ಆಗಲಿ ಪತಿದೇವ, ನಾನಾದರೂ ನನ್ನ ಸ್ಥಾನಕ್ಕೆ ಹೋಗಿ ಬರುತ್ತೇನೆ.
1: ಭೃಂಗನರ್ತಿಕೆಯರೇ, ನೀವಾದರೂ ನಿಮ್ಮ ಸ್ಥಾನಗಳಿಗೆ ಹೋಗುವಂತರಾಗಿರಿ.
0: ಆಗಲಿ ಸ್ವಾಮಿ.
1: ನಾರದರೆ,
2: ಮತ್ತೇನು ಪ್ರಭು?
1: ತಾವಾದರೂ ಈ ತ್ರಿಲೋಕವನ್ನು ಸಂಚಾರ ಮಾಡುತ್ತಾ ಭಕ್ತ ಜನಾಂಗವನ್ನು ಪರೀಕ್ಷೆ ಮಾಡುತ್ತಾ ಹೋಗುವಂತರಾಗಿರಿ.
2: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ತ್ರಿಲೋಕ ಸಂಚಾರ ಮಾಡುತ್ತಾ ನಾನಾದರೂ ಹೋಗಿ ಬರುವೆ ಪ್ರಭು. ನಾರಾಯಣ ನಾರಾಯಣ.

0: ನಿನ್ನ ದೈವದಲ್ಲಿ ಮಕ್ಕಳ ಭಾಗ್ಯವಿಲ್ಲ. ಚಿಂತೆಯನ್ನು ಬಿಟ್ಟು ಶಾಂತನಾಗು, ಶಾಂತನಾಗು, ಶಾಂತನಾಗು.
1: ಏನು? ನನ್ನ ದೈವದಲ್ಲಿ ಮಕ್ಕಳ ಭಾಗ್ಯವಿಲ್ಲ? ಎಲ್ಲ ಪರಮಾತ್ಮನೇ, ನೀನು ಹೇಳುತ್ತಿರುವೆನಪ್ಪ, ನೀನು ಹೇಳುತ್ತಿರುವೆನು. ಮಕ್ಕಳಿಲ್ಲದವನ ಮೋಕ್ಷವಿಲ್ಲದ ಸುರ್ತಿ ವಾಕ್ಯ ಸಾರುತ್ತಿರುವಾಗ ನಾನು ಮಕ್ಕಳಿಲ್ಲದ ಬಳಲಿ ಬಳಲಿ ಸಾಯ್ಬೇಕೇನಪ್ಪ, ಸಾಯ್ಬೇಕೇನು? ಇದು ನನ್ನಿಂದ ಸಾಧ್ಯವಿಲ್ಲ. ಈಗಾಗಲೇ ನಿನ್ನ ಶಿವನಿಂಗೆ ಕೆಣಿ ಅಪ್ಪಳಿಸಿ ಪ್ರಾಣ ಕೊಡುತ್ತೇನೆ. ನಿನ್ನ ಪಾದದಡಿಯಲ್ಲಿ ಪ್ರಾಣ ಕೊಟ್ಟರೆ ಮುಕ್ತಿ ಸಾಯಿಜನ ಪಡುತ್ತೇನೆ ಸ್ವಾಮಿ, ಮುಕ್ತಿ ಸಾಯಿಜನ ಪಡುತ್ತೇನೆ.

0: ಮಹಾನುಭಾವನಾದ ರಾಜನೇ, ಮೆಚ್ಚಿದನು ನಿನ್ನ ಭಕ್ತಿಗೆ, ನಿನ್ನ ಇಚ್ಛೆ ಏನಿದೆ ಕೇಳುವಂತನಾಗು.
1: ನನಗೊಂದು ಪುತ್ರ ತೊಳು ದಯ ಪಾಲಿಸು ನನ್ನಪ್ಪ.
0: ಅದನ್ನಾದರೂ ಅನುಗ್ರಹಿಸಿದ್ದೇನೆ ರಾಜನೇ, ತೆಗೆದುಕೊಯ್ಯ ಇದು ಫಲಗಳನ್ನು.
1: ಅಯ್ಯೋ ಶಿವಶಿವ ಶಂಕರ ಪರಮೇಶ್ವರ, ಇದನ್ನು ವೇರೆ ವಿಚಿತ್ರ ಮಾಡಿಬಿಟ್ಟಿ ಸ್ವಾಮಿ, ನನ್ನ ಕೈಯಲ್ಲಿ ಐದು ಗುಳಿಗಳು.
0: ಗಾಬರಿಯಾಗಬೇಡ ರಾಜನೇ, ಅವೇ ಐದು ಗುರುಳುಗಳು ನಿನಗೆ ಸಂತಾನದ ಫಲಗಳಾಗಿ ಉದ್ಭವಿಸುತ್ತವೆ. ಅದು ಅಲ್ಲದೆ ಆ ಐದು ಗುರುಳುಗಳನ್ನು ಒಯ್ದು ಬಂಗಾರದ ತೊಟ್ಟಿಲಲ್ಲಿಟ್ಟು ಕೈ ತೊಳೆದುಕೋ. ಆಗ ಆ ಐದು ಗುರುಳುಗಳನ್ನು ಒಂದೊಂದಾಗಿ ಒಡೆಯುವಂತನಾಗು. ಅವೇ ಐದು ಗುರುಳುಗಳು ನಿನಗೆ ಸಂತಾನದ ಫಲಗಳಾಗಿ ಉದ್ಭವಿಸುತ್ತವೆ ರಾಜನೇ.
1: ಆಗಲಿ ದೇವ ಆಗಲಿ.
0: ತಥಾಸ್ತು.
1: ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಗಂಡು ಮಗವನ್ನು ಕೊಡು ಅಂದು ನೋಡು ಬೇಡಿದರೆ, ನನಗೂ ಐದು ಹೆಣ್ಣು ಮಕ್ಕಳನ್ನು ಕೊಟ್ಟಿ ಏನಪ್ಪ ಕೊಟ್ಟಿ. ನನ್ನ ದೈವದಲ್ಲಿ ಗಂಡು ಮಕ್ಕಳವಿಲ್ಲ, ಒಂದಾಗ ಐದು ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡಾದರೂ ಏನು ಮಾಡಲಿ ಸ್ವಾಮಿ? ಹೆಣ್ಣು ಹುಟ್ಟಿದರೆ ಜಗತ್ತಿಗೆ ಒಂದು ಹುಣ್ಣು ಹುಟ್ಟಿದಂತೆ ಸರಿ, ಇವಗಳನ್ನು ಇಟ್ಟುಕೊಂಡಾದರೂ ಏನು ಮಾಡಲಿ ಸ್ವಾಮಿ, ಏನು ಮಾಡಲಿ? ಇವಗಳನ್ನು

0: ಪದಾರ್ಥದಿಂದ ಈ ಭೂಲೋಕಕ್ಕೆ ಬಂದಂತವಾಯ್ತು. ಇನ್ನು ಮುಂದೆ ನಾವು ಎಲ್ಲಿರುವುದಕ್ಕ?
1: ನೋಡು ತಂಗಿ, ಈ ವಿಶ್ವದಲ್ಲಿ ಎಲ್ಲಿ ಆನಂದ ಕಾಣಿಸುತ್ತವೆ ಅಲ್ಲೇ ಇದ್ದ ಬಿಡುನ.
0: ಅಕ್ಕ, ಈ ಪಾತಾಳ ಲೋಕದಲ್ಲಿ ನಾಗಶೇಷನು ನಮ್ಮಿಂದ ಒಂದು ಮಹತ್ಕರವಾದ ಕಾರ್ಯವನ್ನು ಆಗಬೇಕಾಯ್ದಂತೆ. ನಮ್ಮಿಂದ ಏನು ಅಂತ ಮಹಾಕಾರ್ಯವಾಗಬೇಕಾಗಿದೆ?
1: ಹೌದೇ ತಂಗಿ, ನಾವು 5 ಮಂದಿಯಲ್ಲಿ ಅವು 3 ಅಲ್ಲೇ ಇಟ್ಟುಕೊಂಡ, ನಮ್ಮನಿಬ್ಬರನ್ನು ಭೂಲೋಕಕ್ಕೆ ಕಳಿಸಿದ. ಇದರಲ್ಲಿ ಬೇರೆ ವ್ಯಕ್ತಿತ್ತದೇ ಏನೋ ನನಗಂತೂ ತಿಳಿಯಲಾಯ್ತು.
0: ಅಕ್ಕ, ಆ ನಾಗಶಿಷ್ಯನ ಲೀಲೆ ಯಾರಿಗೆ ತಿಳಿಯದಕ್ಕ? ಯಾರಿಗೆ ತಿಳಿಯದು? ಮೇಲಾಗಿ ನಮ್ಮನ್ನು ಲಾಲನೆ ಪಾಲನೆ ಮಾಡಿ ಕಾಪಾಡಿದ ಸದ್ಗುರು ಅವನು. ನಮ್ಮನ್ನು ಏತಕ್ಕಾಗಿ ಕರೆಸಿರೋನು, ಯಾರಿಗಾಗಿ ಕರೆಸಿರೋನು? ನನಗೊಂದು ತಿಳಿಯದಕ್ಕ ಒಂದು ತಿಳಿಯದು.
1: ತಂಗಿ, ಅದು ಏನೇ ಇರಲಿ ಬಿಡು, ಒಂದು ಮನೋರಮವಾದ ಸ್ಥಾನವನ್ನು ಹುಡ್ಕೊಂಡು ಬಾರೆ.
0: ಹಾಗಾದ್ರೆ ನಡೆಯಕ್ಕ ಹೋಗೋಣ.
1: ತಂಗಿ, ಅದೇ ನೋಡು, ಗಿಡ ಬಳ್ಳಿಗಳು ಎಷ್ಟು ಸುಂದರವಾಗಿ ಕಾಣಿಸುತ್ತವೆ.
0: ಹೌದ್ ನೋಡಕ್ಕ, ಎಷ್ಟು ಮಧುರವಾಗಿದೆಯಲ್ಲ.
1: ತಂಗಿ, ಒಣಕಂತೂ ಬಂದಂತಾಯ್ತು.
0: ಆಹಾ, ಎಂತ ರಮೇಣವು! ಗಿಡದಿಂದ ಗಿಡಕ್ಕೆ ಹಬ್ಬಿದ ಬಳ್ಳಿವು ಎಷ್ಟು ಸುಂದರವಾದ ಹೂಗಳನ್ನು ಬಿಟ್ಟು ಆನಂದದಿಂದ ನಗುತ್ತಾ ಇಲ್ವೇ ಅಕ್ಕ? ಅಕ್ಕ, ಇವು ಯಾವ ಗಿಡ ಮರಗಳು?
1: ತಂಗಿ, ಇವು ಆಲದ ಮರಗಳು ಇವೆ. ಇದು ಹೆಣ್ಣು ಆಲದ ಮರ, ಇದು ಗಂಡು ಆಲದ ಮರ. ನಾವು ಇರ್ಬೇಕಾದ್ರೆ ಮಹಾಪತಿವರ್ತಿಯರು ಇದೇ ಹೆಣ್ಣು ಆಲದ ಮರದಲ್ಲಿ ಇದ್ದ ಬಿಡುನ.
0: ಅಕ್ಕ, ಅದು ನೋಡು, ಅಲ್ಲಿ ಯಾರೋ ಬರುವಂತೆ ಕಾಣುತ್ತದೆ. ಓಹೋ, ಬಂದೇ ಬಿಟ್ರು.
2: ಓ ತಾಯಿಗಳರೇ, ತಾವು ಯಾರಮ್ಮ? ಈ ನಿರ್ಜನವಾದ ಕಾಡಿನಲ್ಲಿ ವಾಸಿಸುವ ಕಾರಣೇನಮ್ಮ?
1: ಅಯ್ಯ, ತಾವು ಯಾರು? ತಾವು ಯಾವ ಊರಿನವರು? ತಮ್ಮ ಹೆಸರೇನು?
2: ಅಮ್ಮ ಅಮ್ಮ, ನಾನು ಇದೇ ತಿಪ್ಪಲೇಶ್ವರದ ಅರಸನಮ್ಮ.
0: ಹಾಗಾದ್ರೆ ನೀವು ಇಲ್ಲೇನ ಕಾರಣ ಬಂದಿರೋಪ್ಪ?
2: ಭೇಟಿಯಾಗಿ ಬಂದಿರುವಮ್ಮ.
1: ಸರಿ, ಹಿಂದೊಮ್ಮೆ ನಿಮಗೆ ಪರಮಾತ್ಮ ಕೊಟ್ಟು 5 ಹೆಣ್ಣು ಮಕ್ಕಳನ್ನು ಇದೇ ತಿಪ್ಪಲೇಶ್ವರದ ಕೆರೆಯಲ್ಲಿ ಒಗೆದವರು ನೀವೇ ಅಲ್ಲಪ್ಪ?
3: ಹೌದು
2: ಹೌದು ತಾಯಿಗಳರೇ, ನಾನೇ. ಅದೇ ಪಾಪಾತ್ಮನು ನಾನಮ್ಮ. ಇದು ಹೇಗೆ ಗೊತ್ತಮ್ಮ ನಿಮಗೆ?
0: ನೀನು ಒಗೆದ ಕೂಶಿಗಳನ ಅಪ್ಪ.
2: ಸತ್ಯವೇನಮ್ಮ, ಸತ್ಯವೇನು?
1: ಅದೇ ಸತ್ಯವನ್ನು ಹೇರಲಾಕೆ ಬಂದಿರುವೇ ಈ ಭೂಲೋಕಕ್ಕೆ.
0: ನೋಡಪ್ಪ, ನೀನು ನಮ್ಮನ್ನ ಕೆರೆಯಲ್ಲಿ ಒಗಿದ ಕೂಡಲಿ ಆದಿಶೇಷನು ಬಂದು ನಮ್ಮನ್ನು ಪಾತಾಳಲೋಕಕ್ಕೆ ಕರೆದುಕೊಂಡು ಹೋಗಿ ಸಾಕಿ ಸಲ್ವಿ ಇಷ್ಟು ದೊಡ್ಡವರನ್ನು ಮಾಡಿ 3 ಅಕ್ಕಂದ್ರನ್ನು ಅಲ್ಲೇ ಇಟ್ಟುಕೊಂಡ, ನಮಗಿಬ್ಬರಿಗೆ ಭೂಲೋಕಕ್ಕೆ ಹೋಗಿ ಬಂದು ಕಳಿಸಿದನು.
1: ನಮ್ಮಿಂದ ಏನೋ ಒಂದು ಮಹತ್ವದ ಕಾರ್ಯ ಆಗಬೇಕಾಗಿದೆ ಅಂತೆ.
2: ಆಗಲಿ ಮಗಳೇ, ಆ ಆದಿಶಿಷ್ಯನು ನಿಮ್ಮನ್ನು ಕಾಪಾಡಲಿ. ನಡ್ರಮ್ಮ, ಅರಮನೆ ಹೋಗೋಣ.
1: ನಾವು ಎಲ್ಲಿ ಬರುವಂತಿಲ್ಲ, ನಿನ್ನಿಂದ ನಮಗೆ ಸ್ವಲ್ಪ ಸಹಾಯ ಮಾಡು ಅಷ್ಟೇ ಸಾಕು.
2: ನೋಡು ಮಗಳೇ, ನನ್ನಿಂದ ಏನು ಸಹಾಯ ಮಾಡಬೇಕಾಗಿದೆ ಬೇಗ ಹೇಳು ಮಗಳೇ.
1: ನೋಡಪ್ಪ, ಈ ಕಾಡಾರಣ್ಯದಲ್ಲಿ ನಾವು ಇರಬೇಕಾಗುತ್ತದೆ. ಈ ಹೆಣ್ಣು ಆಲದ ಗಿಡದ ಮೇಲೆ ಅಂತರ ಗಮನವನ್ನು ಕಟ್ಟಿಸಿಕೊಡಪ್ಪ, ಅಷ್ಟೇ ಸಾಕು.
2: ಆಗಲಿ ಮಗಳೇ, ಈಗಿಂದೀಗಲೇ ಅರಮನೆಗೆ ಹೋಗಿ ಎಲ್ಲ ಸಾಹಿತ್ಯವನ್ನು ತಂದು ಅಂತರ ಗಮನವನ್ನು ಕಟ್ಟಿಸಿಕೊಡ್ತೇನೆ.
1: ಅಷ್ಟು ಮಾಡಿಬಿಡಪ್ಪ, ಸಾಕು.
2: ಹೋಗಿ ಬರ್ತೇನೆ ಮಗಳೇ.
0: ಹಾಗಾದ್ರೆ ಹೋಗಿ ಬೇಗನೆ ಬಂದ್ಬಿಡುವಪ್ಪ.
2: ಆಗಲಿ ಮಗಳೇ, ಬೇಗನೆ ಹೋಗಿ ಬೇಗನೆ ಬರುತ್ತೇನೆ.
4: ನಾರದರೇ, ನಾವು ಇನ್ನು ಮೇಲೆ ಎಲ್ಲಿಗೆ ಹೋಗೋಣ? ಭಕ್ತ ಜನಾಂಗವನ್ನು ಪರೀಕ್ಷೆ ಮಾಡುತ್ತಾ ಹೋಗೋಣ ನಡೇನ್.
5: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ.
0: ಅಕ್ಕ, ನಮ್ಮಂತ ಪತಿವರ್ತರು ಯಾರು ಇರುವುದಿಲ್ಲ ಈ ಜಗದಲ್ಲಿ.
1: ಹೌದೇ ತಂಗಿ, ಎಲ್ಲರಕ್ಕಿಂತಲೂ ನಾವೇ ದೊಡ್ಡವರು, ನಾವೇ ಮಹಾಪತಿವರ್ತಿಯರು. ನಮ್ಮನ್ನು ಬಿಟ್ಟರೆ ಯಾರಿರುವರು ಈ ಭೂಲೋಕದಲ್ಲಿ? ನಾವೇ ಹೆಚ್ಚಿರೋರು.
5: ನಾರಾಯಣ ನಾರಾಯಣ. ಓ ಗುರುದೇವ.
4: ಮತ್ತೇನು ನಾರದ?
5: ಏಕೋ ನಿಮ್ಮೊಡನೆ ಬರಲು ನನ್ನ ಮನಸ್ಸು ಒಪ್ಪದು. ನಾರಾಯಣ ನಾರಾಯಣ.
4: ಯಾಕೋ ನಾರದ, ಹೀಗೇಕೆ ಮಾತನಾಡುತ್ತಿರುವಿ? ನೋಡು, ನಾನಾದರೂ ಸಂಚಾರ ಮಾಡುತ್ತಾ ಹೋಗುವಂತನಾಗುತ್ತೇನೆ. ನೀನು ಬೇಗನೆ ಕೈಲಾಸಕ್ಕೆ ಹೋಗುವಂತನಾಗು.
5: ಆಗಲಿ ಪ್ರಭು.
4: ಆಗಲಿ ಎಂದು ಈ ಭೂಲೋಕದ ಸವಿ ಸುಖವನ್ನು ಉಣ್ಣುತ್ತಾ ಕೂಡಬೇಡ. ಬೇಗನೆ ಕೈಲಾಸಕ್ಕೆ ಹೋಗುವಂತನಾಗು.
5: ಹೋಗಿ ಬರ್ತಾ ಇದ್ದೀನಿ ಪ್ರಭು.
4: ನಾನು ಹೋಗಿ ಬರುತ್ತೇನೆ ನಾರದ.
5: ಹೋಗಿ ಬನ್ನಿ ಪ್ರಭು. ನಾರಾಯಣ ನಾರಾಯಣ. ಹೋಗಿ ಗುರುದೇವ, ಹೋಗಿ. ನಿಮ್ಮ ಸಂಗಡ ಬಂದರೆ ನನ್ನ ಕೆಲಸ ನಡೆಯಲಾರವು. ಏಕೆಂದರೆ ತ್ರಿಲೋಕ ಸಂಚಾರ ಮಾಡುವ ಕಪಟ ಸೂತ್ರಧಾರಿ ನಾನು. ನಿಮ್ಮ ಸಂಗಡ ಬಂದರೆ ನನ್ನ ಕೆಲಸ ಮಾಡುವರ್ಯಾರು? ನಾರಾಯಣ ನಾರಾಯಣ.
0: ಅಕ್ಕ, ಇಲ್ಲಿ ಹೆಣ್ಣು ಅಂದರೆ ನಾವೇ, ಗಂಡು ಎಂದರೆ ನಾವೇ ನೋಡಕ್ಕ.
1: ಹೌದೇ ತಂಗಿ, ಅಲ್ಲವಂತವರು ಯಾರು? ನಾವಿದ್ದ ಸ್ಥಾನದಲ್ಲಿ ಒಂದು ಗಂಡು ಜಾತಿಯ ಹಕ್ಕಿ ಗುಬ್ಬಿ ಕಾಗಿ ಯಾವ್ಯಾವುದೂ ಸುಳಿಯಲಾರವರು.
0: ಅಕ್ಕ, ಗಂಡು ಜಾತಿ ಪ್ರಾಣಿಗಳು ಬಂದರೆ ಅವು ನಮ್ಮ ಪತಿವರ್ತ ಶಕ್ತಿಯಿಂದೆ ಸುಟ್ಟು ಭಸಮಾಗುತ್ತ ನೋಡಕ್ಕ.
5: ನಾರಾಯಣ ನಾರಾಯಣ ನಾರಾಯಣ. ಎಷ್ಟು ಸೊಕ್ಕೆ ನಿಮ್ಮಲ್ಲಿ! ಇಂಥ ಸೊಕ್ಕಿನವರು ನನ್ನ ಕೈಯಿಂದ ಯಾರೂ ಪಾರಾಗಿಲ್ಲ. ನಿಮನಂತೂ ಬಿಡುವುದೇ ಇಲ್ಲ. ಈಗಲೇ ಕೈಲಾಸಕ್ಕೆ ಹೋಗಿ ಆ ನನ್ನ ತಾಯಿಯಾದ ಪಾರ್ವತಿ ದೇವಿ ತಲೆಯನ್ನು ಕೆಡಿಸಿ. ಅವಾಗ ನೋಡು ನಿಮ್ಮ ಪತಿವ್ರತ ಎಲ್ಲಿ ಇರುವುದು ಮತ್ತು ಯಾವ ಮೂಲೆಯಲ್ಲಿ ಅಡಗಿ ಕುಳಿತಿರುವುದು ಅದನ್ನು ನಾಡು ಬಿಡಲಾರೆ. ನಾರಾಯಣ ನಾರಾಯಣ ನಾರಾಯಣ ಜಗನ್ಮಾತೆಯವರಿಗೆ ನಮನ್ ನಮಃ.
0: ಮಂಗಲವಾಗಲಿ ನಾರದ. ಬನ್ನಿ ನಾರದ, ಭೂಲೋಕದಿಂದ ಬಂದ ಸುದ್ದಿ ಏನೇನು?
5: ಒಂದು ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ತಾಯಿ.
0: ಅದಾವ ಸಮಾಚಾರ ಬೇಗನೆ ಹೇಳು ನಾರದ.
5: ಅಮ್ಮ, ಭೂಲೋಕದಲ್ಲಿ ತಿಪಲೇಶ್ವರ ಕೆರೆಯ ದಂಡೆಯ ಮೇಲೆ ಇಬ್ಬರು ಹೆಣ್ಣು ಮಕ್ಕಳಿರುವರು.
0: ಇದ್ದರೆ ಇರಬಹುದು.
5: ಅವರು ಏನು ಅನ್ನುತ್ತಾರೆ ಗೊತ್ತಾ ತಾಯಿ?
0: ಅವರೇನನ್ನುತ್ತಾರೆ ನನಗೇನು ಗೊತ್ತು ನಾರದ.
5: ಅಮ್ಮ, ಪರಮೇಶ್ವರನ ಸತಿ ಪಾರ್ವತಿ ನಮಗಿಂತಲೂ ಕಡಿಮೆ, ನಾವೇ ಮಹಾಪತಿ ವರ್ತಿಯರು. ನಾವು ಮನಸ್ಸು ಮಾಡಿದರೆ ಈ ಆಕಾಶವನ್ನು ಬುಡುಮೇಲೆ ಮಾಡುತ್ತೇವೆ ಅಂತೆ.
0: ಸಾಕು ಮಾಡು ನಾರದ, ಏನಿಲ್ಲ ಮಾತನ್ನು.
5: ಪಾತಾಳ ಲೋಕವನ್ನು ಕಿರುಬರನಲ್ಲಿ ಇಟ್ಟುಕೊಳ್ಳುತ್ತೇವೆ ಅಂತೆ. ಕೈಲಾಸ ಲೋಕವನ್ನು ನುಂಗಿ ನೀರು ಕುಡಿದು ಬಿಡ್ತೇವೆ ಅಂತೆ. ಒಂದೇ ಎರಡೇ ನಾರಾಯಣ
0: ನಾರಾಯಣ ಶಬ್ದವನ್ನು
5: ನಾರಾಯಣ ನಾರಾಯಣ ನಾರಾಯಣ. ನಾನು ಹೋಗಿ ಬರ್ತಾ ಇದ್ದೀನಮ್ಮ, ನನಗೆ ಆಶೀರ್ವಾದ ಮಾಡಿ.
0: ಮಂಗಲವಾಗಲಿ ನಾರದ.
5: ನಾರಾಯಣ ನಾರಾಯಣ
0: ನಾರಾಯಣ. ಪಾಪಾತ್ಮರೇ, ಇಷ್ಟು ಸುಖ ನಿಮಗೆ. ನಾನು ಪಾರ್ವತಿ, ಚಂಡಿ, ಚಾಮುಂಡಿ, ಮೈಸೂರನ ಮಾರ್ತೀನಿ ನಾನು. ನನ್ನಂತವಳಿದೆ ಇಂತ ಅಣಕದ ಮಾತು, ಛೇ ಬೇಡ, ನನ್ನಿಂದ ಬೇಡ. ನನ್ನ ಪತಿಯಾದ ಪರಮೇಶ್ವರನಿಂದ, ನನ್ನ ಪತಿಯಾದ ಪರಮೇಶ್ವರನಿಂದ ಅವರ ಪತಿವ್ರತೆಯನ್ನು ಕೆಡಿಸದಿದ್ದರೆ ನನ್ನ ಹೆಸರು ಪರಮಾತ್ಮನ ಸತಿ ಪಾರ್ವತಿನೇ ಅಲ್ಲ.

0: ಬೇಕಾದ್ರ
1: ದೇವಿ ಹೀಗೇಕೆ ಮೌನವಾಗಿ ಕುಳಿತಿರುವೆ?
0: ನೀವು ಕೇಳಬೇಡಿ, ನಾನು ಹೇಳುವುದಿಲ್ಲ.
1: ಏನು, ನನ್ನ ಕೂಡ ಮಾತನಾಡುವುದಿಲ್ಲವೇ? ದೇವಿ ಹೇಳು, ಈ 36 ಕೋಟಿ ದೇವಾಣು ದೇವತೆಗಳಲ್ಲಿ ಯಾರು ಏನಾದರೂ ಅಂದಿದ್ದರೆ ಹೇಳು, ಅವರ ತಲೆಯನ್ನು ಸಹಸ್ರ ಹೋಳು ಮಾಡಿ ಬರುತ್ತೇನೆ. ದೇವಿ
0: ಪತಿದೇವ, ಹಾಗಾದರೆ ತಾವು ನಾನು ಹೇಳಿದ್ದನ್ನು ಮಾಡುವಿರಾ ಸ್ವಾಮಿ?
1: ಅವಶ್ಯವಾಗಿ ಮಾಡುವೆ ದೇವಿ.
0: ಹಾಗಾದ್ರೆ ವಚನ ಕೊಡು ಪತಿದೇವ.
1: ದೇವಿ ನನ್ನಿಂದ ವಚನ ಆಗಲಿ, ತೆಗೆದುಕೋ ವಚನವನ್ನು.
0: ಪತಿದೇವ, ತಿಪಲೆ ಸೂರಕಿರೆ ದಂಡೆಯ ಮೇಲೆ ಅತಿವೃತ ಪತಿವೃತ ಅಂತಕ್ಕಂತ ಇಬ್ಬರು ಹೆಣ್ಣು ಮಕ್ಕಳು ಇರುವರು. ಅವರು ಏನು ಅನ್ನುತ್ತಾರೆ ಗೊತ್ತಾ?
1: ಏನನ್ನುತ್ತಾರೆ ದೇವಿ?
0: ಪರಮಾತ್ಮನ ಸತಿ ಪಾರ್ವತಿ ನಮಕ್ಕಿಂತಲೂ ಕಡಿಮೆ, ನಾವೇ ಹೆಚ್ಚಿನವರೆಂದು ನನಗೆ ಇಲ್ಲದ ಸಲ್ಲದ ಅಪಮಾನದ ಮಾತುಗಳನ್ನು ಆಡಿದ್ದಾರೆ ಸ್ವಾಮಿ. ನಾನು ಇದನ್ನು ಸಹಿಸಲಾರೆ. ಮತ್ತು ಪರಮಾತ್ಮರು ಭಾ ಅಂದಾಗ ಬರಬೇಕಂತೆ, ಹೋಗು ಅಂದಾಗ ಹೋಗಬೇಕಂತೆ ಸ್ವಾಮಿ. ನಾನು ಇದನ್ನು ಸಹಿಸಲಾರೆ. ನೀವು ಈಗಾಗಲೇ ಆ ತಿಪ್ಪಲೇಸೂರ ಕೆರೆಯ ದಂಡೆಗೆ ಹೋಗಿ ಅವರ ಪತಿವ್ರತೆಯನ್ನು ಕೆಡಿಸಿ ಬರಬೇಕು ಸ್ವಾಮಿ. ಇಷ್ಟೇ ನನ್ನ
1: ಪಾರ್ವತಿ. ಎಂತ ಅನಾಹುತದ ಕೆಲಸಕ್ಕೆ ಕೈ ಹಾಕಿರುವಿ? ಪತಿವ್ರತೆಯರೆಂದರೆ ಸಾಮಾನ್ಯರೆಂದು ತಿಳಿದಿರುವೆಯ? ಅವರನ್ನು ರಕ್ಷಿಸುವವರು ನಾವು, ಜಗದೋದ್ಧಾರಕರಾದ ನಾವೇ ಈ ತರಹ ಮಾಡಹತ್ತಿದ ಮೇಲೆ ಇನ್ನುಳಿದವರ ಪಾಡೇನು ದೇವಿ? ಇದನ್ನೊಂದನ್ನು ಬಿಟ್ಟು ಬೇಕಾದನ್ನು ಕೇಳು, ನಾನು ಕೊಡುತ್ತೇನೆ.
0: ಪತಿದೇವ, ಅವರ ಪತಿವ್ರತೆಯನ್ನು ಕೆಡಿಸಿ ಬರುವ ತನಕ ನನ್ನ ಮನಸ್ಸಿಗೆ ಶಾಂತಿ ಕೂಡ ಇರುವುದಿಲ್ಲ ಸ್ವಾಮಿ.
1: ಹಾಗೆಣ್ಣಬೇಡ ದೇವಿ, ಹಾಗೆಣ್ಣಬೇಡ. ಹಿಂದಕ್ಕೆ ನಾನು ಮಹಾಸತಿ ಅನುಸಯನ ಮನೆಯಲ್ಲಿ ಬ್ರಹ್ಮ ವಿಷ್ಣುವಿನ ಜೊತೆ ನಾನು ಸಹ ಕೂಸಾಗಿ ಕುಳಿತಿದ್ದೆ. ಆಗ ನನ್ನನ್ನು ಗುರುತು ಹಿಡಿಯಲು ಆಗಲಿಲ್ಲ ನಿನಗೆ. ಆಗ ಎಲ್ಲಿ ಹೋಗಿತ್ತು ನಿನ್ನ ಪತಿವ್ರತೆ?
0: ಪತಿದೇವ, ಹಾಗಾದರೆ ತಾವು ಕೊಟ್ಟ ವಚನ ಸುಳ್ಳೆಂದು ಬಿಡ್ರಿ ಸ್ವಾಮಿ.
1: ವಚನ ಕೊಟ್ಟು ತಪ್ಪು ಮಾಡಿದೆ ದೇವಿ, ವಚನ ಕೊಟ್ಟು ತಪ್ಪು ಮಾಡಿದೆ. ಆಗಲಿ, ನಿನಗೆ ವಚನ ಕೊಟ್ಟ ಪ್ರಕಾರ ಭೂಲೋಕದಲ್ಲಿರುವ ತಿಪಲೇಶ್ವರದ ಕೆರೆಯ ದಂಡೆಯ ಮೇಲೆ ಹೋಗಿ ಅಲ್ಲಿ ಅತಿವ್ರತೆ ಪತಿವ್ರತೆಯರ ಶೀಲವನ್ನು ಕೆಡಿಸಿ ಬರುತ್ತೇನೆ. ಆದರೆ ಅಲ್ಲಿಗೆ ಹೋಗುವುದಕ್ಕಿಂತ ಮುಂಚೆ ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿಟ್ಟುಕೋ. ದೇವಿ, ನಿನಗಾದರೂ ಇದು ಮುಂದೆ ಒಂದು ದಿನ ಕಟ್ಟಿಟ್ಟದ ಬುತ್ತಿ ಎಂದು ತಿಳಿದುಕೋ. ನಾನಿನ್ನು ಬರುತ್ತೇನೆ
0: ಸ್ವಾಮಿ.

0: ವಚನ ಕೊಟ್ಟ ಪ್ರಕಾರ ನಾನೀಗ ತ್ರಿಪಲೇಶ್ವರದ ಕೆರೆಯ ದಂಡೆ ಮೇಲಂತೂ ಬಂದಂತಾಯಿತು. ಅದು ಅಲ್ಲದೆ ಅತಿವ್ರತೆ ಪತಿವ್ರತೆಯರೆಂಬ ಹೆಂಗಳೆಯರು ಇಲ್ಲೇ ಇರುವರು. ನಾನೀಗ ಇದು ಗಂಡು ಆಲದ ಮರ, ಇದು ಹೆಣ್ಣು ಆಲದ ಮರ. ನಾನೀಗ ಈ ಗಂಡು ಆಲದ ಮರದಲ್ಲಿ ಅಡಕವಾಗಿ ಕೂಡಿರಬೇಕು, ಮೇಘರಾಜನನ್ನು ಕರೆಯಿಸಬೇಕು. ಆಗವರು ಗುಡುಗು ಸಿಡಿಲು ಕೋಲ್ ಮಿಂಚುಗಳಿಗೆ ಹೆದರುತ್ತಾ ಬಂದು ನಾನಿದ್ದ ಗಂಡು ಆಲದ ಮರಕ್ಕೆ ಹಾಯುತ್ತಾರೆ. ಆಗವರ ಪತಿವ್ರತೆಯು ಹಾನಿಯಾಗುತ್ತದೆ. ಇದೇ ಒಳ್ಳೆಯ ಸಮಯ. ಎಲ್ಲೋ ಮೇಘರಾಜನೇ, ನೋಡು, ನೀನು ಈಗಿಂದೀಗಲೇ ತಿಪ್ಪಲೇಶ್ವರದ ಕೆರೆಯ ದಂಡೆ ಮೇಲೆ ಇಳಿದು ಬರಬೇಕು.
1: ಆಗಲಿ ಪ್ರಭು, ನಾನು ಸರಂಜಾವಣ ಸರಕಿನ ಸಮೇತವಾಗಿ ಬರುತ್ತೇನೆ.
0: ಬೇಗ ಬಾ ಮೇಘರಾಜನೇ.
2: ಅಮ್ಮ, ಇದೇನು ಮಳೆಯ ಗಾಳಿ ಗುಡುಗು ಸಿಡಿಲಿನ ಆರ್ಭಾಟ?
3: ಬಿಡಮ್ಮ ಬಿಡು, ನೀನು ಯಾವಾಗಲೇ ಬರೇ ಸೌಶನ್ಯ ಕಟ್ಟಿಕೊಳ್ತಿ. ಇರ್ಲಿ ಬಾರಿ, ಬೇಗನೆ ಮನೆಗೆ ಹೋಗೋಣ.
2: ನಡಿಯಮ್ಮ. ಹಾಗಾದ್ರೆ
3: ಅಕ್ಕ, ಅದು ನೋಡು, ಒಂದೇ ಗಂಡು ಆಲದ ಮರವಿದೆ. ತಪ್ಪಿ ಮುಟ್ಟಿಗಿಟ್ಟಿ ಎತ್ತರ
2: ಎತ್ತರಿಂದ ಬರುವ ನಡಿಯಮ್ಮ, ನಾನೇನು ಅಷ್ಟು ಮಳೆ ಅಲ್ಲ.
3: ಬಾರಮ್ಮ, ಬಾ ಮೆಲ್ಲ ಮೆಲ್ಲನೆ ಬಾ.
2: ಅಯ್ಯೋ ತಂಗಿ, ಘಾತವಾಯ್ತಮ್ಮ, ಘಾತವಾಯ್ತು.
3: ಅಕ್ಕ ಅಕ್ಕ, ಏನಾಯ್ತೆ ಅಕ್ಕ, ಏನಾಯ್ತೆ?
2: ಏನು ಹೇಳಲಿ ತಂಗಿ, ಏನು ಹೇಳಲಿ? ಬರದಿಂದ ಬೀಸುವ ಗಾಳಿ ಜೋಲಿ ತಾವಲಾರದೆ ಗಂಡು ಆಲದ ಮರವನ್ನು ಮುಟ್ಟಿನಮ್ಮ, ಮುಟ್ಟಿನಿ.
3: ಅಯ್ಯೋ ಅಕ್ಕ, ಎಂತ ತಪ್ಪನ್ನು ಮಾಡಿಬಿಟ್ಟಿ ಅಕ್ಕ, ಎಂತ ತಪ್ಪನ್ನು ಮಾಡಿಬಿಟ್ಟಿ. ಅಯ್ಯೋ ನಾಗೇಶನಿ, ಈಗ ಹೇಗೆ ಮಾಡುವುದು ನನ್ನಪ್ಪ, ಇನ್ನು ಹೇಗೆ ಮಾಡುವುದು?
2: ಅಯ್ಯೋ ತಂಗಿ, ಹೊಟ್ಟೆಯಲ್ಲಿ ಸಂಕಟ ಎದೆಗೆ ಬಂದು ಗುದ್ದಿದಂತೆ ಆಗುತ್ತದೆ. ನನ್ನ ಹೃದಯ ತುಂಬೆಲ್ಲ ಸಿಡಿಲು ಬರದಂತೆ. ಅಯ್ಯೋ ತಂಗಿ, ಕಣ್ಣಿಗೆ ಕತ್ತಲ, ಈ ಬೇನೆಯನ್ನು ಹೇಗೆ ಸಹಿಸಿಕೊಳ್ಳಲಮ್ಮ, ಹೇಗೆ ಸಹಿಸಿಕೊಳ್ಳಲಿ?
3: ಸಹಿಸಿಕೊಳ್ಳಕ್ಕ ಸಹಿಸಿಕೊಳ್ಳು. ಎಲ್ಲವ ನಾಗೇಶನ ಲೀಲೆ, ಆತನ ನಾಮಸ್ಮರಣೆಯನ್ನು ಮಾಡೋಣ, ಅವನೇ ನಮ್ಮನ್ನು ಕಾಪಾಡ್ತಾನೆ.

0: ನಾಗೇಶ, ಇದನ್ನೇನು ಮಾಡಿಬಿಟ್ಟಿ ನನ್ನಪ್ಪ, ಇದನ್ನೇನು ಮಾಡಿಬಿಟ್ಟಿ? ಇಂಥ ಸಂಕಟವನ್ನು ಅನುಭವಿಸಲು ನಮ್ಮನ್ನು ಭೂಲೋಕಕ್ಕೆ ಕಳಿಸಿದೇನಪ್ಪ?
1: ತಾಳಮ್ಮ ತಾಳು, ಸಂಕಟವ ಬಂದಾಗ ವೆಂಕಟರಮಣ ಎಂಬಂತೆ 84 ಲಕ್ಷ ಜೀವರಾಶಿಗಳನ್ನು ಸೇವೆ ಮಾಡುವ ಪುಣ್ಯವಂತನವನು ಎಂದಾಗ ಬಾರದು ಬಪ್ಪದು, ಬಪ್ಪದು ತಪ್ಪದೆಂಬ ಆರವಣೆ ಅಂತೇವಿ. ನಾವು ಸದಾ ಸುಖಿಗಳಾಗಿರಬೇಕಕ್ಕ, ಸದಾ ಸುಖಿಗಳು ಆಗಿರಬೇಕು.
0: ಅಯ್ಯೋ ತಂಗಿ, ಸಂಕಟ ಸವ

0: ಸರಸ್ವತಿ ಪಾರ್ವತಿ.
1: ಯಾಕೆ ಪತಿದೇವ?
0: ನೋಡು, ನೀನು ಈಗಿಂದೀಗಲೇ ಆ ಬ್ರಾಹ್ಮಣನ್ನು ಮಾಯಕೋಸವನ್ನಾಗಿ ಮಾಡಿ ತೆಗೆದುಕೊಂಡು ಬರುವಂತಳಾಗು ದೇವಿ.
1: ಆಗಲಿ ಪತಿದೇವ. ಪತಿದೇವ, ತಮ್ಮ ಅಪ್ಪಣೆಯ ಮೇರೆಗೆ ನಾನು ಬ್ರಾಹ್ಮಣನ್ನು ಮಾಯಕೂಸನ್ನಾಗಿ ಮಾಡಿಕೊಂಡು ಬಂದಿರ್ತೇನೆ. ತೆಗೆದುಕೊಳ್ಳು ಪತಿದೇವ.
0: ಕೊಡುವಂತಳಾಗ ದೇವಿ. ದೇವಿ, ನೀನಿನ್ನು ನಿನ್ನ ಸ್ಥಾನಕ್ಕೆ ಹೋಗಿ ಬರುವಂತಳಾಗು.
1: ಆಗಲಿ ಪತಿದೇವ, ನಾನಾದರೂ ನನ್ನ ಸ್ಥಾನಕ್ಕೆ ಹೋಗಿ ಬರುತ್ತೇನೆ.
0: ಬಾರಪ್ಪ ಬಾ. ನೀನು ಮೊದಲಿಗೆ ವಿಷ್ಣುವಿನ ನಾಭಿ ಕಮಲದಿಂದ ಜನಿಸಿದ ಬ್ರಾಹ್ಮಣು ನೀನು. ಈಗ ಈ ಭೂಲೋಕದಲ್ಲಿ ಅತಿವ್ರತೆ ಪತಿವ್ರತೆಯರ ಹೊಟ್ಟೆಯಿಂದ ಬ್ರಹ್ಮಣ್ಣನಾಗಿ ಅವತಾರ ಧಾರಣೆಯನ್ನು ಮಾಡು. ಮುಂದೆ ನಿನ್ನ ಹೊಟ್ಟೆಯಿಂದ ಸಿದ್ಧವೀರೇಶನಾಗಿ ಬಂದು ಆ ಕೋಣೇಶ್ವರನ ಸಂಹಾರ ಮಾಡುತ್ತೇನೆ. ಹೋಗಿ ಬಾರಪ್ಪ. ಹರವೋ.

0: ನಮಃ ತತಾಸ್ತು.
1: ಅಕ್ಕ ಅಕ್ಕ, ಇಂಥ ಕಾಡ ಕಾಂತರದಲ್ಲಿ ನನ್ನನ್ನು ಒಬ್ಬಳನ್ನು ಮಾಡಿಬಿಟ್ಟೆನಕ್ಕ, ಒಬ್ಬಳನ್ನು ಮಾಡಿಬಿಟ್ಟನು. ಅಕ್ಕ ಅಕ್ಕ, ಇದು ನೋಡಿ ಅಕ್ಕ, ಇದು ನೋಡಿ, ಗಂಡು ಮಗನನ್ನು ಹಡದಲ್ಲವೇ, ಎಂತಾ ಪುಣ್ಯವಂತಿ. ಏನು
2: ಗಂಡು ಮಗು?
1: ಹೌದಕ್ಕ, ಗಂಡು ಮಗು ಚಂದ್ರನಂತೆ ಹೊಳೆಯುತ್ತಾನೆ.
2: ಏನಿದ್ದರೆ ಏನು ಮಾಡುವುದಮ್ಮ, ಏನಿದ್ದರೆ ಏನು ಮಾಡುವುದು, ಅದು ನಮ್ಮೊಡನೆ ಇದ್ದರೆ ನಮಗೆ ಕುಂದು ಬರ್ತದೆ ಅಮ್ಮ, ಕುಂದು ಬರ್ತದೆ.
1: ಕಂದ ಕಂದ, ನೀನು ಅವತಾರ ಪುರುಷನಪ್ಪ, ಅವತಾರ ಪುರುಷನು. ಹಾ ಅಕ್ಕ ಅಕ್ಕ, ಅದು ನೋಡಿ ಅಕ್ಕ, ಅದು ನೋಡಿ, ತಂದೆಯವರು ಬಂದೇ ಬಿಟ್ರು ನೋಡಕ್ಕ, ತಂದೆಯವರು ಬಂದೇ ಬಿಟ್ರು.
3: ಏನ್ರಮ್ಮ ಈ ಕೂಸನ್ನು ಎಲ್ಲಿಂದ ತಂದರಿ?
2: ಏನು ಹೇಳಲಿ ತಂದೆ, ಏನು ಹೇಳಲಿ,
3: ಏನು ಹೇಳಲಿ, ನನ್ನ ಅರಣ್ಯಕ್ಕೆ ಬಂದ ಇಂತ ಪಾಪ ಕೀರ್ತಿಯನ್ನು ಮಾಡಿದ್ರೆ ಇದು ನ್ಯಾಯವೇ, ಅದು ಧರ್ಮವೇ, ಮತ ಇವರ ತರ ನಿಯಮವೇ?
2: ಇಲ್ಲ ತಂದೆ ಇಲ್ಲ, ನಾವು ಪಾಪ ಕೀರ್ತವನ್ನು ಮಾಡವರಲ್ಲ, ಇದು ಒಂದು ವಿಚಿತ್ರ ಘಟನೆ ನಡೆದು ಹೋಯ್ದು ಮಾತು ತಂದೆ.
3: ಅಂದ್ರೆ ಇದರಲ್ಲಿ
1: ಏನು ಅನ್ಯಾಯವಿಲ್ಲವಪ್ಪ. ಒಂದು ದಿನ ನಾವು ತಿರುಗಾಡಲು ಹೋದ ಸಮಯದಲ್ಲಿ ಮಳೆ ಗಾಳಿ ಗುಡುಗು ಸಿಡ್ಲು ಭಯಂಕರವಾಗಿ ಬಂದ ಬಿಡ್ತು. ಆಗ ಅಕ್ಕ ದಿಕ್ಕ ತೊಳಲಾಡುತ್ತಾ ಗಂಡು ಆಲದ ಮರವನ್ನು ಮುಟ್ಟಿದ್ಳು. ಅದಕ್ಕೆ ನಮಗೆ ಶಿಕ್ಷೆ ನೋಡಪ್ಪ, ಶಿಕ್ಷೆ.
3: ಹಾಗಾದ್ರೆ ಇದು ಯಾರು ಅಲ್ಲ, ಆ ಜಗದ ಒಡೆಯನಾದ ಪರಮಾತ್ಮನ ನೀಲೆ.
2: ಅಪ್ಪ, ಈ ಮಗುವನ್ನು ನಾವು ಹೊತ್ತುಕೊಂಡು ತಿರುಗಾಡಿದ್ರೆ ನಮಗೆ ಕುಂದು ಬರುವುದಪ್ಪ, ಕುಂದು ಬರುವುದು.
3: ನೋಡು ಮಗಳೇ, ನಿನಗೆ ಕುಂದು ಬರುವಂತಿದ್ದರೆ ನಾ ಒಂದು ಉಪಾಯ ಹೇಳುತ್ತೇನೆ ಕೇಳು ಮಗಳೇ.
1: ಅದ ಉಪಾಯ ಬೇಗನೆ ಹೇಳುವಪ್ಪ.
3: ಈಗಿಂದ ಈಗಲ ತಿಪ್ಪಲೇಶ್ವರದ ಕೆರೆಗೆ ಹೋಗೋಣ, ಅಲ್ಲಿ ಸಾಕಷ್ಟು ತಾರಲು ಎಲೆಗಳು ಸಿಗುತ್ತವೆ, ಅವುಗಳನ್ನು ತಂದು ನೀಲವಾಗಿ ತೆಪ್ಪವನ್ನು ಕಟ್ಟಿ ಅದರಲ್ಲಿ ನಿಮ್ಮ ಮಗುವನ್ನು ಹಾಕಿ ಕೆರೆಯಲ್ಲಿ ಬಿಟ್ಟು ಬಿಡ್ರಮ್ಮ.
1: ಹೌದೇ ಅಕ್ಕ, ಇದೇ ಒಳ್ಳೆಯ ಉಪಾಯ.
2: ಹೌದೇ, ಇದೇ ಒಳ್ಳೆಯ ಉಪಾಯ. ಹಾಗಾದ್ರೆ ನಡೆಯರಪ್ಪ, ಹೋಗಿ ಬರೋಣ.
3: ಹಾಗಾದ್ರೆ ನಡೆಯಮ್ಮ, ಹೋಗಿ ಬರೋಣ.
4: ನಾರಾಯಣ ನಾರಾಯಣ ನಾರಾಯಣ, ಕೈಲಾಸವನ್ನು ಬಿಟ್ಟು ಭೂಲೋಕಕ್ಕೆ ಬಂದಂತವಾಯಿತು. ಭೂಲೋಕದಲ್ಲಿ ಮಹಾದೇವರ ದೇವರ ಸೇವೆಯನ್ನು ಅನಂತ ಕಾಲದಿಂದ ಮಾಡುತ್ತಾ ಬಂದಿದ್ದೇನೆ. ದಿನಾಲೂ ಈ ಭೂಲೋಕಕ್ಕೆ ಬಂದು ಪತ್ರ ಪುಷ್ಪಾದಿಗಳ ತೆಗೆದುಕೊಂಡು ಹೋಗುತ್ತೇನೆ. ಆದರೆ ಆದರೆ ಈಗ ನಾನು ಹಾಲು ಸಮುದ್ರ, ಕೀಲ ಸಮುದ್ರ, ಸುತ್ತೋಳ ಸಮುದ್ರವನ್ನು ತಿರುಗಾಡಿ ಬಂದಂತವಾಯಿತು. ಆದರೆ ಇಂದೇಕೋ ನನ್ನ ಮಣ ಆ ಜಂಬು ದೀಪದ ಗಡ್ಡೆಯಲ್ಲಿರುವ ಹಂತ ಕಮಲದ ಹೂವನ್ನು ಕೊಯ್ದುಕೊಂಡು ಹೋಗಬೇಕಂತ ನನ್ನ ಮನಸ್ಸಾಗಿದೆ. ಅದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿರುವೆ. ಈ ವನದಲ್ಲಿರುವ ಒಳ್ಳೆಯ ಹೂವನ್ನು ತಿರುಗಾಡಿ ಕೊಯ್ದುಕೊಂಡು ಹೋಗುತ್ತೇನೆ. ಓಹೋ, ಇವು ಇದ್ದರೆ ಬೇರೆ ಇವೆ. ಇವು ಇದ್ದರೆ ಕೆಂಪು ವರ್ಣದವಿದೆಯಲ್ಲ, ಇದು ಇದ್ದರೆ ಬಂಗಾರ ವರ್ಣದವಿದೆಯಲ್ಲ. ಓಹೋ, ಆ ಪರಮಾತ್ಮನ ಲೀಲೆ ವಿಚಿತ್ರವಾಗಿದೆ. ಇದೇ ಹೂವನ್ನು ಕೊಯ್ದುಕೊಂಡು ಹೋಗಿ ಆ ನನ್ನ ಗುರುನಾದ ಪರಮೇಶ್ವರನ ಸೇವೆಗಾಗಿ ಮೀಸಲಾಗಿ ಇಡುವೆ. ಓಹೋ, ಒಳ್ಳೆಯ ಕಮಲ, ಮೃದುವಾದ ಕಮಲ, ಬಂಗಾರದ ಕಮಲ. ನಾರಾಯಣ ನಾರಾಯಣ ನಾರಾಯಣ.
5: ನಾರದನು ನಾರದನು ನನ್ನ ಪೂಜೆಗೆ ಬರುವ ಸಮಯವಾಯಿತು. ನಾನೀಗ ನಾರದನ ಸೇವೆಯನ್ನು ಕೈಕೊಳ್ಳುತ್ತೇನೆ.
4: ನಾರಾಯಣ ನಾರಾಯಣ ನಾರಾಯಣ, ಜಗತ್ಪ್ರಭುನಿಗೆ ನಮೋ ನಮಃ.
5: ಮಂಗಲವಾಗಲಿ ನಾರದ, ಮೇಲ ಕೇಳುವಂತನಾಗು, ನಿನ್ನ ಪೂಜೆಯನ್ನು ನೆರವೇರಿಸುವಂತನಾಗು.
4: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ. ಹರ ಹರ ಹರ ಹರ ಹರ ಹರ. ಗುರುದೇವ,
5: ಮತ್ತೇನು ನಾರದ?
4: ಈ ಪೂಜೆಯಲ್ಲಿ ಏನಾದರೂ ತಪ್ಪು ತಡೆಗಳಾದರೂ ನನ್ನನ್ನು ಕ್ಷಮಿಸಬೇಕು ಗುರುದೇವ.
5: ನಾರದ, ನಿನ್ನ ಪೂಜೆಯು ಬಲು ಪ್ರತಿಷ್ಠೆವಾದದ್ದು. ನೀನು ದಿನಾಲು ಇದೇ ತೆರನಾಗಿ ಪೂಜೆಯನ್ನು ಸಾಂಗವಾಗಿ ಮಾಡುತ್ತಾ ಹೋಗುವಂತನಾಗು.
4: ಆಗಲಿ ಪ್ರಭು.
5: ನಿನಗೆ ಯಾವ ಕುಂದು ಕೊರತೆಗಳು ಬಾರದಂತೆ ನಾನು ಅನುಗ್ರಹಿಸುತ್ತೇನೆ ನಾರದ.
4: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ.
5: ನಾರದನು ನಾರದನು ಬ್ರಹ್ಮನನ್ನು ನುಂಗಿದ ಕಮಲವನ್ನು ತಂದು ನನ್ನ ಮಸ್ತಕದ ಮೇಲೆ ಇಟ್ಟಿರುವನು. ನಾಳೆ ನಾಳೆ ಆ ಹೂ ಒಂದು ಕೂಸನ್ನು ಉಗುಳುತ್ತದೆ, ಇದೊಂದು ಮಜುಕುರವಾಗುತ್ತದೆ, ನೋಡೋಣ.

0: ಅದು ನನ್ನ ತಲೆಯನ್ನು ಕೆಡಿಸಾತ್ತಿದೆ. ತೆಗೆದು ನನ್ನ ಎಡತೊಡೆಯ ಮೇಲೆ ಇಡುವಂತನಾಗು.
1: ನಾರಾಯಣ ನಾರಾಯಣ ಗುರುದೇವ, ತಮ್ಮ ಮಸ್ತಕದ ಮೇಲೆ ಇಟ್ಟಿರುವುದು ಹುಳವಲ್ಲ, ಚಂದ್ರನಂತ ಹೊಳೆಯುವುದು ಕಮಲದ ಪುಷ್ಪವು. ಮುಂದೇನಾಯಿತು ನನಗೆ ಗೊತ್ತಿಲ್ಲ ಪ್ರಭು, ನನಗೆ ಗೊತ್ತಿಲ್ಲ.
0: ಅದೇಗೆ ಗೊತ್ತಿಲ್ಲ? ನೋಡು, ನಿನ್ನೆ ನೀನು ನನ್ನ ಪೂಜೆಗೆ ಬಂದಾಗ ಹುಳವನ್ನು ತಂದು ನನ್ನ ಮಸ್ತಕದ ಮೇಲೆ ಇಟ್ಟಿರುವಿ. ಅದು ನನ್ನ ತಲೆಯನ್ನು ಕೆಡಿಸಾತ್ತಿದೆ. ಅದನ್ನು ತೆಗೆದು ನನ್ನ ಎಡತಡೆ ಮೇಲೆ ಇಡುವಂತನಾಗು ನಾರದ.
1: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ. ನಾನು ಇಳಿಸಿ ಕುಡಿಸ್ತಾ ಇದ್ದೇನೆ ಪ್ರಭು. ನಾರಾಯಣ ನಾರಾಯಣ, ಬಾರಪ್ಪ ಬಾ. ಎಲ್ಲಿಂದ ಬಂದಿರುವೆ? ನನ್ನನ್ನು ಹುತ್ತಲಂತೆ ಮಾಡಿಬಿಟ್ಟಿದೆಯಲ್ಲ, ಅಳುವುದನ್ನು ನಿಲ್ಲಿಸು. ತಿಳಿಯತೇ ಗುರುದೇವ?
0: ಮತ್ತೇನು ನಾರದ?
1: ಇಳಿಸಿ ತಮ್ಮ ಬಗಲಲ್ಲಿ ಕೂಡಿಸಿದ್ದಾಯಿತು.
0: ಆಯಿತು ನಾರದ. ನಾರದ ನೋಡು, ನೀನು ಈಗಿಂದ ಈಗಲೇ ಕೈಲಾಸದಲ್ಲಿರುವ ಪಾರ್ವತಿಯ ಮಂದಿರಕ್ಕೆ ಹೋಗಿ ಪರಮಾತ್ಮರು ನಿಮಗೆ ಮುತ್ತಿನ ಆರುತಿಯನ್ನು ತುಂಬಿಕೊಂಡು ಭರ್ಜರಿ ಪಿತಾಂಬರವನ್ನು ಉಟ್ಟುಕೊಂಡು ರಟ್ಟಿಗೆ ತೋಳದಿಂಬಿಗೆ ಶೇಷಾಭರಣವನ್ನು ಹಾಕಿಕೊಂಡು ಮುಂಗೈಗೆ ಬಂಗಾರದ ಬಳೆ, ಕೈ ಬೆರಳುಗಳಿಗೆ ಬಂಗಾರದ ಉಂಗುರ, ಕಾಲಲ್ಲಿ ಪಾಯಜಾಣು, ಕಾಲು ಬೆರಳುಗಳಿಗೆ ಕಾಲುಂಗುರ, ತಲೆ ತುಂಬ ಜಟವನ್ನು ಬಿಟ್ಟುಕೊಂಡು ಬಂಗಾರದ ಕಿರೀಟವನ್ನು ಧರಿಸಿಕೊಂಡು ಮುಗುಳು ನಗೆ ನಗುತ್ತಾ ಮುತ್ತಿನ ಆರತಿಯನ್ನು ಮಾಡಿ ಹೋಗು ಎಂದಿದ್ದಾರೆಂದು ಹೇಳು ನಾರದ.
1: ನಾರಾಯಣ ನಾರಾಯಣ. ಆಗಲಿ ಪ್ರಭು,

0: ನಾರಾಯಣ ನಾರಾಯಣ. ಜಗನ್ಮಾತೆಯವರಿಗೆ ನಮೋ ನಮಃ.
1: ಮಂಗಲವಾಗಲಿ ನಾರದ. ಬನ್ನಿ ನಾರದ, ಭೂಲೋಕದಿಂದ ಮತ್ತೇನು ಸುದ್ದಿಯನ್ನು ತಂದಿರುತ್ತಿ?
0: ಒಂದು ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ತಾಯಿ.
1: ನಾರದ, ಅದು ನನಗೆ ಮೊದಲೇ ಗೊತ್ತು. ನೀನು ಬಂದ್ರೆ ಹಾಗೆ ಬರುವನಲ್ಲ, ಏನಾದರೂ ಒಂದು ಸಮಾಚಾರವನ್ನು ತೆಗೆದುಕೊಂಡೇ ಬಂದಿರುತ್ತಿ. ಇರಲಿ ನಾರದ, ಅದಾವ ಸಮಾಚಾರ, ಬೇಗನೆ ಹೇಳುವಂತವನಾಗು.
0: ಅಮ್ಮ, ಪರಮಾತ್ಮರು ತಮಗೆ ಒಂದು ಮಾತನ್ನು ಹೇಳಿ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿರುವ ತಾಯಿ, ನಾನು ಅದಕ್ಕೆ ಬಂದಿದ್ದೇನಮ್ಮ.
1: ಅದಾವ ಮಾತು, ಬೇಗನೆ ಹೇಳು ನಾರದ.
0: ಅಮ್ಮ, ಮುತ್ತಿನ ಆರತಿ ತುಂಬಿಕೊಂಡು ಬಂದು ತಮಗೆ ಆರತಿಯನ್ನು ಮಾಡಲು ಹೇಳಿದ್ದಾರೆ ತಾಯಿ.
1: ಓಹೋ, ಪರಮಾತ್ಮರು ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬಾ ಅಂತ ಹೇಳಿದ್ದಾರೆ. ಇದರಲ್ಲಿ ನನ್ನದೇನೋ ಸತ್ವ ಪರೀಕ್ಷೆ ಇದ್ದಂತೆ ಕಾಣುತ್ತದೆ. ನಾರದ, ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬರುತ್ತೇನೆ, ಆದರೆ ಪರಮಾತ್ಮರು ನನಗೆ ಯಾವ ಯಾವ ವೇಷದಿಂದ ಬಾಂದಿದ್ದಾರೆ?
0: ಅಮ್ಮ, ಮುತ್ತಿನ ಆರತಿ ತುಂಬಿಕೊಂಡು ಬಂದು ಭರ್ಜರ ಪಿತಾಂಬರವನ್ನು ಉಟ್ಟು, ಜರದ ಕುಬ್ಬಸವನ್ನು ತೊಟ್ಟು, ರಟ್ಟಿಗೆ ಶೇಷಾಭರಣ ತೋಳ್ಬಿಂದಿಗೆ ನಿಟ್ಟು, ಮುಂಗೈಗೆ ಬಂಗಾರದ ಬಳೆ, ಕೈಬರಳಿಗೆ ಉಂಗುರ, ಕಾಲಲ್ಲಿ ಪಾಯಿಜಾಣ, ಕಾಲಬರಳಿಗೆ ಕಾಲುಂಗುರ, ತಲೆ ತುಂಬ ಜಟವನ್ನು ಬಿಟ್ಟು, ಕಿರೀಟವನ್ನು ಧರಿಸಿಕೊಂಡು, ಮುಗುಳು ನಗೆ ನಗುತ್ತಾ ಆರತಿಯನ್ನು ಮಾಡಿ ಹೋಗಬೇಕಂತ ಹೇಳಿ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿರುವ ತಾಯಿ, ನಾನು ಅದಕ್ಕೆ ಬಂದಿದ್ದೇನಮ್ಮ.
1: ನಾರದ, ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬರುತ್ತೇನೆ.
0: ಅಲ್ಲ, ವಿಚಿತ್ರವಿದೆ ಈ ದೇವಲೋಕದಲ್ಲಿ. ಆ ಪರಮಾತ್ಮನು ಏನು ಮಾಡುತ್ತಾನೆ ಎಂಬುದು ಈ ನನ್ನ ತಾಯಿಯಾದ ಪಾರ್ವತಿ ಕೂಡ ತಿಳಿದಿಲ್ಲ. ಮತ್ತು ಈ ನನ್ನ ತಾಯಿ ಏನು ಮಾಡುತ್ತಾಳೆ ಎಂಬುದು ಆ ಜಗದೊಡೆಯನಾದ ಪರಮೇಶ್ವರನು ಕೂಡ ತಿಳಿದಿಲ್ಲ. ಮತ್ತು ಇವರಿಬ್ಬರು ಏನು ಮಾಡುತ್ತಾರೆ ಎಂಬುದು ತ್ರಿಲೋಕ ಸಂಚಾರಿಯಾದ ನಾರದನಿಗೂ ಕೂಡ ತಿಳಿದಿಲ್ಲ. ವಿಚಿತ್ರವಿದೆ ಇವರ ನಡತೆ. ನಾರಾಯಣ ನಾರಾಯಣ.
1: ನಾರದ, ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬಂದಿರುತ್ತೇನೆ. ನಡೆ, ಕೈಲಾಸ ಮಂದಿರಕ್ಕೆ ಹೋಗೋಣ.
0: ನಡೆರಮ್ಮ, ಬೇಗ ಬೇಗನೆ ಹೋಗೋಣ.

0: ಪತಿ ಹೀಗೇಕೆ ದಿಗ್ಭ್ರಮೆಯಾಗಿ ನಿಂತಿರುವೆ?
1: ಪತಿದೇವ, ತಮ್ಮ ಸಿಂಹಾಸನದ ಮೇಲೆ ನನ್ನ ಕಣ್ಣಿಗೆ ಎರಡು ಕೂಸುಗಳು ಮಾತ್ರ ಕಾಣುತ್ತವೆ ಸ್ವಾಮಿ. ನಾನು ಯಾರಿಗಂತ ಆರತಿಯನ್ನು ಬೆಳಗಬೇಕು ಪತಿದೇವ? ನಾನು ಯಾರಿಗಂತ ಆರತಿಯನ್ನು ಬೆಳಗಬೇಕು?
0: ಪಾರ್ವತಿ, ಇದು ನೀನು ಮಾಡಿದ ತಪ್ಪಿಗಾಗಿಯೇ ಈ ಶಿಕ್ಷೆ.
1: ಪತಿದೇವ, ಅಂತ ತಪ್ಪನ್ನು ನಾನೇನು ಮಾಡಿರುವೆನು ಪತಿದೇವ? ಅಂತ ತಪ್ಪನ್ನು ನಾನೇನು ಮಾಡಿರುವೆ?
0: ನಿನಗೆ ನೆನಪಿನಲ್ಲಿಲ್ಲವೇ, ಹಿಂದಕ್ಕೆ ನೀನು ನನ್ನಿಂದ ವಚನವನ್ನು ತೆಗೆದುಕೊಂಡು ಆ ಅತಿವ್ರತೆ ಪತಿವ್ರತೆಯರ ಸೀಲ

0: ಕೊಂಡು ಕೆಡಿಸಿ ಬರಲಿಕ್ಕೆ ಹೇಳಲಿಲ್ಲವೇ? ನಿನಗೂ ಈಗ ಅದೇ ಶಿಕ್ಷೆ ನೋಡು. ನಿನ್ನ ಪತಿ ಯಾರೆಂದು ಕಂಡು ಹಿಡಿದು ಆರತಿಯನ್ನು ಮಾಡು ದೇವಿ, ಆರತಿಯನ್ನು ಮಾಡು.
1: ಪತಿದೇವ, ಅದು ನನ್ನಿಂದ ಸಾಧ್ಯವಿಲ್ಲ ಸ್ವಾಮಿ, ನನ್ನಿಂದ ಸಾಧ್ಯವಿಲ್ಲ.
0: ಹಾಗಾದರೆ ನಿನ್ನ ತಪ್ಪನ್ನು ಒಪ್ಪಿಕೊಳ್ಳುವೆಯಾ?
1: ಪತಿದೇವ, ನನ್ನಿಂದ ಸರ್ವತಾ ತಪ್ಪಾಯಿತು ಸ್ವಾಮಿ, ನನ್ನನ್ನು ಕ್ಷಮಿಸಿ ಉದ್ಧಾರ ಮಾಡು ಪತಿದೇವ.
0: ಧನ್ಯ ಸಾಧ್ವಿ.

0: ನಿಜ ರೂಪವನ್ನು ನೋಡಿ ಆರತಿಯನ್ನು ಮಾಡುದೇವಿ.
1: ಆಗಲಿ ಪತಿದೇವಾ,

0: ಈ ಕಂದನಿಗೆ ನಾಮಕರಣವನ್ನು ಮಾಡುದೇವಿ.
1: ಪತಿದೇವ, ಇವನು ವಿಷ್ಣುವಿನ ನಾಭಿ ಕಮಲದಿಂದ ಹುಟ್ಟಿದ ಬ್ರಹ್ಮನು. ಇವನಿಗೆ ಪೂರ್ವದ ಹೆಸರನ್ನು ಮರೆಯಲಾಗದೆ ಈಗಾದರೂ ಈ ಭೂಲೋಕದಲ್ಲಿ ಬರಮಣ್ಣ ಬರಮಣ್ಣ ಎಂದು ಕರೆದು ಬಿಡೋಣ.
0: ಹಾಗೆ ನಾಮಕರಣ ಮಾಡುದೇವಿ.
1: ಬರ್ಮಣ್ಣ ಬರ್ಮಣ್ಣ ಕುರ್ರ ಬರ್ಮಣ್ಣ ಬರ್ಮಣ್ಣ ಕುರ್ರ.
2: ನಾರಾಯಣ
1: ಕಂದನಿಗೆ ನಾಮಕರಣ ಮಾಡಿದಂತಾಯ್ತು.
0: ಆಯ್ತು ದೇವಿ.
2: ನಾರಾಯಣ ನಾರಾಯಣ.
0: ದೇವಿ, ಈ ಕಂದನನ್ನು ನಾರದರಿಗೆ ಕೊಟ್ಟು ಬಿಡು.
1: ಆಗಲಿ ಪತಿದೇವ.
2: ಕೊಡಿತಾಯವ್ರಿ.
1: ತೆಗೆದುಕೊಳ್ಳಿ ನಾರದ.
2: ನಾರಾಯಣ ನಾರಾಯಣ ನಾರಾಯಣ.
0: ನಾರದರೇ,
2: ಮತ್ತೇನು ಪ್ರಭು?
0: ಈ ಕಂದನಿಗೆ ಯಾವ ಕುಂದುಕೊರತೆಗಳು ಬಾರದಂತೆ ನೋಡಿಕೊಳ್ಳಬೇಕು.
2: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಈ ಕಂದನಿಗೆ ಯಾವ ಕುಂದ ಕೊರತೆ ಬಾರದಂತೆ ನಾನು ನೋಡಿಕೊಳ್ಳುತ್ತಾ ಇದ್ದೇನೆ ಪ್ರಭು. ನನಗೂ ಈ ಕಂದನಿಗೂ ಆಶೀರ್ವಾದ ಮಾಡಿ ಪ್ರಭು.
1: ಹೋಗಿ ಬಾ ನಾರದ, ನಿನಗೆ ಮಂಗಲವಾಗಲಿ.
2: ನಾರಾಯಣ ನಾರಾಯಣ ನಾರಾಯಣ.
0: ದೇವಿ, ನಾವಾದರೂ ನಮ್ಮ ಸ್ಥಾನಕ್ಕೆ ಹೋಗುವಣ ನಡೆ.
1: ಆಗಲಿ ಪತಿದೇವ.
2: ನಾರಾಯಣ ನಾರಾಯಣ ನಾರಾಯಣ. ಕೈಲಾಸ ಸಿಂಹಾಸನಾಧೀಶ್ವರಿಗೆ ನಮೋ ನಮಃ.
0: ಮಂಗಲವಾಗಲಿ ನಾರದ, ಮೇಲೆ ಕೇಳುವಂತನಾಗು. ನಾರದ, ಮತ್ತಾವ ಸಮಾಚಾರವನ್ನು ತೆಗೆದುಕೊಂಡು ಬಂದಿರುವೆ?
2: ಗುರುದೇವ, ಒಂದು ಸಮಾಚಾರವನ್ನು ತೆಗೆದುಕೊಂಡೇ ಬಂದಿದ್ದೇನು.
0: ಅದಾವ ಸಮಾಚಾರ ಹೇಳು ನಾರದ.
2: ಗುರುದೇವ, ಈಗ ನಾನು ಕಾಶಿ ಕ್ಷೇತ್ರವನ್ನು ಸಂಚಾರ ಮಾಡಿ ಬರಬೇಕೆಂದು ಮಾಡಿದ್ದೇನೆ. ಆದರೆ
0: ಆದರೆ ಆದರೆ ಎಂಬ ಉದ್ಗಾರದ ಮಾತೇಕು ನಾರದ, ಮುಂದೇನಾಯಿತು ಹೇಳು.
2: ಗುರುದೇವ, ಈಗ ನಾನು ಕಾಶಿ ಕ್ಷೇತ್ರವನ್ನು ಸಂಚಾರ ಮಾಡಿ ಬರಬೇಕೆಂದು ಮಾಡಿದ್ದೇನೆ.
0: ನಾರದ, ನೀನು ಕಾಶಿ ಕ್ಷೇತ್ರ ಮಾಡುತ್ತಾ ಹೋದರೆ ನನ್ನ ಪೂಜೆಗೆ ಯಾರನ್ನು ನೇಮಿಸಿ ಹೋಗುವಿ?
2: ಗುರುದೇವ, ಈ ಕೈಲಾಸದಲ್ಲಿ 36 ಕೋಟಿ ದೇವಾದಿ ದೇವತೆಗಳಲ್ಲಿ ತಾವು ಯಾರನ್ನು ಬಟ್ಟ ಮಾಡಿ ತೋರಿಸುವಿರಿ, ಅವರನ್ನು ತಂದು ತಮ್ಮ ಸೇವೆಯನ್ನು ಮಾಡಲಿಟ್ಟು ಹೋಗುತ್ತೇನೆ ಪ್ರಭು.
0: ನಾರದರೇ, ಅವರಿವರೆನ್ನುವುದೇ ಬೇಡ. ನಿನ್ನ ಮನೆಯಲ್ಲಿ ಸಾಕಿ ಸಲುಹಿದ ಬರಮಣ್ಣನಿಲ್ಲವೇ? ಅವನನ್ನು ನನ್ನ ಪೂಜೆಗೆ ನೇಮಿಸಿ ಹೋಗುವಂತರಾಗಿರಿ.
2: ಗುರುದೇವ, ಇನ್ನೂ ಅವನಿಗೆ ಮದುವೆ ಇಲ್ಲ, ಅವನು ತಮ್ಮ ಸೇವೆಯನ್ನು ಮಾಡಲು ಯೋಗ್ಯನೇ ಪ್ರಭು.
0: ನಾರದರೇ, ನಿಮ್ಮ ಮನೆಯಲ್ಲಿ ಸಾಕಿ ಸಲುಹಿದ ನಿಮ್ಮ ತಂಗಿ ಸೂರಮ್ಮನಿಲ್ಲವೇ? ಆ ಸೂರಮ್ಮಳನ್ನು ಬರಮಣ್ಣನಿಗೆ ಕೊಟ್ಟು ಲಗ್ನ ಮಾಡಿಬಿಡಿ.
2: ಗುರುದೇವ,
0: ಆಗ ಆ ಬರಮಣ್ಣನನ್ನು ನನ್ನ ಸೇವೆಗೆ ನೇಮಿಸಿ ಹೋಗುವಂತರಾಗಿರಿ.
2: ಗುರುದೇವ, ಇದು ತಮ್ಮ ಆಜ್ಞೆ.
0: ಹೌದು ನಾರದರೆ, ಇದು ನನ್ನ ಆಜ್ಞೆ.
2: ಗುರುದೇವ, ತಾತ್ಕಾಲದಲ್ಲಿ ಎಲ್ಲ ಸಿದ್ಧತೆ ಹೇಗೆ ಪ್ರಭು?
0: ನೋಡು ನಾರದರೆ, ಅದಕ್ಕೆಲ್ಲ ನನ್ನ ಅನುಗ್ರಹ ಇದ್ದೇ ಇರುತ್ತದೆ. ಬೇಗನೆ ಇವತ್ತೇ ಕೈಲಾಸದಲ್ಲಿ 11 ಗಂಟೆಗೆ ಲಗ್ನದ ಏರ್ಪಾಡು ಆಗಬೇಕು.
2: ಆಗಲಿ ಪ್ರಭು, ಬೇಗನೆ ಏರ್ಪಾಡು ಮಾಡ್ತಾ ಇದ್ದೇನೆ. ಇಂದು ನಮ್ಮ ದೇವಲೋಕದಲ್ಲಿ ನನ್ನ ತಂಗಿಯಾದ ಸೂರಮ್ಮ, ಸಾಕ ಮಗನಾದ ಬರಮಣ್ಣ ಇವರ ಲಗ್ನ ಸಮಾರಂಭವೂ ಇದೆ. ತಾವು ಮಂತ್ರವನ್ನು ಉಚ್ಚರಿಸಿ ಅಕ್ಷತಾರೋಹಣವನ್ನು ಮಾಡಬೇಕು. ಇಂದು 11 ಗಂಟೆಗೆ ನೆರವೇರ್ತಾ ಇದೆ, ತಾವು ಮಂತ್ರವನ್ನು ಉಚ್ಚರಿಸಿರಿ.
3: ಹಾಗಾದ್ರೆ ಎಲ್ಲರಿಗೆ ಅಕ್ಷತಾ ಕೊಡೋಣವೇ?
2: ಹಾ, ಕೊಡಿ ಎಲ್ಲರಿಗೆ.

0: ನಾರಾಯಣ ನಾರಾಯಣ. ಸಾಕ ಮಗನಾದ ಭರಮಣ್ಣ, ತಂಗಿ ಆದ ಸೂರಮ್ಮ, ಪ್ರಭುವಿನ ಪಾದಕ್ಕೆ ನಮಸ್ಕರಿಸಿರಪ್ಪ.
1: ಆಗಲಿ ಗುರುದೇವ, ಗುರುದೇವ ನಮಸ್ಕರಿಸುತ್ತೇನೆ.
2: ಮಂಗಲವಾಗಲಿ ಭರಮಣ್ಣ, ಮೇಲೆ ಕೇಳುವಂತನಾಗು.
0: ನಾರಾಯಣ ನಾರಾಯಣ ನಾರಾಯಣ. ಭರಮಣ್ಣ ಭರಮಣ್ಣ.
3: ಯಾಕೆ ಗುರುದೇವ ನನ್ನನ್ನು ಕರೆದ ಕಾರಣವೇನು?
0: ಕಾರಣವಿದ್ದಾಗ ಕರೆಯಬೇಕಾಗಿದೆಪ್ಪ.
3: ಹಾಗಾದ್ರೆ ಏನ ಕಾರಣವಿರೋದು ತಿಳಿಸಿಕೊಡಿ ಗುರುದೇವ.
0: ನೋಡು ಭರಮಣ್ಣ, ಈಗ ನಾನು ಕಾಶಿಗೆ ಹೋಗಿ ಕ್ಷೇತ್ರವನ್ನು ಸಂಚಾರ ಮಾಡಿ ಬರಬೇಕೆಂದು ಮಾಡಿದ್ದೇನೆ. ಆದ ಕಾರಣ ನೀನು ನಾನು ಮರಳಿ ಬರುವವರಿಗೆ ನನ್ನ ಪ್ರಭುವಿನ ಸೇವೆಯನ್ನು ಮಾಡಬೇಕಪ್ಪ.
3: ಆಗಲಿ ಗುರುದೇವ.
0: ಆಗಲಿ ಎಂದರೂ ಅದು ಬಹಳ ಕಷ್ಟಕರವಾದದ್ದು, ಅದನ್ನು ನೀನು ತಪ್ಪಿಸಲಾರದೆ ಮಾಡಬೇಕು, ತಿಳಿತೇನಪ್ಪ.
3: ಆಗಲಿ. ಆ ಪರಮೇಶ್ವರನ ಕರ್ಪ ಕಟಾಕ್ಷ ಬಂದಿದ್ರೆ ಸಾಕು, ಏನೇ ಬರಲಿ, ಎಷ್ಟೇ ಕಷ್ಟ ಬರಲಿ, ಪ್ರಾಣ ಕೊಟ್ಟಾದರೂ ಸೇವೆ ಮಾಡುವೆ. ತಮಗ ಯಾವ ಕಳಂಕು ತರಲಾರೆ ಗುರುದೇವ.
0: ನೋಡು ಭರಮಣ್ಣ, ಸೇವೆ ಮಾಡಬೇಕಾದರೆ ಎಲ್ಲಿಗೆ ಹೋಗಬೇಕು, ಏನು ತರಬೇಕು, ಹೇಗೆ ಮಾಡಬೇಕೆಂಬುದನ್ನು ಸವಿಸ್ತಾರವಾಗಿ ತಿಳಿಸಿಕೊಡುವ ಚಿತ್ತದಲ್ಲಿ ಇಟ್ಟುಕೊ ಭರಮಣ್ಣ.
3: ಆಗಲಿ. ತಾವು ಹೇಳಿದ್ದನ್ನು ಚಿತ್ತದಲ್ಲಿ ಇಟ್ಟುಕೊಂಡು ಭಕ್ತಿ ಪೂರ್ವಕವಾಗಿ ಸೇವೆ ಸಲ್ಲಿಸುವೆ ಆ ಗುರುದೇವನಿಗೆ. ಬೇಗನೆ ಏನು ಹೇಳ್ತೀರಿ ಹೇಳಿರಿ.
0: ಶಹಬ್ಬಾಜ್, ಇದ್ದರೆ ನಿನ್ನಂತವರು ಇರಬೇಕು ಜಗತ್ತಿನಲ್ಲಿ, ಇನ್ನೊಬ್ಬರ ಕಷ್ಟದಲ್ಲಿ ಭಾಗಿಯಾಗುವ ಗುಣ ಇರಬೇಕು. ನೋಡು ಭರಮಣ್ಣ, ಸೇವೆಯ ಮಾಡುವ ಬಗೆ ಹೀಗಿವೆ. ಪ್ರಾತಃ ಕಾಲದಲ್ಲಿ ಎದ್ದು ಜಾಮ ಜಳಕವನ್ನು ಮಾಡಿ ಮಡಿ ಒಟ್ಟು ಮಡಿ ಹೊತ್ತುಕೊಂಡು ಹೋಗಿ ಸೀತಾಳ ಬಿಂದಿಗೆ ಹೂವಿನ ಕರಡವನ್ನು ತೆಗೆದುಕೊಂಡು ಹೋಗಿ ಹಣಿಗೆ ವಿಭೂತಿಯನ್ನು ಧರಿಸಿ ನಾನಾ ತರದ ಪತ್ರ ಪುಷ್ಪಾದಿಗಳನ್ನು ತಂದು ಗುರುವಿಗೆ ನೀರ ಮಜ್ಜಲ, ಎಣ್ಣೆ ಮಜ್ಜಲ, ತುಪ್ಪದ ಮಜ್ಜಲವನ್ನು ಮಾಡಿ ಅಗರ ಚಂದನ, ಗಂಧ ಕಸ್ತೂರಿ ಇವು ಎಲ್ಲವನ್ನು ಗುರುವಿಗೆ ಅರ್ಪಿಸಿ ನೀನು ತಂದ ಪತ್ರ ಪುಷ್ಪಾದಿಗಳನ್ನು ಏರಿಸಿ ಗುಗ್ಗಳ ಹಾಕಿ ಘಂಟಾನಾದವನ್ನು ಮಾಡಿದ್ದಾದರೆ ನಿನಗೆ ಯಾವ ಕುಂದಗಳವು ಬಾರವು ಭರಮಣ್ಣ, ನಿನಗೆ ಯಾವ ಕುಂದಗಳವು ಬಾರವು.
3: ಆಗಲಿ, ತಾವು ಹೇಳಿದಂತೆ ಶಿರಸ ವಹಿಸಿ ಮಾಡುತ್ತೇನೆ. ಆದರೆ ತಾವು ಕಾಶಿ ಯಾತ್ರೆಗೆ ಯಾವ ಸಂಕೋಚವಿಲ್ಲದೆ ಹೋಗಿ ಬನ್ನಿ ಗುರುದೇವ.
0: ಹೋಗಿ ಬರ್ತಾ ಇದ್ದೇನೆ ಮಗು ಭರಮಣ್ಣ, ನನ್ನ ಪ್ರಭುವಿನ ಸೇವೆಯನ್ನು ಬಲು ಎತ್ತರದಿಂದ ಮಾಡಬೇಕು.
3: ಆಗಲಿ ಗುರುದೇವ.
0: ನಾರಾಯಣ ನಾರಾಯಣ.
3: ಶಿವಶಿವ, ಈಗ ನನಗೆ ಎಂತ ಸಂಕಟವನ್ನು ತಂದು ಒಡ್ಡಿದಪ್ಪ. ಹೋ ಗುರುದೇವ, ನಿನ್ನ ದಯಾ ಒಂದು ಇದ್ರೆ ಸಾಕು, ಈ ಮೂರು ಲೋಕದಲ್ಲಿ ತಿರುಗಾಡಿ ಹೋ ಪತ್ರಿ ಶೋಧ ಮಾಡಿಕೊಂಡು ಬಂದು ನಿನ್ನ ಸೇವೆ ಮಾಡುತ್ತೇನೆ ಗುರುದೇವ, ಮಾಡುತ್ತೇನೆ.

0: ಸುತ್ತಾಳ ಸಮುದ್ರಕ್ಕೆ ಬಂದಂತೆ ವಾಯ್ತು. ಆದರೆ ಇಲ್ಲಿ ಎಲ್ಲ ಹೂ ಬಳ್ಳಿಗಳಿಗೆ ಬರೇ ದುಂಬಿಗಳೇ ಮುಸುಕಿರುವಲ್ಲ. ಇವು ಮುಟ್ಟದ ಹೂವ, ಇವು ಶಿವಪೂಜೆಗೆ ಸಲ್ಲಲಾರವು. ಈಗ ಹೇಗೆ ಮಾಡಬೇಕು? ಈ ಭೂಲೋಕದಲ್ಲಿ ಹೂಗಳೇ ಉತ್ತಮ ಇಲ್ಲಂದಾಗ ಹೇಗೆ ಮಾಡಬೇಕು? ಪರಮೇಶ್ವರ, ನನ್ನ ಕೈಯಿಂದ ಪೂಜೆ ಮಾಡುವ ಸಮಯ ಕೂಡಿ ಬಂದಿಲ್ಲವೇನಪ್ಪ. ಇದೇನು ಎಂತ ಕಾಂತರದಲ್ಲಿ ಹೆಣ್ಣು ಮಕ್ಕಳು ನಗುದನಿ ಕೇಳಿ ಬರ್ತದೆಯಲ್ಲ. ನೋಡು ಎಲ್ಲಿ ಇರುವುದು, ಹುಡುಕ್ಯಾಡೆ ನೋಡು. ಹೋ, ಇವರು ನಾಗಲೋಕದ ದೇವಗಣ್ಯರು, ಇದು ಗಣ್ಯರ ಮಡು ಇರುತ್ತದೆ. ಈಗ ತಮ್ಮ ಮಡಿಗಳನ್ನು ಕಳೆದಿಟ್ಟು ಜಳಕವನ್ನು ಮಾಡುತ್ತಿದ್ದಾರೆ. ಈಗ ಇವ್ರನ್ನ ಮಾತನಾಡಿಸಿದರೆ ಸರಿಯಲ್ಲ. ಈಗೊಂದು ನಾನು ಚೀಜ ಮಾಡಿ ಬಿಟ್ಟರವಾಯ್ತು. ಇವರ ಮಡಿಗಳನ್ನು ಕಳುವು ಮಾಡಿಕೊಂಡು ಹೋಗಿ ಮರದಡಿಯಲ್ಲೇ ಕುಳಿತರಾಯ್ತು. ಇವರು ಮುಂದೆ ಜಳಕವನ್ನು ಮಾಡಿ ಎದ್ದು ಬಂದು ನೋಡುತ್ತಾರೆ. ತಮ್ಮ ಮಡಿಗಳನ್ನು ಇಲ್ಲದನ್ನು ನೋಡಿ ನನಗ ಅಂಗಲಾಚಿ ಬೇಡುತ್ತಾರೆ. ಇವರಿಂದವೇ ನಮ್ಮ ಕೆಲಸವಾಗುದು. ನಾನು ಬೇಡಿದ್ದನ್ನು ಕೊಟ್ಟರೆ ಇವರ ಶಲ್ಯಗಳನ್ನು ಕೊಟ್ಟರವಾಯ್ತು, ಇಲ್ಲವಾದ್ರೆ ಇಲ್ಲ.
1: ಓ ಅಕ್ಕಂದಿರ, ನಮ್ಮ ಸೀರೆಗಳೇ ಇಲ್ಲವಲ್ಲ. ಹೇಳೋ, ನಮ್ಮ ಸೀರೆಯನ್ನು ಕದ್ದಿದವನು ಯಾರು ನೀನು? ಮನುಷ್ಯನೋ ಅಥವಾ ರಾಕ್ಷಸೋ? ಯಾವ ನಿರ್ವಹಣೆ ಮುಂದೆ ಬಂದು ಮಾತನಾಡು.
2: ನರಮಾನವನಾಗಿದ್ದರೆ ಸುಟ್ಟು ಭಸ್ಮ ಮಾಡುತ್ತೇವೆ. ಕಾಸ ಪರಮಾತ್ಮನ ಮಗನಾಗಿದ್ದರೆ ಬೇಡಿದ್ದನ್ನೂ ಕೊಡ್ತೇವೆ.
0: ಓಹೋ, ಶಿವನ ಮಗನ ಆಗಿದ್ದರೆ ಬೇಡಿದ್ದನ್ನು ಕೊಡ್ತೇವೆ ಅಂದ್ರಲ್ಲ, ಈಗ ಒಳ್ಳೆ ಸಮಯ. ನಾನು ಬೇಡಿದ್ದನ್ನು ಕೊಡ್ತೀವಿ ಅಂತ ಅವನಿಂದ ವಚನ ತೆಗೆದುಕೊಂಡು ಅವರ ಸೀರೆಗಳನ್ನು ಕ್ವಾಟ್ರವಾಯಿತು. ಇದೇ ಒಳ್ಳೆ ಸಮಯ. ಓ ತಾಯಿಗಳರ, ನಾನು ದೇವಲೋಕದಿಂದ ಬಂದಿರುವೇನಮ್ಮ. ನಾನು ಬೇಡಿದ್ದನ್ನು ಕೊಡ್ತೀವಿ ಅಂತ ವಚನ ಕೊಟ್ರೆ ನಿಮ್ಮ ಸೀರೆಗಳನ್ನು ಕೊಡುತ್ತೀನಿ, ಇಲ್ಲವಾದ್ರೆ ಇಲ್ಲ.
2: ಓ ಅಕ್ಕಂದಿರ, ದೇವಲೋಕದಿಂದ ಬಂದಿದ್ದಾನೆ ಅಂತ ನೋಡಿ.
1: ಸರಿ, ದೇವಲೋಕದಿಂದ ಬಂದಿದ್ದೇ ನಿಜವಾದ್ರೆ ನೀನು ಬೇಡಿದ್ದನ್ನು ಕೊಡುತ್ತೇವೆ. ತೆಗೆದುಕೋ ವಚನ. ಆಯ್ತು.
0: ಆಗಲಿ ತಾಯಿ, ತೆಗೆದುಕೊಳ್ಳಿರಿ ನಿಮ್ಮ ಸೀರೆಗಳನ್ನು. ನೀವು ಉಟ್ಟುಕೊಂಡ ಮೇಲೆ ನಾನು ಕಣ್ಣು ತೆರೆಯುತ್ತೇನೆ.
2: ಆಗಲಿ, ನಾವು ಉಟ್ಟುಕೊಂಡ ಮೇಲೆ ನಿನ್ನ ಕಣ್ಣನ್ನು ತರಿಸ್ತೇವೆ. ಆಯ್ತೇನಪ್ಪ?
0: ಆಗಲಿ ತಾಯಿ.
1: ಆಗಲಿ, ಅವನು ಏನು ಬೇಡುತ್ತಾನೆ ಎಲ್ಲಾರು ಕೂಡಿ ವಿಚಾರ ಮಾಡುವಣ.
0: ನೋಡಮ್ಮ, ನಾನು ಹೇಗೆ ಹುಟ್ಟಿದನು, ಯಾರ ಗರ್ಭದಿಂದ ಹುಟ್ಟಿದನು ಅನ್ನೋದು ನನಗೆ ಒಂದು ಗೊತ್ತಿಲ್ಲ ತಾಯಿ. ನಾನು ಕೂಸುವಿದ್ದಾಗ ಯಾರೋ ಪುಣ್ಯವಂತರು ತಾಡಲೆಯಲ್ಲಿಯ ತೆಪ್ಪವನ್ನು ಕಟ್ಟಿ ಯಾವುದೋ ನದಿಯಲ್ಲೇ ಬಿಟ್ರಂತೆ. ಆಗ ಆ ಡೊಣ್ಣೆ ತೇಲುತ್ತ ಹಾಲ ಸಮುದ್ರ, ಕೀಲ ಸಮುದ್ರ, ಸುತ್ತೋಳ ಸಮುದ್ರ ತೇಲುತ್ತ ಜಂಬುದೀಪದ ಗಡ್ಡಿಗೆ ಬಂದು ತಲುಪಿತಂತೆ. ಆಗ ಕಮಲದ ಹೂವನ್ನು ನನ್ನನ್ನು ನೋಡಿ ಬಾಗಿ ನುಂಗಿಬಿಟ್ಟಿತಂತೆ. ಆಗ ದೇವಲೋಕದ ನಾರದ ಮಾರುಷಿ ಶಿವಪೂಜೆ ಹೂವಿಯಾಗಿ ಬಂದನಂತೆ. ಆಗ ಎಲ್ಲ ಕಡೆಗೆ ನೋಡಿದ್ರ ಒಳಗೆ ನನ್ನನ್ನುಂಗಿದ ಕಮಲವು ಬಲು ಸುಂದರವಾಗಿ ಕಂಡ ಒಡನೆ ಅದನ್ನು ಕೊಯ್ದುಕೊಂಡು ಹೋಗಿ ಶಿವನ ಶಿರದ ಮೇಲೆ ಏರಿಸದಂತೆ. ಆಗ ಮರುದಿನ ಸೂರ್ಯದೇ ಕಾಲಕ್ಕೆ ಆ ಕಮಲದ ಹೂವನ್ನು ನನ್ನನ್ನು ಹೊರಗೆ ಉಗುಳಿಬಿಟ್ಟಿತಂತೆ. ಆಗ ಎಲ್ಲರೂ ಗಾಬರಿಯಾಗಿ ಶಿವನ ಆಜ್ಞೆಯಂತೆ ನಾರದರು ನನ್ನನ್ನು ಲಾಲನೆ ಪಾಲನೆ ಮಾಡಿ ತಮ್ಮ ತಂಗಿಯಾದ ಸೂರಮ್ಮನನ್ನು ಕೊಟ್ಟು ನನಗೆ ಲಗ್ನ ಮಾಡಿದರು. ಈಗ ನನ್ನ ಗುರುಸೇವಿಗಂತೂ ನೇಮಿಸಿ ನಾರದರು ಕಾಶಿ ಯಾತ್ರೆಗೆ ಹೋಗಿದ್ದಾರೆ. ನಾನು ಹೂಪತ್ರಿಯಾಗಿ ಬಂದಿರುವೆ ತಾಯಿ, ಇಷ್ಟು ನನಗ ಗೊತ್ತು.
1: ಅಯ್ಯೋ ಪಾಪ, ಯಾರೂ ದಿಕ್ಕಿಲ್ಲವೇ, ಎಲ್ಲವ ಶಿವನ ತಂತ್ರ, ಯಾರಿಗೇ ತಿಳಿಯದು. ಇರ್ಲಿ, ನಮ್ಮಿಂದ ವಚನ ತೆಗೆದುಕೊಂಡ ರಹಸ್ಯವೇನಪ್ಪ, ಬೇಗನೆ ಹೇಳುವಂತವರಾಗಿರಿ.
0: ನೋಡು ತಾಯಿ, ನಾನು ಎಲ್ಲಿ ನೋಡಿದಲ್ಲಿ ಹೂಗಳು ಬರೇ ಭಿನ್ನವಾಗಿವೆ. ಅದಕ್ಕೆ ನನ್ನ ಗುರುವಿಗೆ ಒಳ್ಳೆ ಹೂವಿನ ಬೀಜವನ್ನು ಬೇಕು ತಾಯಿ.
2: ಅವು ಯಾವ ಪ್ರಕಾರದ ಬೀಜವಪ್ಪ?
0: ನೋಡು ತಾಯಿ, ಸಂಜಿಲೆ ಹಾಕಿದ ಬೀಜ ಮುಂಜೇನೆ ಅನ್ನೋದ್ರೊಳಗೆ ಗಿಡವಾಗಿ ಹೂ ಬಿಡಬೇಕು, ಅಂತ ಬೀಜನು ಕೊಡಿ ತಾಯಿ.
1: ನೋಡಪ್ಪ, ನಮಗೆ ಯಾವ ಬೀಜ ಮಾತ್ರ ಗೊತ್ತಿಲ್ಲ. ನಮ್ಮನನ್ನು ಸಾಕಿ ಸಲಿವಿದ ತಂದಿ ಪಾತಾಳ ಲೋಕದಲ್ಲಿ ಇರುವನು, ಅವನಲ್ಲಿಗೆ ಹೋಗಿ ಯಾವ ಬೀಜವನ್ನು ಕೇಳಿ ಇಸಿದಕೊಂಡು ಬರ್ತೇವೆ. ನೀನು ಇಲ್ಲೇ ಕುಳಿತುಕೊಳ್ಳಪ್ಪ.
0: ಆಗಲಿ ತಾಯಿ.
2: ಅಕ್ಕ ಬೇಗನೆಡೆ ಹೋಗಿ ಇಸಿದಕೊಂಡ ಬರೋಣ.
1: ಆಗಲಿ ತಂಗಿ, ಬೇಗನೆ ಹೋಗಿ ಬೇಗನೆ ಬರೋಣ. ನಮಃ ನಮೋ ನಾಗರಾಜರಿಗೆ.
3: ಹಲೋ ಬಾಲಿಕರೇ, ನಿಮಗೆ ಕಲ್ಯಾಣವಾಗಲಿ, ಮೇಲೆ ಕೆಳುವಂತವರಾಗರಿ. ಅಲ್ಲ, ಭೂಲೋಕಕ್ಕೆ ಹೋಗಿ ಜಳಕ ಮಾಡಿ ಬರುತ್ತೇವಂತ ಹೋದವರು ಮರಳಿ ಈ ಬರೇಕೆ ಬಂದರಮ್ಮ? ಮತ್ತು ನಿಮ್ಮ ಮುಖದ ಕಲೆ ಏಕೆ ಆವರಿಸಿದಮ್ಮ?
1: ಏನು ಹೇಳಲಿ ತಂದೆ, ಏನು ಹೇಳಲಿ. ನಾವು ಐವರು ಕೂಡಿ ಮಡಿಗಳನ್ನು ಕಳೆದಿಟ್ಟು ಸ್ನಾನ ಮಾಡಿ ಎದ್ದು ನೋಡಿದ್ರೊಳಗೆ ಮಡಿಗಳ ಬಿದ್ದಿದ್ದಿಲ್ಲ. ಯಾವನೇ ಕದ್ದಿ ಮರದಲ್ಲಿ ಕುಳಿತಿದ್ದ.
3: ಏನು ಭೂಲೋಕದಲ್ಲಿ ಯಾಕೆ ಚಿತ್ತ ನರಮಾನವನು ಬಂದು
2: ಅವನು ಶಿಟ್ಟಿಗೇರಿ, ಎಲ್ಲ ಯಾರು ನೀನು? ಮನುಷ್ಯನ ಅಥವಾ ರಾಕ್ಷಸನ ಎಂದು ಕೇಳಿದಾಗ, ಇಲ್ಲ ತಾಯಿ, ನಾನು ಮಹಾದೇವರ ಮಗನಿದ್ದೇನೆಂದೇ ಹೇಳಿದ.
3: ಸರಿ ಆಯ್ತು, ಈಗ ಬಂದ ಕಾರಣ ಏನಮ್ಮ?
1: ಕಾರಣ ಇದೆ ತಂದೆ, ಸಂಜಿಲಿ ಹಾಕಿದ ಬೀಜ ಮುಂಜಾನೆ ಎನ್ನುವುದರೊಳಗೆ ಗಿಡವಾಗಿ ಹೂಡಬೇಕಂತೆ. ಅಂತ ಬೀಜನ್ನು ಕೊಡಿ ಎಂದು ನಮ್ಮಿಂದ ವಚನಿಸಿದುಕೊಂಡಿದ್ದಾನೆ ಪ್ರಭು. ತಾವೇ ನಮ್ಮನ್ನು ಕಾಪಾಡಬೇಕು.
3: ಆಗಲಿ ಅಮ್ಮ, ಅವನ ಹೆಸರೇನಂತೆ?
1: ಅವನ ಹೆಸರು ಪರಮಾನನಂತೆ.
3: ಅವರ ತಂದೆ ತಾಯಿ ಹೆಸರೇನಂತೆ?
1: ಗೊತ್ತಿಲ್ಲಂತೆ.
2: ಅವನ ಕೋಶವಿದ್ದಾಗ ಯಾವ ಪುಣ್ಯವಂತರು ಸ್ಥಾಡಲೆಲೆಯ ತೆಪ್ಪವನ್ನು ಕಟ್ಟಿ ಕೆರೆಯಲ್ಲಿ ಬಿಟ್ರಂತೆ. ಆಗ ಅವನು ಎಲ್ಲಡಿಗೆ ತೇರುತ್ತಾ ಜಂಬು ದೀಪದ ಗಡ್ಡಿಗೆ ಹೋಗಿ ತಲುಪಿದಂತೆ. ಆಗ ಕಮಲವನ್ನು ಕಂದನನ್ನೋಗಿ ನೋಡಿ ಬಾಗಿ ನುಂಗಿ ಬಿಟ್ಟಿತಂತೆ. ಆಗ ದೇವಲೋಕದ ನಾರದ ಮಹರ್ಷಿ ಶಿವ ಪೂಜೆ ಹೋಗಿಯಾಗಿ ಬಂದನಂತೆ. ಆಗ ಕಂದನ ನುಂಗಿದ ಕಮಲವನ್ನು ಕೊಯ್ದುಕೊಂಡು ಹೋಗಿ ಶಿವನ ಶಿರದ ಮೇಲೆ ಏರಿಸಿದಂತೆ. ಆಗ ಕಮಲವನ್ನು ಶಿವನ ತಲೆಯ ಮೇಲೆ ಕಂದನನ್ನು ಉಗುಳಿಬಿಟ್ಟಿತಂತೆ. ಆಗ ಎಲ್ಲರೂ ನೋಡಿ ಚಿಕಿತರಾಗಿ ಶಿವನ ಆಜ್ಞೆಯಂತೆ ನಾರದರು ಲಾಲನೆ ಪಾಲನೆ ಮಾಡಿ ತನ್ನ ತಂಗಿಯಾದ ಸುರಮ್ಮನನ್ನು ಕೊಟ್ಟು ಲಗ್ನವನ್ನು ಮಾಡಿ ಗುರು ಸೇವೆಗಂತ ನೇಮಿಸಿ ನಾರದರು ಕಾಶಿಗೆ ಹೋಗಿದ್ದಾರೆ. ಅದಕ್ಕೆ ಅಂತ ಒಳ್ಳೆ ಹೂವಿನ ಬೀಜನ ಕೊಡಿ ಎಂದು ಹಠ ಮಾಡುತ್ತಿದ್ದಾರೆ ತಂದೆ.
3: ಓಹೋ, ಎಷ್ಟು ಬೇಗ ಮರ್ತು ಬಿಟ್ರಮ್ಮ ನಿಮ್ಮ ಮಗನನ್ನು?
1: ಅದು ಹೇಗೆ ತಂದೆ?
3: ನೋಡಮ್ಮ, ನೀನು ಅತಿವರತಿ, ನೀನು ಪತಿವರತಿ, ಹಿಂದೊಂದ ಬಾರಿ ನಿಮ್ಮನ್ನ ಭೂಲೋಕಕ್ಕೆ ಕಳಿಸಿದ್ದಲ್ಲವೇ?
1: ಹೌದು ತಂದೆ.
3: ಹಾಗೂ ನೀವು ಶೂನ ನೀಲ ಜಾಲದಿಂದ ಗಂಡು ಮಗನನ್ನು ಹೊಡೆದಿದ್ದಲ್ಲವೇ?
1: ಹೌದು ತಂದೆ.
3: ನಿಮ್ಮ ಮಗವನ್ನು ನಿಮ್ಮ ಒಡನಿದ್ದರೆ ನಿಮ್ಮ ಅಪವಾದ ಕಾಂಜಿ ನಿಮ್ಮ ತಂದೆಯಾದ ತಿಪ್ಪಲೇಶ್ವರ ಅರಸನಿಂದ ತಾರಲಿಲಿ ತೆಪ್ಪವನ್ನು ಕಟ್ಟಿ ಕೆರೆಯಲ್ಲಿ ಬಿಟ್ಟಿದ್ದಲ್ಲವೇ?
1: ಹೌದು ತಂದೆ.
3: ಅದೇ ಆಗಿನ ಕೂಸು ಈ ಮನೆಯ ನಿಮ್ಮ ಮಗ ಬರಮನ್ನ ನೋಡಮ್ಮ.
1: ಏನು ಇವನೇ ನನ್ನ ಮಗ ಬರಮನ್ನ?
3: ಇವನೇ ನೋಡಮ್ಮ.
1: ಆಗಲಿ ತಂದೆ,
3: ತೆಗೆದುಕೊಳ್ಳಮ್ಮ ಬೀಜವನ್ನು.
2: ತಂದೆ, ಈ ಬೀಜಗಳನ್ನು ಯಾವ ಪ್ರಕಾರ ಹಾಕಬೇಕು?
3: ನೋಡಮ್ಮ, ಸಂಜಿಲಿ ಹಾಕಿ ನೀರು ಉಣಿಸಿದರೆ ಮುಂಜಾನೆ ಸೂರು ಉದಿಯಾಗುವ ಕಾಲಕ್ಕೆ ಗಿಡವಾಗಿ ಹೂಕೊಡ್ತೇವೆ ನೋಡಮ್ಮ.
1: ಆಗಲಿ ತಂದೆ, ಸದಾವ ಕಾಲದಲ್ಲಿ ನನ್ನ ಮಗನಾದ ಬರಮನ್ನನ ಮೇಲೆ ತಮ್ಮ ಆಶೀರ್ವಾದವಿರಲಿ.
0: ಇನ್ನು ನನ್ನ ಗುರು ಸೇವೆ ಮಾಡಲು ಹೊತ್ತಾಗುತ್ತದೆ, ಅದಕ್ಕೆ ಅಪ್ಪಣೆ ಕೊಡಿ ತಾಯಿ, ಹೋಗಿ ಬರುತ್ತೇನೆ.
1: ಏಳು ಕಂದ, ಹೋಗಿ ಬಾ, ನಿನಗೆ ಆ ಗುರುನಾಥ ಕಲ್ಯಾಣ ಮಾಡಲಿ.
4: ನಾರಾಯಣ ನಾರಾಯಣ ನಾರಾಯಣ, ಈಗ ನಾನು ಕೈಲಾಸ ಬಿಟ್ಟು ಕಾಶಿಗೆ ಹೋಗಿ 12 ವರ್ಷ ಕಳೆದವು. ಪರಮಣ್ಣನ ಸೇವೆಯಲ್ಲಿ ಪರಮಾತ್ಮನು ತಲ್ಲಿನನಾಗಿ ಕುಳಿತಿರುವನು. ಇನ್ನು ಶಿವನು ನನ್ನನ್ನು ಸೇರುವುದೇ ಇಲ್ಲ, ಇನ್ನು ಶಿವನು ನನ್ನನ್ನು ಸೇರುವುದೇ ಇಲ್ಲ. ಹೇಗಾದ್ರೂ ಒಂದು ಉಪಾಯ ಮಾಡಿ ಆ ಶಿವನ ತಲೆ ಕೆಡಿಸಿ ಈ ಬರಮಣ್ಣನ ಹೊರಗೆ ಹಾಕ್ಸಿದ್ರೆ ನನಗೆ ಸ್ಥಾನ. ಇಲ್ಲವಾದರೆ ಇಲ್ಲ. ಎಲೋ ಬರಮ, ನಿನ್ನ ಸೇವೆಯನ್ನು ನಿಷ್ಫಲ ಮಾಡಿ ಶಿವನು ನಿನ್ನನ್ನು ಸೇರದಂತೆ ಮಾಡಿ ನಿನ್ನನ್ನು ಮನೆಗೆ ಕಳಿಸಿದ್ರೆ ನನ್ನ ಆತ್ಮಕ್ಕೆ ಶಾಂತಿ. ಇಲ್ಲವಾದರೆ ನಾನು ನಿನ್ನ ಕೈಯಲ್ಲಿ ಗೊಂಬೆ ಆಗಬೇಕಾಗುತ್ತದೆ. ಗೊಂಬೆ ಎಲೋ ದ್ವಾರಪಾಲಕನೇ.
2: ಯಾಕೆ ಗುರುದೇವ?
4: ಈಗ ನಾನು ಕಾಶಿ ಯಾತ್ರೆಯನ್ನು ಮುಗಿಸಿಕೊಂಡು ಬಂದಿದ್ದೇನೆ. ಕಾರಣ, ಶಿವನಿಗೆ ಒಂದು 3 ಮಾತುಗಳನ್ನು ಹೇಳಬೇಕಾಗಿದೆ. ನೀವು ಒಳಗಡೆ ಹೋಗಿ, ನಾರದರು ಈಗ ಕಾಶಿ ಯಾತ್ರೆಯಿಂದ ಬಂದಿದ್ದಾರೆ, ನಿಮಗೆ ಒಂದು 3 ಮಾತುಗಳನ್ನು ಹೇಳಬೇಕಾಗಿದೆ ಅಂತ ಹೇಳಿ ನೀವು ಒಳಗಡೆ ಹೋಗಿ ಅಪ್ಪಣೆಯನ್ನು ತೆಗೆದುಕೊಂಡು ಬಂದುಬಿಡಿ.
2: ಆಗಲಿ ನಾರದರೆ. ಕೈಲಾಸ ಸಿಂಹಾಸನಾಧೀಶ್ವರಿಗೆ ನಮೋ ನಮಃ.
5: ಎಲ್ಲೋ ದ್ವಾರಪಾಲಕಣೆ, ನನ್ನ ಅಪ್ಪಣೆ ಇಲ್ಲದೆ ಒಳಗೇಕೆ ಬಂದೆಯೋ?
2: ಗುರುದೇವ, ನಾರದರು ಕಾಶಿ ಯಾತ್ರೆಯಿಂದ ಬಂದಿದ್ದಾರೆ. ಅವರು ತಮಗೆ 3 ಮಾತು ಹೇಳಬೇಕಂತ ಮಾಡಿದ್ದಾರೆ. ಅದಕ್ಕಾಗಿ ಅವರನ್ನು ಒಳಗೆ ಕಳಿಸಿಕೊಡ್ತೇನೆ ಗುರುದೇವ.
5: ದ್ವಾರಪಾಲಕಣೆ, ಏನು ನಾರದರು ಬಂದಿರುವರೆ?
2: ಹೌದು ಗುರುದೇವ.
5: ಹಾಗಿದ್ದರೆ ಅವರನ್ನು ಒಳಗೆ ಬಿಡುವಂತನಾಗು.
2: ಆಗಲಿ ಗುರುದೇವ.
4: ನಾರಾಯಣ ನಾರಾಯಣ. ಏನಪ್ಪಾ ದ್ವಾರಪಾಲಕಣೆ, ಅಪ್ಪಣೆ ಸಿಕ್ಕಿತು, ಏನ ಮುಖಕ್ಕೆ ಮಂಗಳಾರತಿವಾಯಿತು.
2: ನಾರದ್ರೆ, ನೀವಿನ್ನು ಒಳಗೆ ಹೋಗಬಹುದು.
4: ಹಾಗಾದ್ರೆ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ನಾರಾಯಣ ನಾರಾಯಣ, ಜಗದ್ ಪ್ರಭುವಿಗೆ ನಮೋ ನಮಃ.
5: ಮಂಗಲವಾಗಲಿ ನಾರದರೆ, ಮೇಲಕ್ಕೆ ಏಳುವಂತರಾಗಿರಿ. ನಾರದರೆ, ತಮ್ಮ ಕಾಶಿ ಪ್ರವಾಸವು ಹೇಗಾಯಿತು?
4: ಗುರುದೇವ, ತಮ್ಮ ಆಶೀರ್ವಾದದಿಂದ ನನ್ನ ಪ್ರವಾಸವು ಸರಿಯಾಯಿತು. ಆದರೆ
5: ಆದರೆ ಆದರೆ ಎಂಬ ಉದ್ಗಾರದ ಮಾತೇಕು ನಾರದ, ಮುಂದೇನಾಯಿತು ಹೇಳುವಂತನಾಗು.
4: ಗುರುದೇವ, ಆದರೆ ಭೂಲೋಕದಿಂದ ಕೈಲಾಸದವರಿಗೆ, ಕೈಲಾಸದಿಂದ ಭೂಲೋಕದವರಿಗೆ ಅಪಹಾಸ್ಯ ಮಾಡಿ ನಗುತ್ತಿದ್ದಾರೆ ಜನ.
5: ಏನು, ಕೈಲಾಸದಿಂದ ಭೂಲೋಕದವರಿಗೆ, ಭೂಲೋಕದಿಂದ ಕೈಲಾಸದವರಿಗೆ, ಅದೇನೆಂದು ಅಪಹಾಸ್ಯ ಮಾಡಿ ನಗುತ್ತಿರುವರು ಹೇಳು ನಾರದ.
4: ಇನ್ನು ಏನಾಗಬೇಕಾಗಿದೆ ಗುರುದೇವ? ಎಲ್ಲ ಜನ ಅನ್ನುತ್ತಾರೆ ಏನು, ಎಂತ ಶಿವನಿವನು, ಹುಟ್ಟ ಬಂಜಿಯ ಕೈಯಿಂದ ಮುಟ್ಟಿ ಪೂಜಿಸಿಕೊಳ್ಳುವುದು ಇದು ಯೋಗ್ಯವೇ ಅಥವಾ ನ್ಯಾಯವೇ ಅಥವಾ ಧರ್ಮವೇ?
5: ಸಾಕು ಮಾಡು ನಾರದ ಈ ನಿನ್ನ ತುಚ್ಛ ಮಾತುಗಳನ್ನು. ಏನು, ಭೂಲೋಕದಿಂದ ಕೈಲಾಸದವರೆಗೆ, ಕೈಲಾಸದಿಂದ ಭೂಲೋಕದವರೆಗೆ, ಇವನೆಂತ ಶಿವನು, ಇವನೆಂತ ಶಿವನು? ಹುಟ್ಟು ಬಂಜೆಯಾದವನ ಕಡೆಯಿಂದ ಮುಟ್ಟಿ ಪೂಜೆ ಮಾಡಿಸಿಕೊಳ್ಳುವ ಇವನೆಂತ ಶಿವನೆಂದು ನಿಂದೆಯನ್ನಾಡುತ್ತಿದ್ದಾರೆ.
4: ಹೌದು ಪ್ರಭು, ಎಲ್ಲ ಜನ ಅನ್ನುತ್ತಾರೆ ಏನು ಎಂತ ಶಿವನಿವನು? ಹುಟ್ಟ ಬಂಜೆಯ ಕೈಯಿಂದ ಮುಟ್ಟಿ ಪೂಜಿಸಿಕೊಳ್ಳುವುದು ಯೋಗ್ಯವೇ ಅಥವಾ ನ್ಯಾಯವೇ ಅಥವಾ ಧರ್ಮವೇ? ಛೇ ಛೇ ಛೇ,
5: ಸಾಕು ನಾರದ, ಸಾಕು ಈ ನಿನ್ನ ಮಾತುಗಳು. ಎಲ್ಲ ಬರಮಣ್ಣ,
0: ಯಾಕೆ ಗುರುದೇವ?
5: ನೋಡು, ಇಂದಿನಿಂದ ನಿನ್ನ ಸೇವೆಯೂ ನನಗೆ ಬೇಕಾಗಿಲ್ಲ.
0: ಯಾಕೆ ಗುರುದೇವ? ಗುರುದೇವ, ನನ್ನ ಮೇಲೆ ತಮ್ಮ ಕೋಪ, ತಮ್ಮ ಪಾದಿಗೆ ಬಿದ್ದು ಬೇಡ್ಕೊಳ್ಳುತ್ತೇನೆ ಗುರುದೇವ.
5: ಬರಮಣ್ಣ,
0: ಗುರುದೇವ, ನನ್ನನ್ನು ತಮ್ಮ ಸೇವೆಯನ್ನು ಬಿಡಿಸಿ ಹೊರಗೆ ಹಾಕಬೇಡಿ ಗುರುದೇವ, ಹೊರಗೆ ಹಾಕಬೇಡಿ.
5: ಬರಮಣ್ಣ, ಕೈಲಾಸದಿಂದ ಭೂಲೋಕದವರೆಗೆ, ಭೂಲೋಕದಿಂದ ಕೈಲಾಸದವರೆಗೆ, ಹುಟ್ಟ ಪಂಜೆಯಾದವನ ಕಡೆಯಿಂದ ಮುಟ್ಟಿ ಪೂಜೆ ಮಾಡಿಸಿಕೊಳ್ಳುವ ಇವನೆಂತ ಶಿವನೆಂದು ನಿಂದೆಯನ್ನಾಡುತ್ತಿದ್ದಾರಂತೆ. ಅದಕ್ಕಾಗಿ ನಿನ್ನ ಸೇವೆಯೂ ನನಗೆ ಬೇಕಾಗಿಲ್ಲ. ಇಂದಿನಿಂದ ನೀ ನನ್ನ ಶಿಷ್ಯನಲ್ಲ, ನಾ ನಿನ್ನ ಗುರು ಅಲ್ಲ. ನಾನಿನ್ನೂ ಬರುತ್ತೇನೆ.
4: ನಾರಾಯಣ ನಾರಾಯಣ, ಎಂತ ಹುಚ್ಚನಪ್ಪ ನೀನು, ಎಂತ ಹುಚ್ಚನು! ಅಲ್ಲವೆಂದವರ ಮನೆಯ ಕಡೆ 6 ತಿಂಗಳ ಸುಳಿಯ ಕೂಡುದು ಎಂಬ ವಾಕ್ಯವಿದೆಯೋ? ಇಷ್ಟು ತಿಳಿದು ತಿಳಿದು ಇನ್ನು ಅವರ ಮುಂದ ಅಳುತ್ತಾ ಕುಳಿತರೆ ಆಗುವುದೇನು? ಹೋಗು ಹೋಗು, ಸುಮ್ಮನೆ ನಿನ್ನ ಮನೆಯ ಕಡೆ ಹೋಗು.
0: ಹೋಗುತ್ತೀನಿ ನಾರದ, ಹೋಗುತ್ತೀನಿ. ಹೋಗು, ಮುಂದೆ ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿ ಇಟ್ಟು. ಇಲ್ಲಿಯ ತನಕ ನೀನು ನನ್ನನ್ನು ಸಾಕಿ ಸಲಿವಿದ ತಂದೆ ಎಂದು ನಿನ್ನ ನಂಬಿದೆ. ಆದರೆ ನನ್ನ ಹೃದಯದಲ್ಲಿ ನಿನ್ನನ್ನು ಇಟ್ಟುಕೊಂಡು ನೆಮೆಸಿ ಆನಂದ ಪಡುವುತ್ತಿದ್ದೆ. ಮೇಲಾಗಿ ನನ್ನ ಸತಿಯಳ ಅಣ್ಣ ಸೋದರ ಭಾವನೆಂದು ತಿಳಿದುಕೊಂಡು ಇದ್ದೆ. ಇವತ್ತು ನನ್ನ ಹೃದಯಕ್ಕೆ ಇಟ್ಟು ಬೆಂಕಿ ನಿನಗಾದರೂ ಒಂದಿನ ಕಟ್ಟಿ ಇಟ್ಟಿದ ಬತ್ತಿ ಎಂದು ತಿಳಿನಾರದ. ನೀನು ಮಾತ್ರ ಮರಿಬೇಡ, ನನ್ನ ರಕ್ತ ಸಂಬಂಧದವರು ನಿನ್ನನ್ನು ಇಡಿ ಕೂಡಿದ ಜನರಲ್ಲಿ ಅಪಹಾಸ್ಯ ಮಾಡಿ ನಗುವಂತ ಭೂಪ ಹುಟ್ಟಿ ಬರುತ್ತಾನೆ. ನೀನು ಮಾತ್ರ ಮರಿಬೇಡ ನಾರದ, ನೆನಪಿನಲ್ಲಿ ಇಟ್ಟುಕೋ. ಬರುತ್ತೇನೆ ನಾರದ, ಬರುತ್ತೇನೆ.
4: ಹೋಗಲಿ ಹೋಗು, ದೇವರ ದೇವ ನಾನಿರುವಾಗ ನೀಯಲಿದ ಬಂದು ಪರಮದೇವ, ತ್ರೀಲೋಕ ಸಂಚಾರ ಮಾಡುವ ಕಪಟ ಸೂತ್ರಧಾರಿ ನಾನು, ನನಗೆ ಸವಾಲು ಹಾಕುವ್ಯಾ ನೀನು? ಹೋಗು ಬರಮಣ್ಣ, ನಿನ್ನ ಪೂಜೆಯನ್ನು ಬಿಡಿಸುವ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಕೂಡ ಇದ್ದಿದ್ದಿಲ್ಲ. ಇನ್ನ ನನ್ನ ಮನಸ್ಸಿಗೆ ಆನಂದ, ದಿವ್ಯಾನಂದ, ಸದಾನಂದ, ಪರಮಾನಂದ.
6: ಪರಮೇಶ್ವರ, ನನ್ನ ಪತಿದೇವರು ಕೈಲಾಸನಾಥನ ಪೂಜೆಗೆ ಹೋಗಿದ್ದಾರೆ ಸ್ವಾಮಿ. ಅವರು ಚೆನ್ನಾಗಿ ಬಂದರೆ ಸಾಕು ನನ್ನಪ್ಪ. ಆಹಾ, ಇವತ್ತೇಕೋ ನನ್ನ ಹೊಟ್ಟೆಯಲ್ಲಿ ಸಂಕಟ, ಎಡಗನ್ನು ಹಾರ್ಲಿಕ್ಕೆ ಹತ್ತಿದೆ. ಅವರು ಚೆನ್ನಾಗಿ ಬಂದರೆ ಸಾಕು ನನ್ನಪ್ಪ.
0: ಶಿವ ಶಿವ ಶಂಕರ.
6: ಸ್ವಾಮಿ, ತಮ್ಮ ಕಣ್ಣಲ್ಲಿ ನೀರು, ಮುಖವೆಷ್ಟು ಕಳೆಗುಂದಿದೆ. ಸ್ವಾಮಿ, ಯಾರಾದರೂ ಬೈದರು ಅಥವಾ ಬಡಿದರು?
0: ಏನು ಹೇಳಲಿ ದೇವಿ, ಏನು ಹೇಳಲಿ?
6: ಏನು ಹೇಳಲಿ,
0: ಅಷ್ಟೇ ನಮ್ಮ ದೈವ ವಿಚಿತ್ರವಾಗಿದೆ ದೇವಿ.
6: ನಮ್ಮ ದೈವದಲ್ಲಿ ಅಂತ ವಿಚಿತ್ರ ಮಾತು ಏನಾಗಿದೆ ಸ್ವಾಮಿ?
0: ನಿಮ್ಮ ಅಣ್ಣ ನಾರಾಯಣ ಗೌಡನೆ ಇದಕ್ಕೆ ಮೂಲ ಕಾರಣ
6: ಸ್ವಾಮಿ. ನನ್ನ ಅಣ್ಣ ನಾರಾಯಣ ಗೌಡ ತಮ್ಮ ಅಂತರಾತ್ಮಕ್ಕೆ ಪೆಟ್ಟ ಹತ್ತುವ ಮಾತು ಏನಾಡಿದ ಸ್ವಾಮಿ, ಏನಾಡಿದ
0: ನೋಡುದ್ದೇ. ನೀನು ತಿಳಿದುಕೊಂಡಟ್ಟು ನಿಮ್ಮ ಅಣ್ಣ ಒಳ್ಳೆಯವನಿರುವುದಿಲ್ಲ ಗೊತ್ತಾ? ನಾವು ಹೊಟ್ಟ ಪಂಜಿಯ ಕಡೆ ಮುಟ್ಟಿ ಪೂಜಿಸಿಕೊಳ್ಳುವುದು ಹೇಗ್ಯವೇ
6: ಸ್ವಾಮಿ?
0: ಪರಮಾತ್ಮನ ಅಂತ ಕರುಣನು ಕೆಡಿಸಿ ನನ್ನನ್ನು ಹೊರಗೆ ಹಾಕಿಸಿ ಬಿಟ್ಟ ನಿಮ್ಮ ಅಣ್ಣ ನಾರಾಯಣ ಗೌಡ.
6: ಸ್ವಾಮಿ,
1: ಸ್ವಾಮಿ
7: ದೇವಿ
1: ಪಂಜಿಯ ಮಾತು ನನ್ನ ಅಂತರಾಳದಲ್ಲಿ ಮೂಡಿದೆ ಸ್ವಾಮಿ, ನಾನು ಇದನ್ನು ಸಹಿಸಲಾರೆ ಸ್ವಾಮಿ
7: ದೇವಿ.
1: ನಾನು ಈಗಾಗಲೇ ಕೈಲಾಸ ಮಂದಿರಕ್ಕೆ

0: ಹೆಚ್ಚೇನು ನಿನ್ನ ಭಕ್ತಿಗೆ? ನಿನ್ನ ಇಚ್ಛೆ ಏನಿದೆ ಕೇಳುವಂತಳಾಗಮ್ಮ.
1: ನನ್ನಪ್ಪ, ನನಗೆ ಸಂಜೆಲೆ ಹೊಟ್ಟಲಿ, ಮುಂಜಾನೆ ಸಾಯಲಿ, ಬಂಜಿ ಎಂಬ ನಿಂದೆ ಹೋದರೆ ಸಾಕು ತಂದೆ. ನನಗೊಂದು ಪುತ್ರ ರತ್ನವನ್ನು ದಯಪಾಲಿಸು ನನ್ನಪ್ಪ.
0: ಓ ಅಮ್ಮ, ಮರಣ ಹೊಂದುವ ಮಗನು ಬೇಡವಮ್ಮ ನಿನ್ನ ಉದರದಿಂದ. ಓ ಅಮ್ಮ, ಒಳ್ಳೆಯ ಕೀರ್ತಿವಂತ ಮಗನು ಜನಿಸುತ್ತಾನಮ್ಮ ನಿನ್ನ ಉದರದಿಂದ. ತಾಯಿ, ಈ ಫಲವನ್ನು ಸೇವಿಸಮ್ಮ.
1: ಆಗಲಿ ನನ್ನಪ್ಪ,

0: ಪತಿದೇವ ನಮಸ್ಕರಿಸುತ್ತೇನೆ.
1: ದೇವಿ ಮಂಗಲವಾಗಲಿ ಹೇಳು. ದೇವಿ ಹೋದ ಕೆಲಸ ಏನಾಯ್ತು? ದೇವಿ
0: ಪತಿದೇವ ಆ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡಿದ ಸ್ವಾಮಿ.
1: ದೇವಿ ಅಂತೂ ನಿನಗ ಗುರುಕೃಪೆ ಆಯ್ತು.
0: ಸ್ವಾಮಿ ಆ ಪರಮಾತ್ಮ ನಮ್ಮಿಬ್ಬರ ಮೇಲೆ ಅಂತಃಕರಣ ತೋರಿದ. ಈಗ ಸ್ವೀಕಾರ ಮಾಡಲಿಕ್ಕೆ ಖಾರಿ ಕಪ್ಪಲಗಳನ್ನು ಕೊಟ್ಟಿದ್ದಾನೆ. ಅವುಗಳನ್ನು ಸ್ವೀಕಾರ ಮಾಡಿದರೆ ನಮಗೊಬ್ಬ ಸುಪುತ್ರನು ಜನಿಸುತ್ತಾನಂತ ಆಶೀರ್ವಾದ ಮಾಡಿದ್ದಾನೆ ಸ್ವಾಮಿ.
1: ನೋಡು ದೇವಿ, ಈಗ ಆ ಖಾರಿಕ ಫಲಗಳನ್ನು ಸೇವಿಸಿ ಹೋಗು.
0: ಪತಿದೇವ ತಮ್ಮ ಪಾದ ಸೇವೆ ಯಾದ ಕೂಡಲಿ ಇಬ್ಬರು ಕೂಡ ಸ್ವೀಕಾರ ಮಾಡೋಣ.
1: ಆಗಲಿ ದೇವಿ.

0: ನಾನು 5 ತಿಂಗಳ ಗರ್ಭವತಿ ಸ್ವಾಮಿ.
1: ಏನು ದೇವಿ, ಈಗ ನೀನು 5 ತಿಂಗಳ ಗರ್ಭವತಿ? ಈಗ ನನ್ನ ಮನಸ್ಸಿಗೆ ಆನಂದವೇ ಆನಂದ ನೋಡು ದೇವಿ.
0: ಸ್ವಾಮಿ, ನಾನೀಗ 5 ತಿಂಗಳ ಗರ್ಭವತಿ. ನನಗೆ ತವರ ಮನೆಯಿಂದ ತಂದ ಬಯಕೆಯ ಬುತ್ತಿಯನ್ನು ತಿನ್ನಬೇಕೆಂಬ ಆಸೆಯೇ ನನ್ನಲ್ಲಿ ಮೂಡಿದೆ. ಆದ ಕಾರಣ ನಗರಿ ಪಟ್ಟಣದಲ್ಲಿ ಇದ್ದ ನನ್ನ ಅಣ್ಣ ನಾರಾಯಣಗೌಡನಿಗೆ ನಿನ್ನ ತಂಗಿಯಾದ ಸೂರಮ್ಮ ಈಗ 5 ತಿಂಗಳ ಗರ್ಭಿಣಿ ಅಂತ ಹೇಳಿ ಬಯಕೆಯ ಬುತ್ತಿಯನ್ನು ತರಿಸಬೇಕಂತ ಮಾಡಿದ್ದೇನೆ ಸ್ವಾಮಿ. ತಾವು ಹೇಳಿ ಕಳಿಸಂದರೆ ಕಳಿಸುತ್ತೇನೆ, ಇಲ್ಲವಾದರೆ ಇಲ್ಲ ಸ್ವಾಮಿ.
1: ನೋಡುದ್ದಿ, ನಮ್ಮ ಜನ್ಮದಲ್ಲಿ ಹೊಟ್ಟ ಭಂಜಿ ಎಂಬುವ ಅಪವಾದವು ದೊಡ್ಡದಾಗಿತ್ತು. ಅದು ಈಗ ಗುರು ಕರ್ಪೆ ಎಂದು ನಶಿಸಿ ಹೋಯಿತು. ಈಗ ನೀನು ಯಾರಿಗಾಗಿ ಹೇಳಿ ಕಳಿಸ್ತೆ ಕಳಿಸು, ನಾನು ಮಾತ್ರ ಗುರುಸೇವೆಗೆ ಹೋಗುತ್ತೇನೆ. ನನ್ನ ಚಿಂತೆಯನ್ನು ಬಿಡು, ಶಾಂತಳಾಗಿ ಇರು, ಅಪ್ಪಣೆ ಕೊಡುದೇವಿ, ನಾನು ಹೋಗಿ ಬರುತ್ತೇನೆ.
0: ಸ್ವಾಮಿ, ತಾವು ಗುರುಸೇವೆಗೆ ಹೋದರೆ ನನ್ನ ಗತಿ ಮತ್ತು ನನ್ನ ಹೊಟ್ಟೆಯಲ್ಲಿರುವ ಕಂದನ ಗತಿ ಹೇಗೆ ಸ್ವಾಮಿ?
1: ನೋಡುದ್ದೇವಿ, ನಾನು ಗುರುಸೇವೆಗೆ ಹೊರಟಾಗ ಏನು ತಂದ್ರಿಗಳನ್ನು ಕೊಡಬೇಡ, ಅಪ್ಪಣೆ ಕೊಡುದೇವಿ, ನಾನು ಹೋಗಿ ಬರುತ್ತೇನೆ.
0: ಸ್ವಾಮಿ, ತಾವು ಹೋಗಿ ಬಂದಿರಿ ಸ್ವಾಮಿ.
1: ದೇವಿ,
0: ಸ್ವಾಮಿ,
1: ಸ್ವಾಮಿ,
0: ಸ್ವಾಮಿ, ಸ್ವಾಮಿ.

0: ಏನೇ ಊಟ ಮಾಡ್ಬ ತಾಯಿ?
1: ನೋಡು ದೂತೆ, ನಾನೀಗ 5 ತಿಂಗಳ ಗರ್ಭವತಿ. ಆದ ಕಾರಣ ನೀನೀಗ ನಗರಿ ಪಟ್ಟಣಕ್ಕೆ ಹೋಗಿ ಅಲ್ಲಿದ್ದ ನನ್ನ ಅಣ್ಣನಾದ ನಾರಾಯಣಗೌಡನಿಗೆ ನಿನ್ನ ತಂಗಿ ಸೂರಮ್ಮ 5 ತಿಂಗಳ ಗರ್ಭಿಣ ಅಂತ ಹೇಳಿ ಬಯಕೆಯ ಬೂತಿಯನ್ನು ತೆಗೆದುಕೊಂಡು ಬಾ ಅಂತ ಹೇಳಬೇಕು ನೋಡು ದೂತೆ.
0: ಆಗಲಮ್ಮ, ಬೇಗನೆ ಹೋಗಿ ಬೇಗನೆ ಬರ್ತೇನೆ. ನಮಸ್ಕಾರ ರೀ ನಾರಾಯಣಗೌಡ್ರ.
2: ಮತ್ತೇನು ದೂತಿ, ಮತ್ತೇನು ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದೆಮ್ಮ?
0: ನೋಡಿ ಗೌಡ್ರೆ, ತಾಯಿ ಸೂರಮ್ಮ 5 ತಿಂಗಳ ಗರ್ಭಿಣಿ, ಆದ ಕಾರಣ ಬಯಕೆಯ ಕಾಲಕ್ಕೆ ಎತ್ತಿದ್ದೇವೆ. ಅದಕ್ಕೆ ಬಯಕೆಯ ಬುತ್ತಿಯನ್ನು ತೆಗೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿದ್ರು ನೋಡಿ ಗೌಡ್ರೆ.
2: ಏನು ದೂತಿ, ನನ್ನ ತಂಗಿ ಈಗ 5 ತಿಂಗಳ ಗರ್ಭಿಣಿ?
0: ಹೌದು ಗೌಡ್ರೆ.
2: ಹಾಗಾದ್ರೆ ನಾನು ನಾಳೆ ಸೋಮವಾರ ದಿನ ಬರುತ್ತಾರೆ ಅಂತ ತಂಗಿಗೆ ಹೇಳು.
0: ಆಗ್ಲಿ ಗೌಡ್ರ.
2: ಮತ್ತು ಇಲ್ಲಿ ಎಲ್ಲರೂ ಕ್ಷೇಮವಾಗಿ ಇದ್ದಾರಂತ ಹೇಳಮ್ಮ.
0: ಆಗ್ಲಿ ಗೌಡ್ರೆ, ನಾನು ಹೋಗಿ ಬರುತ್ತೇನೆ.
2: ಹೋಗಿ ಬರುವಂತೊಳಾಗು. ಎಲೋ ಸೂರಮ್ಮ, ನಿನಗೆ ಈಗ ನಾನು ಬಂಕೆಯ ಬುತ್ತಿಯನ್ನು ಕಳಿಸಬೇಕಾಗಿದೆ. ಓಹೋ, ಎಲೋ ಸೂರಮ್ಮ, ಕೈಲಾಸದಲ್ಲಿ ಪರಮಾತ್ಮನ ಸೇವೆಯ ಮಾಡುವ ಭರಮಣನ ಹೊರಗೆ ಹಾಕಿಸಿದವನು ನಾನು. ನನ್ನ ಮೇಲಿನ ಶೇಡಿಗಾಗಿ ಹೇಳಿ ಕಳಿಸಿರುವ ನೀನು ನನಗಾಗಿ. ಸೂರಮ್ಮ, ನಿನಗೆ ಈಗ ಬಂಕೆಯ ಬುತ್ತಿಯನ್ನು ಕಳಿಸಬೇಕಾಗಿದೆ. ನನಗೆ ಒಳ್ಳೆಯ ಸಮಯ ಸಾಧಿಸಿತು. ಅದು ಹೇಗೆಂದರೆ, ನಾನು ಕಳಿಸುವ ಬಂಕೆಯ ಬುತ್ತಿಯಲ್ಲಿ ವಿಷವನ್ನು ಬೆರೆಸಿ ಕಳಿಸಬೇಕು. ಅದನ್ನು ನೀನು ಉಂಡಾಗ ನಿನ್ನ ಗರ್ಭದಲ್ಲಿ ಕೂಸು ಸತ್ತು ಗರ್ಭಪಾತವಾಗುವುದು. ಇದೇ ಒಳ್ಳೆಯ ಮಾರ್ಗ ಸೂರಮ್ಮ. ನಿನಗೆ ಬಂಜೆ ಎಂದು ನಿಂದೆ ಮಾಡಿದವನು ನಾನು. ನನ್ನ ಮೇಲಿನ ಶೇಡಿಗಾಗಿ ಹೇಳಿ ಕಳಿಸಿರುವೆ ನೀನು ನನಗಾಗಿ.
0: ಓಹೋ, ಇವತ್ತು ಸೋಮವಾರ, ನನ್ನ ಅಣ್ಣ ಬಯಕೆಯ ಬುತ್ತಿಯನ್ನು ತೆಗೆದುಕೊಂಡು ಬರುತ್ತೇನಂತ ಹೇಳಿದವನು ಇನ್ನೂ ಏಕೆ ಬರಲಿಲ್ಲ? ಸ್ವಲ್ಪ ನನಗೆ ತೂಕಡಿಕೆ ಬರಲಿಕ್ಕೆ ಹತ್ತಿದೆ. ಸ್ವಲ್ಪ ಹೊತ್ತು ಮಲಗಿ, ಆಮೇಲೆ ಎದ್ದು ವಿಚಾರ ಮಾಡುತ್ತೇನೆ.
3: ಅಮ್ಮ ಅಮ್ಮ,
0: ಯಾರಪ್ಪ ನೀನು?
3: ಅಮ್ಮ, ನೀನೇನು ಅಂಜುಬೇಡ, ನೀನೇನು ಗಾಬರಿ ಆಗಬೇಡ. ನಿನ್ನ ಗರ್ಭದಲ್ಲಿರುವ ನಿನ್ನ ಕಂದನಮ್ಮ.
0: ಕಂದ, ಇನ್ನೂ ನನ್ನ ಹೊಟ್ಟೆಯೊಳಗೆ ಇರುವೆ, ಈಗಾಗಲೇ ಮಾತನಾಡುವೇನಪ್ಪ?
3: ಹೌದಮ್ಮ, ಮಾತನಾಡಬೇಕಾಗಿದೆ.
0: ಕಂದ, ಏನು ಹೇಳಬೇಕೆಂದ್ರೆ ಹೇಳು.
3: ಅಮ್ಮ, ನಿನ್ನ ತವರ ಮನೆಯಿಂದ ಬರುವ ಬಯಕೆಯ ಬುತ್ತಿಯನ್ನು ಆದಿಕಾಯಿತಾ ಕುಳಿತಿರುವೆಯಲ್ವೇ?
0: ಹೌದು ಕಂದ.
3: ಅಮ್ಮ, ನಿನ್ನ ಅಣ್ಣ ಸೋಮಣ್ಣವನಲ್ಲ, ಅದರಲ್ಲಿ ವಿಷ ಬೆರೆಸಿ ಕಳಿಸಿದ್ದಾನೆ. ಅದು ಹಾದಿಯಲ್ಲಿ ಬರ್ಲಕ್ಕೆ ಹತ್ತಿದೆ. ಅದನ್ನು ವಿಚಾರ ಮಾಡಲಾರ್ದ ಉಣ್ಣಬೇಡಮ್ಮ. ಇದೇ ನಿನ್ನ ಮಗನ ಅವಿಲಾಶ್ಯ.
0: ಕಂದ, ನನ್ನ ಅಣ್ಣ ಅಂತ ಕೆಟ್ಟ ಕೆಲಸವನ್ನ ಮಾಡವನಲ್ಲ ಕಂದ.
3: ನೋಡು ನೋಡು, ಏನು ಹೇಳಿದ್ರು ಅಣ್ಣನನ್ನು ಮೇಲಿಗಟ್ಟುಕೊಳ್ಳುತ್ತಿದೆ ಈ ಹೆಣ್ಣ ಕರಳು. ನನ್ನ ಅಮ್ಮಗೆ ಇನ್ನೊಮ್ಮೆ ತಿಳು ಹಾಗೆ ಹೇಳುತ್ತೇನೆ. ಅಮ್ಮ ಅಮ್ಮ.
0: ಯಾಕಪ್ಪ ಕಂದ?
3: ಅಮ್ಮ, ನಿನ್ನ ಮಗನನ್ನು ನಂಬುವುದಾದ್ರೆ ನಿನ್ನ ಮನೆಯಲ್ಲಿ ಗಬ್ಬದು ಬೆಕ್ಕಿದೆ, ಅದಕ್ಕೂ ಹಾಕಿ 10-15 ನಿಮಿಷ ನಂತರ ಅದಕ್ಕೂ ಏನು ಆಗದಿದ್ದರೆ ನೀನು ಉಣ್ಣು, ಇಲ್ಲವಾದ್ರೆ ಉಣ್ಣಬೇಡಮ್ಮ. ಇಷ್ಟೇ ನಿನ್ನ ಮಗನ ಅಭಿಲಾಷ್ಯ.
0: ದೂತೆ ದೂತೆ,
3: ಏನಾಯ್ತಮ್ಮ ಇಷ್ಟಕ್ಕೂ ಗಾಬರಿ ಆಗಿರ್ವಿ?
0: ದೂತೆ, ನನ್ನ ಹೊಟ್ಟೆಯೊಳಗಿನ ಕಂದ ನನ್ನ ಕೂಡ ಮಾತನಾಡಿತೆ.
3: ಅಯ್ಯ ಬಿಳಮ್ಮ ಬಿಡು, ಇದು ಹಗಲು, ನೀನು ಚಚ್ಚಿನ ಬಸರು, ನಾರ್ಯಾರ ಕನಸು ನಾಳೆ ಬಲ ಎಂಬಂತೆ ಅದನ್ನ ಮನಸ್ಸು ಕಚ್ಕೊತಿ. ಬಿಡನಮ್ಮವ್ವ, ಯಾರಿದ್ದೀರಮ್ಮ ಮನೆಯಲ್ಲಿ?
0: ನಿಮಗೆ ಬೇಕಾದವರು ಇದ್ದು ಒಳಗೆ ಬನ್ನಿರಮ್ಮ.
3: ಅಮ್ಮ, ನೀನು ಒಳಗೆ ಹೋಗಿ ಊಟವನ್ನು ಮಾಡು, ಆಮೇಲೆ ನಾವು ಉಡಿ ತುಂಬು ಕಾರ್ಯಕ್ರಮವನ್ನು ಮಾಡುತ್ತೇವೆ. ಅಮ್ಮ ಅಮ್ಮ, ನಾನು ಹೇಳಿದ ಪ್ರಕಾರ ನಿನ್ನ ಮನೆಯಲ್ಲಿ ಗಬ್ಬದು ಬೆಕ್ಕಿದೆ, ಅದಕ್ಕೂ ಹಾಕಿ 10-15 ನಿಮಿಷ ನಂತರ ಅದಕ್ಕವೇನಾಗದಿದ್ದರೆ ನೀನು ಉಣ್ಣು, ಇಲ್ಲವಾದ್ರೆ ಉಣ್ಣಬೇಡಮ್ಮ. ಇಷ್ಟೇ ನಿನ್ನ ಮಗನ ಅಭಿಲಾಷ್ಯ.
0: ನೋಡಿರಮ್ಮ, ನೀವು ಮಾಡುವ ಕಾರ್ಯವನ್ನು ಮಾಡಿ ಮುಗಿಸಿರಿ, ಆಮೇಲೆ ನಾನು ಊಟ ಮಾಡ್ತೀನಿ.
3: ಆಗಲಮ್ಮ,

0: ಅಮ್ಮ ಅವರೇ, ನೀವಾದರೂ ನಿಮ್ಮ ಪತಿರಾಯರ ಹೆಸರನ್ನು ಹೇಳ್ರಮ್ಮ.
1: ಆಗಲೇಮ್ಮ. ಹೊಲಕ್ಕೆ ಒಡ್ಡು ಚಂದ, ಒಡ್ಡಿಗೆ ಗಿಡುವ ಚಂದ, ಗಿಡದಲ್ಲಿ ಪಕ್ಷಿ ಚಂದ, ಪಕ್ಷಿಗೆ ರೆಕ್ಕೆ ಚಂದ, ಆಕಾಶಕ್ಕೆ ಚುಕ್ಕಿ ಚಂದ, ಚುಕ್ಕಿಯಲ್ಲಿ ಚಂದಿರನೇ ಚಂದ, ಹಣಿಗೆ ಕುಂಕುಮ ಚಂದ, ಕೊರಳಿಗೆ ಮಾಂಗಲ್ಯ ಚಂದ, ಮೂಗಿಗೆ ಮೂಗುತಿಯ ಚಂದ, ನನಗೆ ನನ್ನ ಪತಿದೇವರೇ ಚಂದ, ನನ್ನ ಪತಿದೇವರ ಹೆಸರು ಬರಮದೇವರು. ನಡ್ರಮ್ಮ, ಎಲ್ಲರೂ ಊಟ ಮಾಡ ನಡೆಯಿರಿ.
2: ಆಗಲಮ್ಮ.
3: ಅಮ್ಮ, ಹೊಟ್ಟೆಯಲ್ಲಿ ಸಂಕಟ ಎದೆಗೆ ಬಂದು ಗುದ್ದುತ್ತದೆ.

0: அம்மா தூதே
1: சைசுக்கொள்ளம்மா சைசுக்கொள்ளு
0: ஹேகே தாழலம்மா
1: அம்மா சைசுக்கொள்ளம்மா
0: தூதே ಈ ಬ್ಯಾಣಿಯನ್ನು ನಾನು ತಾಳಲಾರಮ್ಮ ನನಗೆ ಹೊಟ್ಟೆಯಲ್ಲಿ ಸಂಕಟವಾಗಲಿಕ್ಕೆ ಹತ್ತಿದೆ ದೂತೆ ನೀನು ನಗರಿ ಪಟ್ಟಣಕ್ಕೆ ಹೋಗಿ ನನ್ನ ಅಣ್ಣ ನಾರಾಯಣ ಗೌಡನಿಗೆ ನಿನ್ನ ತಂಗಿ ಪ್ರಸೂತಿ ವೇದನೆಯಲ್ಲಿ ಇರುವಳು ಅಂತ ಹೇಳಿ ಸೂಲಗಿತ್ತಿ ಸುಬ್ಬಕ್ಕಳನ್ನು ನಡ ಹಿಡಿಯುವ ನಾಗಮ್ಮನನ್ನು ಕರೆದುಕೊಂಡು ಬಾರಮ್ಮ
1: ಆಗ್ಲಮ್ಮ ನಾನೇ ಆದ್ರೂ ನಗರಿ ಪಟ್ಟಣಕ್ಕೆ ಹೋಗಿ ಈ ಸುದ್ದಿ ಆದ್ರೂ ತಿಳಿಸಿ ಬರ್ತೇನೆ ತಾವು ಶಾಂತಳಾಗಿ ಇರಮ್ಮ
0: ಬೇಗನೆ ಹೋಗಿ ಬೇಗನೆ ಬಂದು ಬಿಡುವಮ್ಮ
1: ಆಗ್ಲಮ್ಮ ನಮಸ್ಕಾರ ರೀ ನಾರಾಯಣ ಗೌಡ್ರ
2: ಮತ್ತೇನು ದೂತೆ ಮತ್ತೇನಾದ್ರೂ ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದಿ
1: ಹೌದು ಗೌಡ್ರೆ ಸಮಾಚಾರ ಆದ್ರೂ ತೆಗೆದುಕೊಂಡು ಬಂದಿರ್ತೇನೆ
2: ಅದಾವ ಸಮಾಚಾರ ಬೇಗನೆ ಹೇಳಮ್ಮ
1: ನೋಡಿ ಗೌಡ್ರೆ ತಾಯಿ ಸೂರಮ್ಮ ಹೊತ್ತು ಹತ್ತಿನ ಬ್ಯಾಳಿ ಕತ್ತಿಲೆ ಕಡದಂತೆ ಆದ ಕಾರಣ ಮತ್ತು ಸೂಲಿಗಿತ್ತಿ ಸುಬ್ಬಕ್ಕನೆ ಮತ್ತು ನಡ ಹಿಡಿ ನಾಗಮ್ಮನ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿದ್ರು ನೋಡಿ ಗೌಡ್ರೆ
2: ಏನು ದೂತೆ ನನ್ನ ತಂಗಿ ಈಗ ಪ್ರಸೂತಿ ವೇದನೆಂದಿರುವಳೆ
1: ಹೌದು ಗೌಡ್ರೆ
2: ಇರಲಿ ನೀನು ಊಟವನ್ನು ಮುಗಿಸಿಕೊಂಡು ಹೋಗಮ್ಮ ನಾನು ಸೂಲಿಗಿತ್ತಿ ಸುಬ್ಬಕ್ಕ ನಡಹಿಡಿ ನಾಗಮ್ಮ ಇವರನ್ನಾದ್ರೂ ಕಳಿಸಿ ಕೊಡ್ತಾ ಇದ್ದೀನಿ
1: ಆಗ್ಲಿ ಗೌಡ್ರ ನಾನು ಹೋಗಿ ಬರುತ್ತೇನೆ
2: ಹೋಗಿ ಬರುವಂತವಳಾಗು ಎಲೋ ಸೂರಮ್ಮ ಮಣ್ಣೆ ಬಂಕೆಯ ಬುತ್ತಿಯಲ್ಲಿ ಹಾಕಿದ ವಿಷದ ಕೆಲಸವಾಗಲಿಲ್ಲ ನಿನ್ನ ಹೊಟ್ಟೆಯಿಂದ ಹುಟ್ಟಿ ಬರುವ ಕೂಸು ನಾರದನಿಗೆ ಮೃತ್ಯು ಎಂದು ಹೇಳುತ್ತಿದೆ ಈ ನನ್ನ ನೀಲರಮಣವತ್ತಿಗೆ ಇನ್ನೊಂದು ನಿನಗೆ ಹೆಣ್ಣು ಹುಟ್ಟಿದರೆ ನನ್ನ ಗಂಡಿಗೆ ಮೂಲ ನಿನಗೆ ಗಂಡು ಹುಟ್ಟಿದರೆ ನನ್ನ ಹೆಣ್ಣಿಗೆ ಮೂಲಾಗುವುದು ಖಂಡಿತ ಎಲೋ ಸುಬ್ಬಕ್ಕ ನಾಗಮ್ಮ ಈಗಾಗಲೇ ನೀವು ಚಂದನಗಿರಿಗೆ ಹೋಗಬೇಕು ಚಂದನಗಿರಿಯಲ್ಲಿ ಸೂರಮ್ಮ ಹಡಿಯಲು ಕುಳಿತಿದ್ದಾಳೆ ನೀವು ಆಕೆಯ ಸಂರಕ್ಷಣೆ ಮಾಡಲಿಕ್ಕೆ ಹೋಗಬೇಕು ನೀವು ಹೋಗುವ ಮುಂದೆ ಉಕ್ಕಿನ ಉಗ್ರಗಳನ್ನು ಒಯ್ಯಬೇಕು ಆಗ ಕಾಲು ಬಂದರೆ ಉಕ್ಕಿನ ಉಗರಿನಿಂದ ಕತ್ತರಿಸಿ ಹಾಕಬೇಕು ರುಂಡ ಬಂದರೆ ರುಂಡವನ್ನು ಕತ್ತರಿಸಿ ಹಾಕಬೇಕು ಯಾರಿಗೂ ತಿಳಿಯಬಾರದು ಆ ಸೂರಮಣಿ ಕೂಡ ಸುದ್ದಿ ಹತ್ತಬಾರದು ಎಚ್ಚರ
1: ಆಗ್ಲಿ ಗೌಡ್ರ ನಾವಾದ್ರೂ ಹೋಗಿ ಬರುತ್ತೇವೆ
2: ಬೇಗನೆ ಹೋಗಿ ಬರುವಂತವರಾಗಿರಿ
1: ಆಗ್ಲಿ ಗೌಡ್ರ ನಾವು ಹೋಗಿ ಬರುತ್ತೇವೆ
2: ನಿಮ್ಮ ಕೆಲಸ ಸರಿಯಾಗಿ ಸಾಗಲಿ
1: ಆಗ್ಲಿಪ್ಪ
2: ಯಾರೋ ಸೂರಮ್ಮ ಇನ್ನು ನೋಡು ಈ ನಿನ್ನ ಅಣ್ಣ ನಾರಾಯಣ ಗೌಡನ ಪ್ರಭಾವ ನೋಡು ನೋಡುವುದರಲ್ಲಿ ಮೇಲವಾಗಿ ಯಮಲೋಕಕ್ಕೆ ಕಳಿಸಿ ಬಿಡ್ತಾ ಇದ್ದೇನೆ
0: ಅಮ್ಮ ಈ ಬ್ಯಾಣಿಯನ್ನು ಹೇಗೆ ತಾಳಲಮ್ಮ
1: ತಾಳಮ್ಮ ತಾಳು
0: ಈ ಬ್ಯಾಣಿಯನ್ನು ಹೇಗೆ ತಾಳಲಿ ಹೊಟ್ಟೆಯಲ್ಲಿ ಸಂಕಟ ಎದುಗೆ ಬಂದು ಕೂತಿದಂತೆ ಆಗುತ್ತದೆ ಈ ಬ್ಯಾಣಿಯನ್ನು ತಾಳಲಾರೆ
1: ತಾಳಮ್ಮ ತಾಳು ತಂಗಿ ಏನತ್ತಕ್ಕ ನೀನು ಡುಬ್ಬವನ್ನು ಹಿಡಿದುಕೊಂಡು ನಿಲ್ಲು ಆಗಲಿ ಅಕ್ಕ ನಾನು ಸೂಲಗಿತ್ತಿ ಕೆಲಸ ಆದರೂ ಮಾಡುತ್ತೇನೆ ಆಗಲಿ ಅಕ್ಕ
3: ಈ ಮದಾಂಧರು ಸೂರಮ್ಮ ದೇವಿಯ ಗರ್ಭದಿಂದ ಬರುವ ಮಗುವಿನ ಪ್ರಾಣವನ್ನು ತೆಗೆಯಲು ಪ್ರಯತ್ನಿಸುತ್ತಿದ್ದಾರೆ ಇವರಿಗೆ ನನ್ನಿಂದ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು ಹರ ಓಂ ತತ್ಸತ್ ಪರ ಬ್ರಹ್ಮಣೇ ನಮಃ ಹರ ಓಂ ತತ್ಸತ್ ಪರ ಬ್ರಹ್ಮಣೇ ನಮಃ ಓಂ ತತ್ಸತ್ ಪರ ಬ್ರಹ್ಮಣೇ ನಮಃ
1: ನಾನು ಸ್ವಂಟ್ ಮುರಿದು ಕಸ ಕಸ ಸುತ್ತ ಕಸ ನಾಯಂಗ್ ಮಾಡಿ ಯವ್ವ ಈಗ
0: ಏ ತಂದಿ ನದಿ ನಾಜಾನ ಗೌದದ ಮನೆ ತಕ್ಕನ ಹೋಗುನ್ ನದಿ
1: ನಡಿಯಕ್ಕ ಹೋಗುಣು
0: ಏ ನಾಜಾನ ಮನ್ಯಾಗ ಅದಿವೇನಿಲ್ಲ
2: ಯಾರವರು ನನ್ನ ಮಣ್ಣಿ ಮುಂದೆ ಬಂದು ಬಗಳುವರು
0: ಯಪ್ಪ ಬಾದೋ ನಿನಗ್ ಪುಣ್ಯ ಆದಲಿ
2: ಎಲೋ ನಾಗಮ್ಮ ಸುಬ್ಬಕ್ಕ ಏನಿದು ವಿಚಿತ್ರ ಹೀಗಾಗಿ ಬರಲು ಕಾರಣವೇನು
0: ಏನ್ ಹೇಳಿಯಪ್ಪ ಏನ್ ಹೇಳಿದೆ
2: ಎಲೋ ಹೆಬ್ಬಾವಗಳೇ ಕತ್ತಿ ಹಾಗೆ ಏಕೆ ಬಬ್ಬಿಕೊಟ್ಟಿವಿರಿ ಹೋದ ಕೆಲಸವೇನಾಯಿತು ಸರಿಯಾಗಿ ಬಗಳಿರಿ
0: ಬೆಂಚಿ ಹಚ್ಚಿ ಬೆಂಚಿ
2: ತೂ ಹೇಸಿಗಳನ್ನು ತಂದು ಅಡಿಗೆ ಮನೆಯಲ್ಲಿ ಕೂಡಿಸಿದ್ರಂತೆ ಸೋಟಿ ಕೋಸನ್ನು ಕೊಲ್ಲುವುದು ಅದು ಹೇಗೆ ಆಗಲಿಲ್ಲ
0: ಎಲ್ಲಿ ತೋಚ್ ಕೂತದ ಈಗ ತಾಯಿ ಗದಬಿಲ್ಲ ಅಂದ ಬದ ಅಗದ ಬಂಬ್ ಆಗಿ ತಗದ ಬಂಬ್ ನನ್ನ ಹಲ್ಲಿಗೆ ಬದಿತ್ತು ನನ್ನ ಯಾವ್ದು ಹಲ್ ಹದದು ಅಕ್ಕಿ ತ್ವಂತಕ್ಕೆ ಬದಿತ್ತು ಅಕ್ಕಿ ತ್ವಂತ ಮುದಿತ್
2: ಥೂ ಆಳು ಮಾಡಿದ್ದು ಹಾಳು ಮಗನು ಮಾಡಿದ್ದು ಮಧ್ಯಮ ತಾನು ಮಾಡಿದ ಉತ್ತಮ ಎಂಬ ಮಾತ ಸುಳ್ಳ ಆಗಲಾರದು ಬೇಡ ಬೇಡ ಇದಕ್ಕೆ ನಾನೇ ಅನಿಯಾಗಿ ನಿಲ್ಲಬೇಕು
0: ಯಪ್ಪ ನೀ ಅನಿಯಾಗಿ ಯಾಕೆ ನಿಲ್ಲೋ ಲೆಕ್ಕ ಮದುವೆಯಾಗಿ ಯಾಕೆ ನಿಲ್ಲೋ ಲೆಕ್ಕ ಮೊದಲು ನಮ್ಮ ಆನೆ ಕದಿ ಮಾಡೋ ಹರದಪ್ಪ
2: ಅಂದರೆ ಈ ಪೀಡೆ ಕಳೆದು ಹೋಗುವುದು ಹಾಗಾದ್ರೆ ನಿಲ್ಲಿ, ಒಳಗಡೆ ಹೋಗಿ ನೀಲಿ ಹೊತ್ತಿಗಿದೆ, ಅದನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಅದನ್ನು ನಿಮಗೆ ಮುಟ್ಟಿಸಿದರೆ ಸರಿಯಾಗುವುದು. ಎಲೋ ನಾಗಮ್ಮ, ಸುಬ್ಬಕ್ಕ, ಸರಿಯಾಗಿ ನಿಲ್ಲಿರಿ. ಎಲೋ ಸುಬ್ಬಕ್ಕ, ಈಗ ನಿನಗೆ ಹೇಗಾಯ್ತಮ್ಮ?
0: ಗೌಡ್ರ ನೆಟ್ಟಗಾಯ್ತ್ ನೋಡ್ರಿ. ಗೌಡ್ರ
2: ನಾಗಮ್ಮ, ನಿನಗೆ ಹೇಗಾಯ್ತಮ್ಮ?
0: ನನಗೂ ನೆಟ್ಟಗಾಯ್ತ್ ನೋಡ್ರಿ ಗೌಡ್ರ.
2: ಎಲೋ ಸೂರಮ್ಮ, ಮಣ್ಣೆ ಬಂಕೆಯ ಬುತ್ತಿಯಲ್ಲಿ ಹಾಕಿದ ವಿಷದ ಕೆಲಸವಾಗಲಿಲ್ಲ, ಮತ್ತು ಸುಬ್ಬಕ್ಕನ ಕೈಗೆ ಹಾಕಿಕೊಳ್ಳಲು ಕೊಟ್ಟ ಉಕ್ಕಿನ ಉಗುರಿನಿಂದ ಕೆಲಸವಾಗಲಿಲ್ಲ. ಇನ್ನು ಮೇಲೆ ಮೇಲವಾಗಿ ಚಂದನಗಿರಿಗೆ ಹೋಗಬೇಕು. ಚಂದನಗಿರಿಯಲ್ಲಿ ಸೂರಮ್ಮ ತನ್ನ ಕಂದನೊಡನೆ ಕುಳಿತಿರುತ್ತಾಳೆ.

0: ಆಗ್ತೈತಿ.
1: ಏನ್ ಚಲೋ ಆಯ್ತಮ್ಮ, ಟೇಟ್ ಬರಮ ದೇವ್ರನ್ನ ಓದತ್ ನೋಡುವ.
0: ನೋಡ್ರಮ್ಮ, ನನ್ನ ಮಗನಿಗೆ ಜೋಗಳವನ್ನು ಹಾಡಿ ನಾಮಕರಣವನ್ನು ಮಾಡಿ.
1: ಆಗ್ಲಮ್ಮ.
2: ಓ ಅಮ್ಮ, ತಾಯಿ ಸೂರಮ್ಮ ದೇವಿ ಮಣಿ ಅಂದ್ರೆ ಇದೇ ಏನಮ್ಮ?
1: ಹೌದಪ್ಪ, ತಾಯಿ ಸೂರಮ್ಮ ದೇವಿ ಮಣಿ ಅಂದ್ರೆ ಇದೇ. ಸೂರಮ್ಮ ದೇವಿ ಆಳ ಮನುಷ್ಯರಂದ್ರು ನಾವೇ.
2: ಓ ಅಮ್ಮ, ಆ ತಾಯಿ ಇದ್ರೆ ಸ್ವಲ್ಪ ಹೊರಗಡೆ ಕಳಿಸಿ ಕೊಡ್ರಮ್ಮ.
1: ಆಗ್ಲಯ್ಯ, ಅವರಾದ್ರೂ ಕಳಿಸಿ ಕೊಡುತ್ತೇವೆ. ಅಮ್ಮ, ಬಾಗಿಲಲ್ಲಿ ಜಂಗಮರಮನ್ ನಿಂತಿರುವರು.
0: ಬನ್ನಿ ಸ್ವಾಮಿ, ನನ್ನಪ್ಪ ಬಡವರ ಮನೆಗೆ ಭಾಗ್ಯ ದೇವತೆ ತಾನಾಗೆ ಬಂದಂತಾಯಿತು.
2: ಆಗಲಿ ಅಮ್ಮ.
0: ನನ್ನಪ್ಪ, ಇವತ್ತು ನನ್ನ ಮಗನ ನಾಮಕರಣವಿರುತ್ತದೆ. ನನ್ನ ಮಗನಿಗೆ ನಾಮಕರಣವಾದ ಕೂಡಲೇ ಊಟವನ್ನು ಮುಗಿಸಿಕೊಂಡು ದಕ್ಷಿಣವನ್ನು ತೆಗೆದುಕೊಂಡು ಹೋಗಿರಿ.
2: ಆಗಲಿ ತಾಯಿ, ಹಾಗೆ ಮಾಡುವೆನು.

0: ಆಹಾ, ಎಂತ ಧೀರ ಮಗಳು ಜನಿಸಿದ್ದಾನಮ್ಮ ನಿನ್ನ ಉದರದಿಂದ. ಅಂಗಾಲಲ್ಲಿ ಪದ್ಮ, ಅಂಗೈಯಲ್ಲಿ ಪದ್ಮ, ನೆತ್ತಿಗೆ ಸತ್ತಿಗೆ ಸಾವಿರ ಸುಳಿ, ಬೆಳ್ಳಿಯ ಮಕ್ಕಳು. ಇವನ ಹೆಸರು ಸಿದ್ಧ ಭೀರೇಶ ಎಂದು ನಾಮಕರಣ ಮಾಡಿ ತಾಯಿ.
1: ಆಗಲಿ ನನ್ನಪ್ಪ, ನನ್ನ ಮಗನಿಗೆ ಸಿದ್ಧ ಭೀರೇಶ ಎಂದು ನಾಮಕರಣ ಮಾಡುತ್ತೇನೆ. ದೂತೆ, ನನ್ನ ಮಗನಿಗೆ ಸಿದ್ಧ ಭೀರೇಶ, ಸಿದ್ಧ ಭೀರೇಶ ಎಂದು ನಾಮಕರಣ ಮಾಡಿಬಿಡಮ್ಮ.
2: ಆಗಲಿ ಅಮ್ಮ.
1: ಸಿದ್ಧ ಭೀರೇಶ, ಸಿದ್ಧ ಭೀರೇಶ ಕುಡ್ರ.

0: ಕೇಳಿರಿ ಕೇಳಿರಿ, ಒಂದು ಹಕ್ಕಿ ಪಣ ಕಟ್ಟಿನ್ರಿ, ಆಯ್ತಾ ರಮಾಸ ದಿನ ಹುಟ್ಟಿದ ಕೂಸ, ಅದರಿಂದ ಬಾಳ ದುಃಖ ಆಗುದೈತ್ರಿ ಗೌಡ್ರ. ಬಾಳ
1: ನೋಡ್ರಿ ಮಗ, ಎಲ್ಲ ಗೋಳ ನಾನು ಮಳ ಹತ್ತಿಳ್ದೇನ್ ಲೇ ಮಗನ.
2: ಏನ್ ಪಾ ಬುಡ್ಬುಡಿಕೆ ಮಾತ್ ಕೇಳ್ಕೊತ ನಿಂತಿರ್ಲ ಅವಳೆ.
3: ಏ ಬುಡ್ಬುಡಿಕೆ ಬಂದನಪ್ಪ, ಮಲಯಾಳ ದೇಶದ ಬುಡ್ಬುಡಿಕೆ ಅಂತೇಳಿ ಅವ ಹಕ್ಕಿ ಪಣ ಕಟ್ಟ್ಯಾನತ್ತ. ಮತ್ತೇನೋ ಕೂಸಿಂದ ಒಂದು ದುಃಖದ ಸಮಾಚಾರ ಬಂದತ್ತ, ಅದನ್ನ ಸಕನ ಹೇಳಕ್ ಬಂದಾನತ್ತ. ಎಲ್ಲಾರು ಕೂಡಿ ವಿಚಾರ ಮಾಡಬೇಕಾಗೈತಿ ಸದ್ಯಕ್ಕೆ.
2: ಸುಮ್ಮನೆ ಇದ್ದಿದ್ದೆಲ್ಲ ಹೇಳ್ಬಿಡ್ಲಿ ಬಿಚ್ಚಿ
3: ಹೇಳಪ್ಪ ಬುಡ್ಬುಡಿಕೆ.
0: ಅಚ್ಚ ಕನ್ನಡದಾಗ ಬಿಚ್ಚಿ ಹೇಳ್ತೀನಿ ತಿಳುಕಾ ಗೌಡ, ಹಿಂಗ ಕೇಳಿದ್ರೆ ತಿಳಿಸಿ ಹೇಳ್ತೀನಿ ಗೌಡ. ಹಕ್ಕಿ ಪಣ ಬಾಳ ಸುಮಾರಾಗೈತಪ್ಪ ಗೌಡ, ಹೇಳಲಾಕ ನನಗೊಂದಿಟ ಅನುಮಾನ ನೋಡ ಗೌಡ.
3: ಬುಡ್ಬುಡಿಕೆನ ಮಾತ ಬುಡ್ತಾನ ಸುಳ್ಳತ್ತ, ಹಿರಿಯರು ಹೇಳಿದ ಶಾಸ್ತ್ರತಿದ. ಇವ ಏನ್ ಹೇಳ್ತಾನೋ ಏನಿಲ್ಲೋ, ಎಲ್ಲ ಗೊಳ್ಳತಿ ಪಕ್ಕ ವಿಚಾರ ಮಾಡಿದಾಗ ಹೇಳ್ತಾನೆ.
2: ಬುಡ್ಬುಡಿಕೆನ ಮಾತ ನನಗೆ ಸ್ವಲ್ಪ ಸಂಶಯ ಬರ್ಲಾಯ್ತಾವ. ಅವ ಹಕ್ಕಿ ಪಣ ಕಟ್ಟಿದ ಮಾತ ಎಂದು ಹುಷಿ ಆಗುದಿಲ್ಲ. ಅವನು ಏನಿದ್ದಿದೆಲ್ಲ ಸರಿಯಾಗಿ ಬಿಚ್ಚಿ ಕೇಳಿಬಿಡ್ನು.
4: ನಮ್ಮ ತಾಯಿ ಸ್ವಲ್ಪ ಬಹುಶಃ ಅಲ್ಪ ನೋಡುನು.
0: ಓಹು, ನಾನು ಬೇಡಿದ್ದನ್ನು ಕೊಡ್ತೇನೆಂದ್ರೆ ವಚನ ಕೊಡ್ತಾಯಿ ಹೇಳ್ತಾ ಇದ್ದೀನಿ.
4: ತೆಗೆದುಕೊಳ್ಳಪ್ಪ ವಚನವನ್ನು.
0: ಓಹೋ, ನಾನು ಬೇಡಿದ್ದನ್ನು ಕೊಡಲು ಸಿದ್ಧಳಾಗಿ ನಿಂತಿದ್ದಲ್ಲಮ್ಮ ತಾಯಿ. ನೋಡಮ್ಮ ತಾಯಿ, ಊರ ಮಂದಿ ಬಂದು ನಿಮಗೆ ಬಹಿಷ್ಕಾರ ಹಾಕುತ್ತಾರೆ. ಏನಂದರೆ ನೀನು ನಿನ್ನ ಕಂದನನ್ನು ಚಂಡ ಹಿಡಿದ ಊರ ಹೊರಗೆ ತಳ್ಳಿಬಿಡುತ್ತಾರೆ. ಇಷ್ಟೆಲ್ಲ ಸಂಕಟ ಮಾಡುವುದಕ್ಕಿಂತ ಸುಮ್ಮನೆ ನಿನ್ನ ಮಗನನ್ನು ನನಗೆ ದಾನವನ್ನಾಗಿ
4: ನೀಡಿಬಿಡ್ತಾರೆ. ನಿಂತ ತಂದ ಮಗನನ್ನು ದಾನ ಕೊಡ್ತೀರೇನಮ್ಮ? ಬೇಡುತ್ತಾಳಪ್ಪ. ಇಲ್ಲ ದೂತೆ, ನಾನೇನು ನನ್ನ ಮಗನನ್ನು ದಾನವಾಗಿ ಕೊಡಲಾರೆನಮ್ಮ. ಅವನಿಗೆ ಬೇಕಾದರೆ ಮುತ್ತು ಮಾಣಿಕ್ಯವನ್ನು ನೀಡಿ ಕಳಿಸಿ ಬಿಡಮ್ಮ. ವಚನವನ್ನು ತೆಗೆದುಕೊಂಡು ನಮ್ಮನ್ನು ಮೋಸ ಮಾಡಿ ಬಿಟ್ಟನಮ್ಮ. ನನ್ನ ಮಗನನ್ನು ದಾನವಾಗಿ ಬೇಡುವುದು ನನಗೆ ಗೊತ್ತಿದ್ದರೆ ನಾನು ವಚನ ಕೊಡುತ್ತಿದ್ದಿಲ್ಲವಮ್ಮ. ಮೋಸದಿಂದ ಬುಡುಬುಡಿಕೆ ನನ್ನ ಮಗನನ್ನು ದಾನವಾಗಿ ನಾನು ನನ್ನ ಮಗನನ್ನು ದಾನವಾಗಿ ಹೇಗೆ ಕೊಡಲಿ? 9 ತಿಂಗಳ ಹೊತ್ತು ಹೆತ್ತು ಈಗ ನನ್ನ ಮಗನನ್ನು ನನ್ನ ಕೈಯಿಂದ ದಾನವಾಗಿ ಹೇಗೆ ಕೊಡಲಿ ದೂತಿ? ನನ್ನ ಮಗನನ್ನು ದಾನವಾಗಿ ಬೇಡುತ್ತಾನೆಂದು ನನಗೆ ತಿಳಿದಿರಲಿಲ್ಲವ. ನಾನು ಏನು ಮಾಡಲಿ ದೂತೆ?
0: ಓ ತಾಯಿ, ಕೊಡುತ್ತೇನೆಂದ್ರೆ ಕೊಡಿ, ಇಲ್ಲವಾದರೆ ಬಿಡಿ. ಅಪಮಾನವಾಗುವ ಕಾಲದಲ್ಲಿ ನನ್ನನ್ನು ನೆನೆಸುವಿರಿ ತಾಯಿ.
4: ದೂತೆ, ನಾನು ವಚನ ಕೊಟ್ಟ ಪ್ರಕಾರ ನಾನು ದಾನವು ಕೊಡಲೇಬೇಕಮ್ಮ. ನನ್ನ ಮಗನನ್ನು ದಾನ ಕೊಡುವುದಾಯಿತಮ್ಮ. ತೆಗೆದುಕೊಳ್ಳಪ್ಪ ಬುಡುಬುಡಿಕೆ ಈ ನನ್ನ ಮಗನನ್ನು.
0: ಓ ತಾಯಿ, ಈಗ ಬೇಡ, ನಾನು ದೈತರ ಕೈಯಲ್ಲಿ ಹೇಳಿ ಕಳಿಸ್ತಾ ಇದ್ದೀನಿ. ನೀನು ತೊಟ್ಟಿಲ ಶೃಂಗಾರ ಮಾಡಿ ಅವರ ಕೈಯಲ್ಲಿ ಕೊಡುತ್ತಾಯಿ, ನಾನು ಬರುತ್ತಾ ಇದ್ದೇನೆ.
4: ದೂತೆ ಅಮ್ಮ, ನಾನು ಹೇಗೆ ಮಾಡಲಮ್ಮ? ಸೂರಮ್ಮ ದೇವಿಯ ಮನೆ ಇದೆಯಪ್ಪ, ತಾವು ಯಾರಪ್ಪ?
2: ನಾವು ದೈತರ ತಾಯಿ.
4: ನಿಮ್ಮನ್ನು ಯಾರು ಕಳಿಸಿರುವರಪ್ಪ? ನನ್ನ ಮಗನನ್ನು ಒಯ್ಯಲಿಕ್ಕೆ ಬಂದಿರೇನಪ್ಪ?
3: ಒಯ್ಯಲಕ್ಕೆ ಬಂದಿವ್ ತಾಯಿ.
4: ದೂತೆ,
2: ಏನಾಯ್ತಮ್ಮ?
4: ನನ್ನ ಮಗ ಸಿದ್ಧ ವೀರೇಶ ನಮ್ಮನ್ನು ಬಿಟ್ಟು ಪರದೇಶಿಯಾಗಿ ಹೋಗುವನಮ್ಮ. ಅವನಿಗೆ ಹಾದಿಯಲ್ಲಿ ಹಸಿವೆ ಆದ್ರೆ ಉಣಿಸುತ್ತಾರೆ. ತೊಟ್ಟಿಲ ಸಿಂಗಾರವನ್ನು ಮಾಡಿಕೊಂಡು ಹಾಲು ಬಾಣನ್ನು ಸಿದ್ಧಪಡಿಸಿಕೊಂಡು ಬಾರಮ್ಮ.
5: ಆಗಲಮ್ಮ, ಹಾಲು ಬಾಣವಾದರೂ ಸಿದ್ಧಪಡಿಸಿಕೊಂಡು ಬರುತ್ತೇನೆ.
4: ಕಂದ, ತಾಯಿಯನ್ನು ಬಿಟ್ಟು ಹೋಗುವೇನಪ್ಪ. ನೋಡಿರಪ್ಪ, ನನ್ನ ಮಗನನ್ನು ನೀವೇ ಎತ್ತುಕೊಂಡು ಹೋಗಿಬಿಡಿ.
3: ಎಂತ ಸತ್ಯ ಪುರುಷದಾನು, ಅವನು ತೊಟ್ಲು ಬಂತು ಯಾವಾಗಲೂ ಇದು ಒಟ್ಟು ಕೈ ಬಿಟ್ಟು ಕಡೆಕಾಗಬಲ್ದು, ಭೂಮಿ ಬಿಟ್ಟು ಮ್ಯಾಲ ಬರಬಲ್ದು. ಎಂತ ಸತ್ಯ ಪುರುಷಿಮ, ನಮಗಂತೂ ತೊಟ್ಲು ನಿಗುವಲ್ದು. ಅವ್ರ ತಾಯಿ ಬರುತ್ತಾಳೆ ಸದ್ಯಕ್ಕೆ, ಅವಸರ ಮಾಡಿ ನಿಗುವನು.
2: ಹೌದು, ಅವ್ರ ತಾಯಿ ನಮಸ್ಕಾರ ಮಾಡಿಬಿಡೋಣ.
3: ತಾಯಿ, ನಮಗಂತೂ ತೊಟ್ಟಿನ ನಿಗುಲಿಲ್ಲ, ನೀನ ಕೈ ಮುಟ್ಟ ಹೊರಿಸಬೇಕು.
4: ನನ್ನ ಮಗಳನ್ನು ಇನ್ನು ಒಯ್ದಿಲ್ಲವೇನಪ್ಪ, ನನ್ನ ಮಗಳನ್ನು ಇನ್ನು ಏಕೆ ಒಯ್ದಿಲ್ಲವಪ್ಪ?
2: ತಾಯಿ ಏನು ಮಾಡಿದ್ರು ನಗುಲಿಲ್ಲಮ್ಮ?
4: ವೀರೇಶ, ತಾಯಿಯ ಕೈಯಿಂದ ಮಳೆಯನ್ನು ಬಿಟ್ಟು ಹೋಗಬೇಕೆನ್ನುವೇನಪ್ಪ? ಕಂದ, ಇನ್ನೊಮ್ಮೆ ಇನ್ನೊಮ್ಮೆ ನಿನ್ನ ತಾಯಿಯ ಮಲೆ ಹಾಲನ್ನು ಕುಡಿದು ಮನೆ ಬಿಟ್ಟು ಹೋಗಿ ಬಿಡಪ್ಪ ಕಂದ.
6: Thank you.

0: ಮತ್ತೆ ಕಳಿಸಿ ಬೇಡ ಅಮ್ಮ, ಬೇಗನೆ
1: ಕಂದ ಹೋಗಿ ಬಾರಪ್ಪ, ಕಂದ ಕಂದ ಹೋಗಿ ಬಾರಪ್ಪ, ಹೋಗಿ ಬಾ ಸಿದ್ಧ ಬೀರೇಶ.
0: ಬೀರೇಶ ನನ್ನ ಬಿಟ್ಟು ಹೋಗಿಬಿಡಪ್ಪ, ನಿನಗೆ ಸೋಳ ಸತ್ತಿಗೆ ನೆರಳಾಗಲಿ, ಒಡ್ಡಿ ಒಳಗಾಗಲಿ, ನೆಲ್ಲಕ್ಕಿ ಬಾಣಾಗಲಿ, ಪಲ್ಲಕ್ಕಿ ಪದಿಯಾಗಲಿ, ಜಗತ್ತಿನಲ್ಲಿ ಸಿದ್ಧ ವೀರೇಶ ಎಂಬ ನಾಮ ಯಾವಾಗಲೂ ಉಳಿಯಲಿ. ಸಿದ್ಧ ವೀರೇಶನಿಗೆ ವೀರೇಶನಿಗೆ ವೀರೇಶನಿಗೆ ವೀರೇಶ.
2: ಏ ಈ ಕುಸಿನ ರುದ್ರಭೂಮಿಗೆ ಒಯ್ಯನು, ಹೋದ ಅಲ್ಲಿ ಕಡದ ಕೆಸಿಂದ ನಾರಾಯಣಗೌಡ ಹೋದ ನೆತ್ರ ಕೊಡೋಣ.
3: ಆಗಲಿ ನಡಿಯಪ್ಪ ಹೋಗೋಣ. ಏ ಇಲ್ಲೇ ಇಳಿಸೋ ಕಾರ್ ರುದ್ರ ಭೂಮಿ ಬತ್ತು.
2: ಏ ಇಳಿಸ್ದಂಗ ಆತು, ತೊಟ್ಟಲ್ದಾಗ ಏನೋ ಗಮ ಗಮ ನಾರ್ತೈತಿ ನೋಡು.
3: ಹೌದಲು, ಏ ತೊಟ್ಟಲ್ದಾಗ ಏನೋ ಗಮ ಗಮ ನಾರ್ತೈತಿ ಅದನ್ನ ಮೊದಲು ಸ್ಯಾಂಪಲ್ ತಿಂದು ನೋಡ್ತಾನ.
2: ಏ ಇಬ್ರು ಕೂಡೇ ತಿನ್ನೋಣ ಇಟ್ಟಿಟ.
3: ಏ ಬ್ಯಾಡ, ಅದ್ರಾಗ ಇಸ ಗಿಸ ಹಾಕಿದ್ರಂದ್ರ ಇಬ್ರು ಕೂಡೇ ಸತ್ತು ಹೋಗದಾಕತ್ತೆ. ನಾವು ಅಪ್ಪಣ ಸ್ಯಾಂಪಲ್ ತಿಂದು ನೋಡ್ತಾನ.
2: ಹೋ ತಿಂದು ನೋಡು, ನೀರ ಈಸದ ಕುಡಿ, ಕಾರ್ ರುದ್ರ ಭೂಮಿ ಐತಿದ.
3: ಏ ನೀರ್ ನನಗಾಸು
2: ನನಗಾಸು.
3: ಹಾ ಏನ ಕುಸಿನ ಕಡಿದ ಯಾರು?
2: ನೀನ ಕಡಿಪಾ.
3: ನಾನ ಕಡಿಲಿ? ಇಟ್ಟತ್ತನ ಅವಂದ ಅಣ್ಣ ತಿಂದಿ, ಅವ್ನ ಹೆಂಗ್ ಕಡಿದು?
2: ಏ ಅದಕ್ಕ ನನಗ್ ನೆಗುದಲು, ಅಣ್ಣ ತಿಂದಾರ ಮೇಲೆ ಅನ್ಯಾಯ ಬೇಡ್ಬೇಡ ತಿರಾರ ನೇ. ಮತ್ತೆ ಮತ್ತ ನಾರಾಯಣಗೌಡ ಮನ್ಯಾಗ ಮೂರು ಬಂಡೆ ಅಣ್ಣ ಆರ್ ಕೂಡ ನೀರ್ ಕುಡಿದ್ರೆ ಸಾಲ್ತಿದ್ದಲ್ಲ, ಪರ್ಯಾಣ ಕಿತ್ತಡಿ ಇನ್ನ ತಿಂದ ಉಳದಾತಿ.
3: ಏ ಮತ್ ನಾರಾಯಣಗೌಡ ಸುದ್ದಿ ಏನ್ ಹೇಳುದು? ಇಲ್ಲ ಕುಸಿನ ಬಿಟ್ಟು ಹೋದ್ರ.
2: ಏ ನಮಗಾಗಿ ನೋಡು, ರಟ್ಕೋ ಗಿಡ ಹಣ್ಣಾಗಿ ನಿಂತತಿ, ಅದನ್ನ ಒಂದ್ ಕಾಯಿ ಹರದ ರಕ್ತ ಬಟ್ಟಲ್ದಾಗ ಹಿಂಡ್ಕೊಂದ ಹೋದ ನಾರಾಯಣಗೌಡ ತೋರಿಸ್ಬಿಡ್ನು.
3: ಏ ಹೌದಲೇ, ಇದ ಬರಾಬರಿ. ಈ ಕೂಸಿನ ಇಲ್ಲ ಬಿಟ್ಟು ಹೋಗಣ, ಇಲ್ಲ ಹದ್ರೆ ಕಾಗಿರೆ ಏನ್ ಯಾಕೆ ಕರ್ಕೊಂತನ, ಇಲ್ಲ ಕಂಚಿನ ಆಲದ ಮರಕ್ಕೆ ಕಟ್ಟ ಹೋಗ್ಬಿಡು. ನಡಿ ನಡಿ, ಏನ್ ಹೋಗಣ.
4: ಇಂದಣ್ಣು ಇಂದಣ್ಣು ಆರು ಸುಟ್ಟರೆ ಅರಗಾಡ, ಮೂರು ಸುಟ್ಟರೆ ಸುಡಗಾಡ, ಕಾಂತಾರ ಒಣ ಕಾಡ ರುದ್ದರ ಭೂಮಿಯಲ್ಲಿ ನನ್ನ ದೈತರು ಕೊಂದು ರಕ್ತವನ್ನು ತೆಗೆದುಕೊಂಡು ಬರುತ್ತಾರೆ. ಇಲ್ಲೇ ಹಾದಿ ಕಾಯುತ್ತಾ ನಿಲ್ಲಬೇಕು.
5: ನಮಸ್ಕಾರ.
4: ಏನು ದೈತರೆ, ಹೋದ ಕೆಲಸವೇನಾಯಿತು ಸರಿಯಾಗಿ ಹೇಳಿರಿ.
3: ಹೋದ ಕೆಲಸ ಸರಿಯಾಗಿ ಮಾಡ್ಕೊಂಬಂದಿ ನೋಡ್ರಿ.
4: ಏನು ದೈತರೆ, ನಿಮ್ಮ ಮಾತಿನಲ್ಲಿ ನಾನು ನಂಬಲಾರಿ.
3: ಮತ್ತೆ ಹಂಗ್ರೆ,
4: ಏನಾದ್ರೂ ಒಂದು ಕೂಣವನ್ನು ತೆಗೆದುಕೊಂಡು ಬಂದಿರಿ ಅಥವಾ ಹಾಗೆ ಬಂದಿರ್ವಿ.
3: ಕಡದ ರಕ್ತಗಳ ತಂದಿ ನೋಡ್ರಿ ಬಟ್ಟಲ್ದಾಗ.
4: ಶಹಬಾಯ್, ಇದ್ದರೆ ನಿಮ್ಮಂತವ್ರು ಇರಬೇಕು ಜಗತ್ತಿನಲ್ಲಿ ದೈತರು? ಎಲೋ ದೈತರೆ, ನೀವು ಏನಾದ್ರೂ ಆಸ್ತಿವನ್ನು ಬೇಡುವುದಾದ್ರೆ ಬೇಡಿಬಿಡಿ, ನಿಮಗೆ ಬೇಡಿದ ಆಸ್ತಿಯನ್ನು ನಾನು ಕೊಡ್ಲಿಕ್ಕೆ ಸಿದ್ಧನಿರ್ತೇನೆ.
3: ನಮ್ಗೊಂದು ಹತ್ತು ಕೋರಿ ಹಚ್ಚಬೇಡಿ ನನಗೆ ಅಪ್ಪಗ.
4: ದೈತರೆ ನಿಮಗೆಲ್ಲವನ್ನು ನನ್ನ ಆಸ್ತಿಯನ್ನು ಬಿಟ್ಟು ಕೊಡ್ತಾ ಇದ್ದೇನೆ.
3: ಆಗಲ್ರಿ,
2: ಹೋಗಿ ಬರ್ತೀರಿ.
3: ಹೋಗಿ ಬರ್ತೀರಿ, ನಮಸ್ಕಾರ.
4: ಹೋಗಿ ಬರುವಂತವರಾಗಿರಿ. ಎಲೋ ಸೂರಮ್ಮ, ನಾನು ಹಾಕಿದ ಪಣವು ಕಡೆಗೊಂಡಿತು, ಆನಂದವೇ ಆನಂದ.
0: ತಂಗಿ, ನಾವೀಗ ಅಡವಿಗೆ ಬಂದೇವೆ. ಎಲ್ಲಿ ಅಳುವ ಕೂಸಿನದನಿ ಕೇಳಿಸಿ ಬರ್ತಾ ಇದೆಯಲ್ಲ, ಮುಂದಕ್ಕೆ ಹೋಗಿ ಸ್ವಲ್ಪ ವಿಚಾರಿಸೋಣ.
6: ಆಗಲಿ ಅಕ್ಕ, ಮುಂದಕ್ಕೆ ಹೋಗಿ ನೋಡೋಣ.
0: ತಂಗಿ ಇದು ನೋಡು, ಗಂಡು ಮಗು. ತಂಗಿ ಈ ಮಗು ನನಗೆ ಸಲ್ತಕ್ಕದ್ದು, ಈ ಮಗುವನ್ನು ನಾನೇ ಹೋಯ್ತೀನಿ.
6: ಇಲ್ಲವ ಅಕ್ಕ, ಮಗು ನನಗೂ ಬೇಕು.
0: ತಂಗಿ ನಾವು ಅಕ್ಕ ತಂಗಿಯರು ಈ ಕೂಸಿನ ಸಲುವಾಗಿ ಜಗಳಾಡೋದು ಬೇಡ. ಎಲ್ಲರೂ ಐದು ಸುತ್ತವನ್ನು ಹಾಕೋಣ, ಮಲಿ ಹಾಲು ಯಾರಿಗೆ ಬೀಳುತ್ತವೆ ಅವರೇ ಕಂದನನ್ನು ಓದ ಬಿಡುವನ.
6: ಅಕ್ಕ ನನ್ನ ಮಲಿಗೆ ಆದ್ರೂ ಹಾಲು ಬೀಳಲಿಲ್ಲ.
0: ಹಾ ತಂಗಿ, ತಂಗಿ ನನಗಾದ್ರೂ ಮಲಿ ಹಾಲು ಬಿದ್ದು. ತಂಗಿ ಈ ಕೂಸನ್ನು ಇಬ್ಬರಿಗೆ ಸಲತಕ್ಕದ್ದು.
6: ಆಗಲಿ ತಂಗಿ, ಇಲ್ಲಿ ಹಸ್ತು ಮಾನಗಳು ಮುಣಿಗಿದಂತವಾಯ್ತು, ಇಲ್ಲೇ ಸ್ವಲ್ಪ ವಸ್ತಿಯನ್ನು ಮಾಡೋಣ.
0: ತಂಗಿ ಇಲ್ಲಿ ಹಸ್ತು ಮಾನಗಳ ಮುಣಿಗಿದಂತವಾಯ್ತು, ಇಲ್ಲೇ ಸ್ವಲ್ಪ ವಸ್ತಿಯನ್ನು ಮಾಡೋಣ.
6: ಆಗಲಿ ಅಕ್ಕ, ಇಲ್ಲೇ ಆದ್ರೂ ವಸ್ತಿಯನ್ನು ಮಾಡೋಣ.
0: ಇಲ್ಲಿ ಬಾಗಿನಾಡ ಬಕನಾಥನ ಇರುವನು, ಇವನ ಹತ್ತಲ್ಲಿ ಸ್ವಲ್ಪ ಜಾಗವನ್ನು ಇಸಿದಕೊಂಡು ಇಲ್ಲೇ ವಸ್ತಿ ಮಾಡಿ ಬಿಡುವನ. ಬಕನಾಥ, ಬಕನಾಥ.
7: ಯಾರು ನೀವು?
0: ನಾವು ಚಂಚಲಿ ಮಾಯಕ್ಕನೇ ಇರುತ್ತೇವೆ.
6: ನಾನು ಮಾಯಕ್ಕನ ತಂಗಿ ಯಂಕವಣ್ಣಾದ್ರೂ ಇರುತ್ತೇನೆ.
7: ಇದುವರೆಗೂ ಇಂಥ ಸುಂದರ ಸ್ತ್ರೀಯರನ್ನ ನಾನು ಕಂಡಿದ್ದೇ ಇಲ್ಲ. ಅಡ್ಡಿಲ್ಲ, ಸುಂದರ ತರುಣಿಯರು. ಹುಲಿಯ ಬಾಯಲ್ಲಿ ಇಲಿ ಬಂದು ಸಿಕ್ಕಂತಾಯಿತು. ಮೋಸದಿಂದ ಇವರನ್ನು ಅರಮನೆಯ ಒಳಗೆ ಕಳಿಸಬೇಕು. ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಅರಮನೆ, ಇಲ್ಲಿ ಇಲ್ಲಿ ಹೋಗಿ, ಇಲ್ಲೇ ಹೋಗಿ.
0: ತಂಗಿ ಇದರಲ್ಲಿ ಏನೋ ಸ್ವಲ್ಪ ಮೋಸವಿದ್ದಂತೆ ಕಾಣಿಸ್ತಾ ಇದೆ.
6: ಹೌದಕ್ಕ,
0: ಇಲ್ಲಿ ನಿಂತು ಸ್ವಲ್ಪ ವಿಚಾರ ಮಾಡೋಣ.
7: ಇನ್ನೆಲ್ಲಿ ವಿಚಾರ ಮಾಡ್ತೀರಿ? ವಿಚಾರ ಮಾಡ್ತಾರಂತೆ ವಿಚಾರನ.

0: ಸುಂದರ ತರುಣಿಯರು, ಈ ನಿಮಿಷಾರ್ಧದಲ್ಲಿ ನಿಮ್ಮಿಬ್ಬರ ಶೀಲರನ್ನ ಮಾರಿಬಿಡ್ತೀನಿ. ಆ ಯಾರು ಬರ್ತಾರ ಬರ್ಲಿ ನನ್ನ ಮೇಲೆ.
1: ಎಲ್ಲೋ ಪಕ್ಕನಾಥ, ನಿನ್ನ ಮೀಸೆಯನ್ನು ಕಿತ್ತ ನಾನು ಹಚ್ಚಲಿಲ್ಲ. ನನ್ನ ಹೆಸರು ಚಿಂಚಲಿ ಮಾಯಕ್ಕನೇ ಅಲ್ಲ,
2: ನಾನು ಮಾಯಕ್ಕನ ತಂಗಿ ಎಂಕವನೇ ಅಲ್ಲ.
1: ಅಮ್ಮ ನನ್ನೇಕೆ ಕೂಗಿ ಕರೆದಿ? ಅಮ್ಮ ಕಂದ ಬಾಗಿನಾಡ ಬಕನಾಥನು ನನ್ನ ಮೇಲೆ ಮೋಹ ಮಾಡಿದ್ದ, ಅದರ ಸಲುವಾಗಿ ನಿನ್ನ ಕೂಗಿ ಕರೆದೇವೆ ಕಂದ.
3: ಅಮ್ಮ ಆ ಬಾಗಿನಾಡ ಬಕನಾಥನು ಎಲ್ಲಿರುವಣಮ್ಮ?
1: ಕಂದ ಆ ಬಾಗಿನಾಡ ಬಕನಾಥನು ಇದೇ ಕವಿಯಲ್ಲಿ ಇರುವನು.
0: ಓಹೋ, ಈ ಸುಂದರ ತರುಣಿಯರ ರಕ್ಷಣೆಗೆ ನೀನು ಬಂದಿದ್ಯಾ ಚೋಟುದ್ದ ಹುಡುಗ?
3: ಎಲೋ ಬಾಗಿನಾಡ ಬಕನಾಥ, ನಿನ್ನ ಮರ್ದನ ಮಾಡುವನಗೋಸ್ಕರ ಸಿದ್ಧ ವೀರೇಶನಾಗಿ ಬಂದಿದ್ದೇನೆ. ಕೊದಳಿಗೆ ನಂದಿನ ವನವನ್ನು ಬಿಟ್ಟು ನನ್ನ ತಾಯಿಯನ್ನು ಕರೆದುಕೊಂಡು, ನಿನ್ನನ್ನು ಮರ್ದನ ಮಾಡುವುದಕ್ಕೋಸ್ಕರ ನನ್ನ ತಾಯಿಯನ್ನು ಕರೆದುಕೊಂಡು ಬಾಗಿನಾಡಿಗೆ ಬಂದಿದ್ದೇನೆ. ಈ ಭೂಮಿಯ ಮೇಲೆ ನಿನ್ನ ಪಾಪವು ತುಂಬಿ ತುಳುಕಲಿಕ್ಕೆ ಹತ್ತಿದೆ. ಹಿಂದಕ್ಕೆ ನೀನು ಎಷ್ಟೋ ಸಾಧ್ವಿ ಶಿರೋಮಣಿಯರ ಶೀಲವನ್ನು ಕೆಡಿಸಿದ ಪಾಪಿನಿ, ಈಗ ನಿನ್ನನ್ನು ಬಿಡುವುದಿಲ್ಲ, ನಿನ್ನನ್ನು ಪಾತಾಳಕ್ಕೆ ತುಳಿದು ನಾನು ಮುಂದಕ್ಕೆ ಹೋಗುತ್ತೇನೆ.
0: ಸಿದ್ಧ ವೀರೇಶ,
3: ಬಕನಾಥನ ಪ್ರಾಣವು ಹೋಗೋದು, ಅವನಿಗೆ ಏನೋ ಶಾಪ ಕೊಟ್ಟು ಬಿಡ್ತಿ, ಕೊಟ್ಟು ಬಿಡಮ್ಮ.
1: ಆಗಲಿ ಕಂದ, ಎಲ್ಲ ಬಾಗಿನಾಡ ಬಕನಾಥ, ನಿನ್ನ ಗುಡಿಯಲ್ಲಿ ಕತ್ತೆ ಕುದುರೆ ಮೇಯಲಿ, ನಿನ್ನ ಗತ್ತಿಗೆ ಕಲ್ಲನ್ನು ನನ್ನ ಚಿಂಚಲಿ ಗ್ರಾಮದಲ್ಲಿ ಬಚ್ಚಲ ಕಲ್ಲಾಗಿ ಮೆರೆಯಲಿ, ಬಿಟ್ಟು ಬಿಡು ಪ್ರಾಣವನ್ನು.
3: ಎಲೋ ಬಾಗಿನಾಡ ಬಕನಾಥ, ನನ್ನ ತಾಯಿ ಹೇಳಿದ ಪ್ರಕಾರ ನಿನ್ನ ಗತ್ತಿಗೆ ಕಲ್ಲ ಚಿಂಚಲಿ ಗ್ರಾಮದಲ್ಲಿ ಬಚ್ಚಲ ಕಲ್ಲಾಗಿ ಬೀಳಬೇಕು. ನನ್ನ ತಾಯಿ ದಿನಾಲು ಅದರ ಮೇಲೆ ಸ್ನಾನ ಮಾಡಬೇಕು. ಬಿಟ್ಟು ಬಿಡೋ ನಿನ್ನ ಪ್ರಾಣವನ್ನು. ಬಾಗಿನಾಡವನ್ನು ಬಿಟ್ಟು ನಾವು ಚಿಂತಲಿ ಗ್ರಾಮಕ್ಕೆ ಬಂದಂತಾಯ್ತಮ್ಮ.
1: ಹೌದು ಕಂದ.
3: ಅಮ್ಮ ನನಗೆ ಮುತ್ತಿನ ಚಂಡನ್ನು ತಂದುಕೊಡಮ್ಮ.
1: ಏನು ಕಂದ, ನಿನಗೆ ಮುತ್ತಿನ ಚಂಡು ಬೇಕು?
3: ಹೌದಮ್ಮ, ನನಗೆ ಚಂಡನ್ನು ಆಡುವ ಆಸೆ ಆಗಿದೆ.

0: ಕಂದ
1: ಅಮ್ಮ, ನನಗೆ ಈ ಚಂಡು ಆಡಿ ಆಡಿ ಬೇಜಾರವಾಗಿದೆ ಅಮ್ಮ.
0: ಕಂದ ಮತ್ತೇನು ಬೇಕು?
1: ಅಮ್ಮ ನನಗೆ ಬಾಣು ತಂದು ಕೊಡಮ್ಮ.
0: ಏನು ಕಂದ, ನಿನಗೆ ಬಾಣು ಬೇಕು?
1: ಹೌದಮ್ಮ.
0: ಕಂದ ಎಂತ ಬಾಣು ಬೇಕು?
1: ಅಮ್ಮ ನನಗೆ ಭೂಮಿ ತೂಕದ ಬಾಣು ಬೇಕಮ್ಮ.
0: ಏನು ಕಂದ, ಈ ಭೂಮಿ ತೂಕದ ಬಾಣವು ನಿನಗೂ ಬೇಕು?
1: ಹೌದಮ್ಮ.
0: ಆಗಲಿ ಕಂದ, ಎರಡಿ ಸಂತಿಗೆ ಹೋಗಿ ಭೂಮಿ ತೂಕದ ಬಾಣ ಆದರೂ ತೆಗೆದುಕೊಂಡು ಬರ್ತೇನೆ.
1: ಆಗಲಿ ಅಮ್ಮ.
0: ಕಂದ ಭೂಮಿ ತೂಕದ ಬಾಣ ಆದರೂ ತಂದಿರ್ತೇನೆ, ತೆಗೆದುಕೋ.
1: ಆಗಲಿ ಅಮ್ಮ.
0: ಕಂದ ಈ ಬಾಣವನ್ನು ಆಡುತ್ತಾ ಈ ದಾರಿಯಲ್ಲಿ ಹೋಗಬೇಡ, ಇದೇ ದಾರಿಯಲ್ಲಿ ಬಾಣವನ್ನು ಆಡಿ ಬೇಗನೆ ಮನೆಗೆ ಬಂದು ಬಿಡು.
1: ಆಗಲಿ ಅಮ್ಮ, ನೀನು ಹೇಳಿದ ದಾರಿಗೆ ಹೋಗಿ ಬಾಣನು ಆಡಿ ಬರ್ತೇನೆ.
0: ಆಗಲಿ ಕಂದ, ನಾನು ಇನ್ನು ಹೋಗಿ ಬರುತ್ತೇನೆ.
1: ಓಹೋ, ದಿನಾಲು ನನ್ನ ತಾಯಿ ಒಂದೇ ದಾರಿಗೆ ಹೋಗೆಂದು ಹೇಳುತ್ತಾಳೆ. ನಾನು ಇವತ್ತು ಅವಳ ಹೋಗಬೇಡಂದ ದಾರಿಗೆ ಬಾಣನು ಆಡುತ್ತಾ ಹೋಗುತ್ತೇನೆ. ಇದರಲ್ಲಿ ಏನು ಚಮತ್ಕಾರವೂ ಇದೆ ಏನೋ. ಆಗಲಿ, ನಾನು ಬಾಣನು ಆಡುತ್ತಾ ಹೋಗಿ ಬರ್ತೇನೆ.

0: ಹೋಗೋಣ.
1: ಆಗಲಿ ಅಕ್ಕ, ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋ ತುಂಬಿಕೊಂಡು.
0: ಆಗಲಿ ತಂಗಿ.
1: ಅಕ್ಕ ನಂದು ಹೊಡಿತ ಅಕ್ಕ.
0: ಏನ್ ಹೊಡಿತಾ ತಂಗಿ?
1: ಕೊಡ ಹೊಡಿತು. ಮತ್ತೇನ್ ಹೊಡಿತತಿ?
0: ಅಯ್ಯ ತಂಗಿ, ಕೊಡ ಹೊಡಿತು. ಹೆಂಗ್ ಹೊಡಿತು?
1: ಯಾಕ
0: ಏನಾತ ತಂಗಿ?
1: ಅಲ್ಲೊಂದು ಹುಡುಗ ಐತಿ.
0: ಹುಡುಗ ಐತಿ? ರೆಡಿ ಬಾ, ಹಂಗಾದ್ರೆ ಮುಂದಕ್ಕೆ ಹೋಗಿ ವಿಚಾರಿಸೋಣ.
1: ಅದ ಬಾಣ್ ಬಿಟ್ಟು ನಾನು ಕೊಡ ಹೊಡಿತು ನೋಡುವ.
0: ತಂಗಿ ಬಾಣ್ ಬಿಟ್ಟು ಕೊಡ ಹೊಡದ?
1: ಹೌದಕ್ಕ.
0: ಏ ತಮ್ಮ, ಯಾರ ನೀನು ಬಾಣ್ ಬಿಟ್ಟು ಕೊಡ ಹೊಡೆದವ?
1: ಏ ನಾ ಇಲ್ಲಿ ನಿಮ್ ಕೊಡ ಹೊಡೆದಿನಿ, ನಿಮ್ ಕೊಡ ನಾ ಹೊಡೆದೇ ಇಲ್ಲ.
0: ಮತ್ ಯಾರು ಹೊಡೆದ್ರ ತಮ್ಮ? ನಿನ್ ಹಿಂಗ ಬಿಡಂಗಿಲ್ಲ, ನಿನ್ನ ಕಟ್ಟು.
1: ನನ್ನೇನು ಕಟ್ತೀರಿ? ನಾನು ಬಾಣ್ ಬಡ್ದೈತೆ, ನಿಮ್ಗೆ ಹೆಂಗ್ ಗೊತ್ತಾಯ್ತು?
0: ಏ ತಮ್ಮ, ನಾವು ನೋಡ್ಯಾವ ಕಣ್ಮುಟ್ಟ.
1: ಈಗ ನಾಕ್ ನಿಮ್ ಕೊಡ ಹೊಡೆದಿಲ್ಲ.
0: ಹೊಡೆದಿಲ್ಲ ಅಂದ್ರೆ ನಾವು ಬಿಡಂಗಿಲ್ಲ.
1: ನಾ ನಿಮ್ ಬಿಂದಿಗೆ ಕೊಡಂಗಿಲ್ಲ.
0: ಕೊಡಂಗಿಲ್ಲ ಅಂದ್ರೆ ನಾವು ಕೇಳಂಗಿಲ್ಲ.
1: ಏನ್ ನಿಮ್ ಬಿಂದಿಗಿನ ಬೇಕಣ?
0: ಹೌದು.
1: ಯಾಕೆ ಕೊಡ್ಲಿಕ್ಕೆ ಏನ್ ಮಾಡ್ತೀರಿ?
0: ಕೊಡ್ಲಿಕ್ಕೆ ಅಂದ್ರೆ ಕಟ್ತೇವು.
1: ಏ ನಮ್ಮ ಅವನ ಮುಂದೆ ಆತು, ನಾನು ಹಾದಿ ಬಿಡ್ಲಿಕ್ಕೆ ಅಂದ್ರ?
0: ನಿಮ್ ಅವನ ಮುಂದಾದ್ರೆ ಹೇಳು, ನಿಮ್ ಅಪ್ಪನ ಮುಂದಾದ್ರೆ ಹೇಳು.
1: ನಾ ಕೊಡಂಗಿಲ್ಲ ನೋಡ್ ಬಿಂದಿಗಿ.
0: ಕೊಡಂಗಿಲ್ಲ,
1: ನಾ ಕೊಡಂಗಿಲ್ಲ.
0: ನಾವು ಬಿಡಂಗಿಲ್ಲ.
2: ಟಪ ಟಪ ಟಪ ಟಪ ಕೊಡ್ಕೊಟ್ಟಮ್ಮ ಬಿಂದಿ ಗಡಿ ತಲ್ಲ ಹುಡುಗಿ ನಿಂದು ಅಡಿ ತಲ್ಲ.
1: ಏನ್ ಮಾಡ್ತೀನಿ ಮಾಡ್ರಿ, ನಾ ಕೊಡಂಗಿಲ್ಲ.
0: ತಂಗಿ
1: ಏನತ್ತಕ್ಕ?
0: ಇವ ನಮ್ ಮುಂದ್ ಕುಣದ ಕೆರಿಂದ ನಮ್ಮನ್ ಮರಳ ಮಾಡಿ ಓಡಿ ಹೋಗ. ಇವ ತಂಗಿ, ಇವನ್ ಹಿಂಗ ಬಿಡುದು ಬೇಡ.
1: ಬಿಡುದು ಬೇಡಕ್ಕ, ನಮ್ ಬಿಂದಿ ಕೊಡ್ತಾನ.
0: ಹಾ ಇವನ ಕಟ್ಟಿ ಬಿಡುವನು. ತಂದೆ ತಾಯಿ ಇದ್ರೆ ಎಟ್ ಮೇರ್ತಿದ್ದೆ ಹುರ್ಮಿ.
1: ಏನು ನನಗ್ ತಾಯಿ ಇಲ್ಲ ಅಂತ ಹೇಳ್ತೀರ ನೀವು?
0: ಎಲ್ಲಿದಾಳ ನಿನ್ ತಾಯಿ?
1: ಏ ಹುಷಾರ್ಲೆ ಮಾತಾಡ್ರ, ನಮ್ಮ ಅವ್ವನ ಮುಂದೆ ಹೇಳ್ತೀನಿ. ನಮ್ಮ ಅವ್ವ ಮಾಯಾಕ ಮನ್ಯಾಗದ ತೋರಿಸ್ತೀನಿ ನೋಡ್ರಿ ನಿಮ್ಗ.
0: ಎಲ್ಲಿ ನಿಮ್ಮ ಅವ್ ಮಾಯಾಕ? ಕಾಡು ದುರ್ಭೂಮಿಯಾಗ ಯಾಪ ಯಾರ್ ಬಿಟ್ಟಿದ್ರ? ಏನೋ ತಂದ ಜೋಪಾನ್ ಮಾಡ್ಯಾಳ, ಅದಕ್ ನಿನ್ ತಾಯಿಯಾಗ್ಯಾಳ. ಏನು
1: ನಮ್ಮ ಅವ್ವ ಅಲ್ಲ ಅಂತ ಹೇಳ್ತೀರಿ? ನಮ್ಮ ಅವ್ವನ ಮಲ್ಯಾಗ ಹಾಲು ಹೆಂಗ್ ಬರ್ತಿದ್ದು? ನಾ ನಮ್ಮ ಅವ್ವನ ಮಲಿಯನ್ನ ಕುಡಿತೀನಿ.
0: ಭಕ್ತಿ
1: ಭಕ್ತಿ ನಿಮ್ದಿಲ್ಲನ ಭಕ್ತಿ?
0: ನಮ್ದಿಲ್ಲ
1: ನಡ್ರಿ. ನಿಮ್ ಬಾಳ ಬಾಳ ಮಾತಾಡ್ರಿ, ನಮ್ಮ ಅವ್ವನ ಮುಂದೆ ಹೇಳ್ತೀನಿ. ನಿಮ್ನ ಬಿಡುದೇ ಇಲ್ಲ ಈಗ.
0: ನಮ್ ಬಿಂದಿಗೆ ಕೊಡ್ತಕ್ಕ ನಿನ್ ಬಿಡಂಗಿಲ್ಲ ನಾವು.
1: ಏ ನಿಮ್ ಬಿಂದಿಗೆ ಕೊಡ್ತೀನಿ. ನನಗ ಹಾಗೆ ಹೀಗೆ ಎಷ್ಟು 108 ಮಾತಾಡ್ರಲ್ಲ.
0: ಏ ತಮ್ಮ ಹೋಗಿ ನಿಮ್ ತಾಯಿನ ಕೇಳ, ಸುಳ್ಳಿದ್ರ ನಮ್ನ ಏನ್ ಬೇಕಾದ್ ಮಾಡಕತ್ತ.
1: ಈ ಸದ್ಯ ನಿಮಗ ಬಿಂದಿಗೆ ಕೊಟ್ಟು ಕಳಿಸ್ತೀನಿ. ಈ ಮಾತು ಒಂದ ಸುಳ್ಳು ಆದ್ರ ನಿಮ್ ನೋಡ್ ಮಾತ
0: ಅಟ್ ಮಾಡ್ಬಿಡ್ತಮ್ಮ.
1: ಏ ತೆಗೆದುಕೊಂಡ್ ಹೋಗ್ರಿ ಬಿಂದಿಗೆ.
0: ತಂಗಿ
1: ಏನತ್ತಕ್ಕ?
0: ಏನ ಬಂಗಾರ ಬಿಂದಿಗೆ ಬತ್ತಲ ಮಣ್ಣಿನ ಬಿಂದಿಗೆ ಹೋಗಿ.
1: ಬಂಗಾರದೈತಿ?
0: ಹೌದಾ ತಂಗಿ?
1: ಹೌದಲ್ ನೋಡುವ ಮತ್ತ.
0: ಅಯ್ ತಂಗಿ ಬಂಗಾರದೈತಿ, ಇನ್ನ ನಾ ಹೋಗಿ ಬಿಡೋಣ.
1: ಬಾರ್ವ ಹೋಗೋಣ ಹಂಗಾರ.
0: ನಡಿ ತಂಗಿ ಹಂಗಾದ್ರ.
3: ಅಮ್ಮ ಅಮ್ಮ, ನಿನ್ನ ತಾಯಿ ಇದ್ದರೆ ಎಷ್ಟು ಮೆರೆಯುತ್ತಿದ್ದಿ. ನಿನಗೆ ತಾಯಿ ತಂದೆ ಯಾರು ಇರುವುದಿಲ್ಲವೆಂದು ನನಗೆ ಸಿಕ್ಕ ಹಾಗೆ ಬೈದರಮ್ಮ.
0: ಅಮ್ಮ ಏನಾಯ್ತು ಕಂದ?
3: ತಾಯಿ ತಂದೆ ಸತ್ಯವಾಗಿ ಯಾರು ಹೇಳಮ್ಮ?
0: ಕಂದ ಹಾಗಾದ್ರೆ ಹೇಳುತ್ತೀನಿ ಕೇಳು. ಕಂದ, ನಿನ್ನ ತಾಯಿ ಚಂದನಗಿರಿಯಲ್ಲಿ ಸುರಮ್ಮದೇವಿ ಅಂತೂ ಇರುವಳು.
3: ಏನು ನನ್ನ ತಾಯಿ ಚಂದನಗಿರಿಯಲ್ಲಿ ಇರುವಳೆ?
0: ಹೌದು ಕಂದ.
3: ಅಮ್ಮ ನಾನು ನಿನ್ನ ಕೈಗೆ ಹೇಗೆ ಸಿಕ್ಕಿನಮ್ಮ?
0: ಕಂದ, ನಾವು ಅಕ್ಕ ತಂಗಿ ಯಾರು ಬೆಕ್ಕ ಹುಡುಕುತ್ತ ಹೋದಾಗ ಕಾಡರುದ್ಧರ ಭೂಮಿಯಲ್ಲಿ ಆರ ಸುಟ್ಟರ ಅರೆಗಾಡ ಮೂರ ಸುಟ್ಟರ ಸುಡುಗಾಡ ಕಾಂತಾರ ಒಣ ಕಾಡರುದ್ಧರ ಭೂಮಿಯಲ್ಲಿ ಬಿಟ್ಟು ಹೋಗಿದ್ರು ಕಂದ. ಹಾಗೆ ನಾವು ಹೋಗಿ ನಿನ್ನನ್ನು ತಂದು ನಾವು ಜೋಪಾನ ಮಾಡಿದೆವು ಕಂದ.
3: ಅಮ್ಮ ನನ್ನ ತಾಯಿ ನನ್ನನ್ನು ಆರ ಸುಟ್ಟರ ಗಾಡ ಮೂರ ಸುಟ್ಟರ ಸುಡುಗಾರ ಕಾಂತರ ವನದಲ್ಲಿ ಬಿಡಲು ಕಾರಣವೇನಮ್ಮ?
0: ಕಂದ, ಇದಕ್ಕೆ ನಿನ್ನ ಸೋದರ ಮಾವನಾದ ನಾರಾಯಣ ಗೌಡನೇ ಮೂಲ ಕಾರಣ.
3: ಅಮ್ಮ, ನನ್ನ ಸೋದರ ಮಾವನಾದ ನಾರಾಯಣ ಗೌಡನು ಹಿಂದಕ್ಕೆ ನನ್ನನ್ನು ಮತ್ತು ನನ್ನ ತಾಯಿಯನ್ನು ಅಗಲಿಸಿದ ಪಾಪಿಯವನು.
0: ಹೌದು ಕಂದ.
3: ಅಮ್ಮ, ಇವತ್ತು ನಾನು ಅವನನ್ನು ಮತ್ತು ಅವನ ಮಗಳ ಕಾಮಲಂತಿಯನ್ನು ಅಗಲಿಸಿ ಬಿಡುತ್ತೇನೆ. ಕಾಮಲಂತಿಯನ್ನು ಮಾಯದಿಂದ ಜದ್ದು ತಂದು ನಿನ್ನ ಪಾದಕ್ಕೆ ಸೊಸೆಯನ್ನಾಗಿ ಮಾಡುತ್ತೇನಮ್ಮ.
0: ಆಗಲಿ ಕಂದ.
3: ಅಮ್ಮ, ನಾನು ಹೋಗಿ ಬರುತ್ತೇನೆ, ನನಗೆ ಆಶೀರ್ವಾದ ಮಾಡಮ್ಮ.
0: ಹೋಗಿ ಬಾ ಕಂದ, ನಿನಗೆ ಮಂಗಲವಾಗಲಿ.
4: ಮಗಳೇ ಕಾಮಣಂತಿ,
5: ಯಾಕ್ರಿ ತಂದೆಯವ್ರಿ?
4: ಇಂದು ನಿಂದ 11 ಗಂಟೆಗೆ ಲಗ್ನ ನಿಶ್ಚಯನೂ ಆಗಿದೆ. ಆದ ಕಾರಣ ನೀನು 7 ಅಂತಸ್ತದ ಮಾಡಿದ ಮೇಲೆ ಇರಬೇಕು.
5: ಆಗಲಿ ತಂದೆಯವ್ರಿ.
4: ಅಲ್ಲಿ ಸುತ್ತ ಪಾರವಾಗಿ 7 ದೈತ್ಯರನ್ನು ಕಾವಲಾಗಿ ಇಡ್ತಾ ಇದ್ದೇನೆ. ನೀನು ಎಲ್ಲಿಗೆ ಹೋಗಕೂಡದು.
5: ಆಗಲಿ ತಂದೆಯವ್ರಿ.
3: ಓಹೋ, ಈ ಅರಮನೆಯ ಸುತ್ತಲೂ ಬಿಚ್ಚಗತ್ತಿ ಕಾವಲು ಇರುತ್ತದೆ. ಇದೇನು, ಅವಳನ್ನು ಹೇಗೆ ತರುವುದು? ಈಗ ನಾನು ಮಾಯದ ಬಳಗರನಾಗಿ ಅಲ್ಲಿಗೆ ಹೋಗಬೇಕು. ಕಾಮಲಂತಿ, ನಾನು ನಿನ್ನ ಸೋದರತ್ತೆಯ ಮಗ ಸಿದ್ಧವೀರೇಶನಿದ್ದೇನೆ. ನಾನೀಗ ಒಳಗೆ ಬರಬೇಕಾದರೆ ಮಾಯದ ಬಳಗಾರನಾಗಿ ಬಂದಿದ್ದೇನೆ. ಕಾಮಲಂತಿ, ನಿನ್ನನ್ನು ಇಲ್ಲಿ ಬಿಡುವುದಿಲ್ಲ. ಈಗ ನಿನ್ನನ್ನು ಮಾಯದಿಂದ ಗೆದ್ದುಕೊಂಡು ನನ್ನ ತಾಯಿ ಹತ್ತಿರ ಒಯ್ದು ಬಿಡುತ್ತೇನೆ.
1: ಬಾ ಕಾಮಲಂತಿ, ಹೋಗಿಬಿಡೋಣ.
6: ಆಗಲಿ ನಡಿ ಸ್ವಾಮಿ.
4: ದೂತೆ ದೂತೆ,
6: ಏನಾಯ್ತು ಗೌಡ್ರೆ?
4: ಕಾಮಳಂತಿ ಒಳಗಡೆ ಇರುವಳೆ.
6: ಗೌಡ್ರೆ, ಯಾರ ಮಾಯದಿಂದ ತೆಗೆದುಕೊಂಡು ಹೋಗಿಬಿಟ್ರು?
4: ಏನು ದೂತೆ, ನನ್ನ ಮಗಳನ್ನು ಯಾರು ತೆಗೆದುಕೊಂಡು ಹೋದರಂತ ಹೇಳುವಿಯಾ? ನಾನು ಏಳ ಸುತ್ತ ದೈತರನ್ನು ಕಾವಲಾಗಿಟ್ಟಿರುವೆ, ನೀನು ಸುಳ್ಳು ಮಗಳುವಿಯಾ? ಛೇ, ಈ ಮಾತನ್ನು ನಾನು ನಂಬಲಾರೆ. ಇನ್ನೊಮ್ಮೆ ಪ್ರತ್ಯಕ್ಷವಾಗಿ ನೋಡಿಕೊಂಡು ಬಾ. ಇರಲಿ, ಈ ಕೂಡಿದ ಸಭೆಯಲ್ಲಿ ಇಂದು ನಂದ ಅಪಮಾನವಾಯಿತು. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ.
3: ಅಮ್ಮ ಅಮ್ಮ,
6: ಏನಾಯ್ತು ಕಂದ?
3: ಅಮ್ಮ, ನಾನು ಕಾಮಲಂತಿಯನ್ನು ಗೆದ್ದು ತಂದಿದ್ದೇನಮ್ಮ.
6: ಆಗಲಿ ಕಂದ, ಎಂದು ನನ್ನ ಮನಸ್ಸಿಗೆ ಸಂತೋಷವಾಯಿತು ನೋಡು ಕಂದ.
3: ಅಮ್ಮ, ನಮಗಿಬ್ಬರಿಗೂ ಆಶೀರ್ವಾದ ಮಾಡಿ ಕಳಿಸಮ್ಮ.
6: ಆಗಲಿ ಕಂದ. ಕಂದ, ನಿಮಗೆ ಮಂಗಲವಾಗಲಿ, ಮೇಲಕ್ಕೆ ಏಳುವಂತವರಾಗಿರಿ.
3: ಅಮ್ಮ, ನಾನೀಗ ಕೋಣೇಶ್ವರ ದೈತನ ಮರ್ದನಕ್ಕೆ ಹೋಗಬೇಕಮ್ಮ.
6: ಕಂದ, ಕೋಣೇಶ್ವರ ದೈತನನ್ನು ಮರ್ದನ ಮಾಡಲಿಕ್ಕೆ ಯಾರ್ಯಾರು ಹೋಗಬೇಕು?
3: ಅಮ್ಮ, ನಾನು, ನೀನು, ಎಂಕವ್ವ, ಬಪ್ಪಣ್ಣ, ಹೀಗೆ ನಾಲ್ಕು ಜನ ಕೂಡಿ ಕೋಣೇಶ್ವರ ದೈತನ ಮರ್ದನಕ್ಕೆ ಹೋಗಬೇಕಮ್ಮ. ಅಮ್ಮ, ಹಿಂದಕ್ಕೆ ನಾನು ಕೈಲಾಸದಲ್ಲಿ ಭೌಳಿ ಶಂಕರನಾಗಿದ್ದಾಗ ನನ್ನ ನಂದಿ ವಾಹನನನ್ನು ಕೋಣೇಶ್ವರ ದೈತನೊಡನೆ ಯುದ್ಧ ಮಾಡಲಿಕ್ಕೆ ಕಳಿಸಿದ್ದೆ. ಆಗ ಕೋಣೇಶ್ವರ ದೈತನು ನನ್ನ ನಂದಿಯ ಒಂದು ಕೊಂಬನ್ನು ಭಿನ್ನ ಮಾಡಿ ಕಳಿಸಿದನು. ಆಗ ನಂದಿ ವಾಹನ ನನ್ನ ಪಾದಗಳ ಮೇಲೆ ಬಂದು ಬಿದ್ದು, ಬೌಳಿ ಶಂಕರನೇ, ನೀನು ಭೂಮಿಯ ಮೇಲೆ ಅವತರಿಸದಿದ್ದರೆ ಕೋಣೇಶ್ವರವ ದೈತನು ಯಾರಿಂದ ಸಾಯಲಾರನೆಂದು ನನಗೆ ಅಂಗಲಾಚಿ ಬೇಡಿಕೊಂಡನಮ್ಮ. ಬೌಳಿ ಶಂಕರನೇ, ಈ ಭೂಮಿಯ ಮೇಲೆ ದೈತರ ಕಾಟವು ಬಹಳವಾಗಿದೆ. ಸ್ವತಃ ನೀನೇ ಭೂಮಿಗೆ ಇಳಿದು ದೈತರನ್ನು ಸಂಹಾರ ಮಾಡಬೇಕೆಂದು ನನ್ನಲ್ಲಿ ಅಂಗಲಾಚಿ ಬೇಡಿಕೊಂಡನಮ್ಮ.
6: ಹೌದು ಕಂದ.
3: ಅವಾಗ ನಾನು ಏನು ಹೇಳಿದೆ ಅಂದರೆ, ಎಲೋ ನಂದಿ ವಾಹನನೇ, ನೀನು ಬಾರಾಮತಿ ಪಟ್ಟಣದಲ್ಲಿ ಅಮೃತದೇವಿ ಹೊಟ್ಟಿಲೆ ಮಾಳಿಂಗರಾಯನಾಗಿ ಹುಟ್ಟಿ ಬಾ. ನಾನು ಚಂದನಗಿರಿಯಲ್ಲಿ ಸೂರಮ್ಮದೇವಿ ಹೊಟ್ಟಿಲೆ ಬೀರದೇವರನಾಗಿ ಬರುತ್ತೇನೆ. ಬೀರದೇವರನಾಗಿ ಬಂದು ಕೋಣೇಶ್ವರ ದೈತನನ್ನು ಮರ್ದನ ಮಾಡುತ್ತೇನೆ. ಅಮ್ಮ, ನನ್ನ ಮಾಳಿಂಗರಾಯನಿಗೆ ನನಗೆ ಗೋಡಗೇರಿ ಗುಜಿನಲ್ಲಿ ಭೇಟಿಯಾಗುತ್ತದೆಯಮ್ಮ.
6: ಹೌದು ಕಂದ.
3: ಅಮ್ಮ, ನಾವೀಗ ವಷ್ಟರು ಕೂಡಿ ಕೋಣೇಶ್ವರ ದೈತನ ಮರ್ದನಕ್ಕೆ ಹೋಗೋಣ ನಡೆಯಿರಮ್ಮ.
6: ಆಗಲಿ ಕಂದ.
7: ನಾನು ಕೋಣೇಶ್ವರ ದೈತನಿದ್ದೆನು, ಜಮಖಂಡಿ ನಾಡದಲ್ಲಿ ಜಂಬೂ ದೀಪದ ಗಡ್ಡೇಕದಲ್ಲಿ ನನ್ನ ವಸ್ತಿ, ಜಂಬೂ ಬೆಟ್ಟಕ ತೆಲಿ ಕೊಟ್ಟ ಮಣಗಿನಿ ಮಂಟೂರ ಕಣಿಮೆಯಾದನ ಕಾಲ ಚಾಚಿನ್ನೆ ಹಂತ ದೈತ ನಾನು. ಒಂದ ಕಿವಿಯನ್ನು ಹಾಸಿ ಒಂದ ಕಿವಿಯನ್ನು ಹೊತ್ತು ನಿದ್ದಿ ಗರವತಿನಿ, ಮೂಗಿನ ಉಸಲ ಬಿಟ್ಟರ ಮೂರ ಹರದಾರಿ ಮಠ ದೂರ ಆಡತಿತ್ತು. ಹಂತ ಕ್ವಾಣಿ ಸೂರ್ ದೈತನ ಇದ್ದೇನು, ಯಾವ ಪಠಣ ಬರುತ್ತಾನ ಬರಲಿ ಅಂತೇಳಿ ವೀರ ಸೂರ ಆಗಿ ಮೆರೆದಿಡಲಕ ಹತ್ತಿನಿ.
3: ಎಲೋ ಕ್ವಾಣಿ ಸೂರ ದೈತ, ನಾನು ನಿನ್ನ ಮರ್ದನ ಮಾಡುವುದಕ್ಕೋಸ್ಕರ ಸಿದ್ಧ ವೀರೇಶನಾಗಿ ಬಂದಿದ್ದೇನೆ. ನಾನು ಕೊದಲಿಗೆ ನಂದನವನವನ್ನು ಬಿಟ್ಟು ನಾಗಠಾಣ ಗ್ರಾಮದಲ್ಲಿ ನಾಗರ ಮಿಡಿ ಏರಿ ನೋಡಿದಾಗ ನೀನು ಜಮಖಂಡಿ ನಾಡ ಜಂಬು ದೀಪದ ಗಟ್ಟಿಗೆ ತಲೆಯನ್ನು ಕೊಟ್ಟು ಮಂಟುರ ಕಣಿವೆ ಮೇಲೆ ಕಾಲ ಒಗೆದು ಒಂದ ಕಿವಿಯನ್ನು ಹಾಸಿ ಒಂದ ಕಿವಿಯನ್ನು ಹೊಚ್ಚಿಕೊಂಡು ನಿದ್ದೆಯನ್ನು ಮಾಡುತ್ತಿದ್ದಿ. ಅದಕ್ಕಾಗಿ ನಾನು ನನ್ನ ತಾಯಿಯನ್ನು ಕರೆದುಕೊಂಡು ನಿನ್ನ ಮರ್ದನ ಮಾಡುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ದೈತ, ಇನ್ನು ನಾನು ನಿನ್ನನ್ನು ಬಿಡುವುದಿಲ್ಲ.
7: ಸೂರ್ಯಚಂದ್ರ ಇರುವರೆಗೆ ನನ್ನ ಹೆಸರ ಏನು ಇಡುವತ್ತಿ ಇಡೋ, ಅಲ್ಲಿ ತನಕ ನಾನು ಪ್ರಾಣವನ್ನು ಬಿಡಬೋದಿಲ್ಲ.
3: ಎಲೋ ಕೋಣೆ ಸೂರ ದೈತ, ನಿನ್ನ ಮುಂಡಿ ಬಿದ್ದಲ್ಲಿ ಮುಂಡಗುನೂರ ಗ್ರಾಮವಾಗಲಿ, ನಿನ್ನ ಕಳ್ಳ ಬಿದ್ದಲ್ಲಿ ಕಳ್ಳಿಗುತ್ತಿ ಗ್ರಾಮವಾಗಲಿ, ನಿನ್ನ ಸಿರ ಬಿದ್ದಲ್ಲಿ ಸದರ ಕತ್ತಿ ಗ್ರಾಮವಾಗಲಿ, ಕೋಣ ಬಿದ್ದಲ್ಲಿ ಕೋಣಗನೂರ ಗ್ರಾಮವಾಗಲಿ, ನಿನ್ನನ್ನು ಹೊಡೆದಂತವನು ನಾನು ಕೋಣೂರ ಗ್ರಾಮದಲ್ಲಿ ಕರೇ ಸಿದ್ದೇಶ್ವರನಾಗಿರುತ್ತೇನೆ. ಬಿಟ್ಟು ಬಿಡು ಪ್ರಾಣವನ್ನು. ಕಂದ, ಕೋಣೇಶ್ವರ ದೈತನನ್ನು ಸಂಹಾರ ಮಾಡಿದೆ, ಹಾಲ ಮತದ ಕೀರ್ತಿಯನ್ನು ಬೆಳಗಿಸಿ, ಜಾತಿ ಮತ ಪಂಥಗಳ ನೆನೆಸದೆ ಸೂರ್ಯಚಂದ್ರ ಇರುವ ಪರ್ಯಂತರ ಬೀರಣ್ಣ ದೇವನಾಗಿ ಮೆರೆದು ಒಲಿದು ಬಂದ ಭಕ್ತರನ್ನು ಕಾಪಾಡುವ ದೇವನಾಗಿ ಪೂಜೆಗೊಳ್ಳು, ನಿನಗೆ ಮಂಗಲವಾಗಲಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
6: ಅಶ್ವತ್ರ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಂದರವಾದಂತ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸಾಯಿಬಾಬಾ ದೇವರ ಮೇಲಿನ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ನಮ್ಮ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಯಶೋತ್ರ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೀಗ ಅಜಯ ವಾರಿಯರ್ಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರತಿ ಬೆಳಗೋಣ ಎನ್ನುವಂತಹ ಒಂದು ಸುಮಧುರವಾದಂತಹ ಭಕ್ತಿ ಗೀತೆ. ಇದು MS ಮಾರುತಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮುಂಜಾನೆಯ ತಂಪಾದ ತಂಗಾಳಿಯಲ್ಲಿ ಒಂದು ಸುಂದರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಸ್ವಾತ್ರ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಶಿರಡಿ ಸಾಯಿಬಾಬಾ ದೇವರ ಮೇಲಿನ ಒಂದು ಗೀತೆ, ನೀನಿರುವಾಗ ಪಕ್ಕದಲ್ಲಿ ಎನ್ನುವಂತ ಒಂದು ಸುಂದರವಾದಂತಹ ಗೀತೆಯನ್ನ ನಮ್ಮ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜೈಗೋಪಾಲ್ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ, ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ.

ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೀಗ ಶಿರಡಿ ಸಾಯಿಬಾಬಾ ಮೇಲಿನ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೀಗ ಶಿರಡಿ ಸಾಯಿಬಾಬಾನ ಮೇಲಿನ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಕರುನಾಡ ಜನರ ಒಂದು ಹೆಮ್ಮೆಯ ವಾಹಿನಿ, ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.